ಆಕಾಶವಾಣಿ ಮೈಸೂರು. ನಮ್ಮ ನಿಲಯದ ಇಂದಿನ ಬೆಳಗಿನ ಪ್ರಸಾರವನ್ನು ಆರಂಭ ಮಾಡುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ ಮೊದಲ ದಿನ. ಸ್ಥಳೀಯ ಪಂಚಾಂಗ ಅಧಿಕ ಜ್ಯೇಷ್ಠ ಮಾಸ ಶುಕ್ಲಪಕ್ಷದ ಷಷ್ಠಿ. 2026 ಮೇ ತಿಂಗಳ 22 ತಾರೀಕು ಶುಕ್ರವಾರ. ಈಗ ವೇಳೆ ಸರಿಯಾಗಿ 5:58:38. ನಮ್ಮ ಆತ್ಮೀಯ ಶ್ರೋತೃಗಳಿಗೆಲ್ಲ ಮಂಜುನಾಥ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಮೈಸೂರು. ಈಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಬೆಳಗ್ಗೆ 6:10 ಗೀತಾರಾಧನ, 6:30 ಚಿಂತನ ದಿವಾಕರ ಡೊಂಗ್ರೆ ಅವರಿಂದ, 6:35 ಜ್ಞಾನಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ, ಪ್ರಸ್ತುತಿ ಬಿಕೆ ಮೀನಾಕ್ಷಿ, ಮರುಪ್ರಸಾರ 6:10. ಈ ಬೆಳಗ್ಗೆ 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, 6:50 ರೈತರಿಗೆ

0: ಸಲಹೆ 7:15 ನಾಗಚಂದ್ರಿಕಾ ಅವರು ಹಾಡಿರುವ ಭಾವಗೀತೆಗಳು. ಸೇವಾ ವಾಹಿನಿ 7:30 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 7:45 8:45 ಮತ್ತು 9:35. ಇಂದು ಬೆಳಗ್ಗೆ 8:30 ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ ಎಸ್ ಎಸ್. 9:00 ನಮ್ಮ ಆರೋಗ್ಯ ಪ್ರೀ ಎಕ್ಸ್ಲಾಂಪಿಯಾ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾ ಶಿಲ್ಪಾ ಎನ್ ವಿಜಯ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. 9:30 ಗಾಂಧಿ ಸ್ಮೃತಿ. 10:05 ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. 10:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಸ್ವರ ಸಂಚಾರ. ಸಂಗೀತ ಲೋಕದಲ್ಲೊಂದು ವಿಹಾರ, ಪ್ರಸ್ತುತಿ ಆಹಿರಿಪುಟ್ಟಿ. 12:05 ವನಿತಾ ವಿಹಾರ. ಆಹಾರ ತಜ್ಞರಾದ ತನುಶ್ರೀ ಉದಯರವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇದು ಹಾಸನ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 12:45 ಕಾದಂಬರಿ ವಿಹಾರ. ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕುರಿತು ಈ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 11:00 ಪ್ರಗತಿ ಪಥ. ಪ್ರಧಾನಮಂತ್ರಿ ಅಗ್ನಿಪಥ್ ಯೋಜನೆ ಕುರಿತು ಮಾಹಿತಿ ಕೇಳಬಹುದು. ಇದು ವಿಜಯಪುರ ಕೇಂದ್ರದ ಕೊಡುಗೆ. 1:20 ಮುಕ್ತಾ ಮುರಳಿ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಜಕರು ಫಿಬಾ ಇಂಡಿಯಾ. 2:55 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. 3:00 ಎಂಎಸ್ ಸುನೀಲ್ ಹಾಗೂ ಸಂಗಡಿಗರ ನಾದಸ್ವರ ವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ, ಕವನ ಮಾಲೆ, ಮಹಿಳೆಯರ ಸ್ವರಚಿತ ಕವನ ವಾಚನ ಕಾರ್ಯಕ್ರಮ, ಪ್ರಸ್ತುತಿ ಬಿ ದಿಗ್ವಿಜಯ್. 4:30 ವೃತ್ತಿ ಮಾರ್ಗದರ್ಶನ. ಸೈಬರ್ ಸೆಕ್ಯೂರಿಟಿ ಕ್ಷೇತ್ರದಲ್ಲಿನ ಉದ್ಯೋಗ ಅವಕಾಶಗಳನ್ನು ಕುರಿತು ಮೈಸೂರಿನ ಸೈಬರ್ ಸೆಕ್ಯೂರಿಟಿ ವಿಷಯ ತಜ್ಞರಾದ ಸತ್ಯನಾರಾಯಣ ಅಯ್ಯಂಗಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಬಿಕೆ ಸರಸ್ವತಿ. ಸಂಜೆ 5:45 ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಭಾಗವಹಿಸುತ್ತಾರೆ ನಿಮ್ಹಾನ್ಸ್ನ ತಾಯಂದಿರ ಮಾನಸಿಕ ಆರೋಗ್ಯ ವಿಭಾಗದ ತಜ್ಞರಾದ ಡಾ ಸುಂದರ್ ನಾಗ್. 6:50 ಕೃಷಿ ರಂಗ. ತೊಗರಿ ಬೇಸಾಯ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಪಿ ಮಹದೇವು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ಕೆ ಶಿವಮೂರ್ತಿ. ರಾತ್ರಿ 7:45 ಶಿವಶರಣ್ಯರ ವಚನಗಳಲ್ಲಿ ನಿಸರ್ಗ ರೂಪಕಗಳನ್ನು ಕುರಿತು ಮಾತನಾಡುತ್ತಾರೆ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಕೇಂದ್ರದ ಸೀನಿಯರ್ ಫೆಲೋ ಡಾ ರಾಧಾಮಣಿ. 8:00 ಸಂಧ್ಯಾರಾಗ. ಮೈಸೂರು ವಿಶ್ವವಿದ್ಯಾನಿಲಯದ ಹರಿದಾಸ ಸಾಹಿತ್ಯ ಸಂಶೋಧನಾ ವಿಭಾಗದ ನಿವೃತ್ತ ಮುಖ್ಯಸ್ಥರಾದ ಡಾ ಟಿಎನ್ ನಾಗರತ್ನ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸಿದ್ದಾರೆ ಜಿಎನ್ ಮಂಜುನಾಥ್. ಇವಿಷ್ಟು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಸರಬ್ಜೀತ್ ಕೌರ್. Prime Minister Narendra Modi will hold talks with President of Cyprus, Nikos Christodoulis, in New Delhi today. Mr. Christodoulis arrived in New Delhi yesterday from Mumbai. He was received by Union Minister of State for Road Transport and Highways, Ajay Tamta, at the Delhi airport. The President of Cyprus is accompanied by a high-level delegation comprising Minister of Foreign Affairs, Dr. Constantinos Kombos, Minister of Transport, Communications and Works, Alexis Vaftis, senior officials and business leaders. This is the first visit of President Christodoulis to India in his current capacity. The first international Big Cat Alliance Summit, which was scheduled to take place in New Delhi on 1st of June, has been postponed. It was being organized in conjunction with the 4th India

ಕಾರ್ಯಕ್ರಮದ ಕಡೆಯದಾಗಿ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯನ್ನು ಕೇಳೋಣ. ನಮ್ಮದು ಭಾರತ ದೇಶ, ರಚನೆ ಗಂಗಪ್ಪ ವಾಲಿಯವರದು.

ಕಿಂಚನ ಪ್ರಾಪಂಚಿಕ ಉನ್ನತಿ, ವ್ಯವಹಾರ ಕುಶಲತೆ ಸಿದ್ಧಿ ಸಾಧನಗಳಿಗೆ ಪೂರಕವಾದುದು. ಮನುಷ್ಯನ ಜೀವಿತದ ಸಾಧನಾ ಪಥದಲ್ಲಿ ಯಶೋವಂತರಾದವರು ಬುದ್ಧಿವಂತರು ಅನ್ನುವ ನಿರ್ಣಯ ಅಲ್ಲಗಳೆಯುವಂತಿಲ್ಲ. ಇಂಥ ಮನುಷ್ಯನ ಬುದ್ಧಿಮತ್ತೆಯಿಂದಲೇ ವಿಜ್ಞಾನ, ತಾಂತ್ರಿಕತೆ, ವ್ಯವಹಾರ, ಕಲೆ, ಸಾಹಿತ್ಯ, ಸಂಗೀತಗಳಲ್ಲಿಯ ಸಿದ್ಧಿ. ಈ ಜಗತ್ತು ಇವುಗಳಿಂದಲೇ ಉಪಕೃತವಾಗಿದೆ. ಅಣುಬಾಂಬನ್ನು ನಿರ್ಮಿಸಿದ ವಿಜ್ಞಾನಿ ಅತಿ ಬುದ್ಧಿವಂತನಿರಬಹುದು, ಆದರೆ ಅವನಲ್ಲಿ ವಿವೇಕವಿರಲಿಲ್ಲ.

0: ಅವನ ಸಂಶೋಧನೆ ಮನುಕುಲದ ನಾಶಕ್ಕೆ ಕಾರಣವಾಯಿತು. ಬುದ್ಧಿ ಮತ್ತು ವಿವೇಕಗಳ ನಡುವಿನ ಅಂತರವನ್ನು ತಿಳಿಸುವ ಒಂದು ಸಣ್ಣ ಕಥೆಯೊಂದು ಹೀಗಿದೆ. ಜಿಲೇಬಿ ಯಾರಿಗೆ ಇಷ್ಟವಿಲ್ಲ? ಬಹುಶಃ ಇಷ್ಟವಿಲ್ಲದಿರುವವರು ಯಾರೂ ಇರಲಿಕ್ಕಿಲ್ಲ. ಅದರ ಬಣ್ಣ, ಸಿಹಿಯಾದ ಸ್ವಾದ, ಗರಿಗರಿತನ ಎಲ್ಲರಿಗೂ ಇಷ್ಟ. ಜಿಲೇಬಿ ಪ್ರಿಯನೊಬ್ಬ ತನ್ನ ಬದುಕಿನಲ್ಲಿ ಸಾವಿರಗಳ ಲೆಕ್ಕದಲ್ಲಿ ಜಿಲೇಬಿಗಳನ್ನು ತಿಂದ. ಪರಿಣಾಮ ಮಧುಮೇಹ ಅಡರಿತು. ಆತ ವೈದ್ಯರ ಬಳಿ ಹೋದ. ವೈದ್ಯರು ಸಿಹಿ ತಿನ್ನುವುದನ್ನು ಈ ಕೂಡಲೇ ನಿಲ್ಲಿಸು ಅಂದರು. ಅದು ನನ್ನಿಂದ ಕಷ್ಟ ಸಾಧ್ಯ ಅಂದನಾತ. ಸರಿಯಪ್ಪ, ಒಂದು ಕೆಲಸ ಮಾಡು, ಮಾತ್ರೆಗಳನ್ನು ಕೊಡುತ್ತೇನೆ, ನಿನ್ನ ಚಪಲ ಕಮ್ಮಿ ಮಾಡು, ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿಯಷ್ಟೇ ನೀನು ತಿನ್ನಬಹುದು, ಪ್ರಮಾಣ ಹೆಚ್ಚು ಮಾಡಿದೆಯೋ ಚಿಕಿತ್ಸೆ ಫಲಿಸದು ಎಂದರು ವೈದ್ಯರು. ಈ ಜಿಲೇಬಿ ತಿನ್ನುವವನೊಳಗೊಂದು ಮನಸ್ಸೆಂಬ ವ್ಯವಸ್ಥೆ ಇತ್ತು. ಅದು ಸಿಹಿ ತಿನ್ನುವುದನ್ನು ಪ್ರಚೋದಿಸುತ್ತಿತ್ತು. ಬುದ್ಧಿ ಮತ್ತು ವಿವೇಕ, ಈ ಇಬ್ಬರೂ ಮನಸ್ಸೆಂಬುದರ ಮೇಲಧಿಕಾರಿಗಳು. ಅದರಲ್ಲಿ ವಿವೇಕ ಅನ್ನುವುದು ಹಿರಿಯ ಮೇಲಧಿಕಾರಿ. ಅದರ ಸಹಿಯಾಗದೆ ಯಾವುದೇ ನಿರ್ಣಯ ಜಾರಿಗೆ ಬರುವಂತಿಲ್ಲ. ಅಷ್ಟು ಕಟ್ಟುನಿಟ್ಟು. ಮೊದಲೊಂದು ವಾರ ವೈದ್ಯರಿತ್ತ ಔಷಧಗಳ ಸೇವನೆ, ಕಟ್ಟುನಿಟ್ಟಿನ ಪಥ್ಯ ಎಲ್ಲವೂ ವೈದ್ಯರು ಹೇಳಿದಂತೆ ನಡೆಯುತ್ತಿತ್ತು. ಆದರೂ ಮನಸ್ಸಿಗೊಂದು ಅತೃಪ್ತಿ ಇತ್ತು. ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿ, ಇಷ್ಟು ದೊಡ್ಡ ಗಾತ್ರದ ದೇಹಕ್ಕೆ ಅದೆಲ್ಲಿ ಸಾಕು? ಅದು ತನ್ನ ಅಹವಾಲನ್ನು ಬುದ್ಧಿಯ ಮುಂದಿಟ್ಟಿತು. ವ್ಯವಸ್ಥೆ ಹೇಗಿತ್ತೆಂದರೆ, ಪ್ರತಿದಿನವೂ ಮನಸ್ಸು ಮತ್ತು ಬುದ್ಧಿ ಅರ್ಧ ಇಂಚು ಜಿಲೇಬಿಯನ್ನು ವಿವೇಕವೆಂಬ ಮೇಲಧಿಕಾರಿಗೆ ತೋರಿಸಿ, ಮೇಲಧಿಕಾರಿಯು ತಿನ್ನಬಹುದು ಎಂದು ಸಹಿ ಮಾಡಿದ ಕಡತವು ಬಂದ ಮೇಲಷ್ಟೇ ತಿನ್ನಬೇಕು. ಮನಸ್ಸು ಬುದ್ಧಿಗಳು ಒಂದಾದವು. ಇನ್ನು ಮುಂದೆ ಮೇಲಧಿಕಾರಿಯ ಮೇಜಿಗೆ ಅಂದಂದಿನ ಕಡತ ಮತ್ತು ಜಿಲೇಬಿಯ ಅರ್ಧ ತುಂಡನ್ನು ಕಳುಹಿಸದೆ ತಿನ್ನುವುದೆಂಬ ನಿರ್ಣಯ ಮಾಡಿದವು. ನೂರಾರು ಕಡತಗಳಿಗೆ ಸಹಿ ಮಾಡಿ ನಿರ್ಣಯ ತೆಗೆದುಕೊಳ್ಳುವ ಮೇಲಧಿಕಾರಿಗೆ ಜಿಲೇಬಿ ಫೈಲಿಗೆ ತಾನು ಸಹಿ ಮಾಡಿದ್ದೇನೋ ಇಲ್ಲವೋ ಅನ್ನುವುದು ನೆನಪಿನಲ್ಲುಳಿಯುವುದು ಸಾಧ್ಯವೇ? ಮುಂದಿನ ದಿನಗಳಲ್ಲಿ ಜಿಲೇಬಿ ಫೈಲು ವಿವೇಕವೆಂಬ ಮೇಲಧಿಕಾರಿಯ ಸಹಿಗಾಗಿ ಅವನ ಮೇಜಿಗೆ ಹೋಗುವುದು ಸಂಪೂರ್ಣವಾಗಿ ನಿಂತೇ ಹೋಯಿತು. ಮೇಲಧಿಕಾರಿಗೂ ಅದು ಗಮನಕ್ಕೆ ಬರಲಿಲ್ಲ. ಪರಿಣಾಮ ತಿನ್ನುವ ಜಿಲೇಬಿಯ ಗಾತ್ರ ಮತ್ತು ಸಂಖ್ಯೆಗಳಲ್ಲಿ ಹೆಚ್ಚಳವಾಯಿತು. ಮಧುಮೇಹ ತಿಂದ ಮನುಷ್ಯನ ದೇಹವನ್ನು ವ್ಯಾಪಿಸಿತು. ಪರಿಸ್ಥಿತಿ ಕಾಲನ್ನು ಕತ್ತರಿಸುವಲ್ಲಿಯವರೆಗೂ ಬಂತು. ದಿನಂಪ್ರತಿ ವಿವೇಕವೆಂಬ ಮೇಲಧಿಕಾರಿಯ ಸಹಿ ಪಡೆದು ಅಂದಂದಿನ ಜಿಲೇಬಿಯ ಕೋಟಾವನ್ನು ಸವಿದಿದ್ದರೆ ಪರಿಸ್ಥಿತಿ ಬಿಗಡಾಯಿಸುತ್ತಿರಲಿಲ್ಲ. ಮನಸ್ಸುಳ್ಳ ಮನುಷ್ಯ ಮತ್ತೆ ವೈದ್ಯರ ಬಳಿ ತೆರಳಿದ. ಅವನನ್ನು ಪರೀಕ್ಷಿಸಿದ ವೈದ್ಯರು ಕಾಲನ್ನು ಕತ್ತರಿಸದೇ ಚಿಕಿತ್ಸೆ ಮಾಡಲಾಗದು ಅಂದರು. ಕೊನೆಯ ಮಾತು, ನಮ್ಮ ಮನಸ್ಸಿನ ನಿರ್ಣಯಗಳಿಗೆ ವಿವೇಕವೆಂಬ ಮೇಲಧಿಕಾರಿಯ ಸಹಿಯನ್ನು ಪಡೆದು ಬದುಕಿನಲ್ಲಿ ಗುರುತರವಾದುದನ್ನು ಸಾಧಿಸೋಣ.
1: ಇದುವರೆಗೆ ಡಾಕ್ಟರ್ ದಿವಾಕರ ಡೋಂಗ್ರೆ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ವೇಳೆ ಸರಿಯಾಗಿ 6:35:15. ಆಕಾಶವಾಣಿ ಮೈಸೂರು. ಜ್ಞಾನಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ. ಪ್ರಸ್ತುತಿ ಬಿಕೆ ಮೀನಾಕ್ಷಿ.
3: ಖ್ಯಾತ ಪ್ರಾಧ್ಯಾಪಕರಿಂದ PhD ಪದವಿಯನ್ನೇ ನಿರಾಕರಿಸಿ ಬಡ ಮಕ್ಕಳ ಶಿಕ್ಷಣದ ಹೊಣೆ ಹೊತ್ತ ಆಕೆ ಹೇಳುತ್ತಾರೆ, ನನಗಾಗಲೇ ಜೀವನ ಶಾಲೆಯಿಂದ PhD ದೊರಕಿಬಿಟ್ಟಿದೆ ಎಂದು. ಹೀಗೆಂದವರು ಪುಟ್ಟ ಮಕ್ಕಳ ವಿಕಾಸಕ್ಕಾಗಿ ತನ್ನ ಪ್ರಗತಿಯನ್ನೇ ಪಕ್ಕಕ್ಕಿಟ್ಟ ದಿಟ್ಟ ಮಹಿಳೆ ಮೀನಾ MS ಸ್ವಾಮಿನಾಥನ್. ಆಕೆ ಹುಟ್ಟು ನಾಯಕಿ, ಗುರು ಮತ್ತು ಮಾರ್ಗದರ್ಶಕಿ ಎಂದು ಡಾಕ್ಟರ್ ಆದರ್ಶ್ ಶರ್ಮಾ ಮೀನಾ ಸ್ವಾಮಿನಾಥನ್ರ ವ್ಯಕ್ತಿತ್ವವನ್ನು ಕಟ್ಟಿಕೊಡುತ್ತಾರೆ. ಇಂತಹ ಘನ ವ್ಯಕ್ತಿತ್ವವುಳ್ಳ ಶ್ರೀಮತಿ ಮೀನಾ ಸ್ವಾಮಿನಾಥನ್ ದೆಹಲಿ ಮತ್ತು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಿಂದ ಎರಡೆರಡು BA ಆನರ್ಸ್ ಪದವಿ ಪಡೆದದ್ದಲ್ಲದೆ ಆಂಗ್ಲ ಭಾಷೆ ಮತ್ತು ಅರ್ಥಶಾಸ್ತ್ರ ಎರಡರಲ್ಲೂ ಸ್ನಾತಕೋತ್ತರ ಪದವಿ ಪಡೆದುಕೊಂಡರು. ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಷನ್ ಎಂದರೆ SECEಗೆ ಸಂಬಂಧಿಸಿದ ಹಾಗೆ ಬಡವರ ಮತ್ತು ಅತಿ ಕೆಳಮಟ್ಟದವರ ಜೀವನದಲ್ಲಿ ಉಪೇಕ್ಷೆ ಮಾಡಲ್ಪಡುವ ಸಮಸ್ಯೆಗಳನ್ನು ಗುರುತಿಸಿ ಅವುಗಳ ಮೇಲೆ ರಾಷ್ಟ್ರದ ಗಮನ ಸೆಳೆಯುವಲ್ಲಿ ಯಶಸ್ವಿಯಾದ

0: ಬಾಲ್ಯದಲ್ಲಿ ಮಗುವಿಗೆ ನೀಡಬೇಕಾದ ಆದ್ಯತೆಗಳನ್ನು ಮತ್ತು ತಾಯಂದಿರ ಹಕ್ಕುಗಳನ್ನು ಉಳಿಸಲು ಪಣತೊಟ್ಟರು. ತೀರಾ ತಳವರ್ಗದಲ್ಲಿ ಕೆಲಸ ಮಾಡುವ ಮಹಿಳೆಯರ ಮತ್ತು ಮಕ್ಕಳ ಆರೈಕೆ, ಸೇವೆ ಮತ್ತು ಅವರಿಗಾಗಿ ಶಿಕ್ಷಣವನ್ನು ಒದಗಿಸುವ ತಮ್ಮ ದೃಢ ಸಂಕಲ್ಪವನ್ನು ಕಾರ್ಯರೂಪಕ್ಕೆ ತರಲು ತಮ್ಮ ಜೀವನದ ಹಲವು ವರ್ಷಗಳನ್ನೇ ಮೀಸಲಿಟ್ಟರು. 6 ವರ್ಷದೊಳಗಿನ ಮಕ್ಕಳ ಶಿಕ್ಷಣದ ಬಗ್ಗೆ ಅನೇಕಾನೇಕ ಚರ್ಚೆ, ಸಂವಾದಗಳನ್ನು, ಕಮ್ಮಟಗಳನ್ನು ನಡೆಸಿದರು. ಬಡ ಮಕ್ಕಳಿಗೆ ಮಾತ್ರವೇ ತಾನು ಶಿಕ್ಷಕಿಯಾಗಬೇಕೆಂಬ ತುಡಿತದಿಂದ ಹಲವಾರು ವಿಧಾನಗಳನ್ನು ಆಯ್ಕೆ ಮಾಡಿಕೊಂಡರು. ಅದಕ್ಕಾಗಿ ಸೇಂಟ್ ಥಾಮಸ್ ಶಾಲೆಯಲ್ಲದೆ ನೆಹರು ಪ್ರಾಯೋಗಿಕ ಕೇಂದ್ರವನ್ನು ಆರಂಭಿಸಿದರು. ಕೃಷಿ ಕಾರ್ಮಿಕರ ಮಕ್ಕಳಿಗಾಗಿ ಬಾಲವಾಡಿಗಳನ್ನು ತೆರೆದರು. ಆ ಬಾಲವಾಡಿಗಳಿಗೆ ತಾವೇ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದರು. ಇಷ್ಟಕ್ಕೆ ಇವರ ಕನಸು ಪೂರೈಸಲಿಲ್ಲ. ಶಿಕ್ಷಣದಲ್ಲಿ ಹೊಸ ವಿಧಾನಗಳನ್ನು ಜಾರಿಗೆ ತಂದರು. ಶಿಕ್ಷಕರಿಗಾಗಿ ಮಾರ್ಗದರ್ಶಿ ಕೈಪಿಡಿಗಳನ್ನು ಬರೆದರು. ಬಾಲಕ್ ಎಂಬ ನಿಯತಕಾಲಿಕೆಯ ಸಂಪಾದಕತ್ವವನ್ನು ವಹಿಸಿಕೊಂಡು ಶಿಕ್ಷಣವನ್ನು ಕುರಿತು ಪ್ರತಿ ವಾರವೂ ಲೇಖನಗಳನ್ನು ಬರೆದರು. ಬಾಲಕ್ ಶಿಕ್ಷಣಕ್ಕಾಗಿ ಇದ್ದ 70ರ ದಶಕದ ಪ್ರಸಿದ್ಧವಾದ ಏಕೈಕ ನಿಯತಕಾಲಿಕೆಯಾಗಿತ್ತು. ಇಂಡಿಯನ್ ಅಸೋಸಿಯೇಷನ್ ಫಾರ್ ಪ್ರೀಸ್ಕೂಲ್ ಎಂದರೆ IAPE ಮೀನಾ ಅವರ ಪ್ರಯತ್ನದಿಂದ ವೃತ್ತಿಪರ ಸಂಘವಾಯಿತು. ಪುಟ್ಟ ಮಕ್ಕಳ ಅಭಿವೃದ್ಧಿಗಾಗಿ ಪಂಚವಾರ್ಷಿಕವೋ ಹೊಸ ಶಿಕ್ಷಣ ನೀತಿಯೋ ಯಾವುದೇ ಯೋಜನೆಯಾದರೂ ಸರಿ, ಅದರ ಸದಸ್ಯರಾಗಿ ಮಕ್ಕಳಿಗಾಗಿ ಶ್ರಮಪಟ್ಟರು. ಇದಕ್ಕಾಗಿ ಸಾರ್ವಜನಿಕ ರ್ಯಾಲಿಗಳು, ಅಭಿಯಾನಗಳನ್ನು ನಡೆಸಿದರು. ಆದರೆ ಮೀನಾ ಅವರು ಇಷ್ಟೆಲ್ಲ ಪಟ್ಟ ಶ್ರಮ ನೀರಿನಲ್ಲಿ ಹೋಮ ಮಾಡಿದಂತಾಯಿತು. 2002ರಲ್ಲಿ ಜಾರಿಗೆ ತಂದ ಹೊಸ ಶಿಕ್ಷಣ ನೀತಿಯ ಹಕ್ಕು ಕಾಯ್ದೆಯಡಿ 3ರಿಂದ 5 ವರ್ಷದ ಮಕ್ಕಳನ್ನು ಹೊರಗಿಟ್ಟು 6ರಿಂದ 14 ವರ್ಷ ವಯೋಮಿತಿಯ ಮಕ್ಕಳನ್ನು ಶಾಲೆಗೆ ಸೇರಿಸುವ ಕಾಯ್ದೆ ಜಾರಿಯಾಯಿತು. ಇದರಿಂದ ಮೀನಾ ಬಹಳ ದುಃಖಿತರಾದರು. ಆದರೂ ಚಿಕ್ಕ ಮಕ್ಕಳ ಪರವಾಗಿದ್ದ ಇವರ ಹೋರಾಟ ಮತ್ತು ಪ್ರಯತ್ನದ ಫಲವಾಗಿ ಶಿಶು ವಿಹಾರಗಳ ಮಾದರಿಯನ್ನು ಪರಿಚಯಿಸಲಾಯಿತು. ನರ್ಸರಿ ತರಗತಿಗಳನ್ನು ಶಾಲೆಯಲ್ಲಿ ಪ್ರಾರಂಭಿಸಲಾಯಿತು. ಕಾನೂನುಬದ್ಧ ಫಲಾನುಭವಿಗಳಾಗಿ 3ರಿಂದ 6 ವರ್ಷದ ಮಕ್ಕಳಿಗೆ ಪ್ರಾತಿನಿಧ್ಯ ದೊರೆಯಿತು. ಇಂತಹ ದಿಟ್ಟ ಹೋರಾಟಗಾರ್ತಿಯ ತಂದೆ ಭಾರತೀಯ ನಾಗರಿಕ ಸೇವೆಯ ಜೊತೆಗೆ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರು, ಮತ್ತು ಇವರ ತಾಯಿ ತಮಿಳು ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ನಾಟಕ ಕಾದಂಬರಿಗಳನ್ನು ಬರೆದವರು. ಹಸಿರು ಕ್ರಾಂತಿಯ ಪಿತಾಮಹ ಕೃಷಿ ವಿಜ್ಞಾನಿ MS ಸ್ವಾಮಿನಾಥನ್ ಅವರು ಇವರ ಪತಿ. ಸರಸ್ವತಿ ಮಡಿಲಿನಿಂದ ಹುಟ್ಟಿ ಬಂದ ಮೀನಾ ಅವರು ಸತತ ಪ್ರಯತ್ನ ಹಾಗೂ ಪರಿಶ್ರಮದಿಂದ ಮುಂದೊಂದು ದಿನ ಫಲ ಸಿಕ್ಕೇ ಸಿಗುತ್ತದೆ ಎಂದು ಜೀವನ ಪಾಠವನ್ನು ಹೇಳಿಕೊಟ್ಟು ತಮ್ಮ 88ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದರು.
1: ಜ್ಞಾನಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ ಕೇಳಿದಿರಿ. ಪ್ರಸ್ತುತಿ BK ಮೀನಾಕ್ಷಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10 ವೇಳೆ ಸರಿಯಾಗಿ 6:40:15.
2: ಆಕಾಶವಾಣಿ ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ.

0: ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಪರಮೇಶ್ವರ ಬಿ ಭಟ್. ಪದಪರಿಚಯ.
1: ಈ ದಿನ ಕನ್ನಡದ ಎರಡು ಶಬ್ದಗಳಿಗೆ ಅರ್ಥವನ್ನು ನೋಡೋಣ. ಮೊದಲನೆಯದು ಬೆದಕು, ಎರಡನೆಯದು ವಜನು. ಮೊದಲನೆಯ ಶಬ್ದ ಬೆದಕು. ಇದೊಂದು ಕನ್ನಡ ಶಬ್ದ. ಇದಕ್ಕೆ ಅನ್ವೇಷಣೆ ಮಾಡುವುದು, ಹುಡುಕುವುದು, ಶೋಧಿಸುವುದು ಎಂಬ ಅರ್ಥವಿದೆ. ಈ ಅರ್ಥವಲ್ಲದೆ ಎತ್ತು, ಕೆದಕು, ಕೆದರು, ಮೇಲಕ್ಕೆ ಎಬ್ಬಿಸು, ವಿವೇಚನೆ ಮಾಡು, ಆಲೋಚಿಸು ಎಂಬ ಅರ್ಥಗಳು ಇವೆ. ನಾಮಪದದಲ್ಲಿಯೂ ಇದನ್ನು ಉಪಯೋಗಿಸುತ್ತಾರೆ. ಕುಮಾರವ್ಯಾಸ ಭಾರತದ ಉದ್ಯೋಗ ಪರ್ವದಲ್ಲಿ ದ್ಯೂತದಲ್ಲಿ ಮಧ್ಯದಲ್ಲಿ ಘನ ಕಂಡೂತಿಯಲಿ ಹೀಗೆ ಈ ಪದ್ಯ ಮುಂದುವರಿದು ದುರ್ನೀತಿಯಲ್ಲಿ ಪರಸತಿಯರಲ್ಲಿ ಸಂಪ್ರೀತಿ ಬೆಳೆವುದು ಬೆದಕ ಬೆದಕಲು ರಾಯ ಕೇಳೆಂದ. ಇಲ್ಲಿ ಕುಮಾರವ್ಯಾಸ ನಾಮಪದ ಕ್ರಿಯಾಪದಗಳೆರಡ

0: ಅದರಲ್ಲೂ ಬೆದಕು ಎಂಬ ಪದವನ್ನು ಪ್ರಯೋಗಿಸಿದ್ದು ಕಂಡುಬರುತ್ತದೆ. ಮಾನ್ಯ ಗುಂಡಪ್ಪನವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಬದುಕೆಲ್ಲ ಬೆದಕಾಟ ಎಂದು ಬೆದಕು ಶಬ್ದವನ್ನ ಬಳಸಿದ್ದು ಕಾಣುತ್ತದೆ. ಇನ್ನು ಎರಡನೆಯ ಪದ ವಜನು. ಇದು ಅರಬ್ಬಿಯ ವಜನ್ ಶಬ್ದದ ಕನ್ನಡ ರೂಪ. ಇದಕ್ಕೆ ತೂಕ, ಭಾರ, ಹೊರೆ ಎಂಬ ಅರ್ಥಗಳ ಜೊತೆಗೆ ಪ್ರಭಾವ ಎಂಬ ಅಲಂಕಾರಿಕ ಅರ್ಥವೂ ಇದೆ. ಅರಬ್ಬಿ ಭಾಷೆಯಲ್ಲಿಯೂ ತೂಕ, ಪ್ರಭಾವ ಎಂಬ ಅರ್ಥದಲ್ಲಿಯೇ ಇದೆ. ವಜೆ, ವಜನು ಎಂಬ ರೂಪಗಳನ್ನು ಕನ್ನಡದಲ್ಲಿ ಕಾಣಬಹುದು. ಇದೇ ಶಬ್ದ ದೀರ್ಘಾಂತವಾದಾಗ, ಅಂದರೆ ವಜಾ ಎಂದಾದಾಗ ಕಳೆಯುವುದು ಎಂಬರ್ಥ ಬರುತ್ತದೆ. ಆತನನ್ನು ಕೆಲಸದಿಂದ ವಜಾ ಮಾಡಿದರು ಎಂದರೆ ಕೆಲಸದಿಂದ ಕಳೆದರು, ತೆಗೆದುಹಾಕಿದರು ಎಂದು. ಅರ್ಥಾತ್ ಲೆಕ್ಕಕ್ಕೆ ಇಲ್ಲದಂತೆ ಮಾಡು ಎಂಬ ಅರ್ಥ ಉಂಟಾಗುತ್ತದೆ.
1: ತಪ್ಪು ಒಪ್ಪು.
0: ಪಂಗನಾಮ. ಇಲ್ಲಿ ಎರಡು ಪದಗಳು ಇವೆ, ಒಂದು ಪಂಗ ಮತ್ತು ಎರಡನೆಯದು ನಾಮ ಎಂದು. ಪಂಗನಾಮ ಎಂದರೆ ಹಣೆಯಲ್ಲಿ ಇಡುವ ಕವಲುಗಳುಳ್ಳ ನಾಮ ಎಂದರ್ಥ, ಅಂದರೆ ಶ್ರೀವೈಷ್ಣವರು ಧರಿಸುವ ತಿರುನಾಮ. ಇಲ್ಲಿ ಪಂಗ ಎಂಬುದು ತೆಲುಗಿನಿಂದ ಬಂದಿರುವ ಶಬ್ದ. ತೆಲುಗಿನಲ್ಲಿ ಪಂಗ, ಪ್ರಂಗ, ಪ್ರಗ್ಗ ಎಂಬ ಪರ್ಯಾಯಗಳುಳ್ಳ ಶಬ್ದಕ್ಕೆ ಕವಲು, ಟಿಸಿರು ಎಂಬ ಅರ್ಥವಿದೆ. ನಾಮ ಎಂಬುದು ಲಲಾಮ ಶಬ್ದದ ಅಪಭ್ರಂಶ. ವ್ಯಾವಹಾರಿಕವಾಗಿ ಈ ಶಬ್ದಕ್ಕೆ ಮೋಸ, ವಂಚನೆ ಎಂಬ ಅರ್ಥ ಪ್ರಚಾರದಲ್ಲಿದೆ. ಪಂಗನಾಮ ಹಾಕು ಎಂದರೆ ಮೋಸ ಮಾಡು ಎಂದರ್ಥ. ಪಂಗನಾಮ ಹಾಕುವುದರಲ್ಲಿ ಆತ ನಿಸ್ಸೀಮ. ಪಂಗನಾಮ ಹಾಕಬೇಡ ಎಂದು ಪರಿಪರಿಯಾಗಿ ಹೇಳಿದೆ. ಈ ಮೊದಲಾದ ವಾಕ್ಯಗಳಲ್ಲಿ ಮೋಸ, ವಂಚನೆ ಎಂಬರ್ಥದಲ್ಲಿ ಪಂಗನಾಮ ಶಬ್ದವನ್ನ ಬಳಸಿದ್ದಾರೆ. ನಿಜವಾಗಿ ಪಂಗನಾಮ ಎಂದರೆ ಶ್ರೀವೈಷ್ಣವರು ಧರಿಸುವ ತಿರುನಾಮ ಎಂಬ ಅರ್ಥದಲ್ಲಿಯೇ ಬಳಸಬೇಕು. ಆದರೆ ಮೋಸ, ವಂಚನೆ ಎಂಬ ಅರ್ಥದಲ್ಲಿ ಇದೀಗ ವಿಪರೀತವಾಗಿ ಬಳಸುತ್ತಿದ್ದೇವೆ.
1: ಸುಮಧುರ.
0: ಈಗ ನೇಮಿಚಂದ್ರನಿಂದ ರಚಿಸಲ್ಪಟ್ಟಂತಹ ಒಂದು ಪದ್ಯವನ್ನ ನೋಡೋಣ. ಕವಿಗಳಿಗೆ ಕವಿ ಸಮಯ ಎನ್ನುವುದೊಂದಿರುತ್ತದೆ. ಕವಿಗಳು ತಮಗೆ ತೋಚಿದಂತೆ ಕಾವ್ಯದ ಭಾಗಗಳನ್ನು ಸೃಷ್ಟಿಸುವ ಸಂಪೂರ್ಣ ಸ್ವಾತಂತ್ರ್ಯವನ್ನು ಹೊಂದಿರುತ್ತಾರೆ. ಪ್ರಕೃತ ಇಲ್ಲಿ ನೇಮಿಚಂದ್ರ ಕವಿಗಳು ಯಾವ ರೀತಿಯಾಗಿ ಸ್ವಾತಂತ್ರ್ಯವನ್ನು ವಹಿಸಿದ್ದಾರೆ ಎನ್ನುವುದನ್ನು ತನ್ನ ಅದ್ಭುತವಾದಂತಹ ಒಂದು ಪದ್ಯದ ಮೂಲಕ ಹೀಗೆ ತೋರಿಸಿಕೊಡ್ತಾ ಇದ್ದಾನೆ. ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿಸಂತತಿ, ವಾಮನಕ್ರಮಂ ಮುಟ್ಟುಗೆ ಮುಟ್ಟದಿರ್ಕೆ ಮುಗಿಲಂ, ಹರನಂ ನರನಿಕ್ಕಿ ಗಂಟಲಂ ಮೆಟ್ಟುಗೆ ಮೆಟ್ಟದಿರ್ಕೆ, ಕವಿಗಳ್ ಕೃತಿ ಬಂಧದೊಳಲ್ತೆ ಕಟ್ಟಿದರ್ ಮುಟ್ಟಿದರ್ ಒಲ್ತೆ ಮೆಟ್ಟಿದರ್, ಇದೇನ್ ಅಳವಗ್ಗಳಮೋ ಕವೀಂದ್ರರ.

ಇದು ನೇಮಿಚಂದ್ರನಿಂದ ರಚಿಸಲ್ಪಟ್ಟಂತಹ ಒಂದು ಪದ್ಯ. ಇದರ ಅರ್ಥ ಈ ರೀತಿ ಇದೆ: ಕಪಿಗಳೆಲ್ಲ ಸೇರಿ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿದರೋ ಇಲ್ಲವೋ, ವಾಮನನು ತ್ರಿವಿಕ್ರಮನಾಗಿ ಬೆಳೆದು ತನ್ನ ಪಾದದಿಂದ ಆಕಾಶವನ್ನ ಮುಟ್ಟಿದನೋ ಇಲ್ಲವೋ, ಅರ್ಜುನನು ಶಿವನನ್ನು ಮೆಟ್ಟಿ ತುಳಿದನೋ ಇಲ್ಲವೋ, ಇವುಗಳೆಲ್ಲ ಅನುಭವಾತೀತ. ಆದರೆ ಕವಿಶ್ರೇಷ್ಠರು ಮಾತ್ರ ತಮ್ಮ ಕಾವ್ಯಗಳಲ್ಲಿ ಸೇತುವೆಯನ್ನ ಕಟ್ಟಿದರೋ, ಆಕಾಶವನ್ನ ಮುಟ್ಟಿದರೋ, ಅದೇ ರೀತಿ ಶಿವನನ್ನು ಮೆಟ್ಟಿದರು. ರಾಮ ರಾವಣನ ಸಂಹಾರಕ್ಕಾಗಿ ಲಂಕೆಗೆ ಹೊರಟ. ತನ್ನ ಅಪಾರವಾದ ಕಪಿ ಸೈನ್ಯವನ್ನ ಸಮುದ್ರದಿಂದ ದಾಟಿಸಬೇಕಾದರೆ ಸೇತುವೆ ನಿರ್ಮಿಸುವುದು ಅನಿವಾರ್ಯ. ಸಮುದ್ರಕ್ಕೆ ಸೇತುವೆ ಕಟ್ಟುವ ಕಲ್ಪನೆಯೇ ಅವಾಸ್ತವಿಕ ಎಂದೆನಿಸಬಹುದು. ಆಳವಾದ ಸಮುದ್ರಕ್ಕೆ ಸಂಚಾರ ಯೋಗ್ಯವಾದ ಸೇತುವೆ ಅಲ್ಲಿ ಸೇರಿದ ಕಪಿಗಳಿಂದಲೇ ನಿರ್ಮಾಣವಾಯಿತು. ಇಂತಹ ಘಟನೆ ಘಟಿಸಿದೆಯೋ ಇಲ್ಲವೋ, ಆದರೆ ಎಲ್ಲ ಕವಿಗಳು ತಮ್ಮ ಕಾವ್ಯಗಳಲ್ಲಿ ತುಂಬಾ ಅದ್ಭುತವಾಗಿ ಸೇತುವೆಯನ್ನ ಕಟ್ಟಿದರು. ಬಲಿಚಕ್ರವರ್ತಿಯು ನೀಡುವ ದಾನವನ್ನ ಸ್ವೀಕರಿಸಲು ವಿಷ್ಣು ವಾಮನಾವತಾರಿಯಾಗಿ ಉದಯಿಸಿದ. ವಾಮನನೊಬ್ಬ ತ್ರಿವಿಕ್ರಮನಾಗಿ ಬೆಳೆಯಬಲ್ಲನೇ? ಖಂಡಿತವಾಗಿಯೂ ಇದೊಂದು

0: ಭುಜಿಗ ಮತ್ತು ಶ್ರದ್ಧಾಭಕ್ತಿಗೆ ನಂಬುಗೆಗೆ ಸಂಬಂಧಿಸಿದ ವಿಷಯ. ಆದರೆ ಕವಿಗಳು ಮಾತ್ರ ನಮ್ಮೆಲ್ಲರನ್ನೂ ವಾಮನನ ಕಥಾಪ್ರಸಂಗದ ಮೂಲಕ ಆಕಾಶದೆತ್ತರಕ್ಕೆ ಕೊಂಡೊಯ್ದದ್ದಂತೂ ನಿಜ. ಶಿವನಿಂದ ಪಾಶುಪತಾಸ್ತ್ರ ಪಡೆಯುವುದಕ್ಕಾಗಿ ತಪಸ್ಸಿನಲ್ಲಿ ನಿರತನಾದ ಅರ್ಜುನನ ಬಳಿಗೆ ಕಿರಾತ ವೇಷವನ್ನು ಧರಿಸಿ ಶಿವನು ಬರುತ್ತಾನೆ. ಈರುವರ ನಡುವೆ ನಡೆದ ಯುದ್ಧದಲ್ಲಿ ನರನು ಮುರಹರನನ್ನೇ ಸೋಲಿಸಿ ತನ್ನ ಕಾಲಿನಿಂದ ಮೆಟ್ಟುತ್ತಾನೆ. ನರನೆಲ್ಲಿ ಹರನೆಲ್ಲಿ, ನಿರಾಕಾರನಾದರೂ ಸಾಕಾರವನ್ನು ತಾಳಬಲ್ಲ ಮಹಾಬಲನ ಬಲವನ್ನು ಪಾಮರರಾದ ನಾವು ಅಳೆಯಬಹುದೇ? ಹೀಗಿದ್ದರೂ ಕವಿ ತನಗೆ ತೋಚಿದಂತೆ ರಸಾಸ್ವಾದನೆಗೆ ಯೋಗ್ಯವಾಗುವ ರೀತಿಯಲ್ಲಿ ಸೃಷ್ಟಿಸಿದ ರೀತಿ ನಿಜವಾಗಿಯೂ ಅದ್ಭುತ. ರವಿ ಕಾಣದ್ದನ್ನು ಕವಿ ಕಾಣುತ್ತಾನೆ ಎನ್ನುವ ಮಾತಿಗೆ ಕವಿಗಳ ಶ್ರೇಷ್ಠ ಕೃತಿಗಳೆಲ್ಲ ಉದಾಹರಣೆಯಾಗಿ ನಿಲ್ಲುತ್ತವೆ. ವಾಸ್ತವಿಕತೆ ಮತ್ತು ಅವಾಸ್ತವಿಕತೆ ಎನ್ನುವುದು ಕಾವ್ಯಕ್ಕೆ ಅನ್ವಯಿಸದು. ಕವಿ ಸಮಯ ಎನ್ನುವುದು ಅವಾಸ್ತವಿಕತೆಯನ್ನು ವಾಸ್ತವಿಕತೆಗೆ ತಂದು ನಿಲ್ಲಿಸುತ್ತದೆ. ಆದ್ದರಿಂದ ಉತ್ತಮ ಕಾವ್ಯ ನೀಡಿದ ಕವಿಗಳೆಲ್ಲ ಶ್ರೇಷ್ಠತಮರು. ಪ್ರಕೃತ ಈ ಪದ್ಯದಲ್ಲಿ ಕವಿ ಬಳಸಿದ ಪ್ರಾಸವನ್ನ ಗಮನಿಸಿ. ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿ ಸಂತತಿ, ಹಾಗೆ ಮುಟ್ಟುಗೆ ಮುಟ್ಟದಿರ್ಕೆ ಮುಗಿಲಂ, ಅದೇ ರೀತಿ ಕಟ್ಟಿದರ್ ಮುಟ್ಟಿದರ್ ಮೆಟ್ಟಿದರ್, ಈ ರೀತಿಯ ಪ್ರಾಸಗಳು ಸಹೃದಯರ ಮನಕ್ಕೆ ಮುದ ನೀಡುವುದಂತೂ ನಿಜ. ಈ ಪದ್ಯದಲ್ಲಿ ಅಗ್ಗಳ ಎಂಬ ಪದವನ್ನ ಬಳಸಿದ್ದಾನೆ. ಅಗ್ಗಳ ಎಂದರೆ ಶ್ರೇಷ್ಠ ಉತ್ತಮ ಎಂದು ಅರ್ಥ.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪರಮೇಶ್ವರ ವಿ ಭಟ್. ಪದ್ಯಗಾಯನ ರಾಧಾ ಕೃಷ್ಣ ಸ್ವರೂಪ್.
2: ಸಿರಿ ಕನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
3: ಸಿರಿ ಕನ್ನಡ ದೇವಿಯ ಮುಕುಟದಲ್ಲಿ.
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮೈಸೂರು. ವೇಳೆ 6:50 ಈಗ ರೈತರಿಗೆ ಸಲಹೆಗಳು.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ನಿಂದ. ಸಿಕ್ಬಿದ್ರು
3: ಅಪರಿಚಿತ ಆಪ್ನಿಂದ ಬಚಾವ್ ಆಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಬೀಳುವಂತಹ ಮಳೆ ನೀರನ್ನ ಸಂರಕ್ಷಣೆ ಮಾಡೋದಕ್ಕೆ ಜಮೀನಿನಲ್ಲಿ ಸಾಮಾನ್ಯವಾಗಿ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡ್ಕೋತಾರೆ. ಆರಂಭದಲ್ಲಿ ಕೃಷಿ ಹೊಂಡಗಳನ್ನು ಮಳೆ ನೀರನ್ನು ಸಂರಕ್ಷಣೆ ಮಾಡೋದ್ರ ಜೊತೆಗೆ ಅಂತರ್ಜಲಕ್ಕೆ ಮರುಪೂರ್ಣ ಮಾಡೋ ಉದ್ದೇಶದಿಂದ ರೈತರು ಮಾಡ್ಕೋತಾ ಇದ್ರು. ಕೃಷಿ ಹೊಂಡಗಳನ್ನು ಸಣ್ಣ ಕೆರೆಗಳ ರೀತಿ ನಿರ್ಮಾಣ ಮಾಡಿಕೊಂಡು ಜಮೀನಿನ ಅಂತರ್ಜಲವನ್ನು ಹೆಚ್ಚಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾಯಿದ್ರು. ಆದರೆ ಮಳೆ ಆಧಾರಿತ ಪ್ರದೇಶದಲ್ಲಿ ಕೃಷಿ ಹೊಂಡಗಳನ್ನು ಮಾಡಿಕೊಳ್ಳೋರು ಸಂದಿಗ್ಧ ಹಂತದಲ್ಲಿ, ಅಂದರೆ ಬೆಳೆದಂತಹ ಬೆಳೆಯ ಸಂದಿಗ್ಧ ಹಂತದಲ್ಲಿ ಅವಕ್ಕೆ ನೀರಿನ ಕೊರತೆ ಆದಾಗ ಕೃಷಿ ಹೊಂಡದಲ್ಲಿರುವಂತಹ ನೀರನ್ನು ಬಳಕೆ ಮಾಡಿಕೊಂಡು ಬೆಳೆಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಕೃಷಿ ಹೊಂಡದ ತಳಭಾಗಕ್ಕೆ ಪ್ಲಾಸ್ಟಿಕ್ಕನ್ನು ಹಾಸ್ತಾ ಇದ್ದಾರೆ. ಈ ತರಹ ಪ್ಲಾಸ್ಟಿಕ್ಕನ್ನು ಹಾಸಿ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿಕೊಂಡ್ಮೇಲೆ ಅದರಲ್ಲೇನಾದರೂ ನೀರು ನಿಂತಿದ್ರೆ ಅದು ಜನಗಳಿಗೂ ಕಷ್ಟ, ಜಾನುವಾರುಗಳಿಗೂ ಕಷ್ಟ. ನೀವು ಪ್ರತಿನಿತ್ಯ ಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೀರಿ, ಕೃಷಿ ಹೊಂಡಕ್ಕೆ ಬಿದ್ದು ಜಾನುವಾರುಗಳು ಸತ್ತೋಗಿರ್ತವೆ, ಸಣ್ಣ ಮಕ್ಕಳು ಆಡೋದಕ್ಕೆ ಹೋಗಿ ಪ್ರಾಣವನ್ನು ಕಳ್ಕೊಂಡಿರ್ತವೆ. ಯಾಕೆ ಈ ಥರ ಆಗುತ್ತೆ ಅಂತಂದರೆ, ಸಾಮಾನ್ಯವಾಗಿ ಮಣ್ಣಿನ ನೆಲ ಆದರೆ ಹೊರಗಡೆ ಬರೋದಕ್ಕೆ ಒಂದು ಗ್ರಿಪ್ ಸಿಗುತ್ತೆ. ಆದರೆ ಪ್ಲಾಸ್ಟಿಕ್ ಹಾಳೆಯನ್ನು ಹೊಂಡದ ಒಳಭಾಗ ಪೂರ್ತಿ ಹಾಕ್ಬಿಟ್ಟಿರೋದ್ರಿಂದ ಯಾವುದೇ ರೀತಿಯ ಗ್ರಿಪ್ ಸಿಗೋದಿಲ್ಲ.

0: ನೀರೊಳಗಡೆ ಬಿದ್ದರೆ ಎಂಥ ಒಳ್ಳೆ ಈಜುಪಟು ಆದರೂ ಹೊರಗಡೆ ಬರೋದು ಕಷ್ಟ. ಹೀಗಾಗಿ ಕೃಷಿ ಹೊಂಡಗಳನ್ನು ಯಾರ್ಯಾರು ಮಾಡ್ಕೊಂಡಿದ್ದಿರೋ ಜಮೀನಿನಲ್ಲಿ ಅವರು ಕೆಲವು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಈಗ ನೀವು ಪೇಟೆ ಪಟ್ಟಣಗಳಲ್ಲಿ ಯಾವುದಾದ್ರೂ ರಸ್ತೆನಲ್ಲಿ ಹೋಗ್ತಾ ಇದ್ದರೆ ಅವರು ಆ ರಸ್ತೆ ಅಕ್ಕಪಕ್ಕದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಮುಂಚೆನೇ ಹಾಕಿರ್ತಾರೆ, ಇಲ್ಲಿ ಡುಬ್ಬ ಇದೆ, ಇಲ್ಲಿ ಗುಂಡಿ ಇದೆ, ಇಲ್ಲಿ ತಿರುವಿದೆ, ಈ ತರಹ ಎಲ್ಲ ಸೂಚನಾ ಫಲಕಗಳನ್ನು ಹಾಕಿರ್ತಾರೆ. ಆ ತರಹ ಇಲ್ಲೊಂದು ಕೃಷಿ ಹೊಂಡ ಇದೆ ಅನ್ನೋ ಒಂದು ಸೂಚನಾ ಫಲಕವನ್ನು ನೀವ್ಯಾಕೆ ಹಾಕಬಾರ್ದು? ಕಷ್ಟ ಏನಿಲ್ಲ ಬಿಡಿ, ಮಾಡ್ಬೋದು. ಇದಕ್ಕೇನು ನೀವು ಬೋರ್ಡೇ ಬರೆಸ್ಬೇಕು ಅಂತಿಲ್ಲ. ಯಾವುದಾದ್ರೂ ಮನೆಯಲ್ಲಿರೋವಂತಹ ಕಾರ್ಡ್ ಬೋರ್ಡ್ಗೆ ಸ್ಕೆಚ್ ಪೆನ್ ಇಟ್ಕೊಂಡು ನಿಮ್ಮ ಮಕ್ಕಳ ಕೈನಲ್ಲೇ ಬರೆಸಿದ್ರೂ ಆಗುತ್ತೆ. ಅಲ್ಲಿ ಕೃಷಿ ಹೊಂಡ ಇದೆ ಅನ್ನೋದು ಗೊತ್ತಾಗಬೇಕು ಮೊದಲನೇದು. ಎರಡನೇದು, ಕೃಷಿ ಹೊಂಡದ ಸುತ್ತ ಬೇಲಿಯನ್ನು ನಿರ್ಮಾಣ ಮಾಡಬೇಕು. ಅದನ್ನು ನೀವು ಕಲ್ಕಂಬ ತಂತಿನೇ ಹಾಕಬೇಕು ಅಂತೇನಿಲ್ಲ. ಸ್ವಾಭಾವಿಕವಾಗಿ ನಿಮ್ಮಲ್ಲಿ ಸಿಗುವಂತಹ ತ್ಯಾಜ್ಯ ಪದಾರ್ಥಗಳನ್ನೇ ಬಳಸಿ ಒಂದು ಬೇಲಿಯನ್ನು ಮಾಡಿಕೊಂಡ್ರೆ ಬೇಲಿಯಿಂದಲೂ ಕೂಡ ನೀವು ಆದಾಯವನ್ನು ಪಡ್ಕೋಬಹುದು. ಈ ಬೇಲಿಗೆ ಬಳ್ಳಿ ತರಕಾರಿ ಬೆಳೆಗಳನ್ನು ಹಾಕಿದರೆ ಕೃಷಿ ಹೊಂಡದಲ್ಲಿರುವಂತಹ ಪಸೆ ಏನಿದೆ ಅಥವಾ ತೇವ ಏನಿದೆ ಅದರಲ್ಲೇ ಒಂದಷ್ಟು ತರಕಾರಿಗಳು ನಿಮಗೆ ಸಿಗುತ್ತೆ. ಈ ತರಹ ಬೇಲಿಯನ್ನು ಹಾಕೋದ್ರಿಂದ ಆಗುವಂತಹ ಎರಡನೇ ಪ್ರಯೋಜನ ಏನು ಅಂದರೆ ಯಾರೂ ಬಂದು ನೇರವಾಗಿ ಕೃಷಿ ಹೊಂಡಕ್ಕೆ ಬೀಳೋದಿಲ್ಲ. ಇನ್ನು ಮೂರನೇದು, ಇಲಾಖೆನೇ ಇದನ್ನು ಕವರ್ ಮಾಡೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದೆ. ಯಾರ್ಯಾರು ಕೃಷಿ ಹೊಂಡವನ್ನು ತೆರೆದುಕೋತಿರಲ್ಲ ಅವರಿಗೆ ಮೇಲ್ಭಾಗಕ್ಕೆ ಅಳವಡಿಸ್ಕೊಳ್ಳೋದಕ್ಕೆ ಸಾಮಾನ್ಯವಾಗಿ ನೀವು ನೋಡಿರ್ತಿರಲ್ಲ ಈ ಪಾಲಿ ಮನೆಗಳನ್ನು ಕಟ್ತಾರಲ್ಲ ಶೇಡ್ ನೆಟ್, ಈ ಶೇಡ್ ನೆಟ್ಟನ್ನು ಅಳವಡಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಇದು ಯಾಕೆ ಅಂತಂದರೆ ಶೇಡ್ ನೆಟ್ ಏನಾದರೂ ಕಂಡ್ರೆ ಜನ ಜಾಗೃತರಾಗ್ತಾರೆ, ಓಹೋ ಇಲ್ಲೇನೋ ಇದೆ, ನಾವು ಸ್ವಲ್ಪ ಜಾಗರೂಕರಾಗಿರಬೇಕು ಅಂಥೇಳಿ. ಒಟ್ಟಾರೆ ಕೃಷಿ ಹೊಂಡ ಮಾಡೋದು ತಪ್ಪು ಅಂತಲ್ಲ, ಹೊಂಡದ ತಳಭಾಗಕ್ಕೆ ಪ್ಲಾಸ್ಟಿಕ್ ಮಲ್ಚಿಂಗನ್ನು ಹಾಕೋದು ತಪ್ಪು ಅಂತಲ್ಲ, ಆದರೆ ಜಾಗರೂಕರಾಗಿರಿ ಅಂತ ಬೇರೆಯವರಿಗೆ ಹೇಳದಲೇ ಇರೋದು ತಪ್ಪು. ಸಾಮಾನ್ಯವಾಗಿ ಏನಾಗುತ್ತೆ, ರೈತರು ಕೃಷಿ ಹೊಂಡವನ್ನು ತೋಡ್ತಾರೆ, ಬಳಕೆ ಮಾಡ್ಕೋತಾರೆ, ಆದರೆ ಅಪಘಾತಗಳು ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಅವರು ಮಕ್ಕಳೇ ಬೀಳ್ಬೋದು, ಅವರು ಸಾಕಿರುವಂತಹ ಜಾನುವಾರುಗಳೇ ಹೊಂಡದೊಳಗೆ ಬಿದ್ದು ಪ್ರಾಣ ಕಳ್ಕೋಬಹುದು. ಹಾಗಾಗಿ ಎಚ್ಚರಿಕೆ ಇರಲಿ, ಬೇರೆಯವರನ್ನು ಎಚ್ಚರಿಸೋದನ್ನು ಮರಿಬೇಡಿ. ಕೃಷಿ ಹೊಂಡದ ಸುರಕ್ಷತೆಯ ಜೊತೆಗೆ ಜನ ಜಾನುವಾರುಗಳ ಸುರಕ್ಷತೆ ಬಗ್ಗೆನೂ ಕೂಡ ಹೆಚ್ಚು ಗಮನವನ್ನು ಕೊಡಿ.
1: ರೈತರಿಗೆ ಸಲಹೆಗಳನ್ನು ಕೇಳುತ್ತಿದ್ದೀರಿ. ಈ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ತೊಗರಿ ಬೇಸಾಯ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಪಿ ಮಹಾದೇವು ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವ್ ಮೂರ್ತಿ. ಆಕಾಶವಾಣಿ ಮೈಸೂರು. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಕೃಷ್ಣಪ್ರಸಾದೋಪಾಧ್ಯಾಯಃ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದೆಹಲ್ಯಾಂ ಸೈಪ್ರಸ್ ದೇಶಸ್ಯ ರಾಷ್ಟ್ರಪತಿನಾ ನಿಕೋಸ್ ಕ್ರಿಸ್ಟೋಡಾಲಿಡ್ಸ್ ಇತ್ಯನೇನ ಸಹ ವಾರ್ತಾಲಾಪಂ ಕರಿಷ್ಯತಿ. ಶ್ರೀ ಕ್ರಿಸ್ಟೋಡಾಲಿಡ್ಸ್ ಇತ್ಯಶಃ ಹ್ಯಃ ನವದೆಹಲಿಂ ಪ್ರಾಪ್ತವಾನ್. ವಿಮಾನಸ್ಥಾನಕ್ಕೆ ಕೇಂದ್ರೀಯ ಮಾರ್ಗ ಪರಿವಹನ ರಾಜಮಾರ್ಗ ರಾಜ್ಯಮಂತ್ರಿ ಅಜಯ್ ಟಮ್ಟಾ ಇತ್ಯನೇನ ತಸ್ಯ ಸ್ವಾಗತಂ ಕೃತಂ. ಸಹ ಮುಂಬೈನಗರಂ ಅಪಿ ಗತವಾನ್. ಪ್ರಧಾನಮಂತ್ರಿ ಮೋದಿ ಸೈಪ್ರಸ್ ದೇಶಸ್ಯ ರಾಷ್ಟ್ರಪತಿ ಚ ಪರಸ್ಪರ ಹಿತಸ್ಯ ವಿಭಿನ್ನೇಷು ಕ್ಷೇತ್ರೇಷು ದ್ವಿಪಾಕ್ಷಿಕ ಸಹಕರಣಂ ಸುದೃಢಂ ಕರ್ತುಂ ಚರ್ಚಾಂ ಕರಿಷ್ಯತಃ. ವಾರ್ತಾಯಾಃ ಅನಂತರಂ ಅನೇಕೇಷು ಸಂಧಿಪತ್ರೇಷು ಹಸ್ತಾಕ್ಷರಾಣಿ ವಿನಿಮಯಂಚ ಭವಿಷ್ಯತಿ. ಶ್ರೀ ಮೋದಿ ಅತಿಥಿವಿಶೇಷಸ್ಯ ಸಮ್ಮಾನಾರ್ಥಂ ಭೋಜಸ್ಯ ಆಯೋಜನಂ ಕರಿಷ್ಯತಿ. ಸೈಪ್ರಸ್ ದೇಶಸ್ಯ ರಾಷ್ಟ್ರಪತಿಃ ಅದ್ಯ ಸಾಯಂಕಾಲೆ ರಾಷ್ಟ್ರಪತಿಭವನೆ ರಾಷ್ಟ್ರಪತಿನಾ ದ್ರೌಪದಿ ಮುರ್ಮು ಇತ್ಯನೆಯಾ ಸಹಾಪಿ ಮಿಲಿಷ್ಯತಿ. ಕೇಂದ್ರೀಯ ವಾಣಿಜ್ಯೋದ್ಯೋಗ ಮಂತ್ರಿ ಪಿಯೂಷ ಗೋಯಲಃ ಅದ್ಯ ಅವದತ್ ಯತ್ ವಿಶ್ವಂ ಭಾರತದೇಶಂ ವಿಶ್ವಸನೀಯ ಸಹಭಾಗಿರೂಪೇಣ ಪಶ್ಯತೀತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿವರ್ಯಸ್ಯ ಪಂಚರಾಷ್ಟ್ರಾಣಾಂ ಯಾತ್ರಾಯಾಃ ವಿಷಯೆ ನವದೆಹಲ್ಯಾಂ ವಾರ್ತಾಹರಾನ್ ಸಂಬೋಧಯನ್ ಶ್ರೀ ಗೋಯಲಃ ಅವದತ್ ಯತ್ ಇಯಂ ಯಾತ್ರಾ ಸಮಾಜಸ್ಯ ಪ್ರತ್ಯೇಕ ವರ್ಗಾಯ ಲಾಭಸ್ಯ ಪ್ರತ್ಯಾಭೂತಿ.

ಸಂಧ್ಯಾರಾಗ ಕಾರ್ಯಕ್ರಮ ಮೈಸೂರು ವಿಶ್ವವಿದ್ಯಾನಿಲಯದ ಹರಿದಾಸ ಸಾಹಿತ್ಯ ಸಂಶೋಧನಾ ವಿಭಾಗದ ನಿವೃತ್ತ ಮುಖ್ಯಸ್ಥರಾದ ಡಾ ಟಿಎನ್ ನಾಗರತ್ನ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ಜಿಎನ್ ಮಂಜುನಾಥ್. ಸಮಯ 7:02 ನಿಮಿಷವಾಗುತ್ತಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿ

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
3: ನವಜೀವನಕ್ಕೆ ನವಚೇತನಕ್ಕೆ ನೀಡಲು ಬಂದಿದೆ ಹಬ್ಬದ ಕಾಳಿಗೆ.
4: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
5: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
6: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನು.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 6ನೇ ಆವೃತ್ತಿಯ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಬೆಂಗಳೂರಿನಲ್ಲಿ ಸಂಪನ್ನ. 50,000ಕ್ಕೂ ಅಧಿಕ ವನವಾಸಿ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಧಾರವಾಡದ ಮಾವು ಬೆಳೆಗಾರರ ಬಳಗದಿಂದ ಸಾವಯವ ಮಾವು ಮೇಳ. ಆಕಾಶವಾಣಿಗೆ 90, ಆಕಾಶವಾಣಿ ಮೈಸೂರು ಕೇಂದ್ರದ ಬಾನುಲಿ ಬರವಣಿಗೆ ಕಾರ್ಯಾಗಾರ ಯಶಸ್ವಿ. ಈಗ ವಾರ್ತೆಗಳ ವಿವರ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ದೇಶದ ವಿವಿಧ ರಾಜ್ಯಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಸಂಪನ್ನಗೊಳ್ಳಲಿದೆ. ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರ ಸೇರಿದಂತೆ ದೇಶದ ವಿವಿಧ 9 ಇಸ್ರೋ ಕೇಂದ್ರಗಳಲ್ಲಿ ಯುವ ವಿಜ್ಞಾನಿ ಕಾರ್ಯಕ್ರಮ ಯುವಿಕಾದಡಿ 9ನೇ ತರಗತಿ ಉತ್ತೀರ್ಣರಾದ 1,320 ವಿದ್ಯಾರ್ಥಿಗಳಿಗೆ ಕಳೆದ 5 ಆವೃತ್ತಿಗಳಲ್ಲಿ 2 ವಾರಗಳ ವಸತಿ ಸಹಿತ

0: ತರಬೇತಿ ನೀಡಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ಯುವಿಕಾ ಕುರಿತು ಮಾಹಿತಿ ನೀಡಿದ್ದಾರೆ ಇಸ್ರೋದ ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದ ಹಿರಿಯ ವಿಜ್ಞಾನಿ ಡಾ ಬಿಆರ್ ನಾಗೇಂದ್ರ.
1: ಭಾರತದ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳ 450 ವಿದ್ಯಾರ್ಥಿಗಳಿಗೆ ಈಗ ತರಬೇತಿಯನ್ನು ಕೊಡಲಾಗುತ್ತಿದೆ. ಕ್ಯಾಚ್ ದೆಮ್ ಯಂಗ್, ಚಿಕ್ಕ ವಯಸ್ಸಿನಲ್ಲಿಯೇ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸೂಕ್ತ ಅವಕಾಶವನ್ನು ನೀಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಭಾರತದ ಪ್ರತಿ ರಾಜ್ಯದಿಂದಲೂ ಸುಮಾರು 10-15 ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ದೇಶದ ವಿವಿಧೆಡೆ ಇರುವ 9 ಇಸ್ರೋ ಕೇಂದ್ರಗಳಲ್ಲಿ ಒಟ್ಟು 450 ವಿದ್ಯಾರ್ಥಿಗಳಿಗೆ ಈ ವರ್ಷ ಯುವಿಕಾ ತರಬೇತಿಯನ್ನು ನೀಡಲಾಗುತ್ತಿದೆ. ಬೆಂಗಳೂರಿನಲ್ಲಿರುವ ಯುಆರ್ ರಾವ್ ಉಪಗ್ರಹ ಕೇಂದ್ರವು ಇಸ್ರೋ ಸಂಸ್ಥೆಯ ಒಂದು ಅಂಗಸಂಸ್ಥೆಯಾಗಿದೆ. ಪ್ರಸ್ತುತ ವರ್ಷದಲ್ಲಿ ಈ ಕೇಂದ್ರವು ಅಸ್ಸಾಂ, ಬಿಹಾರ್, ಕರ್ನಾಟಕ ರಾಜ್ಯಗಳ ಹಾಗೂ ಕೇಂದ್ರಾಡಳಿತ ಪ್ರದೇಶವಾದ ದಾದ್ರಾ, ನಗರ್ ಹವೇಲಿ, ದಮನ್, ದಿಯು ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ಯುವಿಕಾ ತರಬೇತಿಯನ್ನು ನೀಡುತ್ತಿದೆ. ಯುವಿಕಾ ಕಾರ್ಯಕ್ರಮದಲ್ಲಿ ಬಾಹ್ಯಾಕಾಶ ವಿಜ್ಞಾನ ಹಾಗೂ ತಂತ್ರಜ್ಞಾನ, ಉಪಗ್ರಹ ಹಾಗೂ ರಾಕೆಟ್ಗಳ ಬಗ್ಗೆ ತರಗತಿಗಳನ್ನು ನಡೆಸಲಾಗುತ್ತದೆ. ಇಸ್ರೋ ಸಂಸ್ಥೆಯ ವಿವಿಧ ಪ್ರಯೋಗಾಲಯಗಳಿಗೆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ಹೇಗೆ ಸಂಶೋಧನೆಗಳನ್ನು ನಡೆಸಲಾಗುತ್ತದೆ, ಉಪಗ್ರಹ ಹಾಗೂ ರಾಕೆಟ್ಗಳನ್ನು ನಿರ್ಮಿಸುವ ವಿಧಾನವನ್ನ ಪ್ರತ್ಯಕ್ಷವಾಗಿ ವಿದ್ಯಾರ್ಥಿಗಳಿಗೆ ತೋರಿಸಲಾಗುತ್ತದೆ. ವಿಜ್ಞಾನದ ಹಲವು ಪ್ರಯೋಗಗಳನ್ನ ಮೂಲ ವೈಜ್ಞಾನಿಕ ಸಿದ್ಧಾಂತಗಳ ಬಗ್ಗೆ ವಿವರಿಸಲಾಗುತ್ತದೆ. ಖ್ಯಾತ ಹಿರಿಯ ವಿಜ್ಞಾನಿಗಳು ಹಾಗೂ ಅಂತರಿಕ್ಷ ಯಾನಿಗಳೊಡನೆ ವಿದ್ಯಾರ್ಥಿಗಳ ಸಂವಾದ ನಡೆಸಲಾಗುತ್ತದೆ.
0: ರಾಜ್ಯದ ಅರಣ್ಯ ಮತ್ತು ಅರಣ್ಯದಂಚಿನಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಸಮುದಾಯಗಳ 50,000 ಅಧಿಕ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಸಲು 269 ಕೋಟಿ ರೂಪಾಯಿ ವಿನಿಯೋಗಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿಗಾಗಿ 34 ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳನ್ನು ಆರಂಭಿಸಲಾಗಿದೆ. ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ 73,982 ವಿದ್ಯಾರ್ಥಿಗಳಿಗೆ 176 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆವರಣದಲ್ಲಿ 200 ಹಾಸಿಗೆಗಳ ಹೊಸ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು 100 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ನಿರ್ಮಿಸಲು ಸಚಿವ ಸಂಪುಟ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಎಚ್ಕೆ ಪಾಟೀಲ್ ಮಾಹಿತಿ ನೀಡಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಎನ್ಜಿಇಎಫ್ ಲಿಮಿಟೆಡ್ ಸಂಸ್ಥೆಗೆ ನೀಡಿದ ದುಡಿಯುವ ಬಂಡವಾಳ ರೂಪದ ಸಾಲ 2 ಕೋಟಿ ರೂಪಾಯಿಗಳು ಮತ್ತು ಅದರ ಮೇಲಿನ ಬಡ್ಡಿ 4 ಕೋಟಿ ರೂಪಾಯಿ ಸೇರಿ ಒಟ್ಟು 6 ಕೋಟಿ ಹಾಗೂ 10 ಕೋಟಿ ರೂಪಾಯಿಗಳ ಬಡ್ಡಿರಹಿತ ಸಾಲವನ್ನು ಇಕ್ವಿಟಿಯಾಗಿ ಪರಿವರ್ತಿಸಲು ಸಂಪುಟ ಸಭೆ ನಿರ್ಧರಿಸಿದೆ. ಪಾರಿಸಾರಿಕ ವ್ಯವಸ್ಥೆ, ವನ್ಯಜೀವಿ ಮತ್ತು ನೈಸರ್ಗಿಕ ಆವಾಸ ಸ್ಥಾನಗಳ ರಕ್ಷಣೆಯ ಪ್ರಾಮುಖ್ಯತೆ ಬಗ್ಗೆ ಜನಜಾಗೃತಿ ಮೂಡಿಸುವ ದಿನವೆಂದು ವಿಶ್ವಸಂಸ್ಥೆ ಮೇ 22ನ್ನು ಜಾಗತಿಕ ಜೀವವೈವಿಧ್ಯ ದಿನವೆಂದು ಘೋಷಿಸಿದೆ. ಜಾಗತಿಕ ಪರಿಣಾಮಕ್ಕಾಗಿ ಸ್ಥಳೀಯವಾಗಿ ಕಾರ್ಯನಿರ್ವಹಿಸುವುದು ಎಂಬ ಧ್ಯೇಯದೊಂದಿಗೆ ಸಮುದಾಯ ಸಂಚಾಲಿತ ಸಣ್ಣ ಪ್ರಯತ್ನಗಳ ಮೇಲೆ ಜಾಗತಿಕ ಸಂರಕ್ಷಣಾ ಗುರಿಗಳ ಯಶಸ್ಸು ಹೆಚ್ಚು ಅವಲಂಬಿತವಾಗಿದೆ ಎಂಬುದನ್ನು ಸಾರುವ ದಿನ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಮಾವು ಬೆಳೆಗಾರರ ಬಳಗ ಬೆಳೆಗಾರರಿಂದ ಬಳಕೆದಾರರಿಗೆ ಎಂಬ ಧ್ಯೇಯದೊಂದಿಗೆ ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದಲ್ಲಿ ಸಾವಯವ ಮಾವು ಮೇಳವನ್ನು ಕಳೆದ 1ನೇ ತಾರೀಖಿನಿಂದ ಆರಂಭಿಸಿದೆ. ರಾಸಾಯನಿಕ ಮುಕ್ತ, ಉತ್ತಮ ಗುಣಮಟ್ಟದ ಹಾಗೂ ನೈಸರ್ಗಿಕವಾಗಿ ಮಾಗಿಸಿದ ಹಣ್ಣುಗಳನ್ನು ಸ್ವತಃ ಮಾವು ಬೆಳೆಗಾರರೇ ನೇರವಾಗಿ ಮಾರಾಟಕ್ಕೆ ಅಣಿಗೊಳಿಸಿದ್ದಾರೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಮಾವು ಕೃಷಿಕ ಹಾಗೂ ಧಾರವಾಡದ ಮಾವು ಬೆಳೆಗಾರರ ಬಳಗದ

0: ಸರ್ವಾಧ್ಯಕ್ಷ ಡಾಕ್ಟರ್ ರಾಜೇಂದ್ರ ಪೋದ್ದಾರ್.
1: ಧಾರವಾಡದ ಮಾವು ಬೆಳೆಗಾರ ಬಳಗದ ವತಿಯಿಂದ ಮಾವಿನ ಹಣ್ಣಿನ ಮಾರಾಟದ ಪ್ರಯತ್ನದ ಭಾಗವಾಗಿ ಮೇ 1 ತಾರೀಕಿನಿಂದ ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದಲ್ಲಿ ನೇರ ಮಾರಾಟವನ್ನು ಪ್ರಾರಂಭ ಮಾಡಿದ್ವಿ. ಬೆಳೆಗಾರರಿಂದ ಬಳಕೆದಾರರಿಗೆ ಅಂತ ಒಂದು ಘೋಷವಾಕ್ಯದೊಂದಿಗೆ ಕಳೆದ 4 ವರ್ಷದಿಂದ ಮಾಡ್ತಾ ಇದೀವಿ. ಸುಮಾರು 8-10 ಬೆಳೆಗಾರರು ಸಾವಯವವಾಗಿ ಯಾವುದೇ ರಾಸಾಯನಿಕ ಬಳಸದೆ ಅವನ್ನು ಮಾಗಿಸಿ ಹಣ್ಣುಗಳನ್ನು ಮಾರಾಟ ಮಾಡುವಂತಹ ವ್ಯವಸ್ಥೆ ಮಾಡಿದೆವು. ವೈಜ್ಞಾನಿಕ ಪದ್ಧತಿ ಆಧಾರದ ಮೇಲೆ ಉತ್ಪಾದನೆ ಮಾಡಿ ಅದನ್ನು ರಾಸಾಯನಿಕ ರಹಿತವಾಗಿ ಮಾಗಿಸಿ ಮಾರಾಟ ಮಾಡೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಈ ಹಣ್ಣು ಉತ್ತಮ, ಅದಕ್ಕೆ ತಾವು ಹೆಚ್ಚಿನ ಬೆಲೆ ಕೊಡಲಿ ಅಂತ ನಮ್ಮ ವಿನಂತಿ ಇದೆ. ಇದು ಕೇವಲ ಮಾರಾಟ ವ್ಯವಸ್ಥೆ ಅಲ್ಲ, ಇದು ವಿನ್ ವಿನ್. ಬೆಳೆಗಾರಿಗೂ ಒಳ್ಳೆಯದಾಗಬೇಕು ಮತ್ತು ಬಳಕೆದಾರಿಗೂ ಆರೋಗ್ಯಪೂರ್ಣವಾದ ಹಣ್ಣು ಸಿಗಬೇಕಂತ ಉದ್ದೇಶದಿಂದ, ರೈತರಿಗೆ ಲಾಭ ಕೂಡ ಆಗಲಿ ಅಂತ ಉದ್ದೇಶದಿಂದ ಈ ನೇರ ಮಾರಾಟ ವ್ಯವಸ್ಥೆಯನ್ನು ನಾವು ಪ್ರಾರಂಭ ಮಾಡಿದೀವಿ. ರೈತರ ವಿಶೇಷವಾಗಿ ಮಾವು ಬೆಳೆಗಾರ ಪರಿಶ್ರಮಕ್ಕೆ ಮತ್ತು ಪ್ರಯತ್ನಕ್ಕೆ ತಾವು ಸಹಾಯ ಸಹಕಾರ ನೀಡಿ ಉತ್ತೇಜನಕಾರಿಯಾದ ಬೆಲೆ ಕೊಟ್ಟು ಹಣ್ಣನ್ನು ಖರೀದಿ ಮಾಡಿ ರೈತರಿಗೆ ಒಂದು ಅಭಯಹಸ್ತ ನೀಡಿದಂಗೆ ಆಗ್ತದೆ. ಧನ್ಯವಾದಗಳು.
0: ಆಕಾಶವಾಣಿ 90 ಹಿನ್ನೆಲೆ ಆಕಾಶವಾಣಿ ಮೈಸೂರು ಕೇಂದ್ರ ಮಂಡ್ಯದ ಕೆವಿಎಸ್ ಭವನದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಆಯೋಜಿಸಿತ್ತು. ವಿಶ್ರಾಂತ ಪ್ರಾಂಶುಪಾಲರಾದ ಡಾ ಲೀಲಾ ಅಪ್ಪಾಜಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಬಾನುಲಿ ನಾಟಕಗಳು ಕುರಿತು ಜಿ ಶಾಂತಕುಮಾರ್, ವಿಶೇಷ ರೂಪಕ ಮತ್ತು ಸಾಕ್ಷಿಚಿತ್ರ ಕುರಿತು ಬಿ ದಿಗ್ವಿಜಯ್ ಹಾಗೂ ಚಿಂತನ ಮತ್ತು ಭಾಷಣಗಳ ಕುರಿತು ಮೈಸೂರು ಉಮೇಶ್ ಬಾನುಲಿ ಬರವಣಿಗೆ ಕಾರ್ಯಾಗಾರ ನಡೆಸಿಕೊಟ್ಟರು. ಮೈಸೂರು, ಚಾಮರಾಜನಗರ, ಮಂಡ್ಯ ಜಿಲ್ಲೆಗಳ ಕವಿಗಳು ಕವಿತೆ ವಾಚಿಸಿದರು. ಆಕಾಶವಾಣಿ ಮೈಸೂರು ಕೇಂದ್ರದ ಸಹಾಯಕ ನಿರ್ದೇಶಕ ಮಂಜುನಾಥ್ ಎನ್ ಬೇದ್ರೆ ಹಾಗೂ ಕಾರ್ಯಕ್ರಮ ನಿರ್ವಾಹಕ ಎನ್ ಕೇಶವಮೂರ್ತಿ ಕಾರ್ಯಾಗಾರ ಸಂಯೋಜಿಸಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಹುತಾತ್ಮ ದಿನದ ಅಂಗವಾಗಿ ಭಯೋತ್ಪಾದನಾ ವಿರೋಧಿ ದಿನದ ಪ್ರಮಾಣವಚನ ಸ್ವೀಕಾರವನ್ನು ರಾಜ್ಯದ ಎಲ್ಲ ಜಿಲ್ಲಾಡಳಿತಗಳು ಕೈಗೊಂಡ ವರದಿಗಳು ಬಂದಿವೆ. ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರಕ್ಕೆ ಇಂದಿನಿಂದ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆ ತ್ಯಾವರೆಕೊಪ್ಪದ ಹುಲಿ ಸಿಂಹಧಾಮದ ಸಫಾರಿ ವೀಕ್ಷಣೆಗೆ ಮಂಗಳವಾರ 26ರಂದು ಅವಕಾಶ ಕಲ್ಪಿಸಲಾಗಿದೆ. ಆಕಾಶವಾಣಿ ಕಲಬುರಗಿ ಕೇಂದ್ರ ಇಂದು ಬೆಳಗ್ಗೆ 11 ಗಂಟೆಗೆ ಕಲ್ಯಾಣವಾಣಿ ಕಾರ್ಯಕ್ರಮದಲ್ಲಿ ಪೊಲೀಸ್ ಆಯುಕ್ತ ಡಾ ಎಸ್ಡಿ ಶರಣಪ್ಪ ಅವರ ನೇರ ಫೋನ್ಇನ್ ಕಾರ್ಯಕ್ರಮ ಏರ್ಪಡಿಸಿದೆ. ಜುಲೈ 11ರಂದು ರಾಜ್ಯದ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಆಯೋಜಿತವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ mygov.in ಮೂಲಕ ಹಂಚಿಕೊಳ್ಳಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 6ನೇ ಆವೃತ್ತಿಯ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಬೆಂಗಳೂರಿನಲ್ಲಿ ಸಂಪನ್ನ. 50,000ಕ್ಕೂ ಅಧಿಕ ವನವಾಸಿ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಧಾರವಾಡದ ಮಾವು ಬೆಳೆಗಾರರ ಬಳಗದಿಂದ ಸಾವಯವ ಮಾವು ಮೇಳ. ಆಕಾಶವಾಣಿಗೆ 90, ಆಕಾಶವಾಣಿ ಮೈಸೂರು ಕೇಂದ್ರದ ಬಾನುಲಿ ಬರವಣಿಗೆ ಕಾರ್ಯಾಗಾರ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 7:15:45. ಈಗ ನಾಗಚಂದ್ರಿಕಾ ಅವರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಚಂದ್ರಶೇಖರ ತಾಳಿಯ ಅವರ ರಚನೆ ತಾಯೇ ನಿನ್ನ ಮುಖವ ಕಾಣೆ ನೆನಪು ಕೂಡ ಇಲ್ಲವೇ.

0: ಇದುವರೆಗೂ ನಾಗಚಂದ್ರಿಕಾ ಭಟ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುತ್ತಿದ್ದರೆ. ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 7:30:15. ಈಗ ಸೇವಾ ವಾಹಿನಿ ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ. ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ MBCF ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25. ಸ್ಥಳ: ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ, ಮೈಸೂರು.
1: ಪ್ಲಾಟಿನಂ ಸ್ಪಾನ್ಸರ್ಸ್:
0: ಬಸವೇಶ್ವರ ಹೌಸಿಂಗ್ LLP,
1: ಹಸಿರು ಗ್ರೂಪ್,
0: ಭೀಮಾ ಪ್ರಾಪರ್ಟೀಸ್,
1: ಪ್ಯಾರಾಮೌಂಟ್,
0: ಜಿ ಸ್ಕ್ವೇರ್ ಗ್ರೂಪ್,
1: ಉಪ್ಕಾರ್ ವಿಂಟೇಜ್,
0: ಸಂಕಲ್ಪ್ ಹಾಗೂ ಆದರ್ಶ್ ಗ್ರೂಪ್ ಬೆಂಗಳೂರು.
1: ಗೋಲ್ಡ್ ಸ್ಪಾನ್ಸರ್ಸ್:
0: ಮಾನಸಂ ಲಕ್ಸುರಿ ಸೀನಿಯರ್ ಲಿವಿಂಗ್,
1: ಈಗಲ್ ಬರ್ಗ್,
0: ಹೊರೈಸನ್ ಎಸ್ಟೇಟ್ಸ್,
1: ಸನ್ ಪ್ಯೂರ್ ಹೋಮ್ಸ್,
0: ಗ್ರಾವಿಟಿ ಒನ್, ಶುಭಂ ಸಮೃದ್ಧಿ ಹಾಗೂ
1: ಲಿಶಿತಾ ಎಸ್ಟೇಟ್ಸ್.
0: ಸಿಲ್ವರ್ ಸ್ಪಾನ್ಸರ್ಸ್:
1: ಮಾನಸ ಡೆವಲಪರ್ಸ್,
0: ರೈ ಎಸ್ಟೇಟ್ಸ್,
1: ಅಲಿಯನ್ಸ್ ಸ್ಕ್ವೇರ್ ಪ್ರಾಪರ್ಟೀಸ್
0: ಹಾಗೂ GSS ಪ್ರಾಜೆಕ್ಟ್ಸ್. ನಿಮ್ಮ ಸ್ಟಾಲ್ಗಳನ್ನ ಈಗಲೇ ಕಾಯ್ದಿರಿಸಿ, ಸಂಪರ್ಕಿಸಿ 9844272728 ಮತ್ತೊಂದು 9444806169.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
0: ಈಗ ಸೇವಾ ವಾಹಿನಿ. JSS ವಿಶೇಷ ಚೇತನರ ಪಾಲಿಟೆಕ್ನಿಕ್ನಲ್ಲಿ 2026-27 ಸಾಲಿಗೆ 3 ಅವಧಿಯ ಡಿಪ್ಲೊಮೋ ಕೋರ್ಸ್ಗಳ ಪ್ರವೇಶಕ್ಕೆ ಅಖಿಲ ಭಾರತ ಮಟ್ಟದಲ್ಲಿ ವಿಶೇಷ ಚೇತನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು ಹಾಗೂ ಈಗ ಹೇಳುವ ಅಂಗವಿಕಲತೆಯ ಲಕ್ಷಣಗಳನ್ನು ಹೊಂದಿರಬೇಕು. ಮೂಳೆ ಮತ್ತು ಕೀಲು ಅಂಗವಿಕಲತೆ 40% ಮತ್ತು ಮೇಲ್ಪಟ್ಟು, ಕಿವುಡು ಮತ್ತು ಮೂಗು ಅಂಗ

ಅಂಗವಿಕಲತೆ 60 dB ಮತ್ತು ಮೇಲ್ಪಟ್ಟು, ಅಂಧತ್ವ 6/60 ಅಥವಾ 20/200. ಅರ್ಹ ವಿದ್ಯಾರ್ಥಿಗಳಿಗೆ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ವಿದ್ಯಾರ್ಥಿ ವೇತನದ ಆರ್ಥಿಕ ಸಹಾಯ ದೊರೆಯುತ್ತದೆ. ಪಾಲಿಟೆಕ್ನಿಕ್ನ ಯಶಸ್ವಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮತ್ತು ತರಬೇತಿ ಕೇಂದ್ರದ ಮೂಲಕ ಉದ್ಯೋಗ ಅವಕಾಶವನ್ನು ಕೂಡ ಕಲ್ಪಿಸಲಾಗುತ್ತದೆ. ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಪ್ರವೇಶಕ್ಕೆ ಅರ್ಜಿಗಳನ್ನು ಕಾಲೇಜು ವಿಳಾಸದಿಂದ ಪಡೆದುಕೊಳ್ಳಬಹುದು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 200 ರೂಪಾಯಿಗಳು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 100 ರೂಪಾಯಿ. ಇದನ್ನು ನಗದು ಅಥವಾ DD ಮೂಲಕ ಮೈಸೂರಿನಲ್ಲಿ ಸಂದಾಯವಾಗುವಂತೆ ಕಳುಹಿಸಿ ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844449937. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ ತಿಂಗಳ 5ನೇ ತಾರೀಖು ಎಂದು ಪ್ರಾಂಶುಪಾಲರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸೇವಾವಾಹಿನಿ ಕೇಳುತ್ತಿದ್ದೀರಿ. ಇಂದು ಬೆಳಗ್ಗೆ 8:30 ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದನ್ನು ಕೇಳಬಹುದು. ಪ್ರಸ್ತುತಿ SS ಉಮೇಶ್, ಆಕಾಶವಾಣಿ ಮೈಸೂರು. ಸಮಯ 7:34 ಇನ್ನು ಮುಂದೆ ಪ್ರಕಟಣೆ, ಆನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಸೈಪ್ರಸ್ ಅಧ್ಯಕ್ಷರ ಭಾರತ ಭೇಟಿ, ಪ್ರಧಾನಿ ನರೇಂದ್ರ ಮೋದಿ ಜೊತೆ ಇಂದು ದ್ವಿಪಕ್ಷೀಯ ಮಾತುಕತೆ. ಜೂನ್ 1ರಂದು ನಿಗದಿಯಾಗಿದ್ದ ಪ್ರಥಮ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆ ಕಾರಣಾಂತರದಿಂದ ಮುಂದೂಡಿಕೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಪ್ರಮುಖ ಸಂಚುಗಾರನ ಹತ್ಯೆ. ಭಾರತಕ್ಕೆ ಅಗತ್ಯವಿರುವ ಇಂಧನ ಮಾರಾಟ ಮಾಡಲು ಸಿದ್ಧ, ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ. ಐಪಿಎಲ್ ಟಿ20 ಕ್ರಿಕೆಟ್: ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ಗೆ 89 ರನ್ಗಳ ಬೃಹತ್ ಗೆಲುವು. ವಾರ್ತೆಗಳ ವಿವರ: ಭಾರತಕ್ಕೆ ಅಧಿಕೃತ ಭೇಟಿ ನೀಡಿರುವ ಸೈಪ್ರಸ್ ಅಧ್ಯಕ್ಷ ನೇಕೋಸ್ ಕ್ರಿಸ್ಟೋ ಡೌಲಿಡೀಸ್ ಅವರು ಇಂದು ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಿನ್ನೆ ಭಾರತಕ್ಕೆ ಆಗಮಿಸಿದ ಸೈಪ್ರಸ್ ಅಧ್ಯಕ್ಷರನ್ನು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ರಾಜ್ಯ ಸಚಿವ ಅಜಯ್ ತಮ್ಟಾ ಅವರು ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡರು. ಸೈಪ್ರಸ್ ಅಧ್ಯಕ್ಷರಾಗಿ ನಿಕೋಸ್ ಅವರು ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದ್ದು, ಅವರೊಂದಿಗೆ ಸೈಪ್ರಸ್ ವಿದೇಶಾಂಗ ಸಚಿವ ಡಾ ಕಾನ್ಸ್ಟಂಟಿನೋಸ್ ಕೋಂಬೋಸ್ ಸೇರಿದಂತೆ ಉನ್ನತ ಮಟ್ಟದ ನಿಯೋಗ ಆಗಮಿಸಿದೆ. ಇಂದು ನಡೆಯಲಿರುವ ಈ ಮಹತ್ವದ ಸಭೆಯಲ್ಲಿ ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ರಕ್ಷಣೆ ಮತ್ತು ಭದ್ರತೆ, ಕೃತಕ ಬುದ್ದಿಮತ್ತೆ, ಫಿನ್ಟೆಕ್ ಮತ್ತು ಸಾಂಸ್ಕೃತಿಕ ವಲಯಗಳಲ್ಲಿ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಮಾತುಕತೆಯ ನಂತರ ಹಲವು ಪ್ರಮುಖ ಒಪ್ಪಂದಗಳಿಗೆ ಉಭಯ ದೇಶಗಳು ಸಹಿ ಹಾಕಲಿವೆ. ಪ್ರಧಾನಿಯವರು ಸೈಪ್ರಸ್ ಅಧ್ಯಕ್ಷರ ಗೌರವಾರ್ಥ ಮಧ್ಯಾಹ್ನದ ಔತಣಕೂಟವನ್ನು ಆಯೋಜನೆ ಮಾಡಿದ್ದು, ಇಂದು ಸಂಜೆ ಸೈಪ್ರಸ್ ಅಧ್ಯಕ್ಷರು ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಕೂಡ ಭೇಟಿ ಮಾಡಲಿದ್ದಾರೆ. ಕಳೆದ ವರ್ಷ ಜೂನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೈಪ್ರಸ್ಗೆ ಭೇಟಿ ನೀಡಿದ ಕೇವಲ 1 ವರ್ಷದ ಒಳಗಾಗಿ ಈ ಭೇಟಿ ನಡೆಯುತ್ತಿರುವುದು ವಿಶೇಷವಾಗಿದೆ. ಸದ್ಯ ಸೈಪ್ರಸ್ ದೇಶವು ಐರೋಪ್ಯ ಒಕ್ಕೂಟ ಸಮಿತಿಯ ಅಧ್ಯಕ್ಷತೆಯನ್ನು ಹೊಂದಿರುವುದರಿಂದ ಹಾಗೂ ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ಉಭಯ ದೇಶಗಳ ರಾಜತಾಂತ್ರಿಕ ಸಂಬಂಧಕ್ಕೆ 65 ವರ್ಷ ತುಂಬಲಿರುವ ಹಿನ್ನೆಲೆಯಲ್ಲಿ ಈ ಪ್ರವಾಸ ಹೆಚ್ಚಿನ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಜೂನ್ 1ರಂದು ನಡೆಯಲಿರುವಂತಹ ಪ್ರಥಮ ಅಂತಾರಾಷ್ಟೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆಯನ್ನು ಕಾರಣಾಂತರಗಳಿಂದ ಮುಂದೂಡಲಾಗಿದೆ. ಈ ಶೃಂಗಸಭೆಯನ್ನು 4ನೇ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯ ಜೊತೆಯಲ್ಲಿ ನಡೆಸಲು ತೀರ್ಮಾನಿಸಲಾಗಿತ್ತು. ಆಫ್ರಿಕಾದ ಹಲವು ದೇಶಗಳು ದೊಡ್ಡ ಬೆಕ್ಕುಗಳ ತಳಿಯನ್ನು ಹೊಂದಿರುವುದರಿಂದ ಹಾಗೂ ಜಾಗತಿಕ ವನ್ಯಜೀವಿ ಸಂರಕ್ಷಣೆ, ಪರಿಸರ ಸುಸ್ಥಿರತೆ ಮತ್ತು ಜೀವ ವೈವಿಧ್ಯದ ರಕ್ಷಣೆಯಲ್ಲಿ ಪ್ರಮುಖ ಪಾಲುದಾರರಾಗಿರುವುದರಿಂದ ಈ ಜಂಟಿ ಆಯೋಜನೆಗೆ ಸಿದ್ದತೆ ನಡೆಸಲಾಗಿತ್ತು. 4ನೇ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯನ್ನು ಮುಂದಿನ ದಿನಗಳಲ್ಲಿ ನಡೆಸಲು ಆಫ್ರಿಕಾ ಒಕ್ಕೂಟದ ಅಧ್ಯಕ್ಷರು ಮತ್ತು ಆಫ್ರಿಕಾ ಒಕ್ಕೂಟ ಆಯೋಗದ ಜೊತೆ ಸಮಾಲೋಚಿಸಿ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಮೊದಲನೇ ಐಬಿಸಿಎ ಶೃಂಗಸಭೆಯನ್ನು ಸಹ ಸದ್ಯಕ್ಕೆ ಮುಂದೂಡಲಾಗಿದ್ದು, ಮುಂಬರುವ ದಿನಗಳಲ್ಲಿ ದಿನಾಂಕಗಳನ್ನು ನಿಗದಿಪಡಿಸಲಾಗುವುದು ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಶೃಂಗಸಭೆಯಲ್ಲಿ ಭಾಗಿಯಾಗುವ ರಾಷ್ಟಗಳು ಮತ್ತು ಪ್ರಮುಖ ಪಾಲುದಾರರೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ನೂತನ ದಿನಾಂಕಗಳನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ಸಚಿವಾಲಯದ ಪ್ರಕಟಣೆ ತಿಳಿಸಿದೆ. 40ಕ್ಕೂ ಹೆಚ್ಚು ಸಿಆರ್ಪಿಎಫ್ ಯೋಧರ ವೀರ ಮರಣಕ್ಕೆ ಕಾರಣವಾಗಿದ್ದ 2019ರ ಪುಲ್ವಾಮಾ ಭಯೋತ್ಪಾದನಾ ದಾಳಿಯ ಪ್ರಮುಖ ಸಂಚುಗಾರರಲ್ಲಿ ಒಬ್ಬನಾದಂತಹ ಹಮ್ಜಾ ಬುರ್ಹಾನ್ ಅಲಿಯಾಸ್ ಅರ್ಜುಮಂಡ್ ಕುಲ್ಜಾರ್ ದಾರ್ ನಿನ್ನೆ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಅಪರಿಚಿತ ಬಂದೂಕುಧಾರಿಗಳ ಗುಂಡಿಗೆ ಬಲಿಯಾಗಿದ್ದಾನೆ. ಅಲ್ ಬದ್ರ್ ಭಯೋತ್ಪಾದಕ ಸಂಘಟನೆಯ ಕಮಾಂಡರ್ ಆಗಿದ್ದ ಈತನನ್ನು ಜಮ್ಮು ಕಾಶ್ಮೀರದಲ್ಲಿ ಸರಣಿ ಉಗ್ರ ಕೃತ್ಯಗಳನ್ನು ಎಸಗಿದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ 2022ರ ಏಪ್ರಿಲ್ನಲ್ಲಿ ಭಯೋತ್ಪಾದಕ ಎಂದು ಘೋಷಿಸಿತ್ತು. ಪುಲ್ವಾಮಾ ದಾಳಿಯ ನಂತರ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ತಲೆ ಮರೆಸಿಕೊಂಡಿದ್ದ ಈತ ಅಲ್ಲಿನ ಮುಜಾಫರಾಬಾದ್ನ ಗೋಜ್ರಾದಲ್ಲಿ ಖಾಸಗಿ ಕಾಲೇಜೊಂದರ ಪ್ರಾಂಶುಪಾಲನಾಗಿ ಕಾರ್ಯನಿರ್ವಹಿಸುತ್ತಿದ್ದ. ನಿನ್ನೆ ಬೆಳಗ್ಗೆ ಕಾಲೇಜಿನಿಂದ ಹೊರಗೆ ಬರುತ್ತಿದ್ದಂತಹ ಸಂದರ್ಭದಲ್ಲಿ ಬಂದೂಕುಧಾರಿಗಳು ಹತ್ತಿರದಿಂದ ಈತನ ಮೇಲೆ ಸರಣಿ ಗುಂಡಿನ ದಾಳಿ ನಡೆಸಿ ಹತ್ಯೆ ಮಾಡಿದ್ದಾರೆ ಎಂದು ಸ್ಥಳೀಯ ಪೊಲೀಸರು ವರದಿ ಮಾಡಿದ್ದಾರೆ. ಭಾರತಕ್ಕೆ ಎಷ್ಟು ಪ್ರಮಾಣದ ಇಂಧನ ಅಗತ್ಯವಿದೆಯೋ ಅಷ್ಟನ್ನು ಮಾರಾಟ ಮಾಡಲು ಅಮೆರಿಕ ಸಿದ್ದವಿದೆ ಎಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ತಿಳಿಸಿದ್ದಾರೆ. ಹಾರ್ಮೋಜ್ ಜಲಸಂಧಿ ಮುಚ್ಚಲ್ಪಟ್ಟಿದ್ದರಿಂದ ಇಂಧನ ಬೆಲೆ ಏರಿಕೆಯಾಗಿ ಭಾರತದ ಮೇಲಾಗುತ್ತಿರುವ ಪರಿಣಾಮದ ಕುರಿತು ಮಾತನಾಡಿದ ಅವರು, ಭಾರತವನ್ನು ಅತ್ಯುತ್ತಮ ಪಾಲುದಾರ ದೇಶ ಎಂದು ಬಣ್ಣಿಸಿದ್ದಾರೆ. ಸ್ವೀಡನ್ ಮತ್ತು ಭಾರತ ಪ್ರವಾಸ ಕೈಗೊಳ್ಳುವ ಮುನ್ನ ಮಯಾಮಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಭೇಟಿಯು ಕ್ವಾಡ್ ಒಕ್ಕೂಟದ ರಾಷ್ಟಗಳ ವಿದೇಶಾಂಗ ಸಚಿವರನ್ನು ಭೇಟಿ ಮಾಡಲು ಲಭಿಸುತ್ತಿರುವಂತಹ ಮಹತ್ವದ ಅವಕಾಶವಾಗಿದೆ ಎಂದು ಹೇಳಿದ್ದಾರೆ. ಮಾರ್ಕೋ ರೂಬಿಯೋ ಅವರು ನಾಳೆಯಿಂದ 26ರವರೆಗೆ ಭಾರತ ಪ್ರವಾಸ ಕೈಗೊಳ್ಳಲಿದ್ದು ಕೋಲ್ಕತ್ತಾ, ಆಗ್ರಾ, ಜೈಪುರ ಮತ್ತು ನವದೆಹಲಿಗೆ ಭೇಟಿ ನೀಡಲಿದ್ದಾರೆ. ಮೇ 26ರಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕ್ವಾಡ್ ಸಭೆಯಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಈ ನಡುವೆ ರೂಬಿಯೋ ಅವರ ಕೋಲ್ಕತ್ತಾ ಭೇಟಿಯು ಕಳೆದ 14 ವರ್ಷಗಳಲ್ಲಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಯೊಬ್ಬರು ಆ ನಗರಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿಯಾಗಿದ್ದು, ಈ ಹಿಂದೆ 2012ರಲ್ಲಿ ಹಿಲರಿ ಕ್ಲಿಂಟನ್ ಭೇಟಿ ನೀಡಿದ್ದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತೀಯ ರೈಲ್ವೆ ಆಹಾರ ಸರಬರಾಜು ಮತ್ತು ಪ್ರವಾಸೋದ್ಯಮ ನಿಗಮ IRCTC 2026-27 ಪ್ರವಾಸಿ ಹಂಗಾಮಿಗಾಗಿ ಅತ್ಯಾಧುನಿಕ ಸೌಲಭ್ಯಗಳು ಹಾಗೂ ಆಕರ್ಷಕ ರಿಯಾಯಿತಿ ಕೊಡುಗೆಗಳನ್ನು ಒಳಗೊಂಡಂತಹ ನವೀಕೃತ ಗೋಲ್ಡನ್ ಚಾರಿಯೆಟ್ ಐಷಾರಾಮಿ ಪ್ರವಾಸಿ ರೈಲನ್ನು ಮರು ಚಾಲನೆಗೊಳಿಸುವುದಾಗಿ ಘೋಷಿಸಿದೆ. ದಕ್ಷಿಣ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಅನಾವರಣಗೊಳಿಸುವ ಈ ಪ್ರತಿಷ್ಠಿತ ರೈಲು ಸಾಂಪ್ರದಾಯಿಕ ವೈಭವ ಮತ್ತು ಆಧುನಿಕ ಸೌಕರ್ಯಗಳ ಸಮ್ಮಿಲನದ ಜೊತೆಗೆ ನೂತನ ರೂಪದಲ್ಲಿ ಮರಳಲಿದೆ ಎಂದು IRCTC ತಿಳಿಸಿದೆ. ಈ ಐಷಾರಾಮಿ ರೈಲಿನಲ್ಲಿ ಆಕರ್ಷಕ ಒಳಾಂಗಣ ವಿನ್ಯಾಸ, ಸುಸಜ್ಜಿತ ಕ್ಯಾಬಿನೆಟ್ಗಳು, ಸ್ಮಾರ್ಟ್ ಟಿವಿ ಮತ್ತು ವೈಫೈ ಆಧಾರಿತ ಮನರಂಜನಾ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಒಟ್ಟು 40 ಅತ್ಯಾಧುನಿಕ ಕ್ಯಾಬಿನೆಟ್ಗಳನ್ನು ಹೊಂದಿರುವಂತಹ ಈ ರೈಲಿನಲ್ಲಿ ಏಕಕಾಲಕ್ಕೆ 80 ಅತಿಥಿಗಳಿಗೆ ಪ್ರಯಾಣಿಸಲು ಅವಕಾಶವಿದ್ದು, ಇದರಲ್ಲಿ ಡಬಲ್ ಬೆಡ್, ಟ್ವಿನ್ ಬೆಡ್ ಮತ್ತು ವಿಶೇಷ ಚೇತನ ಪ್ರಯಾಣಿಕರಿಗಾಗಿಯೇ ವಿನ್ಯಾಸ

0: ಉಳಿಸಲಾದಂತಹ ವಿಶೇಷ ಕ್ಯಾಬಿನ್ ವ್ಯವಸ್ಥೆ ಇರುವುದು ಪ್ರಮುಖ ಆಕರ್ಷಣೆಯಾಗಿದೆ. ಕೇಂದ್ರ ರೈಲ್ವೆ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಇಂದಿನಿಂದ ರಾಜಸ್ಥಾನಕ್ಕೆ 2 ದಿನಗಳ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ಈ ವೇಳೆ ಅವರು ರಾಜ್ಯದ ಹಲವು ನೂತನ ರೈಲ್ವೆ ಸೌಲಭ್ಯಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಜೋಧ್ಪುರ ರೈಲ್ವೆ ನಿಲ್ದಾಣದಲ್ಲಿ ಆಯೋಜನೆ ಮಾಡಲಾಗಿರುವ ಮುಖ್ಯ ಕಾರ್ಯಕ್ರಮದಲ್ಲಿ ಅವರು ಜೋಧ್ಪುರ್ ದೆಹಲಿ ಕಂಟೋನ್ಮೆಂಟ್ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ನವೀಕೃತ 20 ಬೋಗಿಗಳ ಸೇವೆಗೆ ಹಸಿರು ನಿಶಾನೆಯನ್ನು ತೋರಲಿದ್ದಾರೆ. ಬಳಿಕ ಜಾಲೋರ್ನಲ್ಲಿ ಭುಜ್ ನವದೆಹಲಿ ನೂತನ ರೈಲ್ವೆ ಸೇವೆಗೆ ಚಾಲನೆ ನೀಡಲಿರುವ ಸಚಿವರು ಪಾಲಿ ಜಿಲ್ಲೆಗೆ ಭೇಟಿ ನೀಡಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆ ಅಡಿಯ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಲಿದ್ದಾರೆ. ನಾಳೆ ಜೈಪುರದಲ್ಲಿ ಆಯೋಜನೆ ಮಾಡಲಾಗಿರುವ ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರವನ್ನು ಅವರು ವಿತರಣೆ ಮಾಡಲಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 89 ರನ್ಗಳಿಂದ ಸೋಲಿಸಿತು. ಹೈದರಾಬಾದ್ನಲ್ಲಿ ಇಂದು ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ತರಬೇತಿ ವೈದ್ಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಲ್ಕತ್ತಾ ಹೈಕೋರ್ಟ್ ಮಹತ್ವದ ಆದೇಶ ನೀಡಿದೆ. ದುರಂತ ಸಂಭವಿಸಿದ 2024 ಆಗಸ್ಟ್ 9 ರಾತ್ರಿ ಸಂತ್ರಸ್ತೆ ರಾತ್ರಿಯ ಊಟ ಸೇವಿಸಿದ ಸಮಯದಿಂದ ಹಿಡಿದು ಮರುದಿನ ಸಂಜೆ ಆಕೆಯ ಅಂತ್ಯಕ್ರಿಯೆ ನೆರವೇರುವವರೆಗಿನ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ತನಿಖೆ ನಡೆಸಲು ಕೇಂದ್ರೀಯ ತನಿಖಾ ದಳ ಸಿಬಿಐನ 3 ಸದಸ್ಯರ ವಿಶೇಷ ತನಿಖಾ ತಂಡವನ್ನು ರಚಿಸುವಂತೆ ಹೈಕೋರ್ಟ್ ಆದೇಶ ನೀಡಿದೆ. ದೇಶದಾದ್ಯಂತ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದ್ದ ಈ ಘಟನೆಯ ತಕ್ಷಣದ ದಿನಗಳಲ್ಲಿ ಸಾಕ್ಷ್ಯಗಳನ್ನು ನಾಶಪಡಿಸಲಾಗಿದೆ ಮತ್ತು ಪ್ರಕರಣವನ್ನು ಮುಚ್ಚಿಹಾಕಲು ಯತ್ನಿಸಲಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿದ್ದವು. ಈ ಹಿನ್ನೆಲೆಯಲ್ಲಿ ನಿನ್ನೆ ಆದೇಶ ಹೊರಡಿಸಿರುವ ನ್ಯಾಯಮೂರ್ತಿಗಳಾದಂತಹ ಶಂಪಾ ಸರ್ಕಾರ್ ಮತ್ತು ತೀರ್ಥಂಕರ್ ಘೋಷ್ ಅವರಿದ್ದ ವಿಭಾಗೀಯ ಪೀಠವು ಸಿಬಿಐನ ಪೂರ್ವ ವಲಯ ಜಂಟಿ ನಿರ್ದೇಶಕರು ಈ ವಿಶೇಷ ತಂಡದ ನೇತೃತ್ವ ವಹಿಸಲಿದ್ದಾರೆ ಎಂದು ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೈಪ್ರಸ್ ಅಧ್ಯಕ್ಷರ ಭಾರತ ಭೇಟಿ, ಪ್ರಧಾನಿ ನರೇಂದ್ರ ಮೋದಿ ಜೊತೆ ಇಂದು ದ್ವಿಪಕ್ಷೀಯ ಮಾತುಕತೆ. ಜೂನ್ 1 ನಿಗದಿಯಾಗಿದ್ದ ಪ್ರಥಮ ಅಂತಾರಾಷ್ಟೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆ ಕಾರಣಾಂತರದಿಂದ ಮುಂದೂಡಿಕೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಪ್ರಮುಖ ಸಂಚುಗಾರನ ಹತ್ಯೆ. ಭಾರತಕ್ಕೆ ಅಗತ್ಯವಿರುವ ಇಂಧನ ಮಾರಾಟ ಮಾಡಲು ಸಿದ್ದ, ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ಗೆ 89 ರನ್ಗಳ ಬೃಹತ್ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 7:45:25. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕಾರ್ಯಕ್ರಮದ ಆರಂಭಕ್ಕೆ ಕನಸು ನನಸು ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿರುವ ಗೀತೆ ಸಾಹಿತ್ಯ ಚಿ ಉದಯಶಂಕರ್ ಅವರದು, ಎಂ ರಂಗರಾವ್ ಸಂಗೀತ ನಿರ್ದೇಶಕರು.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: Build a career that balances mind, body and future.
4: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
5: Chakrabarti avara sangeetha nirdeshanadalli Ji Uday Shankar avara geete ಕೇರಳದ ಹೆಣ್ಣು ಚಿತ್ರಕ್ಕಾಗಿ ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ.

ಕಸ್ತೂರಿ ನಿವಾಸ ಚಿತ್ರಕ್ಕಾಗಿ ಆರ್ ಎನ್ ಜಯಗೋಪಾಲ್ ಅವರು ಬರೆದಿರುವ ಗೀತೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ.

0: and Tamil Nadu cabinet with 7 Dalit ministers. Congress back in government after 59 years. Almost all newspapers carry the story of the India-Africa-Delhi summit being postponed due to the Ebola crisis. The Tribune headlines, Ebola scare delays India-Africa summit. Most papers cover the story of Hamza Burhan, a key figure linked to the 2019 Pulwama attack, which killed 40 CRPF jawans being shot at in POK. The Hindu, in its editorial titled Castaway, writes that people must have the option to state they are casteless in the census. The paper adds that the Supreme Court was not wrong to dismiss a petition that sought to stall the caste census, which is part of the ongoing Census 2027. The Chief Justice of India remarked that any government of the day must know how many people are backward and how many need welfare. And finally, the Statesman on its front page says, ahead of Nautapa, planes simmer, but some respite around May 29th. And with that, it's back to you, Pramod.
1: Thank you. And now before we end the bulletin, the headlines once again. Prime Minister Narendra Modi to hold talks with President of Cyprus, Nikos Christodoulidis, in New Delhi today. First International Big Cat Alliance Summit scheduled to take place in New Delhi on the June 1st postponed. Railway urges passengers to remain alert and immediately report any suspicious activity or individual on railway premises on helpline number 139. Calcutta High Court orders setting up special team of CBI to probe hushing up charges in RG Kar rape murder case. Pulwama terror attack mastermind Hamza Burhan killed by unknown gunmen in Pakistan-occupied Jammu and Kashmir. U.S. Secretary of State Marco Rubio says Washington is ready to sell as much energy as India is willing to buy. And with that, we end the morning news. Have a nice day.
2: Akashavani, Mysore. Na Kasturi Avara, Pataladalli Papachi, Makkala Sahitya Kritiya, Banuli Bodo. ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ಎಸ್.
3: ಮತ್ತೆ ಸದಡಗಿತು. ಯಾರ ಓಡಾಟವೂ ಇಲ್ಲ. ಆದರೆ ಒಂದು ದೊಡ್ಡ ಗುಂಪು ದೂರದಲ್ಲಿ ಸೇರಿತ್ತೆಂದು ಪಾಪಚ್ಚಿಗೆ ಗೊತ್ತಾಯಿತು. ಏಕೆಂದರೆ ಪಿಸುಗುಟ್ಟುವುದು ಮಾತ್ರ ದೂರದಿಂದ ಕೇಳಿಬರುತ್ತಿತ್ತು. ಒಳಗೆ ಬಿದ್ದ ಕಲ್ಲುಗಳು ಕಲ್ಲುಗಳೇ ಅಲ್ಲ, ಅವು ಸಕ್ಕರೆ ಬಾದಾಮಿ ಹಣ್ಣುಗಳು. ಪಾಪ, ಈ ಊರಲ್ಲಿ ಕಲ್ಲೇ ಸಿಕ್ಕೋದಿಲ್ಲೋ ಏನೋ. ಚೆನ್ನಾಯಿತು, ಹಸಿವಿನ ಹೊತ್ತಿಗೆ ಸರಿಯಾಗಿ ಯಾರನ್ನಾದರೂ ರೇಗಿಸಿದರೆ ಸಾಕು, ಅವರು ನಮ್ಮ ಮೇಲೆ ಎಸೆಯೋ ಬಾದಾಮಿ ಹಣ್ಣನ್ನು ತಿಂದು ಸುಖವಾಗಿರಬಹುದು. ಇದು ಒಳ್ಳೆ ಉಪಾಯ. ಇರಲಿ, ಇದನ್ನು ತಿನ್ನಬಹುದೋ? ತಿಂದರೇನು, ಏನಾದರೂ ಮಾರ್ಪಾಡಾಗಬಹುದು ಅಲ್ವೇ? ಆಗಲಿ ಎಂದು ಹೇಳುತ್ತಾ ಕೊಂಚ ತಿಂದಳು. ಹೌದು, ಪಾಪಚ್ಚಿಯ ಊಹೆ ತಪ್ಪಾಗಲಿಲ್ಲ. ಪಾತಾಳದಲ್ಲಿ ಯಾವುದನ್ನು ತಿಂದರೂ ಒಂದು ವಿಚಿತ್ರವಾದ ಬದಲಾವಣೆ ಆಗಿಯೇ ಆಗುತ್ತದೆ. ಎಂತಹ ಶಕ್ತಿ! ಪಾಪಚ್ಚಿ ಮತ್ತೆ ಚಿಕ್ಕ ಹುಡುಗಿಯಾದಳು. ಒಂದು ಬೀಗದ ಕೈಯಷ್ಟು ಸಣ್ಣವಳಾದಳು. ಇದೇ ಸಮಯ ಎಂದು ಹೇಳುತ್ತಾ ಬಾಗಿಲ ಸಂದಿನಿಂದ ನುಸುಳಿದಳು. ಹೊರಗಿನ ಮೆಟ್ಟಿಲುಗಳ ಮೇಲೆ ಜಾರಿಕೊಂಡು ಕೆಳಗೆ ಬಿದ್ದಳು. ಕೈಕಾಲು ಮುರಿಯದೆ ಹೇಗೋ ಮೊಲದ ಬಂಗಲೆಯಿಂದ ಹೊರಗೆ ಬಂದಳು. ಅಲ್ಲಿ ಅಂಗಳದಲ್ಲಿ ಅವಳ ಹಿಂದಿನ ಆಕಾರ, ಗರ್ಜನೆ ಇವುಗಳನ್ನೇ ಚರ್ಚಿಸುತ್ತಿದ್ದ ದೊಡ್ಡ ಸಭೆ ನೆರೆದಿತ್ತು. ಸಭಾ ಮಧ್ಯದಲ್ಲಿ ಒಂದು ಹಲ್ಲಿಯನ್ನು, ಅದೇ ಅತಿ ಸಾಹಸಿಯಾದ ಸಣ್ಣಪ್ಪ, ಒಂದು ಬೆಂಚಿನ ಮೇಲೆ ಮಲಗಿಸಿದ್ದರು. ಎರಡು ಹಲ್ಲಿಯ ಮರಿಗಳು ಎರಡು ಪಕ್ಕಗಳಲ್ಲಿಯೂ ಕುಳಿತು ಸಣ್ಣಪ್ಪನ ಕೈಕಾಲುಗಳನ್ನು ಎಳೆದು ಮಡಿಸಿ ಅವುಗಳಿಗೆ ಎಣ್ಣೆ ತಿಕ್ಕುತ್ತಿದ್ದುವು. ಮೊಲ ಒಂದು ಚಮಚದಿಂದ ಹಲ್ಲಿಗೆ ಕಷಾಯವನ್ನು ಕುಡಿಸುತ್ತಿತ್ತು. ಅವಳಿಗೆ ಆಗ ಅಯ್ಯೋ ಪಾಪ ಎನಿಸಿತು. ಆ ಸಭೆಯ ಅಂಚಿನಲ್ಲಿಯೇ ಕುಳಿತು ಮಾವಿನ ಹಣ್ಣನ್ನು ತಿನ್ನುತ್ತಿದ್ದ ಒಂದು ಅಳಿಲು ಮರಿ ಅವಳನ್ನು ಕಂಡು ಕಿಚುಕಿಚೆಂದು ಕಿರಿಚಿತು. ಎಲ್ಲರೂ ಅವಳ ಕಡೆ ತಿರುಗಿ ನೋಡಿದರು. ಕೆಲವರು ಬೆನ್ನಟ್ಟಿ ಬಂದರು. ಆದರೂ ಪಾಪಚ್ಚಿ ಸರಸರನೆ ಓಡಿ ಅಲ್ಲಿದ್ದ ಒಂದು ಹುಲ್ಲಿನ ಪೊದೆಯೊಳಗೆ ಸೇರಿಕೊಂಡಳು. ಅವಳನ್ನು ಅಲ್ಲೆಲ್ಲ ಹುಡುಕಿ ಬೇಜಾರಾಗಿ ಪ್ರಾಣಿಗಳು ಮತ್ತೆ ಸಭೆ ಸೇರಿ ಸುಮ್ಮನಾದುವು. ಹುಲ್ಲಿನ ಪೊದೆಯಿಂದ ಪಾಪ

0: ಅರ್ಚಿ ಮೆಲ್ಲಮೆಲ್ಲನೆ ಹೊರಗೆ ಬಂದು ಬಂಗಲೆಗೆ ದೂರ ದೂರವಾಗಿ ನಡೆದು ಅಲ್ಲಿದ್ದ ಒಂದು ತೋಟದ ಹತ್ತಿರಕ್ಕೆ ಬಂದಳು.
1: ಅಬ್ಬಾ, ಎಂಥ ಅನಾಹುತವನ್ನು ತಪ್ಪಿಸಿಕೊಂಡು ಬಂದು ಹಾಗಾಯಿತು. ಅವರು ಮನೆಗೆ ಬೆಂಕಿ ಇಟ್ಟಿದ್ರೆ ನನ್ನ ಗತಿ ಏನಾಗ್ತಾ ಇತ್ತೋ
0: ಎಂದು ಯೋಚಿಸಿ ಸಮಾಧಾನಪಟ್ಟಳು.
1: ಇನ್ನು ಮೇಲೆ ಮಾಡಬೇಕಾದ ಕೆಲಸಗಳು ಎರಡು. ಒಂದನೇದು ನನ್ನ ನಿಜವಾದ ಗಾತ್ರವನ್ನು ಸಂಪಾದಿಸೋದು, ಎರಡನೇದು ಆ ಉದ್ಯಾನವನ್ನು ಪ್ರವೇಶಿಸೋದು. ಇಷ್ಟು ಹೊತ್ತು ಇಲ್ಲಿ ಒದ್ದಾಡಿದ ಮೇಲೆ, ಇಷ್ಟು ಕಷ್ಟಗಳನ್ನು ಅನುಭವಿಸಿದ ಮೇಲೆ ಆ ತೋಟವನ್ನು ನೋಡದೆ ಹಿಂತಿರುಗೋದು ಸರಿಯಲ್ಲ. ಹಾಗೆಯೇ ಹೋದರೆ ಎಂದೆಂದಿಗೂ ಆ ಕೊರತೆ ಒಳಗೇ ಚುಚ್ಚುತ್ತಾ ಇರುತ್ತೆ ಎಂದು ಅವಳು ತನಗೆ ತಾನೇ ಹೇಳಿಕೊಂಡಳು.
0: ಪಾಪಚ್ಚಿಯ ತೀರ್ಮಾನವು ಬಹಳ ಶ್ಲಾಘನೀಯವಾದದ್ದೇ. ನಾವೂ ಪಾಪಚ್ಚಿಯ ಸ್ಥಾನದಲ್ಲಿದ್ದರೆ ನಮಗೂ ಹಾಗೆಯೇ ಅನ್ನಿಸುವುದು. ಆದರೆ ಮಾಡಬೇಕಾದ ಉಪಾಯವೇನು? ಅದು ಮಾತ್ರ ಅವಳಿಗೆ ತಿಳಿಯದು. ಒಟ್ಟಿನಲ್ಲಿ ಒಂದನ್ನು ಮಾತ್ರ ಹೇಳಬಹುದು, ಯಾವುದನ್ನಾದರೂ ತಿನ್ನಬೇಕು ಅಥವಾ ಕುಡಿಯಬೇಕು. ಆದರೆ ಯಾವುದನ್ನು ಎನ್ನುವುದೇ ಅವಳಿಗೆ ಬಗೆಹರಿಯಲಿಲ್ಲ. ಏನು ಮಾಡಬೇಕೆಂದು ತೋಚದೆ ಅವಳು ಅತ್ತಿತ್ತ ಹುಚ್ಚಳಂತೆ ಅಲೆಯುತ್ತಿದ್ದಳು. ಪ್ರತಿಯೊಂದು ಹೂವನ್ನು ಹುಲ್ಲನ್ನು ನಿಧಾನವಾಗಿ ಪರೀಕ್ಷಿಸುತ್ತಲೇ ಮುಂದೆ ನಡೆದಳು. ಆದರೆ ಅವುಗಳಲ್ಲೊಂದರಲ್ಲಿಯೂ ಯಾವ ಅತಿಶಯವಾದ ಶಕ್ತಿಯೂ ಇದ್ದ ಹಾಗೆ ಅವಳಿಗೆ ಕಾಣಿಸಲಿಲ್ಲ. ತಿನ್ನಿರಿ ಕುಡಿಯಿರಿ ಎಂದು ಒಂದರ ಮೇಲೂ ಬರೆದಿರಲಿಲ್ಲ. ಹೀಗೆ ಮುಂದು ಮುಂದಕ್ಕೆ ಹೆಜ್ಜೆ ಇಡುತ್ತಿರಲು ಅಲ್ಲಿ ಒಂದು ಅಣವೆ ಪಾಪಚ್ಚಿಗಿಂತ ಕೊಂಚ ಎತ್ತರವಾಗಿ ಕೆಂಪಗೆ ದಪ್ಪವಾಗಿ ಬೆಳೆದಿತ್ತು. ಆ ಅಣಬೆ ಅದನ್ನೊಂದು ಸಾರಿ ಬಳಸಿ ಬಂದು ಅದರ ಮೇಲುಭಾಗದಲ್ಲಿ ಏನಿರಬಹುದೆಂದು ನೋಡುವುದಕ್ಕಾಗಿ ತುದಿಗಾಲಿನಲ್ಲಿ ನಿಂತಳು. ಅಲ್ಲಿ ಒಂದು ಹಸಿರು ಹುಳು ಕಣ್ಣು ಮುಚ್ಚಿಕೊಂಡು ಗುಡಿಗುಡಿ ಸೇದುತ್ತಾ ಅದರ ಸೇವನೆಯಿಂದ ಮತ್ತು ತಲೆಗೇರಿದ್ದರಿಂದ ಆನಂದದಲ್ಲಿ ಮುಳುಗಿ ಮೌನವಾಗಿ ಕುಳಿತಿತ್ತು. ಬಾಯಿಯಿಂದ ಹೊರಟ ಹೊಗೆ ಸುರುಳಿ ಸುರುಳಿಯಾಗಿ ಆಕಾಶಕ್ಕೆ ಏರುತ್ತಿತ್ತು. ಪಾಪಚ್ಚಿಗೆ ಆಶ್ಚರ್ಯವಾಯಿತು. ಗುಡಿಗುಡಿಯನ್ನು ಅವಳು ನೋಡಿದ್ದು ಅಂದೇ ಮೊದಲು. ಶ್ಯಾಮುವಿನ ಚರಿತ್ರೆ ಪುಸ್ತಕದಲ್ಲಿ ಕೆಲವು ಮುಸಲ್ಮಾನ್ ದೊರೆಗಳು ಗುಡಿಗುಡಿ ಸೇದುವ ಚಿತ್ರಗಳಿದ್ದುವು. ಹಸುರು ಹುಳುವಿನ ತಲೆಯ ಮೇಲೂ ಆ ಚಿತ್ರಗಳಲ್ಲಿರುವಂತೆಯೇ ರುಮಾಲು ಮುತ್ತಿನ ಸರ ಶಿರ್ಪೇಶು ಮುಂತಾದವುಗಳಿದ್ದುವು. ಪಾಪಚ್ಚಿ ಆ ಹುಳುವನ್ನು ಎವೆ ಮುಚ್ಚದೆ ನೋಡಿದಳು. ಹುಳುವು ಅವಳನ್ನು ದಿಟ್ಟಿಸಿ ನೋಡಿತು. ಕಡೆಗೆ ಗುಡಿಗುಡಿಯನ್ನು ಬಾಯಿಂದ ನಿಧಾನವಾಗಿ ತೆಗೆದು ಅಣಬೆಯ ಮೇಲೆ ಇರಿಸಿ ಯಾರು ಎಂದು ಕೇಳಿತು. ಅದರ ಸೋಮಾರಿತನವನ್ನು ಅಸಡ್ಡೆಯನ್ನು ಕಂಡು ಪಾಪಚ್ಚಿಗೆ ನಗು ಬಂತು.
1: ಬಾಯಿ ಬಿಡುವುದೇ ಇಷ್ಟು ಲಕ್ಷಣವಾದರೆ ಈ ಮಹಾರಾಯನೊಂದಿಗೆ ಮಾತು ಹೇಗೆ ಆಡುವುದು
0: ಎಂದು ಅವಳು ಯೋಚಿಸಿದಳು.
1: ಯಾರು
0: ಎಂದು ಇನ್ನೊಂದು ಸಾರಿ ಹುಳು ಕೇಳಿತು.
1: ನಾನು ಯಾರು ಎಂದು ನನಗೇ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಬೆಳಿಗ್ಗೆ ನಾನು ಹಾಸಿಗೆಯಿಂದೆದ್ದಾಗ ಯಾರಾಗಿದ್ದೆ ಎಂಬುದನ್ನು ಮಾತ್ರ ಬಲ್ಲೆ
0: ಎಂದು ಪಾಪಚ್ಚಿ ಹೇಳಿದಳು. ಹುಳುವಿಗೆ ಇದು ಅರ್ಥವಾಗಲಿಲ್ಲ. ಅದಕ್ಕೆ ಕೊಂಚ ಕೋಪ ಬಂದಿರಬೇಕು. ಏಕೆಂದರೆ ಅದು
1: ಹಾಗೆಂದರೇನು, ವಿಷದವಾಗಿ ಶ್ರುತಪಡಿಸು
0: ಎಂದು ಕೇಳಿತು.
1: ಇದಕ್ಕಿಂತ ಸ್ಪಷ್ಟವಾಗಿ ಹೇಳಲು ನನ್ನಿಂದ ಸಾಧ್ಯ ಇಲ್ಲ. ಏಕೆಂದರೆ ನೋಡಿ, ಇವತ್ತು ಬೆಳಗ್ಗಿನಿಂದ ನಾನೇ ಅಲ್ಲ. ಒಂದೇ ದಿನದಲ್ಲಿ ಇಷ್ಟು ಆಕಾರ ಅವತಾರ ಬದಲಾಯಿಸಿದರೆ ಎಂಥವರಿಗೂ ತಲೆಗೆ ಮಂಕು ಕವಿದು ಹೋಗುತ್ತೆ
0: ಎಂದು ಪಾಪಚ್ಚಿ ಹೇಳಿದಳು. ಹುಳುವಿಗೆ ಅವಳ ಮಾತಿನಲ್ಲಿ ತುಂಬ ಅಪನಂಬಿಕೆ ಬೇಸರಿಕೆ. ಅದು ಕೊಂಚ ಕೋಪಿಸಿ
1: ಕವಿಯುವುದಿಲ್ಲ
0: ಎಂದು ಹೇಳಿತು. ಇರಲಿ, ನಾಳೆ ನೀವು ಕೂಡ ಒಂದು ದಾರದ ಗೂಡಿನೊಳಗೆ ಸೇರಿ ಕದ ಹಾಕಿಕೊಂಡು ಒಂದು ವಾರವೋ ಎರಡು ವಾರವೋ ಸತ್ತ ಹಾಗೆ ಬಿದ್ದಿದ್ದು ಚಿಟ್ಟೆಯಂತೆ ಆಕಾರ ಬದಲಾಯಿಸಿ ಹೊರಗೆ ಬರುವಾಗ ನಿಮಗೂ ಕೊಂಚ ಹೇಗೆ ಹೇಗೋ ಆಗುತ್ತೆ, ನೋಡ್ತಾ ಇರಿ ಎಂದು ಪಾಪಚ್ಚಿ ಬಿಸಿ ಬಿಸಿಯಾಗಿ ಎರಡು ಮಾತನಾಡಿದಳು.
1: ಆಗುವುದಿಲ್ಲ
0: ಎಂದು ಹುಳು ಹಠ ಹಿಡಿಯಿತು. ಆ ಹುಳುವಿಗೆ ಏನು ದುರಹಂಕಾರ! ಏತಿ ಅಂದರೆ ಪ್ರೇತಿ. ಕೊಂಚವೂ ಮಾತಿನಲ್ಲಿ ನಯವಿಲ್ಲ, ಮರ್ಯಾದೆಯಿಲ್ಲ. ಬಾಯಿಂದ ಮುತ್ತುಗಳು ಉದುರಿ ಹೋಗಬಹುದೆಂಬ ಭಯದಿಂದಲೋ ಏನೋ, ಒಂದೆರಡು ಮಾತಿಗಿಂತ ಹೆಚ್ಚಾಗಿ ಆಡುತ್ತಲೇ ಇರಲಿಲ್ಲ. ಪಾಪಚ್ಚಿಗೆ ರೇಗಿತು.

0: ಹಾಂ, ನಿಮಗೆಲ್ಲ ನಮ್ಮ ಹಾಗಲ್ವೋ ಏನೋ, ನನಗೇನೋ ಹಾಗೆಯೇ ಎಂದು ಹೇಳಿದಳು. ನನಗೆ ಎಂದು ಹೇಳಿದೆಯಲ್ಲ, ನೀನು ಯಾರು ಎಂದು ಹುಳು ಹಳೆಯ ಪ್ರಶ್ನೆಯನ್ನೇ ಪುನಃ ಕೇಳಿತು. ಪಾಪಚ್ಚಿಗೆ ಏನು ಹೇಳಬೇಕೆನ್ನುವುದು ತೋಚಲೇ ಇಲ್ಲ. ಕಡೆಗೆ, ಅದಿರಲಿ, ನೀವು ಯಾರು ಅಂತ ಮೊದಲು ಅಪ್ಪಣೆಯಾಗಲಿ ಎಂದು ಕೇಳಿದಳು. ಹುಳು ಮತ್ತೆ ಗುಡಿಗುಡಿಯನ್ನು ತೆಗೆದುಕೊಂಡು ಬಾಯಲ್ಲಿಟ್ಟು ಸೇದುತ್ತಾ ಹೊಗೆ ಬಿಡುತ್ತಾ, ಯಾಕೆ ಹೇಳಬೇಕು ಎಂದು ಕಣ್ಣು ಮುಚ್ಚಿಕೊಂಡು ಉತ್ತರ ಕೊಟ್ಟಿತು. ಈ ದರಿದ್ರ ಪ್ರಾಣಿಗೆ ಇವತ್ತು ಬುದ್ಧಿ ನೆಟ್ಟಿಗಿಲ್ಲ, ಇದರೊಂದಿಗೆ ಯಾಕೆ ಸುಮ್ಮನೆ ಮಾತು, ಇನ್ನೆಲ್ಲಿಗಾದರೂ ಹೋಗೋಣ ಎಂದು ಪಾಪಚ್ಚಿ ಮುನಿಸಿಕೊಂಡು ಹೊರಟಳು. ಬಾ ಅಮ್ಮ, ಹಿಂದಕ್ಕೆ ಬಾ, ಎಲ್ಲಿಗೆ ಓಡುತ್ತೀಯೇ? ಮುಖ್ಯವಾದ ಒಂದು ವಿಷಯ ಹೇಳೋದಕ್ಕಿದೆ ಎಂದು ಹುಳು ಅವಳನ್ನು ಕರೆಯಿತು. ಪಾಪಚ್ಚಿಗೆ ಅರ್ಧ ಕೋಪ, ಅರ್ಧ ಆಸೆ. ಅವಳು ಹಿಂದಿರುಗಿದಳು. ಕೋಪ ಬಲು ಕೆಟ್ಟದ್ದು. ಅತ್ತೆಯ ಮನೆಗೆ ಹೋಗಿ ಒಳ್ಳೆಯವಳೆಂದು ಹೆಸರು ಪಡೆಯಬೇಕಾದರೆ ಈಗಲಿಂದಲೇ ಕೋಪವನ್ನು ಬಿಟ್ಟು ಬಿಡಬೇಕು ಎಂದು ಹುಳು ಪ್ರಾರಂಭಿಸಿತು. ಈ ಕಗ್ಗ ಕೇಳಿದ್ದೇನೆ ಎಂದು ಪಾಪಚ್ಚಿ ತನಗೆ ತಾನೇ ಹೇಳಿಕೊಂಡು ಬಂದ ಕೋಪವನ್ನು ನುಂಗಿಕೊಂಡಳು. ಗುಡಿಗುಡಿಯಿಂದ ಹೊಗೆ ಎಳೆಯುತ್ತಾ ಹುಳು ಹಾಗೆಯೇ 8-10 ನಿಮಿಷಗಳ ಕಾಲ ತೆಪ್ಪಗಿತ್ತು. ಆನಂತರ, ಬೆಳಗಿನಿಂದ ನಿನಗೆ ಏನೇನಾಯಿತು ಹೇಳು ಎಂದು ಕೇಳಿತು. ತನ್ನ ಗೋಳನ್ನು ಹೇಳಿಕೊಳ್ಳಲು ಇಲ್ಲಿ ಒಬ್ಬನಾದರೂ ಸಿಕ್ಕಿದನಲ್ಲ ಎಂದು ಪಾಪಚ್ಚಿಗೆ ಬಹಳ ಸಂತೋಷವಾಯಿತು. ನಾನು ಈಗ ಯಾರೋ ಆಗ್ಬಿಟ್ಟಿದ್ದೇನೆ, ಯಾರು ಅಂತ ನನಗೆ ತಿಳಿದು. ನಿನ್ನೆಯ ಸಾಯಂಕಾಲದ ತನಕ ಬಾಯಿಗೆ ಬರುತ್ತಿದ್ದ ಪಾಠಗಳಲ್ಲಿ ಒಂದು ಈಗ ಸರಿಯಾಗಿ ನೆನಪಿನಲ್ಲಿಲ್ಲ. ಗಳಿಗೆಗೊಂದು ಆಕಾರ, ಕಾಲಿಟ್ಟ ಕಡೆ ಅನಾಹುತ, ಹೀಗಾಗ್ತಾ ಇದೆ ಎಂದು ಪಾಪಚ್ಚಿ ವ್ಯಸನದಿಂದ ಹೇಳಿದಳು. ಇರಲಿ, ಯಾವ ಯಾವುದು ಮರೆತು ಹೋಗಿದೆ ಎಂದು ಹುಳು ವಿಚಾರಿಸಿತು. 1-2 ಎಂಬ ಪದ್ಯ ಹೇಳಿ ನೋಡಿದೆ, ತಪ್ಪು ತಪ್ಪಾಗಿ ಬಂತು. ಚಿಂತೆ ಇಲ್ಲ, ಗೋವಿನ ಹಾಡು ಹೇಳು ನೋಡೋಣ ಎಂದು ಹುಳು ಅಪ್ಪಣೆ ಮಾಡಿತು. ಪಾಪಚ್ಚಿ ಕೈ ಕಟ್ಟಿಕೊಂಡು ಎದ್ದು ನಿಂತು ಹೇಳತೊಡಗಿದಳು. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟಕ ದೇಶದಿ ಕರಿಯ ಮಾಳಿಂಗನೆಂಬ ತಾತನ ಪರಿಯ ನಾನೆಂತು ಪೇಳ್ವೆನು. ಕಲ್ಲು ಸಕ್ಕರೆ ಮಡಿಲಲ್ಲಿಟ್ಟು ಗೊಲ್ಲ ಹುಡುಗರು ಕಾಣದಂತೆ ಮೆಲ್ಲ ಮೆಲ್ಲನೆ ನುಂಗಿ ಬಿಡುತ್ತಾ ಅಲ್ಲಿ ಮೆರೆದ ಅರಣ್ಯದಿ ಉದಯ ಕಾಲದೊಳೆದ್ದು ತಾತನು ಪದಗಳೆಲ್ಲವ ಹಾಡಿಕೊಂಡು ಮುದದಿ ಹುಡುಗರ ನಟ್ಟಿಕೊಂಡು ನದಿಗೆ ಹೋದನು ಈಜಲು.
1: ಅದುವರೆಗೂ ಸುಮ್ಮನೆ ಕೇಳುತ್ತಿದ್ದ ಹುಳು ಥಟಕ್ಕನೆ, ಸಾಕು, ನಿಲ್ಲಿಸು, ಶುದ್ಧ ಅಸಂಬದ್ಧ ಎಂದು ಪಾಪಚ್ಚಿಯನ್ನು ಗದರಿಸಿತು.
0: ಅಲ್ಲಲ್ಲಿ ಒಂದೊಂದು ತಪ್ಪಿರಬಹುದು ಸರ್, ಅಷ್ಟೇ
1: ಎಂದು ಅವಳು ದೈನ್ಯದಿಂದ ಹೇಳಿದಳು. ಮೇಷ್ಟರ ಮುಂದೆ ನಿಂತು ಪಾಠ ಒಪ್ಪಿಸುತ್ತಿದ್ದೇನೆಂದು ಅವಳ ಭಾವನೆ.
0: ಮೊದಲಿನಿಂದ ಕೊನೆಯವರೆಗೂ ತಪ್ಪು ಎಂದು ಹುಳು ಹೇಳಿತು. ಇರಬಹುದು ಸರ್ ಎಂದು ಪಾಪಚ್ಚಿ ಒಪ್ಪಿಕೊಂಡಳು.
1: ಅನಂತರ ಇಬ್ಬರೂ ಕೊಂಚ ಹೊತ್ತು ಮಾತನಾಡಲೇ ಇಲ್ಲ.
2: ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ವೇಳೆ ಸರಿಯಾಗಿ 8:42:10. ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
4: Build a career that balances mind, body and future.
5: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
3: ಕಾರ್ಯಕ್ರಮದ ಆರಂಭಕ್ಕೆ ಜಯಸಿಂಹ ಚಿತ್ರಕ್ಕಾಗಿ ಜಿ ಉದಯಶಂಕರ್ ಬರೆದಿರುವ ಗೀತೆ ವಿಜಯಾನಂದ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಶಂಕರ್ ಗಣೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಗೀತೆ ಮಹಾಯುದ್ಧ ಚಿತ್ರಕ್ಕಾಗಿ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್.

0: ಅಜ್ಜ, ಇದು ಯಾವ ಗಿಡ?
1: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳ್ಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ
0: ಅಜ್ಜ. ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
1: ಯಾಕೆ?
0: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
1: ಓ ಥ್ಯಾಂಕ್ಸ್ ಕಪ್ಪು, ಬಚಾವಾದೆ. ತಗೋ, ನಿಮ್ಮ ಜಾಣತನಕ್ಕೆ ಪ್ರತಿಫಲ.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ಮಳೆ ಬಂತು ಮಳೆ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ, SJಾನಕಿ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಗೀತೆಯನ್ನು ಬರೆದಿದ್ದಾರೆ RN ಜಯಗೋಪಾಲ್, GK ವೆಂಕಟೇಶ್ ಸಂಗೀತ ನಿರ್ದೇಶಕರು.

0: ಎಲ್ಲವನ್ನೂ ಬಲ್ಲ ಪರಮಪಿತನೇ, ನಿನ್ನ ಕರುಣೆಯೇ ಕರುಣೆ.
1: ಪರ್ಜನ್ಯೋವ ಅಪಾಮಾಯತನಂ ಆಯತನವಾನ್ ಭವತಿ ಯಃ ಪರ್ಜನ್ಯಸ್ಯಾಯತನಂ ವೇದ ಆಯತನವಾನ್ ಭವತಿ.

0: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿ ಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
1: ಇದುವರೆಗೂ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮತ್ತೆ ಚಿತ್ರಗೀತೆಗಳು ಈ ಬೆಳಗ್ಗೆ 9:35 ವೇಳೆ ಸರಿಯಾಗಿ 9:10
2: ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.
3: ಕೇಳುಗ್ರೆ, ಇವತ್ತಿನ ಸಂಚಿಕೆಯಲ್ಲಿ ನಾವು ಗರ್ಭಿಣಿಯರಲ್ಲಿ ಕಾಡುವ ಒಂದು ಸಮಸ್ಯೆ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀವಿ. ಯಾವ ಸಮಸ್ಯೆ ಅಂತ ಅಂದ್ರೆ ಪ್ರೀ ಎಕ್ಲಾಂಪ್ಸಿಯಾ. ಏನಿದು ಪ್ರೀ ಎಕ್ಲಾಂಪ್ಸಿಯಾ, ಯಾವಾಗ ಕಾಣಿಸಿಕೊಳ್ಳುತ್ತೆ, ಇದರ ಲಕ್ಷಣಗಳೇನು, ಇದರಿಂದ ಗರ್ಭಿಣಿಗಾಗ್ಲಿ ಅಥವಾ ಮಗುವಿಗಾಗ್ಲಿ ಏನಾದರೂ ಸಮಸ್ಯೆ ಆಗತ್ತಾ, ಇದನ್ನೆಲ್ಲ ಪತ್ತೆ ಹಚ್ಚೋದು ಹೇಗೆ, ಮತ್ತೆ ಇದಕ್ಕೇನಾದರೂ ಚಿಕಿತ್ಸೆ ಇದೆಯಾ, ಈ ಕುರಿತು ಮಾಹಿತಿ ನೀಡೋದಕ್ಕಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರು. ಡಾಕ್ಟರ್ ಶಿಲ್ಪಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ ಮೇಡಮ್.
3: ಡಾಕ್ಟರ್ ಶಿಲ್ಪಾ ಅವರೇ, ಏನಿದು ಪ್ರೀ ಎಕ್ಲಾಂಪ್ಸಿಯಾ ಅಂದರೆ?
4: ಪ್ರೀ ಎಕ್ಲಾಂಪ್ಸಿಯಾ ಅನ್ನುವಂಥದ್ದು ಗರ್ಭಾವಸ್ಥೆಯಲ್ಲಿ ಅಧಿಕ ರಕ್ತದೊತ್ತಡ ಇರುವಂತಹ ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಕಾಂಪ್ಲಿಕೇಶನ್. ಯಾವಾಗ ಈ ಅಧಿಕ ರಕ್ತದೊತ್ತಡವನ್ನು ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಆಕೆಗೆ ಸಿಕ್ಕಿರೋದಿಲ್ವೋ, ಆಕೆಗೆ ನಾವು ಟ್ರೀಟ್ಮೆಂಟನ್ನು ಕೊಡೋಕ್ಕಾಗಿರೋದಿಲ್ಲ, ಆ ಸಮಯದಲ್ಲಿ ಅಧಿಕ ರಕ್ತದೊತ್ತಡ ಅವಳ ದೇಹದಲ್ಲೇ ತುಂಬ ದಿನಗಳ ಕಾಲ ಇದ್ದಾಗ ಅವಳ ದೇಹದಲ್ಲಿ ಉಂಟಾಗುವಂಥ ಕೆಲವು ಚೇಂಜಸ್ ಅಂತ ಹೇಳ್ಬೋದು. ಅಂದರೆ ಈ ಅಧಿಕ ರಕ್ತದೊತ್ತಡ ಅವಳ ರಕ್ತನಾಳಗಳನ್ನಲ್ಲದೆ ರಕ್ತ ಎಲ್ಲಿ ಸಂಚಾರವಾಗುತ್ತೆ, ದೇಹದ ಬೇರೆ ಅಂಗಾಂಗಗಳಿಗೂ ಕೂಡ ಅದರ ಅಪಾಯ ತಲುಪಿದಾಗ ಅದನ್ನು ಪ್ರೀ ಎಕ್ಲಾಂಪ್ಸಿಯಾ ಅಂತೀವಿ. ಸಾಧಾರಣವಾಗಿ ಮೆದುಳು, ಶ್ವಾಸಕೋಶ, ಕಣ್ಣುಗಳು, ಕಿಡ್ನಿ, ಲಿವರ್, ಈ ಅಂಗಾಂಗಗಳು ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ.
3: ಯಾವಾಗ ಕಾಣಿಸ್ಕೊಳ್ಳುತ್ತೆ ಈ ಪ್ರೀ ಎಕ್ಲಾಂಪ್ಸಿಯಾ ಅನ್ನೋದು?
4: ಸಾಧಾರಣವಾಗಿ ರಕ್ತದೊತ್ತಡ ಅನ್ನುವುದು ಪ್ರೆಗ್ನೆನ್ಸಿನಲ್ಲಿ ಬರೋದು 20 ವಾರಗಳ ನಂತರ. ಆ 20 ವಾರಗಳ ನಂತರ ಏನು ಅಧಿಕ ರಕ್ತದೊತ್ತಡ ಬರುತ್ತೋ ಅದನ್ನು ಆ ತಕ್ಷಣವೇ ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಟ್ರೀಟ್ಮೆಂಟನ್ನು ಕೊಟ್ಟಾಗ ಆ ರಕ್ತದೊತ್ತಡ ನಿಯಂತ್ರಣದಲ್ಲಿರಬೇಕು. ಒಂದು ವೇಳೆ ಪೇಷಂಟ್ ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದ್ರಲ್ಲಿ ಒಂದು ಡಿಲೇ ಅಥವಾ ಅವ್ರು ಬರ್ತಾ ಇಲ್ಲ, ವಿಳಂಬ, ಅಥವಾ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇಲ್ಲ, ಈ ಥರ

0: ಪೇಷಂಟ್ಸು ಡಾಕ್ಟರ್ಸ್ ಹತ್ರ ಪದೇ ಪದೇ ಬಿ ಪಿ ಚೆಕ್ ಮಾಡಿಸ್ಕೊಳ್ಳಿಕ್ಕೆ ಬರಬೇಕಾಗ್ತದೆ. ಆ ಹಂತದಲ್ಲಿ ಎಲ್ಲೋ ಒಂದು ಕಡೆ ತಪ್ಪುಗಳಾದಾಗ ಆ ರಕ್ತದೊತ್ತಡ ನಿಯಂತ್ರಣದಲ್ಲಿ ಯಾವಾಗ ಇರೋದಿಲ್ವೋ ಆ ಸಮಯದಲ್ಲಿ ಆ ರಕ್ತನಾಳಗಳಿಗೆ ಮಾತ್ರವೇ ಅಲ್ಲದೆ ಆ ರಕ್ತನಾಳಗಳಿಂದ ಅದು ಸಂಚಾರ ಮಾಡುವಂತಹ ಅಂಗಾಂಗಗಳು, ಆಗ್ಲೇ ಹೇಳಿದಾಗೆ ಮೆದುಳು ಭಾಗ, ಕಣ್ಣು, ಶ್ವಾಸಕೋಶ, ಲಿವರ್ ಮತ್ತೆ ಕಿಡ್ನಿ, ಈ ಅಂಗಾಂಗಗಳು ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆಗತ್ತೆ, ಅದರ ವೈಫಲ್ಯಗಳು ಕಾಣತೊಡಗತ್ತೆ. ಈ ಪರಿಸ್ಥಿತಿಯನ್ನ ಪ್ರೀ ಎಕ್ಲಾಂಪ್ಸಿಯಾ ಅಂತ ಹೇಳ್ತೀವಿ.
1: ಸಾಮಾನ್ಯವಾಗಿ ಗರ್ಭಿಣಿ ಅಂತ ಗೊತ್ತಾದ ಕೂಡಲೇ ನೀವು ಅವಳಿಗೆ ಪ್ರತಿ ತಿಂಗಳು ಆಸ್ಪತ್ರೆಗೆ ಬರೋದಕ್ಕೆ ಹೇಳ್ತೀರಿ, ಟೆಸ್ಟಿಗೆ ಬರೋದಕ್ಕೆ ಹೇಳ್ತೀರಿ. ಪ್ರತಿ ಸರ್ತಿ ಬಂದಾಗಲೂ ಅವಳ ವೆಯ್ಟು ಮತ್ತೆ ಅವಳ ಬಿ ಪಿ ಎಲ್ಲಾನು ಒಂದೊಂದು ಸರ್ತಿ ಚೆಕ್ ಮಾಡಿಬಿಡ್ತೀರಿ. ಹಾಗಾಗಿ ಈ ಬ್ಲಡ್ ಪ್ರೆಷರ್ ಇರೋಂಥವ್ರಿಗೆಲ್ಲರಿಗೂ ಈ ಸಮಸ್ಯೆ ಕಾಡುತ್ತಾ ಅಥವಾ ಇಂಥವರಿಗೆ ಬಿ ಪಿ ಹೆಚ್ಚಾಗಿ ಈ ಸಮಸ್ಯೆ ಕಾಡಬಹುದು ಅಂತನ?
0: ಈ ರಕ್ತದೊತ್ತಡ ಯಾರಿಗೆ ಹೆಚ್ಚಿಗೆ ಬರುತ್ತೆ ಅನ್ನೋದಾದ್ರೆ, ವಯಸ್ಸು ಮೊದಲಿಗೆ, ಅತಿ ಕಡಿಮೆ ವಯಸ್ಸು ಅಂದ್ರೆ ಟೀನೇಜ್ ಪ್ರೆಗ್ನೆನ್ಸಿ ಅಂತೀವಿ, 18, 19, 20 ಪ್ರಾಯದಲ್ಲಿ ಅವರು ಗರ್ಭಿಣಿ ಆಗೋದು. ಇನ್ನೊಂದು ವಯಸ್ಸಾದ ನಂತರ, 30-35 ದಾಟದ ನಂತರ
1: ಅವರು ಗರ್ಭವತಿ
0: ಆದರೆ ನಂತರ. ಯೂಶಲಿ ಇದು ಮೊದಲ ಪ್ರೆಗ್ನೆನ್ಸಿನಲ್ಲಿ ಕಾಣಿಸ್ಕೊಳ್ಳೋದು ಜಾಸ್ತಿ. ಒಂದು ವೇಳೆ ಮೊದಲ ಪ್ರೆಗ್ನೆನ್ಸಿನೇ ಆಗಲೇ ಕಾಣಿಸ್ಕೊಂಡಿದ್ರೆ ಅದು ನಂತರದ 2nd, 3nd ಪ್ರೆಗ್ನೆನ್ಸಿಗಳಲ್ಲಿ ಕೂಡ ಕಾಣಿಸ್ಕೋಬಹುದು. ಮತ್ತೆ ಮೊದಲನೇ ಪ್ರೆಗ್ನೆನ್ಸಿಗೂ 2nd ಪ್ರೆಗ್ನೆನ್ಸಿಗೂ ಯಾವಾಗ ಗ್ಯಾಪ್ ಜಾಸ್ತಿ ಆಗುತ್ತೆ ಅವಾಗ ತಾಯಿಯ ವಯಸ್ಸು ಕೂಡ ಜಾಸ್ತಿ ಆಗುತ್ತೆ. ಮೊದಲನೇ ಮಗುಗೆ 10 ವರ್ಷ ಆದ ನಂತರ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಇಂಥವ್ರಿಗೂ ರಿಸ್ಕ್ ಸ್ವಲ್ಪ ಜಾಸ್ತಿ. ತೂಕ ಹೆಚ್ಚಿಗೆ ಇರುವವರಿಗೆ ಖಂಡಿತ ರಿಸ್ಕ್ ಜಾಸ್ತಿ. ಅದರ ಜೊತೆಗೆ ಫ್ಯಾಮಿಲಿಯಲ್ ಅಂದರೆ ಅವರ ಕುಟುಂಬಗಳಲ್ಲಿ ಅಕ್ಕ ತಂಗಿರಿಗೆ ಬಿ ಪಿ ಜಾಸ್ತಿ ಇತ್ತು, ತಾಯಿಗೆ ಬಿ ಪಿ ಜಾಸ್ತಿ ಇದೆ, ತಂದೆಗೆ ಜೆನೆಟಿಕ್ ಇದ್ದರೆ ಆಗ ಕೂಡ ಈಕೆಗೆ ಗರ್ಭಾವಸ್ಥೆಯಲ್ಲಿ ಹೆಚ್ಚಿನ ರಕ್ತದೊತ್ತಡ ಅಥವಾ ಹೆಚ್ಚಿನ ಬಿ ಪಿ ಬರೋ ಸಾಧ್ಯತೆ ಇರುತ್ತೆ. ಇದಲ್ಲದೆ ಕೆಲವು ಸ್ವಯಂ ನಿರೋಧಕ ಅಥವಾ ಪ್ರತಿರೋಧಕ ಸಮಸ್ಯೆಗಳು ಇರುತ್ತೆ, ಹಾಗಂದ್ರೆ ಆಟೋ ಇಮ್ಯೂನ್ ಡಿಸೀಸ್. ಇತ್ತೀಚೆಗೆ ಅವು ತುಂಬಾ ಹೆಣ್ಮಕ್ಳಲ್ಲಿ ಅದಿದೆ ಅಂತಾನೆ ಗೊತ್ತಾಗೋದಿಲ್ಲ. ಒಂದೊಂದ್ಸಲ ಪ್ರೆಗ್ನೆನ್ಸಿನಲ್ಲಿ ಅದಿರಬಹುದು, ಈ ತರ ಬಿ ಪಿ ಎಲ್ಲ ಜಾಸ್ತಿ ಆದಾಗ ಓ ಹೀಗೆ ಇರಬಹುದು, ರೆಟ್ರೋಸ್ಪೆಕ್ಟಿವ್ ಆಗಿ ನಮಗೆ ತಿಳಿದು ಬರುತ್ತೆ. ಸೊ ಆ ತರ ಅಂದ್ರೆ SLE ಅಂತ ಹೇಳ್ತೀವಿ, ಆಪ್ಲಾ ಸಿಂಡ್ರೋಮ್ ಅಂತ ಹೇಳ್ತೀವಿ, ಈ ಒಂದು ಕಾರಣಗಳಿಂದ ಆಕೆಗೆ ಅಧಿಕ ರಕ್ತದೊತ್ತಡ ಬರೋ ಸಾಧ್ಯತೆಗಳು ಇದಾವೆ.
1: ಜೊತೆಗೆ ಈ ಅವಳಿಗಳು, ತ್ರಿವಳಿಗಳು ಆ ತರ ಇದ್ದಾಗ ಕೂಡ ಅವರಿಗೆ
0: ಬರಬಹುದು. ಅದರ ಜೊತೆಗೆ ತಾಯಿಗಾಗಲೇ ಡಯಾಬಿಟೀಸ್ ಇದೆ, ಅವರಿಗೆ ಪ್ರೆಗ್ನೆನ್ಸಿಯಲ್ಲಿ ಬಿ ಪಿ ಜಾಸ್ತಿ ಆಗಬಹುದು, ಥೈರಾಯ್ಡ್ ಸಮಸ್ಯೆಗಳಿದ್ದಾವೆ, ಆವಾಗ ಕೂಡ ರಕ್ತದೊತ್ತಡ ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆ ಇದೆ.
1: ಏನು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ 20 ವಾರಗಳ ನಂತರ ಅಂತ ನೀವು ಹೇಳಿದ್ರಿ? ಸಾಮಾನ್ಯವಾಗಿ 20 ವಾರಗಳ ನಂತರ ಅಂತ ಅಂದ್ರೆ ಕೆಲವರಿಗೆ ಕೈ ಕಾಲು ಊದ್ಕೊಂಡಿರುತ್ತೆ, ಅಯ್ಯೋ ಬಸರಿ ಹೆಂಗ್ಸು ಕಳೆ ಬಂದಿದೆ ಅಂತೆಲ್ಲ ಹೇಳ್ತಿರ್ತಾರೆ.
0: ಇದು ಬೇರೆ ತರ ಕಳೆ ಇರುತ್ತೆ. 20 ವಾರಗಳ ನಂತರ ಸಾಧಾರಣವಾಗಿ ರಕ್ತದೊತ್ತಡ ಜಾಸ್ತಿ ಆಗೋದನ್ನ ನೋಡ್ತೀವಿ. ಕೆಲವು ಹೆಣ್ಣು ಮಕ್ಕಳಲ್ಲಿ ತುಂಬಾ ಬೇಗ ಒಂದು 28-30 ವಾರಗಳಲ್ಲೇ ಕಾಣಿಸ್ಕೋಬಹುದು. ಕೆಲವು ಹೆಣ್ಣು ಮಕ್ಕಳಿಗೆ ಅದು ಅವರ ಪ್ರಸವದ ಇನ್ನೇನು ಸ್ವಲ್ಪ ಸಮಯದ ನಂತರ, 1 ವಾರ ಇದೆ 2 ವಾರ ಇದೆ ಅನ್ನೋ ಸಮಯದಲ್ಲಿ ಕಾಣಿಸ್ಕೋಬಹುದು. ಯಾವಾಗ ಬೇಕಾದರೂ ಕಾಣಿಸ್ಕೋಬಹುದು. ಅವರ ಈ ಎಲ್ಲ ದೇಹ ಲಕ್ಷಣಗಳು ಹೇಗಿದೆ ಮತ್ತೆ ಅವರ ರಕ್ತದೊತ್ತಡ ಎಷ್ಟರ ಮಟ್ಟಿಗೆ ನಿಯಂತ್ರಣದಲ್ಲಿದೆ, ಇದೆಲ್ಲದರ ಮೇಲೆ ಅದು ಪ್ರಭಾವವನ್ನು ಬೀರುತ್ತೆ. ಅವರಿಗೆ ಈ ಲಕ್ಷಣಗಳು ಅಂತಂದ್ರೆ ಮೇಲಿಂದ ಕೆಳಗೆ ಹೋಗೋದಾದ್ರೆ ತಲೆನೋವಿರಬಹುದು, ಕಣ್ಣು ಮಂಜು ಮಂಜಾಗೋದಿರ್ಬೋದು, ದೃಷ್ಟಿಯಲ್ಲಿ ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಕಾಣ್ಬೋದು, ಎಲ್ಲವೂ ಕ್ಲಿಯರ್ ಆಗಿಲ್ಲ, ಮಧ್ಯ ಮಧ್ಯ ಏನೋ ಡಾರ್ಕ್ ಸ್ಪಾಟ್ಸ್, ಕುಟುಮಸ್ ಅಂತೀವಿ, ನಾಸಿಯಾ ವಾಮಿಟಿಂಗ್ ಅಂತೀವಿ ಅಂದ್ರೆ ವಾಂತಿ ಆಗೋದು, ಗ್ಯಾಸ್ಟ್ರೈಟಸ್ ಆಗೋದು, ಎದೆ ಉರಿ ಬರೋದು, ಪಕ್ಕೆ ನೋವು, ಬಲಗಡೆ ಪಕ್ಕೆ ನೋವು, ಮತ್ತೆ ಯೂರಿನ್ ಔಟ್ಪುಟ್ ಸ್ವಲ್ಪ ಕಮ್ಮಿ, ಯಾಕೋ ಯೂರಿನ್ ಜಾಸ್ತಿ ಪಾಸ್ ಆಗ್ತಿಲ್ಲ ಅನ್ನುವಂಥದ್ದು, ಕಾಲು ಮುಖ ಇವೆಲ್ಲವೂ ಬಾತ್ಕೊಳ್ಳುವುದು. ಸಾಧಾರಣವಾಗಿ ಪ್ರೆಗ್ನೆನ್ಸಿನಲ್ಲಿ ಕಾಲು ಬಾತ್ಕೊಳ್ಳೋದು ಪ್ರೆಗ್ನೆನ್ಸಿಯ ಲಕ್ಷಣ ಕೂಡ ಹೌದು. ಆದರೆ ಈ ಪ್ರಿಯಕ್ಲಾಂಪ್ಸಿಯ ಅಥವಾ ರಕ್ತದೊತ್ತಡ ಜಾಸ್ತಿ ಆದಾಗ ಕಾಲು ಯಾವ ರೀತಿ ಉತ್ಕೊಳ್ಳುತ್ತೆ ಅನ್ನೋದಕ್ಕೆ, ಬೆಳಿಗ್ಗಿಂದ ಆಕೆ ನಡೆದಾಗ ಡಿಪೆಂಡೆಂಟ್ ಎಡಿಮಾ ಅಂತ ಹೇಳ್ತೀವಿ, ಅದರ ಒಂದು ಕಾರಣದಿಂದ ಕಾಲುಗಳು ಊದ್ಕೊಳ್ಳುತ್ತೆ. ಆಕೆ ರಾತ್ರಿ ಮಲಗಿ ರೆಸ್ಟ್ ತಗೊಂಡು ಬೆಳಿಗ್ಗೆ ಎದ್ದಾಗ ಆ ಊತ ಕಮ್ಮಿ ಆಗಿರುತ್ತೆ. ಇದು ಪ್ರೆಗ್ನೆನ್ಸಿಗೆ ಸಹಜವಾಗಿರುವಂತಹ ಒಂದು ಕಾಲೂತ. ಇನ್ನು ಈ ಬಿ ಪಿ ಹೆಚ್ಚಾದಾಗ ಅಥವಾ ಪ್ರಿಯಕ್ಲಾಂಪ್ಸಿಯಾ ಕಡೆ ಹೋಗಿದೆ ಅಂದಾಗ ಕಾಲೂತ ಅನ್ನೋದು ಕಡಿಮೆನೇ ಆಗೋಲ್ಲ. ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದು ರೆಸ್ಟ್ ತಗೊಂಡ ನಂತರವೂ ಚೂರು ಕಮ್ಮಿ ಆಗಿರಲ್ಲ, ಬಿ ಪಿದು ಜಾಸ್ತಿ ಆಗಿದ್ರೆ ಈ ಕಾಲೂತ ಕೂಡ ಇನ್ನೂ ಜಾಸ್ತಿ ಆಗಿರಬಹುದು. ಇದು ಏನಕ್ಕೆ ಆಗತ್ತೆ ಅನ್ನೋದಾದ್ರೆ, ಸಾಧಾರಣವಾಗಿ 3 ತಿಂಗಳ ಒಂದು ಗರ್ಭಾವಸ್ಥೆಯಲ್ಲಿ ನಮ್ಮ ರಕ್ತನಾಳಗಳು ರಿಮಾಡೆಲಿಂಗ್ ಅಂತ ಹೇಳ್ತೀವಿ, ತುಂಬ ದೊಡ್ಡ ಸೈಜನ್ನು ಅದು ಹೊಂದಬೇಕು. ನೀವು ಉದಾಹರಣೆ ಅಂತ ತಗೊಂಡ್ರೆ ಒಂದು ಸ್ಟ್ರಾನಲ್ಲಿ ನಾವು ಜ್ಯೂಸ್ ಮಾತ್ರ ಕುಡಿಬಹುದು, ಆ ಥರ ಇರುವಂತಹ ರಕ್ತನಾಳ ನೀವು ಗಾರ್ಡನ್ಗೆ ಪೈಪಲ್ಲಿ

0: ನೀರಾಕ್ತಿರಲ್ಲ ಅದು ಎಷ್ಟು ದೊಡ್ಡದಿರುತ್ತೆ,
1: ಅದರ ಪ್ರೆಷರ್ ಕೂಡ
0: ಜಾಸ್ತಿ ಇರುತ್ತೆ. ಸೊ ಆ ರೀತಿ ರಕ್ತ ಸಂಚಾರ ಗರ್ಭಕೋಶಕ್ಕೆ ಗರ್ಭಾವಸ್ಥೆಯಲ್ಲಿ ಜಾಸ್ತಿ ಆಗಬೇಕು. ಇದು ಎರಡು ಹಂತದಲ್ಲಿ ರಿಮಾಡಲಿಂಗ್ ಅಂತ ಕರಿತೀವಿ, ರಕ್ತನಾಳಗಳು ಚೇಂಜನ್ನು ಒಳಗೊಳ್ಳುತ್ತೆ. ಯಾವಾಗ ಇದು ಸಣ್ಣ ಆಕಾರದಿಂದ ಸ್ವಲ್ಪ ದೊಡ್ಡ ಆಕಾರಕ್ಕೆ ಹೋಗುತ್ತೆ, ಅದು 20 ಪಟ್ಟು ಅಗಲ ಆಗಬೇಕು ಅಂದಾಜಿನಲ್ಲಿ. ಆವಾಗ ತಾಯಿಯ ರಕ್ತ ಸಂಚಾರ ಮಗುವಿಗೆ ಗರ್ಭಕೋಶದ ಮೂಲಕ ಸರಿಯಾಗಿ ತಲುಪುತ್ತೆ, ಮತ್ತೆ ತಾಯಿಗೂ ಕೂಡ ಅದರ ಪ್ರೆಷರ್ ಇರೋದಿಲ್ಲ. ಈ ರಿಮಾಡಲಿಂಗ್ ಎರಡು ಫೇಸಲ್ಲಿ ಆಗುತ್ತೆ, 3 ತಿಂಗಳ ಸಮಯದಲ್ಲಿ ಆಗುತ್ತೆ, 4-5 ತಿಂಗಳ ಸಮಯದಲ್ಲಿ ಇನ್ನೊಂದು ಫೇಸ್ 1 ಫೇಸ್ 2 ಎರಡು ಹಂತದಲ್ಲಿ ಆಗುತ್ತೆ. ಯಾವಾಗ ಈ ಎರಡು ಹಂತದಲ್ಲಿ ಆಗುವಾಗ ಏನಾದರೂ ಅದರಲ್ಲಿ ಸಮಸ್ಯೆ ಉಂಟಾದರೆ ಆಗ ರಕ್ತದೊತ್ತಡ ಜಾಸ್ತಿ ಆಗುತ್ತೆ. ಈ ಸಮಸ್ಯೆ ಯಾರಿಗೆ ಉಂಟಾಗುತ್ತೆ ಅದನ್ನಾಗಲೇ ಹೇಳಿದೆ.
1: ಯಾವ ಪರೀಕ್ಷೆಯ ಮೂಲಕ, ಅಂದರೆ ನೀವು ನೋಡಿದ ಕೂಡಲೇ ಕೈ ಮುಖ ಎಲ್ಲ ಬಾತ್ಕೊಂಡಿದೆ, ಅಥವಾ ಅವ್ರು ಹೇಳ್ತಾರೆ ನನಗೆ ಹಿಂಗೆ ಬ್ಲ್ಯಾಕ್ ಸ್ಪಾಟ್ಸ್ ಕಾಣಿಸ್ತಿದೆ, ಅಥವಾ ಬ್ಲರ್ರಡ್ ವಿಷನ್ನು ನನಗೆ ಸರಿಯಾಗಿ ಕಾಣಿಸ್ತಿಲ್ಲ, ಮಂದ ಆಗಿದೆ ನನ್ನ ಕಣ್ಣಿನ ದೃಷ್ಟಿ ಅಂತೆಲ್ಲ, ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ತೀರಾ ಅಥವಾ ಇದಕ್ಕೆ ಮೂತ್ರ ಪರೀಕ್ಷೆ ಅಥವಾ ರಕ್ತ ಪರೀಕ್ಷೆ ಏನಾದರೂ ಮಾಡ್ತೀರಾ?
0: ನಾನಾಗಲೇ ಹೇಳಿದ ಹಾಗೆ ಇದು ಬಹು ಅಂಗ ವೈಫಲ್ಯ, ಅಂದರೆ ಸರಿಯಾಗಿ ಕೆಲವು ಅಂಗಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇರಲ್ಲ, ಅದನ್ನು ತುಂಬ ಬೇಗ ನಾವು ಐಡೆಂಟಿಫೈ ಮಾಡಬೇಕು. ಆವಾಗ ಪ್ರೀ ಅಂದರೆ ಮುಂಚಿತವಾಗಿ, ಎಕ್ಲಾಂಪ್ಸಿಯಾಗಿ ಹೋಗೋಕ್ಕೆ ಮುಂಚಿತವಾಗಿ ನಾವು ಇದನ್ನು ಐಡೆಂಟಿಫೈ ಮಾಡಬೇಕು. ಸೊ ಹಾಗಾಗಿ ಇದಕ್ಕೆ ಬಹು ಅಂಗಾಂಗಗಳನ್ನು ನಾವು ನೋಡಬೇಕಾದಂಥ ರಕ್ತ ಪರೀಕ್ಷೆಗಳು, ಯೂರಿನ್ ಪರೀಕ್ಷೆಗಳು, ಮೂತ್ರ ಪರೀಕ್ಷೆಗಳು ಎಲ್ಲವನ್ನು ಮಾಡಬೇಕಾಗುತ್ತೆ. ಈಗ ನೀವು ಹೇಳಿದಾಗೆ ಇಲ್ಲಿ ಪ್ರೋಟೀನ್ ಯೂರಿಯಾ ಅಂದರೆ BP ಜಾಸ್ತಿ ಆಗತ್ತೆ, ಆ ರಕ್ತನಾಳಗಳಲ್ಲಿ ಆ ಥರ ಅಗಲಾಕಾರವಾದಂಥ ಒಂದು ಏನು ಚೇಂಜ್ ಬರಬೇಕು ಅದು ಬಂದಿರಲ್ಲ, ಆ ಕಾರಣಕ್ಕೆ ಆ ರಕ್ತನಾಳಗಳ ಮೂಲಕ ಪ್ರೋಟೀನ್ ಮತ್ತು ಅದರ ಜೊತೆ ಸ್ವಲ್ಪ ಮಟ್ಟಿಗೆ ನೀರಿನಂಶ ಇವು ಆ ರಕ್ತನಾಳಗಳನ್ನು ಬಿಟ್ಟು ಅದರ ಸುತ್ತಮುತ್ತ ಇರುವ ಕೋಶಗಳಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಅದೇ ನಮಗೆ ಮುಗ ಬಾತ್ಕೊಳ್ಳೋದು ಅಥವಾ ಕಾಲು ಬಾತ್ಕೊಳ್ಳೋದು, ಆ ಬಾತ್ಕೊಳ್ಳುವಿಕೆ ಅಥವಾ ನೀರು ತುಂಬದ ರೀತಿಯಲ್ಲಿ ಕಾಣುವಂಥದ್ದಕ್ಕೆ ಇದೇ ಕಾರಣ. ಈ ಪ್ರೋಟೀನ್ ಯೂರಿಯಾ ಅನ್ನೋದು ಯೂರಿನ್ನಲ್ಲಿ ಕೂಡ ಪ್ರೋಟೀನ್ ಆಚೆ ಬರುತ್ತೆ, ಅದನ್ನು ಪರೀಕ್ಷೆ ಮಾಡ್ತೀವಿ ನಾವು. ಅದು ಯೂರಿನ್ ಟೆಸ್ಟ್ ಅಂತಂದರೆ 3 ಥರ ಇದೆ. ಒಂದು ಡಿಪ್ ಟೆಸ್ಟ್, ಬಂದ ತಕ್ಷಣ 2 ನಿಮಿಷದಲ್ಲಿ ಗೊತ್ತಾಗುವಂಥದ್ದು, ಕಲರ್ ಕೋಡಿಂಗ್ ಇರುತ್ತೆ, 1+, 2+, 3+, 4+ ಅಂತ ಗ್ರೇಡಿಂಗ್ ಕೊಡ್ತೀವಿ. 1+ ಇದ್ದರೂ ಕೂಡ ಮತ್ತೆ ರಿಪೀಟ್ ಮಾಡಿದ ನಂತರ ಮತ್ತೆ 1+ ಇದೆ, ಕನ್ಸಿಸ್ಟೆಂಟಾಗಿ ಯೂರಿನ್ನಲ್ಲಿ ಪ್ರೋಟೀನ್ ಇದೆ ಅಂದರೆ ಅದನ್ನು ಕೂಡ ಪ್ರೀಕ್ಲಾಂಪ್ಸಿ ಅಂತ ಹೇಳ್ತೀವಿ. ನಂತರ ಪ್ರೋಟೀನ್ ಕ್ರಿಯಾಟಿನಿನ್ ರೇಷಿಯೋ ಅಥವಾ ಆಲ್ಬುಮಿನ್ ಕ್ರಿಯಾಟಿನಿನ್ ರೇಷಿಯೋ ಅಂತ ಮಾಡ್ತೀವಿ, ಅದು ಎಷ್ಟು ಗಾತ್ರದಲ್ಲಿ ಪ್ರೋಟೀನ್ ಇದೆ ಯೂರಿನ್ನಲ್ಲಿ ಅನ್ನುವಂಥದ್ದು. ಅದರಲ್ಲಿ 0.3-5 g/100 mL ಲೆಕ್ಕದಲ್ಲಿ ಇದ್ದರೆ ಅದನ್ನು ಪ್ರೋಟೀನ್ ಯೂರಿಯಾ ಅಂತ ಕರಿತೀವಿ. ಇನ್ನು ಕೆಲವರಿಗೆ 24 ಗಂಟೆಗಳ ಯೂರಿನನ್ನು ಕಲೆಕ್ಟ್ ಮಾಡಿ ಅದರಲ್ಲಿ ಎಷ್ಟು ಪ್ರೋಟೀನ್ ಇದೆ ಅನ್ನೋದನ್ನು ಕೂಡ ನೋಡ್ತೀವಿ. ಆದರೆ ಈ ಮೂರನೇದು ಅಷ್ಟು ನಾವು ಕಾಮನ್ ಆಗಿ ಮಾಡಲ್ಲ, 2ನೇದು ಮತ್ತು 3ನೇದನ್ನು ಮೊದಲನೇ ಪರೀಕ್ಷೆ ತುಂಬ ಕಾಮನ್ ಆಗಿ ಮಾಡ್ತೀವಿ. ಇದಲ್ಲದೆ ನಮ್ಮ ಕ್ಲಿನಿಕಲ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ. ಈಗ ಕಣ್ಣಿನ ಪರೀಕ್ಷೆಯನ್ನು ಮಾಡಿಸ್ತೀವಿ, ಕಣ್ಣಲ್ಲಿ ತೊಂದರೆಗಳಿದೆಯಾ ನೋಡ್ತೀವಿ, ರಕ್ತದೊತ್ತಡದಿಂದ ಕಣ್ಣಿನ ನರಗಳಲ್ಲಿ ಕೂಡ ಸಮಸ್ಯೆಗಳು ಬರಬಹುದು. ನಂತರ ಶ್ವಾಸಕೋಶ ನಾವು ಪರೀಕ್ಷೆ ಮಾಡಿದಾಗ ಉಸಿರಾಟದ ಶಬ್ದಗಳಲ್ಲಿ ಸ್ವಲ್ಪ ಏರುಪೇರು, ಅಲ್ಲಿ ಕೂಡ ನೀರು ತುಂಬಿಕೊಂಡಿರಬಹುದು. ಶ್ವಾಸಕೋಶಕ್ಕೆ ನೀರು ತುಂಬಿಕೊಂಡಾಗ ಗಾಳಿ ಆಕ್ಸಿಜನ್ ನಮಗೆ ಸರಿಯಾಗಿ ಎಕ್ಸ್ಚೇಂಜ್ ಆಗೋದಿಲ್ಲ ಬ್ಲಡ್ ಜೊತೆ. ಸೊ ಆ ಕೆಲವು ಸೌಂಡ್ಸನ್ನು ನಾವು ಕ್ರೆಪ್ಟೇಷನ್ಸ್ ಅಂತ ಕರಿತೀವಿ, ಅದನ್ನು ಪಿಕ್ ಮಾಡಬಹುದು. ರಕ್ತ ಪರೀಕ್ಷೆ ಅಂತ ಹೋದಾಗ ಲಿವರ್ ಪರೀಕ್ಷೆ LFT ಲಿವರ್ ಫಂಕ್ಷನ್ ಟೆಸ್ಟ್, ಕಿಡ್ನಿ ಪರೀಕ್ಷೆ ಅಂದರೆ ಕಿಡ್ನಿ ಫಂಕ್ಷನ್ ಟೆಸ್ಟ್, ಇವೆಲ್ಲವುಗಳನ್ನು ನಾವು ಪರೀಕ್ಷೆ ಮಾಡಿ ನೋಡ್ತೀವಿ. ಇವುಗಳಲ್ಲಿ ಏನಾದರೂ ಏರುಪೇರು ಇದೆ ಮತ್ತು ಬಿಳಿ ರಕ್ತ ಕಣಗಳು ಕೂಡ ಕಮ್ಮಿ ಆಗ್ಬೋದು, 1 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ ಬಿಳಿ ರಕ್ತ ಕಣಗಳು, ಆವಾಗ ಕೂಡ ಈ ಪ್ರಿಯಕ್ಲಾಂಪ್ಸಿಯಾದ ಲಕ್ಷಣ ಇರಬಹುದು.
1: ಮೇಡಮ್, ನೀವು ಹೇಳಿದ್ರಿ ಗರ್ಭಿಣಿಗೆ ಅಂಗಗಳು ಕೆಲವೊಂದು ಸರ್ತಿ ಸರಿಯಾಗಿ ಕೆಲಸ ಮಾಡದೇ ಇರಬಹುದು ಅಂತ, ಅಂದರೆ ಈ ಪ್ರಿಯ ಕ್ಲಾಂಪ್ಸಿಯ ಸ್ಟೇಜಿಗೆ ಬಂದ ಮೇಲೆ, ಅಂದರೆ ಆ ರಕ್ತದೊತ್ತಡ ತುಂಬ ಜಾಸ್ತಿ ಆದಾಗ, ಈ ರಕ್ತದೊತ್ತಡ ತುಂಬ ಜಾಸ್ತಿ ಆದಾಗ ಆ ಮಗುವಿಗೆ ಯಾವ ಸಮಸ್ಯೆ ಆಗುತ್ತೆ?
0: ಆಗಲೇ ಹೇಳಿದ ಹಾಗೆ ಮಗುವಿಗೆ ರಕ್ತ ಸಂಚಾರ ಚೆನ್ನಾಗಾಗೋದಕ್ಕೆ ಏನು ನಮ್ಮ ರಕ್ತನಾಳಗಳು ಅಗಲವಾಗಿ ಆ ಗರ್ಭಾಶಯಕ್ಕೆ ತಲುಪಬೇಕೋ ಅದು ತಲುಪದಿದ್ದಾಗ ಮಗುವಿನ ಬೆಳವಣಿಗೆ ಕುಂಠಿತವಾಗುತ್ತೆ. ಲೋ ಬರ್ತ್ ವೇಟ್ ಅಂತೀವಿ, 2.5 kg, 2.5 kg ಜಾಸ್ತಿ ಬೆಳಿಬೇಕಾಗಿರುವಂತಹ ಮಗು 1.5 kg ಆಗ್ಬೋದು. ಆಮೇಲೆ ಅದು ರಕ್ತ ಸಂಚಾರ ಕಮ್ಮಿಯಾಗಿ ಅದಕ್ಕೂ ಆಕ್ಸಿಜನ್ ಏರುಪೇರುಗಳಾಗಿ ತೊಂದರೆಗಳಾಗ್ಬೋದು, ಅದನ್ನು ಸ್ಕ್ಯಾನ್ ಮೂಲಕ ನಾವು ಕಂಡಿಟ್ಕೊಂತೀವಿ. ಮಗುವಿನ ಸುತ್ತಲಿನ ನೀರು ಕಮ್ಮಿ ಆಗ್ಬಹುದು, ಈ ಕಾರಣಗಳಿಂದ ಮಗುವಿನಲ್ಲಿ ಹಾರ್ಟ್ ಬೀಟ್ ಏರುಪೇರುಗಳಾಗಬಹುದು, ಆವಾಗ ತಕ್ಷಣ ಡೆಲಿವರಿ ಮಾಡೋ ಪರಿಸ್ಥಿತಿ ಬರುತ್ತೆ. ತೂಕ ಏನೋ ಚಿಕ್ಕದಾಗಿದೆ, ಆದರೆ ಕೆಲವು ಬಾರಿ ಪ್ರೀ ಟರ್ಮ್ ಅಕಾಲಿಕವಾಗಿ ಕೂಡ

0: ಮಗು ಹುಟ್ಟಬಹುದು. ಅಂದ್ರೆ 37 ವಾರಗಳು ಏನು ಕಂಪ್ಲೀಟ್ ಆಗಬೇಕು, ಆವಾಗ ಮಗು ತಕ್ಕ ಮಟ್ಟಿಗೆ ಹೊರಗಡೆ ಬಂದ್ರೆ ಚೆನ್ನಾಗಿ ಬದುಕತ್ತೆ ಅನ್ನುವಂತ ಒಂದು ಆಶಾಭಾವನೆ ನಮಗಿದೆ. ಅದಕ್ಕಿಂತ ಮುಂಚಿತವಾಗಿ ತಾಯಿಗೆ ಯಾವಾಗ ಬೇರೆ ಅಂಗಗಳಲ್ಲಿ ತೊಂದರೆಗಳು ಹೆಚ್ಚು ಕಾಣಿಸ್ಕೋತಾ ಇದೆ, ಕಿಡ್ನಿ ಕೆಲಸ ಮಾಡ್ತಾ ಇರೋದ್ರಲ್ಲಿ ಸ್ವಲ್ಪ ಏರುಪೇರು ಕಾಣಿದೆ, ಲಿವರ್ ಕೆಲಸ ಮಾಡ್ತಾ ಇರೋದ್ರಲ್ಲಿ ಏರುಪೇರು ಕಾಣಿಸ್ತಾ ಇದೆ, ಬಿ ಪಿ ಕಂಟ್ರೋಲಿಗೆ ಬರ್ತಾ ಇಲ್ಲ, ಆಕೆಗೆ ಬೇರೆ ಸಿಂಪ್ಟಮ್ಸ್ ತಲೆನೋವು ಆ ಥರ ಎಲ್ಲ ಇದೆ, ಸೊ ಮೆದುಳಿಗೆ ಅಫೆಕ್ಟ್ ಆಗಿರಬಹುದು, ಉಸಿರಾಟಕ್ಕೆ ತೊಂದರೆ ಇರಬಹುದು, ಈ ಥರ ಎಲ್ಲ ಪರಿಸ್ಥಿತಿಗಳು ಬಂದಾಗ ನಾವು ಕಾಯೋದಿಲ್ಲ,
1: ಆಗ್ಲೇ ಹೆರಿಗೆ ಮಾಡಿಬಿಡ್ತೀವಿ.
0: ಯಾಕಂದ್ರೆ ಈ ಸಮಯದಲ್ಲಿ ಹೆರಿಗೆ ಎಷ್ಟು ಬೇಗ ಮಾಡ್ತೀವಿ ತಾಯಿಗೆ ತುಂಬಾ ಒಳ್ಳೇದು, ಮಗುವಿಗೂ ಕೂಡ ಒಳ್ಳೇದು. ಯಾಕಂದ್ರೆ ಈ ಸಮಯದಲ್ಲಿ ನಮಗೆ ತಾಯಿನೇ ಯಾವಾಗ್ಲೂ ಮೊದಲು, ಆದರೂ ಕೂಡ ಮಗುವಿಗೂ ಕೂಡ ಆ ತರ ವಾತಾವರಣದಲ್ಲಿ ಮಗು ಗರ್ಭಚೀಲದಲ್ಲಿ ಇದ್ರೂ ಕೂಡ ಮಗುವಿಗೂ ತೊಂದರೆ ಆಗಿ ಮಗುವಿನ ಹಾರ್ಟ್ ಬೀಟ್ ಕೂಡ ನಿಂತು ಹೋಗಬಹುದು, ಆ ತರ ಪರಿಸ್ಥಿತಿನೂ ಇದೆ. ಇತ್ತ ತಾಯಿಗೆ ಇನ್ನ ಸೀರಿಯಸ್ ಕಂಡೀಷನ್ಗೆ ಆಕೆ ಹೋಗಬಹುದು. ಈ ಸಿಚುವೇಶನ್ ಇದ್ದಾಗ ನಾವು ಬೇಗ ಹೆರಿಗೆ ಮಾಡ್ತೀವಿ. ಕೆಲವೊಮ್ಮೆ ಮಗುವಿಗೆ ಆ ಶ್ವಾಸಕೋಶ ಎಲ್ಲ ಡೆವಲಪ್ ಆಗಲಿಕ್ಕೆ ಕೆಲವು ಇಂಜೆಕ್ಷನ್ಸ್ ಕೊಡುವಷ್ಟು ಟೈಮ್ ಇರುತ್ತೆ. ಪ್ರೀಕ್ಲಾಂಪ್ಸಿಯಾದಲ್ಲೂ ಮೈಲ್ಡ್ ಸಿವಿಯರ್ ಅಂತ ಬರುತ್ತೆ. ಮೈಲ್ಡ್ ವೆರೈಟಿಯಲ್ಲಿ ಕೆಲವೊಮ್ಮೆ ಬಿ ಪಿ ಕಂಟ್ರೋಲಿಗಿದೆ, ಬೇರೆ ಅಂಗಗಳ ಒಂದು ಲಿವರ್ ಪರೀಕ್ಷೆ ಕಿಡ್ನಿ ಪರೀಕ್ಷೆ ಎಲ್ಲ ಮಾಡಿದಾಗ ಎಲ್ಲವೂ ಸ್ವಲ್ಪ ಸೆಟಲ್ ಆಗಿದೆ, ಅಷ್ಟೊಂದು ಇನ್ನೂ ತೊಂದರೆಗಳು ಕಾಣ್ತಾ ಇಲ್ಲ.
1: ನಾವು ಆ ಪ್ರೆಷರ್ನ ಮೇಂಟೈನ್ ಮಾಡಿದ್ರೆ ಕಂಟಿನ್ಯೂ ಮಾಡಬಹುದು ಪ್ರೆಗ್ನೆನ್ಸಿನ ಅಂತ ಅನ್ಕೊಂಡಾಗ
0: ಪ್ರೆಷರ್ನು ಮೇಂಟೈನ್ ಮಾಡಬೇಕು. ಈ ಕಿಡ್ನಿ ಲಿವರ್ ಲಂಗ್ಸ್ ಬ್ರೈನ್ ಏನು ಯೂಶಲಿ ಈ ನಾಲ್ಕು ತುಂಬಾ ಇನ್ವಾಲ್ವ್ ಆಗುತ್ತೆ, ಮತ್ತೆ ರಕ್ತ ಅಂದ್ರೆ ಬಿಳಿ ರಕ್ತ ಕಣಗಳು ಎಲ್ಲ ಸರಿಯಾಗಿದೆ, ಈ ತರ ಎಲ್ಲ ಇದ್ದಾಗ ನಾವು ಮಗುವಿಗೂ ಇಂಜೆಕ್ಷನ್ ಕೊಡಬಹುದು, ಅದರ ಒಂದು ಶ್ವಾಸಕೋಶ ಸ್ವಲ್ಪ ಚೆನ್ನಾಗಿ ಡೆವಲಪ್ ಆಗಲಿ.
1: ಗರ್ಭದಲ್ಲಿರೋ ಮಗುಗೂ ಕೂಡ ಇಂಜೆಕ್ಷನ್,
0: ಗರ್ಭದಲ್ಲಿರುವ ಮಗುವಿಗೆ ತಾಯಿಯ ಮುಖಾಂತರ ಕೊಡ್ತೀವಿ, ತಾಯಿಗೆ ಇಂಜೆಕ್ಷನ್ ಕೊಡ್ತೀವಿ, ಅದು ಮಗುಗೆ ಹೋಗಿ ಸೇರುತ್ತೆ, ಅದು ಮಗುವಿನ ಒಂದು ಶ್ವಾಸಕೋಶವನ್ನ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಸೊ ಇದು ಸಾಧಾರಣ ಒಂದೊಂದು 48 ಗಂಟೆಗಳು ಬೇಕು ಈ ಇಂಜೆಕ್ಷನ್ ಪೂರ್ತಿ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ. ಸೊ ಕೆಲವೊಮ್ಮೆ ನಮ್ಗೆ ಈ ರೀತಿ ಕಾಯುವಂತಹ ಒಂದು ಸಾಧ್ಯತೆ ಕೂಡ ಇದೆ, ಆವಾಗ ಎರಡನ್ನೂ ನಾವು ತಕ್ಕಡಿಯಲ್ಲಿ ಹಾಕಿ ಹೇಗೆ ಡಿಸಿಷನ್ ತಗೋತೀವಿ ಅದರ ಮೇಲೆ ಹೋಗುತ್ತೆ. ಒಮ್ಮೊಮ್ಮೆ ಆ ಥರ ಅವಕಾಶಗಳು ನಮಗೆ ಸಿಗೋದಿಲ್ಲ, ತುರಂತವಾಗಿ ಡೆಲಿವರಿ ಮಾಡಬೇಕಾಗಿರೋ ಪರಿಸ್ಥಿತಿಗಳಿರುತ್ತೆ, ಆವಾಗ ಮಗುವಿಗೆ ಈ ಒಂದು ಸೌಲಭ್ಯವನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದು ಹುಟ್ಟಿ ಬಂದಾಗ ಸ್ವಲ್ಪ ಅದಕ್ಕೆ ಪ್ರೀ ಟರ್ಮ್ ಅಕಾಲಿಕವಾಗಿ ಹುಟ್ಟಿದ ಮಕ್ಕಳಿಗೆ ಕೆಲವೊಮ್ಮೆ ಉಸಿರಾಟದಲ್ಲಿ ತೊಂದರೆ ಬರಬಹುದು, ಬ್ರೈನ್ ಡೆವಲಪ್ಮೆಂಟಲ್ಲಿ ತೊಂದರೆ ಬರಬಹುದು, ಕೆಲವೊಮ್ಮೆ ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ ಆಗಬಹುದು, ಈ ರೀತಿಯ ಇಶ್ಯೂಸ್ ಫೀಡಿಂಗ್ ಇಶ್ಯೂಸ್ ಆಗ್ಬೋದು. ಕೆಲವೊಮ್ಮೆ ಬ್ರೈನ್ ಡೆವಲಪ್ಮೆಂಟ್ ಆ ತಕ್ಷಣ ಗೊತ್ತಾಗದಿದ್ರು ಬೆಳವಣಿಗೆ ಅಂದರೆ 1 ವರ್ಷ 2 ವರ್ಷದ ಬೆಳವಣಿಗೆಯಲ್ಲಿ ಗೊತ್ತಾಗ್ಬೋದು. ಸೊ ಈ ರೀತಿಯ ತೊಂದರೆಗಳು ಆಗ್ಬೋದು,
1: ಹಾರ್ಟಿಗೆ ಸಮಸ್ಯೆ ಆಗುತ್ತೆ, ಕಿಡ್ನಿಗೆ ಸಮಸ್ಯೆ ಆಗುತ್ತೆ, ಶ್ವಾಸಕೋಶದಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ ಅದರಿಂದನೂ ಸಮಸ್ಯೆ ಆಗುತ್ತೆ ಅಂದರೆ, ಜೊತೆಗೆ ಬ್ರೈನ್ ಅಂತ ಕೂಡ ಹೇಳಿದ್ರೆ ಮೆದುಳಲ್ಲೂ ಸಮಸ್ಯೆ ಆಗುತ್ತೆ ಅಂತ, ಆಗ ಏನಾದ್ರು ಗರ್ಭಿಣಿಗೆ ಸೀಜರ್ಸ್ ಬರುವಂಥ ಸಾಧ್ಯತೆಗಳಿರುತ್ತಾ?
0: ಹಾಂ, ಇದು ನಾವೀಗ ಇದುವರೆಗೂ ಮಾತಾಡಿದ್ದು ಪ್ರೀ ಎಕ್ಲಾಂಪ್ಸಿಯಾ. ಪ್ರೀ ಅಂತಂದರೆ ಮುಂಚಿತವಾಗಿ, ಎಕ್ಲಾಂಪ್ಸಿಯಾ ಬರುವ ಮುಂಚಿತವಾಗಿ ನಾವು ನಮ್ಮ ಗರ್ಭಿಣಿಯರಲ್ಲಿ ತೊಂದರೆ ಇದೆಯಾ ಅಂತ ಐಡೆಂಟಿಫೈ ಮಾಡಿ ಅವರಿಗೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಟ್ಟು ಆ ಎಕ್ಲಾಂಪ್ಸಿಯಾನ ನಾವು ತಡೆಗಟ್ಟಬೇಕು, ಅದು ಪ್ರೀ ಎಕ್ಲಾಂಪ್ಸಿಯಾ ಟ್ರೀಟ್ಮೆಂಟ್ನ ಉದ್ದೇಶ. ಬಟ್ ಕೆಲವೊಮ್ಮೆ ಈ ತಾಯಿ ನಮಗೆ ಎಕ್ಲಾಂಪ್ಸಿಯಾ ಸ್ಟೇಜಲ್ಲೇ ಬರ್ತಾರೆ ಡೈರೆಕ್ಟಾಗಿ, ಅಂದರೆ ಬಿ ಪಿ ರಕ್ತದೊತ್ತಡ ಮೊದಲನೇ ಸ್ಟೇಜ್, ಅದಾದ ನಂತರ ಬೇರೆ ಅಂಗಾಂಗಗಳಿಗೆ ತೊಂದರೆ ಆಗ್ತದೆ, ಅದರಲ್ಲಿ ಮೆದುಳು ಕೂಡ ಒಂದು. ಮೆದುಳಿಗೆ ತೀವ್ರವಾದ ತೊಂದರೆ ಆದಾಗ ಆಕೆಗೆ ಫಿಟ್ಸ್ ಬರಬಹುದು. ಫಿಟ್ಸ್ ಬಂದಾಗ ಕೆಲವೊಮ್ಮೆ ಆಕೆಗೆ ಸ್ಟ್ರೋಕ್ ರೀತಿಯ ತೊಂದರೆಗಳಾಗ್ಬೋದು, ಕೆಲವೊಮ್ಮೆ ಬ್ರೈನ್ನಲ್ಲಿ ಹೆಮೊರೇಜ್ ಅಥವಾ ರಕ್ತ ಹೆಪ್ಪುಗಟ್ಟಬಹುದು, ರಕ್ತ
1: ಒಡೆದು
0: ಚೆಲ್ಲಬಹುದು, ಎರಡೂ ಪರಿಸ್ಥಿತಿಗಳು ಬರಬಹುದು, ಕೋಮಾಗ ಹೋಗ್ಬೋದು, ಆಕೆ ಪ್ರಾಣಕಪಾಯ ಬರಬಹುದು. ಸೊ ಇವೆಲ್ಲ ಎಕ್ಲಾಂಪ್ಸಿಯಾ ಇಂದ ಆಗುವಂತ ತೊಂದರೆಗಳು. ಒಂದು ಸಲ ಪೇಷಂಟ್ ಎಕ್ಲಾಂಪ್ಸಿಯಾಗಿ ಹೋದರೆ ಅವರಿಗೆ ಇದೇ ಥರ ತೊಂದರೆ ಆಗತ್ತೆ ಅಥವಾ ಬದುಕಿ ಬರ್ತಾರೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಸೊ ಅದನ್ನ ನಾವು ಅವಾಯ್ಡ್ ಮಾಡಿದ್ರೆ ಬೆಟರ್, ಪ್ರಿವೆನ್ಷನ್ ಆ ಲೆವೆಲ್ಗೆ ಹೋಗೋದನ್ನ ಪ್ರಿವೆಂಟ್ ಮಾಡಿ ಅದಕ್ಕೆ ಮುಂಚೆನೆ ಪ್ರೀ ಎಕ್ಲಾಂಪ್ಸಿಯಾಗೂ ನಾವು ಪೇಷಂಟ್ನ ಹೋಗ್ಲಿಕ್ಕೆ ಬಿಡಬಾರ್ದು. ಬಟ್ ಒಂದು ವೇಳೆ ಹೋದ್ರೆ ಅದನ್ನ ಮೈಲ್ಡ್ ಇದ್ದಾಗಲೇ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಅದರಲ್ಲೂ ಸಿವಿಯರ್ ಫಾರ್ಮ್ಗೆ ಹೋಗ್ದಂಗೆ ಅದರಲ್ಲೂ ನೆಕ್ಸ್ಟ್ ಎಕ್ಲಾಂಪ್ಸಿಯಾ ಸ್ಟೇಜ್ಗೆ ಹೋಗ್ದಂಗೆ ನೋಡ್ಕೊಬೇಕಾಗಿರೋದು ನಮ್ಮ ಕೈಲಿರುತ್ತೆ.
1: ತಡೆಗಟ್ಟೋದು ಹೇಗೆ ಇದನ್ನ, ಪ್ರೀ ಎಕ್ಲಾಂಪ್ಸಿಯಾ ಅಥವಾ ಎಕ್ಲಾಂಪ್ಸಿಯಾ ಇಂದ ತಡೆಗಟ್ಟೋದು ಹೇಗೆ, ಮತ್ತೆ ಇದು ಅಕಸ್ಮಾತ್ ನಮಗೆ ಇಲ್ಲ ನಮಗೆ ಬಿ ಪಿ ಇದೆ, ಮೊದಲೇ ಬಿ ಪಿ ಇತ್ತು, ಯಾಕೆಂದ್ರೆ ಇವಾಗೆಲ್ಲ 35 ವರ್ಷಗಳ ನಂತರ ಗರ್ಭವತಿ ಆಗೋದು ಸಾಮಾನ್ಯವಾಗಿಬಿಟ್ಟಿದೆ. 35 ವರ್ಷಗಳ ನಂತರ ಅಂತ ಅಂದ್ರೆ ಅವರಿಗೆ ಜೀವನ ಶೈಲಿಯ ರೋಗಗಳಾದ ಎಲ್ಲವೂ ಅಂದ್ರೆ ಹೈ ಬ್ಲಡ್ ಪ್ರೆಷರ್, ಡಯಾಬಿಟಿಸ್ ಮೆಲಿಟಸ್ ಎಲ್ಲ ಬಂದಿರುತ್ತೆ. ಆಗ ನಾವು ಏನೇನು ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ, ನಾವು ಒಂದು

0: ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದ್ದೀವಿ ಅಂತ ಅಂದ್ರೆ
1: 35 ವರ್ಷಗಳ ನಂತರ ಪ್ರೆಗ್ನೆನ್ಸಿ ಅಂದ್ರೆ ಒಂದು ಕಿವಿ ಮಾತು. ಆ ವಯಸ್ಸು 35ರ ನಂತರ ಪ್ರೆಗ್ನೆನ್ಸಿ ಮೊದಲನೇದಿರ್ಬಹುದು ಎರಡನೇದಿರಬಹುದು ಸ್ವಲ್ಪ ರಿಸ್ಕಿ, ಸ್ವಲ್ಪ ಆರಾಮದಾಯಕವಾಗಿ ಎಷ್ಟು ತುಂಬಾ ಜನಕ್ಕೆ ಇಲ್ಲದೆ ಇರಬಹುದು, ಆ ವಯಸ್ಸಿನ ಕಾರಣದಿಂದಲೇ ಇರಬಹುದು. ಹಾಗಾಗಿ ತೀರಾ ಚಿಕ್ಕ ವಯಸ್ಸು ಅಲ್ಲ, ತೀರಾ 35 ಅಲ್ಲ, ಅದರ ಮಧ್ಯದಲ್ಲಿ 27, 28, 29, 30 ಒಳಗಡೆ ಪ್ರೆಗ್ನೆನ್ಸಿಯನ್ನ ಪ್ಲಾನ್ ಮಾಡೋದು ತುಂಬಾ ಒಳಿತು ಅಥವಾ ಉಚಿತ. 35ರ ನಂತರ ಈಗಾಗಲೇ ಸಕ್ಕರೆ ಕಾಯಿಲೆ ಇದೆ, ಬಿಪಿ ಕಾಯಿಲೆ ಇದೆ ಅನ್ನುವವರಿಗೆ ಈಗ ಪ್ರೆಗ್ನೆನ್ಸಿ ನಾನು ಜನವರಿಯಿಂದ ಪ್ಲಾನ್ ಮಾಡಬೇಕು ಅನ್ನೋದಾದರೆ, ಸಕ್ಕರೆ ಕಾಯಿಲೆ ಅವರಿಗೆ ಅದಕ್ಕಿಂತ 3 ತಿಂಗಳು ಮುಂಚೆ ಅವರ ಶುಗರ್ ಕಂಟ್ರೋಲಲ್ಲಿ ಇರಬೇಕು. ಶುಗರ್ ಕಂಟ್ರೋಲಲ್ಲಿ ಇದೆ, ಒಂದು 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಕಂಟ್ರೋಲಲ್ಲಿ ಇದೆ ಅಂದ ನಂತರ ಅವರು ಪ್ರೆಗ್ನೆನ್ಸಿಗೆ ಪ್ರಯತ್ನ ಪಡಬೇಕು. ಇನ್ನು ಬಿಪಿ ತೊಂದರೆ ಆಗಲೇ ಇರೋರು ಅವರು ಅವರ ಬಿಪಿಯನ್ನು ತುಂಬ ನಿಯಂತ್ರಿತವಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಎಷ್ಟೋ ಬಾರಿ ಬಿಪಿ ಎಲ್ಲ ಇರುವಂಥ ಹೆಣ್ಣುಮಕ್ಕಳಿಗೆ ಬಿಗಿನಿಂಗಲ್ಲೇ ಸ್ವಲ್ಪ ಹೆಚ್ಚಿಗೆ ಬಿಪಿ ಬಂದು ತೊಂದರೆಗಳಾಗೋ ಸಾಧ್ಯತೆಗಳನ್ನೆಲ್ಲ ನಾವು ನೋಡ್ಬಿಟ್ಟಿದ್ದೀವಿ. ಆದ ಕಾರಣ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಮುಂಚಿತವಾಗಿಯೇ ಅದನ್ನು ನೀಟಾಗಿ ಕಂಟ್ರೋಲ್ ಮಾಡಿಟ್ಕೊಂಡು ಆ ಒಂದು ಕಾನ್ಫಿಡೆನ್ಸ್ನ ಅವರು ತಗೊಂಡು ನಂತರ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋದು ಒಳ್ಳೆಯದು. ಬಿಪಿ ಸಮಸ್ಯೆ ಮುಂಚೆಯಿಂದನೇ ಇದೆ ಅಂದರೆ ಪ್ಲಾನ್ ಮಾಡಲಿಕ್ಕೆ ಮುಂಚೆ ವೈದ್ಯರ ಹತ್ರ ಹೋಗೋದು ಒಳ್ಳೆಯದು, ಯಾಕಂದರೆ ಕೆಲವು ಮಾತ್ರೆಗಳನ್ನು ನಾವು ತುಂಬ ಬಿಗಿನಿಂಗ್ ಸ್ಟೇಜ್ನಲ್ಲೇ ಕೊಡ್ತೀವಿ. ಸೊ ದಟ್ ಹೆಚ್ಚಿಗೆ ರಕ್ತದೊತ್ತಡದ ತೊಂದರೆಗಳು ಅವರನ್ನು ಪ್ರೆಗ್ನೆನ್ಸಿನಲ್ಲಿ ಕಾಡಬಾರ್ದು ಅನ್ನೋದು. ಇಂಜೆಕ್ಷನ್ ಮೂಲಕ ಇದೆ, ಮಾತ್ರೆಗಳ ಮೂಲಕ ಇದೆ, ಆ ಪೇಷಂಟ್ಗೆ ನೋಡಿ ಅವರಿಗೆ ಯಾವುದು ಸೂಕ್ತ ಆ ರೀತಿಯಲ್ಲಿ ನಾವು ಕೊಡಬೇಕಾಗುತ್ತೆ.
0: ಕೆಲವರಿಗೆ ಶುರುವಾಗಿಬಿಟ್ಟಿರುತ್ತೆ ಈ ಪ್ರೀ ಎಕ್ಲಾಂಪ್ಸಿಯ ಸ್ಟೇಜಿಗೆ ಬಂದಿರ್ತಾರೆ, ಅವರಿಗೆ ಚಿಕಿತ್ಸೆ?
1: ಪ್ರೀ ಎಕ್ಲಾಂಪ್ಸಿಯ ಸ್ಟೇಜಿಗೆ ಆಗಲೇ ಬಂದುಬಿಟ್ಟಿದ್ದಾರೆ ಅಂದರೆ ಸಾಧಾರಣ 7ನೇ ತಿಂಗಳು ಅಥವಾ 6ನೇ ತಿಂಗಳು, ತುಂಬ ಪ್ರಾಬ್ಲಮ್ ಇರುವಂಥವರಿಗೆ 6ನೇ ತಿಂಗಳು ಹಿಂಗೆ ನೋಡ್ತೀವಿ. ಆ ಸಮಯದಲ್ಲಿ ಆ ಪ್ರೆಗ್ನೆನ್ಸಿ ಮೈಲ್ಡ್ ಇದೆಯಾ, ಸಿವಿಯರ್ ಇದೆಯಾ, ಕಂಟಿನ್ಯೂ ಮಾಡ್ಬೋದಾ, ಎಷ್ಟು ಟೈಮ್ ಇದೆ ನಮಗೆ ಕಂಟಿನ್ಯೂ ಮಾಡಲಿಕ್ಕೆ. ಕೆಲವೊಮ್ಮೆ ಅಡ್ಮಿಟ್ ಮಾಡ್ಕೋಬೇಕಾಗತ್ತೆ, ಕೆಲವೊಮ್ಮೆ ಪದೇ ಪದೇ ಸ್ಕ್ಯಾನ್ ಮಾಡಿಕೊಂಡು ನೋಡಬೇಕಾಗತ್ತೆ. ಈ ರಕ್ತ ಪರೀಕ್ಷೆಗಳನ್ನೆಲ್ಲ ಪದೇ ಪದೇ ಮಾಡಿ ಆ ರಕ್ತ ಪರೀಕ್ಷೆಗಳಲ್ಲಿ ಏನಾದರೂ ಚೇಂಜಸ್ ಕಾಣ್ತಾ ಇದೆಯಾ, ಮೇಂಟೈನ್ ಆಗ್ತಾ ಇದೆಯಾ, ಅಥವಾ ಸ್ವಲ್ಪ ವ್ಯಾಲ್ಯೂಸ್ ಎಲ್ಲ ಜಾಸ್ತಿ ಬರ್ತಾ ಇದೆಯಾ, ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆಯಾ, ಇದನ್ನು ಅಳೆದು ಈ ಥರ ಎಲ್ಲ ಡೆಲಿವರಿ ಮಾಡಬೇಕು ಅಂದರೆ ಸ್ವಲ್ಪ ಟರ್ಷಿಯರಿ ಕೇರ್, ಸ್ವಲ್ಪ ಎಲ್ಲ
0: ಆಧುನಿಕ ತಂತ್ರಜ್ಞಾನ ಇರುವಂತಹ ಆಸ್ಪತ್ರೆ
1: ಮಗುವಿಗೆ ಐಸಿಯು ಫೆಸಿಲಿಟಿ ತಾಯಿಗೆ ಬೇಕು, ಆ ಥರದ ಫೆಸಿಲಿಟಿನಲ್ಲಿ ಅಡ್ಮಿಟ್ ಆಗಿ ಆ ಥರದ ಫೆಸಿಲಿಟಿನಲ್ಲಿ ಡೆಲಿವರಿ ಮಾಡಿಸ್ಕೊಳ್ಳೋದು ತುಂಬ ಸೂಕ್ತ.
0: ಇವಾಗ ಆಯಿತು, ಪ್ರೀ ಎಕ್ಲಾಂಪ್ಸಿಯಾದಿಂದ ಅವರು ಈ ಸರ್ತಿ ಏನೂ ಸಮಸ್ಯೆ ಇಲ್ದಲೆ ಮಗುವಿಗೆ ಜನ್ಮ ನೀಡಿದ್ರು. ಅವರಿಗೆ ಮತ್ತೆ ಈ ಅಂಗಗಳು ಕೆಲವೊಂದು ಸರಿಯಾಗಿ ಕೆಲಸ ಮಾಡೋದನ್ನ ಕಡಿಮೆ ಮಾಡಿರುತ್ತವೆ ಅಂತ ಹೇಳಿದ್ರಿ, ಅವು ಮುಂದೆ ಅದು ರಿವರ್ಸ್ ಆಗಬಹುದಾ ಅಥವಾ ಅದು ಹಾಗೆ ಕಂಟಿನ್ಯೂ ಆಗುತ್ತಾ? ಅಂದರೆ ಕಿಡ್ನಿ ಸಮಸ್ಯೆ ಇರ್ಬೋದು, ಲಿವರ್ ಸಮಸ್ಯೆ ಇರ್ಬೋದು, ಶ್ವಾಸಕೋಶದ ಸಮಸ್ಯೆ ಇರಬಹುದು, ಅದೆಲ್ಲ
1: ಅದು ಸಾಮಾನ್ಯವಾಗಿ ರಿವರ್ಸ್ ಆಗುತ್ತೆ. ನಾವು ಎಷ್ಟು ಬೇಗ ಈಗ ಅದು ಈ ತೊಂದರೆಗಳೆಲ್ಲ ಸ್ವಲ್ಪ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತಾ ಇದೆ ಅನ್ನುವ ಹಂತದಲ್ಲೇ ಒಮ್ಮೊಮ್ಮೆ ನಾವು ಕ್ರಮ ಕೈಗೊಂಡ್ರೆ ಖಂಡಿತ ಅದೆಲ್ಲ ರಿವರ್ಸ್ ಆಗ್ಬೋದು. ಈಗ ಎಕ್ಲಾಂಪ್ಸಿಯಾ ಇನ್ನೇನು ಆಗಬಹುದು ಅನ್ನುವಾಗ ಮೆಗ್ನೀಷಿಯಂ ಸಲ್ಫೇಟನ್ನು ಕೊಡ್ತೀವಿ, ಅವೆನ್ನೆಲ್ಲ ಕೊಟ್ಟು ಅವರಿಗೆ ಫಿಟ್ಸ್ ಎಲ್ಲ ಬರದಂಗೆ ನೋಡ್ಕೋತೀವಿ. ಮತ್ತು ಪ್ರೀ ಎಕ್ಲಾಂಪ್ಸಿಯಾದಲ್ಲಿ ಲಿವರ್ ಮತ್ತು ಕಿಡ್ನಿ ಮತ್ತು ಶ್ವಾಸಕೋಶ ಇವೆಲ್ಲ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದನ್ನು ನೋಡ್ತೀವಿ. ಅದು ತುಂಬ ಅತಿರೇಕಕ್ಕೆ ಹೋಗೋಕ್ಕೆ ಮುಂಚೆನೆ ನಾವು ಡೆಲಿವರಿ ಮಾಡಿದಾಗ ಸಾಧಾರಣವಾಗಿ ರಿವರ್ಸ್ ಆಗುತ್ತೆ, ಸಾಧಾರಣವಾಗಿ ಆ ತಾಯಿ ಆರೋಗ್ಯವಾಗಿ ಇರ್ತಾಳೆ. ಕೆಲವೊಮ್ಮೆ ಈಗ ನೀಟಾಗಿ ಮುಂಚಿಂದ ನಿಯಂತ್ರಿತವಾಗಿಲ್ಲ, ಸಡನ್ ಆಗಿ ಅವ್ರು ಲಾಸ್ಟ್ ಸ್ಟೇಜಲ್ಲಿ ಬಂದಿದ್ದಾರೆ ಅಂದಾಗ ಎಷ್ಟೋ ಬಾರಿ ತೊಂದರೆಗಳು ಕೂಡ ನೋಡಿದ್ದೀವಿ. ಮಗುವಿನ ಹಾರ್ಟ್ ಬೀಟ್ ಕಾಣಿಸದೇ ಇರ್ಬೋದು, ಬಂದಾಗಲೇ ಮಗುವಿನ ಹಾರ್ಟ್ ಬೀಟ್ ಸಿಗ್ತಾ ಇಲ್ಲ, ಮಗು ಒಳಗಡೆನೆ ತೀರ್ಕೊಂಡಿದೆ, ಆ ಥರ ಸಮಸ್ಯೆಗಳಿರ್ಬೋದು. ಅಥವಾ ಕಿಡ್ನಿ ಸಮಸ್ಯೆಗಳು ಸ್ಟಾರ್ಟ್ ಮಾಡಿ ಆಗಿದೆ, ಡಯಾಲಿಸಿಸ್ ಸ್ಟಾರ್ಟ್ ಮಾಡೋ ಅವಶ್ಯಕತೆ ಬರಬಹುದು. ಲಿವರ್ಗೂ ತೊಂದರೆಗಳಾಗಿ ಕೆಲವೊಮ್ಮೆ ಲಿವರ್ ಎನ್ಝೈಮ್ಸ್ ಅಂತ ಹೇಳ್ತೀವಿ ಅವು ಜಾಸ್ತಿ ಆಗ್ಬೋದು. ಆಮೇಲೆ ಈ ರಕ್ತ ಕಣಗಳೇನಿರುತ್ತೆ RBCs, ಅವು ಲೈಸಸ್ ಅಂತೀವಿ, ಅವು ಹೊಡೆದೋಗ್ಬಹುದು, ಅಂದರೆ ಅದು ಜಾಂಡಸ್ ರೀತಿಯಲ್ಲಿ ಕಾಣಿಸ್ಕೋಬಹುದು, ಬಿಳಿ ರಕ್ತ ಕಣಗಳು ತುಂಬ ಕಮ್ಮಿ ಆಗಬಹುದು. ಇಂಥ ಸಮಯದಲ್ಲಿ ಆಕೆಗೆ ಡೆಲಿವರಿ ನಾವು ಮಾಡಲಿಕ್ಕೆ ಹೋದ್ರೂ ತುರಂತವಾಗಿ ಡೆಲಿವರಿ ಮಾಡಿದ್ರೆ ತಾಯಿ ಬದುಕ್ತಾರೆ, ಆದರೆ ಡೆಲಿವರಿ ಮಾಡುವಾಗ ಮುಂಚೆನೇ ಈ ಸಮಸ್ಯೆಗಳೆಲ್ಲ ತುಂಬ ಅತಿರೇಕಕ್ಕೆ ಹೋದಾಗ ಡೆಲಿವರಿ ಮಾಡಿದಾಗ ಕೂಡ ನಾರ್ಮಲ್ ಡೆಲಿವರಿ ಆದರೂ ಅಥವಾ ಸಿಸೇರಿಯನ್ ಮಾಡಿದರೂ ಕೂಡ ತುಂಬ ಅತೀವ ರಕ್ತಸ್ರಾವ ಆಗುವಂಥ ಸಮಸ್ಯೆಗಳು ಬರುತ್ತೆ. ಈ ರಕ್ತಸ್ರಾವಕ್ಕೆ ನಾವು ಎಷ್ಟೇ ಪ್ರಿಪೇರ್ಡ್ ಇದ್ರೂ ಕೆಲವೊಮ್ಮೆ ಅವರು ಲಾಸ್ಟ್ ಸ್ಟೇಜಲ್ಲಿ ಬಂದಾಗ ರಕ್ತ ಸ್ರಾವ ಆಯಿತು, ತುರಂತವಾಗಿ ನಾವು ರಕ್ತ ಅರೇಂಜ್ ಮಾಡಿಕೊಂಡ್ವಿ, ಈ ಬಿಳಿ ರಕ್ತ ಕಣಗಳನ್ನು ಕೊಟ್ವಿ, ಆ ಪ್ಲಾಸ್ಮಾ ಅಂತ FFPs ಅಂತೀವಿ ಅದನ್ನೂ ಕೊಟ್ವಿ. ಸೊ ಅದೆಲ್ಲವನ್ನು ಕೊಟ್ಟು ಆಕೆಗೆ ಕ್ಲಾಟಿಂಗ್ ಸಿಸ್ಟಮ್ ಎಲ್ಲ ಕರೆಕ್ಟಾಗಿ ಕೆಲಸ ಮಾಡೋ ಥರ ನಾವು ವ್ಯವಸ್ಥೆ ಮಾಡಿಕೊಂಡ್ರೂ ಕೂಡ ಕೆಲವೊಮ್ಮೆ ಬ್ಲೀಡಿಂಗ್ ಅನ್ನೋದು ನಾವು ಅನ್ಕೊಳ್ಳೋ ಥರ ಇರೋದಿಲ್ಲ. ತುಂಬ ಹೆಚ್ಚಾದಾಗ ಆಕೆಗೆ ಕಿಡ್ನಿ ಸಮಸ್ಯೆ, ಲೈಫ್ ಲಾಂಗ್ ಉಳಿದಿರುವಂಥದ್ದನ್ನೂ ನೋಡಿದ್ದೀವಿ. ಕೆಲವೊಮ್ಮೆ ಪ್ರಾಣಕ್ಕೆ ಅಪಾಯ ಬರುವಂಥದ್ದನ್ನೂ ನೋಡಿದ್ದೀವಿ. ಕೆಲವೊಮ್ಮೆ ಇವೆಲ್ಲವುಗಳಿಂದ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಸಿಂಡ್ರೋಮ್ ಮಾಡ್ಸ್ ಅಂತ ಹೇಳ್ತೀವಿ, ಎಲ್ಲ ಅಂಗಾಂಗಗಳು ಏನು ಸ್ವಲ್ಪ ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ವೋ ಅವು ಪೂರ್ತಿ ಫೇಲ್ಯೂರ್ ಆಗಿ ಆಕೆಯನ್ನು ಕಳ್ಕೊಳ್ಳಬಹುದು. ಆ ಪರಿಸ್ಥಿತಿಗೂ ಆಕೆ ಹೋಗಬಹುದು.
0: ಇವರು ಈ ಪ್ರೀ ಎಕ್ಲಾಂಪ್ಸಿಯಾಗೆ ತುತ್ತಾಗಿ ಮಗುವನ್ನು ಹೆತ್ತವರು ಮುಂದೆ ಇನ್ನೊಂದ್ಸರ್ತಿ ಗರ್ಭಧಾರಣೆ ಮಾಡಬಹುದಾ? ಮಾಡಿದರೆ ಆಗ್ಲೂ ಕೂಡ ಆ ಗರ್ಭಾವಸ್ಥೆಯಲ್ಲೂ ಕೂಡ ಇವರಿಗೆ ಈ ಸಮಸ್ಯೆ ಬರುತ್ತಾ?
1: ಇದು ಸಾಧಾರಣವಾಗಿ ಈ ಜೀನ್ಸ್ ಅಂದ ಅಂತ ಹೇಳಿದೆ, ಅಂದರೆ ಮೊದಲನೇ ಪ್ರೆಗ್ನೆನ್ಸಿಲಿದ್ದರೆ ಮತ್ತೆ ಬರುತ್ತೆ, ಮಾ ಫ್ಯಾಮಿಲಿ ಹಿಸ್ಟ್ರಿ ಇದೆ ಮತ್ತೆ ಬರುತ್ತೆ. ಸೊ ಒಂದು ಸಲ ಬಂದಿದೆ ಅಂದರೆ ಮತ್ತೆ ಬರಬಹುದು. ಆದರೆ ಕೆಲವರಿಗೆ ತುಂಬ ಬೇರೆ ಸಮಸ್ಯೆಗಳಿರುತ್ತೆ, SLE, ಆಪ್ಲಾ ಸಿಂಡ್ರೋಮ್, ಈ ಆಟೋಇಮ್ಯೂನ್ ಡಿಸೀಸಸ್, ಅವರಿಗೆ ಅವರ ಒಂದು ದೇಹ ಯಾವ ರೀತಿ ಆರೋಗ್ಯವನ್ನು ಕಾಪಾಡಿಕೊಂಡು ಬಂದಿದೆ ಅದನ್ನು ಅಳೆದು, ತಾಯಿಗೆ ಮತ್ತೆ ಪ್ರೆಗ್ನೆಂಟ್ ಆದರೆ ಎಷ್ಟು ರಿಸ್ಕ್ ಇದೆ, BP ಎಷ್ಟು ರಿಸ್ಕ್ ಇದೆ ಅದನ್ನು ಅಳೆದು, ಇದೆಲ್ಲ ವೈದ್ಯರ ಸಲಹೆಯನ್ನು ತಗೊಂಡು ಅವರು ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಬೇಕಾ ಮಾಡಬಾರ್ದ ನೋಡಿಕೊಳ್ಳೋದು ಉತ್ತಮ. ಸಾಧಾರಣವಾಗಿ ಬರೀ ರಕ್ತದೊತ್ತಡ ಬಂದಿತ್ತು ಅನ್ನೋರಿಗೆ ಮತ್ತೆ ರಕ್ತದೊತ್ತಡ ಬರಬಹುದು. ಆ ಬರಕ್ಕೆ ಮುಂಚೆ ಕೆಲವು ಮಾತ್ರೆಗಳನ್ನು ನಾನು ನಿಮಗೆ ಹೇಳಿದೆ, ಸ್ವಲ್ಪ ಬಿಗಿನಿಂಗ್ ಸ್ಟೇಜಲ್ಲೇ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಅದೆಲ್ಲವನ್ನು ವೈದ್ಯರ ಹತ್ರ ಅವರು ಕೂಲಂಕುಷವಾಗಿ ಹೇಳ್ಕೋಬೇಕು, ನನಗೆ ಮೊದಲನೇ ಪ್ರೆಗ್ನೆನ್ಸಿನಲ್ಲಿ ಈ ಥರ ಇತ್ತು, ಈ ಥರ ಆಗಿತ್ತು. ಸೊ ಆವಾಗ ನಾವು ಅದನ್ನು ಈ ಪ್ರೆಗ್ನೆನ್ಸಿನಲ್ಲಿ ಪ್ರಿವೆಂಟ್ ಮಾಡೋಕ್ಕೆ ಏನೇನು ಔಷಧಿಗಳನ್ನು ನಾವು ಕೊಡ್ಬೋದು, ಏನೇನು ಟೆಸ್ಟ್ಗಳನ್ನು ಮುಂಚಿತವಾಗಿ ನಾವು ಮಾಡಿಸಿ ನಾವು ಸ್ವಲ್ಪ ಜಾಗೃತಿಯಾಗಿರಬಹುದು ಅದನ್ನು ನಾವು ನೋಡಬಹುದು.
0: ಡಾಕ್ಟ್ರೇ, March 17 ನಾವು ವಿಶ್ವ ರಕ್ತದೊತ್ತಡ ದಿನವನ್ನು ಆಚರಿಸಿದ್ದೀವಿ. ಅದರಲ್ಲೂ ಈ ಗರ್ಭಿಣಿಯರಲ್ಲಿ ರಕ್ತದೊತ್ತಡ ನೀವು ಹೇಳಿದಾಗೆ ಇಷ್ಟೊಂದು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಇದು ಮಗುವಿಗೂ ಸಮಸ್ಯೆ ಆಗೋದ್ರಿಂದ ನಮ್ಮ ಗರ್ಭಿಣಿ ತಾಯಿಯಂದರಿಗೆ ಕಾರ್ಯಕ್ರಮದ ಕಡೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
1: ಈ ಬಾರಿಯ ಧ್ಯೇಯ ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಅಥವಾ ವಿಶ್ವ ರಕ್ತದೊತ್ತಡದ, ಅತಿ ಹೆಚ್ಚು ರಕ್ತದೊತ್ತಡದ ದಿನಾಚರಣೆ. ಇದರ ಒಂದು ಧ್ಯೇಯ ಆಗಿತ್ತು ಕಂಟ್ರೋಲಿಂಗ್ ಹೈಪರ್ ಟೆನ್ಷನ್ ಟುಗೆದರ್, ಚೆಕ್ ಯುವರ್ BP ರೆಗ್ಯುಲರ್ಲಿ ಅಂಡ್ ಡಿಫೀಟ್ ಸೈಲೆಂಟ್ ಕಿಲ್ಲರ್. ಸೊ ಕಂಟ್ರೋಲಿಂಗ್ ಹೈಪರ್ ಟೆನ್ಷನ್ ಟುಗೆದರ್ ಅಂತಂದ್ರೆ ಇದು ಒಂದು ವ್ಯಕ್ತಿಯಿಂದ ಶುರುವಾಗುವಂಥದ್ದು. ಈಗ BP ಜಾಸ್ತಿ ಆಗಿದೆ ಅಂತ ಡಾಕ್ಟರ್ ನೋಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಲಿಕ್ಕೆ ಮುಂಚೆ ಆ ವ್ಯಕ್ತಿಗೆ ಗರ್ಭಾವಸ್ಥೆಯಲ್ಲೂ BP ಬರಬಹುದು, ಅದರಿಂದ ತೊಂದರೆ ಆಗಬಹುದು ಅನ್ನುವ ಅರಿವಿರಬೇಕು. ಕರೆಕ್ಟಾಗಿ BP ಚೆಕ್ ಮಾಡ್ಕೋಬೇಕು, ಪ್ರೆಗ್ನೆನ್ಸಿ ಆಗೋದಕ್ಕೆ ಮುನ್ನವೂ ಚೆಕ್ ಮಾಡ್ಕೋಬೇಕು. BP ಬರೋ ಸಾಧ್ಯತೆಗಳು, ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಲ್ಲ, ಅವುಗಳನ್ನೆಲ್ಲ ಕಮ್ಮಿ ಮಾಡ್ಕೋಬೇಕು. ಅದಾದ ನಂತರ ಒಬೆಸಿಟಿ ಅಂದರೆ ಪ್ರೆಗ್ನೆಂಟ್ ಆಗಲಿಕ್ಕೆ ಮುಂಚೆ ತೂಕ ಹೆಚ್ಚಿದ್ರೆ ತೂಕ ಕಮ್ಮಿ ಮಾಡ್ಕೋಬೇಕು, BP ಸಮಸ್ಯೆ ಆಗಲೇ ಕಾಡ್ತಾ ಇದ್ರೆ ಕಂಟ್ರೋಲ್ ಮಾಡ್ಕೋಬೇಕು, ಡಯಾಬಿಟೀಸ್ ಮುಂಚಿತವಾಗಿದ್ರೆ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರಬೇಕು, ಥೈರಾಯ್ಡ್ ಸಮಸ್ಯೆ ಇದ್ರೆ ಅದನ್ನು ಸಹ ಕಂಟ್ರೋಲ್ ಮಾಡ್ಕೊಂಡಿರಬೇಕು, ನಂತರ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡಬೇಕು. ಒಂದು ಸಲ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು, ವೈದ್ಯರ ಸಲಹೆ ತಗೊಂಡು BP ಎಲ್ಲವನ್ನು ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಆಮೇಲೆ ಪ್ರೆಗ್ನೆನ್ಸಿನಲ್ಲೂ ಊಟ ತಿಂಡಿ ಎಲ್ಲವನ್ನು ಸ್ವಲ್ಪ ನಿಯಮಿತವಾಗಿ ಮಾಡಬೇಕು, ಸೊಪ್ಪು ತರಕಾರಿ ಹಣ್ಣು ಇವುಗಳು ಹೆಚ್ಚಾಗಿರುವಂತೆ ತಗೋಬೇಕು. ಪ್ರೆಗ್ನೆನ್ಸಿನಲ್ಲೂ ಹೆಚ್ಚು ತೂಕ ಆಕೆ ಹೊಂದಬಾರದು. ಪ್ರೆಗ್ನೆನ್ಸಿನಲ್ಲೂ ಸಾಧಾರಣವಾಗಿ ಎಲ್ಲವೂ ನಾರ್ಮಲ್ ಆಗಿದೆ ಅಂತಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತಿಂಡಿ ಊಟ ಆದ ನಂತರ ಸುಮ್ಮನೆ ಕುತ್ಕೊಳ್ಳಿಕ್ಕೆ ಮುಂಚೆ 15 ನಿಮಿಷವಾದರೂ ವಾಕ್ ಮಾಡಿ ಅಂತ ಹೇಳ್ತೀವಿ. ಇವೆಲ್ಲವೂ ಮಾಡೋದ್ರಿಂದ ಹೆಚ್ಚು ವೆಯ್ಟ್ ಗೇನ್ ಆಗುವ ಸಮಸ್ಯೆ ಕಮ್ಮಿ ಆಗುತ್ತೆ. ಸೊ ಇದರಿಂದ ಕೂಡ ಪ್ರೆಗ್ನೆನ್ಸಿ ಸಮಯದಲ್ಲಿ BP ಬರೋದನ್ನ ತಪ್ಪಿಸಬಹುದು. ಇದು ವೈಯಕ್ತಿಕವಾಗಿ ಗರ್ಭಿಣಿಗೆ ಬೇಕಾಗಿರುವಂತಹ ಒಂದು ಅರಿವು. ಆದ್ರೆ ಆಕೆಯ ಫ್ಯಾಮಿಲಿ, ಯಾಕಂದ್ರೆ ಇಲ್ಲಿ ಹೇಳಿರೋದು ಕಂಟ್ರೋಲಿಂಗ್ ಹೈಪರ್ ಟೆನ್ಷನ್ ಟುಗೆದರ್, ಆಕೆಯ ಕುಟುಂಬ ಆಕೆಯನ್ನ ಚೆನ್ನಾಗಿ ನೋಡ್ಕೋಬೇಕು. ಸ್ವಲ್ಪ ಒತ್ತಡ, ಮಾನಸಿಕವಾಗಿ ದೈಹಿಕವಾಗಿ ಒತ್ತಡವನ್ನೆಲ್ಲ ಸ್ವಲ್ಪ ಆಕೆಗೆ ನಿಯಮಿತವಾಗಿ ಕಡಿಮೆ ಕೊಡಬೇಕು. ಊಟ ವ್ಯವಸ್ಥೆ ಮತ್ತೆ ವೈದ್ಯರ ಹತ್ರ ಕರ್ಕೊಂಡು ಹೋಗೋ ವ್ಯವಸ್ಥೆ ಇವೆಲ್ಲವನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು. ಮತ್ತೆ ಇದು ನಂತರ ಆರೋಗ್ಯ ಸಂಸ್ಥೆಗಳಿಗೆ ಬರುತ್ತೆ, PHC, CHC, ಅಲ್ಲೆಲ್ಲ ಸೂಕ್ತವಾಗಿ BP ಚೆಕ್ ಮಾಡಿ ಕರೆಕ್ಟ್ ಟೈಮ್ಗೆ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗಳಿಗೆ ಅಥವಾ ಹೈಯರ್ ಸೆಂಟರ್ಸ್ಗೆ ಅವರು ರೆಫರ್ ಮಾಡುವಂಥದ್ದು, ಇವೆಲ್ಲವನ್ನು ಮಾಡಿದ ನಂತರ ಗೌರ್ಮೆಂಟ್ ಪಾಲಿಸಿಗಳು ಹೆಲ್ತ್ ಸಿಸ್ಟಮ್ಸಲ್ಲಿ NICU ICU ಫೆಸಿಲಿಟಿ ಇವೆಲ್ಲವನ್ನು ಜಾಸ್ತಿ ಮಾಡುವಂಥದ್ದು. ಹೀಗೆ ವಿ ಕ್ಯಾನ್ ಡಿಫೀಟ್ ದಿಸ್ ಸೈಲೆಂಟ್ ಕಿಲ್ಲರ್.
0: ಓಕೆ, ಮತ್ತೆ May 22 ನಾವು ವಿಶ್ವ ಪ್ರೀ ಎಕ್ಲಾಂಪ್ಸಿಯಾ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ.
1: ಎಸ್ ಮ್ಯಾಮ್.
0: ಇದರ ಮಹತ್ವ ಮತ್ತೆ ಇದರ ಧ್ಯೇಯ ವಾಕ್ಯದ ಬಗ್ಗೆ ಹೇಳೋದಾದ್ರೆ,
1: ಈ ಬಾರಿಯ ಥೀಮ್ ನೋ ದ ಸಿಂಪ್ಟಮ್ಸ್ ಟೇಕ್ ಆಕ್ಷನ್, ನೋ ದ ಸಿಂಪ್ಟಮ್ಸ್ ಅರ್ಲಿ ಆಕ್ಷನ್ ಸೇವ್ಸ್ ಲೈವ್ಸ್. ಸೊ ನೋ ದ ಸಿಂಪ್ಟಮ್ಸ್ ಅಂದ್ರೆ ಈಗ ನಾವು ಸಿಂಪ್ಟಮ್ಸ್ ಅನ್ನ ಆಗ್ಲೇ ಡಿಸ್ಕಸ್ ಮಾಡಿದೀವಿ, ವಿವರವಾಗಿ ಹೇಳಿದೀವಿ. ಪ್ರೀ ಎಕ್ಲಾಂಪ್ಸ್ ಆ ಸಿಂಪ್ಟಮ್ಸ್ ಅನ್ನ ಮತ್ತೆ ಒಂದು ಸಲ ಹೇಳ್ತೀನಿ. ಮೇಲಿಂದ ಕೆಳಗಡೆ ಹೋದ್ರೆ, ತಲೆಯಿಂದ ಕಾಲ್ಭಾಗಕ್ ತನಕ ಹೋದ್ರೆ, ಒಂದು BP ಹೆಚ್ಚಿರುವಂಥವ್ರಿಗೆ, ಅಥವಾ ಕೆಲವೊಮ್ಮೆ BP ಹೆಚ್ಚಿದೆ ಅಂತ ಅವರಿಗೆ ಗೊತ್ತೇ ಇರೋದಿಲ್ಲ,

0: ಬಾತ್ಕೊಳ್ಳೋದು, ಹಾಗೆ ಅದು ಕಾಲಿಂದ ಮೇಲೆ ಮುಖವೂ ಕೂಡ ಬಾತ್ಕೊಳ್ಳುವಂತಹ ಸಮಸ್ಯೆಗಳು ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ಸ್ಟೇಜ್ ಫಿಟ್ಸ್ ಆಗಿ ಬರುತ್ತೆ.
1: ಈ ಲಕ್ಷಣಗಳು ಇದ್ರೆ ನೀವು ಬೇಗ ನಿಮ್ಮ ಸಿಂಪ್ಟಮ್ನ ಅರ್ಥ ಮಾಡಿಕೊಂಡು, ಗರ್ಭಿಣಿ ಅಂತ ಅಂದ್ರೆ ಕಾಲಕಾಲಕ್ಕೆ ವೈದ್ಯರನ್ನ ಕಾಣಲೇಬೇಕಾಗತ್ತೆ, ಕಂಡು ನಿಮ್ಮ ಸಮಸ್ಯೆಗಳನ್ನ ಅದು ಮುಂದಕ್ಕೆ ಹೋಗದೆ ಇದ್ದ ಹಾಗೆ ನೋಡಿಕೊಂಡು ನಿಮ್ಮ ಮಗುನೂ ಆರೋಗ್ಯವಂತ ಮಗುವಾಗಿ ಹುಟ್ಟಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರೇ, ಇಷ್ಟೊತ್ತು ಪ್ರೀ ಎಕ್ಲ್ಯಾಂಪ್ಸಿಯಾದ ಬಗ್ಗೆ ನಮಗೆ ಸಾಕಷ್ಟು ವಿವರವಾಗಿ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಿಮಗೂ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಮೇಡಮ್. ಆಕಾಶವಾಣಿಗೂ ಧನ್ಯವಾದಗಳು.
2: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಮೈಸೂರು ಕೇಂದ್ರ FM 100.6. ವೇಳೆ ಸರಿಯಾಗಿ 9:30. ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
1: ಪರ್ಮಾದಿಂದ ಹಿಂತಿರುಗಿದ ತರುವಾಯ ನಾನು ಗೋಖಲೆಯವರಿಂದ ಬೀಳ್ಕೊಂಡೆ. ಆ ವಿಯೋಗ ನನಗೆ ಬಹಳ ದುಃಖವನ್ನು ಉಂಟು ಮಾಡಿತು. ಆದರೆ ಬಂಗಾಳದಲ್ಲಿ ಅಥವಾ ಕಲ್ಕತ್ತಾದಲ್ಲಿ ನಾನು ಮಾಡುವ ಕೆಲಸ ಮುಗಿದಿದ್ದರಿಂದ ನಾನು ಅಲ್ಲಿ ಇನ್ನೂ ಹೆಚ್ಚು ಕಾಲ ಇರಬೇಕಾದ ಅಗತ್ಯವಿರಲಿಲ್ಲ. ಒಂದು ಸ್ಥಳದಲ್ಲಿ ನೆಲೆಯಾಗಿ ನಿಲ್ಲುವುದಕ್ಕೆ ಮುಂಚೆ ಭಾರತವನ್ನೆಲ್ಲ ರೈಲಿನ 3ನೇ ದರ್ಜೆಯಲ್ಲಿ ಪ್ರಯಾಣ ಮಾಡಿ ಆ ತರಗತಿಯವರ ಕಷ್ಟಗಳನ್ನು ತಿಳಿದುಕೊಳ್ಳಬೇಕು ಎಂದು ಯೋಚನೆ ಮಾಡಿದ್ದೆ. ಈ ವಿಷಯವನ್ನು ನಾನು ಗೋಖಲೆಯವರೊಂದಿಗೆ ಮಾತನಾಡಿದೆ. ಆರಂಭದಲ್ಲಿ ಅವರು ನನ್ನನ್ನು ಹಾಸ್ಯ ಮಾಡಿದರು. ಆದರೆ ನಾನು ಏನನ್ನು ನೋಡಲು ನಿರೀಕ್ಷೆ ಮಾಡುತ್ತಿರುವೆ ಎಂಬುದನ್ನು ಅವರಿಗೆ ಹೇಳಿದ ಮೇಲೆ ಅವರು ಸಂತೋಷದಿಂದ ಒಪ್ಪಿಕೊಂಡರು. ನಾನು ಮೊದಲು ವಾರಣಾಸಿಗೆ ಹೋಗಿ ಅಲ್ಲಿ ಕಾಯಿಲೆ ಮಲಗಿದ್ದ ಶ್ರೀಮತಿ ಬೆಸೆಂಟರಿಗೆ ನನ್ನ ಗೌರವಾರ್ಪಣೆ ಮಾಡಿ ಬರಬೇಕೆಂದು ಯೋಚನೆ ಮಾಡಿದೆ. ನನ್ನ 3ನೇ ದರ್ಜೆಯ ಪ್ರಯಾಣಕ್ಕಾಗಿ ಹೊಸ ಸಿದ್ಧತೆಗಳನ್ನು ಮಾಡಿಕೊಳ್ಳುವುದು ಅವಶ್ಯಕವಾಗಿತ್ತು. ಗೋಖಲೆಯವರೇ ನನಗೆ ಒಂದು ಹಿತ್ತಾಳೆಯ ತಿಂಡಿ ಡಬ್ಬಿಯನ್ನು ಕೊಟ್ಟು ಅದರಲ್ಲಿ ತಿಂಡಿಗಳನ್ನು ತುಂಬಿಸಿಕೊಟ್ಟರು. 12 ಕಾಸುಗಳನ್ನು ಕೊಟ್ಟು ಒಂದು ಕ್ಯಾನ್ವಾಸ್ ಚೀಲವನ್ನು, ಪೋರ್ಬಂದರಿನ ಛಾಯಾ ಎಂಬಲ್ಲಿ ತಯಾರಾದ ಒಂದು ಒಣ್ಣೆಯ ನಿಲುವಂಗಿಯನ್ನು ಕೊಂಡುಕೊಂಡೆ. ಆ ಚೀಲದಲ್ಲಿ ನಿಲುವಂಗಿ, ಒಂದು ಪಂಚೆ, ಒಂದು ಟವಲು ಹಿಡಿಸುತ್ತಿತ್ತು. ಹೊದೆದುಕೊಳ್ಳಲು ಒಂದು ಕಂಬಳಿ ಮತ್ತು ಒಂದು ನೀರು ತುಂಬುವ ಹೂಜಾವನ್ನು ಇಟ್ಟುಕೊಂಡೆ. ಹೀಗೆ ಸಿದ್ಧನಾಗಿ ನಾನು ಪ್ರಯಾಣ ಹೊರಟೆ. ಗೋಖಲೆಯವರು, ಡಾಕ್ಟರ್ ರಾಯರು ಸ್ಟೇಷನ್ಗೆ ಬಂದು ನನ್ನನ್ನು ಕಳುಹಿಸಿಕೊಟ್ಟರು. ನೀವು ತೊಂದರೆ ತೆಗೆದುಕೊಳ್ಳಬೇಡಿ ಎಂದು ನಾನು ಅವರಿಬ್ಬರಿಗೂ ಹೇಳಿದ್ದೆ. ಆದರೆ ಬಂದೇ ಬರುವುದಾಗಿ ಅವರು ಒತ್ತಾಯ ಮಾಡಿದರು. ಗೋಖಲೆಯವರು, ನೀವು ಪ್ರಥಮ ದರ್ಜೆಯಲ್ಲಿ ಹೋಗಿದ್ದರೆ ನಾನು ಇಲ್ಲಿ ಬರುತ್ತಿರಲಿಲ್ಲ, ಆದರೆ ಈಗ ಬರಲೇಬೇಕಾಯಿತು ಎಂದರು. ಗೋಖಲೆಯವರು ಪ್ಲಾಟ್ಫಾರಂಗೆ ಹೋಗುವಾಗ ಅವರನ್ನು ಯಾರೂ ತಡೆಯಲಿಲ್ಲ. ಅವರು ರೇಷ್ಮೆ ಅಂಗಿ ಪಂಚೆಗಳನ್ನು ಧರಿಸಿದ್ದರು. ಡಾಕ್ಟರ್ ರಾಯ್ ತಮ್ಮ ಬಂಗಾಳಿ ಉಡುಪನ್ನು ಧರಿಸಿದ್ದರು. ಟಿಕೆಟನ್ನು ಪರೀಕ್ಷಿಸುವ ಗುಮಾಸ್ತ ಅವರನ್ನು ತಡೆದ. ಆದರೆ ಗೋಖಲೆಯವರು ಇವರು ನನ್ನ ಮಿತ್ರರು ಎಂದು ಹೇಳಿದ ಮೇಲೆ ಡಾಕ್ಟರ್ ರಾಯರವರನ್ನು ಒಳಕ್ಕೆ ಬಿಟ್ಟ. ಹೀಗೆ ಶುಭಾಶಯಗಳೊಂದಿಗೆ ನಾನು ನನ್ನ ಪ್ರಯಾಣವನ್ನು ಆರಂಭಿಸಿದೆ. ಇದಾದ ನಂತರ ನಾನು ಕಲ್ಕತ್ತಾದಿಂದ ರಾಜಕೋಟೆಗೆ ಪ್ರಯಾಣ ಹೊರಟಿದ್ದೆ. ದಾರಿಯಲ್ಲಿ ವಾರಣಾಸಿ, ಆಗ್ರಾ, ಜೈಪುರ್, ಪಾಲನ್ಪುರ್ಗಳಲ್ಲಿ ಇಳಿದು ನೋಡಿಕೊಂಡು ಹೋಗುವುದು ನನ್ನ ಉದ್ದೇಶವಾಗಿತ್ತು. ನನಗೆ ಜ್ಞಾಪಕವಿರುವ ಮಟ್ಟಿಗೆ ಈ ಪ್ರಯಾಣಕ್ಕೆ ನಾನು ರೈಲು ಟಿಕೆಟ್ಟಿಗೆ ಕೊಟ್ಟ ಹಣವೂ ಸೇರಿ 31 ರೂಪಾಯಿಗಳಿಗಿಂತ ಹೆಚ್ಚಾಗಿ ವೆಚ್ಚ ಮಾಡಲಿಲ್ಲ. 3ನೇ ತರಗತಿಯಲ್ಲಿ ಪ್ರಯಾಣ ಮಾಡುವಾಗ ನಾನು ಹೆಚ್ಚಾಗಿ ಮೇಲ್ಗಾಡಿ ಬಿಟ್ಟು ಸಾಧಾರಣ ಗಾಡಿಯಲ್ಲೇ ಪ್ರಯಾಣ ಮಾಡುತ್ತಿದ್ದೆ. ಸಾಧಾರಣ ಗಾಡಿಗಳಲ್ಲಿ ಗುಂಪು ಕಡಿಮೆ ಮತ್ತು ಟಿಕೆಟ್ಟಿಗೆ ಕೊಡುವ ಹಣವೂ ಕಡಿಮೆ ಎಂಬುದು ನನಗೆ ಗೊತ್ತಾಗಿತ್ತು. ಆದರೆ 1 ಹಾಗೂ 2ನೇ ದರ್ಜೆಯ ಗಾಡಿಗಳಲ್ಲಿ ಏರ್ಪಡಿಸಿರುವ ಸೌಕರ್ಯ ಆ ತರಗತಿಗಳಿಗೆ ಕೊಡುವ ಹೆಚ್ಚು ಹಣಕ್ಕಿಂತ ಬಹಳ ಅಧಿಕವಾಗಿದೆ. 3ನೇ ತರಗತಿಯ ಪ್ರಯಾಣಿಕರನ್ನ ಕುರಿಗಳಂತೆ ಕಾಣುತ್ತಾರೆ. ಅವರಿಗೆ ಕೊಡುವ ಸೌಕರ್ಯವು ಕುರಿಗಳಿಗೆ ಕೊಡುವ ಸೌಕರ್ಯಗಳೇ. ನಾನು ಯುರೋಪಿನಲ್ಲಿ ಒಂದು ಸಲ 3ನೇ ದರ್ಜೆಯಲ್ಲಿ ಪ್ರಯಾಣ ಮಾಡಿದ್ದೆ. ಹೇಗಿದೆ ಎಂಬುದನ್ನು ನೋಡುವುದಕ್ಕಾಗಿ ಒಂದು ಸಲ 1ನೇ ದರ್ಜೆಯಲ್ಲಿಯೂ ಪ್ರಯಾಣ ಮಾಡಿದೆ. ಆದರೆ ಅಲ್ಲಿ 1ನೇ ದರ್ಜೆಗೂ 3ನೇ ದರ್ಜೆಗೂ ಇಷ್ಟು ವ್ಯತ್ಯಾಸವಿಲ್ಲ. ದಕ್ಷಿಣ ಆಫ್ರಿಕಾದ

ಅಲ್ಲಿ ಮೂರನೆಯ ದರ್ಜೆಯಲ್ಲಿ ಪ್ರಯಾಣ ಮಾಡುವವರು ಹೆಚ್ಚಾಗಿ ನೀಗ್ರೋ ಜನರು. ದಕ್ಷಿಣ ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಮೂರನೆಯ ದರ್ಜೆಯ ಗಾಡಿಗಳಲ್ಲಿ ಮಲಗಲು ಸ್ಥಳ ಮತ್ತು ಮೆತ್ತನೆ ಆಸನಗಳನ್ನು ಸಹ ಒದಗಿಸಿದ್ದಾರೆ. ಗುಂಪು ಹೆಚ್ಚಿದಂತೆ ಕೂರುವವರ ಸಂಖ್ಯೆಯೂ ಸಹ ಮಿತಗೊಳಿಸಿದ್ದಾರೆ. ಆದರೆ ಅಲ್ಲಿ ನಿಗದಿಯಾದ ಸಂಖ್ಯೆಯನ್ನು ಮೀರಿಯೇ ಜನರನ್ನ ಸಾಧಾರಣವಾಗಿ ಗಾಡಿಗೆ ತುಂಬುತ್ತಾರೆ.

0: ಇದುವರೆಗೂ ಗಾಂಧೀ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ ಕೇಳುತ್ತಿದ್ದರೆ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ವೇಳೆ ಸರಿಯಾಗಿ 9:35:15. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
1: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ನಾಗರ ಹಾವು ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರು ಹೊಡೆಯುವ ಗೀತೆ, ರಚನೆ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಸೈಬರ್ ಸೆಕ್ಯೂರಿಟಿ ಕ್ಷೇತ್ರದಲ್ಲಿನ ಉದ್ಯೋಗಾವಕಾಶಗಳು ಈ ಕುರಿತು ಮೈಸೂರಿನ ಸೈಬರ್ ಸೆಕ್ಯೂರಿಟಿ ವಿಷಯ ತಜ್ಞರಾದ ಸತ್ಯನಾರಾಯಣ ಅಯ್ಯಂಗಾರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.
1: ಮಾರ್ಕೆಟ್ ಡಿಮಾಂಡ್ ಬಗ್ಗೆ ಮಾತಾಡಿದಾಗ ಈಗಿನ ಕಾಲದಲ್ಲಿ ಸೈಬರ್ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಡಿಮಾಂಡ್ ಜಾಸ್ತಿ ಇದೆ. ಇನ್ 3-4 ಇಯರ್ಸ್ ಅಲ್ಲಿ ಗ್ರೋತ್ ಇಟ್ ವಿಲ್ ಬಿ ಆನ್ ದ ಟಾಪ್ ಮೋಸ್ಟ್ ಲೆವೆಲ್.
0: ಮರೆಯದೆ ಕೇಳಿ ಇಂದು ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮ.
2: ಇಂದು ಬೆಳಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಸ್ವರ ಸಂಚಾರ ಸಂಗೀತ ಲೋಕದಲ್ಲೊಂದು ವಿಹಾರ ಕಾರ್ಯಕ್ರಮದ ಪ್ರಸ್ತುತಿ ಆಹಿರಿ ಪುಟ್ಟಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸಪ್ತಸಾಗರದಾಚೆಯಲ್ಲೋ ಚಿತ್ರಕ್ಕಾಗಿ ಶ್ರೀಲಕ್ಷ್ಮಿ ಬೆಳ್ಮಣ್ಣು ಅವರು ಹಾಡಿರುವ ಗೀತೆ. ಸಾಹಿತ್ಯ ಸುವರ್ಣ ಶರ್ಮಾ ಅವರದು, ಚರಣ್ ರಾಜ್ ಸಂಗೀತ ನಿರ್ದೇಶಕರು.

0: ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಎಂಬಿಸಿಎಫ್ ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25 ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಮೈಸೂರು.
1: ಪ್ಲಾಟಿನಂ ಸ್ಪಾನ್ಸರ್ಸ್
0: ಬಸವೇಶ್ವರ ಹೌಸಿಂಗ್ ಎಲ್ಎಲ್ಪಿ,
1: ಹಸಿರು ಗ್ರೂಪ್,
0: ಭೀಮಾ ಪ್ರಾಪರ್ಟೀಸ್,
1: ಪ್ಯಾರಾಮೌಂಟ್,
0: ಜಿ ಸ್ಕ್ವೇರ್ ಗ್ರೂಪ್,
1: ಉಪ್ಕಾರ್ ವಿಂಟೇಜ್,
0: ಸಂಕಲ್ಪ್ ಹಾಗೂ ಆದರ್ಶ್ ಗ್ರೂಪ್ ಬೆಂಗಳೂರು.
1: ಗೋಲ್ಡ್ ಸ್ಪಾನ್ಸರ್ಸ್
0: ಮಾನಸಂ ಲಕ್ಸುರಿ ಸೀನಿಯರ್ ಲಿವಿಂಗ್,
1: ಈಗಲ್ ಬರ್ಗ್,
0: ಹೊರೈಸನ್ ಎಸ್ಟೇಟ್ಸ್,
1: ಸನ್ ಪ್ಯೂರ್ ಹೋಮ್ಸ್,
0: ಗ್ರಾವಿಟಿ ಒನ್, ಶುಭಂ ಸಮೃದ್ಧಿ ಹಾಗೂ
1: ಲಿಜಿತಾ ಎಸ್ಟೇಟ್ಸ್.
0: ಸಿಲ್ವರ್ ಸ್ಪಾನ್ಸರ್ಸ್
1: ಮಾನಸ ಡೆವಲಪರ್ಸ್,
0: ರೈ ಎಸ್ಟೇಟ್ಸ್,
1: ಅಲಿಯನ್ಸ್ ಸ್ಕ್ವೇರ್ ಪ್ರಾಪರ್ಟೀಸ್
0: ಹಾಗೂ ಜಿಎಸ್ಎಸ್ ಪ್ರಾಜೆಕ್ಟ್ಸ್. ನಿಮ್ಮ ಸ್ಟಾಲ್ಗಳನ್ನ ಈಗಲೇ ಕಾಯ್ದಿರಿಸಿ, ಸಂಪರ್ಕಿಸಿ 9844272784 ಮತ್ತೊಂದು 9448061969. ಕಿಲಾಡಿಗಳು ಚಿತ್ರಕ್ಕಾಗಿ ಚಿತ್ರ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಸಾಹಿತ್ಯ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರದು. ರಾಜ್ಕೋಟಿಯವರಿಂದ ಸಂಗೀತ ನಿರ್ದೇಶನ.

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಶ್ರೀನಗರ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
1: ಒಂದ್ಸಲ ಬಂಕಿಮಚಂದ್ರರು ತಮ್ಮ ಕೆಲಸದಿಂದ ರಜೆ ಪಡೆದು ತಮ್ಮ ಹಳ್ಳಿಯಾದ ಕಾಂದಾಲ್ಪಾಡೆಗೆ ರೈಲಿನಲ್ಲಿ ಹೋಗ್ತಾ ಇದ್ರಂತೆ. ಊರಿನ ಸದ್ದುಗದ್ದಲಗಳಿಂದ ರೈಲು ದೂರವಾದಾಗ ಅವರಿಗೆ ಒಂದು ದೃಶ್ಯ ಗೋಚರವಾಯಿತು.
0: ತಪ್ಪದೆ ಆಲಿಸಿ ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.

ಇನ್ನು ಕೃಷ್ಣ ರುಕ್ಮಿಣಿ ಚಿತ್ರಕ್ಕಾಗಿ ಶ್ಯಾಮಸುಂದರ ಕುಲಕರ್ಣಿಯವರು ಬರೆದಿರುವ ಗೀತೆ, ಕೆ ವಿ ಮಹಾದೇವನ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್.

0: ಇದುವರೆಗೂ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮತ್ತೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ 10:30 ನೀವು ಹಿಂದಿ ಚಿತ್ರಗೀತೆಗಳನ್ನ ಕೇಳಬಹುದು.
1: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
0: ಶ್ರೋತೃಗಳೇ ಗಮನಿಸಿ, ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಬಾಗಲಕೋಟೆ, ತೋಟಗಾರಿಕೆ ಮಹಾವಿದ್ಯಾಲಯ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಕಾರ್ಯಕ್ರಮ 2025-26 ಇದರ ಸಮಾರೋಪ ಸಮಾರಂಭ ನಡೆಯುತ್ತಿದೆ.

ನಾಳೆ ಬೆಳಿಗ್ಗೆ 10:30 ಸ್ಥಳ ಮರಿಚನ್ನೇಗೌಡರ ಜಮೀನು ಚಿಕ್ಕ ಅಂಕನಹಳ್ಳಿಯಿಂದ ಸುಗ್ಗನಹಳ್ಳಿಗೆ ಹೋಗುವ ಮಾರ್ಗ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವಿದೆ.

0: ಇಂದು ರಾತ್ರಿ 8 ಗಂಟೆಗೆ ಸಂಧ್ಯಾರಾಗ ಕಾರ್ಯಕ್ರಮದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಹರಿದಾಸ ಸಾಹಿತ್ಯ ಸಂಶೋಧನಾ ವಿಭಾಗದ ನಿವೃತ್ತ ಮುಖ್ಯಸ್ಥರಾದ ಡಾಕ್ಟರ್ ಟಿಎನ್ ನಾಗರತ್ನ ಅವರೊಂದಿಗಿನ ಮಾತುಕತೆ. ಕಾರ್ಯಕ್ರಮದ ಪ್ರಸ್ತುತಿ ಜಿಎನ್ ಮಂಜುನಾಥ್. 10 ಗಂಟೆಗೆ ತತ್ವ ಸಂಚಾರ, ಜನಪದ ಗಾಯಕರ ತತ್ವಗಾಯನ. ಭಾಗವಹಿಸುತ್ತಾರೆ ಮಂಡ್ಯ ಜಿಲ್ಲೆ ಕೆರಗೋಡು ಗ್ರಾಮದ ಪುಟ್ಟಮುತ್ತಮ್ಮ ಹಾಗೂ ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಕೆವಿ ನಾರಾಯಣ ಸ್ವಾಮಿ ಅವರ ಹಾಡುಗಾರಿಕೆ. ಆಕಾಶವಾಣಿ ಮೈಸೂರು. ಸಮಯ 10:05 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಸಮಯ ಸರಿಯಾಗಿ 10:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ.
3: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಪ್ರತಿ ವರ್ಷ ನಾವು 22 ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತಾ ದಿನ ಅಂತ ಆಚರಿಸ್ತೀವಿ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಜೈವಿಕ ವೈವಿಧ್ಯತೆ ಅಂದ್ರೇನು, ಈ ಜೈವಿಕ ವೈವಿಧ್ಯತೆಯ ಪಾತ್ರ ಏನು, ಮತ್ತು ಈ ಜೈವಿಕ ವೈವಿಧ್ಯತೆಗೆ ತೊಂದರೆ ಆಗುವಂತಹ ಅಂಶಗಳು ಯಾವ್ಯಾವು, ಜೈವಿಕ ವೈವಿಧ್ಯತೆಯ ಸಂರಕ್ಷಣೆಯ ಅವಶ್ಯಕತೆ, ಮತ್ತು ಈಗ ಅನುಸರಿಸ್ತಾ ಇರುವಂತಹ ವಿಧಾನಗಳು, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರು. ನಮಸ್ಕಾರ ಡಾಕ್ಟರ್ ಕುಶಾಲಪ್ಪ ಅವರು.
4: ನಮಸ್ಕಾರ.
3: ಈಗ ಮೊದಲಿಗೆ ಡಾಕ್ಟರ್ ಕುಶಾಲಪ್ಪ ಅವರೇ, ಜೈವಿಕ ವೈವಿಧ್ಯತೆ ಅಂದ್ರೇನು ಅಂತ ಒಂದು ಪರಿಚಯ ಮಾಡಿಕೊಡ್ತೀರಾ?
4: ಒಂದು ಪ್ರದೇಶದಲ್ಲಿ ಕಾಣಸಿಗ್ತಕ್ಕಂತಹ ಎಲ್ಲ ರೀತಿಯ ಜೀವರಾಶಿಗಳು, ಅದು ನೆಲದಲ್ಲಿರ್ಬೋದು, ನೀರಿನಲ್ಲಿರ್ಬೋದು, ಆಕಾಶದಲ್ಲಿರ್ಬೋದು, ಒಂದು ಪ್ರದೇಶದಲ್ಲಿ ಕಾಣಸಿಗ್ತಕ್ಕಂತಹ ಎಲ್ಲ ಜೀವಜಾತಿಗಳು, ಅದು ದೊಡ್ಡದು ಇರ್ಬೋದು, ಕಣ್ಣಿಗೆ ಕಾಣತಕ್ಕಂಥದ್ದು, ಕಣ್ಣಿಗೆ ಕಾಣದೇ ಇರತಕ್ಕಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ಬೋದು, ಇವೆಲ್ಲವನ್ನು ಸೇರಿ ಜೀವ ವೈವಿಧ್ಯತೆ ಅಥವಾ ಬಯೋಡೈವರ್ಸಿಟಿ ಅಂತ ಹೇಳ್ತಕ್ಕಂಥದ್ದು ನಾವು ಕಾಣಸಿಗ್ತೆ.
3: ಅದೊಂದು ರೀತಿ ಒಕ್ಕೂಟ ಅಂತ ಹೇಳಿ,
4: ಒಕ್ಕೂಟ
3: ಎಲ್ಲ ಸೇರಿಕೊಂಡು ಆಗುವಂತಹದ್ದು,
4: ಒಂದು ದೊಡ್ಡ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಅದು ಒಂದು ಪ್ರದೇಶದಲ್ಲಿ, ಅದರಲ್ಲಿ ಮಾನವರು ಕೂಡ ಸೇರ್ಕೊಂಡಿದ್ದಾರೆ. ಅದು ಕೂಡ ನಾವು ಕೂಡ ಅದನ್ನು ಮರಿಬಾರದು. ನಾವು ಕೂಡ ಈ ಜೀವ ವೈವಿಧ್ಯತೆಯ ಒಂದು ಅತಿ ಮುಖ್ಯವಾದಂತಹ ಕೊಂಡಿ ಅಥವಾ ಭಾಗ ಅಂತ ಹೇಳ್ತಕ್ಕಂಥ.
3: ಈಗ 22 ನಾವು ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆಯ ದಿನ ಅಂತ ಆಚರಿಸ್ತೀವಿ. ಇದಕ್ಕೆ ಏನು ಕಾರಣ, ಮತ್ತೆ ಮೊದಲು ಆಚರಿಸಿದ್ದು ಯಾವಾಗ, ಇದರ ಇತಿಹಾಸದ ಬಗ್ಗೆ ಸ್ವಲ್ಪ ಹೇಳ್ತೀರಾ?
4: ಜಾಗತಿಕ ಮಟ್ಟದಲ್ಲಿ ಯುನೈಟೆಡ್ ನೇಷನ್ಸ್ ಅವರೊಂದು ಜಾಗತಿಕ ಸಂಸ್ಥೆ ಆಗಿರೋದ್ರಿಂದ ಅಲ್ಲಿ ನಡೀತಕ್ಕಂಥ ಚರ್ಚೆಗಳಲ್ಲಿ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಅವರು ಕೆಲವೊಂದು ನಿರ್ಧಾರಗಳನ್ನ ತಗೋತಾರೆ. ಹಾಗಾಗಿ ಇದನ್ನ ಮೊದಲು 22 ಆಗಿರಲಿಲ್ಲ ಅಂತಾರಾಷ್ಟ್ರೀಯ ಜೈವಿಕ ದಿವಸ, ಅದು 29 ಆಗಿತ್ತು. ಪ್ರಾರಂಭವಾಗಿದ್ದು 1993 ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಈ ಅರ್ಥ್ ಸಮಿಟ್ ಏನು ರಿಯೋದಲ್ಲಿ ನಡೆಯಿತು, ಆ ಒಂದು ಸಮಿಟ್ನ ಒಂದು ಸಂದರ್ಭದಲ್ಲಿ ಈ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ಜೈವಿಕ ಬಗ್ಗೆ ಆಚರಣೆ ಮಾಡಬೇಕು ಅಂತ ಹೇಳುವಂತ ತೀರ್ಮಾನವನ್ನು ತಗೊಂಡು ಮೊದಲು ಅಂದ್ರೆ 1993 December 29 ಆಚರಿಸ್ತಾ ಇದ್ರು. 2000 ಅದನ್ನ ಬದಲಾಯಿಸಿ 22 ಬಂದ್ರು. ಯಾಕೆ ಅಂತ ಹೇಳಿದ್ರೆ, ಏನು ರಿಯೋದಲ್ಲಿ 5
3: ವಿಶ್ವ ಪರಿಸರ
4: ದಿವಸ, ಅದು 1992 ನಡೆಯುತ್ತೆ, ಅದಕ್ಕೆ ಪೂರಕವಾಗಿ 22 ಈ ಡ್ರಾಫ್ಟ್ ಅನ್ನ ಮಾಡ್ತಾರೆ. ಏನು ಜೈವಿಕ ವೈವಿಧ್ಯತೆಯ ಸಂರಕ್ಷಣೆಗಾಗಿರ್ತಕ್ಕಂತಹ ಡ್ರಾಫ್ಟ್ ತಯಾರಿಯಾಗಿದ್ದು 22 ಅದು ಅಡಾಪ್ಟ್ ಆಗಿದ್ದು 5 ಆ ಐತಿಹಾಸಿಕ ಸಮ್ಮೇಳನದಲ್ಲಿ. ಹಾಗಾಗಿ ಆ ಒಂದು ದಿನವನ್ನ ಯಾವ ರೀತಿ ಅಂತಾರಾಷ್ಟ್ರೀಯ ಎಲ್ಲ ವಿಜ್ಞಾನಿಗಳು ಕೂತ್ಕೊಂಡು ಒಂದು ಡ್ರಾಫ್ಟ್ ನ ತಯಾರಿ ಮಾಡ್ತಾರೆ ಈ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಅಂದ್ರೆ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಇದೆ, ಅದರ ರೂಪುರೇಷೆಗಳನ್ನ ಮೇ 22ರಂದು ರಿಯೋದಲ್ಲಿ ಮಾಡಿದ್ರಿಂದ ಆ ಒಂದು ದಿನವನ್ನ ಪ್ರತಿ ವರ್ಷ ನಾವು ಅಂತಾರಾಷ್ಟ್ರೀಯ ಜೀವವೈವಿಧ್ಯತಾ ದಿನ ಅಂತ ಆಚರಿಸ್ಕೊಂಡು ಬರ್ತಾ ಇದ್ದೇವೆ.
3: ಇನ್ನು ಈ 2026 ಅಂದರೆ ಈ ವರ್ಷದ ಆಚರಣೆಯ ವಿಷಯ ಅಥವಾ ಘೋಷವಾಕ್ಯ ಏನು ಅಂತೇಳಿ?
4: ಮೊಟ್ಟ ಮೊದಲು ಇದು ನಡೆದಿದ್ದು ಬಹಾಮಾಸ್ನಲ್ಲಿ 94ರಲ್ಲಿ
3: 1994ರಲ್ಲಿ
4: ಮೊಟ್ಟ ಮೊದಲು
3: ಬಹಾಮಾಸ್
4: ಅಂತ ಹೇಳ್ತಕ್ಕಂತಹ ದೇಶ ಅದು ವೆಸ್ಟ್ ಇಂಡೀಸ್ ಹತ್ರ ಬರುತ್ತೆ. 2024ರಲ್ಲಿ ಕೊಲಂಬಿಯಾದಲ್ಲಿ ನಡೀತು
3: ಜೀವವೈವಿಧ್ಯ
4: ಒಂದು ದಿವಸ. ಈಗ 26ರಲ್ಲಿ ನಡೀತಾ ಇದೆ. ಈಗ ಈ ವರ್ಷದ ಘೋಷವಾಕ್ಯ ಏನಿದೆ ಅಂತ ಹೇಳಿದ್ರೆ ಆಕ್ಟಿಂಗ್ ಲೋಕಲಿ ಫಾರ್ ಗ್ಲೋಬಲ್ ಇಂಪ್ಯಾಕ್ಟ್, ಅಂದ್ರೆ ಜಾಗತಿಕ ಪ್ರಭಾವಕ್ಕಾಗಿ ಸ್ಥಳೀಯ ಕಾರ್ಯಯೋಜನೆಗಳ ಬಗ್ಗೆ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ವರ್ಷದ ಆಚರಣೆಯನ್ನ ಮಾಡಲಿಕ್ಕೆ ಮೇ 22ರಿಂದ ಪ್ರಾರಂಭ ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂತಹ ಒಂದು ಆಚರಣೆ. ಪ್ರತಿಯೊಂದು ದೇಶ ರಾಜ್ಯ ಅವರು ಕೂಡ ಅವರವರಿಗೆ ಈ ಘೋಷವಾಕ್ಯವನ್ನು ಇಟ್ಕೊಂಡು ಅವರವರ ಕಾರ್ಯಕ್ರಮಗಳನ್ನ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬಹುದು.
3: ಈಗಾಗಲೇ ತಾವು ತಿಳಿಸಿದ್ರಿ ಜೈವಿಕ ವೈವಿಧ್ಯತೆಯ ಬಗ್ಗೆ, ಇನ್ನು ಈ ಜೈವಿಕ ವೈವಿಧ್ಯತೆಯ ಪ್ರಾಮುಖ್ಯತೆ ಏನು ಅಂತೀರ?
4: ಇವತ್ತು ಗಾಂಧೀಜಿಯವರು ಬಹಳ ಚೆನ್ನಾಗಿ ಹೇಳಿದ್ದಾರೆ, ಮಾನವನ ಎಲ್ಲಾ ಬೇಡಿಕೆಗಳನ್ನ
3: ಆಸೆಗಳನ್ನ
4: ಪರಿಸರ ಮತ್ತು ಅರಣ್ಯ ನೀಡಬಲ್ಲದು, ಆದರೆ ಅವನ ದುರಾಸೆಗಳನ್ನೆಲ್ಲ ಅಂತ ಹೇಳುವಂತದನ್ನ ನಮ್ಮ ಗಾಂಧೀಜಿಯವರು ಆ ಕಾಲದಲ್ಲಿ ಹೇಳಿದ್ದಾರೆ.
3: ಹಾಗಾಗಿ
4: ಪ್ರಾಮುಖ್ಯತೆ ಬಗ್ಗೆ ನಾವು ಮಾತಾಡೋದಿದ್ರೆ ಇವತ್ತು ಮುಖ್ಯವಾಗಿ ಹೆಲ್ತಿ ಎನ್ವೈರನ್ಮೆಂಟ್ ಅಂದ್ರೆ ಆರೋಗ್ಯಕರವಾದಂತಹ ಪರಿಸರಕ್ಕಾಗಿ, ಹೆಲ್ತಿ ಹ್ಯೂಮನ್ಸ್, ಪರಿಸರ ಆರೋಗ್ಯಕರವಾಗಿದ್ರೆ ಅಲ್ಲಿರ್ತಕ್ಕಂತಹ ಮನುಷ್ಯ ಅಥವಾ ಜೀವಜಾತಿಗಳೆಲ್ಲ ಆರೋಗ್ಯಕರವಾಗಿರುತ್ತೆ. ಹಾಗಾಗಿ ಆರೋಗ್ಯಕರ ಸಮುದಾಯ, ಕೊನೆಯದಾಗಿ ಹೆಲ್ತಿ ಎಕನಾಮಿಕ್ಸ್, ಅಂದ್ರೆ ಎನ್ವೈರನ್ಮೆಂಟ್ ಹೆಲ್ತಿ ಆಗಿದ್ರೆ ಅಲ್ಲಿರ್ತಕ್ಕಂತಹ
3: ಜನಗಳು
4: ಹೆಲ್ದಿ ಆಗಿರ್ತಾರೆ. ಇವರೆಲ್ಲ ಚೆನ್ನಾಗಿದ್ರೆ ಆ ಒಂದು ಎಕನಾಮಿಕ್ಸ್ ಅಂದ್ರೆ ನಮ್ಮ ಒಂದು ಆರ್ಥಿಕತೆಗೆ ಕೂಡ, ಹಾಗಾಗಿ ಈ ಮೂರು ಲಿಂಕ್ ಅನ್ನ ಇಟ್ಟುಕೊಂಡು ಇವತ್ತು ಜೀವಜಾತಿಯ ಒಂದು ಪ್ರಾಮುಖ್ಯತೆ. ಯಾಕೆಂತ ಹೇಳಿದ್ರೆ ನೀವತ್ತು ನೋಡಿದ್ರೆ ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಪರಿಸರ ಮತ್ತು ಅರಣ್ಯ ಉತ್ತಮವಾಗಿದೆ ಅಲ್ಲಿ ಎಲ್ಲಾ ರೀತಿಯ ಸಮೃದ್ಧಿಯನ್ನು ನೋಡ್ತೀವಿ. ಆಫ್ರಿಕಾದ ದೇಶಗಳಲ್ಲಿ ನಾವು ಇವತ್ತು ಕಾಣ್ತಾ ಇರತಕ್ಕಂಥ ತೊಂದರೆಗಳು, ಅದು ಅವರಲ್ಲಿ ಬಡತನ ಇರಬಹುದು ಅಥವಾ ಅಲ್ಲಿ ನಡೀತಾ ಇರತಕ್ಕಂಥ ಯುದ್ಧಗಳಿರ್ಬೋದು, ಇದಕ್ಕೆಲ್ಲ ಮುಖ್ಯವಾದಂತಹ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವರು ಪರಿಸರವನ್ನ ಅವರ ಬಯೋಡೈವರ್ಸಿಟಿಯನ್ನ
3: ಕಾಪಾಡ್ಕೊಳ್ಳಿಲ್ಲ.
4: ನಮ್ಮಷ್ಟೇ ವೈವಿಧ್ಯಮಯವಾಗಿದ್ದಂತಹ ದೇಶಗಳು ಅವೆಲ್ಲವೂ ಕೂಡ. ಹಾಗಾಗಿ ಪ್ರಾಮುಖ್ಯತೆಗಳನ್ನ ನಾವು ಹೇಳೋದಿದ್ರೆ ಎಲ್ಲಿ ತೊಂದರೆ ಆಗಿದೆ ಅದನ್ನ ನಾವು ನೋಡಿ ಅರಿತುಕೊಂಡ್ರೆ ನಾವು ಅದ್ರ ಬಗ್ಗೆ ನಾವು ಅದರಿಂದ ಪಾಠವನ್ನ ಕಲ್ತ್ಕೋಬಹುದು ಅಂತ ಹೇಳ್ತಕ್ಕಂಥದ್ದು ಒಂದು ಇದು. ಹಾಗಾಗಿ ಬಯೋಡೈವರ್ಸಿಟಿ ಬಗ್ಗೆ ನಾವು ಸುಮ್ಮನೆ ಅದನ್ನ ರಕ್ಷಣೆ ಮಾಡಿ ಪೋಷಣೆ ಮಾಡಿ ಅಂತ ಹೇಳೋದಲ್ಲ, ಅದು ನಮ್ಮ ಉಳಿವಿಗಾಗಿ ಯಾತಕ್ಕಾಗಿ ಬೇಕು, ಮುಂದಿನ ಜನಾಂಗಗಳಿಗಾಗಿ ಯಾತಕ್ಕೆ ಬೇಕು ಅಂತ ಹೇಳುವಂಥದ್ದನ್ನ ನಾವು ಅರಿತುಕೋಬಹುದು.
3: ಇನ್ನು ಈ ಜೀವ ವೈವಿಧ್ಯತೆಯ ವಿಧಗಳು ಯಾವ್ಯಾವು ಅಂತೀರಿ?
4: ಆಗಲೇ ನಾವು ಮಾತಾಡ್ತಾ ಹೇಳಿದ್ವಿ, ಸಣ್ಣ ಕಣ್ಣಿಗೆ ಕಾಣದಂತಹ ಕ್ರಿಮಿ ಅಂದ್ರೆ ಮೈಕ್ರೋಬ್ಸ್ ಇಂದ ಹಿಡಿದು ಸೂಕ್ಷ್ಮಾಣುವಿಂದ ಹಿಡಿದು ದೊಡ್ಡದಾಗಿ ಅಂತ. ಹಾಗಾಗಿ ಜೆನೆಟಿಕ್ ಡೈವರ್ಸಿಟಿ ಅಂದ್ರೆ ಅನುವಂಶನೀಯ
3: ವೈವಿಧ್ಯತೆ.
4: ಎರಡನೇದಾಗಿ ಸ್ಪೀಷೀಸ್ ಡೈವರ್ಸಿಟಿ ಅಂದ್ರೆ ಜೀವರಾಶಿಗಳ ವೈವಿಧ್ಯತೆ, ಪ್ರಭೇದಗಳ ವೈವಿಧ್ಯತೆ. ಮೂರನೆಯದಾಗಿ ಇಕೋಸಿಸ್ಟಮ್ ಅಂದ್ರೆ ಏನು ಪರಿಸರಗಳಿದೆ,
3: ಜೀವ ಪರಿಸರ.
4: ಇದು ಮೂರು ಮುಖ್ಯವಾದಂತಹ ವಿಧಾನ. ಅಂದ್ರೆ ಸಣ್ಣದಾಗಿ ಜೀನ್ಸ್ ಇಂದ ಹಿಡಿದು ಎಕೋಸಿಸ್ಟಮ್ಸ್ ವರೆಗೂ ಕೂಡ ಎಲ್ಲವೂ ಸೇರ್ಕೊಂಡು ಮೂರು ಮುಖ್ಯವಾದಂತಹ ವಿಧಾನಗಳು. ಹಾಗಾಗಿ ಒಂದು ಪ್ರದೇಶದಲ್ಲಿ ಜೀವವೈವಿಧ್ಯತೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಜೆನೆಟಿಕ್ ಡೈವರ್ಸಿಟಿನೂ ಜಾಸ್ತಿ ಇರುತ್ತೆ, ಸ್ಪೀಷೀಸ್ ಡೈವರ್ಸಿಟಿನೂ ಜಾಸ್ತಿ ಇರುತ್ತೆ, ಇಕೋಸಿಸ್ಟಮ್ ಡೈವರ್ಸಿಟಿ ಜಾಸ್ತಿ. ಒಂದೇ ಉದಾಹರಣೆಗೆ ಏನಿದ್ರೆ ಕೊಡಗು. ಕೊಡಗಿನಲ್ಲಿ ನಾವು ವೈವಿಧ್ಯಮಯವಾದಂತಹ ಪರಿಸರವನ್ನ ಕಾಡುಗಳನ್ನ ಅದನ್ನ ಎಲ್ಲಾ ರೀತಿಯ ಕಾಡುಗಳನ್ನ ನೋಡ್ತೀವಿ. ಹಾಗೆ ಭತ್ತದ ಗದ್ದೆಗಳು, ನಮ್ಮ ಕಾಫಿ ತೋಟಗಳನ್ನ ನೋಡ್ತೀವಿ, ದೇವರ ಕಾಡುಗಳನ್ನ ನೋಡ್ತೀವಿ. ಈ ರೀತಿ ಬೇರೆ ಬೇರೆ ಪರಿಸರಗಳು ಇರೋದ್ರಿಂದ ಅಲ್ಲಿ ಈ ಜೀವಜಾತಿಗಳು ಸ್ಪೀಷೀಸ್ ಡೈವರ್ಸಿಟಿ ಜಾಸ್ತಿ ಇರುತ್ತೆ. ಆ ಸ್ಪೀಷೀಸ್ಗಳಲ್ಲಿ ನೀವು ಜೆನೆಟಿಕ್ ತಗೊಂಡು ಹೋದ್ರು ಕೂಡ, ಈಗ ಭತ್ತ ಭತ್ತವನ್ನು ತಗೊಂಡ್ರೆ
3: ವಿವಿಧ ತಳಿಗಳಿದೆ,
4: ವಿವಿಧ ತಳಿಗಳಿದ್ದಂಗೆ. ಹಾಗಾಗಿ ಇದು ಮೂರು ಸೇರಿ ಒಂದು ಪ್ರದೇಶ ಜೈವಿಕವಾಗಿ ಅದು ಸಂಪದ್ಭರಿತವಾಗಿದೆ ಅಂತ ಹೇಳಿದ್ರೆ ಪರಿಸರ, ಜೀವರಾಶಿಗಳು ಮತ್ತು ಅನುವಂಶಿನಿ ಅಂದ್ರೆ ಜೆನೆಟಿಕ್, ಇವು ಮೂರು ಕೂಡ ಸೇರ್ಕೊಂಡಾಗ ಅದು ಒಂದು ಉತ್ತಮವಾದಂತಹ ವ್ಯವಸ್ಥೆ ಆಗಿದೆ.
3: ಅಂದ್ರೆ ಪರಸ್ಪರ ಇವು ಸಂಬಂಧವನ್ನು ಹೊಂದಿದವೆ.
4: ಹೊಂದಿದೆ.
3: ಇನ್ನು ಮುಖ್ಯವಾಗಿ ಈ ಜೀವ ವೈವಿಧ್ಯತೆ ಅಂತ ನಾವೇನು ಕರಿತೀವಲ್ಲ, ಇದೇನಾದರೂ ಕಡಿಮೆಯಾಗಿ ಇಳಿಮುಖ ಆಯಿತು ಅಂದರೆ ಏನು ತೊಂದರೆಗಳಾಗ್ಬೋದು ಅಂತೀರಿ?
4: ಮುಖ್ಯವಾಗಿ ಆಫ್ರಿಕಾದ ಒಂದು ನಿರ್ದೇಶನ ಹೇಳಿದೆ ನಾನು, ಏನಾಗುತ್ತೆ ಅಂತ ಹೇಳಿದ್ರೆ ಆಹಾರದ ಬದ್ಧತೆಯನ್ನು ಮೊದಲು ಕಳ್ಕೊತೀವಿ. ಈಗ ಏನು ಜೀವ ವೈವಿಧ್ಯತೆ ಅಂದರೆ ಬರೀ ಕಾಡಿನಲ್ಲಿರೋದು ಮಾತ್ರ ಅಲ್ಲ, ನಮ್ಮ ಆಹಾರದಲ್ಲಿ ಅಂದರೆ ನಮ್ಮ ಭತ್ತದಲ್ಲಿ. ಈಗ ಯೋಚನೆ ಮಾಡಿ, ಭಾರತದಲ್ಲಿ ಒಂದು ಸಮಯದಲ್ಲಿ ಸುಮಾರು 100,000 ಭತ್ತದ ಪ್ರಭೇದಗಳು ಇದ್ದವು. ಇವತ್ತು ಅದಲ್ಲಿ ಎಲ್ಲಿಗೆ ಬಂದಿದೆ? 6,000 ಇಳಿದೋಗಿದೆ. ಅಂದ್ರೆ ಎಷ್ಟೊಂದನ್ನ ನಾವು ಕಳ್ಕೊಂಡಿದ್ದೀವಿ ಅಲ್ವಾ. ಮುಖ್ಯವಾಗಿ ಆಹಾರದ ಭದ್ರತೆಗೆ ದೊಡ್ಡ ತೊಂದರೆ ಆಗುತ್ತೆ. ಎರಡನೇದು ನೀರಿನ ಭದ್ರತೆ. ಈಗ ನಾವು ನೋಡ್ತಾ ಇದ್ದೀವಿ ಎಲ್ಲಾ ಕಡೆ ನೀರಿಗಾಗಿ ಹಾಹಾಕಾರ ಅಲ್ವಾ. ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕೆರೆಗಳನ್ನೆಲ್ಲ ಕಳ್ಕೊಂಡ ಮೇಲೆ ಇವತ್ತು ಬೆಂಗಳೂರಿನಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಕಾವೇರಿಯಿಂದನೇ ನೀರು ಬೇಕು. ಕೊಡಗಿನಲ್ಲೂ ಕೂಡ ನಾವು ಭತ್ತದ ಗದ್ದೆಗಳನ್ನ ಕಳ್ಕೊಂಡ್ರೆ ನೀರಿಗೆ ಹೊಡೆತ ಬಿದ್ದೇ ಬಿತ್ತು. ಹಾಗಾಗಿ ಆಹಾರದ ಭದ್ರತೆ ಇರಲಿ, ನೀರಿನ ಭದ್ರತೆ ಇರಲಿ, ಇವೆಲ್ಲವೂ ಕೂಡ ನಮ್ಮ ಜೀವ ವೈವಿಧ್ಯತೆಗೆ
3: ಸಂಬಂಧ
4: ಹೊಂದಿದೆ. ಇದಿಷ್ಟೇ ಅಲ್ಲ, ನಮ್ಮ ಜೀವಜಾತಿಗಳ ವಿನಾಶ. ಯಾವಾಗ ಬಯೋಡೈವರ್ಸಿಟಿಯನ್ನು ಕಳ್ಕೊತೀವಿ ನಾವು ಅಲ್ಲಿರ್ತಕ್ಕಂತಹ ಜೀವರಾಶಿಗಳನ್ನ ಕೂಡ ಕಳ್ಕೊತೀವಲ್ಲ, ಇದು ಕೂಡ ಒಂದು ದೊಡ್ಡ ಪೆಟ್ಟು. ಹಾಗಾಗಿ ಏನಾಗಿದೆ ಇವತ್ತು ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ
3: ಅದು ಹೆಚ್ಚಾಗ್ತಾ ಇದೆ.
4: ಯಾಕೆ ಹೆಚ್ಚಾಗ್ತಾ ಇದೆಯಾ? ನಾವು ಈ ಪರಿಸರವನ್ನ, ಅರಣ್ಯವನ್ನ, ನಮ್ಮ ಗದ್ದೆಗಳನ್ನ ಕಳ್ಕೊಂಡಿರೋದ್ರಿಂದ ಈ ರೀತಿಯ ಎಲ್ಲ ನಾವು ಇದು ನೋಡ್ತಾ ಇವೆ. ಇದೆಲ್ಲವೂ ಕೊನೆಗೆ ಎಲ್ಲಿ ಕಾಣುತ್ತೆ ಅಂದ್ರೆ ಆರ್ಥಿಕ ಅಸಮತೋಲನ. ಅಂದ್ರೆ ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಭಾರತದ ಈ ರೀತಿಯ ಒಂದು ಏನು ಜೈವಿಕ ವೈವಿಧ್ಯತೆಯನ್ನು ಕಳ್ಕೊಂಡು ಹೋಗ್ತಾ ಇರ್ತದ ಹೋದ್ರೆ ನಮ್ಮ ದೇಶದ GDP 5.7% ಕಡಿಮೆ ಆಗುತ್ತೆ ಅಂತ ಹೇಳುವಂತದ್ದು ಪ್ರಿಡಿಕ್ಟ್ ಮಾಡಿದ್ದಾರೆ ಮುಂದಕ್ಕೆ. ಹಾಗಾಗಿ ಈ ಜೀವಿಕ ವೈವಿಧ್ಯತೆಯನ್ನು ಕಳೆದುಕೊಂಡ್ರೆ ನಮಗೆ ಆರ್ಥಿಕ ಅಸಮತೋಲನ ಕೂಡ ಕಾಣುತ್ತೆ ಅಂತ ಹೇಳುವಂತದ್ದು. ಇದೆಲ್ಲ ಮೊದಲು ನಾವು ಬರೀ ಹೇಳ್ತಾ ಇದ್ವಿ, ಆದ್ರೆ ಇವತ್ತು ನಾವು ಸ್ವತಃ ಇದನ್ನ ಅನುಭವಿಸ್ತಾ ಇದ್ವಿ, ಕಾಣ್ತಾ ಇದ್ವಿ, ಇವೆಲ್ಲವೂ ಕೂಡ ಇವತ್ತು ನಮಗೆ ಕಂಡು ಬರ್ತಾ ಇದೆ.
3: ಇನ್ನು ಮುಖ್ಯವಾಗಿ ಈ ಜೀವ ವೈವಿಧ್ಯತೆ ಕಡಿಮೆ ಆಗೋದಕ್ಕೆ ಏನು ಕಾರಣಗಳಿರ್ಬೋದು ಅಂತೀರಿ?
4: ಪ್ರಪಂಚದಾದ್ಯಂತ ನಾವು ಕಾಣ್ತಾ ಇರತಕ್ಕಂಥ ವ್ಯವಸ್ಥೆ ಒಂದು ದೇಶದಲ್ಲಿ ಸೀಮಿತವಾಗಿಲ್ಲ. ಇಲ್ಲಿ ವಾಸಸ್ಥಾನಗಳ ನಷ್ಟ ಅಂದ್ರೆ ಹ್ಯಾಬಿಟ್ಯಾಟ್ ಲಾಸ್ ಅಂತ ಹೇಳ್ತೀವಿ. ನಾನು ಆಗ್ಲೇ ಒಂದು ನಿದರ್ಶನವನ್ನು ಕೊಟ್ಟೆ, ಬೆಂಗಳೂರಿನ ಕೆರೆಗಳನ್ನ ಕಳ್ಕೊಂಡ್ವಿ ವಾಸಸ್ಥಾನಗಳು ಅಲ್ವಾ. ಅದು ಬರೀ ನೀರು ಮಾತ್ರ ಹೋಗ್ಲಿಲ್ಲ, ಅದರೊಂದಿಗೆ
3: ಜಲಚರಗಳು
4: ಕೂಡ ಕಳ್ಕೊಂಡ್ವಿ,
3: ಮತ್ತೆ ಈ ಸಸ್ಯಗಳು.
4: ಹಾಗಾಗಿ ವಾಸಸ್ಥಾನದ ಒಂದು ಲಾಸ್ ಮುಖ್ಯವಾದಂತಹ ಕಾರಣ. ಅದು ಭಾರತದಂತಹ ದೇಶದಲ್ಲಿ ಯಾತಕ್ಕಾಗಿ ಅಂತ ಹೇಳಿದ್ರೆ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ರಾಷ್ಟ್ರ ಯಾವುದು?
3: ಭಾರತನೇ
4: ಅಲ್ವಾ. ಅತಿ ಹೆಚ್ಚು ನಮ್ಮ ದನಗಳು ಮತ್ತೆ ಇದುಗಳ
3: ಜಾಸ್ತಿ
4: ಜನ ಧನ ಎರಡರದು ಕೂಡ ಡಿಪೆಂಡೆನ್ಸಿ ಎನ್ವೈರನ್ಮೆಂಟ್ ಫಾರೆಸ್ಟ್ ಮೇಲಿದೆ. ಹಾಗಾಗಿ ನಮ್ಮ ಈ ವಾಸಸ್ಥಾನಗಳು ಅಥವಾ ಅರಣ್ಯಗಳನ್ನ ನಾವು ಕಳ್ಕೊಳ್ತಾ ಇರತಕ್ಕಂಥದ್ದು ಅತಿ ಮುಖ್ಯವಾದಂತ ಕಾರಣ.
3: ಎರಡನೇ, ಆನೆಗಳು ನಮ್ಮ ನಾಡಿಗೆ ಬರ್ತಾ ಇದಾವೆ ಅಂದ್ರೆ ಅದು ಕೂಡ ವಾಸಸ್ಥಾನದ ನಷ್ಟನೇ.
4: ಹೌದು. ಹಾಗೆ ಮುಖ್ಯವಾದಂತಹ ಕಾರಣ ಈ ಅವುಗಳ ವಾಸಸ್ಥಾನ. ಅದು ದೊಡ್ಡ ಆನೆಯಿಂದ ಹಿಡಿದು ಸಣ್ಣ ಜಲಚರಗಳವರೆಗೂ ಕೂಡ ಅವುಗಳೊಂದು ವಾಸಸ್ಥಾನ ತಿರುತ್ತಲ್ಲ, ಅವುಗಳ ಮನೆಗಳನ್ನ ಕಳ್ಕೊಂಡ ಮೇಲೆ ಅವುಗಳು ಹೋದು ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಇದು ಮುಖ್ಯವಾದಂತಹ ಕಾರಣ. ಎರಡನೇದು ಅತಿ ಹೆಚ್ಚಿನ ಬಳಕೆ. ನಾವು ಈ ಸಂಪನ್ಮೂಲಗಳನ್ನ ಹೆಚ್ಚು ಹೆಚ್ಚು ಬಳಸ್ಕೊಂಡು ಹೋದಾಗ ಇದ್ದಾಗೆ ಅದು ನಮಗೆ ನಿಸರ್ಗ ಕೊಟ್ಟಂತ ಕೊಡುಗೆ ಅಲ್ವಾ, ಅದನ್ನ ಯಾವಾಗ ಕಳ್ಕೊತೀವಿ ಆಗ ಈ ಬಳಕೆಯಿಂದಾಗಿ ಕೂಡ ಆಗುತ್ತೆ.
3: ಇಲ್ಲಿ ಮತ್ತೆ ನಾವು ಗಾಂಧೀಜಿಯವರ ಒಂದು ವಾಕ್ಯವನ್ನ ಜ್ಞಾಪಿಸ್ಕೋಬೇಕಾಗುತ್ತೆ,
4: ಜ್ಞಾಪಿಸ್ಕೊಳ್ಳೇಬೇಕಲ್ವಾ.
3: ಆಸೆಗಳನ್ನು ಪೂರೈಸುತ್ತೆ ಹೊರತು
4: ದುರಾಸೆಗಳನ್ನಲ್ಲ ಅಂತಲ್ಲ,
3: ನಮ್ಮ ಭೂಮಿ ಮತ್ತೆ ಪರಿಸರ.
4: ಹೌದಲ್ವಾ, ಅದು ಎರಡನೇದು. ಮೂರನೇದು ಈ ಹವಾಮಾನದ ಬದಲಾವಣೆ, ಅಂದ್ರೆ ಈ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತಾ ಇದ್ವಿ. ಇದು ಈಗ ನಾವು ಅನುಭವಿಸ್ತಾ ಇದ್ದೀವಿ ಅಲ್ವಾ, ನಿಮ್ಮ ಏನು ಮಳೆಗಳಾಗ್ತಕ್ಕಂತಹ ವ್ಯತ್ಯಾಸ ಅಥವಾ ನಮ್ಮ ಈ ಟೆಂಪರೇಚರ್ ಅಲ್ಲಿ ಕಾಡ್ತಕ್ಕಂತಹ ವ್ಯತ್ಯಾಸಗಳು, ಇದನ್ನ ನಾವು ಮೊದಲು ಎಲ್ಲ ಏನೋ ಒಂದು ಪರ್ಸೀವ್ ಆಗ್ತಾ ಇತ್ತು, ಆದ್ರೆ ಇವತ್ತು ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ವಿ. ಇದಲ್ಲದೆ ವಾಯುಮಾಲಿನ್ಯ, ಡೆಲ್ಲಿ ನಮ್ಮ ರಾಜಧಾನಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಏನಾಗುತ್ತೆ, ಉಸಿರಾಡಕ್ಕಾಗದೇನೆ ಶಾಲೆಗಳನ್ನ ಇಂಡಸ್ಟ್ರೀಸ್ ಅನ್ನ ಕ್ಲೋಸ್ ಮಾಡುವಂತಹ ಪರಿಸರಕ್ಕೆ ಬಂದಿದೆ.
3: ವಾಯುಮಾಲಿನ್ಯ ಆಗ್ಬೋದು, ಜಲಮಾಲಿನ್ಯ ಆಗ್ಬೋದು,
4: ಹೌದು. ಸೊ ಮಾಲಿನ್ಯಗಳು ಕೂಡ ಅದೇ ರೀತಿಯಲ್ಲಿ ಇನ್ನೊಂದು ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಹೊರದೇಶದಿಂದ ಬಂದಿರತಕ್ಕಂಥ ಸಸ್ಯಗಳು, ನಾವು ಏಲಿಯನ್ಸ್ ಅಥವಾ ಇನ್ವೇಸಿವ್ಸ್ ಅಂತ ಹೇಳ್ತೀವಿ. ನಮ್ಮ ಕಾಡಿನ ಕತೆ ಇವತ್ತು ನೀವು ನೋಡಿದ್ರೆ
3: ನುಸುಳು ಪ್ರಭೇದಗಳು,
4: ಹೌದು, ಲ್ಯಾಂಟನಾ ಇರ್ಬೋದು, ಯುಫಟೋರಿಯಂ ಇರ್ಬೋದು, ಮೈಕೀನಿಯಾ, ಇವೆಲ್ಲ ಬಂದು ನುಸುಳುಕೊಂಡು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಸ್ಥಳೀಯ ಜೀವ ವೈವಿಧ್ಯತೆಯನ್ನು ಕಡಿಮೆ ಮಾಡಿ ನಮ್ಮ ಅರಣ್ಯದಲ್ಲಿ ಈ ಪ್ರಾಣಿಗಳಿಗೆ ಆಹಾರ ಇಲ್ಲದೆ ಆಗೋಗಿದೆ. ಲಾಂಟಾನ ಬಂದ ಮೇಲಂತೂ ಕೆಳಗಡೆ ಏನು ಬರ್ತಾ ಇಲ್ಲ. ಅದೇ ರೀತಿ ಯುಫಟೋರಿಯಂ ಮತ್ತು ಕ್ರೊಮಲಿನ್ ಅದು ಅಷ್ಟೇ, ಪಾರ್ಥೀನಿಯಂ ನಗರ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ, ಹೌದು. ಇನ್ನೊಂದು ಮುಖ್ಯವಾಗಿ ಇವತ್ತು ಈ ಪಶ್ಚಿಮ ಘಟ್ಟದ ಕಾಡಿನಲ್ಲಿ ಕಾಣ್ತಾ ಇರೋದು ಮೈಕೀನಿಯಸ್ ಕ್ಯಾಂಡನ್ಸ್ ಅಂತ ಹೇಳ್ತಕ್ಕಂತ ಒಂದು ಬಳ್ಳಿ, ಇದು ಹಬ್ಬಕೊಂಡು ಕಾಫಿ ತೋಟದಲ್ಲೂ ಕಾಣಿಸ್ತಾ ಇದೆ ಇವತ್ತು. ಇದು ಹಬ್ಬಕೊಂಡು ಮುಂದಿನ ದಿವಸದಲ್ಲಿ ಬಹಳ ತೊಂದರೆ ಆಗುತ್ತೆ. ಹಾಗಾಗಿ ಇಂಥ ಹೊರದೇಶದಿಂದ ಬಂದಂತ ಅದು ಸಸ್ಯಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಮೈಕ್ರೋಬ್ಸ್ ಇರ್ಬೋದು, ಹೊರಗಿನ ಪ್ರಭೇದಗಳು ಬಂದು ಇಲ್ಲಿಯ ಸ್ಥಳೀಯ ಜೀವ ವೈವಿಧ್ಯತೆಯನ್ನು ತೊಂದರೆ ಮಾಡತಕ್ಕಂತ ನಿದರ್ಶನಗಳು ಕೂಡ ನಾವು ಇವತ್ತು ಕಾಣ್ತಾ ಇದ್ದೀವಿ.
3: ವಿಶೇಷವಾಗಿ ಕಾಡಿನಲ್ಲಿ ನುಸುಳಿರುವಂತಹ ಸಸ್ಯಗಳಂತೂ ಬಹಳ ತೊಂದರೆ ಕೊಡ್ತಾ ಇದಾವೆ,
4: ಹೌದು.
3: ನಮ್ಮ ಸ್ಥಳೀಯ ಒಂದು ಪ್ರಭೇದಗಳಿಗೆ ಬೆಳೆಯೋದಕ್ಕೆ ಆಗ್ತಾ ಇಲ್ಲ,
4: ಹೌದು,
3: ಅಷ್ಟರ ಮಟ್ಟಿಗೆ.
4: ಯಾಕೆಂದ್ರೆ ಅವು ಬಹಳ ಬೇಗ ಬೆಳೀತಕ್ಕಂತ ಸಸ್ಯಗಳು,
3: ಹೌದು,
4: ಹಾಗಾಗಿ ಅವುಗಳನ್ನು ತಡ್ಕೊಳ್ಳೋದೇ ಕಷ್ಟ.
3: ಇನ್ನು ಮುಖ್ಯವಾಗಿ ನಮ್ಮ ದೇಶದಲ್ಲಿ ಇರುವಂತಹ ಜೀವ ವೈವಿಧ್ಯತೆಗೆ ಇರುವಂತಹ ತೊಂದರೆಗಳೇನು ಅಂತೀರಿ ಮುಖ್ಯವಾಗಿ?
4: ಈಗ ನಾನು ಆಗಲೇ ಹೇಳಿದೆ, ಭಾರತ ಇಂದು ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ರಾಷ್ಟ್ರ,
3: ಹೌದು, 140 crore ದಾಟ್ಬಿಟ್ಟಿದೆ
4: ಅಲ್ವಾ. ಹಾಗೆ ಈ ದನಗಳ ಸಂಖ್ಯೆಯಲ್ಲೂ ಕೂಡ ನಾವೇನು ಕಡಿಮೆ ಇಲ್ಲ,
3: ಹೌದು
4: ಅಲ್ವಾ. ಇವತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಾ ಇರತಕ್ಕಂಥ ರಾಷ್ಟ್ರ ಭಾರತ. ಹಾಗಿದ್ದಾಗ ಜನ ದನ ಎರಡೂ ಇದ್ದಾಗ ಏನಾಗುತ್ತೆ, ಅವುಗಳು ಅವಲಂಬನೆ ಈ ಪರಿಸರದ ಮೇಲೆ ಇರುತ್ತೆ,
3: ಆಹಾರ ಮತ್ತು ಮೇವಿಗಾಗಿ.
4: ಅದ್ರ ಜೊತೆಗೆ ಇವತ್ತು ಭಾರತ ಪ್ರಪಂಚದಲ್ಲಿ ಇಟ್ಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಡೆವಲಪಿಂಗ್ ನೇಷನ್ ಅಲ್ವಾ,
3: ಅತಿ ಹೆಚ್ಚು ವೇಗವಾಗಿ ಬೆಳೀತಾ ಇರುವಂತಹ ಆರ್ಥಿಕತೆ.
4: ಆರ್ಥಿಕತೆ ಹಾಗಾಗಿ ಏನಾಗುತ್ತೆ, ಆರ್ಥಿಕ ಒಂದು ಬೆಳವಣಿಗೆ ಪರಿಸರದ ಮೇಲೆ ಪ್ರಭಾವ ಬೀಳಲೇಬೇಕಲ್ವಾ. ನಮ್ಮ ಕಾಡುಗಳನ್ನ ತೆಗೆದು ನಾವು ಅಲ್ಲೊಂದು ಇಂಡಸ್ಟ್ರಿ ಹಾಕೋದಿರಲಿ, ರೋಡ್ಸ್ ಹಾಕೋದಿರಲಿ, ಹಾಗಾಗಿ ಜನಸಂಖ್ಯೆ ಧನಸಂಖ್ಯೆಯೊಂದಿಗೆ ನಮ್ಮ ಆರ್ಥಿಕತೆ ಕೂಡ ಬೆಳೀತಾ ಇರೋದ್ರಿಂದ ಇವತ್ತು ಇದು ದೊಡ್ಡ ಚಾಲೆಂಜ್ ಆಗಿ ಭಾರತದ ಮಟ್ಟದಲ್ಲಿ ನಾವು ಕಾಣ್ತಾ ಇರತಕ್ಕಂತ ಒಂದು ಮುಖ್ಯವಾದಂತಹ ಒಂದು
3: ತೊಂದರೆ, ಜೀವ ವೈವಿಧ್ಯತೆಗೆ ತೊಂದರೆ ಕೊಡುವಂತ ಅಂಶ,
4: ಹೌದು. ಆದ್ರೆ ನಾವು ಏನ್ ಮರ್ತು ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ, ಪರಿಸರ ಮತ್ತು ಅಭಿವೃದ್ಧಿ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಇದು ಭಾರತೀಯ ಸಂಸ್ಕೃತಿಯಲ್ಲಿ ಬಂದಿದ್ದಂತ ಒಂದು ವಿಷಯ ಇದು,
3: ಹೌದು.
4: ಸೊ ಅದನ್ನ ಇವತ್ತು ನಾವೆಲ್ಲೋ ಒಂದು ಕಡೆ ಮರಿತಾ ಇದೀವ, ಬಟ್ ಈ ಚಿಂತನೆಗಳು ಕಡಿಮೆ ಆಗ್ತಾ ಇದೆಯಾ ಅನ್ನುವಂಥದ್ದು ಒಂದು ಹೆದರಿಕೆ. ಹಾಗಾಗಿ ಇದು ಇವತ್ತಿನ ದೊಡ್ಡ ಒಂದು ಭಾರತದ ಮಟ್ಟದಲ್ಲಿ ಇರತಕ್ಕಂತಹ ಒಂದು ಸಮಸ್ಯೆ ಅಂತಲೂ ಹೇಳೋದಕ್ಕಿಂತ ನಾವು ಚಿಂತನೆ ಮಾಡಬೇಕಾದಂತಹ ಒಂದು ವಿಷಯ ಅದು ಈ ದಿವಸದೊಂದು ಅಂತಾರಾಷ್ಟ್ರೀಯ ಬಯೋಡೈವರ್ಸಿಟಿ ಡೇ ಅಂದ್.
3: ಹೌದು, ಮತ್ತೆ ನಮ್ಮಲ್ಲಿ ವ್ಯಾಪಕವಾದಂತ ಒಂದು ಕೈಗಾರಿಕೀಕರಣ ಆಗ್ತಾ,
4: ಹೌದು ಅಲ್ವಾ,
3: ಹೌದು.
4: ಅದು ಸ್ಪೆಷಲ್ ನೀವು ಈ ಹಾಟ್ ಸ್ಪಾಟ್ಸ್ ಅಂತ ಇದೆ,
3: ಹೌದು,
4: ವೆಸ್ಟರ್ನ್ ಘಾಟ್ಸ್ ಇರ್ಬೋದು, ನಾರ್ತ್ ಈಸ್ಟ್ ಇರ್ಬೋದು, ಈ ನಾರ್ತ್ ಈಸ್ಟ್ ಅಲ್ಲಂತೂ ಈಗ ಹೆಚ್ಚಿನ ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಕಷ್ಟು ಅರಣ್ಯ ಪ್ರದೇಶವನ್ನು, ನೈಸರ್ಗಿಕ ಅರಣ್ಯ ಪ್ರದೇಶವನ್ನು ಕಳ್ಕೊಳ್ತೀವಿ ಅಂತ ಹೇಳುವಂತದನ್ನ ನಮ್ಮ ಫಾರೆಸ್ಟ್ ಸರ್ವೆ ಮತ್ತೊಂದರ ಎಲ್ಲ ಮುಖಾಂತರ ಅದು ಮಾಹಿತಿಗಳು ಹೊರಬಂದಿದೆ. ಇವತ್ತೇನಾಗಿದೆ ಅಂದ್ರೆ ನಮಗೆ ಸಾಕಷ್ಟು ಡೇಟಾ ಇನ್ಫಾರ್ಮೇಶನ್ ಇದೆ, ಹಾಗಾಗಿ ಯಾವುದನ್ನು ನಾವು ಹಾಗೆ ಮಾತಾಡ್ತಕ್ಕಂಥದ್ದು ಬೇಡ. ಅದು ನಾವು ಸ್ಯಾಟಲೈಟ್ ಇಂದ ಇರ್ಬೋದು, ಜಿ ಎಸ್ ಇಂದ ಇರ್ಬೋದು, ನಮ್ಮ ಹತ್ರ ಮಾಹಿತಿ ಇದೆ, ಎಲ್ಲ ಕಡೆಗೂ ಮಾಹಿತಿ ಅವಲಭ್ಯ ಇರೋದ್ರಿಂದ ಎಷ್ಟು ಲಾಸ್ ಆಯಿತು, ಅದಕ್ಕೆ ಎಷ್ಟು ಕಾಂಪೆನ್ಸೇಟ್ ಮಾಡಿದ್ವಿ, ಯಾವ ರೀತಿ ಮಾಡಿದ್ವಿ, ಇವೆಲ್ಲವೂ ಮಾಹಿತಿ ಇದೆ. ಹಾಗಾಗಿ ಪರಿಸರ ಮತ್ತು ಅಭಿವೃದ್ಧಿ ಇದು ಎರಡನ್ನೂ ಕೂಡ ಮುಂದಕ್ಕೆ ತಗೊಂಡೋಗ್ತಕ್ಕಂಥದ್ದು ದೇಶಕ್ಕೆ ದೊಡ್ಡ ಚಾಲೆಂಜ್.
3: ಸಮತೋಲನ ರೀತಿಯಲ್ಲಿ ಮಾಡೋದು ಬಹಳ ಕಷ್ಟ,
4: ಬಹಳ ಕಷ್ಟ.
3: ಮತ್ತೆ ಈ ಜೈವಿಕ ವೈವಿಧ್ಯತಾ ಹಾಟ್ಸ್ಪಾಟ್ಸ್ ಅಂತೀವಿ ನಾವು,
4: ಹೌದು,
3: ಈ ರೀತಿ ಅಂದ್ರೆ ಏನು, ಉದಾಹರಣೆ ಸಹಿತ ಏನಾದರೂ ಹೇಳ್ಬೋದಾ?
4: ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1988 ನಾರ್ಮನ್ ಮೈರ್ಸ್ ಅಂತ ಹೇಳ್ತಕ್ಕಂತಹ ಒಬ್ಬ ಬ್ರಿಟಿಷ್ ಎಕಾಲಜಿಸ್ಟ್ ಅವರೊಂದು ಕಾನ್ಸೆಪ್ಟಿಗೆ ಬಂದರು. ಪ್ರಪಂಚದಲ್ಲಿ ನಮಗೆ ಎಲ್ಲ ಕಡೆಯಲ್ಲಿ ಎಲ್ಲವನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮ ಹತ್ರ ಅಷ್ಟು ಹಣವೂ ಇಲ್ಲ, ನಮ್ಮಲ್ಲಿ ಆ ಮ್ಯಾನ್ ಪವರು ಇಲ್ಲ. ಹಾಗಾಗಿ ಕೆಲವು ಪ್ರದೇಶಗಳನ್ನ ನಾವು ಗುರುತಿಸೋಣ, ಅಲ್ಲಿ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಈ ಜೀವ ವೈವಿಧ್ಯತೆಯನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ಹಾಟ್ ಸ್ಪಾಟ್ಸ್ನ ಐಡೆಂಟಿಫೈ ಮಾಡತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿದರು. ಎರಡು ಮುಖ್ಯವಾದಂತಹ ಒಂದು ಪ್ಯಾರಾಮೀಟರ್ಸನ್ನು ಇಟ್ಕೊಂಡಿದ್ದಾರೆ. ಒಂದು, ಆ ಪ್ರದೇಶದಲ್ಲಿ ಇರತಕ್ಕಂತಹ ಜೀವ ವೈವಿಧ್ಯತೆ ಅದರಲ್ಲಿ ಎಷ್ಟು ಪರ್ಸೆಂಟ್ ಎಂಡೆಮಿಕ್, ಅಂದರೆ ಅಲ್ಲಿ ಮಾತ್ರ ಸಿಗುತ್ತೆ ಬೇರೆಲ್ಲೂ ಸಿಗೋದಿಲ್ಲ ಅಂದ್ರೆ ಅದಕ್ಕೆ ಎಂಡೆಮಿಕ್ ಪ್ಲಾಂಟ್ಸ್, ಅದು ಎಂಡೆಮಿಕ್ ಬಯೋಡೈವರ್ಸಿಟಿ ಅಂತ
3: ಹೇಳಿ ಒಂದು ಪ್ರದೇಶಕ್ಕೆ
4: ಸೀಮಿತ ಆಗಿರ್ಬೇಕು ಅದು. ಅದು ಮೊದಲನೇದು. ಎರಡನೇದು, ಆ ಪ್ರದೇಶದಲ್ಲಿ ಜನಸಂಖ್ಯೆನು ಕೂಡ ಜಾಸ್ತಿ ಇದ್ದು ಅದರದ್ದು ಇಂಪ್ಯಾಕ್ಟ್ ಆಗ್ತಾ ಇರಬೇಕು. ಅಂದ್ರೆ ಈ ಜನರ ಸಂಖ್ಯೆ ಹೆಚ್ಚಾಗಿ, ಈಗ ಭಾರತ ನಮ್ಮಲ್ಲಿ ಜೀವ ವೈವಿಧ್ಯತೆಯು ಜಾಸ್ತಿ ಇದೆ, ಅಲ್ಲಿ ಜನಸಂಖ್ಯೆಯೂ ಜಾಸ್ತಿ ಇರೋದ್ರಿಂದ ಅದರದ್ದು ಇಂಪ್ಯಾಕ್ಟ್ ಆಗುತ್ತೆ. ಈ ಎರಡು ಕಾರಣಗಳನ್ನ ತಗೊಂಡು ಗುರುತಿಸಲಾಗಿದೆ. ಪ್ರಪಂಚದಲ್ಲಿ 38 ಈ ರೀತಿಯ ಪ್ರದೇಶಗಳನ್ನ ಗುರುತಿಸಲಾಗಿದೆ, ಅದರಲ್ಲಿ ಭಾರತದಲ್ಲಿ 4 ಇದೆ.
3: ಯಾವ್ಯಾವ?
4: ಅದರಲ್ಲಿ ನಮ್ಮ ನಾರ್ತ್ ಈಸ್ಟ್ ಇಂಡೋ ಬರ್ಮಾ ರೀಜನ್ ಅಂತ ಹೇಳ್ತೀವಿ, ಅದು ಒಂದು
3: ಈಶಾನ್ಯ ಭಾರತದಲ್ಲಿ.
4: ಎರಡನೇದು ಹಿಮಾಲಯದ ಪ್ರದೇಶಗಳು. ಮೂರನೇದು ನಮ್ಮ ಪಶ್ಚಿಮ ಘಟ್ಟಗಳು, ನಮ್ಮ ನೆಲೆ ಇರತಕ್ಕಂತ ಪಶ್ಚಿಮ ಘಟ್ಟಗಳು. ನಾಲ್ಕನೇದು ಸುಂದರ್ಲ್ಯಾಂಡ್ ಅಂತ ಹೇಳಿದ್ರೆ ನಮ್ಮ ನಿಕೋಬಾರ್ ದ್ವೀಪ ಸಮೂಹಗಳು. ಇವು 4 ಕೂಡ ಜಾಗತಿಕ ಮಟ್ಟದಲ್ಲಿ ಹಾಟ್ಸ್ಪಾಟ್ಸ್, ಅಂದ್ರೆ ಜೀವ ವೈವಿಧ್ಯತ ತಾಣಗಳು ಅಂತ ಗುರುತಿಸಲಾಗಿದೆ.
3: ಇನ್ನು ಈ ಜೀವ ವೈವಿಧ್ಯತೆಯ ಸಂರಕ್ಷಣೆ ಹೇಗೆ ಅಂತಿದೆ?
4: ಈ ಸಂರಕ್ಷಣಾ ವಿಧಾನದಲ್ಲಿ ಇವತ್ತು 3 ಮುಖ್ಯವಾದಂತ ಅಂಶಗಳು ಬರುತ್ತೆ.
3: ಯಾವ್ಯಾವ ಅಂತೀರ?
4: ಒಂದು ಸಂರಕ್ಷಣೆ, ಇನ್ನೊಂದು ಸುಸ್ಥಿರ ಬಳಕೆ.
3: ಹೌದು,
4: ಬರೀ ಸಂರಕ್ಷಣೆಯಿಂದ ಆಗೋದಿಲ್ಲ,
3: ವಿವೇಚನಾತ್ಮಕವಾಗಿ ಬಳಕೆ ಮಾಡೋದು,
4: ಸಸ್ಟೈನಬಲ್ ಯೂಸ್ ಅಂತ ಹೇಳ್ತೀವಿ ನಾವು, ಸುಸ್ಥಿರವಾದಂತಹ ಬಳಕೆ ನಮ್ಮಲ್ಲಿ ಇರತಕ್ಕಂತಹ ರಿಸೋರ್ಸಸ್.
3: ಹೌದು.
4: ಮೂರನೇದು ಜೈವಿಕ ವೈವಿಧ್ಯತೆಯ ಸಮಾನ ಹಂಚಿಕೆ. ಇದು ಮೂರು ಕೂಡ ಕನ್ಸರ್ವೇಷನ್ನಲ್ ಲಾಜರ್. ಮೊದಲು ಏನಾಗಿತ್ತು, ಪ್ರೊಟೆಕ್ಷನ್ ಅಂತ ಹೇಳ್ತಕ್ಕಂಥದ್ದು ಒಂದು ಕಾಂಪೋನೆಂಟ್ ಅಷ್ಟೇ ಕನ್ಸರ್ವೇಷನ್ದು. ಕನ್ಸರ್ವೇಷನ್ ಅಂತ ಹೇಳ್ತಕ್ಕಂಥದ್ದು ಲಾರ್ಜರ್ ಟರ್ಮ್, ಅದರಲ್ಲಿ ಪ್ರೊಟೆಕ್ಷನ್ ಒಂದು ಭಾಗ, ಅದರೊಂದಿಗೆ ಸುಸ್ಥಿರ ಬಳಕೆ. ಮತ್ತು ಯಾರು ಸುಸ್ಥಿರವಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಅವರಿಗೆ ಅದರಿಂದ ಒಂದು ಪ್ರಯೋಜನ ಕೂಡ ಆಗ್ತಕ್ಕಂತಹ ವ್ಯವಸ್ಥೆಯನ್ನ ನಾವು ಇವತ್ತಿನ ಕನ್ಸರ್ವೇಷನ್ ಅಲ್ಲಿ ನಾವು ಇದನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಸಂರಕ್ಷಣೆಯಲ್ಲೇ ಇನ್ಸಿಟು ಎಕ್ಸಿಟು ಅಂತ ಹೇಳಿ ಎರಡು ಮೆಥಡ್ಸ್ ನ ಮುಖ್ಯವಾಗಿ ಮಾಡ್ತೀವಿ.
3: ಸ್ಥಳದಲ್ಲೇ ಸಂರಕ್ಷಣೆ ಮಾಡೋದು,
4: ಅದು ನಮ್ಮ ನೈಸರ್ಗಿಕವಾದಂತಹ ಕಾಡುಗಳು, ಅದ್ರ ಜೊತೆಗೆ ನಮ್ಮ ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಟೈಗರ್ ರಿಸರ್ವ್ಸ್, ಇವೆಲ್ಲ ಸ್ಥಳದಲ್ಲೇ ಸಂರಕ್ಷಣೆ ಮಾಡತಕ್ಕಂತಹ ವಿಧಾನಗಳು. ಯಾವಾಗ ಒಂದು ಪ್ರಾಣಿ ಅಥವಾ ಒಂದು ಸಸ್ಯಕ್ಕೆ ಆ ಒಂದು ಸ್ಥಳದಲ್ಲಿ ತೊಂದರೆ ಆಯಿತು, ಆಗ ಅದನ್ನು ಹೊರತಂದು ಒಂದು ಬೊಟಾನಿಕಲ್ ಗಾರ್ಡನ್ ಇರ್ಬೋದು, ಅಥವಾ ನಿಮ್ಮ ಜೀನ್ ಪಾರ್ಕ್ ಇರ್ಬೋದು, ಅಥವಾ ಸೀಡ್ ಸ್ಟೋರಿಂಗ್ ಫೆಸಿಲಿಟಿ ಇರ್ಬೋದು,
3: ಜುವಾಲಜಿಕಲ್ ಪಾರ್ಕ್ ಆಗ್ಬೋದು,
4: ಅಲ್ಲಿ ಸಂರಕ್ಷಣೆ ಮಾಡತಕ್ಕಂಥದ್ದು ಎಕ್ಸಿಟು. ಇದೆರಡು ಮುಖ್ಯವಾದಂತಹ
3: ವಿಧಾನಗಳು.
4: ಇದು ಇನ್ಸಿಟು ಮತ್ತು ಎಕ್ಸಿಟು ಅಂದರೆ ನಾವು ಇದು ಸರ್ಕಾರದಿಂದ ಮಾಡತಕ್ಕಂಥ ಒಂದು ಮುಖ್ಯವಾದ, ಇದು ಅಲ್ಲದೆ ಸಮುದಾಯಗಳು ಏನು ದೇವರ ಕಾಡುಗಳು ಅಲ್ವಾ, ಇದು ಇನ್ಫಾರ್ಮಲ್ ಅಂತ ಹೇಳ್ತೀವಿ, ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಅಂದ್ರೆ ಇದು ಸಂಸ್ಥೆಗಳು ಸೇರ್ಕೊಂಡು ಹಳೆ ಕಾಲದಿಂದ
3: ಪಾರಂಪರಿಕವಾಗಿ ಬಂದ
4: ಪಾರಂಪರಿಕ ಕೊಡಗಿನಲ್ಲೇ 1214 ದೇವ್ರ ಕಾಡುಗಳು, ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ದೇವರು ಅಲ್ವಾ. ಹಾಗಾಗಿ ಸಂರಕ್ಷಣೆಯಲ್ಲಿ ನಮಗೆ ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಎರಡೂ ವಿಧಾನಗಳಿದೆ. ಹಾಗಾಗಿ ಈ ಸಂರಕ್ಷಣೆಗಳನ್ನ ಮಾಡತಕ್ಕಂಥದ್ದು ಇಂದು ನಮ್ಮ ಜಗತ್ತಿನಾದ್ಯಂತ ಈ ವ್ಯವಸ್ಥೆಗಳನ್ನ ನಾವು ನೋಡ್ತಾ ಇದ್ದೀವಿ.
3: ಮತ್ತೆ ಸಂರಕ್ಷಣೆ ಮಾಡ್ಕೊಂಡ ಮೇಲೆ ಅದನ್ನ ವಿವೇಚನಾತ್ಮಕವಾಗಿ ನಾವು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಮತ್ತೆ ಎಲ್ರಿಗೂ ಅದು ಸಿಗ್ಬೇಕು.
4: ಹೌದು,
3: ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತೀವಿ.
4: ಹೌದು,
3: ಕೆಲವರೇ ಬಲಶಾಲಿಗಳು ಬಳಸ್ಕೊಳ್ಳೋದಲ್ಲ, ಎಲ್ಲರಿಗೂ ಅದು ಸಿಗ್ಬೇಕು.
4: ಹೌದು.
3: ಆತ್ಮೀಯ ಕೇಳಿದ್ರೆ, ತಮಗೆ ಈ ಜೈವಿಕ ವೈವಿಧ್ಯತೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ CG ಕುಶಾಲಪ್ಪ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9845098685. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845098685. ತುಂಬ ಸಂತೋಷ ಡಾಕ್ಟರ್ ಕುಶಾಲಪ್ಪ ಅವರೇ, ತಾವು ಈ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ಜೀವ ವೈವಿಧ್ಯತೆಯ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಮತ್ತು ಇದರ ವಿವಿಧ ಮುಖಗಳನ್ನು ಪರಿಚಯಿಸಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
4: ಕೊನೆಯ ಮಾತು, ನೇಚರ್

0: ಕುಟುಂಬ ಅಂತ.
1: ಹೌದು, ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಪರಿಸರದ ಪ್ರಜ್ಞೆ ಎಲ್ಲ ಕಡೆಗೆ ಬರಲಿ ಅಂತ ಹೇಳ್ತಾ ಈ ಅಂತಾರಾಷ್ಟ್ರೀಯ ಜೀವವೈವಿಧ್ಯತ ದಿವಸದ ಶುಭಾಶಯಗಳನ್ನು ಸಮಸ್ತ ಕೇಳುಗರೊಂದಿಗೆ ನಾನು ಹಂಚಿಕೊಳ್ಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ.
0: ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾ ಸಿಜಿ ಕುಶಾಲಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 10:30:12. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಆತ್ಮೀ ಸಡಕ್ ಕಾ ಚಿತ್ರದ ಈ ಹಾಡು
4: ಅಮೀರ್ ಸೇ ಹೋತೀ

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಸೈಬರ್ ಸೆಕ್ಯೂರಿಟಿ ಕ್ಷೇತ್ರದಲ್ಲಿನ ಉದ್ಯೋಗಾವಕಾಶಗಳು ಈ ಕುರಿತು ಮೈಸೂರಿನ ಸೈಬರ್ ಸೆಕ್ಯೂರಿಟಿ ವಿಷಯ ತಜ್ಞರಾದ ಸತ್ಯನಾರಾಯಣ ಅಯ್ಯಂಗಾರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.
1: ಮಾರ್ಕೆಟ್ ಡಿಮಾಂಡ್ ಬಗ್ಗೆ ಮಾತಾಡಿದಾಗ ಈಗಿನ ಕಾಲದಲ್ಲಿ ಸೈಬರ್ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಡಿಮಾಂಡ್ ಜಾಸ್ತಿ ಇದೆ. ಇನ್ನು 3-4 ಇಯರ್ಸ್ ಅಲ್ಲಿ ಗ್ರೋತ್ ಇಟ್ ವಿಲ್ ಬಿ ಆನ್ ದ ಟಾಪ್ ಮೋಸ್ಟ್ ಲೆವೆಲ್.
0: ಮರೆಯದೆ ಕೇಳಿ ಇಂದು ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮ.

0: ನೀವೀಗ ಕೇಳಿದ ಗೀತೆ ಆಗಲೇ ಲಗಜಾ ಚಿತ್ರದ್ದು.
1: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ. ಹೋಗಿ.
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
0: ಮುಂದಿನ ಹಾಡು ದೂರ್ ಗಗನ್ ಕಿ ಛಾವೋ ಮೇ ಚಿತ್ರದ್ದು.

ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಮೈಸೂರು. ವೇಳೆ ಸರಿಯಾಗಿ 11:10. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ. ಸ್ವರ ಸಂಚಾರ, ಸಂಗೀತ ಲೋಕದಲ್ಲೊಂದು ವಿಹಾರ. ಕಾರ್ಯಕ್ರಮದ ಪ್ರಸ್ತುತಿ ಆಹಿರಿ ಪುಟ್ಟಿ.

ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಿಂದ ಹೊಸ ಸರಣಿ ಕಾರ್ಯಕ್ರಮ ಇಂದಿನಿಂದ ಆರಂಭವಾಗ್ತಾ ಇದೆ. ಪ್ರತಿ ತಿಂಗಳ 4ನೇ ಶುಕ್ರವಾರರಂದು ಮೂಡಿ ಬರ್ತಾ ಇರುವ ಈ ಕಾರ್ಯಕ್ರಮ ಸ್ವರ ಸಂಚಾರ ಸಂಗೀತ ಲೋಕದಲ್ಲೊಂದು ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆಲ್ಲ ಸ್ವಾಗತ. ಸಂಗೀತ ಕಲೆಗಳ ಬಗೆಗಿನ ಪರಿಚಯ ಮಾಡಿಸುವಂತಹ ಪ್ರಯತ್ನ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಕಾರ್ಯಕ್ರಮದ ಬಗೆಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ವಾಟ್ಸಪ್ ಸಂದೇಶದ ಮೂಲಕ ಕಳುಹಿಸಿಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480858523. ಸಂಖ್ಯೆ ಮತ್ತೊಮ್ಮೆ 9480858523. ಇಂದಿನ ಕಾರ್ಯಕ್ರಮವನ್ನು ವಿನಾಯಕನ ಕೃತಿಯೊಂದಿಗೆ ಪ್ರಾರಂಭಿಸೋಣ. ಕೇಳಿ ಮಹಾರಾಜಪುರಂ ಸಂತಾನಂ ಅವರು ಹಾಡಿರುವ ಪುರಂದರದಾಸರ ರಚನೆ ಗಜವದನ ಬೇಡುವೆ, ಹಂಸಧ್ವನಿರಾಗ ಆದಿತಾಳ.

ನಮ್ಮ ಸುತ್ತಮುತ್ತ ಪ್ರಕೃತಿಯಲ್ಲಿರೋ ಗಾಳಿಯ ಕಲರವ, ಎಲೆಮರಗಳ ಮಾರ್ದನಿ, ನದಿಗಳ ನಿನಾದ, ದುಂಬಿಗಳ ಝೇಂಕಾರ, ಪಕ್ಷಿಗಳ ಚಿಲಿಪಿಲಿ, ಸಿಡಿಲು ಮಳೆಗಳ ಆರ್ಭಟ, ಜಲಪಾತಗಳ ಭೋರ್ಗರೆತ, ಇವೆಲ್ಲವುಗಳನ್ನ ನಾವು ಕೇಳ್ತಾನೆ ಇರ್ತೀವಿ ಅಲ್ವಾ? ಇವುಗಳನ್ನ ಕೇಳಿದಾಗ ಮನಸ್ಸಿಗೆ ಏನೋ ಒಂದು ಸಂತೋಷ. ಅಂದಮೇಲೆ ಜಗತ್ತೆಲ್ಲವೂ ನಾದಮಯ ಮತ್ತು ಸಂಗೀತಮಯ. ಗೀತ ಎಂದರೆ ಹಾಡು, ಸುಶ್ರಾವ್ಯವಾದ ಶಾಸ್ತ್ರಬದ್ಧವಾದ ಗೀತವೇ ಸಂಗೀತ. ಈ ಸೃಷ್ಟಿಯಲ್ಲಿ ನಾವು ಕೋಟ್ಯಾಂತರ ಬಗೆಯ ಜೀವಿಗಳನ್ನು ಕಾಣ್ತೇವೆ. ಸಸ್ಯಗಳು, ಪ್ರಾಣಿಗಳು ಎರಡೂ ಬಗೆ. ಪ್ರಾಣಿಗಳಲ್ಲೇ ಕೋಟ್ಯಾಂತರ ರೀತಿಯವೂ ಇದೆ, ಅದರಲ್ಲಿ ಮನುಷ್ಯ ಕೂಡ ಸೇರಿದ್ದಾನೆ. ಆದರೆ ಮನುಷ್ಯನನ್ನು ಮಾತ್ರ ನಾವು ಬೇರೆ ಇಟ್ಟು ನೋಡ್ತೇವೆ. ಅದಕ್ಕೆ ಕಾರಣ ಏನಂದರೆ, ಮನುಷ್ಯನಿಗೆ ಪ್ರಕೃತಿಯನ್ನು ಬೆಳೆಸುವ, ಅಲ್ಲಿರುವ ಸಂಪನ್ಮೂಲಗಳನ್ನು ವೃದ್ಧಿಸುವ ಶಕ್ತಿ ಇದೆ. ಅದಕ್ಕಾಗಿ ಆತ ಕೆಲಸ ಮಾಡುತ್ತಾನೆ. ತನ್ನ ಜೀವನವನ್ನು ಹೆಚ್ಚು ಹಸನು ಮಾಡಿಕೊಳ್ಳುವ ಕೆಲಸಗಳನ್ನು ಮಾನವ ಕಲಿಯುತ್ತಾನೆ, ಕಲಿಸುತ್ತಾನೆ. ಈ ಕಲಿಸುವ ಪ್ರಕಾರವನ್ನು ನಾವು ವಿದ್ಯೆ ಎಂದು ಕರೆಯಬಹುದು. ಅನಾದಿಯಿಂದ ಬೆಳೆದು ಬಂದಿರುವ ವಿದ್ಯೆಗೆ ಮೂರು ಗುರಿಗಳುಂಟು: ಜೀವನ ಕ್ರಮವನ್ನು ಸುಲಭ ಮಾಡಿ ಹೆಚ್ಚು ಸುಖಗೊಳಿಸುವುದು, ಪ್ರಕೃತಿಯ ವಿಸ್ಮಯಗಳನ್ನು ಅರಿಯುವುದು, ಬುದ್ಧಿಯನ್ನು ತಣಿಸುವುದು, ಪ್ರಕೃತಿಯಲ್ಲಿರುವ ಸೌಂದರ್ಯವನ್ನು ಹೆಚ್ಚಿಸುವುದು. ಈ ಮೂರನೆಯ ಗುರಿಗಾಗಿ ಕೆಲಸ ಮಾಡುವ ವಿದ್ಯೆಯನ್ನು ಲಲಿತ ಕಲೆ ಎಂದು ಕರೆಯಬಹುದು. ಇಂತಹ ಕಲೆಗಳನ್ನು ಮೂಲಭೂತವಾಗಿ ಏಳು ತರಹದಲ್ಲಿ ವಿಂಗಡಣೆ ಮಾಡ್ತಾರೆ. ಅವುಗಳು ಚಿತ್ರಕಲೆ ಪೇಂಟಿಂಗ್, ಶಿಲ್ಪಕಲೆ ಸ್ಕಲ್ಪ್ಚರ್, ವಾಸ್ತುಕಲೆ ಆರ್ಕಿಟೆಕ್ಚರ್, ಸಾಹಿತ್ಯ ಲಿಟರೇಚರ್, ಸಂಗೀತ ಕಲೆ ಮ್ಯೂಸಿಕ್, ನೃತ್ಯಕಲೆ ಡ್ಯಾನ್ಸ್, ಅಭಿನಯ ಅಥವಾ ನಾಟಕ ಥಿಯೇಟರ್. ಆಧುನಿಕ ಕಾಲದ ಚಲನಚಿತ್ರ ಅಥವಾ ಛಾಯಾಗ್ರಹಣೆ ಕೂಡ ಇದೇ ಗುಂಪಿಗೆ ಸೇರಿಸಬಹುದು. ಸಂಗೀತಗಾರ ಕೋಗಿಲೆಯ ಕಂಠ ಮಾಧುರ್ಯಕ್ಕೆ ಮಾರು ಹೋದರೆ, ಚಿತ್ರಕಾರ ಪ್ರಕೃತಿಯ ಸೊಬಗೆಲ್ಲವನ್ನ ತನ್ನ ಕುಂಚದಲ್ಲಿ ಹಿಡಿದಿಡೋ ಹಂಬಲ ಮಾಡ್ತಾನೆ. ಶಿಲ್ಪಿ ಪ್ರಕೃತಿಯಲ್ಲಿ ಸಿಗೋ ಸಾಮಗ್ರಿಗಳನ್ನ ಬಳಸಿ ವಿಗ್ರಹಗಳನ್ನ ಕೆತ್ತಾನೆ. ಇದೆಲ್ಲದರ ಧ್ಯೇಯ ಒಂದೇ: ಸೌಂದರ್ಯ ನಿರ್ಮಾಣ. ಹಾಗಿದ್ರೂ ಸಹ ಪ್ರತಿಯೊಬ್ಬರೂ ಅದಕ್ಕಾಗಿ ಆಯ್ಕೆ ಮಾಡಿಕೊಳ್ಳುವಂತಹ ಮಾಧ್ಯಮಗಳು ಮಾತ್ರ ಬೇರೆ ಬೇರೆ ಆಗಿರ್ತವೆ. ಬೇರೆ ಎಲ್ಲ ಕಲಾ ಪ್ರಕಾರದಂತೆ ಸಂಗೀತ ವಿದ್ಯೆಯು ಆಯಾ ಜನರ, ಆಯಾ ಪ್ರದೇಶದ ಅವಶ್ಯಕತೆಗಳನ್ನು, ಪರಿಸರವನ್ನು, ಆಚಾರ ವಿಚಾರಗಳನ್ನು ಅವಲಂಬಿಸಿ ಬೇರೆ ಬೇರೆಯ ರೀತಿಯಲ್ಲಿ ಬೆಳವಣಿಗೆ ಹೊಂದಿರುತ್ತದೆ. ಆದುದರಿಂದ ಸಂಗೀತವನ್ನು ವಿಂಗಡಣೆ ಮಾಡಿ ಬೇರೆ ಬೇರೆ ವಿಭಾಗಗಳಲ್ಲಿ ಗುರುತಿಸಬಹುದಾಗಿದೆ. ಈ ವಿವಿಧ ಬಗೆಯ ಸಂಗೀತಗಳ ರೂಪುರೇಷುಗಳನ್ನು, ಗುಣಧರ್ಮಗಳನ್ನು ಸ್ವಲ್ಪ ಮಟ್ಟಿಗೆ ತಿಳಿಸಿಕೊಡುವ ಗುರಿ ಈ ಪ್ರಸ್ತುತ ಸಂಚಿಕೆಗಿದೆ. ಇಂತಹ ಬಗೆಗಳಲ್ಲಿ ಮೊದಲನೆಯದಾಗಿ ನೋಡಬಹುದಾದಂಥದ್ದು ಪಾಶ್ಚಾತ್ಯ ಶಾಸ್ತ್ರೀಯ ಸಂಗೀತ. ಪಾಶ್ಚಾತ್ಯ ಸಂಗೀತ ಎಂದರೆ ಯುರೋಪ್ ಖಂಡದಲ್ಲಿ ಬೆಳೆದು ಬಂದ ಒಂದು ಸಂಗೀತ ಪರಂಪರೆ. ಇದು ಸುಮಾರು 1000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ಸಂಗೀತ ಮುಖ್ಯವಾಗಿ ಸಂಗೀತ ರಚನೆ ಅಂದರೆ ಕಾಂಪೋಸಿಷನ್, ಹಾರ್ಮೋನಿ ಮತ್ತು ವಾದ್ಯ ವಿನ್ಯಾಸ ಅಂದರೆ ಆರ್ಕೆಸ್ಟ್ರಾ ಮೇಲೆ ಆಧಾರಿತವಾಗಿದೆ. ಈ ಸಂಗೀತದಲ್ಲಿ ಕಂಡುಬರುವಂತಹ ಪ್ರಮುಖ ಅಂಶಗಳು: ಹಾರ್ಮೋನಿ, ಒಂದೇ ಸಮಯದಲ್ಲಿ ಹಲವು ಸ್ವರಗಳನ್ನು ಬಳಸಿ ಮಧುರತೆಯನ್ನು ಸೃಷ್ಟಿಸುವುದು, ಮತ್ತು ಆರ್ಕೆಸ್ಟ್ರಾ ವಾದ್ಯ ವಿನ್ಯಾಸ, ಬಹಳಷ್ಟು ವಾದ್ಯಗಳನ್ನು ಒಟ್ಟಿಗೆ ಬಳಸಿ ದೊಡ್ಡ ಮಟ್ಟದಲ್ಲಿ ಸಂಗೀತ ಪ್ರದರ್ಶನ ಮಾಡುವುದು. ಈ ಸಂಗೀತದಲ್ಲಿ ಬಳಸಿರುವಂತಹ ಪ್ರಸಿದ್ಧ ವಾದ್ಯಗಳು: ಕೀಗಳ ಸಹಾಯದಿಂದ ಪಿಯಾನೋ, ತಂತಿ ವಾದ್ಯಗಳಂತಹ ವಯಲಿನ್, ಸೆಲೋ, ಗಿಟಾರ್, ಹಾರ್ಪ್, ಸುಶೀರ ವಾದ್ಯದಂತಹ ಕೊಳಲು. ಪಾಶ್ಚಾತ್ಯ ಶಾಸ್ತ್ರೀಯ ಸಂಗೀತದಲ್ಲಿ ಮೂರು ಪ್ರಮುಖ ಕಾಲಘಟ್ಟಗಳನ್ನು ಕಾಣಬಹುದು. ಮೊದಲನೆಯದಾಗಿ ಬರೋಕ್ ಕಾಲ 1600-1750. ಈ ಕಾಲದಲ್ಲಿ ಕ್ಲಿಷ್ಟಕರವಾದ ಸಂಗೀತ ವಿನ್ಯಾಸಗಳು ಬಂದವು. ಹಾರ್ಪ್ರಿಸ್ ಕಾರ್ಡ್ನ ಬೆಳವಣಿಗೆ ಕಂಡುಬಂತು. ಈ ಕಾಲದ ಪ್ರಮುಖ ಸಂಗೀತಗಾರರೆಂದರೆ ಜಾನ್ ಸೆಬಾಸ್ಟಿಯನ್ ಬಾಚ್, ಜಾರ್ಜ್ ಫ್ರೆಡ್ರಿಕ್ ಹ್ಯಾಂಡಲ್ ಮತ್ತು ಆಂಟೋನಿಯೋ ವಿವಾಲ್ಡಿ. ನಂತರದ ಕಾಲ ಕ್ಲಾಸಿಕಲ್ ಪಿರಿಯಡ್ 1750-1820. ಈ ಕಾಲದಲ್ಲಿ ಸಂಗೀತ ಸರಳವಾಯಿತು. ಸಿಂಫೋನಿ ಮತ್ತು ಸೊನಾಟಾ ಎಂಬ ಪ್ರಕಾರಗಳು ಅಭಿವೃದ್ಧಿಗೊಂಡಿತು. ಪಿಯಾನೋ ವಾದ್ಯದ ಆವಿಷ್ಕಾರ ಸಹ ಆಯಿತು. ವಾದ್ಯ ವಿನ್ಯಾಸ ಆರ್ಕೆಸ್ಟ್ರಾಗೆ ಹೊಸ ರೂಪು ಕಂಡುಬಂತು.
ಈ ಕಾಲದಲ್ಲಿ ಇದ್ದ ಸಂಗೀತಗಾರರು ಜೋಸೆಫ್ ಹೈಡನ್, ಲುಡ್ವಿಗ್ ವಾನ್ ಬೀಥೋವೆನ್, ಅಮೆಡ್ಯೂಸ್ ಮೊಜಾರ್ಟ್. ನಂತರದ ಕಾಲ ರೊಮ್ಯಾಂಟಿಕ್ ಪೀರಿಯಡ್, 19th century, ಭಾವನಾತ್ಮಕ ಮತ್ತು ನಾಟಕೀಯ ಸಂಗೀತಕ್ಕೆ ಆದ್ಯತೆ ದೊರೆಯಿತು. ಆರ್ಕೆಸ್ಟ್ರಾದ ರೂಪು ಮತ್ತೆ ಬದಲಾಯಿತು, ದೊಡ್ಡ ಆರ್ಕೆಸ್ಟ್ರಾದ ಬಳಕೆ ಪ್ರಾರಂಭವಾಯಿತು. ಈ ಕಾಲದ ಸಂಗೀತಗಾರರು ಫ್ರೆಡ್ರಿಕ್ ಚಾಪಿನ್, ಫ್ರಾನ್ಸ್ ಲಿಸ್ಟ್, ರಿಚರ್ಡ್ ವಾಂಗ್ನರ್. ಪಾಶ್ಚಾತ್ಯ ಸಂಗೀತದಲ್ಲಿ ಪ್ರಮುಖ ಸಂಗೀತ ಪ್ರಕಾರಗಳು ಎಂದರೆ ಸಿಂಫೋನಿ, ಆರ್ಕೆಸ್ಟ್ರಾಗೆ ಬರೆಯುವ ದೀರ್ಘ ಸಂಗೀತ ಕೃತಿ, ಸೊನಾಟ, ಸಾಮಾನ್ಯವಾಗಿ ಪಿಯಾನೋ ಅಥವಾ ಬೇರೆ ಒಂದೇ ವಾದ್ಯಕ್ಕಾಗಿ ಬಳಸುವ ಕೃತಿ, ಕಾನ್ಸರ್ಟೋ, ಆರ್ಕೆಸ್ಟ್ರಾ ಮತ್ತು ಒಬ್ಬ ವಾದ್ಯಗಾರನ ನಡುವೆ ಸಂಗೀತ ಸಂವಾದ, ಆಪೆರಾ, ಸಂಗೀತ ಮತ್ತು ನಾಟಕದ ಸಂಯೋಜನೆ. ಈಗ ಪಾಶ್ಚಾತ್ಯ ಸಂಗೀತದಲ್ಲಿ ಬೀಥೋವೆನ್ನ ಸಿಂಫನಿಯ ಒಂದು ತುಣುಕು ನಿಮಗಾಗಿ.

ಪಾಶ್ಚಾತ್ಯ ಶಾಸ್ತ್ರೀಯ ಸಂಗೀತದ ಒಂದು ತುಣುಕನ್ನು ಕೇಳಿದಿರಿ ಶ್ರೋತೃಗಳೇ. ಈಗ ಮತ್ತೊಂದು ಶಾಸ್ತ್ರೀಯ ಪ್ರಕಾರವನ್ನು ನೋಡೋಣ. ಗಮೆಲನ್. ಗಮೆಲನ್ ಎಂಬುದು ಇಂಡೋನೇಷ್ಯಾದ ವಿಶೇಷ ಪರಂಪರೆಯ ಸಂಗೀತ ವ್ಯವಸ್ಥೆ. ಇದು ಮುಖ್ಯವಾಗಿ ಇಂಡೋನೇಷ್ಯಾದ ಜಾವಾ ಮತ್ತು ಬಾಲಿ ಪ್ರದೇಶಗಳಲ್ಲಿ ಹೆಚ್ಚು ಪ್ರಸಿದ್ಧವಾಗಿದೆ. ಇದು ವಿವಿಧ ವಾದ್ಯಗಳ ಸಮೂಹದಿಂದ ನಿರ್ಮಿತವಾದ ಸಂಗೀತ ತಂಡವಾಗಿರುತ್ತದೆ. ಜಾವನೀಸ್ ಭಾಷೆಯಲ್ಲಿ ಗಮೆಲ್ ಎಂಬುದು ಒಂದು ರೀತಿಯ ಮರದ ಸಲಕರಣೆಯನ್ನು ಬಾರಿಸುವುದು ಅಥವಾ ನುಡಿಸುವುದು ಎಂಬ ಅರ್ಥ ಹೊಂದಿದೆ. ಗಮೆಲನ್ ಮುಖ್ಯವಾಗಿ ಲೋಹದ ತಾಳವಾದ್ಯಗಳು, ಕೊಳಲು ಮತ್ತು ತಂತಿವಾದ್ಯಗಳನ್ನು ಒಳಗೊಂಡ ಒಂದು ತಂಡವಾಗಿರುತ್ತದೆ. ಈ ಸಂಗೀತವನ್ನು ಅವರು ತಮ್ಮ ಧಾರ್ಮಿಕ ಆಚರಣೆಗಳು, ನೃತ್ಯಗಳು ಮತ್ತು ನಾಟಕಗಳಲ್ಲಿ ಬಳಸಿಕೊಳ್ತಾರೆ. ಈ ಸಂಗೀತ ಪ್ರಕಾರದಲ್ಲಿ ಲಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇರುತ್ತದೆ. ಗಮೆಲನ್ ಸಂಗೀತ ಪ್ರಕಾರದಲ್ಲಿ ಬಳಸುವ ಕೆಲವು ವಾದ್ಯಗಳ ಪರಿಚಯ. ಮೊದಲನೆಯದಾಗಿ ಗಾಂಗ್. ಇದು ಒಂದು ದೊಡ್ಡ ಲಯವಾದ್ಯ. ಗಮೆಲನ್ ಸಂಗೀತದಲ್ಲಿ ಲಯ ಸೂಚಕವಾಗಿರುತ್ತದೆ. ಇದು ಗಂಭೀರ ಮತ್ತು ದೀರ್ಘ ಧ್ವನಿಯನ್ನು ಉಂಟು ಮಾಡ್ತವೆ. ನಂತರದಲ್ಲಿ ಕೆಂದಾಂಗ್. ಚರ್ಮದಿಂದ ಮಾಡಲಾದ ಒಂದು ತಾಳವಾದ್ಯ, ನೋಡಲು ಸ್ವಲ್ಪ ಮೃದಂಗದ ರೀತಿಯಲ್ಲಿ ಇರ್ತದೆ. ಮತ್ತೊಂದು ಸ್ಯಾರೋನ್, ಲೋಹದ ಪಟ್ಟಿಗಳಿರುವ ವಾದ್ಯ. ಮರದ ಸಲಕರಣೆಯಿಂದ ಇದನ್ನು ನುಡಿಸಬಹುದಾಗುತ್ತದೆ. ನಂತರ ಬೋನಾಂಗ್, ಸಣ್ಣ ಗಾಂಗ್ಗಳ ಸಮೂಹ ವಾದ್ಯ. ಇದು ಸಂಗೀತಕ್ಕೆ ಅಲಂಕಾರಿಕ ಶೈಲಿಗಳನ್ನು ಸೇರಿಸ್ತವೆ. ಗೆಂಡರ್, ಲೋಹದ ಫಲಕಗಳಿರುವ ವಾದ್ಯ. ಇದು ಸ್ವಲ್ಪ ಸರೋನ್ ವಾದ್ಯದಂತೆ ಇರುತ್ತದೆ. ಸುಲಿಂಗ್, ಇದು ಬ್ಯಾಂಬು ಮರದಿಂದ ತಯಾರಿಸಿರುವ ಕೊಳಲು, ಮಧುರ ಸ್ವರಗಳನ್ನು ಉಂಟು ಮಾಡ್ತವೆ. ರೆಬಾಬ್, ಎರಡು ತಂತಿಗಳಿರುವ ವಾದ್ಯ. ಇದನ್ನು ವಯಲಿನ್ನಂತೆ ನುಡಿಸಬಹುದಾಗಿದೆ. ಕಡೆಯದಾಗಿ ಕೆಂಪುಲ್, ಮಧ್ಯಮ ಗಾತ್ರದ ತೂಗು ಗಾಂಗ್ಗಳ ಸಮೂಹ. ಇದನ್ನು ಸಹ ಮರದ ಸಲಕರಣೆಯಿಂದ ನುಡಿಸಬಹುದಾಗ್ತದೆ. ಇಂತಹ ಗೆಮೆಲನ್ ಶಾಸ್ತ್ರೀಯ ಸಂಗೀತದ ಒಂದು ಧ್ವನಿ ಮುದ್ರಣವನ್ನು ಈಗ ಕೇಳೋಣ.

ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸ್ವರ ಸಂಚಾರ ಸಂಗೀತ ಲೋಕದಲ್ಲೊಂದು ವಿಹಾರ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈ ಕಾರ್ಯಕ್ರಮದ ಬಗೆಗಿನ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ವಾಟ್ಸಪ್ ಮೂಲಕ ಸಂದೇಶ ಕಳುಹಿಸಿಕೊಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9408085853 9480858523. ಈಗ ಮುಂದಿನ ಪ್ರಕಾರವನ್ನು ನೋಡೋಣ. ಗಗಾಕು. ಗಗಾಕು ಎಂಬುದು ಜಪಾನ್ ದೇಶದ ಅತ್ಯಂತ ಪ್ರಾಚೀನ ರಾಜದರ್ಬಾರಿನ ಸಂಗೀತ ಆಗಿದೆ. ಗಗಾಕು ಎಂಬ ಪದದ ಅರ್ಥ ಅದ್ಭುತ ಸಂಗೀತ ಅಥವಾ ಶ್ರೇಷ್ಠ ಸಂಗೀತ ಎಂದು ಹೇಳಬಹುದು. ಈ ಸಂಗೀತವನ್ನು ಮುಖ್ಯವಾಗಿ ರಾಜಮನೆತನದ ಕಾರ್ಯಕ್ರಮಗಳು, ಧಾರ್ಮಿಕ ಆಚರಣೆಗಳಲ್ಲಿ ಪ್ರದರ್ಶಿಸಲಾಗ್ತಿತ್ತು. ಇದು ಸುಮಾರು 1200 ವರ್ಷಗಳ ಇತಿಹಾಸ ಹೊಂದಿದೆ. ಗಗಾಕು ಸಂಗೀತದಲ್ಲಿ 3 ಪ್ರಕಾರಗಳನ್ನ ಕಾಣಬಹುದು. ಮೊದಲನೆಯದು ಕಂಗೇನ್, ಇದು ವಾದ್ಯ ಸಂಗೀತ. ನಂತರ ಬುಗಾಕ್, ಇದು ನೃತ್ಯದೊಂದಿಗೆ ಇರುವ ಸಂಗೀತ. ಮತ್ತೊಂದು ಸೈಬರ, ಇದು ಜನಪದ ಗೀತೆಗಳ ಶೈಲಿ. ಗಗಾಕು ಸಂಗೀತದಲ್ಲಿ ಬಳಸುವಂತಹ ಪ್ರಮುಖ ವಾದ್ಯಗಳು ಹೀಗಿದೆ: ಶೋ, ಬಾಯಿಯಿಂದ ಊದುವ ಸುಶೀರ ವಾದ್ಯ; ಹಿಚ್ಚಿರಿಕೆ, ಸಣ್ಣ ಗಾಳಿ ವಾದ್ಯ; ರ್ಯುಟೇಕಿ, ಇದು ಸಹ ಕೊಳಲಿನಂತಹ ಸುಶೀರ ವಾದ್ಯ. ಈ ವಾದ್ಯದ ಶಬ್ದ ಆಕಾಶದಲ್ಲಿ ಹರುವ ಡ್ರ್ಯಾಗನ್ನ ಧ್ವನಿಯನ್ನು ಸೂಚಿಸುತ್ತದೆ ಎಂದು ನಂಬಲಾಗ್ತದೆ. ಮತ್ತೊಂದು ಬಿವ, ತಂತಿ ವಾದ್ಯ, ಇದು ಕಥನ ಸಂಗೀತದಲ್ಲಿ ಬಳಸಲಾಗುತ್ತದೆ. ಮತ್ತೊಂದು ಕೋಟೋ, ಉದ್ದವಾದ ತಂತಿ ವಾದ್ಯ. ಮಗದೊಂದು ತೈಕೋ, ಇದು ತಾಳವಾದ್ಯ, ಲಯ ಮತ್ತು ಶಕ್ತಿಯನ್ನು ನೀಡುತ್ತದೆ. ಗಗಾಕು ಸಂಗೀತವು ಜಪಾನ್ ದೇಶದ ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ ಭಾಗವಾಗಿದೆ. ಇದನ್ನು ವಿಶ್ವದ ಅತ್ಯಂತ ಹಳೆಯ ಅರಮನೆ ಸಂಗೀತವೆಂದು ಪರಿಗಣಿಸ್ತಾರೆ. ಇಂತಹ ಗಗಾಕು ವಾದ್ಯ ಸಂಗೀತದ ಒಂದು ತುಣುಕು ನಿಮಗಾಗಿ

ಇನ್ನು ಸ್ವರಸಂಚಾರ ಕಾರ್ಯಕ್ರಮಕ್ಕೆ ಶ್ರೋತೃಗಳಿಂದ ಸಂದೇಶಗಳು ಬರ್ತಾ ಇದೆ. ಮೈಸೂರಿನ ಸ್ವರ್ಣಲತಾ ಹೇಳ್ತಾ ಇದ್ದಾರೆ, ಪಾಶ್ಚಾತ್ಯ ಸಂಗೀತದ ಗಂಧಗಾಳಿಯೂ ನನಗೆ ಗೊತ್ತಿಲ್ಲ, ನನಗೆ ಅದರ ಪರಿಚಯ ಮಾಡಿಸ್ತಾ ಇರೋದು ತುಂಬ ಖುಷಿಯ ಸಂಗತಿ. ಇಂಡೋನೇಷ್ಯಾ ವಾದ್ಯ ನಮ್ಮ ತಾಳದಂತೆ ಕೇಳಿಸ್ತು. ಇಂತಹ ಕಾರ್ಯಕ್ರಮ ಪ್ರಸಾರ ಮಾಡುತ್ತಿರುವ ಆಹಿರಿಯವರಿಗೂ ಹಾಗೂ ಆಕಾಶವಾಣಿಗೂ ಧನ್ಯವಾದಗಳು ಅಂತ ಇವರು ಹೇಳ್ತಾ ಇದ್ದಾರೆ. ವೀಣಾ ಶ್ರೀಕಾಂತ್ ಸರಸ್ವತಿಪುರಂನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜಪ

ಶ್ರೋತೃಗಳೇ, ಇನ್ನು ಮುಂದೆ ಕೊರಿಯಾ ದೇಶದ ಒಂದು ಸಂಗೀತ ಪ್ರಕಾರವನ್ನು ನೋಡೋಣ. ಪನ್ಸೋರಿ ಎನ್ನುವುದು ಕೊರಿಯಾ ದೇಶದ ಪರಂಪರೆಯ ಕಥನಾತ್ಮಕ ಸಂಗೀತ ಶೈಲಿ. ಇದು ಹಾಡು, ಕಥೆ, ಅಭಿನಯ ಮತ್ತು ಸಂಗೀತವನ್ನು ಒಟ್ಟುಗೂಡಿಸುವ ವಿಶೇಷ ಕಲಾರೂಪಕವಾಗಿದೆ. ಪನ್ ಎಂದರೆ ಜನರು ಸೇರುವ ಸ್ಥಳ, ಸೋರಿ ಎಂದರೆ ಹಾಡು ಅಥವಾ ಧ್ವನಿ. ಆದ್ದರಿಂದ ಪನ್ಸೋರಿ ಎಂದರೆ ಜನರ ಮುಂದೆ ಹಾಡಲಾಗುವ ಕಥನಾತ್ಮಕ ಸಂಗೀತ ಎಂದು ತಿಳ್ಕೊಳ್ಳಬಹುದು. ಪನ್ಸೋರಿಯ ಮುಖ್ಯ ಲಕ್ಷಣಗಳು ಹೀಗಿರ್ತವೆ. ಒಬ್ಬ ಗಾಯಕ ಅಥವಾ ಗಾಯಕಿ ಸಂಪೂರ್ಣ ಕಥೆಯನ್ನು ಹಾಡುತ್ತಾನೆ ಅಥವಾ ಹಾಡುತ್ತಾಳೆ. ಗಾಯಕರಿಗೆ ಗೋಸು ಎಂಬ ಡ್ರಮ್ಮರ್ ಸಹಕಾರ ನೀಡುತ್ತಾನೆ. ಈ ಡ್ರಮ್ಮರ್ ಬುಕ್ ಎನ್ನುವ ಪರಂಪರೆಯ ಡ್ರಮ್ ವಾದ್ಯವನ್ನು ಬಳಸ್ತಾನೆ. ಗಾಯಕನು ಹಾಡಿನ ಜೊತೆಗೆ ಸಂಭಾಷಣೆ, ಭಾವ ಪ್ರದರ್ಶನ ಮತ್ತು ಅಭಿನಯವನ್ನು ಕೂಡ ಮಾಡ್ತಾನೆ. ಪ್ರೇಕ್ಷಕರು ಚೂಯಿಂಸೆ ಎಂಬ ಉತ್ತೇಜಕ ಶಬ್ದಗಳ ಮೂಲಕ ಗಾಯಕರನ್ನು ಪ್ರೋತ್ಸಾಹಿಸುತ್ತಾರೆ. ಪನ್ಸೋರಿಯಲ್ಲಿ ಮುಖ್ಯವಾಗಿ ಮೂರು ಅಂಶಗಳು ಕಂಡುಬರ್ತವೆ. ಮೊದಲನೆಯದಾಗಿ ಸೋರಿ, ಇದು ಹಾಡುವ ಭಾಗ. ನಂತರ ಅನಿರಿ, ಇದು ಕಥೆಯನ್ನು ಮಾತನಾಡುವ ಭಾಗ. ನಂತರದಲ್ಲಿ ಬಲ್ಲಿಂ, ಇದು ಅಭಿನಯದ ಭಾಗ. ಕೆಲವು ಪ್ರಸಿದ್ಧವಾದ ಪನ್ಸೋರಿ ಕಥೆಗಳೆಂದರೆ ಚುನ್ಸಾಂಗ, ಇದು ಪ್ರೀತಿ ಮತ್ತು ನಿಷ್ಠೆಯ ಕಥೆ. ಸಿಮ್ಚಿಯೋಂಗ, ಇದು ಪಿತೃಭಕ್ತಿಯ ಕಥೆ. ಹುಂಗ್ಬುಗ, ದಯೆ ಮತ್ತು ಸಹೋದರತ್ವದ ಒಂದು ಕಥೆ. ಚೊಗೋಕ, ಇದು ಯುದ್ಧದ ಕಥೆ. ಸುಗುಂಗ, ಸಮುದ್ರ ಅರಮನೆಯ ಕಥೆ. ಹೀಗೆ ಅನೇಕ ಕಥೆಗಳನ್ನೊಳಗೊಂಡ ಸಂಗೀತ ಪ್ರಕಾರ ಇದಾಗಿದೆ. ಪನ್ಸೋರಿ ಗಾಯನ ಶೈಲಿ ತುಂಬ ಭಾವಪೂರ್ಣವಾಗಿರುತ್ತದೆ. ಗಾಯಕರ ಧ್ವನಿ ಕೆಲವೊಮ್ಮೆ ಮೃದುವಾಗಿಯೂ ಕೆಲವೊಮ್ಮೆ ಶಕ್ತಿಯುತವಾಗಿಯೂ ಕೇಳಿಸುತ್ತದೆ. ಗಾಯಕರು ತಮ್ಮ ಧ್ವನಿಯನ್ನು ಗಟ್ಟಿಯಾಗಿಸಲು ಕಠಿಣ ತರಬೇತಿ ಕೂಡ ಪಡೆಯುತ್ತಾರೆ. ಈಗ ಸಿಮ್ಚಿಯೋಂಗ ಎಂಬ ಪಿತೃಭಕ್ತಿಯ ಕಥನದ ಧ್ವನಿ ಮುದ್ರಣವನ್ನು ಕೇಳೋಣ.

참말이냐? 뭐가 나 됐다 싶죠? 여기에요.

ಪನ್ಸೊರಿ ಎಂಬ ಕೊರಿಯಾ ದೇಶದ ಸಂಗೀತ ಪ್ರಕಾರದ ಒಂದು ಧ್ವನಿ ಮುದ್ರಣವನ್ನು ಕೇಳಿದ್ರಿ. ಮುಂದುವರಿತ ನಾವು ಚೀನಾ ಶಾಸ್ತ್ರೀಯ ಸಂಗೀತದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಚೀನಾ ಶಾಸ್ತ್ರೀಯ ಸಂಗೀತ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇದು ಭಾವನಾತ್ಮಕ ಮತ್ತು ಕವನಾತ್ಮಕ ಅಂಶಗಳನ್ನು ಕೇಂದ್ರೀಕರಿಸುವಂತಹ ಒಂದು ಸಂಗೀತ. ಇದು ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೆ, ಧ್ಯಾನ ಮತ್ತು ಆಧ್ಯಾತ್ಮಿಕ ಸಂಪರ್ಕಕ್ಕೆ ಒಂದು ಮಾಧ್ಯಮವಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಪಾರಂಪರಿಕ ಚೀನಿ ವಾದ್ಯಗಳನ್ನು ಅವುಗಳ ತಯಾರಿಕೆಗೆ ಬಳಸುವ ವಸ್ತುಗಳ ಆಧಾರದ ಮೇಲೆ ಬೆಯಿನ್ ಎಂಬ ಪದ್ಧತಿಯಲ್ಲಿ ವರ್ಗೀಕರಿಸಲಾಗುತ್ತದೆ. ಈ ಪ್ರಕಾರದಲ್ಲಿ ಬಳಸುವಂತಹ ಕೆಲವು ವಾದ್ಯಗಳು ಗುಚ್ಚಿನ್, ಏಳು ತಂತಿಗಳಿರುವ ಪುರಾತನ ವಾದ್ಯ. ಪಂಡಿತರು ಹಿಂದಿನ ಕಾಲದಲ್ಲಿ ಇದನ್ನು ಬಳಸುತ್ತಿದ್ದರು. ಗುಜೆಂಗ್, ಚಲಿಸುವ ಸೇತುವೆಗಳಿರುವ ತಂತಿ ವಾದ್ಯ. ಇದು ಸ್ವರಸ್ಥಾನಗಳನ್ನು ಬದಲಾಯಿಸುವಲ್ಲಿ ಸಹಕಾರಿಯಾಗ್ತದೆ. ನೀರಿನ ಹರಿವಿನಂತಿರುವ ಧ್ವನಿಯನ್ನು ಅನುಕರಿಸುವಲ್ಲಿ ಇದು ಪ್ರಸಿದ್ಧವಾಗಿದೆ. ಪಿಪಾ, ನಾಲ್ಕು ತಂತಿಗಳಿರುವ ಪೇರಳೆ ಆಕಾರದ ವಾದ್ಯ. ಮೃದುವಾದ ಕಾವ್ಯಭಾವದಿಂದ ಹಿಡಿದು ಯುದ್ಧದ ಉಗ್ರತೆಯವರೆಗಿನ ಸಂಗೀತವನ್ನು ವ್ಯಕ್ತಪಡಿಸುವ ಸಾಮರ್ಥ್ಯ ಈ ವಾದ್ಯಕ್ಕಿದೆ. ಅರ್ಹು, ಎರಡು ತಂತಿಗಳಿರುವ ಬಾಗಿದ ವಾದ್ಯ. ಇದರ ಮನಮುಟ್ಟುವ ಧ್ವನಿಯಿಂದ ಇದು ಚೀನಿ ವಯಲಿನ್ ಎಂದು ಕರೆಸಿಕೊಳ್ತದೆ. ಮತ್ತೊಂದು ದಿಜಿ ಮತ್ತು ಶಿಯಾವು, ಅಡ್ಡ ಮತ್ತು ಉದ್ದದ ಬಿದುರಿನ ಕೊಳಲುಗಳು. ಗಾಳಿ, ಪಕ್ಷಿಯ ಧ್ವನಿ ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಈ ವಾದ್ಯ ಅನುಕರಿಸಬಲ್ಲದಾಗಿದೆ. ಚೀನಾ ಶಾಸ್ತ್ರೀಯ ಸಂಗೀತದಲ್ಲಿ ಕೆಲವು ಪ್ರಸಿದ್ಧ ಕೃತಿಗಳೆಂದರೆ ಆಂಬುಷಾನ್ ಆಲ್ ಸೈಡ್ಸ್, ಪೀಪಾ ವಾದ್ಯದಲ್ಲಿ ನುಡಿಸಲಾಗುವ ನಾಟಕೀಯ ಕೃತಿ, ಇದು ಐತಿಹಾಸಿಕ ಗೈಶಿಯ ಯುದ್ಧವನ್ನು ಚಿತ್ರಿಸುತ್ತದೆ. ದ ಮೂನ್ ರಿಫ್ಲೆಕ್ಟಿಂಗ್ ಇನ್ ದ ಎಕ್ವಾನ್ ಪೂಲ್, ಅಬಿಂಗ್ ಎಂಬ ಕುರುಡ ಸಂಗೀತಗಾರ ರಚಿಸಿದ ವಿಷಾದ ಭರಿತ ಅರ್ಹು ಏಕವಾದ್ಯ ಕೃತಿಯಾಗಿದೆ. ಹೈ ಮೌಂಟೇನ್ಸ್ ಆ್ಯಂಡ್ ಫ್ಲೋಯಿಂಗ್ ವಾಟರ್, ಗಾಢ ಸ್ನೇಹ ಮತ್ತು ಪ್ರಕೃತಿಯ ವೈಭವವನ್ನು ಕೊಂಡಾಡುವ ಗುಚಿನ್ ಸಂಗೀತ ಕೃತಿ. ಮತ್ತೊಂದು ಮೂನ್ಲಿಟ್ ರಿವರ್ ಇನ್ ದ ಸ್ಪ್ರಿಂಗ್, ಪ್ರಶಾಂತವಾದ ನದಿ ತೀರದ ಸುಂದರ ದೃಶ್ಯವನ್ನು ಚಿತ್ರಿಸುವ ಕೃತಿ. ಈಗ ಬರ್ಡ್ಸ್ ಇನ್ ದ ವೈಲ್ಡ್, ಕಾಡಿನಲ್ಲಿನ ಹಕ್ಕಿಗಳು ಎಂಬ ಮತ್ತೊಂದು ಕೃತಿಯ ತುಣುಕನ್ನು ಕೇಳೋಣ.

0: ಬರ್ಡ್ಸ್ ಇನ್ ದ ವೈಲ್ಡ್, ಕಾಡಿನಲ್ಲಿನ ಹಕ್ಕಿಗಳ ಧ್ವನಿಯನ್ನು ಅನುಕರಿಸುವಂತಹ ಒಂದು ಸಂಗೀತ ಪ್ರಕಾರವನ್ನು ಕೇಳಿದ್ರಿ ಶ್ರೋತೃಗಳೇ.
1: ಇನ್ನು ನಮ್ಮ ಸಂದೇಶಗಳು, ಕಣ್ಣೂರು ವಿ ಗೋವಿಂದಾಚಾರ್ಯವರು ಸಂದೇಶವನ್ನು ಕಳಿಸಿದ್ದಾರೆ. ಆಕಾಶವಾಣಿಯ ವಿಷಯಗಳು ಅಂತಂದರೆ ಆಕಾಶದ ಕೆಳಗಡೆ ಭೂಮಿಯ ಮೇಲೆ ಏನೆಲ್ಲ ಮನುಷ್ಯನ ಸಂತೋಷಕ್ಕೆ ಹಾಗೂ ಬೆಳವಣಿಗೆಗೆ ಬೇಕಾಗಿರುತ್ತೋ ಅದೆಲ್ಲವನ್ನು ತಿಳಿಸ್ತಾ ಇದೆ. ಇದು ಸಂಗೀತವನ್ನು ಸೇರಿ ಅಪ್ಲೈ ಆಗುತ್ತೆ, ಅಂದರೆ ಕೇಳುಗರಿಗೆ ತಿಳಿಸೋದು ಇದರ ಮುಖ್ಯ ಕಾರ್ಯಕ್ರಮವಾಗಿದೆ. ಅಂತಹದೇ ವಿಶಿಷ್ಟ ಪ್ರಯತ್ನ ಆಕಾಶವಾಣಿಯಿಂದ ಆಗ್ತಾ ಇರೋದು ತುಂಬ ಸಂತೋಷ ಅಂತ ಇವರು ಹೇಳ್ತಾ ಇದ್ದಾರೆ. ಪುಷ್ಪಲತಾ ಪಣಿರಾಜ್ ಅವರು ಅಗ್ರಹಾರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೊಸ ಕಾರ್ಯಕ್ರಮ ಸ್ವರ ಸಂಚಾರ ಚೆನ್ನಾಗಿ ಮೂಡಿ ಬರ್ತಾ ಇದೆ. ವಿದೇಶದ ವಾದ್ಯ, ಅದರ ಹೆಸರುಗಳು ಬಹಳ ಕುತೂಹಲಕಾರಿಯಾಗಿದೆ, ಮಾಹಿತಿಪೂರ್ಣವಾಗಿದೆ. ಕೊರಿಯಾ ದೇಶದ ಪನ್ಸುರಿಯೋ ಅನ್ನು ಕೇಳಿ ನಮ್ಮ ಕರ್ನಾಟಕದ ಯಕ್ಷಗಾನ ನನಗೆ ನೆನಪಿಗೆ ಬಂತು. ಚೀನಾ ದೇಶದ ವಾದ್ಯ ಸಂಗೀತ ಅದ್ಭುತವಾಗಿ ಕೇಳಿಸ್ತಾ ಇದೆ. ಹೊಸ ಸ್ವರ ಸಂಚಾರ ಪ್ರಯೋಗಾತ್ಮಕ ಕಾರ್ಯಕ್ರಮಕ್ಕೆ ಅಭಿನಂದನೆಗಳು ಅಂತ ಇವರು ಹೇಳ್ತಾ ಇದ್ದಾರೆ.
0: ಮುಂದುವರಿತಾ ನಾವು ಅರೇಬಿಕ್ ಶಾಸ್ತ್ರೀಯ ಸಂಗೀತ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಅರೇಬಿಕ್ ಶಾಸ್ತ್ರೀಯ ಸಂಗೀತವು ಶತಮಾನಗಳಷ್ಟು ಹಳೆಯದಾದ ಶ್ರೀಮಂತ ಸಂಪ್ರದಾಯವಾಗಿರುವಂತಹ ಸಂಗೀತ. ಸುಮಧುರ ರಾಗಗಳು ಮತ್ತು ಲಯಬದ್ಧ ಚಕ್ರಗಳು ಮಕಾಮತ್ ಮತ್ತು ಔಜಾನ್ನಿಂದ ವ್ಯಾಖ್ಯಾನಿಸಲ್ಪಟ್ಟಿದೆ. ಇದು ಮೈಕ್ರೋಟೋನಲ್ ಮಾಪಕಗಳು, ತರಬ್ ಎಂದು ಕರೆಯಲ್ಪಡುವ ಭಾವನಾತ್ಮಕ ಮತ್ತು ಕಲಾತ್ಮಕ ಸುಧಾರಣೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಔದ್, ಖಾನುನ್ ಮತ್ತು ನೇಯ್ನಂತಹ ಸಾಂಪ್ರದಾಯಿಕ ವಾದ್ಯಗಳನ್ನು ಹೆಚ್ಚು ಇದು ಅವಲಂಬಿಸಿರುತ್ತದೆ. ಅರೇಬಿಕ್ ಶಾಸ್ತ್ರೀಯ ಸಂಗೀತದಲ್ಲಿ ಕೆಲವು ಮುಖ್ಯವಾದ ಅಂಶಗಳೆಂದರೆ ಮಕಾಮ್, ಇದು ಸುಮಧುರ ಅಡಿಪಾಯ. ಪಾಶ್ಚಾತ್ಯ ಮಾಪಕಗಳಿಂದ ಭಿನ್ನವಾಗಿ ಇವು ಸೂಕ್ಷ್ಮ ಸ್ವರ ಮತ್ತು ನಿರ್ದಿಷ್ಟ ಭಾವನಾತ್ಮಕ ಮನಸ್ಥಿತಿಗಳು ಅಥವಾ ಬಣ್ಣಗಳನ್ನು ಹೊಂದಿರುತ್ತದೆ. ತರಬ್, ಸಂಗೀತಗಾರರು ಮತ್ತು ಪ್ರೇಕ್ಷಕರು ನಡುವಿನ ಪರಸ್ಪರ ಕ್ರಿಯೆಯ ಮೂಲಕ ಸಾಧಿಸುವ ಪರಮಾನಂದದ ಸ್ಥಿತಿ. ಮೈಕ್ರೋಟೋನ್ಗಳು, ಕ್ವಾರ್ಟರ್ ಟೋನ್ಗಳ ಬಳಕೆ ಪ್ರಾಮಾಣಿತ ಪಾಶ್ಚಿಮಾತ್ಯ ಪಿಯೋನಗಳಲ್ಲಿ ಕಂಡುಬರದಂತಹ ವಿಭಿನ್ನ ಸ್ವರಗಳನ್ನು ಉತ್ಪಾದಿಸುತ್ತದೆ. ಇಕಾತ್, ಸಂಗೀತವನ್ನು ಸ್ಥಿರಗೊಳಿಸುವ ಲಯಬದ್ಧ ರಚನೆಗಳು. ಇವು ಸರಳ 4 ಮಾತ್ರೆಗಳಿಂದ ಹಿಡಿದು ಹೆಚ್ಚು ಸಂಕೀರ್ಣವಾದ 10 ಅಥವಾ 32 ಮಾತ್ರೆಗಳ ಚಕ್ರಗಳವರೆಗೆ ಇರಬಹುದು. ಈ ಸಂಗೀತ ಪ್ರಕಾರದಲ್ಲಿ ಪ್ರಸಿದ್ಧ ಕಲಾವಿದರು ಅಥವಾ ಸಂಯೋಜಕರು ಕುಲ್ತುಮ್, 1900 - 1975, ಪೂರ್ವದ ನಕ್ಷತ್ರ ಎಂದು ಕರೆಯಲ್ಪಡುವ ಅವರು ಅರೇಬಿಕ್ ಗಾಯನ ಸಂಗೀತದಲ್ಲಿ ಅತ್ಯಂತ ಪ್ರತಿಮಾ ರೂಪದ ವ್ಯಕ್ತಿಯಾಗಿ ಉಳಿದಿದ್ದಾರೆ. ಅವರ ಪೌರಾಣಿಕ ಸಂಗೀತ ಕಚೇರಿಗಳು ಮತ್ತು ಸಾಟಿ ಇಲ್ಲದ ಗಾಯನ ನಿಯಂತ್ರಣವು ತರಬ್ ಸಂಪ್ರದಾಯದ ಪರಿಕಾಷ್ಠೆಯಾಗಿದೆ. ಮೊಹಮ್ಮದ್ ಅಬ್ದಲ್ ಮಹಬ್, 1907 - 1991, ಪಾಶ್ಚಾತ್ಯ ಶಾಸ್ತ್ರೀಯ ಮತ್ತು ಆರ್ಕೆಸ್ಟ್ರಾ ಅಂಶಗಳನ್ನು ಸಂಯೋಜಿಸುವ ಮೂಲಕ ಅರೇಬಿಕ್ ಸಂಗೀತವನ್ನು ಆಧುನೀಕರಿಸಿದ ಈಜಿಪ್ಟ್ ಗಾಯಕ ಮತ್ತು ಸಂಯೋಜಕ. ಫೈರೋಜ್, ಅರಬ್ ಪ್ರಪಂಚದ ಪ್ರಸಿದ್ಧ ಲೆಬನಾನಿನ ಗಾಯಕ, ಶಾಸ್ತ್ರೀಯ ತಂತ್ರವನ್ನು ಜಾನಪದ ಮತ್ತು ಕಾವ್ಯಾತ್ಮಕ ಸಂಪ್ರದಾಯಗಳೊಂದಿಗೆ ಬೆರೆಸಿರುತ್ತಾರೆ. ಮುನೀರ್ ಬಶೀರ್, 1930 - 1997, ಔಡ್ ಅನ್ನು ಮಾದರಿ ಸುಧಾರಣೆಗಳಲ್ಲಿ ಆಳವಾಗಿ ಬೇರಿರುವ ಸ್ವತಂತ್ರ ಶಾಸ್ತ್ರೀಯ ಸಂಗೀತ ವಾದ್ಯವಾಗಿ ಉನ್ನತೀಕರಿಸಿದ ಇರಾಕಿನ ಕಲಾಕಾರ. ಈ ಸಂಗೀತದ ಕೆಲವು ಪ್ರಕಾರಗಳು ಬಶ್ರಫ್ ಮತ್ತು ಸಮಾಯ್. ಇವೆರಡು ಅರಬಿ ಮತ್ತು ಮಧ್ಯಪ್ರಾಚ್ಯದ ಶಾಸ್ತ್ರೀಯ ಸಂಗೀತದಲ್ಲಿ ಬಳಸಲಾಗುವ ಎರಡು ಪ್ರಮುಖ ವಾದ್ಯ ಸಂಗೀತ ಪ್ರಕಾರಗಳಾಗಿವೆ. ಇವುಗಳನ್ನು ನಿರ್ದಿಷ್ಟ ಮಕಾಮ್ ರಾಗ ಆಧಾರದ ಮೇಲೆ ರಚಿಸಲಾಗುತ್ತದೆ. ಬಶ್ರಫ್ ರಚನೆಯಲ್ಲಿ 4 ಖಾನ ವಿಭಾಗಗಳು ಮತ್ತು ಪ್ರತಿ ವಿಭಾಗದ ನಂತರ ಬರುವ ತಸ್ಲಿಂ ಪಲ್ಲವಿ ಎಂಬ ವಿಶಿಷ್ಟ ರಚನೆಯನ್ನು ಹೊಂದಿರುತ್ತದೆ. ಈ ಹೆಸರು ಪರ್ಷಿಯನ್ ಭಾಷೆಯ ಪೇಶ್ರೇವ್ ಎಂಬ ಪದದಿಂದ ಬಂದಿದೆ. ಸಂಗೀತ ಕಚೇರಿಗಳ ಆರಂಭದಲ್ಲಿ ಇದನ್ನು ಹೆಚ್ಚಾಗಿ ನುಡಿಸಲಾಗುತ್ತದೆ. ಇದು ಸಾಮಾನ್ಯವಾಗಿ ದೀರ್ಘವಾದ ಮತ್ತು ಸಂಕೀರ್ಣವಾದ ತಾಳಚಕ್ರಗಳನ್ನು ಬಳಸಿ ಸಾಗುತ್ತದೆ. ನಂತರ ಸಮಾಯ್, ಇದು ಕೂಡ ಬಶ್ರಫ್ನಂತೆ 4 ವಿಭಾಗಗಳು ಮತ್ತು 1 ಪಲ್ಲವಿಯನ್ನು ಹೊಂದಿರುತ್ತದೆ, ಆದರೆ ಇದರ ತಾಳ ವಿಭಿನ್ನವಾಗಿರುತ್ತದೆ. ಇದರ ಮೊದಲ 3 ಭಾಗಗಳು ಸಮಾಯ್ ತಖೀಲ್ ಎಂಬ 10-8 ಮಾತ್ರೆಗಳ ವಿಶಿಷ್ಟ ತಾಳದಲ್ಲಿ ಇರುತ್ತವೆ. ಕೊನೆಯ 4 ವಿಭಾಗವು ತೀವ್ರಗತಿಯ 3-4 ಅಥವಾ 6-8 ತಾಳಕ್ಕೆ ಬದಲಾಗುತ್ತವೆ. ಇದು ಒಟ್ಟೋಮನ ಸಾಮ್ರಾಜ್ಯದ ಕಾಲದಲ್ಲಿ ಮತ್ತು ಸೂಫಿ ಪಂಥದ ಆಧ್ಯಾತ್ಮಿಕ ಸಂಗೀತದಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆಯುತ್ತದೆ. ಅರೇಬಿಯನ್ ಸಂಗೀತದ ಲಮ್ಮಾಬಾಡಾ ಎಂಬ ಒಂದು ಪ್ರಕಾರವನ್ನು ಈಗ ಆಲಿಸೋಣ.

ಕನಕದಾಸ ನಗರದಿಂದ ಮುಳ್ಳೂರು ಪ್ರಕಾಶ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಇಂದಿನಿಂದ ಆರಂಭ ಆಗಿರೋ ಹೊಸ ಸ್ವರಸಂಚಾರ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀನಿ. ಒಂದೊಂದು ದೇಶದ ಒಂದೊಂದು ಸಂಗೀತ ಪ್ರಕಾರ ತಿಳಿಸುವ ಬದಲು ಅರ್ಧ ಗಂಟೆ ಒಂದು ದೇಶದ ವಿವಿಧ ಸಂಗೀತ ಪ್ರಕಾರಗಳನ್ನು ಪರಿಚಯಿಸಿ ಆಗ ಒಂದು ದೇಶದ ಸಂಗೀತದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯುತ್ತೆ. ಇದು ನನ್ನ ಅಭಿಪ್ರಾಯ ಅಂತ ಇವರು ಹೇಳ್ತಾ ಇದ್ದಾರೆ.

ಪ್ರಪಂಚದ ವಿವಿಧ ಸಂಗೀತ ಪ್ರಕಾರಗಳ ಒಂದು ಪರಿಚಯ ಮಾಡಿಸ್ತಾ ಇದ್ದೀವಿ. ಈಗ ನಮ್ಮ ದೇಶದ ಸಂಗೀತದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಭಾರತೀಯ ಶಾಸ್ತ್ರೀಯ ಸಂಗೀತವು ಭಾರತದ ಅತ್ಯಂತ ಪ್ರಾಚೀನ ಸಮೃದ್ಧ ಕಲಾ ಪರಂಪರೆಗಳಲ್ಲಿ ಒಂದಾಗಿದೆ. ಇದು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದ್ದು ಭಾವನೆ, ರಸ, ಭಕ್ತಿ, ಧ್ಯಾನ ಮತ್ತು ಆಧ್ಯಾತ್ಮಿಕ ವಿಷಯಗಳನ್ನು ವ್ಯಕ್ತಪಡಿಸುವ ಒಂದು ಮಹತ್ವದ ಸಂಗೀತ ಪದ್ಧತಿ. ಭಾರತೀಯ ಸಂಗೀತವು ಮುಖ್ಯವಾಗಿ ರಾಗ ಮತ್ತು ತಾಳಗಳ ಮೇಲೆ ಅವಲಂಬಿತವಾಗುತ್ತದೆ. ಭಾರತೀಯ ಶಾಸ್ತ್ರೀಯ ಸಂಗೀತವು ಪಾಶ್ಚಾತ್ಯ ಶಾಸ್ತ್ರೀಯ ಸಂಗೀತ ಅಥವಾ ಇತರ ಜನಪ್ರಿಯ ಸಂಗೀತ ಶೈಲಿಗಳಿಗಿಂತ ಮೂಲತಃ ಭಿನ್ನವಾಗಿದೆ. ಇದು ಯಾಕೆಂದರೆ ಭಾರತೀಯ ಸಂಗೀತವು ರಾಗ, ತಾಳ ಮತ್ತು ಪ್ರತಿ ಕಲಾವಿದನ ಸೃಜನಾತ್ಮಕತೆಯ ಮೇಲೆ ಅವಲಂಬಿತವಾದ ಮೌಖಿಕ ಪರಂಪರೆಯ ಸಂಗೀತವಾಗಿದೆ. ಲಿಖಿತ ಸ್ವರಲಿಪಿಯ ಮೇಲೆ ಅವಲಂಬಿತವಾಗದೆ ಒಬ್ಬ ಕಲಾವಿದನು ರಾಗ ಮತ್ತು ತಾಳಗಳ ಚೌಕಟ್ಟಿನೊಳಗೆ ಅಸಂಕಲ್ಪಿತ ಸಂಗೀತವನ್ನು ಸೃಷ್ಟಿಸ್ತಾನೆ. ಆದ್ದರಿಂದ ಪ್ರತಿಯೊಬ್ಬ ಕಲಾವಿದನು ಅವನ ಪ್ರತಿಯೊಬ್ಬ ಪ್ರದರ್ಶನವು ಸಂಪೂರ್ಣವಾಗಿ ವಿಶಿಷ್ಟವಾಗಿರುತ್ತದೆ. ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ಪ್ರಮುಖವಾಗಿ ಎರಡು ಪ್ರಕಾರಗಳನ್ನ ನೋಡಬಹುದು. ಹಿಂದೂಸ್ತಾನಿ ಸಂಗೀತ. ಉತ್ತರ ಭಾರತ ಸಂಗೀತ ಪರಂಪರೆಯನ್ನು ಹಿಂದೂಸ್ತಾನಿ ಸಂಗೀತ ಎಂದು ಕರೆಯಲಾಗ್ತದೆ. ಇದು ಪರ್ಷಿಯನ್ ಮತ್ತು ಮುಘಲ್ ಸಂಸ್ಕೃತಿಗಳ ಪ್ರಭಾವವನ್ನು ಸ್ವಲ್ಪ ಹೊಂದಿದೆ. ಇದರಲ್ಲಿ ಪ್ರಮುಖ ಗಾಯನ ರೂಪಗಳು ಧ್ರುಪದ್, ಖಯಾಲ್, ಠುಮ್ರಿ, ಭಜನ್ ಮತ್ತು ಮನೋಧರ್ಮದ ವಿಷಯದಲ್ಲಿ ಸ್ವರಗಳ ವಿಸ್ತಾರ, ಆಲಾಪ ಮುಂತಾದವು. ಪ್ರಮುಖವಾಗಿ ಬಳಸುವಂತಹ ವಾದ್ಯಗಳು ಸಿತಾರ್, ಸಾರಂಗಿ, ಬಾನ್ಸುರಿ, ತಬಲಾ, ಸರೋದ್ ಮುಂತಾದವು. ಈಗ ಹಿಂದೂಸ್ತಾನಿಯ ಒಂದು ಧ್ವನಿ ಮುದ್ರಣವನ್ನು ಕೇಳೋಣ.

ಉಳಿದಂತೆ ನಮ್ಮ ದಕ್ಷಿಣ ಭಾರತ ಶಾಸ್ತ್ರೀಯ ಸಂಗೀತ ಪದ್ಧತಿಯನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಎಂದು ಕರೆಯುತ್ತಾರೆ. ಹಲವಾರು ವಿಷಯಗಳಲ್ಲಿ ಭಾರತದ ಶಾಸ್ತ್ರೀಯ ಸಂಗೀತವು ಒಂದೇ ತರಹನಾಗಿದ್ದರೂ ಕೂಡ ಕರ್ನಾಟಕ ಸಂಗೀತದಲ್ಲಿ ಕೃತಿಗಳು ಕಟ್ಟುನಿಟ್ಟಾಗಿದ್ದು ಗಮಕಗಳಿಗೆ ಹೆಚ್ಚು ಮಹತ್ವವಿರುತ್ತದೆ. ಹಾಗೆಯೇ ಹಿಂದೂಸ್ತಾನಿ ಸಂಗೀತದಲ್ಲಿ ರಾಗ ವಿಸ್ತರಣೆ ಮತ್ತು ಕಲ್ಪನೆಗೆ ಇನ್ನೂ ಹೆಚ್ಚಿನ ಸ್ವಾತಂತ್ರ್ಯವಿರುತ್ತದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪ್ರಮುಖವಾದಿಗಳು ವೀಣೆ, ಕೊಳಲು, ವಯಲಿನ್, ಮೃದಂಗ, ಘಟ, ನಾದಸ್ವರ ಮುಂತಾದವು. ತ್ಯಾಗರಾಜರು, ಶ್ಯಾಮಶಾಸ್ತ್ರಿಗಳು, ಮುತ್ತುಸ್ವಾಮಿ ದೀಕ್ಷಿತರಂತಹ ಮೇರು ವಾಗ್ಗೇಯಕಾರರು, ಪುರಂದರದಾಸರು, ಕನಕದಾಸರಂತಹ ಮೇರು ದಾಸರು ನಮ್ಮ ಸಂಗೀತವನ್ನು ಸಮೃದ್ಧಿಗೊಳಿಸಿದ್ದಾರೆ. ಇಂತಹ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಒಂದು ಕೃತಿಯನ್ನು ಈಗ ಕೇಳೋಣ.

0: ಶ್ರೋತೃಗಳೇ, ಇಂದಿನ ಸಂಚಿಕೆಯಲ್ಲಿ ಪ್ರಪಂಚದಾದ್ಯಂತ ಪ್ರಚಲಿತದಲ್ಲಿರುವ ವಿವಿಧ ಶಾಸ್ತ್ರೀಯ ಸಂಗೀತ ಪ್ರಕಾರಗಳ ಒಂದು ಪಕ್ಷಿ ನೋಟವನ್ನು ನೋಡಲು ಪ್ರಯತ್ನಿಸಲಾಯಿತು. ಮುಂಬರುವ ಸಂಚಿಕೆಗಳಲ್ಲಿ ಸಂಗೀತ ಕಲೆಯ ಮತ್ತಷ್ಟು ವಿವಿಧ ಅಂಶಗಳನ್ನು ತಿಳಿದುಕೊಳ್ಳೋಣ ಎಂದು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರಗಳು.
1: ಸ್ವರ ಸಂಚಾರ ಸಂಗೀತ ಲೋಕದಲ್ಲೊಂದು ವಿಹಾರ ಕಾರ್ಯಕ್ರಮ ಕೇಳಿದರೆ. ಪ್ರಸ್ತುತಿ ಆಹಿರಿ ಪುಟ್ಟಿ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ವನಿತಾ ವಿಹಕ್ಕೆ ಆತ್ಮೀಯ ಸ್ವಾಗತ. ಗೆಳತಿಯರೇ, ಈ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞರಾದ ಹಾಸನದ ತನುಶ್ರೀ ಉದಯ ರವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳಾರ್.
1: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಆಹಾರ ತಜ್ಞರಾಗಿರುವಂತಹ ಹಾಸನದ ತನುಶ್ರೀ ಉದಯ ರವಿ ಅವರಿದ್ದಾರೆ. ಮೇಡಮ್ ನಮಸ್ಕಾರ.
2: ನಮಸ್ತೆ ಮ್ಯಾಮ್,
1: ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು.
1: ನಾವು ಬೇರೆ ಬೇರೆ ಕಾಯಿಲೆಗಳಿಗೆ ಸಂಪಟ್ಟ ಹಾಗೆ ವೈದ್ಯರನ್ನ ಕರೆದು ಮಾತಾಡಿಸ್ತೀವಿ. ಈಗ ಆಹಾರಕ್ಕೆ ವೈದ್ಯರು ಅನ್ನೋದು ಇತ್ತೀಚಿನ ಪರಿಕಲ್ಪನೆ. ಇದು ತಲೆ ತಲಾಂತರದಿಂದ ನಮ್ಮಲ್ಲಿ ಯಾರು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾರೋ, ಅಜ್ಜಿ ಮಾಡ್ತಾರೋ, ಅಮ್ಮ ಮಾಡ್ತಾರೋ, ಅಕ್ಕ ಮಾಡ್ತಾರೋ, ಅವರೇ ನಮಗೆ ಆಹಾರ ತಜ್ಞರಾಗಿದ್ರು. ಈಗ ಬದಲಾದ ಪರಿಸ್ಥಿತಿಯಲ್ಲಿ, ಬದಲಾದ ಜೀವನ ಶೈಲಿ ಇವೆಲ್ಲ ಇರೋದ್ರಿಂದ ನಮಗೆ ಹೊರಗಿನ ಸಹಾಯ ಅಗತ್ಯವಾಗಿ ಬೇಕು. ಅದು ಯಾವುದ್ರಲ್ಲಿ ಅಂತಂದ್ರೆ ಆಹಾರ ಔಷಧಿ, ಆಹಾರವೇ ಔಷಧಿ ಅಲ್ವಾ. ಆವಾಗ ಅದು ಆಯಾ ಕಾಲ ತಕ್ಕ ಹಾಗೆ ಅಡಿಗೆ ಮಾಡ್ತಿದ್ರು. ಪ್ರತಿ ಸೀಸನ್ಗೂ ನಮ್ಮ ಅಡಿಗೆ ಚೇಂಜ್ ಆಗ್ತಾ ಇತ್ತು. ಆಮೇಲೆ ಹಬ್ಬಕ್ಕೆ ಚೇಂಜ್ ಆಗ್ತಾ ಇತ್ತು. ಆಮೇಲೆ ವೆದರ್ಗೆ ಚೇಂಜ್ ಆಗ್ತಾ ಇತ್ತು. ಮಳೆಗಾಲಕ್ಕೆ ಬೇರೆ, ಚಳಿಗಾಲಕ್ಕೆ ಬೇರೆ,
2: ಸೀಸನಲ್ ಫ್ರೂಟ್ಸ್.
1: ಈಗ ಹಂಗಲ್ಲ, ನಮ್ಮ ಜಗತ್ತಿನಾದ್ಯಂತ ಸಿಗುವಂತಹ ಎಲ್ಲಾ ಆಹಾರ ಪರಿಕರಗಳು, ಪದ್ಧತಿಗಳು ಅವೆಲ್ಲ ನಮ್ಗೆ ತಿಳ್ಕೊಂಡಿದೀವಿ ನಮ್ಮ ಕೈಯಲ್ಲಿರುವಂತಹ ಮೊಬೈಲ್ ಮೂಲಕ. ಹಾಗಾಗಿ ಯಾರಿಗೇನು ಇಷ್ಟನೋ ಅದನ್ನೇ 365 ದಿನನೂ ತಿನ್ನುವಂತಹ ಅಭ್ಯಾಸ ಮಾಡಿಕೊಂಡು ನಮ್ಮ ದೇಹ ಅದಕ್ಕೆ ಸಿದ್ಧಿಸ್ತಾ ಇಲ್ಲ ಅನ್ನುವಂಥದ್ದು. ಬಹಳಷ್ಟು ಜನ ವೈದ್ಯರು ನೀವು ಮೊದಲು ಆಹಾರ ಪದ್ಧತಿಯನ್ನ, ಜೀವನ ಶೈಲಿಯನ್ನ ಸರಿ ಮಾಡ್ಕೊಳ್ಳಿ. ಅದರಿಂದ ಮೊನ್ನೆ ಒಬ್ರು ಹೇಳ್ತಾ ಇದ್ರು, 80% ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಆ ಕಾರಣಕ್ಕೆ ನಿಮ್ಮನ್ನ ಇವತ್ತು ಇಲ್ಲಿ ಕರೆಸಿದೀವಿ. ನಮ್ಮ ಎಲ್ಲ ಕೇಳುಗರು ನಿಮ್ಮ ಮಾತುಗಳನ್ನ ಕೇಳಲಿಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಶುರು ಮಾಡೋಣ. ಆಹಾರ ಹೇಗೆ ಔಷಧ ಆಗುತ್ತೆ?
2: ನಾವ್ ಅದನ್ನೇ ಹೇಳ್ತೀವಿ, ಫುಡ್ ಇಸ್ ಅವರ್ ಮೆಡಿಸಿನ್ ಅಂತ. ಅಂದ್ರೆ ಆಹಾರನೇ ನಮ್ಮ ಔಷಧಿ ಅಂತ. ಸೊ ನಮ್ಮ ಆಹಾರ ಪದ್ಧತಿ ಕರೆಕ್ಟ್ ಆಗಿದ್ರೆ, ನಾವು ಸಮತೋಲನವಾಗಿ ಆಹಾರನ ಸೇವಿಸಿದ್ರೆ, ಇವಾಗ ಬರುವಂತ ಜೀವನ ಶೈಲಿ ಅಂದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಡಯಾಬಿಟಿಸ್ ಆಗಿರ್ಬೋದು, ಬಿಪಿ, ಹೈಪರ್ ಟೆನ್ಷನ್ ಅಂತ ಏನ್ ಕರಿತೀವಿ, ಒಬೆಸಿಟಿ ಅಂದ್ರೆ ತೂಕ ಜಾಸ್ತಿ ಆಗೋದು, ಅಥವಾ ಥೈರಾಯ್ಡ್ ಸಮಸ್ಯೆ, ಹೆಣ್ಮಕ್ಳಿಗೆ PCOD, PCOS, ಈ ತರ ಎಲ್ಲ ಸಮಸ್ಯೆಗಳನ್ನ ಬರ್ದಿರೋ ತರ ತಡೆಗಟ್ಕೋಬಹುದು.
1: ಅಂದ್ರೆ ಆಹಾರ ಪದ್ಧತಿ ಅಂದ್ರೆ ಸಮತೋಲಿತ ಆಹಾರ,
2: ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೀವಿ.
1: ಸಮತೋಲಿತ ಮತ್ತು ಪೌಷ್ಟಿಕ
2: ಆಹಾರ. ಎಸ್, ಎಕ್ಸಾಕ್ಟ್ಲಿ. ಪೌಷ್ಟಿಕ ಆಹಾರದಿಂದ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ನ ರಿವರ್ಸ್ ಮಾಡ್ಕೊಬಹುದು, ಮತ್ತೆ ಬರ್ದಿರೋ ತರ ನಾವು ಕಾಪಾಡ್ಕೋಬಹುದು. ನಮ್ಮ ಆಹಾರ ಪದ್ಧತಿ, ಅದ್ರ ಜೊತೆಗೆ ವ್ಯಾಯಾಮ, ಒಟ್ಟಾರೆ ನಮ್ಮ ಲೈಫ್ ಸ್ಟೈಲ್, ಜೀವನ ಶೈಲಿನ ಕರೆಕ್ಟ್ ಆಗಿ.
1: ಒಂದು ಕಾಲ ಇತ್ತು ಊಟ ತಿನ್ಲಾರ್ದೆ ವೀಕ್ನೆಸ್ ಬರ್ತಿತ್ತು.
2: ಹೌದು
1: ಅಲ್ವಾ?
2: ಹೌದು.
1: ಈಗ ಊಟ ತಿಂದು ವೀಕ್ನೆಸ್ ಬರ್ತಿದೆ, ಮತ್ತೆ ಊಟ ಹೆಚ್ಚಾಗಿ
2: ಜಾಸ್ತಿ ತಿನ್ನೋದ್ರಿಂದ ಕಾಯಿಲೆ ಬರ್ತಿದೆ. ಕ್ಯಾಲೋರೀಸ್ ಜಾಸ್ತಿ ಆದಾಗ ಕಾಯಿಲೆ ಬರ್ತಾ ಇದೆ. ಪೌಷ್ಟಿಕಾಂಶ ಇಲ್ದಿರುವಂತ ಆಹಾರನ ಜಾಸ್ತಿ ಸೇವಿಸ್ತಾ ಇದೀವಿ. ನಾಲೆಜ್ ಇಲ್ಲ ಅಂದ್ರೆ, ಇವಾಗ ಪ್ರೊಸೆಸ್ ಫುಡ್ಸ್ ಅಂತ ಏನ್ ಹೇಳ್ತೀವಿ, ಎಲ್ಲಾ ಕಡೆ ನಮ್ಗೆ ಫಾಸ್ಟ್ ಫುಡ್
1: ಪ್ಯಾಕೆಟ್
2: ಅಲ್ಲಿ ಸಿಗುವಂತದ್ದು, ಮತ್ತೆ ಬೇಗ ಸಿಗುವಂತದ್ದು, ಒಂದು ಟೇಸ್ಟಿಂಗ್ ಪೌಡರ್ಸ್ ಎಲ್ಲ ಹಾಕಿರುವಂತದ್ದು, ಈ ತರ ಫುಡ್ಸ್ ಗೆ ಜಾಸ್ತಿ ನಾವು
1: ಕರಿದ ಆಹಾರಗಳು ಹುರಿದಿದ್ದು, ಆಮೇಲೆ ಅದಕ್ಕೆ
2: ಕಲರ್ಫುಲ್ ಆಗಿರುವಂತದ್ದು, ಆ ತರದಕ್ಕೆ ಜಾಸ್ತಿ ಇದು ಮಾಡ್ತಾ ಇದೀವಿ. ಈಗ ಮುಂಚೆ ಎಲ್ಲ ಬ್ಯಾಲೆನ್ಸ್ ಡೇ ತಿಂತಾ ಇದ್ರ ಅಂತ ಕೇಳಿದ್ರೆ, ಅವ್ರಿಗೆ ಫಸ್ಟ್ ಆಫ್ ಆಲ್ ಎಕ್ಸ್ಪೋಜರ್ ಇರ್ಲಿಲ್ಲ ಈ ತರ ಫುಡ್ಸ್ ಗೆ. ಏನೋ ಫಾಸ್ಟ್ ಫುಡ್ಸ್ ಆಗಿರ್ಬೋದು, ಪ್ರೊಸೆಸ್ ಫುಡ್ಸ್, ಮನೇಲೆ ಮಾಡ್ಬೇಕಾಗಿತ್ತು.
1: ಅಲ್ಲಿ ಏನ್ ಸಿಗುತ್ತೆ ಅದನ್ನೇ
2: ಮಾಡ್ಬೇಕಾಗಿತ್ತು. ಅಂಡ್ ಏನಂತಂದ್ರೆ, ಅವಾಗ ಸೀಸನಲ್ ವೆಜಿಟೇಬಲ್ಸ್, ಈಗ ನೀವು ಅಮ್ಮ ಅಜ್ಜಿ ಎಲ್ಲ ಮಾತಾಡ್ಸಿದ್ರೆ ಅವ್ರು ಹೇಳ್ತಾರೆ ಅವರೆಕಾಯಿ ಸೀಸನ್ ಅಂದ್ರೆ ಅವರೆಕಾಯಿ ಅದನ್ನೇ ತಿಂತಾ ಇದ್ರು, ಅಥವಾ ಲೈಕ್ ಗೆಣಸಿನ ಸೀಸನ್ ಗೆಣಸ್ ತಿಂತಾ ಇದ್ರು. ಸೊ ಸೀಸನಲ್ ವೆಜಿಟೇಬಲ್ಸ್, ಫ್ರೂಟ್ಸ್, ನೀವು ಹೇಳ್ದಾಗೆ ಆ ಕಾಲಕ್ಕೆ ಪ್ರಕೃತಿ ನಮ್ಗೆ ಆಹಾರ ಕೊಟ್ಬಿಟ್ಟಿದೆ. ಅಂದ್ರೆ ಇವಾಗ ನೋಡಿ, ವಿಂಟರ್ ಅಲ್ಲಿ ಕಿತ್ತಲೆ ಬರುತ್ತೆ ನಮ್ ಕಡೆ ಅಂತಂದ್ರೆ, ಬಿಕಾಸ್ ವೈಟಮಿನ್ ಸಿ ಸಿಬೇಕಾಗಿ ಬರುತ್ತೆ, ಬಿಕಾಸ್ ಅದ್ರಲ್ಲೂ ವೈಟಮಿನ್ ಸಿ ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ಲಿಕ್ಕೆ ವೈಟಮಿನ್ ಸಿ. ಸೊ ಇವಾಗ ಸಮ್ಮರ್ ಅಲ್ಲಿ ವೈಟಮಿನ್ ಎ ಇರುವಂತದ್ದು ಅಂದ್ರೆ ಮಾವಿನಣ್ಣು, ಹಲಸಿನಣ್ಣು, ವಾಟರ್ಮೆಲನ್, ಬಿಕಾಸ್ ಇವಾಗ ಹೈಡ್ರೇಷನ್ ಬೇಕು. ಸೊ ಪ್ರಕೃತಿಯಲ್ಲೇ ನಮಗೆ ಬೇಕಾಗಿರುವಂತ ಫ್ರೂಟ್ಸ್, ವೆಜಿಟೇಬಲ್ಸ್ ಕೊಟ್ಬಿಟ್ಟಿದ್ದಾರೆ. ಬಟ್ ನಾವು ಅದನ್ನ ಜಾಸ್ತಿ ಬಳಸದಲ್ಲ,
1: ಅವಾಯ್ಡ್ ಮಾಡ್ಬಿಟ್ಟು
2: ಅದನ್ನ ಅವಾಯ್ಡ್ ಮಾಡಿ ಎಕ್ಸಾಟಿಕ್ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಅಂತಾನೆ ಹುಡ್ಕೊಂಡು ಹೋಗ್ತೀವಿ. ಅಂದ್ರೆ ಕಿವಿನೇ ತಿನ್ಬೇಕು, ಡ್ರ್ಯಾಗನ್ ಫ್ರೂಟೇ ತಿನ್ಬೇಕು, ಆತರ ಇಲ್ಲ. ನಮ್ಮ ಸುತ್ತಮುತ್ತ ನಮ್ಮ ಗಾರ್ಡನ್ ಅಲ್ಲಿ ಈಸಿಯಾಗಿ ಸಿಗುತ್ತೆ.
1: ಹಂಗಂದ್ರೆ ಈ ಹಸನದಲ್ಲಿ ಇರುವಂತವರು ಯಾವ್ಯಾವ ಹಣ್ಣುಗಳನ್ನ ತಿನ್ಬೇಕು, ಯಾವ್ದನ್ನ ತಿನ್ಬಾರ್ದು? ಕಿವಿ ಎಲ್ಲ ನಾವು ಬೆಳೆಯೋದೇ ಇಲ್ಲ.
2: ಹೌದು,
1: ಕಿವಿ ಬೆಳೆಯಲ್ಲ, ಬೆರೀಸ್ ಬೆಳೆಯಲ್ಲ ನಾವು. ಈಗ ಅದನ್ನೇ ಪ್ಯಾಕೆಟ್ ಅಲ್ಲಿ ಸಿಗುವಂತದನ್ನ ನಾವು ಅದೇ ನೀಡಿದ್ರೆ
2: ಆದಷ್ಟು ಫಸ್ಟ್ ಪ್ರಿಫರೆನ್ಸ್ ನಮ್ಗೆ ಲೋಕಲ್ ಅಲ್ಲಿ ಸಿಗುವಂತ ಫ್ರೂಟ್ಸ್ ಗೆ ಕೊಡ್ಬೇಕು, ಅಂದ್ರೆ ಪಪ್ಪಾಯ, ಕಿತ್ತಳೆ, ಬಾಳೆಹಣ್ಣು ಈ ತರದಕ್ಕೆ. ಬಟ್ ಈಗ ಸ್ಪೆಸಿಫಿಕ್ ಕಾಯಿಲೆ, ಈಗ ಡಯಾಬಿಟಿಸ್ ಎಲ್ಲ ಇರುವಂತವ್ರು ಈ ಹಲಸಿನಣ್ಣು, ಮಾವಿನಣ್ಣು ಈ ತರದನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡಿ ಅಂತ ಹೇಳ್ತೀವಿ, ಬಿಕಾಸ್ ಗ್ಲೈಸಮಿಕ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ ಅಂತ. ಸೊ ಅದು ಬಿಟ್ಟು ಪ್ರಿಫರಬಲಿ ಲೋಕಲ್ ಅಲ್ಲಿ ಅವೈಲಬಲ್ ಇರುವಂತದ್ದು ಜಾಸ್ತಿ ನಮ್ಗೆ ಹೆಚ್ಚಾಗಿ ಸಿಗುವಂತ.
1: ಒಂದು ಇಲ್ಲಿ ಬೆಳೆಯೋದಿಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಅವಾಯ್ಡ್ ಮಾಡೋದ್ ಬೇಡ, ಆದ್ರೆ ಅದಕ್ಕೆ ಆಮೇಲೆ ಅದನ್ನ ಶೇಖರಿಸಿ ಇಡ್ಲಿಕ್ಕೆ ಅದರದ್ದು ಪ್ರಾಸೆಸ್ ಇದೆಯಲ್ಲ, ಅದನ್ನ ಕರೆಕ್ಟ್ ಆಗಿ
2: ಆಪಲ್ ತಿನ್ಬೇಕು ಅಂತ ಒಂದ್ ಮೆತ್ತರೆ ಅಲ್ವಾ, ಈಗ ಹುಷಾರಿಲ್ಲ ಅಂತ ಆಪಲ್ ತಿನ್ಬೋದಾ ಅಂತ ಕೇಳ್ತಾರೆ, ಸೀಬೆಕಾಯಿ ತಿನ್ಬೋದಾ ಅಂತ ಕ್ವಶನ್ ಕೇಳಲ್ಲ ನಂಗೆ, ಆಪಲ್ ತಿನ್ಬೋದಾ ಅಂತ. ಅದಕ್ಕೆ ನಾನು ಹೇಳ್ತೀನಿ ಆಪಲ್ ತಿನ್ಬೇಕಂತೇನಿಲ್ಲ, ಬಿಕಾಸ್ ಅಲ್ಲಿಗೆ ಕಾಸ್ಟ್ಲಿ ಆಗತ್ತೆ, ಬಿಕಾಸ್ ಅದು ಅಲ್ಲಿಂದ ಪ್ರೊಸೆಸ್ ಆಗಿ ಬಂದು ವಿ ಡೋಂಟ್ ನೋ ಅಲ್ಲ ಎಷ್ಟು ತಿಂಗಳುಗಳು ಅಥವಾ ದಿನಗಳಾಗುತ್ತೆ ಅದನ್ನ ಪ್ರೊಸೆಸ್ ಮಾಡಿ ಅಂತ. ಅದಕ್ಕೆ ನಾನು ಹೇಳ್ತೀನಿ ನಿಮ್ ತೋಟದಲ್ಲಿ ಸಿಗುವಂತ ಸೆಕಾಯಿ, ಪಪ್ಪಾಯ ಈ ತರ ಹಣ್ಣುಗಳನ್ನೇ ತಿನ್ನಿ, ತೊಂದರೆ ಇಲ್ಲ.
1: ಸಾಮಾನ್ಯ ನಿಮ್ಮ ಹತ್ರ ಯಾವ ತರದ ಸಮಸ್ಯೆ ಆದವ್ರು ಬರ್ತಾರೆ?
2: ಓಕೆ, ನಾನು ಕಳೆದ 6 ವರ್ಷಗಳಿಂದ ಡಯಾಬಿಟಿಷಿಯನ್ಸ್ ಅವ್ರಿಗೇನೆ ಡಯಾಬಿಟಿಸ್ ಎಜುಕೇಶನ್ ಮಾಡ್ತಾ ಇರೋದು. ಬಟ್ ನನಗೆ ತೂಕ ಕಮ್ಮಿ ಮಾಡ್ಕೊಳ್ಳೋರು, ಜಾಸ್ತಿ ಮಾಡ್ಕೋಬೇಕಾಗಿರೋರು, ಮತ್ತೆ ಪಿ ಸಿ ಓ ಡಿ ತೊಂದರೆ ಇರೋರು, ಥೈರಾಯ್ಡ್ ತೊಂದರೆ ಇರೋರು, ತೂಕ ಜಾಸ್ತಿ ಇರೋದ್ರಿಂದ ಮೈ ನೋವೆಲ್ಲ ಜಾಸ್ತಿ ಆಗಿ ವೇಟ್ ಲಾಸ್ ಮಾಡ್ಬೇಕು ಅಂತ, ಕೆಲವು ಒಂದೊಂದ್ಸತಿ ಕಿಡ್ನಿ ಸಮಸ್ಯೆ ಇರುವಂತವ್ರು ಈ ತರದವರೆಲ್ಲ ಬರ್ತಾರೆ, ಕಿಡ್ನಿ ಸ್ಟೋನ್ ಇರುವಂತವ್ರು. ಮತ್ತೆ ಹೆಚ್ಚಾಗಿ ಇವಾಗ ನನಗೆ ಬರ್ತಿರೋದು ಗ್ಯಾಸ್ಟ್ರೈಟಿಸ್ ಸಮಸ್ಯೆ. ಅಂದ್ರೆ ನಾವು ಗಟ್ಟನ್ನ ನಮ್ಮ ಹೊಟ್ಟೆನ ಸೆಕೆಂಡ್ ಬ್ರೈನ್ ಅಂತ ಕರಿತೀವಿ. ಸೊ ಹೊಟ್ಟೆ ಒಂದು ನಾವು ಸರಿಯಾಗಿ ಇಟ್ಕೊಂಡಿಲ್ಲ ಅಂತಂದ್ರೆ ತುಂಬಾ ಕಾಯಿಲೆಗಳು ಹೊಟ್ಟೆಯಿಂದನೇ ಬರುವಂತದ್ದು. ಸೊ ಗ್ಯಾಸ್ಟ್ರೈಟಿಸ್ ಕೂಡ ಸಿವಿಯರ್ ಆಗಿ ನಾನು ಇವಾಗ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ.
1: ಯಾರೇ ಒಂದು ಕಾಯಿಲೆಯಿಂದ ಬಳಲ್ತಾ ಇರುವಂತವ್ರು ನಿಮ್ಮ ಹತ್ರ ಬರ್ತಾರೆ, ಆಹಾರದಿಂದನೇ ಸರಿ ಮಾಡ್ಕೊಳ್ಳೋಣ ಅನ್ನೋ ಮನಸ್ಥಿತಿ ಇರೋರು ಮಾತ್ರ ಈ ಆಹಾರ ತಜ್ಞರ ಹುಡುಕೊಂಡು ಹೋಗುವಂತದ್ದು, ಇಲ್ಲಾಂದ್ರೆ ಮಾತ್ರ ತಗೊಳ್ಳೋಣ ಆರಾಮ.
2: ಹೌದು, ಯಾಕಂದ್ರೆ ಹಾಸನಲ್ಲಿರುವಂತ ಡಾಕ್ಟರ್ಸ್ ವೈದ್ಯರೇನೆ ತುಂಬಾ ಸತಿ ರೆಕಮೆಂಡ್ ಮಾಡ್ತಾರೆ, ಹೋಗಿ ನೀವು ನ್ಯೂಟ್ರಿಷನಿಸ್ಟ್ ಹತ್ರ ಅಥವಾ ಡೈಷನ್ ಹತ್ರ ಆಹಾರ ಪದ್ಧತಿ ಸರಿ ಮಾಡ್ಕೊಳ್ಳಿ ಅಂತ ನೀವು ಹೇಳ್ದಾಗ. ಬಟ್ ತುಂಬಾ ಕೆಲವು ಜನ ಮಾತ್ರ ಅವರು ಆಸಕ್ತಿಯಿಂದ ಮನ್ಸ್ ಮಾಡಿ ಅನ್ನ, ಕೆಲವ್ರು ಹೆಂಗಂದ್ರೆ ಇರೋದ್ ಒಂದೇ ಜೀವನ ಹಿಂದೂ ಬಿಟ್ಟೆ ಬದುಕ್ತಿವಿ ಅಂತ ಹೇಳ್ತಾರೆ, ಅಥವಾ ಮಾತ್ರೆ ತಗೊಂಡೇ ವಾಸಿ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಬಟ್ ಹೌದು, ಇರೋದ್ ಒಂದೇ ಜೀವನ, ಒಳ್ಳೆ ಆಹಾರ ತಿಂದು ಜಾಸ್ತಿ ದಿನ ಆರೋಗ್ಯವಾಗಿ ಬದುಕಬಹುದು ಅಂತ ಅವರಿಗೆ ಆಗಲ್ಲ.
1: ಈಗ ಆಹಾರವೇ ಔಷಧಿ ಅಂದಾಗ ಒಂದು ಮಾತ್ರೆ ಕೊಡುವ ಕಡಿಮೆ ಸಮಯದ ರಿಲೀಫ್ ಇದೆಯಲ್ಲ, ಅದು ಒಂದು ಊಟ ತಿಂದ ತಕ್ಷಣ ಸಿಗಲ್ಲ. ಸಾಮಾನ್ಯವಾಗಿ ಈಗ ತೂಕ ಇಳಿಸ್ಕೊಳಕ್ ಬಂದ್ರು ಅಂತ ಇಟ್ಕೊಳ್ಳಿ, ಅಥವಾ ಪಿ ಸಿ ಓ ಡಿ, ಪಿ ಸಿ ಓ ಎಸ್, ಥೈರಾಯ್ಡ್, ಇವ್ರು ಏನ್ ಲೈಫ್ ಲಾಂಗ್ ಅಂದ್ರೆ ಅವರು ಜೀವನ ಇರೋವರೆಗೂ ನೀವು ಹೇಳಿರುವ ಆಹಾರ ಪದ್ಧತಿನೇ ಅನುಸರಿಸಬೇಕಾ, ಅಥವಾ ನಿಗದಿತ ಸಮಯ ಇರುತ್ತೆ ಒಂದ್ 3 ತಿಂಗಳು 6 ತಿಂಗಳು ಅಷ್ಟಕ್ ಮಾಡಿದ್ರೆ ಸಾಕ, ಹೇಗೆ?
2: ಅದು ಸ್ಟೇಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಏನಾದ್ರೂ ನಿಮ್ಗೆ ಪ್ರೀ ಡಯಾಬಿಟಿಕ್ ಇದ್ದೀರಾ ಅಥವಾ ತುಂಬಾ ಬಾರ್ಡರ್ ಅಲ್ಲಿ ಇದೆ ಅಂತ ಅಂದ್ರೆ ಅದನ್ನ ರಿವರ್ಸ್ ಮಾಡ್ಕೊಳ್ಳೋವರೆಗೂ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಡಯಟ್ ಅಲ್ಲಿದ್ದು ಆಮೇಲೆ ಅವರು ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಸೊ ಇವಾಗ ವೇಟ್ ಲಾಸ್ ಅಂತ ಬಂದ್ರೆ, ವೇಟ್ ಲಾಸ್ ಮಾಡುವಾಗ ಅದು ಸ್ವಲ್ಪ ದಿನಕ್ಕೆ ಮಾತ್ರ ವೆಕೇಶನ್ ತರ ಅಲ್ಲ. ಈಗ ತುಂಬಾ ಟ್ರೈ ಮಾಡ್ಬಿಟ್ಟಿರ್ತಾರೆ, ಜಿಮ್ಮಿಗೆ ಹೋಗಿರ್ತಾರೆ, ಡಯಟ್ ಮಾಡ್ಬಿಟ್ಟಿರ್ತಾರೆ, ಅದನ್ನ ಬಿಟ್ಟ ತಕ್ಷಣ ಮತ್ತೆ ವೇಟ್ ಗೇನ್ ಹಾಕ್ತಾರೆ. ಅದಕ್ಕೆ ನಾನೇನ್ ಹೇಳೋದು ಅಂದ್ರೆ, ಒಂದ್ಸತಿ ಒಂದು ಜೀವನ ಶೈಲಿನಲ್ಲಿ ಬದಲಾವಣೆ ಮಾಡ್ಕೊಂಡು ಡಿಸಿಪ್ಲಿನ್ ಅಳವಡಿಸ್ಕೊಂಡ್ಬಿಟ್ರೆ ಅದನ್ನ ಲೈಫ್ ಲಾಂಗ್ ಫಾಲೋ ಮಾಡ್ಕೊಂಡು ಹೋಗೋದು ಕಷ್ಟ ಆಗಲ್ಲ. ಅಂಡ್ ನಾವು ಆತರ ಏನೋ ಸಿವಿಯರ್ ಆಗಿರುವಂತ ಡಯಟೋ ಅಥವಾ ಫಾಲೋ ಮಾಡಕ್ ಆಗದಿರೋ ತರದ್ ಕೊಡಲ್ಲ. ನಾವು ತಿನ್ನುವಂತ ನಾರ್ಮಲ್ ಆಗಿ ತಿನ್ನುವಂತ ಫುಡ್ ಅಲ್ಲೇನೆ ಹೇಗೆ ನಮ್ಮ ಪ್ಲೇಟ್ ಅನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತಾನೆ ಹೇಳ್ಕೊಡೋದು. ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫೈಬರ್, ಗುಡ್ ಫ್ಯಾಟ್, ವೈಟಮಿನ್ಸ್, ಮಿನರಲ್ಸ್.
1: ಗುಡ್ ಫ್ಯಾಟ್ ಅಂದ್ರೆ ಏನು?
2: ಗುಡ್ ಫ್ಯಾಟ್ ಅಂತಂದ್ರೆ ಒಳ್ಳೆಯ ಕೊಬ್ಬಿನ ಅಂಶ.
1: ಏನೇನು ಸಾಮಾನ್ಯ ಅಡಿಗೆ ಎಣ್ಣೆ ಎಲ್ಲರೂ ಫ್ಯಾಟ್ಗೋಸ್ಕರ ಬಳಸ್ತಾರೆ,
2: ಅದನ್ನ ಬಿಟ್ರೆ ಶುದ್ಧ ಹಸುವಿನ ತುಪ್ಪ ಅಂತಂದ್ರೆ
1: ಹಸು ತುಪ್ಪನೇ ಆಗ್ಬೇಕಾಗಿಲ್ಲ,
2: ಶುದ್ಧ ತುಪ್ಪ. ಅದು ಬಿಟ್ರೆ ಸೀಡ್ಸ್ ಇಂದ ಬರುವಂತ ಫ್ಯಾಟ್ ಅನ್ನ ಗುಡ್ ಫ್ಯಾಟ್ ಅಂತ ಕರಿತೀವಿ. ಅಂದ್ರೆ ಬೀಜ,
1: ಕಡಲೆ ಬೀಜನ ಬರುತ್ತೆ ಅದ್ರ,
2: ಕಡಲೆ ಬೀಜ. ಬಟ್ ಎಲ್ಲದೂ ಮಿತವಾಗಿ ತಗೋಬೇಕು. ಕೆಲವೊಂದೊಂದು ಕಂಡೀಷನ್ಗೆ ಇವಾಗ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಇದ್ರೆ ಗುಡ್ ಫ್ಯಾಟ್ ಅನ್ನು ಕೂಡ ಅವರು ಇವಾಗ ಒಮೇಗಾ 3 ಒಮೇಗಾ 6 ಅದೆಲ್ಲ ಇದೆಯಲ್ವಾ, ಒಮೇಗಾ 3 ಯೂಸ್ಫುಲ್ ಆಗುತ್ತೆ. ಬಟ್ ಒಮೇಗಾ 6 ಎಲ್ಲ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡ್ರೆ ಅವರಿಗೆ ತೊಂದರೆ ಆಗುತ್ತೆ. ಕೆಲವೊಂದೊಂದು ಕಾಯಿಲೆಗಳಿಗೆ ರೆಸ್ಟ್ರಿಕ್ಟ್ ಮಾಡ್ತೀವಿ. ಅದು ಬಿಟ್ರೆ ಒಳ್ಳೆ ಉತ್ತಮ ಕೊಬ್ಬು ಅಂತ ಅಂದ್ರೆ ಬೀಜಗಳಿಂದ ಬರುವಂತದ್ದು. ಇವಾಗ ನೀವು ನೋಡ್ತಾ ಇದ್ದೀರಾ, ಗಾಣದೆಣ್ಣೆ, ಕಡಲೆಕಾಯಿ ಬೀಜದೆಣ್ಣೆ, ಸೂರ್ಯಕಾಂತಿ ಬೀಜದೆಣ್ಣೆ,
1: ತೆಂಗಿನಕಾಯಿ ಬೆಳೆಯೋ ಏರಿಯಾ ತೆಂಗಿನ ಎಣ್ಣೆ.
2: ತೆಂಗಿನ ಎಣ್ಣೆ ಇವಾಗ ಸಮ್ಮರ್ ಅಲ್ವಾ, ಸೊ ಈ ಕಾಲದಲ್ಲಿ ಬಳಸೋದು ಆಕ್ಚುಲಿ ವೆರಿ ಸೂಟಬಲ್. ಆದ್ರೆ ನಮ್ಮ ಈ ಕಡೆ ಪ್ರದೇಶದಲ್ಲಿ ಸ್ವಲ್ಪ ದಿನ ಆದ್ಮೇಲೆ ಮಳೆ ಮತ್ತೆ ಶೀತ ಶುರು ಆಗುತ್ತೆ, ಆವಾಗ ನೀವು ನೋಡ್ ತೆಂಗಿನ ಎಣ್ಣೆ ಗಟ್ಟಿ ಆಗತ್ತೆ ಅಲ್ವಾ. ಸೊ ಅದರಲ್ಲಿ MCT ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಅಂತ ಕರಿತೀವಿ. ಸೊ ಅದು ಜಾಸ್ತಿ ಇರೋದ್ರಿಂದ ಯಾರಿಗೆ ಕೊಲೆಸ್ಟ್ರಾಲ್ ಅಥವಾ ಕೊಬ್ಬಿನಂಶ ಜಾಸ್ತಿ ಇದೆ ಅವರ ರಕ್ತದಲ್ಲಿ, ಅವರು ಅದನ್ನ ಅವಾಯ್ಡ್ ಮಾಡ್ಬೇಕಾಗ
1: ಮಳೆಗಾಲ ಮತ್ತು
2: ಮಳೆಗಾಲ ಚಳಿಗಾಲದಲ್ಲಿ. ಅಥವಾ ಅವರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂದ್ರೆ ಎಲ್ಲಾ ಟೈಮಲ್ಲೂ ವರ್ಜಿನ್ ಕೊಕೊನಟ್ ಆಯಿಲ್ ಅಥವಾ ತೆಂಗಿನೆಣ್ಣೆನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಸೊ ಸಮ್ಮರ್ ಅಲ್ಲಿ ಬಳಸಬಹುದು, ಯಾಕಂದ್ರೆ ನೋಡಿರ್ಬೋದು ಜಾಸ್ತಿ ಕೋಸ್ಟಲ್ ರೀಜನ್ ಅಲ್ಲಿ ತೆಂಗಿನೆಣ್ಣೆನ ಬಳಸ್ತಾರೆ, ಯಾಕಂದ್ರೆ ಅಲ್ಲಿ ಯಾವಾಗ್ಲೂ ಸ್ವಲ್ಪ ಟೆಂಪರೇಚರ್
1: ಜಾಸ್ತಿ
2: ಸೂಟಬಲ್ ಆಗಿರುತ್ತೆ. ಸೊ ನಮ್ಮ ಟೆಂಪರೇಚರ್ಗೆ ನಾವು ಶೀತಕಾಲದಲ್ಲೆಲ್ಲ ಅದನ್ನ ಬಳಸಿದ್ರೆ ಅದಷ್ಟು
1: ನೀಟಾಗಿ. ಯಾವ ಎಣ್ಣೆ ಸೂಟಬಲ್ ಅಂತ
2: ನಮಗೆ ಎಲ್ಲಾ ತರ ಬೀಜದ ಎಣ್ಣೆಗಳು, ಇವಾಗ ಸೂರ್ಯಕಾಂತಿ ಬೀಜ, ಕುಸುಬೆ ಎಣ್ಣೆ, ಅಗಸೆ ಬೀಜದ ಎಣ್ಣೆ, ಉಚ್ಚಳ್ಳ ಎಣ್ಣೆ ಯೂಸ್ ಮಾಡ್ತಾ ಇದ್ರು, ಅದು ಕೂಡ ಸೂಟಬಲ್ ಆಗತ್ತೆ. ಕಡ್ಡಿಜದ ಎಣ್ಣೆ ಎಲ್ಲದೂ ಚೇಂಜ್ ಮಾಡ್ತಾ ಇರ್ಬೇಕು. ಒಂದೇ ಎಣ್ಣೆನ ವರ್ಷ ಪೂರ್ತಿ ಬಳಸೋದ್ರಿಂದ
1: ಎಲ್ಲ ದಿನಕ್ಕೆ ಒಂದ್ಸರ್ತಿ
2: ಅಟ್ಲೀಸ್ಟ್ ಟೂ ಮಂತ್ಸ್ ತ್ರೀ ಮಂತ್ಸ್
1: ಲೀಟರ್ ಇದನ್ ಬಳಸಿದ್ರೆ
2: ಸೀಸನಲ್ ವೈಸ್ ರೊಟೇಷನಲ್ ಬಳಸಿದ್ರು ಕೂಡ ಬೇರೆ ಬೇರೆ ಬೀಜದಲ್ಲಿರುವಂತ ಬೇರೆ ಬೇರೆ ಒಳ್ಳೆ ಉತ್ತಮ ಕೊಬ್ಬು ಅಥವಾ ವೈಟಮಿನ್ಸ್ ಮಿನರಲ್ಸ್
1: ಇದನ್ನೊಂದು ಅಂದ್ರೆ ಡೈಟರಿ ಚೇಂಜ್ ಇದನ್ನೊಂದು ಎಲ್ಲರೂ ಮಾಡ್ಕೋಬಹುದು. ಎಲ್ಲರ ಮನೇಲೂ
2: ಎಣ್ಣೆ
1: ನಾವು ಎಣ್ಣೆ ಬಳಸ್ತೀವಿ, ಇದೊಂದಾಯ್ತು.
2: ಅಂಡ್ ಮಿತವಾಗಿ ಬಳಸಬೇಕು. ಈಗ ನಿಮ್ಮ ಮನೆಯಲ್ಲಿ ಮೂರ್ ಜನ ಅಥವಾ ನಾಲ್ಕು ಜನ ಇದ್ದೀರಾ ಅಂತಂದ್ರೆ ರೆಸ್ಟ್ರಿಕ್ಟ್ ಮಾಡ್ಬೇಕು ಅಟ್ಲೀಸ್ಟ್ 2 ಲೀಟರ್ ಒಂದು ತಿಂಗಳಿಗೆ. ಸೊ ದಟ್ 500 ml ಅಷ್ಟೇ ಒಬ್ಬರಿಗೆ ಸೇರೋ
1: ಸಾಕು,
2: ಆ ತರ ಲಿಮಿಟ್ ಮಾಡ್ಬೇಕು. ಯಾಕಂದ್ರೆ ಈಗ ನಾನು ಸುಮ್ನೆ ಕೇಳ್ತಾ ಇರ್ತೀನಲ್ಲ, ಎಷ್ಟು ಜನ ಇದ್ದೀರಾ, ಎಷ್ಟು ಲೀಟರ್, 3 ಜನ 4 ಜನ 3 ಲೀಟರ್ 4 ಲೀಟರ್ ಎಣ್ಣೆ ಬಳಸ್ತಾರೆ, ಅದು ನೆಸೆಸಿಟಿ ಇಲ್ಲ. ಸೊ ಅದ್ರ ಬದಲು ನೀವು ಬೇರೆ ಬೀಜಗಳಿಂದ ಅಥವಾ ಡ್ರೈ ಫ್ರೂಟ್ಸ್ ಅಂತ ಏನ್ ಹೇಳ್ತೀವಿ, ಬಾದಾಮಿ ಅಥವಾ ಕಡಲೆ ಬೀಜ ಆ ತರದ್ರಿಂದ ಕೂಡ ನೀವು ಗುಡ್ ಫ್ಯಾಟ್ ಅನ್ನ ತಗೊಬಹುದು.
1: ಇದು ಒಂದಾಯ್ತು. ಇನ್ನೊಂದು, ನೀವು ಹೇಳಿದ ಹಾಗೆ ಬೇರೆ ಬೇರೆ ತೊಂದರೆ ಇರುವಂತವ್ರು ಅವ್ರು ಬಂದು ವೈದ್ಯರನ್ನು ಅಥವಾ ಆಹಾರ ತಜ್ಞರನ್ನ ಕಂಡಾಗ ನೀವು ಅವ್ರಿಗೊಂದು ಚಾರ್ಟ್ ಕೊಡ್ತೀರಾ, ಆ ಚಾರ್ಟ್ ಪ್ರಕಾರ ಮಾಡಲಿ. ಅದರ್ವೈಸ್ ನಾನು ಎಲ್ಲರಿಗೂ ಮಾತಾಡೋದಾದ್ರೆ, ಒಂದು ಈಗ ಫ್ಯಾಟ್ ಎಷ್ಟು ಬಳಸಬೇಕು ಅನ್ನೋದಾಯ್ತು. ಇನ್ನೊಂದು, ಇತ್ತೀಚೆಗೆ ಎಂಡ್ ಏನಂತಂದ್ರೆ ಪ್ರೋಟೀನ್ ರಿಚ್ ಡಯಟ್ ಆಯ್ತಾ. ನಾವು ಪ್ರೋಟೀನ್ ಅನ್ನ ತುಂಬಾ ಕಡಿಮೆ ಬಳಸಿ ನಮ್ದು ಕಾರ್ಬ್ ಯಾವಾಗ್ಲೂ ಮುಂದಿರುತ್ತೆ ನಮ್ಮ ಆಹಾರ ಪದ್ಧತಿಯಿಂದ ಬಂದಿರೋದು.
2: ಆಕ್ಚುಲಿ ನೀವು ಕೇಳಿದ್ರೆ ಅವಾಗೆಲ್ಲ ತುಂಬಾ ಅನ್ನಕ್ಕೆ ಅಥವಾ ಧಾನ್ಯಗಳಿಗೆ ಬರಗಾಲ ಇತ್ತು ಅಂತ ಹೇಳ್ತಾರೆ, ಅಂದ್ರೆ ಕಷ್ಟ ಇತ್ತು ಅಂತ.
1: ಬಟ್ ಮುದ್ದೆಗಿರ್ಲಿಲ್ವಲ್ಲ,
2: ಮುದ್ದೆಗಿರ್ಲಿಲ್ಲ. ಈಗ ಮುದ್ದೆ ಬೆಳಗ್ಗೆನೆ ತಿಂತ ಇದ್ರು, ನಾವೇನ್ ಮಾಡ್ತೀವಿ ಮಧ್ಯಾಹ್ನ ಅಥವಾ ರಾತ್ರಿ ತಿಂತೀವಿ ಅಲ್ವಾ. ಸೊ ಬೆಳಗ್ಗೆನೆ ತಿಂತಿದ್ರು ಮತ್ತೆ ಅದನ್ನ ಬರ್ನ್ ಮಾಡ್ತಾ ಇದ್ರು, ಅಂದ್ರೆ ಚೆನ್ನಾಗಿ
1: ಕೆಲಸ ಮಾಡೋರು.
2: ಮತ್ತೆ ನಮ್ ತರ ಯಾವಾಗ್ಲೂ ತಿಂತಾ ಇರ್ಲಿಲ್ಲ, 3 ಹೊತ್ತು 4 ಹೊತ್ತು ಆತರ ಬೆಳಗ್ಗೆನೆ ತಿಂತಾ ಇದ್ರು, ಅದನ್ನ ಚೆನ್ನಾಗಿ ಕರಗಿಸ್ತಾ ಇದ್ರು, ಮತ್ತೆ ರಾತ್ರಿ ಬಂದು ಊಟ ಮಾಡ್ತಾ ಇದ್ರು ಅಲ್ವಾ. ಇವಾಗ ಒಂದ್ 30-40 ವರ್ಷದಿಂದ ಏನಾಗಿದೆ ಅಂದ್ರೆ, ನಿಮಗ್ ತಿಳಿದ್ರೆ ನನಗ್ ತಿಳಿದಿರೋನು, ನಾವ್ ಅನ್ಕೊಂಡ್ಬಿಟ್ಟಿದೀವಿ ಅನ್ನ ಮುದ್ದೆ ಚಪಾತಿ ಇವೇ ಊಟ ಅಂತ. ಬಟ್ ನೀವ್ ಮಾತಾಡ್ಸಿ ಕೇಳಿದ್ರೆ ಗೊತ್ತಾಗತ್ತೆ, ಅವ್ರು ಹೇಳ್ತಾರೆ ತಪ್ಲಿ ತುಂಬಾ ತರಕಾರಿನೇ ಬೇಕೊಡ್ತಾ ಇದ್ರು ನಮ್ಗೆ. ಗೆಣಸಿನ ಸೀಸನ್ ಅಲ್ಲಿ ಗೆಣಸೆ ತಿಂತಾ ಇದ್ವಿ, ಆಲೂಗಡ್ಡೆ ತಿಂತಾ ಇದ್ವಿ, ಅಥವಾ ಕಾಳುಗಳನ್ನೇ ತಿಂತಾ ಇದ್ವಿ, ಬರೀ ಕಾಳುಗಳನ್ನೇ ಬೇಯಿಸಿ ಕೊಡ್ತಾ ಇದ್ರು ಅಂತ. ಸೊ ಕಾಳುಗಳು ಪ್ರೋಟೀನ್, ಅವ್ರು ಒಳ್ಳೆ ಉತ್ತಮ ಪ್ರೋಟೀನ್ ಆಹಾರ ತಿಂತಾ ಇದ್ರು. ಪ್ಲಸ್ ಏನಂದ್ರೆ ಬರ್ನ್ ಮಾಡ್ತಾ ಇದ್ರು. ಈಗ ನಮ್ ತರ ಎಲ್ಲದಕ್ಕೂ ಮಷಿನರೀಸ್ ಅಥವಾ ವೆಹಿಕಲ್ಸ್ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ನಮ್ಗೆ ಎಲ್ಲದೂ ಸಿಂಪಲ್ ಆಗ್ಬಿಟ್ಟಿದೆ ಇವಾಗ. ನಮ್ದು ಏನಾಗಿದೆ, ಇಂಟೇಕ್
1: ಜಾಸ್ತಿ
2: ಆಗಿದೆ, ಔಟ್ಪುಟ್ ಬರ್ನ್ ಮಾಡ್ತಾ ಇಲ್ಲ ಅಷ್ಟೇ ಮ್ಯಾಟರ್. ಅದ್ ಬಿಟ್ರೆ ಮುಂಚಿನಿಂದಲೂ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಅಂತ ಸಪರೇಟ್ ಮಾಡಿಲ್ಲ ಅಂತ ಅಂದ್ರು ಅವರು ಬ್ಯಾಲೆನ್ಸ್ಡ್ ಆಗಿ ಮತ್ತೆ ಸೀಸನಲ್ ಆಗಿ ತಿಂತಿದ್ದಾರೆ, ಹಾಗಾಗಿ ಅವ್ರಿಗೆ ಕಷ್ಟ ಆಗ್ತಿಲ್ಲ ಮತ್ತೆ ಅದನ್ನ ಬರ್ನ್ ಮಾಡ್ತಾ ಇದ್ರು. ನಮ್ದು ಏನಾಗ್ತಾ ಇದೆ ಅಂದ್ರೆ ಬರ್ನ್ ಆಗ್ತಾ ಇಲ್ಲ, ಎಲ್ಲಾರ್ದು ಸೆಡೆಂಟರಿ ಲೈಫ್ ಸ್ಟೈಲ್ ಸ್ವಲ್ಪ ಜಾಸ್ತಿ ಆಗಿದೆ, ಅಂಡ್ ಎಲ್ಲದಕ್ಕೂ ಅನುಕೂಲ ಜಾಸ್ತಿ ಆದಂಗೆ ತಿನ್ನೋದು ಕೂಡ ಬೆಳಗ್ಗೆನೂ ಉಪಹಾರ ತಿಂತೀವಿ, ಮಧ್ಯಾಹ್ನ ತಿಂತೀವಿ, ರಾತ್ರಿ ತಿಂತೀವಿ,
1: ಸ್ನಾಕ್ಸ್ ಎಲ್ಲ ಜಾಸ್ತಿ ಆಗಿದೆ.
2: ಸ್ನಾಕ್ಸ್ ಎಲ್ಲ ಉತ್ತಮ ಸ್ನಾಕ್ಸ್ ತಗೊಂಡ್ರೆ ತೊಂದರೆ ಇಲ್ಲ.
1: ಸ್ನಾಕ್ಸ್ ಅಂದ್ರೆ ಆಕ್ಚುಲಿ ಕರ್ದಿದ್ರಬೇಕು ಅನ್ನೋ ತರ.
2: ಈವ್ನಿಂಗ್ ಆಯ್ತು ಅಂದ್ರೆ ಹೌದು, ಚಾಟ್ಸ್ ಆತರ ಆಯಿಲಿ ಇದೆ ಜಾಸ್ತಿ ಆಗಿದೆ,
1: ಅದೆಲ್ಲ ಆಗಿದೆ. ಈಗ ನೀವು ಆಹಾರ ತಜ್ಞರಾಗಿ ಹೇಳೋದಾದ್ರೆ ಒಂದ್ ಪ್ಲೇಟ್ ಅಲ್ಲಿ ಏನಿರ್ಬೇಕು?
2: ಒಂದು ತಟ್ಟೆನ 100% ಅಂದ್ರೆ ಅದನ್ನ 4 ಭಾಗ ಮಾಡ್ಕೋಬೇಕು. ಸೊ 4 ಭಾಗದಲ್ಲಿ 1 ಭಾಗದಷ್ಟು ಪ್ರೋಟೀನ್ ಆಹಾರ, ಕಾಳುಗಳು, ಬೇಳೆಗಳು. ನಾನ್ ವೆಜ್ ತಿನ್ನೋರಾದ್ರೆ ಮೊಟ್ಟೆ ಇಟ್ಕೊಂಡ್ಬೋದು, ಮೀನು ಓಕೆ ಉತ್ತಮ ಲೀನ್ ಪ್ರೋಟೀನ್ ಅಂತ ಕರಿತೀವಿ, ಕೋಳಿ ಅಪರೂಪಕ್ಕೆ ಬಳಸ್ಬೋದು ತೊಂದ್ರೆ ಇಲ್ಲ. ಆದಷ್ಟು ಕೆಂಪು ಮಾಂಸ ಅಥವಾ ರೆಡ್ ಮೀಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಮಟನ್ ಅನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು.
1: ಬಟ್ ಮಟನ್
2: ಮೊಟ್ಟದಿಲ್ಲ ಬಳಸ್ಬೋದು ತೊಂದ್ರೆ ಇಲ್ಲ. ಬಟ್ ಕಿಡ್ನಿ ಪ್ರಾಬ್ಲಮ್ ಆತರೆಲ್ಲ ಇದ್ರೆ ಅವರಿಗೆ ಅದು ಚೇಂಜ್ ಆಗತ್ತೆ. ಜನರಲ್ ಆಗಿ ಹೇಳೋದಾದ್ರೆ ಎಲ್ಲರೂ ಬಳಸ್ಬೋದು. ಎಷ್ಟು ಬಳಸ್ಬೋದು ಅಂದ್ರೆ ಈಗ ಅವ್ರ ಎಷ್ಟು ತೂಕ ಇರ್ತಾರೆ ಅಷ್ಟಕ್ಕೆ ಇಷ್ಟು ತಿನ್ಬೇಕು ಅಂತ ಇರತ್ತೆ. ಅಂದ್ರೆ ಇವಾಗ ಏನು ವರ್ಕೌಟ್ ಏನು ಮಾಡಲ್ಲ ಅಂದ್ರೆ ಅಟ್ಲೀಸ್ಟ್ 0.8 grams ಪರ್ ಕೆಜಿ ಬಾಡಿ ವೇಟ್ ಅಂತ ಹೇಳ್ತೀವಿ ನಾವು. ಅಂದ್ರೆ 1 ಕೆಜಿಗೆ ಅಟ್ಲೀಸ್ಟ್ 0.8 gram ಅಷ್ಟು ಬೇಕಾಗತ್ತೆ. ಅಂದ್ರೆ ಎಕ್ಸಾಂಪಲ್ ನೀವೊಂದು
1: 50 kg
2: ಇದೀರಾ ಅಂದ್ರೆ ಅಟ್ಲೀಸ್ಟ್ ಒಂದು 45-50 gram ಪ್ರೋಟೀನ್ ತಗೋಬೇಕು.
1: ಒಂದು ಮೊಟ್ಟೆನಲ್ಲಿ ಎಷ್ಟಿರುತ್ತೆ?
2: ಒಂದು ಮೊಟ್ಟೆಲಿ 6 gram ಇರುತ್ತೆ. ನೀವು ಒಳಗಡೆ ಇರುವಂತ ಹಳದಿ ಭಾಗನ ತೆಗೆದ್ರೆ 3 gram ಬರುತ್ತೆ.
1: ಯಾಕೆ ತೆಗಿಬೇಕು?

0: ಅದನ್ನ ಇವಾಗ ತೆಗಿಯುವಂತದ್ದು ಜಾಸ್ತಿ ಟ್ರೆಂಡ್ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ.
1: ತೆಗಿಬೇಕಾ ಬೇಡವಾ?
0: ಕೊಲೆಸ್ಟ್ರಾಲ್ ಇರೋಂಥ ಎಸ್ ಖಂಡಿತ ತೆಗಿಬೇಕು, ಯಾಕಂದ್ರೆ ಅದರಲ್ಲಿ ಕೂಡ ಕೊಲೆಸ್ಟ್ರಾಲ್ ಇರೋದ್ರಿಂದ ತೆಗೆದು ಬರೀ ಬಿಳಿ ಭಾಗನ ಯೂಸ್ ಮಾಡಿ ಅಂತ ಹೇಳ್ತೀವಿ. ಕೊಲೆಸ್ಟ್ರಾಲ್ ಯಾರಿಗಿಲ್ಲ ಅವರೆಲ್ಲರೂ ದಯವಿಟ್ಟು ಪೂರ್ತಿ ಮೊಟ್ಟೆನ ಬಳಸಬೇಕು, ಯಾಕಂದ್ರೆ ಅದರಲ್ಲೂ ಕೂಡ ಪೌಷ್ಟಿಕಾಂಶ ಇದೆ, ವೈಟಮಿನ್ ಡಿ ಇದೆ. ಯಾಕಂದ್ರೆ ಈಗ ನಾವು ತುಂಬಾ ಕೇಸಸ್ ನೋಡ್ತಾ ಇದೀವಿ ವೈಟಮಿನ್ ಡಿ ಕಮ್ಮಿ ಆಗ್ತಾ ಇದೆ ಎಲ್ಲರಲ್ಲೂ. ಸೊ ಪೂರ್ತಿ ಮೊಟ್ಟೆನ ಬಳಸೋದು ಒಳ್ಳೇದು. ಆದ್ರೆ ತುಂಬಾ ತಿನ್ನಬಾರ್ದು. ಈಗ ಒಂದು ಮೊಟ್ಟೆ 20 ಮೊಟ್ಟೆ ಎಲ್ಲ ತಿನ್ನೋರ್ನು ನಾನು ನೋಡಿದೀನಿ, ಅಷ್ಟೊಂದೆಲ್ಲ ಒಳ್ಳೇದಲ್ಲ.
1: ಅವಶ್ಯಕತೆ
0: ಇಲ್ಲ. ಬೇರೆ ಬೇರೆ ಸೋರ್ಸಸ್ ಇಂದಾನು ತಗೋಬೇಕು ನೀವು, ಹಾಲಿನಿಂದ ಬರುವಂತ, ಕಾಳಿಂದ, ಬೇಳೆಯಿಂದ, ನೀರಿಂದ, ಅಥವಾ ಸೋಯಾ ಇಂದ, ಬೇರೆ ಬೇರೆ ತರ ಪ್ರೋಟೀನ್ ಅನ್ನ ತಗೊಂಡ್ಬೋದು. ಬರೀ ಮೊಟ್ಟೆಯಿಂದಾನೇ ತಗೋಬೇಕು ಅಂತೇನಿಲ್ಲ.
1: ಈಗ ಪ್ಲೇಟ್ ಅಲ್ಲಿ ಒಂದು
0: ಪ್ರೋಟೀನ್ ಇರಬೇಕು, ಇನ್ನೊಂದು ಪಾರ್ಟ್ ತರಕಾರಿ ಇರಬೇಕು. ತರಕಾರಿ ಅಂತ ಬಂದ್ರೆ ಎರಡು ಪಾರ್ಟ್ ತಗೊಂಡ್ಬೋದು, ಇಲ್ಲಾಂದ್ರೆ ಒಂದು ಪಾರ್ಟ್ ಅಟ್ ಲೀಸ್ಟ್ ಬೇಯಿಸಿರೋದು ಅಥವಾ ಹಸಿ ತರಕಾರಿ, ಸೌತೆಕಾಯಿ, ಕ್ಯಾರೆಟ್, ಮೂಲಂಗಿ, ಯಾವ್ದು ಹಸಿ ತಿನ್ಬಹುದು ಅದು, ಇಲ್ಲ ಹಸಿದ ಇಷ್ಟ ಇಲ್ಲ ಅಂದ್ರೆ ಬೇಯಿಸಿರೋಂಥದನ್ನೇ ತಗೋಬಹುದು. ಇನ್ನೊಂದು ಪಾರ್ಟ್ ಬಂದು ಕಾರ್ಬೋಹೈಡ್ರೇಟ್, ಅಂದ್ರೆ ನಮ್ಮ ಧಾನ್ಯಗಳು. ಆದಷ್ಟು ಸಂಪೂರ್ಣ ಧಾನ್ಯಗಳನ್ನ ಬಳಸಬೇಕು, ಅಂದ್ರೆ ಹೋಲ್ ಗ್ರೈನ್ಸ್. ಸೊ ಅಕ್ಕಿ, ರಾಗಿ, ಗೋಧಿ, ಜೋಳ, ಸಿರಿಧಾನ್ಯಗಳು, ಯಾವ್ದಾದ್ರು ಆಗ್ಬಹುದು.
1: ಕೆಂಪಕ್ಕಿದು ಒಂದು ಟ್ರೆಂಡ್ ನಡೆದಿದೆಯಲ್ಲ.
0: ಹೌದು, ಕೆಂಪಕ್ಕಿ ಅಂದ್ರೆ ಅನ್ಪಾಲಿಶ್ಡ್ ತಗೊಂಡ್ರೆ ಆಕ್ಚುಲಿ ಒಳ್ಳೇದು. ಯಾಕಂದ್ರೆ ಇವಾಗ ವೈಟ್ ರೈಸ್ ಅಂತ ಅಂದ್ರೆ ಅದು ಆಚೆ ಕಡೆ ಇರುವಂತ ಬ್ರ್ಯಾನ್ ಕಂಪ್ಲೀಟ್ ಆಗಿ ತೆಗೆದು ಬಿಟ್ಟಿರ್ತಾರೆ, ಅಂದ್ರೆ ಹೊಟ್ಟು ಅಂತ ಏನ್ ಹೇಳ್ತೀವಲ್ವಾ. ಸೊ ಆ ಹೊಟ್ಟೆಲಿ ನಮ್ಗೆ ಬಿ ವೈಟಮಿನ್ಸ್ ಇರುತ್ತೆ, ಫೈಬರ್ ಇರುತ್ತೆ, ಅದನ್ನ ತೆಗೆದು ತಿಂದ್ರೆ ಅದ್ರಲ್ಲಿ ಯಾವುದೇ ರೀತಿ ಪೌಷ್ಟಿಕಾಂಶ ಇರಲ್ಲ. ಮತ್ತೆ ನೀವು ಒಂದ್ ಬೌಲ್ ಅಲ್ಲಿ ವೈಟ್ ರೈಸ್, ಕೆಂಪಕ್ಕಿ ಎರಡನ್ನೂ ಇಟ್ಕೊಂಡು ತಿಂದ್ ನೋಡಿ. ವೈಟ್ ರೈಸ್ಗೆ ನಿಮ್ಗೆ ತಿಂದಾಗ ಸ್ಯಾಟಿಸ್ಫೈ ಆಗಲ್ಲ, ಇನ್ನೊಂದ್ ಸ್ವಲ್ಪ ತಿನ್ಬೇಕು ಅನ್ಸುತ್ತೆ. ಅದೇ ನೀವು ಅನ್ಪಾಲಿಶ್ಡ್ ರೈಸ್ ಅನ್ನ ತಿಂದಾಗ ನಿಮ್ಗೆ ಸಾಕನ್ಸುತ್ತೆ, ಬೇಗ ಅದು ಹೊಟ್ಟೆನ ತುಂಬ ಫೀಲ್ ಆಗತ್ತೆ ನಿಮ್ಗೆ. ಸೊ ಅದ್ ಅಬ್ಸರ್ವ್ ಮಾಡಿ ನೋಡಿದ್ರೆ, ಯಾಕಂದ್ರೆ ಅದರಲ್ಲಿ ಫೈಬರ್ ಮತ್ತೆ ಬೇರೆ ವೈಟಮಿನ್ಸ್ ಕೂಡ ಇರೋದ್ರಿಂದ ನಿಮ್ಗೆ ಅದು ಫುಲ್ಲಿಂಗ್ ಅನ್ಸುತ್ತೆ. ಸೊ ಹಾಗಾಗಿ ಸಂಪೂರ್ಣ ಧಾನ್ಯಗಳು ಎಕ್ಸ್ಪೆಷಲಿ ಈ ತರ ಅನ್ಪಾಲಿಶ್ಡ್ ಧಾನ್ಯಗಳನ್ನ ಬಳಸಿದ್ರೆ ಒಳ್ಳೇದು. ಯೆಸ್, ಇವನ್ ಗೋಧಿ ಹಿಟ್ಟು ಅಷ್ಟೇ. ಎಲ್ಲ ಪ್ಯಾಕೆಟ್ ಅಲ್ಲಿ ಬರುವಂತ ಗೋಧಿ ಹಿಟ್ಟು ಬಳಸ್ತಿರಲ್ವಾ, ಸೊ ನೀವು ಮನೇಲೆ ಬಿಡಿಸಿರೋ ಗೋಧಿ ಇಂದ ಚಪಾತಿ ಮಾಡಿದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಹೊರಟಾಗತ್ತೆ, ಹೌದಲ್ವಾ? ಅದೇ ನೀವು ಅಂಗಡಿಯಲ್ಲಿ ತಂದಿರೋದು ಕಲರ್ ಅಥವಾ ಮಲ್ಟಿಗ್ರೇನ್ ಏನಾದ್ರೂ ಆಗ್ಬೋದು, ಅದು ಸಾಫ್ಟ್ ಆಗಿ ಬರತ್ತೆ. ಹೆಂಗೆ? ಅವರು ಏನ್ ಫೈಬರ್ ಇರುತ್ತೆ ಅದೆಲ್ಲ ತೆಗೆದು ನಿಮಗೆ ಒಳಗಡೆ ಇರುವಂತ
1: ಸಾಫ್ಟ್ ಆಗಕ್ಕೆ
0: ಬರೀ ಆ ಮೈದಾ ಅಂತ ಏನ್ ಹೇಳ್ತೀವಿ ಅದನ್ನೇ ಕೊಡೋದು. ಆದಷ್ಟು ಮನೇಲೆ ಹೋಲ್ ಗೋಧಿಯಿಂದ ಬಿಡಿಸಿರೋಂಥದ್ದು, ಅದಕ್ಕೆ ನೀವು ಕಾಳುಗಳನ್ನೆಲ್ಲ ಹಾಕ್ಬೋದು. ಸೊ ಪ್ರೋಟೀನ್ ಜಾಸ್ತಿ ಆಗುತ್ತೆ ಮನೆಯವ್ರಿಗೆಲ್ಲರಿಗೂ ಚಪಾತಿ ಮಾಡಿದಾಗ. ಸೊ ಆ ತರ ಕಾಳುಗಳನ್ನೆಲ್ಲ ಹಾಕಿ ಬಿಡಿಸಿ ಯೂಸ್ ಮಾಡಿದ್ರೆ ಒಳ್ಳೇದು.
1: ಒಳ್ಳೇದು. ಇದು ಎಲ್ಲರಿಗೂ ಹೇಳ್ತಾ ಇದೀರ, ಮಕ್ಕಳಿಗೆ, ವಯಸ್ಕರಿಗೆ, ಮತ್ತೆ ವಯಸ್ಸಾದವರಿಗೆ, ಎಲ್ಲರಿಗೂ ಈ ತರದ್ದೇ ಒಂದು ಊಟದ ತಟ್ಟೆ.
0: ಅದ್ ಜೊತೆಗೆ ಗುಡ್ ಫ್ಯಾಟ್ ಹಾಕೋಬಹುದು ಅವರು, ಬೇಕಾದ್ರೆ ತುಪ್ಪ ಇಟ್ಕೊಂಬೋದು. ಇದನ್ನೆಲ್ಲ ಇಟ್ಕೊಂಡು ಬ್ಯಾಲೆನ್ಸ್ಡ್
1: ಇದು ಪ್ರತಿ ಊಟಕ್ಕೂ ಮಾಡ್ಬೇಕು. ದಿವಸಕ್ಕೊಮ್ಮೆ ಮಾಡಿದ್ರೆ ಅಥವಾ ವಾರಕ್ಕೊಮ್ಮೆ ಮಾಡಿದ್ರೆ
0: ಕೇಳಿದ್ರೆ ನಾನು ತರಕಾರಿ ತಿಂತೀರಾ ಅಲ್ವಾ ಅಂತ, ನಾವು ತರಕಾರಿನೇ ತಿಂತೀನಿ ಅಂತ ಯಾವ್ದಾದ್ರು ಒಂದೊತ್ ತಿಂದಿರ್ತಾರ? ಇದು ಒಂದೊತ್ತಿಂದಲ್ಲ, ಮೂರ್ ಹೊತ್ತಿಗೂ ನೀವು ಇದೇ ತರ. ಅಂದ್ರೆ ಈಗ ಬೆಳಗ್ಗೆ ಮೊಟ್ಟೆ ತಿಂದ್ರಿ ಅಂದ್ರೆ ಅಟ್ ಲೀಸ್ಟ್ ಮಧ್ಯಾಹ್ನಕ್ಕೆ ದಾಲೋ ಅಥವಾ ಕಾಳಿಂದ ಮಾಡಿರೋದು ಅಥವಾ ಪನ್ನೀರು ಆ ತರ ಏನಾರು ತಗೋ. ನೈಟಿಗೂ ಅಷ್ಟೇ, ಈಗ ಮಧ್ಯಾಹ್ನ ಬೇಳೆ ತಿಂದಿದ್ದೀರ ಅಂದ್ರೆ ರಾತ್ರಿಗೆ ಕಾಳಿಂದು, ಅಥವಾ ನೀವು ಕಾಳುಗಳದ್ದೆ ದೋಸೆ ಮಾಡ್ಬೋದು, ಹೆಸರು ಕಾಳು ದೋಸೆ, ಅದೆಲ್ಲ ಹಿಂದಿನಿಂದನೂ ಇದೆ. ನುಚ್ಚಿನುಂಡೆ, ಅದೆಲ್ಲ ಎಂತ ಒಳ್ಳೆ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಆಪ್ಷನ್ಸ್. ಸೊ ಆ ತರದನ್ನೆಲ್ಲ ಬಳಸ್ಬೋದು.
1: ಹೌದು. ಈಗ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಬಂದವ್ರಿಗೆ, ತೂಕ ಹೆಚ್ಚು ಮಾಡ್ಕೋಬೇಕು ಅಂತ ಬಂದವ್ರಿಗೆ, ಅವ್ರಿಗೆ ಸಪ್ಟ್ ಆಗಿ ನೀವು ಚಾರ್ಟ್ ಕೊಡ್ತೀರಾ? ಈ ಕೆಲವು ಹಾರ್ಮೋನ್ ಸಮಸ್ಯೆಗಳಿಂದ ಆಗುವಂತಹ ಕೆಲವು ಸಂಗತಿಗಳನ್ನು ಹೇಳಿದ್ರಿ, ಪಿ ಸಿ ಓ ಡಿ, ಪಿ ಸಿ ಓ ಎಸ್, ಥೈರಾಯ್ಡ್. ಇತ್ತೀಚೆಗೆ ತುಂಬಾ ಅಂದ್ರೆ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಅದರಲ್ಲಿ ಎರಡು ತರ ಇದೆ. ಇಬ್ರಿಗೂ ಬೇರೆ ಬೇರೆ ಡಯಟ್ ಇದೆ ಅಂತ ಅನ್ಸುತ್ತೆ. ಕಡಿಮೆ ಥೈರಾಯ್ಡ್ ಉತ್ಪತ್ತಿ ಆಗುವಂತದ್ದು ಅತಿ ಹೆಚ್ಚಾಗುವಂತದ್ದು, ಅವ್ರಿಗಿಬ್ರಿಗೂ ಸಪರೇಟ್ ಇರುತ್ತಾ ಡಯಟ್? ಡಯಟ್ ಅಲ್ಲಿ ಕಡಿಮೆ ಆಗ್ತದೆ.
0: ಥೈರಾಯ್ಡ್ ಉತ್ಪತ್ತಿ ಕಡಿಮೆ ಆದಾಗ ಸಪ್ಲಿಮೆಂಟ್ಸ್ ಜೊತೆಗೆ ಡಯಟ್ ಮಾಡಬೇಕಾಗತ್ತೆ ಅವರು. ಅದೇ ಅದರಲ್ಲಿ ಅಷ್ಟೇ, ಸಮತೋಲನ ಆಹಾರ ತಗೊಬೇಕಾಗತ್ತೆ, ಮತ್ತೆ ಸ್ವಲ್ಪ ಸೆಲೆನಿಯಂ ಎಲ್ಲ ಜಾಸ್ತಿ ಇರುವಂತ ಆಹಾರಗಳನ್ನ.
1: ಅದೆಲ್ಲಿ ಸಿಗುತ್ತೆ
0: ಅಂದ್ರೆ ನಮ್ಮ ಬೀಜಗಳ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ ನಾನು, ಹಸೆ ಬೀಜ, ಕಲ್ಲಂಗಡಿ ಹಣ್ಣಿನ ಬೀಜ. ಸೊ ನೀವು ಹಾರ್ಮೋನ್ ಇಂಬ್ಯಾಲೆನ್ಸ್ ಬಗ್ಗೆ ಕೇಳ್ತಾ ಇದ್ರಿ ಅಲ್ವಾ, ಸೊ ಈ ಪಿ ಸಿ ಓ ಡಿ ಈ ತರ ಹಾರ್ಮೋನ್ ಬ್ಯಾಲೆನ್ಸ್ ಇರೋರ್ಗು ನಾವು ಸೀಡ್ ಥೆರಪಿ ಅಂತ ಮಾಡ್ತೀವಿ. ಈ ಬೀಜಗಳನ್ನ ಬಳಸ್ಕೊಂಡು ಅದರಲ್ಲಿರುವಂತ ಜಿಂಕ್ ಮತ್ತೆ ಮಿನರಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಸೀಡ್ ಸೈಕ್ಲಿಂಗ್ ಅಂತ ಮಾಡಿ ಅವ್ರ ಹಾರ್ಮೋನ್ ಅನ್ನ, ಮತ್ತೆ ಅದೇ ನೀವು ಹೇಳ್ದಂಗೆ ಇದೆಲ್ಲ ಒಂದು ಸತಿ ಒಂದು ತಿಂಗಳು ಮಾಡಿದ್ರೆ ಅಥವಾ ಎರಡು ತಿಂಗಳಲ್ಲಿ ಇದಾಗಲ್ಲ, ಅಟ್ಲೀಸ್ಟ್ ಒಂದ್ ಮೂರ್ ಸೈಕಲ್ ನಾಲ್ಕು ಸೈಕಲ್ ಅವ್ರು ಕಂಟಿನ್ಯೂಸ್ ಆಗಿ ಮಾಡ್ಬೇಕಾಗತ್ತೆ. ಅಂಡ್ ಅದೇ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ,
1: ನಾಲ್ಕು ತಿಂಗಳು ಮಾಡ್ಬೇಕು. ಆಮೇಲೆ ಅದಕ್ಕೆ ಕಡಿಮೆ ಆದ ತಕ್ಷಣ ನಾರ್ಮಲ್ ಬಂದ ತಕ್ಷಣ ರಿಪೋರ್ಟ್ಸ್ ಎಲ್ಲ ನಿಲ್ಸೋ ಆಗಿಲ್ಲ
0: ಅಂತ ಅಂದ್ರೆ ಅದನ್ನ ಸೀಡ್ ಸೈಕ್ಲಿಂಗ್ ಫಾಲೋ ಮಾಡಿಲ್ಲ ಅಂತ ಅಂದ್ರೂ ಫುಡ್ ಅಲ್ಲಿ ಎಲ್ಲಾ ತರ ಸಮತೋಲ ಆಹಾರನ ಮೇಂಟೈನ್ ಮಾಡ್ಕೊತಾ ಹೋಗ್ಬೇಕು.
1: ನೀವು ಹೇಳಿದ್ರಿ ಇತ್ತೀಚೆಗೆ ನಾನು ಹೆಚ್ಚಾಗಿ ನೋಡ್ತಾ ಇರೋದು ಗ್ಯಾಸ್ಟ್ರೈಟಿಸ್ ಸಮಸ್ಯೆಗಳು ಅಂತ. ಯಾಕೆ ಅದೆಲ್ಲ ಇದೆ? ಆಹಾರ ಪದ್ಧತಿ ಸರಿ ಇಲ್ಲದೆ ಇರೋದ್ರಿಂದ ಒಂದು ದೇಹಕ್ಕೆ ಚಟುವಟಿಕೆ ಇಲ್ಲ, ಕಾರಣಗಳು ಏನೇ ಇದ್ದಿರಬಹುದು. ಈಗ ಎದೆ ಉರಿ, ಬ್ಲೋಟಿಂಗ್ ಆ ತರದೆಲ್ಲ ಬರ್ತಾರಲ್ಲ, ಅವ್ರು ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಏನ್ ತಿನ್ಬಾರ್ದು ಅಂತ ಉಳಿದು ತಿನ್ಬೇಕು.
0: ಓಕೆ, ಸೊ ಇವಾಗ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ರೆ ಒಂದು ಸ್ಟ್ರೆಸ್ ಅಂತ ಹೇಳ್ತೀನಿ ನಾನು. ಇವಾಗ ಏನಾಗ್ತಿದೆ ಅಂದ್ರೆ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಇಂದಾನು ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಯಂಗ್ ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ ಆಗ್ತದೆ. ಅವ್ರು ಅನ್ಕೊಂತಾರೆ ಸ್ಟ್ರೆಸ್ ಇಂದ ಹೆಂಗೆ ಬರುತ್ತೆ ಅಂತ, ಡೆಫಿನೆಟ್ಲಿ ಸ್ಟ್ರೆಸ್ ಇಂದ ಟ್ರಿಗರ್ ಆಗುತ್ತೆ ಗ್ಯಾಸ್ಟ್ರೈಟಿಸ್. ಅಂಡ್ ಕರೆಕ್ಟ್ ಟೈಮ್ಗೆ ತಿಂದ ಇರೋದು ಅಥವಾ ಊಟ ಸ್ಕಿಪ್ ಮಾಡೋದು ಅಥವಾ ಸಣ್ಣ ಡಯಟ್ ಅಂತ ಅಂದ್ರೆ ತುಂಬಾ ಜನದಲ್ಲಿ
1: ಮತ್ತೆ ಕಡಿಮೆ ತಿನ್ನೋದು,
0: ಊಟ ಬಿಡೋದು ಅಂತಾನೆ ಅನ್ಕೋಬಿಟ್ಟಿದ್ದಾರೆ. ಡಯಟ್ ಅಂದ್ರೆ ಬ್ಯಾಲೆನ್ಸ್ಡ್ ಆಗಿ ತಿನ್ನೋದು ಅಂತಾನೆ ತುಂಬಾ ಜನ ಗೊತ್ತಿಲ್ಲ.
1: ಯಾಕೆ ಸಣ್ಣ ಆಗಿದ್ದೀರಾ, ಡಯಟ್ ಮಾಡ್ತೀರಾ,
0: ಡಯಟ್ ಮಾಡ್ತಾ ಇದ್ದೀರಾ ಅಂತಾನೆ ವರ್ಡ್ ಯೂಸ್ ಮಾಡ್ತಾರೆ. ಆಕ್ಚುಲಿ ಡಯಟ್ ಅಂದ್ರೇನೆ ಸಮತೋಲನವಾಗಿ ಅಥವಾ ಬ್ಯಾಲೆನ್ಸ್ಡ್ ಆಗಿ ತಿನ್ನುವಂತದನ್ನ ನಾವು ಡಯಟ್ ಅಂತ ಕರಿತೀವಿ. ಸೊ ಹಾಗಾಗಿ ಕರೆಕ್ಟ್ ಟೈಮಿಗೆ ತಿಂದ ಇರುವಂತದ್ದು, ಟಿಪ್ ಮಾಡೋದು ಅಥವಾ ಫುಡ್ ಅಲ್ಲಿ ಲೈಕ್ ಅದೇ ಫೈಬರ್ ಅಂತ ಹೇಳ್ತಾ ಇದ್ದಲ್ವಾ, ನಾರಿನಂಶಗಳು ಅಂದ್ರೆ ಹಣ್ಣು ತರಕಾರಿಗಳು ಸಂಪೂರ್ಣ ಧಾನ್ಯಗಳು ಇದ್ರಲ್ಲೆಲ್ಲ ಫೈಬರ್ ಇರುತ್ತಲ್ವಾ, ಆ ಫೈಬರ್ ಅಮೌಂಟ್ ಕಮ್ಮಿ ತಿನ್ನುವಂಥದ್ದು, ತುಂಬಾ ಸ್ಪೈಸಿ ಫುಡ್ ತಿನ್ನುವಂಥದ್ದು, ಖಾರ ಜಾಸ್ತಿ ಇರುವಂಥದ್ದು, ಆಯಿಲ್ ಜಾಸ್ತಿ ಇರುವಂಥದ್ದು, ಕರಿದ ಆಹಾರ, ಸೊ ಇದ್ರ ಎಲ್ಲಾದ್ರಿಂದನು ಗ್ಯಾಸ್ಟ್ರೈಟಿಸ್ ಟ್ರಿಗರ್ ಆಗ್ತಾ ಇದೆ.
1: ಅಕಸ್ಮಾತ್ ತಿಂದ್ರು ಅಂತ ಇಟ್ಕೊಳ್ಳಿ, ತಿಂದ ಮೇಲೆ ಆದಾಗ ಏನ್ ಮಾಡ್ಬೇಕು?
0: ತಿಂದಾಗ ಅಂದ್ರೆ ಲೈಕ್ ಅದು ಇಂಟೆನ್ಸಿಟಿ ಅಂದ್ರೆ ತುಂಬಾ ಸಿವಿಯರ್ ಇದೆ ಅಂತ ಅಂದ್ರೆ ಅವರು ಸ್ವಲ್ಪ ದಿನ ಮಟ್ಟಿಗೆ ಎಲ್ಲಾ ಖಾರ ಆಹಾರಗಳನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ, ಎಣ್ಣೆ ಜಾಸ್ತಿ ಹಾಕಿರುವಂತದ್ದು ಆ ತರದೆಲ್ಲ ಸ್ವಲ್ಪ ಆದಷ್ಟು ಲಘು ಆಹಾರ ಆ ತರದನ್ನ ತಗೋಬೇಕಾಗತ್ತೆ. ಜೀರಿಗೆ ಕಷಾಯ ಆ ತರದನ್ನೆಲ್ಲ ಯೂಸ್ ಮಾಡ್ಬೇಕು. ಅಂಡ್ ನೀರು ತುಂಬಾ ಇಂಪಾರ್ಟೆಂಟ್, ವಾಟರ್ ಚೆನ್ನಾಗಿ ಕುಡಿಬೇಕು, ಹೈಡ್ರೇಟ್ ಮಾಡ್ಕೋಬೇಕು, ಎಕ್ಸ್ಪೆಷಲಿ ಇವಾಗ ಸಮ್ಮರ್ ಅಲ್ಲಿ ನೀರು ಚೆನ್ನಾಗಿ ಕುಡಿಬೇಕು. ಅಂದ್ರೆ ಒಂದು ದಿನದಲ್ಲಿ ಸರಿ ಹೋಗಲ್ಲ ಗ್ಯಾಸ್ಟ್ರೈಟಿಸ್, ಕರೆಕ್ಟ್ ಟೈಮಿಂಗ್ಸ್ ಫಾಲೋ ಮಾಡ್ಬೇಕು. ಒಂದ್ 2 hours ಒಂದ್ಸತಿ ಸ್ವಲ್ಪ ತಿನ್ಕೊಂಡು ಗ್ಯಾಸ್ಟ್ರೈಟಿಸ್ ನ ಕಡಿಮೆ ಮಾಡ್ಕೋತಾ ಬರ್ಬೇಕು,
1: ಕಡಿಮೆ ಮಾಡ್ಕೋಬೇಕು. ಮತ್ತೆ ಎಕ್ಸರ್ಸೈಸ್ ಕೂಡ ಬಹಳ ಮುಖ್ಯ. ಮತ್ತೆ ನೀವು ಯಾವುದೇ ಕಾಯಿಲೆಗೆ ಟ್ರೀಟ್ಮೆಂಟ್ ಅಂದ್ರೆ ನಿಮ್ಮ ಆಹಾರ ಪದ್ಧತಿಯನ್ನು ಹೇಳುವಾಗ ಕೆಲವು ಟೆಸ್ಟ್ ಗಳನ್ನು ಮಾಡಿಸ್ಬಿಟ್ಟೆ ಹೇಳ್ತೀರಿ ಅಂತ.
0: ಈಗ ಗೊತ್ತಾಗತ್ತೆ ನಮ್ಗೆ ಅವರಲ್ಲಿ ಡಿಫಿಷಿಯನ್ಸಿಸ್ ಇದ್ರೆ, ಕ್ರೇವಿಂಗ್ಸ್ ಆಗ ನೀವು ನೋಡಿರ್ಬೋದು, ಕೆಲವರಿಗೆ
1: ಸ್ವೀಟ್ ತಿನ್ಬೇಕು
0: ಅಂತ ಅನ್ಸತ್ತೆ, ಕೆಲವರಿಗೆ ಸಾಲ್ಟಿ ಫುಡ್ಸ್ ಅಥವಾ ಕರಿದಿರೋ ಅಂತದ್ದು ತಿನ್ಬೇಕು ಅಂತ ಆಸೆ ಆಗುತ್ತೆ, ಚಿಪ್ಸ್ ಆತರ. ಸೊ ಅವಾಗ ನಮಗೆ ಗೊತ್ತಾರೆ, ಸೊ ಇವರಿಗೆ ಯಾವ್ದಾರ ರೀತಿಯ ಡಿಫಿಷಿಯನ್ಸಿ ಇರಬಹುದು ಅಂತ. ಅಂದ್ರೆ ಬಾಡಿನಲ್ಲಿ ಏನಿಲ್ಲ ಅದನ್ನ ಕೇಳ್ತಾ ಇರತ್ತ.
1: ಈಗ ಔಷಧಿಗಳು ಎಲ್ಲದಕ್ಕೂ ಎಲ್ಲ ಕಾಯಿಲೆಗೂ ಲಭ್ಯ ಇದೆ. ಔಷಧಿ ಬದಲಿಗೆ ಆಹಾರವನ್ನೇ ಔಷಧಿಯನ್ನಾಗಿ ಮಾಡ್ಕೊಂಡು, ಯಾಕಂದ್ರೆ ಇದ್ರಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಹಾಗಾಗಿ ಆಹಾರವನ್ನೇ ಔಷಧಿಯಾಗಿ ಮಾಡ್ಕೋಬೇಕು ಕರೆಕ್ಟು. ಆದ್ರೆ ತಿಳುವಳಿಕೆ ಕೊರತೆ ಇರೋದ್ರಿಂದ ಒಂದೇ ತರದ ಆಹಾರ ಪದ್ಧತಿಯಿಂದ 365 ದಿವಸ ಅನ್ನ ಸಾಂಬಾರ್
0: ಅನ್ನ ಚಿತ್ರಾನ್ನ
1: ಚಿತ್ರಾನ್ನ
0: ಮೊಸರನ್ನ ಪುಳಿಯೋಗರೆ ಅದೇ ಆಗ್ಬಿಟ್ಟಿದೆ. ಹೌದು,
1: ಅಮ್ಮಂದಿರಿಗೂ ಮನೇಲಿ ದಿನ ಬಾಕ್ಸಿಗೆ ಏನ್ ಮಾಡ್ಬೇಕು?
0: ಅದಕ್ಕೆ ನಾನು ಆದಷ್ಟು ಅಮ್ಮಂದಿರಿಗೆ ಜಾಸ್ತಿ ಎಜುಕೇಟ್ ಮಾಡ್ತಾ ಇರ್ತೀನಿ, ಬಿಕಾಸ್ ಅವರೇ ಅಲ್ವಾ ನೀವು ಹೇಳ್ದಂಗೆ ಕಿಚನ್ ಡಯಟಿಷಿಯನ್ಸ್. ಸೊ ಅವರನ್ನ ಟ್ರೈನ್ ಮಾಡಿದ್ರೆ ಆಲ್ಮೋಸ್ಟ್ ಅವ್ರದ್ದು ಇಡೀ ಮನೆದು ಪೌಷ್ಟಿಕಾಂಶನ ಅವರು ಕಾಪಾಡ್ಕೋಬಹುದು.
1: ಆಮೇಲೆ ಒಬ್ಬೊಬ್ಬರಿಗೂ ಒಂದೊಂದು ರಿಕ್ವೈರ್ಮೆಂಟ್ ಇರುತ್ತೆ, ಅದೆಲ್ಲ ಬಹಳ ದೊಡ್ಡ ಜವಾಬ್ದಾರಿ. ಕಿಚನ್ ಮೇಂಟೈನ್ ಮಾಡೋದು, ಏನು ಅಡಿಗೆ ಮಾಡ್ತಾರೆ ಅನ್ನೋ ಹಾಗಿಲ್ಲ, ಅದರಂತ ದೊಡ್ಡ ಜವಾಬ್ದಾರಿ ಬೇರೆ ಯಾವ್ದು ಇಲ್ಲ. ಅಲ್ಲಿ ಸರಿ ಇದ್ರೆ ಉಳಿದಿದ್ದೆಲ್ಲ
0: ಸರಿ ಹೋಗುತ್ತೆ. ಹೌದು, ಸೊ ಅವರಿಗೆ ಮೇಜರ್ ಆಗಿ ಏನ್ ಹೇಳೋದಂದ್ರೆ, ಈಗ ಪ್ರತಿ ಮೀಲ್ಸ್ ಪ್ಲಾನ್ ಮಾಡ್ಬೇಕಾದ್ರೆ ಪ್ರೋಟೀನ್ ಇರೋ ತರ ಪ್ಲಾನ್ ಮಾಡ್ಬೇಕು. ಅಂದ್ರೆ ಅಟ್ ಲೀಸ್ಟ್ ಬೇಳೆಗಳು ಕಾಳುಗಳು, ಅಂದ್ರೆ ನಾನೇ ನೋಡಿದೀನಿ ಒಂದು 3 ಇದಾನಂದ್ರೆ ಬರೀ 3 ಬೇಳೆ ಬಳಸ್ತಾರೆ, ಹಂಗಲ್ಲ ಸ್ವಲ್ಪ ಗಟ್ಟಿಯಾಗಿ ಹಾಲು
1: ಅದೇ ಅದನ್ನ ಹೇಳ್ತೀವಿ.
0: ಹೌದು,
1: ಅಷ್ಟು ತಿನ್ಬೇಕು. ಇವ್ರಿಲ್ಲ ಒಂದೇ ಕಟೋರಿನಲ್ಲಿ ಇಡೀ ಮನೆ ಟೈಮ್ ಸಾಂಬಾರ್
0: 3 ಆತರ ಮಾಡ್ಬಾರ್ದು. 3 ಹಾಕ್ತಿದ್ರು ನಮ್ಮ ಮನೇಲೇನೆ 3 ಹಾಕ್ತಿದ್ರು, ಇವಾಗ ಕಂಪಲ್ಸರಿ ಅದು ಒಂದೇ ಹೊತ್ತಿಗೆ ಖಾಲಿ ಆಗ್ಬೇಕು. ಅಂಡ್ ಒಂದೇ ಟೈಮಿಗೆ ಖಾಲಿ
1: ತಜ್ಞರು ಬಂದಿರೋದ್ರಿಂದ ಅವ್ರಿಗೆಲ್ಲ ಕಿರಿ ಆಗಿರುತ್ತೆ ಖಂಡಿತ.
0: ಇವಾಗ ಅವ್ರಿಗೆ ಅದ್ರಿಂದ ಆಗ್ತಿರೋಂತ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಂದ ಫಾಲೋ ಮಾಡ್ತಿದ್ದಾರೆ.
1: ತುಂಬಾ ಧನ್ಯವಾದಗಳು ಇದುವರೆಗೆ, ಅಂದ್ರೆ ಪೂರ್ತಿ ಮಾತಾಡಿದ ಇದೆಲ್ಲ
0: ಜನರಲ್ ಆಗಿ
1: ಪ್ರತಿ ದಿನಾನು ಮಾತಾಡ್ಬೇಕು ಅಂತ ಅನ್ಸುತ್ತೆ. ಮತ್ತೆ ಅವಕಾಶ ಆದಾಗ ಸಿಗೋಣ.
0: ಖಂಡಿತ,
1: ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಆಹಾರ ತಜ್ಞರಾದ ಹಾಸನದ ನುಶ್ರೀ ಉದಯರವಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಮೈದಾನ ಮೈಸೂರು
1: ಪ್ಲಾಟಿನಂ ಸ್ಪಾನ್ಸರ್ಸ್
0: ಬಸವೇಶ್ವರ ಹೌಸಿಂಗ್ ಎಲ್ಎಲ್ಪಿ
1: ಹಸಿರು ಗ್ರೂಪ್
0: ಭೀಮಾ ಪ್ರಾಪರ್ಟೀಸ್
1: ಪ್ಯಾರಾಮೌಂಟ್
0: ಜಿ ಸ್ಕ್ವೇರ್ ಗ್ರೂಪ್
1: ಉಪ್ಕಾರ್ ವಿಂಟೇಜ್
0: ಸಂಕಲ್ಪ್ ಹಾಗೂ ಆದರ್ಶ್ ಗ್ರೂಪ್ ಬೆಂಗಳೂರು
1: ಗೋಲ್ಡ್ ಸ್ಪಾನ್ಸರ್ಸ್
0: ಮಾನಸಂ ಲಕ್ಸುರಿ ಸೀನಿಯರ್ ಲಿವಿಂಗ್
1: ಈಗಲ್ ಬರ್ಗ್
0: ಹೊರೈಸನ್ ಎಸ್ಟೇಟ್ಸ್
1: ಸನ್ಪ್ಯೂರ್ ಹೋಮ್ಸ್
0: ಗ್ರಾವಿಟಿ ಒನ್ ಶುಭಂ ಸಮೃದ್ಧಿ ಹಾಗೂ
1: ಲಿಖಿತ ಎಸ್ಟೇಟ್ಸ್
0: ಸಿಲ್ವರ್ ಸ್ಪಾನ್ಸರ್ಸ್
1: ಮಾನಸ ಡೆವಲಪರ್ಸ್
0: ರೈ ಎಸ್ಟೇಟ್ಸ್
1: ಅಲಿಯನ್ಸ್ ಸ್ಕ್ವೇರ್ ಪ್ರಾಪರ್ಟೀಸ್
0: ಹಾಗೂ ಜಿಎಸ್ಎಸ್ ಪ್ರಾಜೆಕ್ಟ್ಸ್ ನಿಮ್ಮ ಸ್ಟಾಲ್ಗಳನ್ನು ಈಗಲೇ ಕಾಯ್ದಿರಿಸಿ ಸಂಪರ್ಕಿಸಿ 9844227784 ಮತ್ತೊಂದು 9448061969.
2: ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 12:35 ಭಕ್ತಿಗೀತೆಗಳು, 12:45 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಅಗ್ನಿಪಥ್ ಯೋಜನೆ ಕುರಿತು ಮಾಹಿತಿ, ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 1:20 ಮುಕ್ತ ಮುರಳಿ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಫಿಬಾ ಇಂಡಿಯಾ. 2:55 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಸ್ ಸುನೀಲ್ ಅವರ ನಾಗಸ್ವರ ವಾದನವಿದೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ ಕವನಮಾಲೆ, ಮಹಿಳೆಯರ ಸ್ವರಚಿತ ಕವನಗಳ ವಾಚನ ಕಾರ್ಯಕ್ರಮ, ಪ್ರಸ್ತುತಿ ದಿಗ್ವಿಜಯ್ ಬಿ. 4:30 ವೃತ್ತಿ ಮಾರ್ಗದರ್ಶನ, ಸೈಬರ್ ಸೆಕ್ಯುರಿಟಿ ಕ್ಷೇತ್ರದಲ್ಲಿನ ಉದ್ಯೋಗಾವಕಾಶಗಳು. ಈ ಕುರಿತು ಮೈಸೂರಿನ ಸೈಬರ್ ಸೆಕ್ಯುರಿಟಿ ವಿಷಯ ತಜ್ಞರಾದ ಸತ್ಯನಾರಾಯಣ ಅಯ್ಯಂಗಾರ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಬಿಕೆ ಸರಸ್ವತಿ. 5:45 ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಭಾಗವಹಿಸುತ್ತಾರೆ ನಿಮಾನ್ಸ್ನ ತಾಯಂದಿರ ಮಾನಸಿಕ ಆರೋಗ್ಯ ವಿಭಾಗದ ತಜ್ಞರಾದ ಡಾ ಸುಂದರ್ ನಾಗ್. 6:10 ಜ್ಞಾನಜ್ಯೋತಿ, ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ, ಪ್ರಸ್ತುತಿ ಬಿಕೆ ಮೀನಾಕ್ಷಿ. 6:30 ಅವಲೋಕನ, 6:50 ಕೃಷಿ ರಂಗ, ತೊಗರಿ ಬೇಸಾಯ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಪಿ ಮಹದೇವು ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಕನ್ನಡದಲ್ಲಿ ಭಾಷಣ, ಶಿವಶರಣೆಯರ ವಚನಗಳಲ್ಲಿ ನಿಸರ್ಗ ರೂಪಕಗಳ ಕುರಿತು ಮಾತನಾಡುತ್ತಾರೆ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಸೀನಿಯರ್ ಫೆಲೋ ಡಾ ರಾಧಾಮಣಿ. 8:00 ಸಂಧ್ಯಾ ರಾಗ, ಮೈಸೂರು ವಿಶ್ವವಿದ್ಯಾನಿಲಯದ ಹರಿದಾಸ ಸಾಹಿತ್ಯ ಸಂಶೋಧನಾ ವಿಭಾಗದ ನಿವೃತ್ತ ಮುಖ್ಯಸ್ಥರಾದ ಡಾ ಟಿಎನ್ ನಾಗರತ್ನ ಅವರೊಂದಿಗಿನ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಜಿಎನ್ ಮಂಜುನಾಥ್. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. ಈ ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಕೆವಿ ನಾರಾಯಣ ಸ್ವಾಮಿ ಅವರ ಹಾಡುಗಾರಿಕೆ. 10:00 ತತ್ವ ಸಂಚಾರ, ಜನಪದ ಗಾಯಕರ ತತ್ವಗಾಯನ. ಭಾಗವಹಿಸುತ್ತಾರೆ ಮಂಡ್ಯ ಜಿಲ್ಲೆ ಕೆರಗೋಡು ಗ್ರಾಮದ ಪುಟ್ಟಮುತ್ತಮ್ಮ ಮತ್ತು ಸಂಗಡಿಗರು, ಪ್ರಸ್ತುತಿ ಡಾ ಮೈಸೂರು ಉಮೇಶ್. ಈ ರಾತ್ರಿ 10:30 ಸವಿ ನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.
3: ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೇ ಕೇಳಿ, ಪ್ರತಿ ಮಂಗಳವಾರ 7:45 ಮೈಸೂರು ಜಂಕ್ಷನ್.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12:35. ಈಗ ಕೇಳೋಣ ಭಕ್ತಿಗೀತೆಗಳ ಕಾರ್ಯಕ್ರಮ.

ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಕನಕದಾಸರ ಕೀರ್ತನೆ ವರವ ಕೊಡು ಎನಗೆ ವಾಗ್ದೇವಿ. ಹಾಡಿದ್ದಾರೆ ಎಂ. ರಾಘವೇಂದ್ರ.

0: ಇದುವರೆಗೂ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಈಗ ಸಮಯ 12:45.
1: ಆಕಾಶವಾಣಿ ಮೈಸೂರು. ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಜಿ ಶಾಂತಕುಮಾರ್.
2: ಕಣ್ಣರಿಯದೊಡೇಂ ಕರುಳರಿಯದೆ. ಬಂಡೀಪುರದಲ್ಲಿ ಕಾಡು ನಾಯಿಗಳ ಜಾಡ ನರೆಸಿ ಅಲೆಯುತ್ತಿರುವಾಗ ಒಂದು ದಿನ ಡಾಕ್ಟರ್ ಇಳೆಂಗೋವನ್ ಕರೆ ಮಾಡಿದರು. ತಮಿಳುನಾಡಿನ ಮುದುಮಲೈ ಅರಣ್ಯದಲ್ಲಿ ವಿಶೇಷ ಕಾರ್ಯಕ್ರಮ ಆರಂಭವಾಗಿರುವುದಾಗಿ, ತಮಿಳುನಾಡಿನ ಖಾಸಗಿ ಒಡೆತನದಲ್ಲಿರುವ ಎಲ್ಲ ಸಾಕಾನೆಗಳನ್ನು ಅವುಗಳ ಮಾವುತರನ್ನು ಒಂದೆಡೆ ಸೇರಿಸಿ ತರಬೇತಿ ಮತ್ತು ಪುನಶ್ಚೇತನ ಶಿಬಿರ ನಡೆಸುತ್ತಿರುವುದಾಗಿ ಒಮ್ಮೆ ಭೇಟಿ ಕೊಡುವಂತೆ ಆಹ್ವಾನಿಸಿದರು. ಡಾಕ್ಟರ್ ಇಳೆಂಗೋವನ್ ವನ್ಯಜೀವಿ ವೈದ್ಯ. ಭಾರತದ ಮಟ್ಟಿಗೆ ಅಷ್ಟೇನು ಪ್ರಗತಿ ಕಾಣದ ವನ್ಯಜೀವಿ ವೈದ್ಯಕೀಯ ಕ್ಷೇತ್ರದಲ್ಲಿ ತೊಡಗಿರುವ ಅಪರೂಪದ ಜನ. ವೃತ್ತಿಯನ್ನು ಗಂಭೀರವಾಗಿ ಪರಿಗಣಿಸಿ ಕಾಡು ಪ್ರಾಣಿಗಳ ಶರೀರ ವಿಜ್ಞಾನವನ್ನು ಅರಿಯುವ ಆಸಕ್ತಿಯಿಂದ ಕಾಡಿನಲ್ಲೇ ನೆಲೆಸಿದವರು. ಆ ಕಾಡಿನಲ್ಲಿ ದೀರ್ಘಕಾಲ ನೆಲೆಸಿ ಕಾಡಾನೆಗಳ ಬದುಕನ್ನು ಅಲ್ಪ ಸ್ವಲ್ಪ ತಿಳಿದಿದ್ದರಿಂದ ನಮಗೆ ಆ ಸಾಕಾನೆಗಳ ಶಿಬಿರಕ್ಕೆ ಹೋಗಬೇಕೆನಿಸಲಿಲ್ಲ. ಕಾರಣವಿಷ್ಟೇ, ಕಾಡಾನೆಗಳ ಬದುಕನ್ನು ಹತ್ತಿರದಿಂದ ಗಮನಿಸಿದ ಬಳಿಕ ಸಾಕಾನೆಗಳು, ಅದರಲ್ಲೂ ಹೆಣ್ಣಾನೆಗಳು, ದುರಂತ ನಾಯಕಿಯರಂತೆ ಕಾಣತೊಡಗುತ್ತವೆ. ಆನೆ ಆನೆಯಾಗುವ ಮುನ್ನ ತಾನು ಆನೆ ಎಂಬುದನ್ನು ಅರಿಯಬೇಕು. ಅಮ್ಮನ ಕಾಲಡಿಯಲ್ಲಿ ತೆವಳುತ್ತಾ ಕಾಡನ್ನು ಸುತ್ತಬೇಕು. ಕಿವಿಯನ್ನು ತೆರೆದಿಟ್ಟು ಕಾಡಿನ ಭಾಷೆಯನ್ನು ಆಲಿಸಬೇಕು. ಅಮ್ಮನ ಸೂಚನೆ ಎಚ್ಚರಿಕೆಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ತನ್ನ ಹತ್ತಾರು ಅಕ್ಕ ತಂಗಿ ಚಿಕ್ಕಮ್ಮಂದಿರ ಸ್ಪರ್ಶ ವಾಸನೆಗಳನ್ನು ಮನದಟ್ಟು ಮಾಡಿಕೊಳ್ಳಬೇಕು. ಅಜ್ಜಿಯಿಂದ ಆನೆ ಸಮಾಜದ ನಡೆ ನುಡಿಗಳನ್ನು ಕಲಿಯಬೇಕು. ತನ್ನ ಪರಿಸರದ ಅಕ್ಷಾಂಶ ರೇಖಾಂಶಗಳನ್ನೆಲ್ಲ ಮನನ ಮಾಡಿಕೊಳ್ಳುತ್ತಾ ತನ್ನ ಮಣ್ಣಿನ ವಾಸನೆಯನ್ನು ಗ್ರಹಿಸಬೇಕು. ಮಿತ್ರರಾರು, ಶತ್ರುಗಳಾರು, ಯಾವುದು ವಿಷ, ಯಾವುದು ಆಹಾರ ಎಂದೆಲ್ಲ ಅರಿತುಕೊಳ್ಳಬೇಕು. ಬೆಳೆದ ಬಳಿಕ ಬಿದಿರಿನ ಮೆಳೆಗಳನ್ನು ಬುಡಮೇಲು ಮಾಡಿ, ನಿಂತ ಮರಗಳನ್ನು ಉರುಳಿಸಿ, ಕೆರೆಗಳಲ್ಲಿ ಇಳಿದು, ನದಿಗಳಲ್ಲಿ ಮುಳುಗಿ ಕಾಡಿನಲ್ಲಿ ಅಂಡಲಿಯಬೇಕು. ಆಗಷ್ಟೇ ಅದು ಆನೆಯಾಗುತ್ತದೆ. ಆದರೆ ಸಾಕಾನೆಗಳಾದಾಗ ಅವುಗಳಿಗೆ ಈ ಯಾವ ಶಿಕ್ಷಣ ಅನುಭವಗಳು ಇರುವುದಿಲ್ಲ. ದೇಗುಲಗಳಲ್ಲಿ, ಮಠಗಳಲ್ಲಿ, ಮೃಗಾಲಯಗಳಲ್ಲಿ ಏಕಾಂಗಿಯಾಗಿ ತಬ್ಬಲಿಯಾಗಿ ಬದುಕುತ್ತವೆ. ತಮ್ಮ ಭಾಷೆ ಬಲ್ಲದವರೊಂದಿಗೆ ಜೀವನ ಪರ್ಯಂತ ಸಂವಾದ ಮಾಡಲೇಬೇಕಾದ ಸಂಕಷ್ಟ ಅವುಗಳದು. ಇವಲ್ಲದೆ ಟನ್ಗಟ್ಟಲೆ ತೂಗುವ ದೈತ್ಯಾಕಾರದ ಆನೆಗಳ ಎಷ್ಟೋ ಮಾತುಗಳು ಮನುಷ್ಯನ ಕಿವಿಗೆ ಕೇಳುವುದೇ ಇಲ್ಲ. ಆದರೆ ಕಾಡಿನಲ್ಲಿ ಅವು ಅದೇ ಸೂಕ್ಷ್ಮ ತರಂಗದ ಭಾಷೆ ಬಳಸಿ 2 ಕಿಲೋಮೀಟರ್ ದೂರದಲ್ಲಿರುವ ಮತ್ತೊಂದು ಆನೆಯೊಂದಿಗೆ ನಿರಾಯಾಸವಾಗಿ ಸಂಭಾಷಿಸಬಲ್ಲವು. ಹಾಗಾಗಿ ಎಷ್ಟೋ ಸಾಕಾನೆಗಳು ಭಾಷೆ ತಿಳಿದಿದ್ದರೂ ಮೂಕರಾಗಿ ಉಳಿಯುತ್ತವೆ. ಸುಡು ಬೇಸಿಗೆಯಲ್ಲಿ ದೇಗುಲಗಳ ಕಾದ ಚಪ್ಪಡಿಯಲ್ಲಿ ನಿಂತು, ಮರಗಳ ನೆರಳಿಲ್ಲದ ಡಾಂಬಾರು ರಸ್ತೆಗಳಲ್ಲಿ ನಡೆಯುತ್ತಾ, ಮಂತ್ರಿಗಳ ಗಣ್ಯರ ಕೊರಳಿಗೆ ಹಾರ ತುರಾಯಿಗಳನ್ನು ಹಾಕುತ್ತಾ ಬದುಕು ನೂಕಬೇಕು. ಸಂಸ್ಕೃತಿ, ನಂಬಿಕೆ, ಧಾರ್ಮಿಕ ನಡವಳಿಕೆಗಳ ಹೆಸರಿನಲ್ಲಿ ನಡೆಯುವ ಮನುಷ್ಯನ 108 ಡಾಂಬಿಕ ಆಚಾರಗಳನ್ನು ನೆರವೇರಿಸುತ್ತಾ ಖಾಸಗಿ ಬದುಕನ್ನು ತ್ಯಾಗ ಮಾಡಬೇಕು. ಸಂಕೀರ್ಣ ಕುಟುಂಬ ವ್ಯವಸ್ಥೆಯಲ್ಲಿ ಬದುಕನ್ನು ರೂಪಿಸಿಕೊಳ್ಳುವ ಹೆಣ್ಣಾನೆಗಳ ಏಕಾಂತದ ದುಃಖ ದುಮ್ಮಾನಗಳು ನಮಗೆಂದೂ ಅರ್ಥವಾಗುವುದಿಲ್ಲ. ಅವು ತಮ್ಮ ಹುಟ್ಟುಗುಣಗಳನ್ನೆಲ್ಲ ಬದಿಗಿಟ್ಟು ಮಾವುತನ ಆಜ್ಞೆಗಳಿಗೆ ಪೂರಕವಾಗಿ ಹೆಜ್ಜೆ ಹಾಕುತ್ತಾ ಸಾಗಬೇಕಾದ ಬದುಕು ಕರುಣಾಜನಕವಾಗಿರುತ್ತದೆ. ಹಾಗಾಗಿ ಕಾಡಿನ ಹೆಣ್ಣಾನೆಗಳನ್ನು ಹಿಡಿದು ಪಳಗಿಸಿ ತಮ್ಮ ಹೆಬ್ಬುಬ್ಬೆಗೆ ಬಳಸುವ ಈ ಪರಿಕಲ್ಪನೆಯ ಅಮಾನವೀಯ ಸಂಸ್ಕೃತಿ ನಮಗೆ ಎಂದಿಗೂ ಇಷ್ಟವಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಸಾಕಾನೆಗಳ ಶಿಬಿರಕ್ಕೆ ಹೋಗಲಿಚ್ಛಿಸಿರಲಿಲ್ಲ. ಆದರೆ ಮತ್ತೆ ಇಳೆಂಗೋವನ್ ಕರೆ ಮಾಡಿದಾಗ ಸೌಜನ್ಯಕ್ಕಾಗಿ ಮುದುಮಲೆಯನ್ನತ್ತ ಹೊರಟೆವು. ಕಾಡಿನ ನಡುಭಾಗದಲ್ಲಿ ಹರಿದಿದ್ದ ಮೋಹಕ ಮೋಯಾರ್ ನದಿಯ ದಂಡಿಯಲ್ಲಿ ಈ ಶಿಬಿರ ಸಜ್ಜಾಗಿತ್ತು. ಆಕಸ್ಮಿಕವಾಗಿ ಕಾಡಾನೆಗಳು ನುಸುಳಿ ದಾಂಧಲೆ ಸೃಷ್ಟಿಸಬಹುದೆಂಬ ಮುನ್ನೆಚ್ಚರಿಕೆಯಿಂದ 15 ಎಕರೆಯಷ್ಟಿದ್ದ ಶಿಬಿರಕ್ಕೆ ಸೌರ ಬೇಲಿಯನ್ನು ಅಳವಡಿಸಿದ್ದರು. ಶಿಬಿರದ ಮುಖ್ಯ ದ್ವಾರಕ್ಕೆ ಡಾಕ್ಟರ್ ಜೆಜೆ ಜಯಲಲಿತಾ ಸಾಕಾನೆಗಳ ಪುನಶ್ಚೇತನ ಶಿಬಿರ ಎಂಬ ದೊಡ್ಡ ಫಲಕವಿತ್ತು. ತಮಿಳುನಾಡಿನಲ್ಲಿ ಕ್ಯಾಂಟೀನ್, ನೀರು, ಫ್ಯಾನ್, ಮಿಕ್ಸಿ, ಟಿವಿ, ಸಿಮೆಂಟ್ಗಳೆಲ್ಲ ಅಮ್ಮನ ಹೆಸರಿನಲ್ಲಿರುವಾಗ ಫಲಕದಲ್ಲಿ ಹೆಸರು ಅಚ್ಚರಿ ಮೂಡಿಸಲಿಲ್ಲ. ಶಿಬಿರದ ಒಂದು ಬದಿಯಲ್ಲಿ ಬಣ್ಣ ಬಣ್ಣದ ಪೆಂಡಾಲ್ಗಳ ಮಳಿಗೆಗಳಿದ್ದವು. ಮಳಿಗೆಗಳಲ್ಲಿ ಆನೆಗಳ ಔಷಧದ ಅಂಗಡಿ, ವೈದ್ಯರ ತಪಾಸಣೆ ಕೇಂದ್ರ, ಆನೆಗಳ ತೂಕವನ್ನು ಅಳೆಯುವ ಯಂತ್ರ, ಮಾವುತರ ಕ್ಯಾಂಟೀನ್, ಆನೆಗಳಿಗೆ ಆಹಾರ ಸಿದ್ಧಪಡಿಸುವ ವಿಸ್ತಾರವಾದ ಅಡಿಗೆ ಮನೆ ಇತ್ತು. ಅಲ್ಲಿ ಚಟುವಟಿಕೆ ಬಿರುಸಿನಿಂದ ಸಾಗಿತ್ತು. ಆನೆಗಳ ತೂಕವನ್ನು ಅಳೆಯುವವರು, ದೈಹಿಕ ತಪಾಸಣೆ ಮಾಡಿ ಔಷಧಿಗಳನ್ನು ಸೂಚಿಸುವ ವೈದ್ಯರು, ಮಾವುತರಿಗೆ ಔಷಧಿಗಳನ್ನು ವಿತರಿಸುವ ಸಿಬ್ಬಂದಿ, ದೊಡ್ಡ ದೊಡ್ಡ ಕೊಪ್ಪರಿಗೆಗಳಲ್ಲಿ ಆನೆಗಳಿಗೆ ಸಿದ್ಧಪಡಿಸುತ್ತಿದ್ದ ಅಡಿಗೆಯನ್ನು ಮೇಜಿನ ಮೇಲೆ ನಿಂತು ಉದ್ದದ ದೊಣ್ಣೆಗಳಿಂದ ತಿರುವುತ್ತಿದ್ದ ಕಾಡುಕುರುಬರು ಎಲ್ಲವೂ ತಮಾಷೆಯಾಗಿ ಕಂಡವು. ಶಿಬಿರದಲ್ಲಿ 60 ಹೆಚ್ಚು ಆನೆಗಳಿದ್ದವು. ಅವುಗಳ ಹಣೆಯ ಮೇಲೆ ರಂಗೋಲಿ ಬಿಡಿಸಿದಂತೆ ನಾನಾ ಬಗೆಯ ನಾಮಗಳು, ಪಟ್ಟೆಗಳು ಸಂಕೇತಗಳಾಗಿ ನಮ್ಮುದಾಗಿದ್ದವು. ಆನೆಗಳು ಪ್ರತಿನಿಧಿಸುವ ದೇಗುಲಗಳ ಜಾತಿ, ಧರ್ಮ, ಪಂಥಗಳನ್ನು ಅವು ಪ್ರತಿನಿಧಿಸುತ್ತಿದ್ದವು. ಆದರೆ ಆ ಆನೆಗಳೆಲ್ಲ ಆನೆಗಳಂತೆಯೇ ವರ್ತಿಸುತ್ತಿದ್ದವು. ನಾಗರಿಕ ಸಮಾಜದ ಕಟ್ಟುಪಾಡುಗಳನ್ನು ಮೀರಿದ ಜೀವಿಗಳಿಗೆ ಸಮುದಾಯ, ಧರ್ಮ, ಪಂಥ, ಪಂಗಡ, ಒಳಪಂಗಡಗಳನ್ನು ಆರೋಪಿಸುತ್ತಿದ್ದು ನಮಗೆ ಸರಿ ಕಾಣಲಿಲ್ಲ. ಶಿಬಿರದ ಮೇಲಿನ ಅಧಿಕಾರಿಗಳೊಬ್ಬರು ಟೂರಿಸ್ಟ್ ಗೈಡ್ನಂತೆ ಎಲ್ಲವನ್ನೂ ವಿವರಿಸತೊಡಗಿದರು. ಆನೆಗಳಿಂದ ಆನೆಗಳಿಗೆ ಸಾಗುತ್ತಾ ಅವುಗಳ ಮೂಲ ದೇಗುಲಗಳನ್ನು ತಿಳಿಸುತ್ತಾ ಬಂಡೆಯಂತೆ ಗುಂಡಾಗಿದ್ದ ಒಂದು ಆನೆಯ ಬಳಿ ನಿಂತರು. ಮುಖ್ಯಮಂತ್ರಿಯವರ ಸ್ವಂತ ಪರಿಕಲ್ಪನೆಯಾಗಿ ಅರಳಿದ ಈ ಶಿಬಿರಕ್ಕೆ ಇದೇ ಆನೆ ಕಾರಣವಾಯಿತಂತೆ. ದೇಗುಲವೊಂದಕ್ಕೆ ಭೇಟಿ ಇದ್ದಾಗ ಹೆಜ್ಜೆ ಇರಿಸಿ ಪೂಜೆ ಪುನಸ್ಕಾರಗಳನ್ನು ಈಡೇರಿಸಲು ಪ್ರಯಾಸಪಡುತ್ತಿದ್ದ ಈ ಆನೆಯನ್ನು ಕಂಡು ಅವರು ಮರುಗಿದರಂತೆ. ಅದರ ಸಮಸ್ಯೆಯನ್ನರಿತಾಗ ಈ ಶಿಬಿರದ ಪರಿಕಲ್ಪನೆ ಮೂಡಿತೆಂದು ತಿಳಿಸಿದರು. ಅದರ ವಯಸ್ಸಿಗೆ 2 ತೂಗಬೇಕಿದ್ದ ಆನೆ 4.5 ಮೀರಿತ್ತು. ಯಾವುದೇ ದೈಹಿಕ ಪರಿಶ್ರಮವಿಲ್ಲದೆ ಭಕ್ತರು ನೀಡುತ್ತಿದ್ದ ಹಣ್ಣು ಹಂಪಲುಗಳನ್ನು ತಿನ್ನುವುದನ್ನಷ್ಟೇ ಕಸುಬು ಮಾಡಿಕೊಂಡಿದ್ದರಿಂದ ಅದರ ತೂಕ ಅಳತೆಗೆ ಮೀರಿ ಹೆಚ್ಚಿ ಆ ಆನೆ ಆನೆಯ ಆಕಾರವನ್ನು ಕಳೆದುಕೊಂಡಿತ್ತು. ಜಯಲಲಿತಾ ಅವರಿಗೆ ಆ ಶಿಬಿರವನ್ನು ಆರಂಭಿಸುವ ಪೂರ್ವಾಲೋಚನೆಗೆ ಆ ಆನೆಯ ತೂಕ ಪ್ರೇರೇಪಿಸಿದ್ದು ಅಚ್ಚರಿ ಎನಿಸಲಿಲ್ಲ. ಸರದಿಯಲ್ಲಿ 10 ಆನೆಗಳು ಮಾಯರ್ ನದಿಯಲ್ಲಿ ಮುಳುಗುತ್ತಿದ್ದವು. ನೀರು ಉಕ್ಕುವುದು ಬೋರ್ವೆಲ್ಗಳಿಂದ ಮಾತ್ರ ಎಂದು ತಿಳಿದಿದ್ದ ಆ ಆನೆಗಳಿಗೆ ಹರಿಯುವ ನದಿಯನ್ನು ಮೊದಲ ಬಾರಿಗೆ ಕಂಡು ರೋಮಾಂಚನವಾಗಿರಬಹುದು. ಅವುಗಳಿಗೆ ಸ್ನಾನ ಮುಗಿದ ಆನಂತರ ಹೊಳೆಯಿಂದ ಹೊರಗೆ ಬರಲು ಮನಸ್ಸೇ ಇರುತ್ತಿರಲಿಲ್ಲ. ಹಾಗಾಗಿ ಅವು ಮಾವುತನ ಆಜ್ಞೆಗಳನ್ನು ಕೆಲವೊಮ್ಮೆ ತಿರಸ್ಕರಿಸುವ ಧೈರ್ಯ ಕೂಡ ಮಾಡುತ್ತಿದ್ದವು. ಆಗ ಡಾಕ್ಟರ್ ಇಳೆಂಗೋವನ್ ಶಿಬಿರಕ್ಕೆ ಬಂದರು. ಸರಪಳಿಗಳಿಂದ ಬೀಗಿದ್ದ ಆನೆಗಳನ್ನು ತೋರುತ್ತಾ ಅವುಗಳು ಎದುರಿಸುತ್ತಿರುವ ದೈಹಿಕ ಸಮಸ್ಯೆಗಳನ್ನು ವಿವರಿಸಿದರು. ಹೆಚ್ಚಿನ ಆನೆಗಳೆಲ್ಲವೂ ವ್ಯಾಯಾಮದ ಕೊರತೆಯನ್ನು ಎದುರಿಸುತ್ತಿದ್ದವು. ಹಾಗೆ ಸಾಗುತ್ತಿದ್ದಾಗ ಒಂದು ಆನೆಯ ಮಗುಲಲ್ಲಿ ಪುಟ್ಟ ಎತ್ತೊಂದು ಮೆಲುಕು ಹಾಕುತ್ತಾ ಮಲಗಿತ್ತು. ಇದೇನು ಆನೆಗಳ ನಡುವೆ ಈ ಎತ್ತು ಎಂದು ಪ್ರಶ್ನೆ ಕೇಳುವ ಮುನ್ನವೇ ಅವರು ನಗುತ್ತಾ ಮಾವುತನನ್ನು ಕರೆದರು. ಆ ಎತ್ತು ಮತ್ತು ಆನೆ ಒಂದೇ ದೇವಸ್ಥಾನಕ್ಕೆ ಸೇರಿದ್ದೆಂದು, ಹಲವಾರು ವರ್ಷಗಳಿಂದ ಒಂಟಿಯಾಗಿದ್ದ ಎತ್ತು ಮತ್ತು ಆನೆ ಆಪ್ತ ಸ್ನೇಹಿತರಾದರೆಂದು, ಎತ್ತು ಬಾರದೆ ಆನೆ ಎಲ್ಲಿಯೂ ಬರಲೊಪ್ಪುವುದಿಲ್ಲವೆಂದು, ಅದರಿಂದಾಗಿ ಎತ್ತನು ಕೂಡ ಜೊತೆಯಲ್ಲಿ ಕರೆತರಬೇಕಾಯಿತೆಂದು ಆತ ತಿಳಿಸಿದ. ಎಂತಹ ದುರಂತ! ಅರ್ಥವಾಗದ ಪರಸ್ಪರ ಬೇರೆ ಬೇರೆ ಭಾಷೆಗಳನ್ನಾಡುವ ಎರಡೂ ಜೀವಿಗಳ ಸ್ನೇಹ, ಒಬ್ಬಂಟಿತನವನ್ನು ಮರೆಯುವ ಅಸಹಾಯಕತೆಯ ಆ ಸ್ನೇಹ, ಆ ಸ್ನೇಹದ ಹಿನ್ನೆಲೆ ಮನಕಲಕಿತು. ಮುಂದೆ 2 ಪ್ಲಾಸ್ಟಿಕ್ ದಂತಗಳನ್ನು ಒಂದು ಹೆಣ್ಣಾನೆಯ ಸೊಂಡಲಿನ ಬಳಿ ಹಿಡಿದು ಮಾವುತನೊಬ್ಬ ಅಲ್ಲಿಗೆ ಬಂದವರೊಡನೆ ಫೋಟೋಗೆ ಪೋಸ್ ನೀಡುತ್ತಿದ್ದ. ಆಗಷ್ಟೇ ತಮಿಳುನಾಡಿನ ದೇವಸ್ಥಾನದ ಆನೆಗಳೆಲ್ಲ ಹೆಣ್ಣಾನೆಗಳೆಂಬುದು ನಮ್ಮ ಅರಿವಿಗೆ ಬಂತು. 4-6 ಆನೆಗಳನ್ನು ದಾಟಿದ ಬಳಿಕ ಇಳೆಂಗೋವನ್ ಆನೆಯೊಂದರ ಮುಂದೆ ನಿಂತರು. ಪಶುವೈದ್ಯರ ವಾಸನೆಗೆ ನಡುಗುತ್ತಾ ಮಡಚಿ ಮುದ್ದೆಯಾಗುವ ಆನೆಗಳ ಸ್ವಭಾವಕ್ಕೆ ವ್ಯತಿರಿಕ್ತವಾಗಿ ಅದು ತಲೆ ಆಡಿಸುತ್ತಾ ತಳಮಳಿಸುತ್ತಾ ನಿಂತಿತ್ತು. ಆಗ ಇಳೆಂಗೋವನ್ ಮಾಹುತನನ್ನು ಕರೆದು ಬಿಗಿದಿದ್ದ ಸರಪಳಿಯನ್ನು ಬಿಚ್ಚುವಂತೆ ಹೇಳಿದರು. ಸರಪಳಿ ಸಡಿಲಗೊಳ್ಳುವ ಸೂಚನೆ ದೊರೆತಾಗಲೇ ಅದು ಚಡಪಡಿಸತೊಡಗಿತು. ಅನಂತರ ನಂಬಲಾಗದ ಸನ್ನಿವೇಶ. ಜಾತ್ರೆಯಲ್ಲಿ ಹರಡಿದಂತಿದ್ದ 60 ಆನೆಗಳ ನಡುವೆ ಅದು ನುಸುಳುತ್ತಾ ಗೀಳಿಡುತ್ತಾ ಓಡಲಾರಂಭಿಸಿತು. ಉಳಿದ ಆನೆಗಳು ಸೊಂಡಿಲನ್ನು ಚಾಚಿ ಬೆದರಿದಂತೆ ಕಂಡ ಆನೆಯನ್ನು ಸಂತೈಸಲು ಪ್ರಯತ್ನಿಸಿದಂತೆ ಕಂಡವು. ಎಲ್ಲವನ್ನೂ ನಿರ್ಲಕ್ಷಿಸಿ ಓಡಿದ ಆ ಆನೆ ಮರಗಳಿಗೆ ಕಟ್ಟಿದ್ದ 16 ಆನೆಗಳನ್ನು ಸುತ್ತಿ ಬಳಸಿ ಮತ್ತೊಂದು ತುದಿಯಲ್ಲಿದ್ದ ಒಂದು ನಿರ್ದಿಷ್ಟ ಆನೆಯತ್ತ ಬಂದು ನಿಂತಿತು. ಆ ಕ್ಷಣ ಅತೀವ ಉದ್ವೇಗಕ್ಕೊಳಗಾದ ಅವು ಉದ್ದನೆಯ ಸೊಂಡಿಲುಗಳನ್ನು ಚಾಚಿ ಪರಸ್ಪರ ಅಪ್ಪಿಕೊಂಡವು. ಕಿವಿಗಳನ್ನು ಪಟಪಟನೆ ಬಡಿಯುತ್ತಾ ಗಟ್ಟಿಯಾಗಿ ಸದ್ದು ಮಾಡಿದವು. ತಲೆಗಳನ್ನು ಭುಜಗಳನ್ನು ಪರಸ್ಪರ ಉಜ್ಜಿಕೊಳ್ಳುತ್ತಾ ಕೆಳಸ್ತರದಲ್ಲಿ ಗುಡುಗಿದಂತೆ ಸದ್ದು ಮಾಡಿ ಕಿವಿಗಳನ್ನು ಕಣ್ಣುಗಳನ್ನು ಸ್ಪರ್ಶಿಸಿಕೊಂಡು ಅವು ಯಾವುದೋ ಮಾಸಿದ ನೆನಪುಗಳನ್ನು ನೆನೆಸಿಕೊಂಡವು ಅಥವಾ ಅಷ್ಟೂ ವರ್ಷಗಳ ಏಕಾಂತತನದ ನೋವನ್ನು ಹಂಚಿಕೊಂಡವು ನಮಗೆ ತಿಳಿಯಲಿಲ್ಲ. ಆ ಸದ್ದುಗಳು ಶಿಬಿರವನ್ನು ದಾಟಿ ಕಾಡನ್ನು ಸೇರಿತು. ಅನಂತರ ಸೊಂಡಿಲಿನಲ್ಲಿ ಒಂದನೊಂದು ಬಳಸಿ ಏನನ್ನೂ ಮಾತನಾಡಿಕೊಳ್ಳತೊಡಗಿದವು. ಸೊಂಡಿಲಿನ ತುದಿಗಳೆರಡು ಯಾವುದೋ ಕೇಳದ ನಾದಕ್ಕೆ ಆಡುತ್ತಿದ್ದಂತೆ ಒಟ್ಟಿಗೆ ತೂಗತೊಡಗಿದವು. ಅವುಗಳ ಕಣ್ಣುಗಳಲ್ಲೇನೋ ಹೊಳಪಿತ್ತು, ನೋವಿತ್ತು. ಆ ದೃಶ್ಯ ಸಂಪೂರ್ಣವಾಗಿ ಅರ್ಥವಾಗದಿದ್ದರೂ ನಮ್ಮನ್ನು ತಲ್ಲಣಗೊಳಿಸಿತು. ನಾವಷ್ಟೇ ಅಲ್ಲ, ಕ್ಯಾಂಪಿನಲ್ಲಿದ್ದ ಆನೆಗಳೆಲ್ಲ ತಮ್ಮ ಚಟುವಟಿಕೆಗಳನ್ನು ನಿಲ್ಲಿಸಿ ಕಿವಿಗಳನ್ನು ಅರಳಿಸಿ ಅತ್ತ ಮುಖ ಮಾಡಿ ನಿಂತವು. ಸ್ವಲ್ಪ ಹೊತ್ತಿನಲ್ಲೇ ಅಲ್ಲಿಗೆ ಆಗಮಿಸಿದ ಮಾವುತ ಬರಲೊಪ್ಪದ ಆನೆಯನ್ನು ಬೆದರಿಸಿ ಸ್ನಾನದ ಸಮಯವೆಂದು ನದಿಯತ್ತ ಎಳೆದೊಯ್ದ. ಕುತೂಹಲ ತಡೆಯಲಾರದೆ ಮರುದಿನ ಅದೇ ಪ್ರಯೋಗ ಮುಂದುವರಿಸಿದವು. ಮತ್ತೆ ಅದೇ ನಡವಳಿಕೆಯ ಪುನರಾವರ್ತನೆ. ಎರಡು ಆನೆಗಳ ಪೂರ್ವಪರ ತಿಳಿಯಲು ಇಳೆಂಗೋವನ್ ಆ ಇಬ್ಬರು ಮಾವುತರಿಗೆ ಹತ್ತಾರು ಪ್ರಶ್ನೆಗಳನ್ನು ಕೇಳುತ್ತಾ ಸಾಗಿದರು. ತಾನು ಮಾವುತನಾಗಿ ಕೆಲಸಕ್ಕೆ ಸೇರುವ ಮುನ್ನವೇ ಈ ಆನೆ ದೇಗುಲದಲ್ಲಿತ್ತೆಂದು ಒಬ್ಬ ತಿಳಿಸಿದರೆ, ತನ್ನ ತಂದೆ 6 ವರ್ಷಗಳ ಹಿಂದೆ ತೀರಿಕೊಂಡ ಬಳಿಕ ತಾನು ಮಾವುತನಾದೆನೆಂದು ಮತ್ತೊಬ್ಬ ತಿಳಿಸಿದ. ರಹಸ್ಯವನ್ನು ಭೇದಿಸಲು ಪೂರಕವಾದ ಮಾಹಿತಿಗಳು ದೊರೆಯಲಿಲ್ಲ. ಇಲ್ಲಿ ನಮ್ಮ ಕುತೂಹಲಕ್ಕೆ ಕಾರಣವಾದದ್ದು ಸಹಜ ಪರಿಸರದಲ್ಲಿ ಆನೆಗಳ ಸಂಘ ಜೀವನದ ಸಂಕೀರ್ಣ ವ್ಯವಸ್ಥೆ. ಕುಟುಂಬ ವ್ಯವಸ್ಥೆಯ ಆನೆಗಳಲ್ಲಿ ರಕ್ತ ಸಂಬಂಧದ 10 ಕುಟುಂಬಗಳು ಸೇರಿ ಒಂದು ವಂಶ ರೂಪುಗೊಂಡಿರುತ್ತದೆ. ಹಾಗಾಗಿ ಕುಟುಂಬಗಳು ಪರಸ್ಪರ ಭೇಟಿಯಾದಾಗ ಕ್ಷೇಮ ಕುಶಲಗಳನ್ನು ಹಂಚಿಕೊಂಡು ಮತ್ತೆ ಬೇರೆಯಾಗಿ ಸಾಗುತ್ತದೆ. ವಂಶ ಸಂಬಂಧಿಗಳ ಹೊರತಾಗಿ ಬೇರೆ ಆನೆಗಳು ಎದುರಾದಾಗ ಆತಂಕಗೊಂಡು ದೂರ ನಿಲ್ಲುತ್ತವೆ. ಅವುಗಳ ನಡುವೆ ಸೌಹಾರ್ದ ಸಂಬಂಧಗಳಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಆ ಎರಡು ಆನೆಗಳ ವಿಚಿತ್ರ ಸ್ವಭಾವ ನಿಗೂಢವಾಗಿಯೇ ಉಳಿಯಿತು. ಶಿಬಿರ ಮುಗಿದು ಆನೆಗಳು ಲಾರಿ ಏರಿ ತಮ್ಮ ತಮ್ಮ ದೇಗುಲಗಳಿಗೆ ತೆರಳಿದವು. 2 ತಿಂಗಳ ಬಳಿಕ ಇಳೆಂಗೋವನ್ ಆ ದೇಗುಲಗಳಿಗೆ ಹೋಗಿ ಆನೆಗಳ ವಿವರಗಳನ್ನು ಸಂಗ್ರಹಿಸಲು ಪ್ರಯತ್ನಿಸಿದರು. ಯಾವ ಮಾಹಿತಿಗಳು ಲಭ್ಯವಾಗಲಿಲ್ಲ. ಮುಜರಾಯಿ ಇಲಾಖೆಯ ಫೈಲ್ಗಳನ್ನು ಶೋಧಿಸಿದರು. ಅವುಗಳ ನಿರ್ವಹಣಾ ವೆಚ್ಚದ ಹೊರತಾಗಿ ಮತ್ಯಾವ ವಿವರಗಳು ದೊರಕಲಿಲ್ಲ. ಬಳಿಕ ತಮಿಳುನಾಡಿನ ಅರಣ್ಯ ಇಲಾಖೆಯ ಸಾಕಾನೆಗಳ ದಾಖಲೆಗಳನ್ನು ಪರಿಶೀಲಿಸಲು ಆರಂಭಿಸಿದರು. 1-2 ತಿಂಗಳ ಅವಿರತ ಪ್ರಯತ್ನದ ಬಳಿಕ ರಹಸ್ಯವನ್ನು ಭೇದಿಸುವಲ್ಲಿ ಯಶಸ್ವಿಯಾದರು. ಆ ಎರಡು ಆನೆಗಳು ಬೆಳೆದಿದ್ದು ಮುದುಮಲೆಯ ತೆಪ್ಪಕಾಡು ಆನೆ ಶಿಬಿರದಲ್ಲಿ. 6-8 ವರ್ಷಗಳಿದ್ದಾಗ ದೇವಸ್ಥಾನಗಳ ಬೇಡಿಕೆಗಳಿಗೆ ಸ್ಪಂದಿಸಿದ ಸರ್ಕಾರ ಅವುಗಳನ್ನು ಕೊಡುಗೆಯಾಗಿ ನೀಡಿತು. ಸಹೋದರಿಯರಂತೆ ಮಾಯರ ನದಿಯಲ್ಲಿ ಕಾಡು ಕುರುಬರ ಮಕ್ಕಳೊಂದಿಗೆ ಆಟವಾಡಿಕೊಂಡಿದ್ದ ಅವು 400 ಕಿಲೋಮೀಟರ್ ದೂರದ ಶಿವಗಂಗಾ ಮತ್ತು ರಾಮನಾಡ್ ಜಿಲ್ಲೆಗಳನ್ನು ತಲುಪಿದವು. ದೇವಾಲಯದಲ್ಲಿ ತಿರುಪೂರ್ ಶಿವಗಾಮಿಯಾಗಿ, ಕುಂಡರಗುಡಿ ಲಕ್ಷ್ಮಿಯಾಗಿ ಮರುನಾಮಕರಣಗೊಂಡವು. ಆನಂತರದ 27 ವರ್ಷಗಳ ಕಾಲ ಆ ಎರಡು ಹೆಣ್ಣಾನೆಗಳು ಪರಸ್ಪರ ಭೇಟಿಯಾಗಲೇ ಇಲ್ಲ. ಇದಾದ 2 ವರ್ಷಗಳ ನಂತರ ನಡೆದ ಚುನಾವಣೆಯಲ್ಲಿ ಜಯಲಲಿತಾ ಸೋತಿದ್ದರು. ಕರುಣಾನಿಧಿ ಅಧಿಕಾರಕ್ಕೆ ಬಂದರು. ಹಿಂದಿನ ಸರ್ಕಾರದ ಕಾರ್ಯಸೂಚಿಗಳೆಲ್ಲ ಬದಲಾದವು. ಸಾಕಾನೆಗಳ ಶಿಬಿರವು ರದ್ದಾಯಿತು. ಶಿವಗಾಮಿ ಮತ್ತು ಲಕ್ಷ್ಮಿ ಮತ್ತೆ ಭೇಟಿಯಾಗಲೇ ಇಲ್ಲವೇನು. ಮರೆತು ಹೋಗಿದ್ದ ಈ ಘಟನೆ ನೆನಪಿಗೆ ಬಂದದ್ದು 1966 ಹೈನುಗಾರಿಕೆ ಉದ್ಯಮಕ್ಕೆ ನೆರವು ಹಸ್ತ ನೀಡಿದ ಡಚ್ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ ಮುಖ್ಯಮಂತ್ರಿ ಆನೆಯ ಮರೆಯೊಂದನ್ನು ನೆನಪಿನ ಕಾಣಿಕೆಯಾಗಿ ನೀಡಿದರು ಎಂಬ ಸುದ್ದಿ. ಬಹುಶಃ ನೆದರ್ಲ್ಯಾಂಡ್ ಸೇರಿದ ಬಳಿಕ ಆ ಆನೆ ಮರಿಯ ಹೆಸರು ಜೂಲಿಯಾ ಆಗಿರಬಹುದು. ಸದಾ ಕೊರೆಯುವ ಚಳಿಯಲ್ಲಿ ಗಡಗಡ ನಡುಗುತ್ತಾ ಕುಳಿತಿದ್ದಿರಬಹುದು. ನೆನಪಾದಾಗ ತನ್ನ ಅವನೊಂದಿಗೂ ಅಕ್ಕನೊಂದಿಗೂ ಮಾತನಾಡಲು ಯತ್ನಿಸಿರಬಹುದು. ಆದರೆ ಅದರ ಧ್ವನಿ 2 ಕಿಲೋಮೀಟರ್ ದಾಟಿರುವುದಿಲ್ಲ. ನೆದರ್ಲ್ಯಾಂಡ್ ನಾಗರಹೊಳೆ ಕಾಡಿನಿಂದ ಸುಮಾರು 4,500 ಮೈಲಿ ದೂರದಲ್ಲಿದೆ. ಮಾನವ ತನ್ನ ವಿಕಾಸದ ಹಾದಿಯಲ್ಲಿ ಅರಳಿ ನಾಗರಿಕ ಪ್ರಪಂಚವನ್ನು ಸೃಷ್ಟಿಸಿ ಜಗತ್ತಿನ ಶಾಂತಿಗಾಗಿ ಧರ್ಮವನ್ನು ಹುಟ್ಟಿಹಾಕಿ ಮಾನವೀಯತೆಯನ್ನು ಬೋಧಿಸಿದ್ದು, ಆಧ್ಯಾತ್ಮಿಕತೆಯನ್ನು ಕಂಡುಕೊಂಡಿದ್ದು ನಿಜ. ಅದರೊಂದಿಗೆ ಕ್ರೌರ್ಯ, ಅಪರಾಧ, ಅಸಮಾನತೆ, ಅಮಾನವೀಯತೆಗಳನ್ನು ಸಹ.
1: ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
0: ಆಕಾಶವಾಣಿ ಮೈಸೂರು FM 100.6. ಸಮಯ 1 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ ಸರಣಿ. ಅನಂತರ 1:10 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಆಕಾಶವಾಣಿ ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಳಿ ಕೇಂದ್ರ ಸರ್ಕಾರದ ಅಗ್ನಿಪಥ ಯೋಜನೆಯ ಕಾರ್ಯಕ್ರಮದ ಕುರಿತು ಮಾತುಕತೆ.
1: ಯಾರು ಯಾರು?
0: ನಾನೇ ಇದ್ದೀನಿ ವಾಸ್ ವಿದ್ಯಾ, ನಾನೇ ಬಂದಿನಿ.
1: ಸತಕ ನೀವ್ರಿ? ಬರ್ರಿ ಬರ್ರಿ, ಒಳ ಬರ್ರಿ.
0: ಬಂದೆ ಬಂದೆ, ಬಾ ದಿವ್ಸ ಆಯ್ತು ನಿನ್ ಕಡೆ ಬಂದಿರ್ಲಿಲ್ಲ.
1: ಆರಾಮದಿರಲ್ಲ, ಹಿಂಗ್ ಹೊಂಟಿರಿ ಈ ಕಡೆ?
0: ಹೌದೌದು, ಇಲ್ಲೊಂದ್ ಸ್ವಲ್ಪ ಕೆಲ್ಸ ಇತ್ತು, ಹೋಗ್ಬೇಕಾಗಿತ್ತು, ಹಂಗೆ ಬಂದೆ. ಮತ್ತೆ ಯಾಕೋ ನಿನಗೂ ಒಂದ್ ಸ್ವಲ್ಪ ಆರಾಮ ಇಲ್ಲ ತಂದಿದ್ರು, ಅದಕ್ಕೆ ನೋಡ್ಕೊಂಡು ಹೋಗೋಣಂತ ಬಂದ. ಯಾಕ ಮುಖ ಎಲ್ಲ ಎಷ್ಟು ಸಣ್ಣಗೈತಿ?
1: ಏನ್ ಮಾಡ್ತಿರ್ ಬರ್ರಿ, ಮಗಂದು ಡಿಗ್ರಿ ಮುಗುದಿ, ನಾ ನೌಕರಿ ಇಲ್ಲ ಏನಿಲ್ಲ, ಅದೇ ಚಿಂತಾಗ ಆರಾಮ್ ತಪ್ಪಿತ್ ನೋಡ್ರಿ.
0: ಯಾಕದು ನೌಕರಿ ಇಲ್ಲಂತ ನೀ ಇದು ಮಾಡ್ಕೊಂತ ಕುಂತ್ರ ಹೆಂಗವಾ?
1: ಮತ್ ಹೆಂಗ್ ಮಾಡುದ್ರಿ ಅಕ್ಕ, ಮುಂದ ಏನಾರೆ ಮಾಡ್ಬೇಕಲ್ರಿ.
0: ನಿನ್ ಮಗ ಏನು ಎಷ್ಟ್ ಎತ್ತರ, ಎಷ್ಟ್ ಚಂದ, ಅಷ್ಟ್ ಪುಷ್ಟ ಅದಾನ. ಈಗ ಭಾರತ ಸರ್ಕಾರದ ಗೊತ್ತಿಲ್ಲ, ನಿನಗ ಅಗ್ನಿಪಥ ಅಂತ ಯೋಜನೆ ತೆಗ್ದಾರಲ್ಲ ಸರ್ಕಾರದವರು ಹೊಸದಾಗಿ.
1: ಇಲ್ಲಲ್ರಿ ಅಕ್ಕ, ಏನದು ಹಂಗಂದ್ರ ಅಗ್ನಿಪಥ ಅಂದ್ರೆ ಏನು?
0: ಇದು ಏನಂದ್ರ ಭಾರತ ದೇಶದ ಭದ್ರತೆ ಬಲಪಡಿಸುವ ಸಲುವಾಗಿ ನಮ್ಮ ಕೇಂದ್ರ ಸರ್ಕಾರದವರು ಹೊಸದಾಗಿ ತಂದಿದ್ದ ಯೋಜನೆ ಇದು ಅಗ್ನಿಪಥ ಅಂತ. ಭಾರತದ ರಕ್ಷಣೆಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಕೊಡುಗೆ ನೀಡ್ತಿದೆ ನೋಡು. ವಿಶ್ವದಲ್ಲೇ ಸೇನೆಗಾಗಿ ಅತಿ ಹೆಚ್ಚು ಖರ್ಚು ಮಾಡುವ ದೇಶ ಭಾರತ ದೇಶ, ಮೂರನೇ ಸ್ಥಾನದಲ್ಲಿ ಅದ. ಇದೀಗ ಸೇನೆಯ ಶಸ್ತ್ರಾಸ್ತ್ರ ಪಡೆಗಳನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿರುವುದು ಅಗ್ನಿಪಥದ ಯೋಜನೆ. ಇದು ಈ ಯೋಜನೆ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ಈ ಯೋಜನೆಯನ್ನು ಅನಾವರಣಗೊಳಿಸಲು ನಮ್ಮ ರಾಜನಾಥ್ ಸಿಂಗ್ ಅವರು ಇದು ಸಶಸ್ತ್ರ ಪಡೆಗಳಿಗೆ ಯುವ ಪ್ರೊಫೈಲ್ ಅನ್ನು ಒದಗಿಸುವ ಪರಿವರ್ತಕ ಉಪಕ್ರಮವಾಗಿದೆ ಅಂತ ಹೇಳ್ತಾರೆ ನೋಡು. ಹಾಗೆ ಈ ಅಗ್ನಿಪಥ ಯೋಜನೆ ಅಡಿಯಲ್ಲಿ ಭಾರತೀಯ ಯುವಕರಿಗೆ ಅಗ್ನಿವೀರರಾಗಿ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಒದಗಿಸುವ ಸರ್ಕಾರ ಈ ಯೋಜನೆ ರೂಪಿಸಿದೆ ನೋಡು. ನಿನ್ನ ಮಗನಿಗೆ ಇಲ್ಲಿ ಕೆಲಸಕ್ಕೆ ಸೇರಲು ಹೇಳು.
1: ನೀವು ಇದು ಬಹಳ ಚಲೋ ವಿಷಯ ಹೇಳಿದ್ರಿ ಅಕ್ಕ, ಹಂಗಂದ್ರೆ ಏನ್ ಸ್ವಲ್ಪ ವಿವರವಾಗಿ ಹೇಳ್ರಲ್ಲ.
0: ಇದು ಸೇನೆಯಲ್ಲಿ ಮೂರು ಭಾಗ ಇರ್ತದ ನಿನಗೆ ಗೊತ್ತಲ್ಲ. ಅಲ್ಲಿ
1: ಕೇಳದಂಗಾಗಿತ್ರಿ.
0: ಅಲ್ಲಿ ಮೂರು ಭಾಗದೊಳಗೆ ನವ ಯುವಕ ಯುವತಿಯರಿಗೆ ಅವಕಾಶ ಇದೆ ನೋಡು.
1: ಅಯ್ಯ, ಹಂಗಾದ್ರೆ ನನ್ನ ಮಗನಿಗೂ ಹೆಂಗಾರ ಮಾಡಿ ಸೇರಿಸ್ಬೇಕಲ್ರಿ ಅಕ್ಕ ಅಲ್ಲಿ.
0: ಹೌದು, ಈಗ ನಮ್ಮ ಪ್ರಧಾನ ಮಂತ್ರಿಯವ್ರು ಗ್ರೀನ್ ಸಿಗ್ನಲ್ ಕೊಟ್ಟು ಬಿಟ್ಟಾರ ನೋಡು.
1: ಮಿಲಿಟರಿ ಅಂದ್ರ ಅಂಜಿಕ್ ಬರ್ತೈತ್ರಿ ಅಕ್ಕ, ಆ ಕಡೆ ಹೆಂಗ್ ಕಳಿಸಿದ್ರಿ ಮಗನಿಗೆ?
0: ಏ ಇಲ್ಲ ನೋಡು, ಇದೇ ನೋಡು ಅಗ್ನಿಪಥ ಅಂದ್ರ ಇದು ಯುವಕರಿಗಾಗಿ 17-23 ವರ್ಷ ಒಳಗ ಯುವಕ ಯುವತಿಯರಿಗೆ ಅರ್ಜಿ ಸಲ್ಸಾಕ್ ಬರ್ತದ. ಇಲ್ಲಿ ವಿಶೇಷ ಅಗ್ನಿಪಥದ ಮುಖ್ಯ ಅಂಶಗಳು ಅಂದ್ರ ನೋಡು, ಆಮೇಲೆ ಇದು ಒಂದು ಬಹಳ ಒಳ್ಳೆ ಯೋಜನೆ ಅಂದ್ರೆ ಬರೀ 4 ವರ್ಷ ಅವಧಿಯ ಒಳಗ ಅವ್ರು ಕೆಲಸ ಮಾಡಬಹುದು ನೋಡು. ಇದು ಯುವಕರನ್ನು ಕೇವಲ 4 ವರ್ಷದ ಅಲ್ಪಾವಧಿಯಲ್ಲಿ ಅಗ್ನಿವೀರ ಎಂದು ನೇಮಕ ಮಾಡಿಕೊಳ್ಳುವ ಮಹತ್ವದ ಯೋಜನೆ ಇದಾಗಿದೆ. ಈ ಅವಧಿ ಮುಗಿದ ನಂತರ ಅದರಲ್ಲಿ ಯುವಕರು ಮಾತ್ರ ಉಳಿಯಬೇಕು ಅಂದರೆ ಉಳಿಕಬಹುದು, ಅಥವಾ ಬೇಡ ಅಂದರೆ ನಿವೃತ್ತಿಯನ್ನು ತಗೋಬಹುದು ನೋಡು. ಇದು 17.5 ವರ್ಷದಿಂದ 23 ವರ್ಷದ ಯುವಕ ಯುವತಿಯರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗೆ ಈ ಮಾಸಿಕ ವೇತನೆ ನೋಡು ಎಷ್ಟು ಚಲೋ ಅದ ನೋಡು. 30,000 ಪ್ರಾರಂಭವಾಗಿ 40,000 ಬರ್ತದೆ. ಆಮೇಲೆ ನೀವು 4 ವರ್ಷ ಸೇವಾ ಅವಧಿ ಮುಗಿದ ನಂತರ ನಿಮ್ಮ ಸ್ಯಾಲರಿ ಒಳಗಿಂದು ಕಟ್ ಮಾಡಿಕೊಂಡಿದ್ದಷ್ಟನ್ನು ಅವರು ಬಡ್ಡಿ ಸಹಿತವಾಗಿ ಈ ನಿಮ್ಮ ದುಡ್ಡನ್ನು ನಿಮಗೆ ಮರುಪಾವತಿಯನ್ನು ಮಾಡ್ತಾರೆ. ಇಷ್ಟೆಲ್ಲ ಸೌಲಭ್ಯ ಅದ ನೋಡು, ಇದನ್ನು ನೀವು ಯಾಕೆ ಸೇರಬಾರದು ಹೇಳು? ನಿನ್ನ ಮಗನಿಗೆ ಸೇರಕ್ಕೆ ಹೇಳು ಮತ್ತೆ
1: ವಾಪಸ್ ಈ ಕಡೆ ಬರ್ಬೋದಲ್ರಿ.
0: ಹೌದು, ಬರೇ 4 ವರ್ಷ ಅಷ್ಟೇ ಅವ್ರು ಕೆಲಸ ಮಾಡಬಹುದು.
1: ಇಲ್ಲಿ ಅದು ಬಿಟ್ಟು ಬಂದ್ಮೇಲೂ ನಮಗ್ ದುಡ್ಡು ಬರ್ತಾವ ಅನ್ನಂಗ ಆಯ್ತಲ್ರಿ ಅಕ್ಕ.
0: ಹೌದು ಹೌದು, ಬರ್ತಾವ. ಮತ್ತ 4 ವರ್ಷ ಅಷ್ಟೇ ನೋಡು, ಮತ್ತ ಅವನು ಎಲ್ಲ ಶಿಸ್ತು ಕಲ್ತ್ ಬರ್ತಾನ, ಸೈನಿಕ ಒಳಗಿನ ತರಬೇತಿ ಹೆಂಗೆಂಗ ಏನು ಅನ್ನೋದು ದೇಶದ ತಿಳ್ಕೊಂಡ್ ಬರ್ತಾನ.
1: ನಾನು ನನ್ ಮಗನಿಗೆ ಹೇಳ್ತೀನ್ರಿ ಅಕ್ಕ ಇದ್ ಮಾಡಾಕ.
0: ಹೇಳು, ಯಾಕಂದ್ರ ಅವ್ ಸಿಲೆಕ್ಟ್ ಆಗ್ಬಿಡ್ತಾನ ನೋಡ್.
1: ಭಾರತ ಸೇನೆ ಒಳಗೆ ಕೆಲಸ ಮಾಡುದು ಅಂದ್ರೆ ಅದು ಒಂದ್ ಪುಣ್ಯದ ಕೆಲಸ ರೀ ಅಕ್ಕ.
0: ಹೌದು,
1: ಬಹಳ ಹೇಳತ್ತೀನ್ರಿ ಅವನಿಗೆ. ನೀವು ಇದು ಬಹಳ ಚಲೋ ವಿಷಯ ಹೇಳಕತ್ತೀರಿ ಇದನ್ನ.
0: ಹೌದು ಹೌದು, ಇನ್ ನೋಡವ ಅದ್ರ ನೀ ಹಾಕ್ತೀನಿ ಅಂದ್ರ ನಾ ಇಲ್ಲಿ ಒಂದ್ ಸ್ವಲ್ಪ ಅದ್ರ ಬಗ್ಗೆ ವಿವರಣೆನೂ ಐತಿ ನೋಡು. ಇತ್ತೋ ಓದು ಒಂದ್ ಸ್ವಲ್ಪ ನೋಡು.
1: ಎಲ್ಲೇದ್ರಿ ಅಕ್ಕ? ತರಿ ನೋಡು, ನಾನು ಒಂಚರ ಅಷ್ಟೋ ಇಷ್ಟೋ ಓದೋದ್ ಕಲ್ತೀನಿ, ಓದ್ತೀನಿ ನೋಡು.
0: ನೋಡು ಒಂದ್ ಸ್ವಲ್ಪ
1: ನನ್ ಮಗನಿಗೂ ಹಂಗ ತೋರಿಸ್ತೀನ್ರಿ ಅಕ್ಕ. ಇದು ಇಲ್ಲೇ ಇಟ್ಟೋರಿ, ನಾನು ಹೇಳ್ತೀನ್ರಿ ಅವನಿಗೆ.
0: ನೋಡು ಓದು ಒಂದ್ ಸಲ ನನ್ ಮುಂದೆ ನೋಡುನು.
1: ಇಲ್ಲ ಐತಲ್ರಿ ಅಕ್ಕ, ಭಾರತ ಸೇನೆಯ ಕ್ರಾಂತಿಕಾರಿ ಬದಲಾವಣೆ. ಅಗ್ನಿಪಥ ಯೋಜನೆಯನ್ನು ಭಾರತ ಸೇನೆಯ ಕ್ರಾಂತಿಕಾರಿ ಬದಲಾವಣೆ ಎಂದೇ ಪರಿಗಣಿಸಲಾಗಿದೆ. ಅಲ್ಲದೆ ಅಗ್ನಿಪಥ ಯೋಜನೆಯು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಲಿದೆ. ಅಂದ್ರೆ ಇದು ಉದ್ಯೋಗ ಅವಕಾಶ ಹೆಚ್ಚು ಮಾಡಕೈತ್ರಿ ಅಕ್ಕರಿ. ಅಲ್ಲದೆ ಅಗ್ನಿಪಥ ಯೋಜನೆ ಎಲ್ಲದಕ್ಕಿಂತಲೂ ಯುವಕರು ದೇಶದ ವಿವಿಧ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಲು ಉತ್ತಮ ಅವಕಾಶ ಪಡೆಯಲಿದ್ದಾರೆ. ಹೌದ್ ಹೇಳ್ರಿ ಅಕ್ಕ, ಇದು ಬಹಳ ಚಲೋ ಕೆಲಸದ್ರಿ. ಯುವಕರು ದೇಶ ಸೇವೆ ಮಾಡ್ಬೇಕಲ್ರಿ. ಇಂಥದ್ದು ಏನ್ ಮಾಡ್ಯಾರ ಅಂದ್ರೆ, ನಾವು ಎಲ್ಲಾ ದೇಶಗಳ ಸೇನಾ ರಚನೆಯನ್ನ ಅಧ್ಯಯನ ಮಾಡಿದ್ದೇವೆ. ಇಲ್ಲಿನ ಯುವಕರ ಆಸಕ್ತಿಯನ್ನ ಪರಿಗಣಿಸಿ ಅತ್ಯಂತ ಚಿಂತನಾಶೀಲವಾಗಿ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಇಷ್ಟೆಲ್ಲ ಬರ್ದದ್ರಿ ಅಕ್ಕ, ಬಹಳ ಚಂದ ವಿವರಣೆಯನ್ನು ಕೊಟ್ಟಾರ.
0: ವಿಶೇಷ ತರಬೇತಿಯ ಅದಿಷ್ಟು ಓದಂದ್ರೆ ನಿನಗೆ ಇದು ಖಾತ್ರಿ ಗೊತ್ತಾಗ್ತದೆ ಏನಂತ.
1: ಹಾ, ವಿಶೇಷ ತರಬೇತಿ ಅಂತ ಏನೋ ಬರ್ದಾರಲ್ರಿ, ಅಂದ್ರೆ ಇದ್ರ ಸ್ಪೆಷಲ್ ಏನೋ ಕೊಟ್ಟಾರಿ ಅಕ್ಕ. ಇಲ್ಲಿ ಅಗ್ನಿವೀರು ವಾಯುಪಡೆ ಅಥವಾ ನೌಕಾಪಡೆಗೆ ಸೇರಲು ನಿರ್ಧರಿಸಿದರೆ ಅವರಿಗೆ ವಿಶೇಷ ತರಬೇತಿ ನೀಡಲಾಗುವುದು. ನೋಡ್ರಿ, ಇದ್ರೊಳಗೆ ಮತ್ತ ಭಾಗ ಬೇರೆ ಮಾಡ್ಯಾರಿ. ವಾಯುಪಡೆ ಮತ್ತು ನೌಕಾಪಡೆಗೆ ಸೇರಕ ಅವ್ರಿಗೆ ವಿಶೇಷ ತರಬೇತಿ ಕೊಡ್ತಾರಂತ್ರಿ.
0: ಹೌದು.
1: ಆದ್ರೆ ಅಗ್ನಿವೀರರಿಗೆ ಪಿಂಚಣಿ ಸಿಗುವುದಿಲ್ಲ, ಬದಲಿಗೆ ಸೇವಾ ನಿಧಿ ಸಿಗ್ತದಂತ್ರಿ. ಅಗ್ನಿವೀರ ಕಾರ್ಪರಸ್ ಫಂಡ್ ಅಂತ ಸಿಗ್ತದಂತ್ರಿ ಅವರಿಗೆ, ಅಗ್ನಿವೀರರಿಗೆ.
0: ಹೌದು.
1: ಮತ್ತ ಈ ಲಾಭ ಏನ್ ಮಾಡ್ಬೇಕ್ರಿ, ನಾವು ತಗೋಬೇಕು ನೋಡ್ರಿ ಅಕ್ಕ ಹೆಂಗಾರ ಮಾಡಿ.
0: ಹೌದು,
1: ನಾವು ಇದು ಎಷ್ಟೆಲ್ಲ ಗೌರ್ಮೆಂಟ್ ತೋರು ಸರ್ಕಾರ ಕೊಡಾಕತ್ತೈತೆ ಅಂದ ಬಳಕ ನಮ್ಮ ಮಕ್ಳಿಗೆ ನಾವು ಸೇರಿಸ್ಬೇಕ್ರಿ.
0: ಅದು ಮತ್ತ ಬರೀ 4 ವರ್ಷ ನೋಡು,
1: 4 ವರ್ಷ ಅಲ್ರಿ.
0: ಹೌದು.
1: ಮಾಸಿಕ ವೇತನದ 30% ಈ ನಿಧಿಗೆ ಕಡಿತಗೊಳಿಸಲಾಗುತ್ತದೆ. ಅಂದ್ರೆ ನಮ್ಮ ಪಗಾರ ಬರುದ್ರಾಗಿರಿ, 30% ಅವರು ಅಲ್ಲೇ ಕಟ್ ಮಾಡ್ಕೊಂಡ್ ಕೊಡ್ತಾರತ್ರಿ. ಯಾಕಂದ್ರೆ ನಾಳೆ ನಮಗೆ ಉಪಯೋಗ ಆಗ್ತೈತ್ರಿ.
0: ಅದು
1: ಇವ್ ಹುಡುಗರು ದೇಶ ಸೇವೆ ಮಾಡ್ಲಿಕ್ಕೆ ಅಂತ ಹೇಳಿ ತಮ್ಮ ಏನ್ ಮಾಡ್ತಾರ ಎಲ್ಲಾ ಶಕ್ತಿಯನ್ನ ಅಲ್ಲಿ ಹಾಕಿರ್ತಾರ. ನಾಳೆ ಬಂದಿವ್ರಿಗೆ ಇಲ್ಲಿ ಇದ್ರೊಳಗ್ ಮಾಡ್ಬೇಕಂದ್ರೆ ಅನುಕೂಲ ಆಗ್ತೈತ್ರಿ. ಆ ದುಡ್ಡು 30% ಉಳಿದಿದ್ದು ಅಷ್ಟೇ ಮೊತ್ತವನ್ನ ಕೇಂದ್ರ ಸರ್ಕಾರ ಪ್ರತಿ ತಿಂಗಳು ಠೇವಣಿ ಇಡಲಿದೆ. ನಮ್ದೇ ರೊಕ್ಕ ಅವ್ರ ಏನ್ ಮಾಡ್ತಾರ್ರಿ, ಠೇವಣಿ ಇಟ್ಟು ನಮ್ಗ್ ಉಳಿತಾಯ ಮಾಡಿ ಕೊಡ್ತಾರ ಅಕ್ಕ. 4 ವರ್ಷಗಳ ಸೇವೆಯ ನಂತರ ಸೇವಾ ನಿಧಿಯಲ್ಲಿ ಠೇವಣಿ ಮಾಡಿದ ಮೊತ್ತವನ್ನ ಬಡ್ಡಿಯೊಂದಿಗೆ ಪಾವತಿಸ್ತಾರೆ. ನೋಡ್ರಿ ಅಕ್ಕ, ಯಾರ್ ಕೊಡ್ತಾರ ಹೇಳ್ರಿ, ಬಡ್ಡಿ ಕೂಡ ಕೊಡ್ತಾರಂತ್ರಿ ನಮ್ ರೊಕ್ಕಿಗೆ.
0: ಹೌದು.
1: ಅಂದ್ರೆ 4 ವರ್ಷ ಸೇವೆ ಪೂರೈಸಿದ ನಂತರ ಅಗ್ನಿವೀರರಿಗೆ ಒಂದೇ ಬಾರಿಗೆ ಸುಮಾರು 10,04,000 ರೂಪಾಯಿ ವಾಪಸ್ ಬರ್ತಾವ್ರಿ ಅಕ್ಕ. ಬಹಳ ಚಲೋ ಒಳ್ಳೆ ಇದು ಐತಿ ನೋಡ್ರಿ. ಇದ ಭಾರತ ರಕ್ಷಣೆಗೆ ಏನ್ ಮಾಡೈತಿ ಕೇಂದ್ರ ಸರ್ಕಾರ ಮಾಡಿರುವಂತ ಯೋಜನೆ ಅಂತ ಹೇಳಿ ಎಲ್ಲಾ ಡಿಟೇಲ್ಸ್ ಬಹಳ ಚಂದ ಬರ್ದಿತ್ರಿ ಅಕ್ಕ ಇದ್ರೊಳಗ.
0: ಹಂಗಂದ್ರ ನೀ ಏನ್ ಮಾಡುವ, ಈಗ ನಿನ್ ಮಗನಿಗೆ ತೋರಿಸ್ಬಿಡು, ಅಪ್ಲೈ ಮಾಡ್ಬಿಡ್ರಿ. ವರ್ಷ
1: ಈಗ ಹೊರಗೋಗ್ಯಾನ್ರಿ ಅಕ್ಕ, ಬರನ ತೋರಿಸ್ತೀನ್ರಿ, ಹಾಕಕ್ ಹೇಳ್ತೀನ್ರಿ. ಇದನ್ನ
0: ಹೇಳ್ಬಿಡು ಮತ್ ನನ್ ಹಂಗೆ ಶರ್ಬತ್ ಮಾಡ್ಕೊಡ್ತೀನ್, ಹಂಗೆ ಕಳಿಸ್ತೀವ.
1: ಇಲ್ರಿ ಅಕ್ಕ, ಆರಾಮಿಲ್ಲ ಅನ್ನಕತ್ತಿದ್ರಿ. ORS ಜ್ಯೂಸೆ ಮಾಡ್ಕೊಡ್ತೀನ್ರಿ ನಿಮಗ್, ಒಂದಿಟ್ ಬಟ್ಲ್ಯಾಗ ಹಾಕ್ತೀನಿ, ಯಾವಾಗ ಅವಾಗ ಕುಡಿಯಂತ ಬರ್ರಿ.
0: ಹಂಗಂತಿ ಚಲೋ ಅಲ್ಲ, ಅದು ಕುಡ್ಕೊಂತಿದ್ರ.
1: ಮೂರಿ ಅಕ್ಕ, ಶರ್ಬತ್ ನಿಂಬು ಪಾನಿ ಇವೆಲ್ಲ ಕುಡಿಬೇಕ್ರಿ ಅಕ್ಕ. ಅಥವಾ ಅವು ಇವು ಕುಡುದು ಆರೋಗ್ಯ ಹಾಳ್ ಮಾಡ್ಕೋಕ್ಕಿಂತ ಇಂತದ್ದು ಸ್ವಲ್ಪ ದೇಹಕ್ಕ ಬಿಸಿಲು ತಿಂದಾಗ ಆರಾಮ ಆತೈತ್ರಿ.
0: ಹೌದಲ್ಲ, ಬಾಳ ಚಲೋ ನೋಡುವ ಅಕ್ಕ. ಹಂಗಂದ್ರೆ ಕೊಟ್ಟೆ ಬಿಡು, ನನಗೂ ಒಂದ್ ಸ್ವಲ್ಪ ಹೋಗುವಾಗ ಒಯ್ದು ಬಿಡ್ತೀನಿ.
1: ಸರಿ ಅಕ್ಕ, ನೀವು ಕೂಡ್ರಿ, ನಾ ಮಾಡ್ಕೊಂಡ್ ಬರ್ತೀನಿ.
0: ಸರಿ ಸರಿ.
2: ಇದುವರೆಗೆ ಭಾರತ ಕೇಂದ್ರ ಸರ್ಕಾರದ ಅಗ್ನಿಪಥ ಯೋಜನೆಯ ಕಾರ್ಯಕ್ರಮದ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ವಿದ್ಯಾ ಕಲ್ಯಾಣ್ ಶೆಟ್ಟಿ ಹಾಗೂ
3: ಕವಿತಾ ದೇಶ್ಮುಖ್.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಚಂಚಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.
1: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಸೈಪ್ರಸ್ ಅಧ್ಯಕ್ಷರ ನಡುವೆ ನಿಯೋಗ ಮಟ್ಟದ ಮಾತುಕತೆ, ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ ಒತ್ತು. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ. ಅಂತಾರಾಷ್ಟೀಯ ಗಡಿ ಭದ್ರತೆಯನ್ನು ವಿಶಾಲ ಪ್ರಾಂತ್ಯ ಹೊಣೆಗಾರಿಕೆಯಾಗಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ಇದೇ 26 ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ, ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕ ಸಚಿವರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತ ಮತ್ತು ಸೈಪ್ರಸ್ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಅವರೊಂದಿಗೆ ಇಂದು ಉನ್ನತ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ಈ ಸಭೆಯಲ್ಲಿ ಪ್ರಾದೇಶಿಕ ಹಾಗೂ ಜಾಗತಿಕ ಪ್ರಾಮುಖ್ಯತೆಯ ವಿವಿಧ ವಿಷಯಗಳ ಕುರಿತು ಮತ್ತು ಬಹುಪಕ್ಷೀಯ ವೇದಿಕೆಯಲ್ಲಿ ಪರಸ್ಪರ ಸಹಕಾರವನ್ನು ವೃದ್ಧಿಸುವ ಬಗ್ಗೆ ಮಹತ್ವದ ವಿಚಾರ ವಿನಿಮಯ ಮಾಡಿಕೊಳ್ಳಲಾಗಿದೆ. ಮಾತುಕತೆಯ ಬಳಿಕ ಉಭಯ ದೇಶಗಳ ನಡುವೆ ಹಲವು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಅವರು 4 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಭಾರತಕ್ಕೆ ಆಗಮಿಸಿದ್ದು, ಅವರೊಂದಿಗೆ ಸೈಪ್ರಸ್ನ ಸಚಿವರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಪ್ರಮುಖ ಉದ್ಯಮಿಗಳ ಉನ್ನತ ಮಟ್ಟದ ನಿಯೋಗ ಭಾರತಕ್ಕೆ ಭೇಟಿ ನೀಡಿದೆ. ಸೈಪ್ರಸ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಮತ್ತು ಸೈಪ್ರಸ್ ದೇಶಗಳು ಸುದೀರ್ಘ ಹಾಗೂ ಆಪ್ತ ದ್ವಿಪಕ್ಷೀಯ ಬಾಂಧವ್ಯವನ್ನು ಹೊಂದಿದ್ದು, ಮುಂಬರುವ 2027 ಫೆಬ್ರವರಿಯಲ್ಲಿ ಉಭಯ ದೇಶಗಳ ರಾಜತಾಂತ್ರಿಕ ಸಂಬಂಧಗಳು ಸ್ಥಾಪನೆಯಾಗಿ 65 ವರ್ಷಗಳು ಪೂರೈಸಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಸಚಿವರ ಸಮಿತಿ ಸಭೆ ಸಂಪುಟ ಸಭೆ ನಡೆಯಿತು. ಈ ಕುರಿತು ಇಂದು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ವಿಕಸಿತ ಭಾರತದ ಹಂಚಿಕೆಯ ಕನಸನ್ನು ನನಸಾಗಿಸಲು ಆಡಳಿತಾತ್ಮಕ ಸುಧಾರಣೆಗಳನ್ನು ತ್ವರಿತಗೊಳಿಸುವುದು, ನಾಗರಿಕರ ಜೀವನ ಸುಲಭತೆಯನ್ನು ಮತ್ತು ಉದ್ಯಮಗಳ ವ್ಯವಹಾರ ಸುಲಭತೆಯನ್ನು ಮತ್ತಷ್ಟು ಸರಳೀಕರಿಸುವ ಕುರಿತು ಕೇಂದ್ರ ಸಚಿವರ ಸಮಿತಿ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. 2026 ಜೂನ್ ಮತ್ತು ಜುಲೈ ಅವಧಿಯಲ್ಲಿ ನಿವೃತ್ತಿಯಾಗಲಿರುವ ಸದಸ್ಯರಿಂದ ತೆರವಾಗಲಿರುವ 10 ರಾಜ್ಯಗಳ ಒಟ್ಟು 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಭಾರತೀಯ ಚುನಾವಣಾ ಆಯೋಗವು ಇಂದು ವೇಳಾಪಟ್ಟಿ ಪ್ರಕಟಿಸಿದೆ. ಈ ಎಲ್ಲಾ ಸ್ಥಾನಗಳಿಗೆ ಜೂನ್ 18 ಮತದಾನ ನಡೆಯಲಿದೆ. ಚುನಾವಣಾ ಆಯೋಗದ ಪ್ರಕಟಣೆಯ ಪ್ರಕಾರ ಜೂನ್ 1 ಚುನಾವಣಾ ಅಧಿಸೂಚನೆ ಹೊರಬೀಳಲಿದ್ದು, ಜೂನ್ 8 ನಾಮಪತ್ರ ಸಲ್ಲಿಕೆ ಕೊನೆಯ ದಿನವಾಗಿದೆ. ಜೂನ್ 9 ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು, ಉಮೇದುವಾರಿಕೆಯನ್ನು ಹಿಂಪಡೆಯಲು ಜೂನ್ 11 ಕೊನೆಯ ದಿನವಾಗಿರುತ್ತದೆ. ಜೂನ್ 18 ಬೆಳಿಗ್ಗೆ 9 ಸಂಜೆ 4 ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದ್ದು, ಅಂದೇ ಸಂಜೆ 5 ಗಂಟೆಯಿಂದ ಮತ ಎಣಿಕೆ ಆರಂಭವಾಗಲಿದೆ. ಜೂನ್ 20 ಒಳಗಾಗಿ ಇಡೀ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ಮತದಾನದ ವೇಳೆ ಮತಪತ್ರದಲ್ಲಿ ಅಭ್ಯರ್ಥಿಗಳ ಆದ್ಯತೆಯನ್ನು ಗುರುತಿಸಲು ಚುನಾವಣಾಧಿಕಾರಿಗಳು ನೀಡುವ ನಿರ್ದಿಷ್ಟ ನೇರಳೆ ಬಣ್ಣದ ಸ್ಕೆಚ್ ಪೆನ್ ಅನ್ನು ಮಾತ್ರ ಬಳಸಬೇಕಾಗಿದ್ದು, ಇತರ ಯಾವುದೇ ಪೆನ್ ಬಳಸಲು ಅವಕಾಶವಿರುವುದಿಲ್ಲ ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಕರ್ನಾಟಕ, ಗುಜರಾತ್ ಮತ್ತು ಆಂಧ್ರಪ್ರದೇಶ ರಾಜ್ಯಗಳ ತಲಾ 4 ಸ್ಥಾನಗಳಿಗೆ ಮತದಾನ ನಡೆಯಲಿದೆ. ಉಳಿದಂತೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳ ತಲಾ 3 ಸ್ಥಾನಗಳು, ಜಾರ್ಖಂಡ್ನ 2 ಸ್ಥಾನಗಳು ಹಾಗೂ ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂ ರಾಜ್ಯಗಳ ತಲಾ 1 ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಕರ್ನಾಟಕದಿಂದ ಪ್ರತಿನಿಧಿಸುತ್ತಿರುವ ಪ್ರಮುಖ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ, ಎಚ್ಡಿ ದೇವೇಗೌಡ, ಈರಣ್ಣ ಕಡಾಡಿ ಹಾಗೂ ಮಧ್ಯಪ್ರದೇಶದ ದಿಗ್ವಿಜಯ್ ಸಿಂಗ್ ಸೇರಿದಂತೆ ಪ್ರಮುಖರ ಅವಧಿ ಮುಕ್ತಾಯಗೊಳ್ಳುತ್ತಿರುವುದರಿಂದ ಈ ಚುನಾವಣೆ ನಿಗದಿಯಾಗಿದೆ. ಜಾರ್ಖಂಡ್ನ ದಿವಂಗತ ಶಿಬು ಸೊರೆನ್ ಅವರ ನಿಧನದಿಂದ ತೆರವಾಗಿದ್ದ ಸ್ಥಾನಕ್ಕೂ ಇದೇ ವೇಳೆ ಚುನಾವಣೆ ನಡೆಯಲಿದೆ ಎಂದು ಆಯೋಗ ತಿಳಿಸಿದೆ. ಈ ದ್ವೈವಾರ್ಷಿಕ ಚುನಾವಣೆಗಳ ಜೊತೆಗೆ ಮಹಾರಾಷ್ಟ್ರ ಮತ್ತು ತಮಿಳುನಾಡು ರಾಜ್ಯಗಳ ತಲಾ ಒಂದು ರಾಜ್ಯಸಭಾ ಸ್ಥಾನಕ್ಕೆ ಉಪಚುನಾವಣೆಯನ್ನು ಆಯೋಗ ಪ್ರಕಟಿಸಿದೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಗಳಿಸಿರುವ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಸುನೇತ್ರಾ ಅಜಿತ್ ಪವಾರ್ ಮತ್ತು ಎಐಎಡಿಎಂಕೆ ಸಂಸದ ಸಿವಿ ಷಣ್ಮುಗಂ ಅವರ ರಾಜೀನಾಮೆ ಹಿನ್ನೆಲೆ ಈ ಸ್ಥಾನಗಳು ತೆರವಾಗಿದ್ದವು. ಉಪಚುನಾವಣೆ ಕೂಡ ಜೂನ್ 18ರಂದೇ ನಡೆಯಲಿದೆ. ಗಡಿ ಭದ್ರತೆಯ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಅಂತಾರಾಷ್ಟ್ರೀಯ ಗಡಿಗಳ ರಕ್ಷಣೆಯನ್ನು ಕೇವಲ

0: ಒಂದು ಪ್ರತ್ಯೇಕ ಕೆಲಸವಾಗಿ ನೋಡದೆ ಅದನ್ನು ವಿಶಾಲವಾದ ಪ್ರಾಂತ್ಯ ಹೊಣೆಗಾರಿಕೆಯಾಗಿ ಪರಿಗಣಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಗಡಿ ಭದ್ರತಾ ಪಡೆಯ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಗಡಿ ಭಾಗಗಳಲ್ಲಿನ ಭೌಗೋಳಿಕ ಸಂಕೀರ್ಣತೆ ಹಾಗೂ ಹತ್ತಾರು ಸವಾಲುಗಳ ನಡುವೆಯೂ ಬಿಎಸ್ಎಫ್ ಪಡೆ ದೇಶದ ಹೆಮ್ಮೆಯನ್ನು ಸದಾ ಎತ್ತಿ ಹಿಡಿದಿದೆ ಎಂದು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಉನ್ನತ ಮಟ್ಟದ ಸಭೆ ಇಂದೇ 26ರಂದು ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರ ಆಹ್ವಾನದ ಮೇರೆಗೆ ಈ ಮಹತ್ವದ ಸಭೆಯಲ್ಲಿ ಭಾಗವಹಿಸಲು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೋಶಿ ಮುತ್ಸು ಮೊಟೈಗಿ ಮತ್ತು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ನವದೆಹಲಿಗೆ ಆಗಮಿಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಕ್ವಾಡ್ ಮುನ್ನೋಟಕ್ಕೆ ಬದ್ಧವಾಗಿ ಕಳೆದ ವರ್ಷ ಜುಲೈನಲ್ಲಿ ವಾಷಿಂಗ್ಟನ್ನಲ್ಲಿ ನಡೆದ ಸಭೆಯ ಚರ್ಚೆಗಳ ಮುಂದುವರಿದ ಭಾಗವಾಗಿ ಈ ಸಭೆ ನಡೆಯಲಿದೆ. ಕ್ವಾಡ್ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು, ಪ್ರಸ್ತುತ ಚಾಲ್ತಿಯಲ್ಲಿರುವ ವಿವಿಧ ಕ್ವಾಡ್ ಉಪಕ್ರಮಗಳ ಪ್ರಗತಿ ಪರಿಶೀಲನೆ ಮತ್ತು ಇಂಡೋ ಪೆಸಿಫಿಕ್ ವಲಯದ ಇತ್ತೀಚಿನ ಬೆಳವಣಿಗೆಗಳು ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಸಚಿವರುಗಳು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಸಭೆಯ ಹಿನ್ನೆಲೆಯಲ್ಲಿ ಸಚಿವ ಡಾ ಎಸ್ ಜೈಶಂಕರ್ ಆಗಮಿಸಲಿರುವ ವಿವಿಧ ರಾಷ್ಟ್ರಗಳ ವಿದೇಶಾಂಗ ಸಚಿವರೊಂದಿಗೆ ಪ್ರತ್ಯೇಕ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇಂದು ಜಾಗತಿಕವಾಗಿ ಆಚರಿಸಲಾಗುತ್ತಿರುವ ಅಂತಾರಾಷ್ಟೀಯ ಜೀವವೈವಿಧ್ಯ ದಿನದ ಅಂಗವಾಗಿ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅವರು ಎಲ್ಲಾ ಜೀವಿಗಳ ಸುಸ್ಥಿರ ಭವಿಷ್ಯಕ್ಕಾಗಿ ಕೈಜೋಡಿಸುವಂತೆ ದೇಶದ ನಾಗರಿಕರಿಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ಈ ವರ್ಷದ ಜಾಗತಿಕ ಜೀವವೈವಿಧ್ಯ ದಿನದ ಘೋಷವಾಕ್ಯವಾದ ಜಾಗತಿಕ ಪರಿಣಾಮಕ್ಕಾಗಿ ಸ್ಥಳೀಯವಾಗಿ ಕಾರ್ಯಪ್ರವೃತ್ತರಾಗಿ ಎಂಬುದು. ಜೀವವೈವಿಧ್ಯದ ನಾಶವನ್ನು ತಡೆದು ಅದನ್ನು ಮರುಸ್ಥಾಪಿಸಲು ಪ್ರತಿಯೊಬ್ಬರೂ ಒಟ್ಟಾಗಿ ಶ್ರಮಿಸಬೇಕಾದ ತುರ್ತು ಅಗತ್ಯವನ್ನು ಸಾರುತ್ತದೆ ಎಂದು ಉಲ್ಲೇಖಿಸಿದ್ದಾರೆ. ದೇಶದಲ್ಲಿ ಪ್ರೆಗಾಬಾಲಿನ್ ಔಷಧದ ದುರುಪಯೋಗವನ್ನು ತಡೆಗಟ್ಟಲು ಕೇಂದ್ರ ಆರೋಗ್ಯ ಸಚಿವಾಲಯವು ಇದನ್ನು ಶೆಡ್ಯೂಲ್ H1 ವ್ಯಾಪ್ತಿಗೆ ಸೇರ್ಪಡೆಗೊಳಿಸಿದೆ. ಮುಖ್ಯವಾಗಿ ಯುವ ಪೀಳಿಗೆಯಲ್ಲಿ ಹಾಗೂ ಕೆಲವು ರಾಜ್ಯಗಳಲ್ಲಿ ಈ ಔಷಧದ ವ್ಯಾಪಕ ದುರುಪಯೋಗವಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಕಟ್ಟುನಿಟ್ಟಿನ ನಿಯಂತ್ರಣ ಹೇರಲಾಗಿದೆ. ತೀವ್ರ ನರನೋವು ಮತ್ತು ನರ ಸಂಬಂಧಿ ಕಾಯಿಲೆಗಳಿಗೆ ಬಳಸಲಾಗುವ ಈ ಔಷಧವನ್ನು ಅದರ ನಿದ್ರಾಜನಕ ಮತ್ತು ಪ್ರಜ್ಞೆ ತಪ್ಪಿಸುವ ಪರಿಣಾಮಗಳಿಗಾಗಿ ಅಕ್ರಮವಾಗಿ ಬಳಸಲಾಗುತ್ತಿತ್ತು. ದೇಶದ ಹಲವೆಡೆ ಇತ್ತೀಚೆಗೆ ಇದರ ಅಕ್ರಮ ದಾಸ್ತಾನುಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಈ ಹೊಸ ನಿಯಮದ ಅನ್ವಯ ಇನ್ನು ಮುಂದೆ ನೋಂದಾಯಿತ ವೈದ್ಯರ ಅಧಿಕೃತ ಔಷಧ ಚೀಟಿ ಇದ್ದರೆ ಮಾತ್ರವೇ ಪ್ರೆಗಾಬಾಲಿನ್ ಮಾರಾಟ ಮಾಡಲು ಅವಕಾಶವಿರುತ್ತದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 89 ರನ್ಗಳಿಂದ ಸೋಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಸೈಪ್ರಸ್ ಅಧ್ಯಕ್ಷರ ನಡುವೆ ನಿಯೋಗ ಮಟ್ಟದ ಮಾತುಕತೆ. ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ ಒತ್ತು. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ. ಅಂತಾರಾಷ್ಟೀಯ ಗಡಿ ಭದ್ರತೆಯನ್ನು ವಿಶಾಲ ಪ್ರಾಂತ್ಯ ಹೊಣೆಗಾರಿಕೆಯಾಗಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ಇದೇ 26ರಿಂದ ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕ ಸಚಿವರು ಭಾಗಿ. ಐಪಿಎಲ್ T20 ಕ್ರಿಕೆಟ್ ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1:20. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಕ್ತಾ ಮುರಳಿ ಅವರು ಹಾಡಿರುವ ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಪೂತಿ ನರಸಿಂಹಾಚಾರ್ ಅವರ ರಚನೆ ದೇವಿ ವೀಣಾವಾಣಿ ನಾದಸ್ವರೂಪಿಣಿ.

ಮುಕ್ತಾ ಮುರಳಿ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸುತ್ತಿದ್ದೀರಿ. ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಪೂತಿ ನರಸಿಂಹಾಚಾರ್ ಅವರ ಮತ್ತೊಂದು ರಚನೆ, ನಲವು ನಲವು ನಲವು.

ಇದುವರೆಗೂ ಮುಕ್ತಾ ಮುರಳಿ ಅವರು ಹಾಡಿದ ಭಾವಗೀತೆಗಳನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಸೈಬರ್ ಸೆಕ್ಯೂರಿಟಿ ಕ್ಷೇತ್ರದಲ್ಲಿನ ಉದ್ಯೋಗಾವಕಾಶಗಳು ಈ ಕುರಿತು ಮೈಸೂರಿನ ಸೈಬರ್ ಸೆಕ್ಯೂರಿಟಿ ವಿಷಯ ತಜ್ಞರಾದ ಸತ್ಯನಾರಾಯಣ ಅಯ್ಯಂಗಾರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.
1: ಮಾರ್ಕೆಟ್ ಡಿಮಾಂಡ್ ಬಗ್ಗೆ ಮಾತಾಡಿದಾಗ ಈಗಿನ ಕಾಲದಲ್ಲಿ ಸೈಬರ್ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಡಿಮಾಂಡ್ ಜಾಸ್ತಿ ಇದೆ. ಇನ್ 3-4 ಇಯರ್ಸ್ ಅಲ್ಲಿ ಗ್ರೋತ್ ಇಟ್ ವಿಲ್ ಬಿ ಆನ್ ದ ಟಾಪ್ ಮೋಸ್ಟ್ ಲೆವೆಲ್.
0: ಮರೆಯದೆ ಕೇಳಿ ಇಂದು ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮ.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1:30. ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ನಿಮ್ಮ ಮೆಚ್ಚಿನ ಹಾಡನ್ನ

0: ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ: ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
2: ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲ ಸಂದೇಶವನ್ನ ಆಯ್ದುಕೊಂಡಿದ್ದೇವೆ. ಮೈಸೂರಿನ ಮಂಡಿ ಮೊಹಲ್ಲಾದಿಂದ ಸುಮತಿ ನಾಗರಾಜ್ ಮತ್ತು ಲೇಖನ್ ಅವರದು ಇವರ ಕೋರಿಕೆಯ ಗೀತೆ. ಪಿ ಸುಶೀಲಾ ಅವರ ಧ್ವನಿಯಲ್ಲಿರುವ ಗಂಧದ ಗುಡಿ ಚಿತ್ರದ್ದು. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ಗಮನಿಸಿ, ಇಂದು ಸಂಜೆ 6:50 ಪ್ರಸಾರವಾಗಲಿರುವ ಕೃಷಿ ರಂಗದಲ್ಲಿ ತೊಗರಿ ಬೇಸಾಯ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಪಿ ಮಹದೇವು ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇಂದು ರಾತ್ರಿ 8:00 ಸಂಧ್ಯಾರಾಗ ಮೈಸೂರು ವಿಶ್ವವಿದ್ಯಾನಿಲಯದ ಹರಿದಾಸ ಸಾಹಿತ್ಯ ಸಂಶೋಧನಾ ವಿಭಾಗದ ನಿವೃತ್ತ ಮುಖ್ಯಸ್ಥರಾದ ಡಾ ಟಿಎನ್ ನಾಗರತ್ನ ಅವರೊಂದಿಗಿನ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಜಿಎನ್ ಮಂಜುನಾಥ್. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ? ಇನ್ನು ಮುಂದೆ ಕೇಳೋಣ ಗುರುಕಿರಣ್ ಅವರ ಸಂಗೀತವಿರುವ ನಿನಗಾಗಿ ಚಿತ್ರದ ಗೀತೆ, ಸಾಹಿತ್ಯ ಕೆ ಕಲ್ಯಾಣ್ ಅವರದು, ಹಾಡಿದ್ದಾರೆ ರಾಜೇಶ್ ಕೃಷ್ಣನ್. ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶ ಕಳಿಸಿದ್ದಾರೆ ಮೈಸೂರಿನ ಕಾಮನಕೆರೆ ಹುಂಡಿಯಿಂದ ಟೈಲರ್ ಶಿವಣ್ಣ, ರೂಪಾ, ಪ್ರಭುದೇವ್, ಪೂರ್ವಿಕಾ ಹಾಗೂ ಕುಟುಂಬದವರು.

0: ನನ್ನ ಹಕ್ಕು ನನ್ನ ಜವಾಬ್ದಾರಿ. ಮಹಿಳಾ ರಂಗದಲ್ಲಿ ಕೇಳಿ, ಮಹಿಳೆಯರಿಗಾಗಿ ಇರುವ ಕಾನೂನಿನ ಕುರಿತು ಸಲಹೆಯನ್ನು ನೀಡುವ ವಿಶೇಷ ಕಾರ್ಯಕ್ರಮ. ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಸೋಮವಾರ ಸಂಜೆ 4 ಗಂಟೆಗೆ ತಪ್ಪದೇ ಆಲಿಸಿ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
1: ಮುಂದಿನ ಗೀತೆ ಕೇಳುವ ಮುನ್ನ ಕಾಣೆಯಾದವರ ಬಗ್ಗೆ ಒಂದು ಪ್ರಕಟಣೆಯನ್ನು ಗಮನಿಸಿ. 26 ವರ್ಷದ ಸಮೀರ್ ಅಹಮದ್ ಎಂಬ ವ್ಯಕ್ತಿ ಉದಯಗಿರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಇವರ ಮುಖಚಹರೆ ಹೀಗಿದೆ: 5.5 ಅಡಿ ಎತ್ತರ, ಕೋಲು ಮುಖ, ಸಾಧಾರಣ ಮೈಕಟ್ಟು, ಗೋಧಿ ಎಣ್ಣೆ ಕೆಂಪು ಮೈಬಣ್ಣ. ಇವರಿಗೆ ಉರ್ದು, ಕನ್ನಡ ಹಾಗೂ ಹಿಂದಿ ಭಾಷೆ ತಿಳಿದಿದೆ. ಕಾಣೆಯಾದಾಗ ಬಿಳಿ ಬಣ್ಣದ ತುಂಬು ತೋಳಿನ ಶರ್ಟ್ ಹಾಗೂ ಬೂದು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಈಗ ಹೇಳಿದ 26 ವರ್ಷದ ಸಮೀರ್ ಅಹಮದ್ ಎಂಬ ವ್ಯಕ್ತಿಯ ಪರಿಚಯ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕೆಂದು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಮೈಸೂರಿನ ಎಂಜಿ ಕೊಪ್ಪಲ್ನಿಂದ ಶಿವಕುಮಾರ್, ಪ್ರೀತಂ, ಹರ್ಷ ಹಾಗೂ ರೂಪ ಅವರ ಸಂದೇಶ. ಇವರ ಅಪೇಕ್ಷಿತ ಗೀತೆ ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಹಾಗೂ ವಿಜಯಾನಂದ್ ಅವರ ಸಂಗೀತವಿರುವ ನೀ ಬರೆದ ಕಾದಂಬರಿ ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು.

ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಮಾಸ್ಟರ್ ಲೋಹಿತ್ ಅವರ ಧ್ವನಿಯಲ್ಲಿರುವ ಭಾಗ್ಯವಂತ ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ಟಿಜೆ ಲಿಂಗಪ್ಪ. ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶ ಗಳಿಸಿದ್ದಾರೆ ಹಿನ್ಕಲ್ನಿಂದ ಪುನರ್ವಿ ಯೋಕ್ಷಿತ್, ಸಂಪ್ರೀತ್ ಹಾಗೂ ಸ್ನೇಹಿತರು.

ಇದುವರೆಗೂ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೇ, ಆರಂಭದಲ್ಲಿ ಸಂದೇಶವನ್ನು ಕಳಿಸಿದ ಕೇಳುಗರೆಲ್ಲರ ಅಪೇಕ್ಷಿತ ಗೀತೆಯನ್ನು ಪ್ರಸಾರ ಮಾಡಿದ್ದೇವೆ. ಸಂಜೆಯ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಗೀತೆಗಳನ್ನು ಪ್ರಸಾರ ಮಾಡ್ತೇವೆ. ಕಾರ್ಯಕ್ರಮವನ್ನು ಆಲಿಸಿದ ತಮ್ಮೆಲ್ಲರಿಗೂ ನಮಸ್ಕಾರ. ಆಕಾಶವಾಣಿ ಮೈಸೂರು FM 100.6.

0: ದೈಹಿಕ ದೀಕ್ಷೆ ಪ್ರೀತಿಯ ಕೇಳುಗರೆ, ಸದೃಢ ಆರೋಗ್ಯಕ್ಕಾಗಿ ಸಲಹೆಗಳನ್ನು ಹೊತ್ತ ಬಾನುಲಿ ಸರಣಿ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10. ಜನಸಾಮಾನ್ಯರನ್ನು ಕಾಡುವ ಆರೋಗ್ಯ ಸಮಸ್ಯೆಗಳು, ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆಗಳನ್ನು ಕುರಿತ ಬಾನುಲಿ ಸರಣಿ ದೈಹಿಕ ದೀಕ್ಷೆ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
1: ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ ಪ್ರತಿ ಭಾನುವಾರ ರಾತ್ರಿ 8:00 ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈ ತುತ್ತು. ತಪ್ಪದೇ ಕೇಳಿ ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8:00 ನಿಮ್ಮ ಮೈಸೂರು ಆಕಾಶವಾಣಿ FM 100.6 ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ.
2: ಇಂದು ಮಧ್ಯಾಹ್ನ 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ MS ಸುನಿಲ್ ಅವರ ನಾಗಸ್ವರ ವಾದನ. ಸಂಜೆ 4:00 ಮಹಿಳಾ ರಂಗದಲ್ಲಿ ಕವನ ಮಾಲೆ, ಮಹಿಳೆಯರ ಸ್ವರಚಿತ ಕವನ ವಾಚನ ಕಾರ್ಯಕ್ರಮ, ಪ್ರಸ್ತುತಿ ದಿಗ್ವಿಜಯ್ ಬಿ. ಆಕಾಶವಾಣಿ ಮೈಸೂರು FM 100.6. ಸಮಯ 2:00 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18 ಚುನಾವಣೆ, ಚುನಾವಣಾ ಆಯೋಗ ಘೋಷಣೆ. ಎಬೋಲಾ ವೈರಸ್ ಹಿನ್ನೆಲೆ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ನಿಗಾ ವಹಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ. ಎಸ್ಐಆರ್ ವಿರುದ್ಧ ರಾಜ್ಯ ಸರ್ಕಾರ ಕಾನೂನಾತ್ಮಕ ಹೋರಾಟ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವರ ವಿರುದ್ಧ ಹೇಳಿಕೆ ಹಿನ್ನೆಲೆ ರಾಹುಲ್ ಗಾಂಧಿ ಕ್ಷಮೆಯಾಚಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇದೇ 25 ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್

0: ಆರೋಗ್ಯ ಇಲಾಖೆ ಹೈ ಅಲರ್ಟ್ ಘೋಷಿಸಿದೆ. ಎಲ್ಲ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಕೇಂದ್ರ ಸರ್ಕಾರ ತುರ್ತು ಪತ್ರ ಬರೆದಿದ್ದು ನಿಗಾ ವಹಿಸುವಂತೆ ಸೂಚಿಸಿದೆ. ವಿಮಾನ ನಿಲ್ದಾಣಗಳಲ್ಲಿ, ಬಂದರುಗಳಲ್ಲಿ ಪ್ರಯಾಣಿಕರ ತಪಾಸಣೆಗೆ ಕೇಂದ್ರ ಆರೋಗ್ಯ ಸಚಿವಾಲಯ ಕಟ್ಟುನಿಟ್ಟಿನ ಆದೇಶ ನೀಡಿದೆ. ಕಾಂಗೋ, ಉಗಾಂಡ ಹಾಗೂ ದಕ್ಷಿಣ ಸೂಡಾನ್ನಿಂದ ಭಾರತಕ್ಕೆ ಆಗಮಿಸುವ, ಆ ದೇಶಗಳ ಮೂಲಕ ಪ್ರಯಾಣಿಸುವ ಪ್ರಯಾಣಿಕರ ಬಗ್ಗೆ ನಿಗಾ ಇಡುವಂತೆ ನಿರ್ದೇಶನ ನೀಡಿದೆ. ರಾಜ್ಯ ಆರೋಗ್ಯ ಇಲಾಖೆ ಕ್ವಾರಂಟೈನ್ ಕೇಂದ್ರ ಗುರುತು ಮಾಡಬೇಕು. ಹೆಲ್ತ್ ಸ್ಕ್ರೀನಿಂಗ್ ಸಿಬ್ಬಂದಿಯನ್ನು ಹೆಚ್ಚಳ ಮಾಡಬೇಕು. ಎಬೋಲಾ ಚಿಕಿತ್ಸೆ ಕುರಿತಂತೆ ಆರೋಗ್ಯ ಕಾರ್ಯಕರ್ತರಿಗೆ ಅರಿವು ಮೂಡಿಸುವಂತೆ ಸೂಚಿಸಿದೆ. ಪ್ರಸ್ತುತ ಭಾರತದಲ್ಲಿ ಯಾವುದೇ ಎಬೋಲಾ ಪ್ರಕರಣಗಳು ದಾಖಲಾಗಿಲ್ಲ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಸ್ಪಷ್ಟಪಡಿಸಿದೆ. ವೈದ್ಯಕೀಯ ಕೋರ್ಸು ಪ್ರವೇಶಕ್ಕೆ ನೀಟ್ ಬದಲಾಗಿ ಮೊದಲಿನಂತೆ ಸಿಇಟಿ ಪರೀಕ್ಷೆ ನಡೆಯಲಿ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ಐಟಿಇಡಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ದೂರಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ನಿಂದ ಈಗಾಗಲೇ ಲಕ್ಷಾಂತರ ಮಂದಿ ಮತದಾನದ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಸ್ಐಆರ್ ವಿರುದ್ಧ ಕಾನೂನಾತ್ಮಕ ಹೋರಾಟ ಮುಂದುವರಿಸಲಿದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಯಾವುದೋ ಎಐ ಆಧಾರಿತ ಸಾಫ್ಟ್ವೇರ್ ಉಪಯೋಗಿಸಿಕೊಂಡು ಕೆಲವೊಂದು ಮತಗಳನ್ನು ತೆಗೆಯುವ ಕೆಲಸ ಆಗಿದೆ. ಬಿಜೆಪಿಯವರಿಗೆ ಚುನಾವಣೆ ಗೆಲ್ಲುವುದೇ ಮುಖ್ಯವಾಗಿದೆ ಹೊರತು ದೇಶದ ಆರ್ಥಿಕ ಪರಿಸ್ಥಿತಿ, ವಿದೇಶಾಂಗ ನೀತಿ ಬಗ್ಗೆ ಚಿಂತೆ ಇಲ್ಲ ಎಂದು ದಿನೇಶ್ ಗುಂಡೂರಾವ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜುಲೈ 1 ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ತ್ರಿಭಾಷಾ ಅಧ್ಯಯನವನ್ನು ಕಡ್ಡಾಯಗೊಳಿಸುವ ಹೊಸ ನೀತಿಯನ್ನು ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇಂದು ಅರ್ಜಿ ಸಲ್ಲಿಸಲಾಗಿದೆ. ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಲ್ಲಿಸಿದ್ದ ಅರ್ಜಿಯನ್ನು ಪರಿಶೀಲಿಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಮುಂದಿನ ವಾರ ವಿಚಾರಣೆ ನಡೆಸಲು ಒಪ್ಪಿಕೊಂಡಿದೆ. ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿಯು ಹೊರಡಿಸಿದ ಸುತ್ತೋಲೆಯಲ್ಲಿ 9ನೇ ತರಗತಿಯ ವಿದ್ಯಾರ್ಥಿಗಳು ಜುಲೈ 1 3 ಭಾಷೆಗಳನ್ನು ಅಧ್ಯಯನ ಮಾಡಬೇಕು. ಅವುಗಳಲ್ಲಿ ಕನಿಷ್ಠ 2 ಸ್ಥಳೀಯ ಭಾಷೆಗಳಾಗಿರಬೇಕು ಎಂದು ತಿಳಿಸಿದೆ. ಈ ಸುತ್ತೋಲೆಯನ್ನು ವಿರೋಧಿಸಿದ ಹಿರಿಯ ವಕೀಲ ಮುಕುಲ್ ರೋಹಟಗಿ 9ನೇ ತರಗತಿಯಲ್ಲಿ ಹೆಚ್ಚುವರಿ 2 ಭಾಷೆಗಳನ್ನು ಕಲಿಯುವುದು 10ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ತಯಾರಿಕೆಗೆ ಅಡ್ಡಿಯಾಗಲಿದೆ ಎಂದು ವಾದಿಸಿದರು. ಇದು ವಿದ್ಯಾರ್ಥಿಗಳ ಮೇಲೆ ಹೊರೆಯಾಗಲಿದೆ ಎಂದು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದರು. ವಾದ ಆಲಿಸಿದ ನ್ಯಾಯಪೀಠ ಮುಂದಿನ ವಾರ ವಿಚಾರಣೆಗೆ ಈ ವಿಷಯವನ್ನು ಪಟ್ಟಿ ಮಾಡುವುದಾಗಿ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ನೀಡಿದ ಹೇಳಿಕೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಕ್ಷಮೆಯಾಚಿಸುವಂತೆ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿ 3 ಬಾರಿ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿರುವ ಪ್ರಧಾನಿ ಮೋದಿ ಅವರನ್ನು ವಿಶ್ವವೇ ಕೊಂಡಾಡುತ್ತಿದೆ. ಇಂತಹ ಸಂದರ್ಭದಲ್ಲಿ ದೇಶದ ಪ್ರಧಾನಿ ಮತ್ತು ಗೃಹ ಸಚಿವರ ಬಗ್ಗೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೀಳುಮಟ್ಟದಲ್ಲಿ ಮಾತನಾಡಿರುವುದು ಸಾಂವಿಧಾನಿಕ ಹುದ್ದೆಗಳಿಗೆ ಮಾಡಿರುವ ಅವಮಾನ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಧಿಕಾರಿಗಳು ಸಮಾಜದ ಒಳಿತಿಗಾಗಿ, ನ್ಯಾಯದ ಪರವಾಗಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮಂಡ್ಯ ತಾಲೂಕಿನ ಬಾಕಿ ಇರುವ ಪ್ರಕರಣಗಳ ವಿಚಾರಣೆ ಮತ್ತು ವಿಲೇವಾರಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳು ಕಾನೂನುಬದ್ಧವಾಗಿ ಹಾಗೂ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಲು ಕರೆ ನೀಡಿದ್ದಾರೆ. ಲೋಕಾಯುಕ್ತ ಸಂಸ್ಥೆಯನ್ನು ಬಲಹೀನ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮೊದಲು ಜಿಲ್ಲೆಯ ಬಂದಿಗೌಡ ಬಡಾವಣೆ 2ನೇ ಕ್ರಾಸ್ನಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿದ್ಯಾರ್ಥಿನಿಯರ ವಸತಿ ನಿಲಯ ಹಾಗೂ ವಾಲ್ಮೀಕಿ ವಸತಿ ನಿಲಯಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆಗಳ ಅಹವಾಲು ಸ್ವೀಕರಿಸಿದರು. 15 ದಿನಗಳಲ್ಲಿ ವಿದ್ಯಾರ್ಥಿ ನಿಲಯವನ್ನು ವರ್ಗಾವಣೆ ಮಾಡುವಂತೆ ಹಾಗೂ ವಸತಿ ನಿಲಯದ ಅಡುಗೆ

0: ಸಿಬ್ಬಂದಿ ಹಾಗೂ ವಾರ್ಡನ್ ಅವರನ್ನು ಶೀಘ್ರವೇ ಬದಲಾಯಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗದಲ್ಲಿ ಶೇಖರಿಸಲಾಗಿರುವ ಮರದ ರೆಂಬೆ ಕೊಂಬೆ ಹಾಗೂ ಇತರೆ ಮರದ ಅವಶೇಷಗಳನ್ನು ವಿಲೇವಾರಿ ಮಾಡಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ನಿನ್ನೆ ಸುರಿದ ಮಳೆಯಿಂದಾಗಿ ಬಹಳಷ್ಟು ಮರಗಳು ಧರೆಗುಳುಗಿವೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ನಗರ ಪಾಲಿಕೆಗಳು ತಮ್ಮ ವ್ಯಾಪ್ತಿಯಲ್ಲಿರುವ ಸಣ್ಣ ಪುಟ್ಟ ಮರದ ಕೊಂಬೆಗಳು ಹಾಗೂ ಇತರೆ ಅವಶೇಷಗಳನ್ನು ಶ್ರೆಡ್ಡಿಂಗ್ ಯಂತ್ರಗಳನ್ನು ನಿಯೋಜಿಸುವ ಮೂಲಕ ತ್ಯಾಜ್ಯವನ್ನು ಕಾಂಪೋಸ್ಟ್ ಘಟಕಕ್ಕೆ ಸಾಗಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ನಿನ್ನೆ ಸುರಿದ ಮಳೆಯಿಂದಾಗಿ 192 ಮರದ ರೆಂಬೆ ಕೊಂಬೆಗಳು ಧರೆಗುರುಳಿವೆ ಎಂದು ಜಿಬಿಎ ಪ್ರಕರಣದಲ್ಲಿ ತಿಳಿಸಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯಲ್ಲಿ ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಮೇತ ಮಳೆಯಿಂದಾಗಿ ಮರಗಳು ಬೆಸ್ಕಾಂ ಇಲಾಖೆಯ ವಿದ್ಯುತ್ ಕಂಬಗಳ ಮೇಲೆ ಉರುಳಿಬಿದ್ದ ಪರಿಣಾಮ ತಿಪ್ಪಸಂದ್ರ ಎಂ ಹೊಸಹಳ್ಳಿ ಕ್ರಾಸ್ ಗೊಲ್ಲಹಳ್ಳಿ ಬೆಡ್ ಶೆಡ್ಹಳ್ಳಿ ಗ್ರಾಮಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದೆ. ಬೆಸ್ಕಾಂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ದುರಸ್ತಿಯಲ್ಲಿ ತೊಡಗಿದ್ದಾರೆ. ಇಂದು ಸಂಜೆಯೊಳಗೆ ಸಮರ್ಪಕ ವಿದ್ಯುತ್ ಪೂರೈಕೆಗೆ ವ್ಯವಸ್ಥೆ ಮಾಡಲಾಗುವುದು ಎಂದು ಬೆಸ್ಕಾಂ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಅನ್ಸರ್ ಪಾಷಾ ತಿಳಿಸಿದ್ದಾರೆ. ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ನೇಮಕಗೊಂಡ ಯುವಕರಿಗೆ ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ನೇಮಕಾತಿ ಪತ್ರಗಳನ್ನು ವಿತರಿಸಲಿದ್ದಾರೆ. ಇದೇ ವೇಳೆ ಅವರು ಈ ಯೋಜನೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯುವ ಸಮಾರಂಭದಲ್ಲಿ ಕೇಂದ್ರ ಸಣ್ಣ ಅತಿಸಣ್ಣ ಮಧ್ಯಮ ಕೈಗಾರಿಕಾ ಸಚಿವೆ ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಿಸಲಿದ್ದಾರೆ. ರಾಜ್ಯದ ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಕೆಲ ಜಿಲ್ಲೆಗಳಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಬೆಂಗಳೂರಿನಲ್ಲಿ ಇದೇ 25ರ ವೇಳೆಗೆ ಮಳೆ ಮುಂದುವರಿಯಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜಧಾನಿಯಲ್ಲಿ ನಿನ್ನೆ ಸುರಿದ ಮಳೆಗೆ ಹಲವೆಡೆ ಮರಗಳು ಉರುಳಿ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಹಲವು ಪ್ರದೇಶಗಳಲ್ಲಿ ಮಧ್ಯರಾತ್ರಿ ವೇಳೆ ಮಳೆ ತೀವ್ರಗೊಂಡಿದ್ದು ಬಿರುಗಾಳಿಗೆ ಮರಗಳು ಉರುಳಿವೆ ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ, ಚುನಾವಣಾ ಆಯೋಗ ಘೋಷಣೆ. ಎಬೋಲಾ ವೈರಸ್ ಹಿನ್ನೆಲೆ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ನಿಗಾ ವಹಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ. ಎಸ್ಐಆರ್ ವಿರುದ್ಧ ರಾಜ್ಯ ಸರ್ಕಾರ ಕಾನೂನಾತ್ಮಕ ಹೋರಾಟ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವರ ವಿರುದ್ಧ ಹೇಳಿಕೆ ಹಿನ್ನೆಲೆ ರಾಹುಲ್ ಗಾಂಧಿ ಕ್ಷಮೆಯಾಚಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇದೇ 25ರವರೆಗೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮೈಸೂರು FM 100.6, ಸಮಯ 2:40. ಈಗ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ ದಾರಿದೀಪ. ಪ್ರಾಯೋಜಕರು ಫೀಬಾ ಇಂಡಿಯಾ.
2: ದಾರಿದೀಪ
3: ದಾರಿದೀಪ
4: ದಾರಿದೀಪ ಕಾರ್ಯಕ್ರಮವನ್ನು ಕೇಳ್ತಿರುವಂತ ಎಲ್ಲ ಬಾನುಲಿ ಶ್ರೋತೃಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಕಾರ್ಯಕ್ರಮವನ್ನು ಕೇಳ್ತಿರುವಂತ ನಿಮಗೆ ನನ್ನ ಧನ್ಯವಾದಗಳು. ನಮ್ಮೊಟ್ಟಿಗೆ ನೀವು ಮಾತನಾಡಬಹುದು, ಕರೆಗಳನ್ನು ಮಾಡಿ ಸಂದೇಶಗಳನ್ನು ಕಳುಹಿಸಿ, ವಾಟ್ಸಪ್ ಸಂದೇಶಗಳನ್ನು ಸಹ ನೀವು ಕಳುಹಿಸಬಹುದು. ಪ್ರಿಯರೇ, ನಿಮ್ಮಲ್ಲಿ ಇರುವಂತಹ ಪ್ರಾರ್ಥನಾ ಮನವಿಗಳನ್ನು ಮುಕ್ತವಾಗಿ ನಮಗೆ ತಿಳಿಸುವುದೇ ಆದರೆ ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆಯನ್ನು ದಯವಿಟ್ಟು ಬರೆದಿಟ್ಟುಕೊಳ್ಳಿ. 9902604453. ಮತ್ತೊಮ್ಮೆ 9902606453. ಈ ಕಾರ್ಯಕ್ರಮವನ್ನು ಇತರರು ಕೂಡ ಪರಿಚಯಿಸಿ. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣವೇ.

0: ಒಂದು ಬಾರಿ ಒಬ್ಬ ದೊಡ್ಡ ಪ್ರಸಿದ್ಧ ವ್ಯಕ್ತಿಯನ್ನ ಒಂದು ಕಾಲೇಜಿನ ದೊಡ್ಡ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾರೆ. ಈ ಪ್ರಸಿದ್ಧ ವ್ಯಕ್ತಿ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಬಂದು ಆ ಕಾರ್ಯಕ್ರಮ ನಡೆಯುವಂತಹ ಆಡಿಟೋರಿಯಂ ಇರುತ್ತಲ್ಲ, ಅಲ್ಲಿ ಕೂತಿರ್ತಾರೆ. ಆ ಕಾಲೇಜಿನ ಆಯೋಜಕರಿಗೆ ಇವರ ಮುಖ ಪರಿಚಯ ಇರೋದಿಲ್ಲ. ಹಾಗಾಗಿ ಆ ಅತಿಥಿ ಬಂದರೆ ದೊಡ್ಡ ಕಾರ್ನಲ್ಲಿ ಸೂಟನ್ನು ಧರಿಸಿ ನೋಡುವುದಕ್ಕೆ ವಿಭಿನ್ನವಾಗಿ, ಅಂದರೆ ಕೆಲವರು ಬಂದರೆ ನಮ್ಮ ಕಣ್ಣನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ, ಆ ಥರ ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ. ಕಾರ್ಯಕ್ರಮದ ಸಮಯ ಹತ್ತಿರ ಆಯಿತು, ಅತಿಥಿ ಬಂದೇ ಇಲ್ಲ ಅಂತ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹುಡುಕ್ತಾ ತಿರುಗಾಡ್ತಿರ್ತಾರೆ. ಆ ಅತಿಥಿಯ ಆಫೀಸ್ಗೆ ಸ್ವಲ್ಪ ಸಮಯದ ನಂತರ ಕರೆ ಮಾಡಿ ಕೇಳುವಾಗ ಅವರು ಹೊರಟು ಈಗಾಗಲೇ ಬಹಳ ಸಮಯವಾಗಿದೆ, ನೀವು ಹೇಳುವಂತಹ ಸ್ಥಳದಲ್ಲಿ ಅವರು ತಲುಪಿದ್ದಾರೆ, ಅಲ್ಲಿ ಹೋಗಿ ಹುಡುಕಿ ಅಂತ ಹೇಳ್ತಾರೆ. ಈ ಆಯೋಜಕರು ಹುಡುಕಿ ಹುಡುಕಿ ಹುಡುಕಿ ಸಾಕಾದ ನಂತರ ಸಾಮಾನ್ಯ ಜನ ಕೂರುವಂಥ ಸ್ಥಳದಲ್ಲಿ ಈ ವ್ಯಕ್ತಿ, ಈ ಮುಖ್ಯ ಅತಿಥಿ ಕೂತಿರ್ತಾರೆ. ಅವರ ಕಾರ್ಯಕ್ಷೇತ್ರದಲ್ಲಿ ಎಷ್ಟೇ ಪರಿಣಿತಿಯನ್ನು ಹೊಂದಿದಾಗಿಯೂ ಅವರು ಬದುಕುವ ಜೀವನ ಶೈಲಿ ಇದೆಯಲ್ಲ, ಎಷ್ಟು ಸರಳವಾಗಿರುತ್ತೆ ಅಂದರೆ ಅದನ್ನು ನಾವು ಊಹಿಸುವುದಕ್ಕೆ ಸಾಧ್ಯವಿಲ್ಲ. ಇಷ್ಟೇ ಯಾಕೆ, ನಾನು ಕಾಲೇಜ್ನಲ್ಲಿ ವ್ಯಾಸಂಗ ಮಾಡುವಾಗ ಒಂದು ದೊಡ್ಡ ಕಂಪನಿಯಲ್ಲಿ ಬಹಳ ದೊಡ್ಡದಾದ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ, ಅಂದರೆ ಅವರ ಮಗ ನನ್ನ ಜೊತೆ ಓದ್ತಾ ಇದ್ದ. ಆತನಿಗೆ ಐಶ್ವರ್ಯದ ಅಹಂ ಇಲ್ಲ, ಜೀವನ ಶೈಲಿಯಲ್ಲಿ ದುಬಾರಿತನ ಇಲ್ಲ, ಅದು ಕಾಣಿಸೋದಿಲ್ಲ. ಅಷ್ಟು ಸರಳವಾಗಿ ಈತ ಇರ್ತಾನೆ. ಮತ್ತೊಂದು ಉದಾಹರಣೆ, ಈ ರೀತಿಯಲ್ಲಿ ಎಷ್ಟೊಂದು ಉದಾಹರಣೆಗಳನ್ನು ನಾನು ಕೊಡಬಹುದು. ನಮ್ಮ ಇಸ್ರೋ ಚೀಫ್ ಆಗಿದ್ದಂತಹ ಕೆ ಕಸ್ತೂರಿ ರಂಗನ್ ಅವರು ಒಂದು ಬಾರಿ ಈ ದೆಹಲಿಯಲ್ಲಿರುವಂತಹ ರಾಷ್ಟ್ರಪತಿ ಭವನಕ್ಕೆ ಹೋಗ್ತಾರೆ. ಯಾರಿರ್ತಾರೆ ಹೇಳಿ ರಾಷ್ಟ್ರಪತಿ ಭವನದಲ್ಲಿ? ಇದೇನ್ರಿ ಹೀಗೆ ಕೇಳ್ತೀರಾ ಅನ್ಬೋದು. ಆ ಸಮಯದಲ್ಲಿ ರಾಷ್ಟ್ರಪತಿಗಳಾಗಿದ್ದ ಶ್ರೀ APJ ಅಬ್ದುಲ್ ಕಲಾಂ ರವರು. ಆಹಾರ ಆದ ನಂತರ, ಇವಾಗ ನಮ್ಮ ಮನೆಗೆ ಹೊಸದಾಗಿ ಬಂದರೆ ನಮ್ಮ ಮನೆ ತೋರಿಸ್ತೀವಲ್ಲ, ಆ ಥರ ಇವರು ತಮ್ಮ ರಾಷ್ಟ್ರಪತಿ ಅಂದರೆ ತಮ್ಮ ಭವನವನ್ನು ಸುತ್ತ ತೋರಿಸ್ತಾ ತಮ್ಮ ಕೋಣೆಗೆ ಕರ್ಕೊಂಡು ಹೋದಾಗ ಅಲ್ಲಿರುವಂಥ ಒಂದು ಚಿತ್ರಣವನ್ನು ನೋಡಿ ಇವರಿಗೆ ಸುಸ್ತಾಗತ್ತೆ. ಯಾಕೆಂದರೆ ಅನೇಕ ಪುಸ್ತಕಗಳಿರ್ತದೆ, ಆದರೆ ಆ ಕೋಣೆಯಲ್ಲಿ ಒಂದು ಸಾಧಾರಣವಾದಂಥ ಮಂಚ, ಒಂದು ಲುಂಗಿ, ಒಂದು ವೀಣೆ ಹಾಗೂ ಕೇವಲ ಅಗತ್ಯತೆಯ ವಸ್ತುಗಳು ಇಷ್ಟೇ, ಬೇರೆ ಏನೂ ಇಲ್ಲ. ಅಷ್ಟು ಮಾತ್ರವಲ್ಲದೆ ಅವರ ಮಾತಿನ ಶೈಲಿ ರಾಷ್ಟ್ರಪತಿಯಾದ ಮಾತ್ರಕ್ಕೆ ಬದಲಾಗಿದೆ, ಆಗಲೂ ಅಷ್ಟೇ ಸರಳತೆಯ ಮಾತುಗಳು ಅವರದು ಆಗಿರುತ್ತೆ. ಈ ಸರಳತೆಯನ್ನು ನಾನು ನೀನು ನಮ್ಮ ನಮ್ಮ ಜೀವಿತದಲ್ಲಿ ಕಳೆದುಕೊಂಡು ಬಿಟ್ಟಿದ್ದೇವಾ ಅನ್ಸೋದಿಲ್ವಾ? ಓಡ್ತಾ ಇರುವಂಥ ಲೋಕ ಹೋಗ್ತಿರೋ ವೇಗದಲ್ಲಿ ನಾವು ಹೋಗಿಲ್ಲ ಅಂದರೆ ತುಂಬ ಹಿಂದೆ ಉಳಿದು ಹೋಗ್ತೇವೆ ಅಂತ ಓಡ್ತೀವಿ ಓಡ್ತೀವಿ ಓಡ್ತಾನೇ ಇರ್ತೀವಿ. ಇದರ ಮಧ್ಯೆ ಆ ಸರಳತೆಯನ್ನು ಮರೆತು ಹೋಗಿರ್ತೇವೆ. ನನಗೇನು ಗೊತ್ತಾ, ಯಾರೇ ಆಗಿರಲಿ ಹೇಗೆ ಇರಲಿ ಸರಳತೆ ಜೀವನದಲ್ಲಿ ಇರಬೇಕು. ಜಾಸ್ತಿ ಬೇಕು, ಜಾಸ್ತಿ ಇರಬೇಕು, ಜಾಸ್ತಿ ಆಗಬೇಕು ಅನ್ನೋ ಲೋಕದಲ್ಲಿ ಉಸಿರುಗಟ್ಟಿದ ಹಾಗೆ ಬದುಕ್ತೇವೆ. ನಾವು ಎಷ್ಟೇ ಜಾಸ್ತಿ ಜಾಸ್ತಿ ಅಂತ ಓಡಿದಾಗಿಯೋ ಅದರಲ್ಲಿ ಖಂಡಿತ ಸಂತೋಷ ಸಿಗೋದಿಲ್ಲ ಅಂತ ತಿಳಿದ ಮೇಲೆ ಈ ಸರಳತೆಯ ಮೌಲ್ಯ ನಮಗೆ ಅರ್ಥ ಆಗುತ್ತೆ. ಸಣ್ಣ ಸಣ್ಣ ವಿಷಯಗಳಲ್ಲಿ ಸಂತೋಷವನ್ನು ಕಾಣುವಂಥದ್ದು, ಸಂತೃಪ್ತಿಯ ಬದುಕನ್ನು ಅಳವಡಿಸಿಕೊಳ್ಳುವುದು, ಒಂದು ರೀತಿಯಲ್ಲಿ ಈ ಶಾಂತವಾದ ಚಿಂತನೆಗಳುಳ್ಳ ಹಾಗೂ ಕ್ಷಣಗಳನ್ನು ಸವಿಯುವಂಥದ್ದು, ರುಚಿಸುವಂಥದ್ದು ನಾನು ಹೇಳ್ತಾ ಇರುವಂಥ ವಿಷಯ ಇದೆಯಲ್ಲ, ಇದು ಸೂಪರ್ ಬದುಕು ಕಣ್ರಿ. ಸುಮ್ಮನೆ ತತ್ವಗಳನ್ನು ಹೇಳಬೇಡಿ, ಕಾರ್ಯರೂಪಕ್ಕೆ ತರುವಂಥದ್ದನ್ನು ಏನಾದರೂ ಹೇಳಿ ಅಂತ ನೀವು ಹೇಳ್ಬೋದು. ಜೀವನದಲ್ಲಿ ಸೋತಿರುವಂಥವ್ರೆ ಈ ಥರ ತತ್ವಗಳನ್ನ ಹೇಳಲಿಕ್ಕೆ ಸಾಧ್ಯ ಅಂತಲೂ ಸಹ ನೀವು ಹೇಳ್ಬೋದು. ಅದಕ್ಕೆ ನಾನು ಕೊಟ್ಟಂಥ ಉದಾಹರಣೆಗಳು ಸರಳ ಜೀವನ ಶೈಲಿ ಅಳವಡಿಸಿಕೊಂಡು ಸಾಧಕರಾಗಿ ಸಾಧಕರಾದಾಗಲೂ ಸರಳ ಬದುಕನ್ನು ಬದುಕಿದ ಬದುಕುತ್ತಿರುವಂತಹ ವ್ಯಕ್ತಿಗಳ ಉದಾಹರಣೆ. ಯಾಕೆಂದರೆ ಎಲ್ಲನೂ ಹಣ ಅಲ್ಲ, ಐಶ್ವರ್ಯ ಅಲ್ಲ, ಸಂಪತ್ತಲ್ಲ, ಕೂಡಿಡಿಸ್ಕೊಳ್ಳುವಂಥದ್ದು ಅಲ್ಲವೇ ಅಲ್ಲ, ನಶಿಸದೇ ಇರುವಂಥದ್ದು ಸಹ ಬಹಳ ವಿಷಯಗಳು ಇದೆ. ಆ ಸರಳತೆಯಲ್ಲಿಯೂ ವೈಶಿಷ್ಟ್ಯತೆ ಇದೆ. ಕೆಲವೊಂದು ಕಲಿಕೆ ಆ ಸರಳತೆಯನ್ನು ಅನುಭವಿಸಲು, ನಾವು ಎಷ್ಟು ಜಾಸ್ತಿ ಜಾಸ್ತಿ ಜಾಸ್ತಿ ಅಂತ ಓಡ್ತಾ ಇರ್ತೇವೆ, ನಾವೇನೆ ಅದರ ಸುಳಿಯಲ್ಲಿ ಹೆಚ್ಚಿನ ಹೋರಾಟಗಳನ್ನು ರಚಿಸಿಕೊಂಡು ಬಿಡ್ತೇವೆ. ಹೆಚ್ಚಿನ ವಿಷಯ ತಲೆಗೆ ಹಾಕಿಕೊಳ್ತೇವೆ, ಒತ್ತಡ ಜಾಸ್ತಿ ಆಗುತ್ತೆ. ಅದರ ಮೂಲಕ ಹತಾಶೆ, ನಿರಾಶೆ, ಸುಮ್ಮನೆ ಅನಾವಶ್ಯಕವಾಗಿ ಬಿಜಿ, ಯಾವಾಗ ಕೇಳಿದ್ರೂ ಸಮಯ ಇಲ್ಲ. ನಾವು ಎಷ್ಟು ಅವುಗಳನ್ನು ಹಿಡಿಯಲಿಕ್ಕೆ ಪ್ರಯತ್ನಿಸುತ್ತೇವೋ ಅಷ್ಟೇ ಕ್ಲಿಷ್ಟಕರವಾಗುತ್ತೆ, ಅಸ್ತವ್ಯಸ್ತತೆ ಎತ್ತಿ ಕಾಣಿಸುತ್ತೆ. ಯಾಕೆಂದರೆ ನಾವು ಯಾವುದನ್ನು ಬಿಡಲಿಕ್ಕೆ ಸಿದ್ಧರಿಲ್ಲ, ಬಿಟ್ಟರೆ ತಿರ್ಗ ಸಿಗೋದಿಲ್ಲ ಅಂತ ಎಲ್ಲವನ್ನ ತಲೆ ಮೇಲೆ ಹೊತ್ಕೊಳ್ತೇವೆ. ಇಷ್ಟೆಲ್ಲ ಕ್ಲಿಷ್ಟಕರವಾದ ಮೇಲೂ ಏನು ಮಾಡ್ತೀವಿ ಗೊತ್ತಾ, ಅದರಿಂದ ಹೊರಬರಲು ಕೆಲವೊಂದು ಮಾನಸಿಕ ಅಭ್ಯಾಸಗಳನ್ನು ಬೆಳೆಸಿಕೊಳ್ತೇವೆ. ತಲೆಬೀಸಿ ತಪ್ಪಲು ಏನಾದರೂ ಒಂದು ಡಿಸ್ಟ್ರಾಕ್ಷನ್ ಬೇಕು, ಅಂದರೆ ಒಂದು ತಲೆಬೀಸಿಯಿಂದ ತಪ್ಪಿಸಿಕೊಂಡು ಓಡೋದಕ್ಕೆ ಏನಾದರೂ ಹುಡುಕ್ತೇವೆ. ಖಾಲಿ ಬಿಟ್ಟರೆ ಬೇರೆ ಏನಾದರೂ ಬಂದು ತುಂಬಿಕೊಳ್ಳುತ್ತೆ ಅಂತ ನಮ್ಮನ್ನು ನಾವು ಬ್ಯುಸಿಯಾಗಿ ಇಟ್ಕೊಳ್ತೇವೆ, ಅದು ಕಾರ್ಯ ಮಾಡಲ್ಲ. ಮಾಡೋಕ್ಕೆ ಎಷ್ಟೊಂದಿದೆ ಅಂತ ಒಂದರಿಂದ ಇನ್ನೊಂದಕ್ಕೆ ಹಾರ್ತಾ ಇರ್ತೇವೆ, ಎಲ್ಲೂ ಕಂಪ್ಲೀಟ್ ಆಗೋದಿಲ್ಲ. ಯಪ್ಪ ನಮ್ಮ ಲೈಫ್ ಹೆಂಗೆ ಗೊತ್ತಾ, ಈ ನಿಮ್ಮ ಫೋನ್ನಲ್ಲಿ ಈ ರೀಸೆಂಟ್ ಆ್ಯಪ್ಸ್ಗಳನ್ನು ನೋಡಲಿಕ್ಕೆ ಒಂದು ಆಪ್ಷನ್ ಇರುತ್ತಲ್ಲ, ಎಷ್ಟು ಆ್ಯಪ್ಗಳಿರುತ್ತೆ ನೋಡಿದ್ದೀರಾ? ಇಲ್ಲಾಂದರೆ ನಿಮ್ಮ ನೋಟಿಫಿಕೇಷನ್ ಸ್ಕ್ರೀನನ್ನು ಓಪನ್ ಮಾಡಿ ಅದರ ಸಂಖ್ಯೆ ನೋಡಿಬಿಟ್ರೆ ಸಾಕು, ಅಷ್ಟು ಇರುತ್ತೆ ನಮ್ಮ ಲೈಫಲ್ಲಿ ಕೆಲಸಗಳು. ಆದರೆ ಕಂಪ್ಲೀಟ್ ಆಗತ್ತಾ? ನಿಜವಾಗ್ಲೂ ಇಲ್ಲ. ಒಂದೇ ಒಂದು ಕೆಲಸ, ಒಂದೇ ಪ್ರಕ್ರಿಯೆ, ಒಂದೇ ಕ್ರಿಯೆ, ಅದನ್ನು ಫುಲ್ ಸ್ಕ್ರೀನಲ್ಲಿ ನಾವು ನೋಡಲಿಕ್ಕೆ ಸಾಧ್ಯನಾ? ಅದು ಯಾವತ್ತೂ ಆಗೋದಿಲ್ಲ. ಯಾಕೆಂದರೆ ನಮ್ಮ ಸ್ಕ್ರೀನಲ್ಲಿ ಎಷ್ಟೊಂದು ಕೆಲಸಗಳಿರುತ್ತೆ ಹೊರತು ಆ ಒಂದು ಕೆಲಸ ನಮಗೆ ಯಾವುದಿಷ್ಟ ಅದು ಫುಲ್ ಸ್ಕ್ರೀನಲ್ಲಿ ಯಾವತ್ತೂ ಇರೋದಿಲ್ಲ. ಮಾಡಬೇಡಿ, ಒಂದು ಕೆಲಸ ಒಂದರ ಮೇಲೆ ಗಮನ ಇಡಿ, ಒಂದೇ, ಅದರಲ್ಲಿ ಆಳವಾಗಿ ಹೋಗಿ ಆದರೆ ಸರಳತೆಯನ್ನು ಮಾತ್ರ ಕಳೆದುಕೊಳ್ಬೇಡಿ. ಪರಿಶ್ರಮ ಬೇಕು, ಸರಳತೆ ಸುಮ್ಮನೆ ಅಮ್ಮ ಎತ್ಕೊಂಡು ಬಂದು ಬಿಸಿ ಬಿಸಿಯಾಗಿರೋಂಥ ದೋಸೆನ ತಟ್ಟೆಲಿ ಹಾಕ್ತಾರಲ್ಲ ಆ ಥರ ಅಲ್ಲ. ಒಬ್ಬ ಸರಳವಾಗಿ ಬದುಕುವ ಮನುಷ್ಯನ ಹಿಂದೆ ಆ ಒಂದು ವಿಷಯದಲ್ಲಿ ಸಾಧನೆಯನ್ನು ಮಾಡಲು ಬಹಳ ದೀರ್ಘಕಾಲದ ಪರಿಶ್ರಮ ಪ್ರಯತ್ನಗಳು ಇರ್ತವೆ. ಮತ್ತೊಮ್ಮೆ ಹೇಳ್ತೀನಿ, ಒಬ್ಬ ಸರಳವಾಗಿ ಬದುಕುವ ಮನುಷ್ಯನ ಹಿಂದೆ ಆ ಒಂದು ವಿಷಯದಲ್ಲಿ ಸಾಧನೆಯನ್ನು ಮಾಡಲು ಬಹಳ ದೀರ್ಘಕಾಲದ ಪರಿಶ್ರಮ ಪ್ರಯತ್ನಗಳು ಇರುತ್ತೆ. ಆ ಥರ ಬದುಕಿ, ಆ ಛಲ ಇರಲಿ. ಮತ್ತೆ ಒಂದರಿಂದ ಇನ್ನೊಂದು ವಿಷಯದ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರಬೇಕು. ಈಗ ಗಾಜಿನ ಬಾಟ್ಲುಗಳನ್ನು ಒಂದರ ಪಕ್ಕ ಒಂದಿಟ್ಟು ನೀವು ಎತ್ಕೊಂಡು ಜೋರಾಗಿ ಓಡೋದ್ರೆ ಏನಾಗುತ್ತೆ? ಹೊಡೆದೋಗುತ್ತೆ. ಹಾಗಾಗಿ ಒಂದು ಗಾಜಿನ ಬಾಟ್ಲಿಂದ ಇನ್ನೊಂದು ಗಾಜಿನ ಬಾಟ್ಲಿ ಮಧ್ಯದಲ್ಲಿ ನಿಮಗೆ ಗ್ಯಾಪ್ ಇರಬೇಕು, ಅಥವಾ ಯಾವುದಾದ್ರೂ ಪ್ಯಾಕಿಂಗ್ ಇರಬೇಕು, ಆ ಸ್ಥಳ ಇರಬೇಕು. ನಮ್ಮ ಕೆಲಸ ಕಾರ್ಯಗಳಲ್ಲೂ ನಮ್ಮ ಪ್ರಕ್ರಿಯೆಯಲ್ಲೂ ಸಹ ಅಷ್ಟೇ, ಒಂದರಿಂದ ಇನ್ನೊಂದರ ಮಧ್ಯದಲ್ಲಿ ಆ ಗ್ಯಾಪ್ ಅನ್ನುವಂಥದ್ದು ಇರಬೇಕು. ನಮ್ಮ ತಾಳ್ಮೆಯನ್ನು ಅದು ಪ್ರಶ್ನಿಸ್ತದೆ, ಪರವಾಗಿಲ್ಲ. ನೀವು ಏನನ್ನು ಮಾಡಿ ಮುಗಿಸ್ತಿರಲ್ಲ ಅದನ್ನು ಸವಿಬೇಕು, ಆನಂದಿಸಬೇಕು. ಯಾವಾಗ ನಾವು ಆ ಒಂದರ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಿ ಸಮಯ ಕೊಡ್ತೇವೆ, ನಾವು ಸಾಧಿಸ್ತೇವೆ. ಇಲ್ಲೇ ಚಿಂತೆಗಿಂತ ಚಿಂತನೆ ಕೆಲಸ ಮಾಡುವಂಥದ್ದು, ಏನೇಳಿ, ಚಿಂತೆಗಿಂತ ಚಿಂತನೆ ಕೆಲಸ ಮಾಡುವಂಥದ್ದು, ಉತ್ತಮವಾಗಿ ಮಾಡಲು. ಹೀಗೆ ಮಾಡುತ್ತಾ ಸರಳವಾಗಿರುವಂಥ ವಿಷಯಗಳಲ್ಲಿ ಸಂತೋಷವನ್ನು ಕಾಣಿ, ತೃಪ್ತರಾಗಿ. ಈಗಿನ ಅನೇಕ ಯವನಸ್ಥರು, ಅಯ್ಯೋ 24 ಆಯಿತು, 25 ಆಯಿತು, ಏನೂ ಮಾಡಿಲ್ಲ, ಏನೂ ಸಾಧಿಸಿಲ್ಲ, ಸೆಟ್ಲೇ ಆಗಿಲ್ಲ, ಅಯ್ಯೋ ನನ್ನ ಮದುವೆ ಆಗಬೇಕು, ನನ್ನ ಹತ್ರ ಏನೂ ಇಲ್ವಲ್ಲ. ಛಲ ಬೇಕು, ಪರಿಶ್ರಮ ಬೇಕು, ಸುಮ್ಮನೆ ಕೂರಬಾರ್ದು. ಹೌದು, ಆದರೆ ಸರಳವಾದ ವಿಷಯಗಳಲ್ಲಿ ಸಂತೋಷವನ್ನು ಅನುಭವಿಸಬೇಕು. ಓಡ್ತಾ ಓಡ್ತಾ ಓಡ್ತಾ ಸಂತೋಷವಾಗಿ ಇರುವಂಥದ್ದನ್ನೇ ನಾವು ಮರ್ತೋಗ್ತೇವೆ, ಅದೆಲ್ಲ ಲೈಫು. ಬರೀ BP ಶುಗರ್ ಬಂದರೆ ಏನು ಉಪಯೋಗ? ಚೆನ್ನಾಗಿ ಬದುಕಿದ್ದೇವೆ ಅನ್ನುವಂಥ ಸ್ವಲ್ಪ ಸ್ವಲ್ಪ ನೆಮ್ಮದಿಯಾದರೂ ಇರಬೇಕು ಅನ್ಸೋದಿಲ್ವಾ? ಇದೆಲ್ಲದಕ್ಕೆ ಮೂಲ ಸರಳವಾಗಿ ಬದುಕಲು ಫಸ್ಟು ನಿಮಗೆ ನಿಜವಾಗ್ಲೂ ಏನು ಬೇಕು ಅದು ಸ್ಪಷ್ಟವಾಗಿ ಗೊತ್ತಿರಬೇಕು. ಇಲ್ಲೇ ನೋಡಿ ತುಂಬ ಜನರಿಗೆ ಪ್ರಾಬ್ಲಮ್, ಅಯ್ಯೋ ಅದು ಗೊತ್ತಿದ್ರೆ ನಾನು ಯಾಕೆ ಇಷ್ಟೊಂದು ಓಡಾಡ್ತೇನೆ? ಎಲ್ಲಿ ನಿಮ್ಮ ಹೃದಯ ನಿಮಗೆ ಸಂತೋಷ ಕೊಡುತ್ತೆ, ಇದು ನನಗೆ ಬಹಳ ಇಷ್ಟ, ಇದರಲ್ಲಿ ನನ್ನ ಆಸಕ್ತಿ ಇದೆ, ಅದು ಹೆಚ್ಚು, ಇದರಿಂದ ಇನ್ನೊಬ್ಬರಿಗೂ ಉಪಯೋಗ ಆಗತ್ತೆ ಅನ್ನೋದಾದ್ರೆ ಎರಡು ಕೈಯಲ್ಲಿ ಬಾಚಿ ಇಡ್ಕೊಳ್ಳಿ, ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಅದು ಒಂದರ ಮೇಲೆ ಫೋಕಸ್ ಮಾಡಿ, ಅದರ ಮೇಲೇ ಟಿಂಕರಿಂಗು, ರಬ್ಬಿಂಗು, ಪೇಂಟಿಂಗು ಎಲ್ಲ ಪ್ರಯೋಗಗಳನ್ನು ಹಾಕಿ. ಸಾಧ್ಯ ಆದರೆ ಎಲ್ಲದರ ಮಧ್ಯೆ ಸ್ವಲ್ಪ ಹೊತ್ತು ಏನು ಮಾಡದೆ ಇರೋದಕ್ಕೆ ಅಭ್ಯಾಸಿಸಿ ನೋಡಿ. ಇದನ್ನು ನೀವು ಮಾಡೋದ್ರಲ್ಲಿ ಸ್ವಲ್ಪ ಪರಿಣಿತರಾಗಬೇಕು, ಇದನ್ನು ಅಭ್ಯಾಸ ಮಾಡಬೇಕು. ಇದೇನು ಸರ್ ಈಗ ಹೇಳ್ತೀರಾ, ಬೆಳಗ್ಗೆಯಿಂದ ಸಂಜೆ ತನಕ ನಾನು ಇದನ್ನೇ ಮಾಡೋದು, ಏನು ಸುಮ್ಮನೆ ಇರೋದು? ನಾನು ಸೋಮಾರಿತನದ ಬಗ್ಗೆ ಮಾತಾಡ್ತಾ ಇಲ್ಲ. ಕಣ್ಣು ಮುಚ್ಚಿದ್ರೆ ಎಲ್ಲರಿಗೂ ಕನಸು ಬರುತ್ತೆ, ಕಣ್ಣು ತೆರೆದಿರುವಾಗ ಕನಸನ್ನು ಕಾಣ್ತೀರಾ, ಅದು ನಿಮ್ಮನ್ನು ಕಲುಕಿ ಏನಾದರೂ ಮಾಡಲಿಕ್ಕೆ ನಿಮ್ಮನ್ನು ಮುಂದೆ ತಳ್ತಾ ಇದೆಯಾ, ಪ್ರೋತ್ಸಾಹ ನೀಡ್ತಾ ಇದೆಯಾ? ಆಗ ಆ ಯತ್ನದಲ್ಲಿರುವಾಗ ಕೆಲವೊಂದು ಸಮಯ ಸುಮ್ಮನೆ ಇದ್ದು ಸುತ್ತಮುತ್ತ ಇರುವ ವಿಷಯಗಳನ್ನು ಆನಂದಿಸಿ. ಈ ಸರಳತೆ ನಮಗೆ ಯಾವಾಗಲೂ ಸರಳವಾಗಿ ಸಿಗೋದಿಲ್ಲ, ಅದೊಂದು ಸಾಧನೆ. ಎಲ್ಲರೂ ಪ್ರಯತ್ನಿಸಿ, ಸಾಧಕರಾಗಬಹುದು. ನೋಡಿ, ಈ ಸರಳತೆಯನ್ನು ನೀವು ಅವಲಂಬಿಸಿಕೊಳ್ಳಬೇಕು. ಎಷ್ಟೋ ಜನ ನಮ್ಮ ಸುತ್ತಮುತ್ತ ಅವರು ಆ ಸರಳವಾಗಿ ಬದುಕಿದ ಕಾರಣ ಸಾಧಕರಾಗಿ ಸಾಧಕರಾದ ಮೇಲೂ ಆ ಸರಳತೆಯನ್ನು ಅಳವಡಿಸಿಕೊಂಡಿರುವಂತಹ ಉದಾಹರಣೆಗಳು. ನಾವು ಅದರಿಂದ ಇನ್ಸ್ಪಿರೇಷನ್ ತೆಗೆದುಕೊಳ್ಬೇಕು, ಪ್ರೋತ್ಸಾಹ ನಮಗೆ ಅದರಿಂದ ಸಿಗಬೇಕು. ನಿಮ್ಮ ಜೀವಿತದಲ್ಲಿಯೂ ಸಹ ನೀವು ಹೀಗೆ ಇರಬೇಕಂತ ನನ್ನ ಆಶೆ. ಪ್ರಯತ್ನ ಮಾಡೋಣ. ಸರಳತೆ ಸರಳವಾಗಿ ಸಿಗೋದಿಲ್ಲ, ಅದೊಂದು ಸಾಧನೆ. ನಮಸ್ಕಾರ.
1: ಪ್ರಿಯರೇ, ಇಲ್ಲಿ ತನಕ ಕೇಳಿದಂಥ ಸಂಚಿಕೆ ಕುರಿತು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮಗೆ SMS ಸಂದೇಶದ ಮೂಲಕ, ಕರೆ ಮಾಡುವುದರ ಮೂಲಕ ಅಥವಾ ವಾಟ್ಸಪ್ ಸಂದೇಶವನ್ನು ಕಳುಹಿಸುವುದರ ಮೂಲಕ ತಿಳಿಸಬಹುದು. ನಿಮ್ಮಲ್ಲಿ ಅಥವಾ ನಿಮ್ಮ ನೆರೆಹೊರೆಯವರಲ್ಲಿ ಯಾರಿಗಾದರೂ ಪ್ರಾರ್ಥನಾ ಮನವಿಗಳಿದ್ದು ನಮಗೆ ಕಳುಹಿಸಿಕೊಟ್ಟರೆ ನಾವು ಪ್ರಾರ್ಥಿಸುತ್ತೇವೆ. ನೀವು ಕರೆಗಳನ್ನು ಮಾಡಬೇಕಾದ ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ 9902064453, ಮತ್ತೊಮ್ಮೆ 9902606453. ದೇವರು ತಾನೆ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ನಮಸ್ಕಾರ.

0: ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ದಾರಿದೀಪ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಫೇಬಾ ಇಂಡಿಯಾ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 2:55. ಈಗ ಕೇಳೋಣ
1: ಸಿರಿಗನ್ನಡಂ ಗೆಲ್ಗೆ.
0: ಪ್ರಸ್ತುತಿ ಜಿ.ಕೆ. ರವೀಂದ್ರ ಕುಮಾರ್.

0: ಕನ್ನಡದ ಮಹಾಕವಿ ಉಭಯ ಕವಿ ಚಕ್ರವರ್ತಿ ಬಿರುದಾಂಕಿತ ರಾಷ್ಟ್ರಕೂಟರ ದೊರೆ ಮೂರನೆಯ ಕೃಷ್ಣನ ಆಸ್ಥಾನ ಕವಿ
1: ಪರಮಶ್ರೀ ಸ್ನೇಹ ಗೇಯಾಯತ ಪದ ಕಮಲಂ ಪರಮಶ್ರೀ ಸ್ನೇಹ ಗೇಹಾಯತ ಪದ ಕಮಲಂ
0: ತನ್ನ ಕವಿತಾ ಸಾಮರ್ಥ್ಯದ ಬಗ್ಗೆ ಅಪಾರ ನಂಬುಗೆ ಸಿಕ್ಕಿದಂ ಕನ್ನಡ ಮೆಂಬೆರಡುಂ ಕವಿತೆಯ ಬಲ್ಮೆಗೆ ಬೆರಲೆತ್ತಿದನ್ನಿಳೆಯೋಳ್ ಈ ಕುರುಳ್ಗಳ ಸವಣಂ ಎಂಬ ಹೆಮ್ಮೆ ರಾಜಸಭೆಗೆ ಉಕ್ತಿ ಮಂಡನ ಅಸಹಾಯ ಕವೀಶ್ವರ ಎಂಬ ಆತ್ಮ ಪ್ರಶಂಸೆ
1: ಶಂಭೂರಮಣ ಜಲಧಿ ರಕ್ಷಿಕೆ ಶಾಂತಿ
0: ಇವನ ಶಾಂತಿ ಪುರಾಣ ಹನ್ನೆರಡು ಆಶ್ವಾಸಗಳ ಚಂಪು ಕಾವ್ಯ ಹದಿನಾರನೇ ತೀರ್ಥಂಕರ ಶಾಂತಿನಾಥನ ಕಥೆ ಜೈನ ಧರ್ಮ ತತ್ವ ಮತ ಪ್ರಕ್ರಿಯೆಗಳ ಅತಿಶಯ ನಿರೂಪಣೆ ಅಪೂರ್ವ ಹಳಗನ್ನಡ ಪದಗಳ ಪ್ರಯೋಗ ಪಾಂಡಿತ್ಯಪೂರ್ಣ ಶೈಲಿ
1: ಉರ್ವಿಯೊಳಂತರಾಳದೊಳ್ ಅನೇಕ ಸ್ತ್ರೀ ವೃತ್ತಾನ್ಮೂನಯಾನ ಸಮೂಹ
0: ಜಿನಾಕ್ಷರ ಮಾಲೆ ಜಿನಸ್ತುತಿಯನ್ನು ಒಳಗೊಂಡ ಪುಟ್ಟ ಸ್ತೋತ್ರ ಗ್ರಂಥ ಕಕಾರದಿಂದ ಳಕಾರದವರೆಗೆ ಒಂದೊಂದು ಅಕ್ಷರದಿಂದ ಪದ್ಯ ಮೊದಲು ಗತ ಪ್ರತ್ಯಾಗತ ಎಂಬ ಅಲಂಕಾರ ಶಾಸ್ತ್ರ ಈತ ಬರೆದಿರಬಹುದೆಂದು ಊಹೆ
1: ಭಾಗಂಗಳೊಳ್ ತನ್ನಣುಗಿನ ಸುತರ್ ಉನ್ಮತ್ತನಾಗಂಗಳಂ ಜೀಂಕರಿಸುತ್ತ
0: ಇವನ ಭುವನೈಕ ರಾಮಾಭ್ಯುದಯ ಕಾವ್ಯ ದೊರೆತಿಲ್ಲ ಆದರೆ ನಾಗವರ್ಮ ಕೇಶಿರಾಜರಿಂದ ಇದರ ಉಲ್ಲೇಖ ಭಟ್ಟಾ ಕಳಂಕನ ಶಿಲಾನುಶಾಸನದಲ್ಲಿ ಇವನ ಪದ್ಯ ಉದ್ಧೃತ ನಾಗಚಂದ್ರ ರನ್ನ ಜನ್ನ ಚೌಡರಸ ರುದ್ರಭಟ್ಟ ಹೀಗೆ ನಂತರದ ಎಲ್ಲ ಕವಿಗಳಿಂದ ಈತ ಮಾನ್ಯ
1: ತಟಿದ್ದಾಮ ಶಂಕಾಂ ಕುಶಾಂಕಂ
0: ಜಿನ ಸಮಯ ದೀಪಕ ಪೊನ್ನ ಪೊನ್ನ ಪೊನ್ನ
2: ಘನ ಪರಂಪರೆ ನಾಡಿನ ಹೆಮ್ಮೆ.

0: ಸಿರಿಗನ್ನಡಂ ಗೆಲ್ಗೆ.
1: ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. ಕೆಳುಗರೆ ಗಮನಿಸಿ, ಈ ಸಂಜೆ 7:45 ಕನ್ನಡದಲ್ಲಿ ಭಾಷಣ. ಶಿವಶರಣಿಯರ ವಚನಗಳಲ್ಲಿ ನಿಸರ್ಗ ರೂಪಕಗಳು, ಈ ಕುರಿತು ಮಾತನಾಡುತ್ತಾರೆ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಸೀನಿಯರ್ ಫೆಲೋ ಡಾಕ್ಟರ್ ರಾಧಾಮಣಿ. ರಾತ್ರಿ 8:00 ಸಂಧ್ಯಾ ರಾಗ. ಮೈಸೂರು ವಿಶ್ವವಿದ್ಯಾನಿಲಯದ ಹರಿದಾಸ ಸಾಹಿತ್ಯ ಸಂಶೋಧನಾ ವಿಭಾಗದ ನಿವೃತ್ತ ಮುಖ್ಯಸ್ಥರಾದ ಡಾಕ್ಟರ್ ಟಿಎನ್ ನಾಗರತ್ನ ಅವರೊಂದಿಗಿನ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಜಿಎನ್ ಮಂಜುನಾಥ್.
2: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಸೈಬರ್ ಸೆಕ್ಯೂರಿಟಿ ಕ್ಷೇತ್ರದಲ್ಲಿನ ಉದ್ಯೋಗಾವಕಾಶಗಳು, ಈ ಕುರಿತು ಮೈಸೂರಿನ ಸೈಬರ್ ಸೆಕ್ಯೂರಿಟಿ ವಿಷಯ ತಜ್ಞರಾದ ಸತ್ಯನಾರಾಯಣ ಅಯ್ಯಂಗಾರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.
3: ಮಾರ್ಕೆಟ್ ಡಿಮಾಂಡ್ ಬಗ್ಗೆ ಮಾತಾಡಿದಾಗ ಈಗಿನ ಕಾಲದಲ್ಲಿ ಸೈಬರ್ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಡಿಮಾಂಡ್ ಜಾಸ್ತಿ ಇದೆ. ಇನ್ನು 3-4 ಇಯರ್ಸ್ ಅಲ್ಲಿ ಗ್ರೋತ್ ಇಟ್ ವಿಲ್ ಬಿ ಆನ್ ದ ಟಾಪ್ ಮೋಸ್ಟ್ ಲೆವೆಲ್.
2: ಮರೆಯದೆ ಕೇಳಿ ಇಂದು ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 3:00. ಈಗ ಕೇಳೋಣ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎಂಎಸ್ ಸುನಿಲ್ ಅವರಿಂದ ನಾಗಸ್ವರ ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಡೋಲು ಸಹಕಾರ ಎ ಪುಟ್ಟಸ್ವಾಮಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಪುರಂದರದಾಸರ ರಚನೆ ಗಜವದನ ಬೇಡುವೆ, ಹಂಸಧ್ವನಿ ರಾಗ ಆದಿತಾಳದಲ್ಲಿ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಸ್ ಸುನಿಲ್ ಅವರ ನಾಗಸ್ವರ ವಾದನವನ್ನು ಆಲಿಸುತ್ತಿದ್ದೀರಿ. ಇನ್ನು ಮುಂದೆ ಕೇಳಿ ಧರ್ಮವತಿ ರಾಗ ರೂಪಕ ತಾಳದಲ್ಲಿ ಬಿಡಾರಾಮ್ ಕೃಷ್ಣಪ್ಪ ಅವರ ಕೃತಿ ಅಂಬಬ್ರೋವಾ.

ಎಂಎಸ್ ಸುನೀಲ್ ಅವರ ನಾಗಸ್ವರ ವಾದನವನ್ನು ಆಲಿಸುತ್ತಿದ್ದೀರಿ. ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಪುರಂದರದಾಸರ ರಚನೆ ವಿಠ್ಠಲ ಸಲಹೋ ಸ್ವಾಮಿ ದೇಶ್ರಾಗ ಆದಿತಾಳದಲ್ಲಿ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಸ್ ಸುನಿಲ್ ಅವರ ನಾಗಸ್ವರ ವಾದನ ಆಲಿಸಿದಿರಿ. ಡೋಲು ಸಹಕಾರ ಎ ಪುಟ್ಟಸ್ವಾಮಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 3:30. ಈಗ ಕೇಳೋಣ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಕೆಳುಗರೇ ಗಮನಿಸಿ, ಈ ಸಂಜೆ 6:50 ಕೃಷಿ ರಂಗದಲ್ಲಿ ತೊಗರಿ ಬೇಸಾಯ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಪಿ ಮಹದೇವು ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಈಗ ಸಮಯ 4:00.
4: ಆಕಾಶವಾಣಿ ಮೈಸೂರು. ಮಹಿಳಾ ರಂಗ. ಕವನಮಾಲೆ. ಕವಯತ್ರಿಯರಿಂದ ಸ್ವರಚಿತ ಕವನ ವಾಚನ.

ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ದೇವಿಕಾ ಎನ್ ಎಸ್. ಮಂಡ್ಯ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನನ್ನ ಕವನದ ಶೀರ್ಷಿಕೆ ನನ್ನವ್ವ. ಲವಲವಿಕೆ ಲಘು ಬಗೆ ಲೋಕಜ್ಞೆ, ತುಸು ಕೋಪ ಹುಸಿ ಮಾತು ಹವಜ್ಞೆ, ಪತಿ ಮಾತು ಪರಮಾಪ್ತ ಅನುಜ್ಞೆ, ಸಂಸಾರ ನೌಕೆ ಸಾಗಿಸಿದ ತಂತ್ರಜ್ಞೆ, ಅಸನ್ಮುಖಿ ಅತಿಥಿ ಸತ್ಕಾರಿಣಿ, ಅದಮ್ಯ ಜೀವ ಚೈತನ್ಯದ ಅಂತಃಕರಣಿ, ನೋವಿನ ಕಡಲನೆ ಈಜಿ ದಡಸೇರಿದಾಕೆ, ಮನ ಕಥವ ಆಸಿ ಒದ್ದಿದಾಕೆ, ನಿಸ್ವಾರ್ಥ ಸೇವಾಭಾಮಿನಿ ಸದ್ಗುಣಿ, ಕಷ್ಟ ಕಾರ್ಪಣ್ಯಗಳ ಸಹನಾಮಣಿ, ಸಹೃದಯಿ ಸಹಭಾಗಿ ಕರುಣಾಗ್ರಣಿ, ನಂಜನ್ನೆ ವ್ಯಂಜನವಾಗಿಸಿದ ತ್ಯಾಗ ಶಿರೋಮಣಿ, ಕುಟುಂಬದ ಅನನ್ಯ ಜೀವಶಕ್ತಿ,

0: ವಿಸ್ಮಿತ, ತ್ಯಾಗ ಸೈರಣೆ ಸಾಧನೆ ವಿಸ್ತೃತ, ಹೃದಯವಂತೆ ಸರ್ವಂ ಸಹೆ, ನಿನಗಿಲ್ಲ ಸಾಟಿ ಗೃಹವರ್ಧಿನಿ. ಮರೆಯಲಾದೀತೆ ಹೊಲವ ಭಾಂಡವನೆ ಹೊದ್ದು ನೀನಿತ್ತ ಕೈತುತ್ತ ನೀಡಿದ ಪ್ರೀತಿಯ ಅಮೃತಧಾರೆಯ, ನಿನಗೆ ಯಾರಿಲ್ಲ ಹೋಲಿಕೆ, ಹವ್ವ ಎಂದರೆ ಅಷ್ಟೇ ಸಾಕೆ. ನಿನಗೆ ಯಾರಿಲ್ಲ ಹೋಲಿಕೆ, ಹವ್ವ ಎಂದರೆ ಅಷ್ಟೇ ಸಾಕೆ. ಈ ಕವನದ ಆಶಯ ತಾಯಿಯನ್ನ ಕುರಿತದ್ದು. ತಾಯಿಯೇ ದೇವರು ಅಂತ ಹೇಳ್ತೀವಿ, ಮಾತೃದೇವೋ ಭವ. ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಕುಟುಂಬದ ಜೀವಶಕ್ತಿಯಾಗಿ, ಕುಟುಂಬದ ರಥವನ್ನು ಸುಸೂತ್ರವಾಗಿ ಸಾಗಿಸುವಂತಹ ತಾಯಿಯ ಕುರಿತಂತೆ ಈ ಕವನ.
1: ಎಲ್ಲರಿಗೂ ನಮಸ್ಕಾರ. ನಾನು ಜಾಹಿದ ಕೊಡಗು, ಮೂಲತಃ ಕೊಡಗಿನವಳು. ನಂತರ ನನ್ನ ಹೈಯರ್ ಸ್ಟಡೀಸ್ಗೋಸ್ಕರ ತಿಪ್ಟೂರು, ತುಮಕೂರು, ಆ ನಂತರ ನಿನಾಸಂನ ರಂಗ ಶಿಕ್ಷಣ ಕೇಂದ್ರದಲ್ಲಿ ಒಂದು ವರ್ಷ ನಾಟಕದ ಡಿಪ್ಲೊಮೊವನ್ನು ಮುಗಿಸಿದ್ದೀನಿ. ನಂತರ ನಾನು PhDಗೋಸ್ಕರ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿಯಲ್ಲಿ ಪಾಸಿಬಿಲಿಟೀಸ್ ಆಫ್ ಯೂಸಿಂಗ್ ಥಿಯೇಟರ್ ಆಸ್ ಎ ಟೂಲ್ ಇನ್ ಕರೆಕ್ಷನಲ್ ಸೋಷಿಯಲ್ ವರ್ಕ್ ಅನ್ನುವ ವಿಷಯವನ್ನು ಇಟ್ಕೊಂಡು PhD ಕೂಡ ಮುಗಿಸಿದ್ದೀನಿ. ಈಗ ಪ್ರಸ್ತುತ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸಮಾಜ ಕಾರ್ಯ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕಳಾಗಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಕತೆ ಬರೆಯುವಂಥದ್ದು, ಕವಿತೆ, ಇದು ನನ್ನ ಆಸಕ್ತಿಯ ಕ್ಷೇತ್ರಗಳು. ನಾಟಕ ಅಕಾಡೆಮಿಯ ಮೆಂಬರ್ಶಿಪ್ ಕೂಡ ಹೋದ ವರ್ಷದಿಂದ ಪಡ್ಕೊಂಡಿದ್ದೀನಿ. ಇದು ನನ್ನ ಪರಿಚಯ. ಕವಿತೆಯ ಶೀರ್ಷಿಕೆ ಬಾಪುವಿಗೊಂದು ಪತ್ರ. ನಿನಗೆ ಗೊತ್ತಾ ಬಾಪು, ನಿನ್ನ ಹೆಸರಿಗಂಟಿದ ಸತ್ಯ, ಅಹಿಂಸೆ, ಕರುಣೆ, ಪ್ರಾಮಾಣಿಕತೆಗಳು ಈ ಜಗತ್ತಿನಲ್ಲಿ ಹೇಗೆ ಚಾಲ್ತಿಯಲ್ಲಿ ಇವೆಯೆಂದು ನಿನಗೆ ಗೊತ್ತಾ ಬಾಪು? ನಾವಿಲ್ಲಿ ದಿನೇ ದಿನೇ ಹಿಂಸೆಯ ನಾನಾ ರೂಪಗಳಲ್ಲಿ ಅದೆಷ್ಟು ಭವ್ಯವಾಗಿ ಮೈದಾಳುತ್ತಿದ್ದೇವೆಂದು ನಿನಗೆ ತಿಳಿದಿರಲಿಕ್ಕಿಲ್ಲ. ನಾವಿಲ್ಲಿ ವಿಧ ವಿಧವಾಗಿ ಸತ್ಯವ ಕೊಲ್ಲುವ ಪರಿ, ಮತ್ತೆ ಕರುಣೆಯ ಹೆಸರಲ್ಲಿ ನಾವೀಗ ನೆತ್ತರ ಕುಡಿಯುವ ಮಂದಿಯಾಗಿ ಬದಲಾಗಿದ್ದೇವೆ. ಇನ್ನು ಪ್ರಾಮಾಣಿಕತೆಯನ್ನು ಬಿಗಿಯಾದ ಹಗ್ಗದಿಂದ ನೇಣು ಹಾಕಿಬಿಟ್ಟಿದ್ದೇವೆ. ಮತ್ತೆ ನಿನ್ನೆದೆಗೆ ಬಿದ್ದ ಗುಂಡು, ನಿನ್ನ ಬಾಯಿಂದ ಹೊರಡಿಸಿದ ದನಿ ಇದೆಯಲ್ಲ, ಅದೇ ಇಂದು ಈ ಭವ್ಯ ಭಾರತದ ದಿವ್ಯ ಅಸ್ತ್ರ. ನಿನಗೆ ನಗು ಉಕ್ಕಬಹುದು ಬಾಪು, ನಿನಗೆ ಗುಂಡಿಕ್ಕಿದ ವಂಶವೇ ನಿನ್ನನ್ನು ಎದೆಯೊಳಗೆ ಧರಿಸಿದವರಂತೆ ಪೋಸು ಕೊಡುವ ಪರಿಗೆ. ಎಷ್ಟೊಂದು ಗೊಂದಲವ ಸೃಷ್ಟಿಸಿಬಿಟ್ಟಿದ್ದಾರೆ ಬಾಪು ನಿನ್ನ ಬಗ್ಗೆ, ನಿನ್ನ ಕೊಂದು ಕೆಂಪಾಗಿಸಿದವರು. ಆದರೆ ನೀನು ನಮ್ಮೆದೆಗಳಲ್ಲಿ ಹಚ್ಚ ಹಸಿರಾದ ಪರಿಯ, ಆ ಮಂದಿಗೆ ಹೇಗೆ ಹೇಳುವುದು? ನಿನ್ನಂತಹ ಚೈತನ್ಯವ ಕಾಣಲು, ಮತ್ತದೆ ಸತ್ಯ, ಅಹಿಂಸೆ, ಕರುಣೆ, ಪ್ರಾಮಾಣಿಕತೆಗಳು ಉಸಿರಾಡಲು ಈ ಜಗತ್ತಿಗೆ ಇನ್ನೆಷ್ಟು ಕಾಲ ಬೇಕು? ಕವಿತೆಯ ಆಶಯ ಅಂದ್ರೆ ಬಾಪು ಯಾವತ್ತೂ ಅಹಿಂಸೆಯ ಪರವಾಗಿಯೇ ಇದ್ರು. ಸತ್ಯ ಪ್ರಾಮಾಣಿಕತೆಗಳು ಎಷ್ಟು ಮಟ್ಟಿಗಿತ್ತು ಅಂತ ನಮ್ಗೆ ಅವರ ಸತ್ಯಾನ್ವೇಷಣೆಯನ್ನ ಓದಿದ್ರೆ ಗೊತ್ತಾಗುತ್ತೆ, ಅವರು ಸತ್ಯಕ್ಕೆ ಪ್ರಾಮಾಣಿಕತೆಗೆ ಎಷ್ಟು ಬದ್ಧರಾಗಿದ್ರು ಅಂತ. ಹಾಗಾಗಿ ಇದೊಂದು ಸಣ್ಣ ಪತ್ರದ ರೀತಿ, ಅವರ ಹುತಾತ್ಮ ದಿನದ ಕಾರ್ಯಕ್ರಮದಲ್ಲಿ ಬರೆದ ಪದ್ಯ ಇದು. ಮತ್ತೆ ನಮ್ಗೆ ಅದೇ ಸತ್ಯ, ಮತ್ತೆ ಅದೇ ಅಹಿಂಸೆ, ಮತ್ತೆ ಅದೇ ಕರುಣೆ, ಪ್ರಾಮಾಣಿಕತೆಗಳು ಮತ್ತೆ ಈ ಭಾರತದ ನೆಲದಲ್ಲಿ ಬೇರೂರಬೇಕು ಅನ್ನೋದು ಕವಿತೆಯ ಆಶಯ.
2: ಎಲ್ಲರಿಗೂ ನಮಸ್ಕಾರ. ನಾನು ಸೌಮ್ಯ ಹೆಗ್ಡಳ್ಳಿ. ಪ್ರಸ್ತುತ ನಾನು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಪಡಗೂರು, ಇಲ್ಲಿ ನಾನು ಅತಿಥಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಕವಿತೆಯ ಶೀರ್ಷಿಕೆ ಬಯಕೆಯ ಹೆರವು. ಮೈಮನವ ತಣಿಸಿ ಒಮ್ಮತದಿ ಒಪ್ಪಿ ಕೂಡಿ ಕಳೆದೆವು ವಸಂತದಲ್ಲಿ, ಕುಡಿ ಜನ್ಮಕ್ಕೆ ಬಯಕೆಯನ್ನಿಟ್ಟು ಹೆಜ್ಜೆಗೆಜ್ಜೆಯ ಜೋಪಾನ ಮಾಡಿಟ್ಟು ಊತಪಾದದ ಬಯಕೆಯ ಕೇಳಿದರು ಸೀಮಂತದಿ ಉಡಿತುಂಬಲು. ಅಡಿಕೆಯ ಬೆವಕ್ಕೆ ಎರಮಣ್ಣ ಬಯಸಿ ಸೆರಗುಗಂಟಿಗೆ ಬಿಗಿದವು ಕಂಡು ಕಾಣದೆ ಮೆಲುಕಿಟ್ಟಳು ಗರ್ಭವತಿ. ಕನ್ನಂಚಲ್ಲಿ ಬಯಕೆಯ ದಿನಗಳೆನಿಸಿ ಬಾಸರದ ಹೊಟ್ಟೆಯ ನೆನೆದು ಹೆಣ್ಣೆಂದು ತನ್ನಂತೆ ಲಕ್ಷ್ಮಿಯ ಹೆರುವ ಕನಸನೊತ್ತಳು ತುಂಬಿದೊಡಲ ಬೆಮ್ಮನಸಿ. ಹರಳೆನ್ನೆಯ ನೆತ್ತಿಗೊತ್ತಿ ದೃಷ್ಟಿ ತೆಗೆದ ಕಪ್ಪು ಬೊಟ್ಟು ಕೆನ್ನೆಗಿಟ್ಟು ಹರಸಿದಳು ಅವ್ವ ಬಸಿರೊಟ್ಟೆ ತಂಪಾಗಿರಲೆಂದು. ನವಮಾಸಕ್ಕೆ ತಲೆ ಕಾಯ್ದು ಬಸಿರಿಳಿವ ಹೊತ್ತಿಗೆ ಪಾವನವನ್ನಾಚರಿಸಿದಳು ಬಯಕೆಗಳೆಲ್ಲ ಹೆತ್ತು ಹೆನ್ನಾದೆ ತಾನೆಂದು. ಈ ಕವಿತೆಯ ಬಹುಮುಖ್ಯ ಆಶಯ ಸಾಮಾನ್ಯವಾಗಿ ನೀವು ಗ್ರಾಮೀಣ ಪ್ರದೇಶಗಳಲ್ಲಿ ನೋಡಿರ್ತೀರಾ, ಗರ್ಭವತಿಯ ಹೆಣ್ಣು ಮಕ್ಕಳಿಗೆ ತುಂಬಾ ಬಯಕೆಗಳಿರುತ್ತೆ. ಅವರು ಎರೆಮಣ್ಣು ತಿನ್ನುವಂಥದ್ದು, ಜೊತೆಗೆ ತುಂಬಾ ಹುಳಿ ತಿನ್ನುವಂಥದ್ದು ಹೀಗೆ ನೀಗಿಸ್ಕೊಳ್ತಾ ಇದ್ದಾರೆ. ಅಂದರೆ ಇಲ್ಲಿ ತಾಯಿ ಹೇಗೆ ಯಾವ ರೀತಿ ಆರೈಕೆ ಮಾಡ್ತಾಳೆ ಎನ್ನುವಂಥದ್ದನ್ನು ನಾವು ಪ್ರಮುಖವಾಗಿ ಕಾಣಬಹುದು. ಹೆಣ್ಣು ಮಕ್ಕಳಿಗೆ ಆರೈಕೆಯ ಬಗ್ಗೆ ನೀವು ಒಂದಷ್ಟನ್ನ ತಿಳ್ಕೊಬಹುದಾಗಿದೆ.
3: ಎಲ್ಲರಿಗೂ ನಮಸ್ಕಾರ, ನಾನು ಸುಚಿತ್ರಾ ಹೆಗಡೆ. ನಾನು ಸುಮಾರು 20 ವರ್ಷಗಳಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಈಗ ಪೂರ್ಣಾವಧಿಯ ಬರವಣಿಗೆಯಲ್ಲಿ ತೊಡಗಿದ್ದೇನೆ. ಕವಿತೆಯ ಶೀರ್ಷಿಕೆ ದಂತಕಥೆ. ಏನಿಲ್ಲ, ಚೆನ್ನಾಗಿಯೇ ಇತ್ತು ಆರೋಗ್ಯ, ಎಕ್ಸರೇ ಬಿಟ್ಟು ಹುಡುಕಿದರೂ ದಂತಕ್ಷಯ. ನುರಿತ ಹಲ್ಲು ವೈದ್ಯರ ಸಮಿತಿ ಏರಿಸಿತು ಅಂದಾಜು ವೆಚ್ಚದ ಮಿತಿ. ಕಟ್ಟುವೆವು ನಾವು ಹೊಸ ಸೆಟ್ಟು, ಹಳದಿ ಹಲ್ಲುಗಳು ಸಂದು ಬಿಟ್ಟು ಅರಳುವ ನಗೆಯಲ್ಲಿ ಹೊಳಪಿಲ್ಲ. ಹಳೆಯದ್ಯಾವುದೂ ನಮಗೆ ಸಲ್ಲ. ಒಂಚೂರು ಜಾಗವನ್ನು ಬಿಟ್ಟರೆ ಕೇಳಿ, ಎಲ್ಲಾದರೂ ಕುಂದು ಕಲೆಗಳು ಕಂಡರೆ ಹೇಳಿ. ಹಸಿರ ಉಸಿರನ್ನು ನಳಿಗೆಯಲ್ಲಿಟ್ಟು ನೆಲದ ಬಾಯಗಲಿಸಿ ಸ್ಟೀಲು ಫ್ರೇಮಿಟ್ಟು ಅರಿವಳಿಕೆ ವಿಸ್ಮೃತಿ ಸಂಮೋಹಿನಿ ಆಯ್ಕೆ ನಿಮ್ಮದು. ಹೊರಬರಬಾರದು ದನಿ. ಗಾಯವಾದರೆ ಆಂಟಿಸೆಪ್ಟಿಕ್ ಡೆಟ್ಟಾಲು. ಕ್ಯಾಲ್ಶಿಯಂ ಬೇಕಿಲ್ಲ. ಬೆಳ್ಳಗೆ ಕಂಡರೆ ಸಾಕು ಹಾಲು. ಕೊನೆಯ ಅವಶೇಷಗಳವರೆಗೂ ಕೊರೆದ ಡ್ರಿಲ್ಲು. ಕರಾರುವಾಕ್ಕಾಗಿ ಸುರಿದ ಸಿಮೆಂಟು ಫುಲ್ಲು. ಪರಂಪರೆಯ ಮುಕ್ಕುಗಳ ಉಜ್ಜಿ ಕೆತ್ತಿ ಶಿಥಿಲ ಸಂದುಗಳಿಗೆ ಚಿನ್ನ ಬೆಳ್ಳಿಯ ಮೆತ್ತಿ. ಅಂತೂ ಇಂತೂ ನಾಡು ನಗಬೇಕು. ಹೊಳೆವ ಮುತ್ತಿನ ಸಾಲು ಕಾಣಬೇಕು. ರಸ್ತೆಗಳ ಗೆರೆ ಹೊಡೆದು ಮಾಡಿದ ವಿನ್ಯಾಸ. ನಾಚಿದೆ ಭೂಮಿ, ಶರಣಾಗಿದೆ ಆಗಸ. ಅಂತರಾಟಿಕೆಯಲ್ಲಿ ಸೇತುವೆ, ವಿಜ್ಞಾನದ ಮಲಲ್ಲಿ ನೇತಾಡಿವೆ. ಇನ್ನೇನು, ನಮ್ಮದೆಲ್ಲ ಹೊಚ್ಚ ಹೊಸ ಇತಿಹಾಸ. ಈಗ ನೋಡಿ ನಗುವಿಗೆ ಹೊಸ ಆತ್ಮವಿಶ್ವಾಸ. ಎಲ್ಲ ಸರಿ ಕವಿಗೆ ಹಾಕೋ ಮಂಕು ಕವಿದು ಆಯಾಸ. ಹೊಸ ಕಾವ್ಯ ಕಟ್ಟಲು ಹರ ಸಾಹಸ. ಎದೆಯ ಗೂಡಲ್ಲಿ ಒಂದು ತರದ ಉಬ್ಬಸ. ಕೆಮ್ಮಿ ಕ್ಯಾಕರಿಸಿದರೂ ಜಪ್ಪಯ್ಯ ಅನ್ನುತ್ತಿಲ್ಲ ಬಲು ಹಠಮಾರಿ ಕಾವ್ಯ. ಕವಿತೆಯ ಆಶಯ ದಂತ ಚಿಕಿತ್ಸೆಯ ಹೆಸರಿನಲ್ಲಿ ಸಾಮಾಜಿಕ ಮತ್ತು ರಾಜಕೀಯ ಪರಿಸ್ಥಿತಿಯೊಂದರ ವಿಡಂಬನಾತ್ಮಕ ವಿಶ್ಲೇಷಣೆ ಮಾಡುವ ಪ್ರಯತ್ನ ಇಲ್ಲಿದೆ. ಆಧುನಿಕತೆಯ ಸುಂಟರ ಗಾಳಿ ಹಳೆಯದನ್ನೆಲ್ಲವನ್ನು ನಿರ್ನಾಮ ಮಾಡುವುದರ ಕುರಿತು ಕಳವಳವೂ ಕೂಡ ಇಲ್ಲಿದೆ.
4: ಶ್ರೀಮತಿ ಬಿಕೆ ಮೀನಾಕ್ಷಿಯವರು ಮುಖ್ಯೋಪಾಧ್ಯಾಯಿನಿಯಾಗಿ ಸರ್ಕಾರಿ ಸೇವೆಯಿಂದ ನಿವೃತ್ತರಾಗಿದ್ದಾರೆ. ಅವರನ್ನು ಸಾಹಿತ್ಯ ಲೋಕದಲ್ಲಿ ಕವಯತ್ರಿ ಎಂದೇ ಗುರುತಿಸಲಾಗಿದೆ. ಓದುವುದು ಬರೆಯುವುದು ಹವ್ಯಾಸವಾಗುಳ್ಳ ಇವರು ಇದುವರೆಗೂ 18 ಕೃತಿಗಳನ್ನು ಹೊರತಂದಿದ್ದಾರೆ. ಸತತವಾಗಿ ಎಲ್ಲ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲೂ ಭಾಗವಹಿಸುತ್ತಾ ಪತ್ರಿಕೆಗಳಿಗೂ ಬರೆಯುತ್ತಾ ಬರವಣಿಗೆಯಲ್ಲಿ ಸಕ್ರಿಯರಾಗಿದ್ದಾರೆ. ಕವನ ನೀ ತೊರೆದ ಈ ರಾಧೆ. ಕವನದ ಆಶಯ ಪ್ರೇಮದ್ಯೋತಕವಾದ ಕೃಷ್ಣ ರಾಧೆಯರು ಒಮ್ಮೆ ಮುನಿದುಕೊಳ್ಳುವರು. ಮುನಿಸಿಕೊಂಡ ಕೃಷ್ಣ ರಾಧೆಯಿಂದ ಬಹುದೂರ ಸರಿದು ಮಾಯವಾದಾಗ ರಾಧೆ ಅವನನ್ನು ನೆನೆದು ತನ್ನ ಅಳಲನ್ನು ತೋಡಿಕೊಂಡಿದ್ದನ್ನು, ಅವಳ ಭಾವಗಳನ್ನು ತಲ್ಲಣಗಳನ್ನು ಅವಳ ಒಳತೋಟಿಗಳನ್ನು ಕವಿತೆಯಾಗಿ ಚಿತ್ರಿಸಿದ್ದಾರೆ. ಕವನದ ಶೀರ್ಷಿಕೆ ನೀ ತೊರೆದ ಈ ರಾಧೆ. ಇಂದು ಭೋರೆಂದು ಮಳೆ ಸುರಿದು ಇಳೆ ತೋಯ್ದು ತಂಗಾಳಿ ತಂಪೆರೆದಿದೆ. ಆದರೆ ಕೃಷ್ಣ ನೀ ತೊರೆದ ಈ ರಾಧೆಯ ಬದುಕಿಂದು ದಾವಾನಲವಾಗಿದೆ. ಮಧುರ ಮಂದಾನಿಲದಲ್ಲಿ ಮತ್ತೆ ತುಂತುರಲಿ ಮಿಂದೆದ್ದರೂ ಇದಾವುದು ತಾಕದೆ ನೆದೆಗೆ. ಜಡವಾಗಿದೆ, ಶಿಲೆಯಾಗಿದೆ, ನಿಶೆಯ ಕರಾಳತೆ ಕಣ್ಣ ತುಂಬಿದೆ. ಕಳೆದ ಮಂಗಳವಾರ ಯಮುನೆ ತುಂಬಿ ನಳನಳಿಸಿ ಕಾಡೆಲ್ಲ ಕಂಗೊಳಿಸಿ ನಿನ್ನ ನವಿಲುಗರಿ ಕೆನ್ನೆ ತಾಕಿದ ಮಧುರ ಸ್ಪರ್ಶ ಮತ್ತೆ ವರ್ಷಧಾರೆಯ ಹರ್ಷ ಇಬ್ಬರೂ ನಲಿದು ನರ್ತಿಸಿದೆವು, ಜಗವ ತೊರೆದೆವು. ಪಾದ ಪದ್ಮಗಳ ಗೆಜ್ಜೆಗಳು ಉಲಿದುಲಿದು ನಲಿದವು. ಇಬ್ಬರೇ ತಣಿದು ಆಗಸಕ್ಕೆ ಮೊಗ ಮಾಡಿ ಹನಿಗಳನ್ನೇ ರೋಮಾಂಚಗೊಳಿಸಿದ್ದೆವು. ಇದೀಗ ನೆನೆದಂತಿದೆ ಮೈಮರೆತದ್ದು ಕಣ್ಣೆದುರಿಗಿದೆ. ಇದೀಗ ನೆನೆದಂತಿದೆ ಮೈಮರೆತದ್ದು ಕಣ್ಣೆದುರಿಗಿದೆ. ಇರಲಿ, ಇನ್ನು ಕಾಯುವುದು ವ್ಯರ್ಥ, ಯಾವುದಕ್ಕೂ ಇಲ್ಲ ಅರ್ಥ. ತಾನಿನ್ನು ಮನದೊಳಗಿಹನೇನೋ ನನಗರಿವಿಲ್ಲ. ಇಲ್ಲಿ ಈ ಹೃದಯ ಮಂದಾರದಲ್ಲಿ ನಿನ್ನದೇ ಕಾರುಬಾರೆಲ್ಲ. ಲಾಲಸೆಗಳಿಗೆ ಪಕ್ಕಾದವಳೆಂದುಕೊಂಡೆಯೋ, ಲಾಲಸೆಗಳಿಗೆ ಪಕ್ಕಾದವಳೆಂದುಕೊಂಡೆಯೋ, ಪ್ರೀತಿಯೇ ಇವಳಿಗೆಲ್ಲವೋ. ಜತನವಾಗಲಾರೆನೆ ನಿನ್ನೆದೆಯೊಳಗೆ, ಜತನವಾಗಲಾರೆನೆ ನಿನ್ನೆದೆಯೊಳಗೆ, ಒಮ್ಮೆ ಹಿಂತಿರುಗಿ ಬಾರೆನ್ನ ಗೆಳೆಯ, ಕಾರಣವಿರದೆ ಕಾಡಲೆಂದೇ ಬದುಕಿಗೆ ಬಂದೆಯ, ಕಾರಣವಿರದೆ ಕಾಡಲೆಂದೇ ಬದುಕಿಗೆ ಬಂದೆಯ. ಮುನಿಸಿಲ್ಲ ನಿನ್ನ ಮೇಲೆ ಕನಸುಗಳೂ ಇಲ್ಲ, ಮುನಿಸಿಲ್ಲ ನಿನ್ನ ಮೇಲೆ ಕನಸುಗಳೂ ಇಲ್ಲ. ಕಣ್ಣೀರು ಕರೆಗಟ್ಟಿದೆ ಕದಪುಗಳ ಮೇಲೆ, ಸ್ತಬ್ಧವಾಗಿದೆ ಹೃದಯ ನಿರ್ಲಿಪ್ತಗೊಂಡಿದೆ ಎನ್ನ ಈ ಕಾಯ, ಸ್ತಬ್ಧವಾಗಿದೆ ಹೃದಯ ನಿರ್ಲಿಪ್ತಗೊಂಡಿದೆ ಎನ್ನ ಈ ಕಾಯ.
5: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ, ತಂದೆ ಮಹದೇವ, ತಾಯಿ ಶೋಭಾ. ನಮ್ಮೂರು ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಮಾಂಬಳ್ಳಿ ಗ್ರಾಮ. ನಾನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದೇನೆ. ಸದ್ಯ ಪತ್ರಿಕೆಯಲ್ಲಿ ವರದಿಗಾರ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಕಾಲೇಜು ದಿನಗಳಲ್ಲೇ ಕವಿತೆ ಬರೆಯುತ್ತಿದ್ದ ನಾನು 2025ರಲ್ಲಿ ಬುದ್ಧಳಾಗಲು ಆಕೆಗಿಲ್ಲಿ ಜಾಗವಿಲ್ಲ ಎಂಬ ಕವನ ಸಂಕಲನವನ್ನು ಕೂಡ ಹೊರತಂದಿದ್ದೇನೆ. ನನ್ನ ಕವನದ ಶೀರ್ಷಿಕೆ ತನ್ನಿಚ್ಛೆಯ ಹೆಣ್ಣಾದಳು. ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಅನಿಷ್ಟವೆಂದರು, ಗಂಡಿಗಿಂತ ಕೀಳಾಗಿ ನೋಡಿಕೊಂಡರು. ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಅನಿಷ್ಟವೆಂದರು, ಗಂಡಿಗಿಂತ ಕೀಳಾಗಿ ನೋಡಿಕೊಂಡರು. ಆಕೆ ಎಲ್ಲರಿಗೂ ಪ್ರೀತಿಯನ್ನೇ ಉಣಬಡಿಸಿದಳು. ಹೆಣ್ಣು ಗಂಡಿನ ನಡುವಿನ ಅಂತರದಲ್ಲಿ ಪ್ರತೀಕ್ಷಣ ಬೆಂದು ಮಡಿಕೆಯಾಗಿ ತಂಪೆರೆದಳು. ಅನಿಷ್ಟವೆಂದದ್ದು ಕೀಳಾಗಿ ನೋಡಿದ್ದು, ಪ್ರತೀಕ್ಷಣ ಅಣುಕಿಸಿದ್ದು ಪುರುಷನೇ. ಪಾಠಶಾಲೆಗೆ ಹೋಗು ಎಂದಾಗ ಸರಿಯೆಂದು, ಓದು ಬಿಟ್ಟು ಮದುವೆಯಾಗು ಎಂದಾಗ ಆಯಿತೆಂದು ಮದುಮಗಳಾಗಿ ಪರರ ಮನೆ ಸೇರಿದಳು. ಕಲಿಸಲಿಕ್ಕೆ ಕಳಿಸಿದ್ದು ಕಲಿಯಬೇಡ ಎಂದದ್ದು, ಕೊನೆಗೆ ಮದುವೆಯನ್ನು ಮಾಡಿಸಿದ್ದು ಪುರುಷನೇ. ಮನೆಯಿಂದ ಹೊರಹೋಗಬೇಡವೆಂದಾಗ ಸರಿಯೆಂದು, ಈ ರೀತಿಯದ್ದೇ ವಸ್ತ್ರ ತೊಡಬೇಕೆಂದಾಗ ಆಯಿತೆಂದು ಚಾಚು ತಪ್ಪದೆ ಅನುಸರಿಸಿದಳು. ಮದುವೆಯಾಗಿ ಮಹಾರಾಣಿಯಾಗಬೇಕಾದವಳು ಮನೆ ಕೆಲಸದವಳಾದಳು. ಕೆಲಸಕ್ಕೆ ತಳ್ಳಿದ್ದು, ವಸ್ತ್ರ ಸಂಹಿತೆ ಏರಿದ್ದು, ಪಂಜರದಲ್ಲಿ ಬಂಧಿಸಿಟ್ಟಿದ್ದು ಪುರುಷನೇ. ಇದೆಲ್ಲವನ್ನ ಎದುರಿಸಿ ಗಟ್ಟಿಗಿತ್ತಿಯಾದ ಹೆಣ್ಣು ಶಿಕ್ಷಣವೇ ಸರ್ವೋಚ್ಚವೆಂದು ತಿಳಿದಳು. ಮದುವೆಗೆ ನನ್ನೊಪ್ಪಿಗೆಯೇ ಅಂತಿಮ ಎಂದಳು. ಸ್ವಾತಂತ್ರ್ಯದ ರೆಕ್ಕೆ ಕಟ್ಟಿ ಬಾನೆತ್ತರಕ್ಕೆ ಹಾರಿದಳು. ಆಕೆ ಮತ್ತೆ ತನ್ನಿಚ್ಛೆಯಂತೆ ಬದುಕಬೇಕೆಂದಿದ್ದ ಹೆಣ್ಣಾದಳು. ಈ ಕವಿತೆಯ ಆಶಯ ಬಂದು, ಹಳ್ಳಿಗಳ ಕಡೆ ಹೆಣ್ಣನ್ನು ನೋಡೋ ರೀತಿನೇ ಬೇರೆ ಇರುತ್ತೆ. ಆಕೆ ತನ್ನ ಮನೆಯವರಿಗೆಲ್ಲ ಒಂದು ರೀತಿ ಜವಾಬ್ದಾರಿಯಾಗಿಬಿಟ್ಟಿರ್ತಾಳೆ. 21 ವರ್ಷ ಆಕೆಗೆ ತುಂಬಲಿ ಅಂತಲೇ ಅವ್ರ ಮನೆಯವರೆಲ್ಲ ಕಾಯ್ತಾ ಇರ್ತಾರೆ. 21 ವರ್ಷ ಆದ ತಕ್ಷಣ ಎಷ್ಟು ಬೇಗ ಆಗುತ್ತೋ ಅಷ್ಟೇ ಬೇಗ ಅವಳನ್ನು ಮದುವೆ ಮಾಡಿ ತಮ್ಮ ಜವಾಬ್ದಾರಿನ ಕಳ್ಕೊಬೇಕು ಅಂತ ಇರ್ತಾರೆ. ಆದರೆ ಇದನ್ನೆಲ್ಲ ಎದುರಿಸಿ ಆಕೆ ಶಿಕ್ಷಣವನ್ನು ಆಯ್ದುಕೊಂಡು ತನ್ನಿಚ್ಛೆಯಂತೆ ಬದುಕಬೇಕು, ಬದುಕ್ತಾಳೆ ಅನ್ನೋದೇ ಈ ಕವಿತೆಯ ಆಶಯ.
6: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು HR ಕನ್ನಿಕಾ. ನಾನು MSc ಗಣಿತಶಾಸ್ತ್ರದ ಪದವೀಧರೆ. ಕನ್ನಡದಲ್ಲಿ MAಯನ್ನು, ಸಮಾಜಶಾಸ್ತ್ರದಲ್ಲಿ MAಯನ್ನು, ಜೊತೆಗೆ ಕನ್ನಡದಲ್ಲಿ MPhil ಪದವಿಯನ್ನು, BEd ಪದವಿಯನ್ನು ಹೊಂದಿರುತ್ತೇನೆ. ಇಲ್ಲಿಯವರೆಗೆ 26 ಪುಸ್ತಕಗಳನ್ನು, ಕವನ ಸಂಕಲನ, ವ್ಯಕ್ತಿ ಪರಿಚಯ, ಕಾದಂಬರಿ, ಶರಣ ಸಾಹಿತ್ಯ, ಹನಿಗವನಗಳು, ಹೀಗೆ 26 ಪುಸ್ತಕಗಳನ್ನು ಬರೆದಿದ್ದೇನೆ. ಕಳೆದ 30 ವರ್ಷಗಳಿಂದ ಕನಿಕಾ ಶಿಲ್ಪ ನವೋದಯ ಎಜುಕೇಷನ್ ಟ್ರಸ್ಟ್ ಅಡಿಯಲ್ಲಿ ಕನಿಕಾ ಶಿಲ್ಪ ನವೋದಯ ತರಬೇತಿ ಕೇಂದ್ರದೊಂದಿಗೆ 30 ವರ್ಷಗಳಿಂದ 5ನೇ ತರಗತಿಯ ಮಕ್ಕಳಿಗೆ ನವೋದಯ ಶಾಲೆಗೆ ಪ್ರವೇಶಾತಿಯನ್ನು ಪಡೆಯಲು ತರಬೇತಿಯನ್ನು ಕೊಡುತ್ತಾ ಬಂದಿದ್ದೇನೆ. ಕವನ ಕರುಳಿಲ್ಲ ಜಗದಲ್ಲಿ ತಿರುಳಿಲ್ಲ, ಕರುಳಿಲ್ಲ, ಹರಚಿದರು ಕಿರುಚಿದರು ಮಲೆಯಲ್ಲಿ ಹಾಲಿಲ್ಲ, ಹೃದಯವಿಲ್ಲ ಮಿಡಿದರು ನುಡಿದರು ಕರುಣೆಯ ಮನಸ್ಸಿಲ್ಲ, ಬೆಳಕಿಲ್ಲ ಉಡುಕಿದರು ಮರುಗಿದರು ಮಗ್ಗಿನ ಕನಸುಗಳಿಲ್ಲ, ಹುರುಳಿಲ್ಲ ಕೆಣಕಿದರು ಕೆಡವಿದರು ಜಗದಲ್ಲಿ ತಿರುಳಿಲ್ಲ, ಕೊನೆಗೆ ನಾವಿಲ್ಲ ಬೆಂದರು ನೊಂದರು ಪ್ರೀತಿಯ ಗುಣವಿಲ್ಲ. ಈ ಕವನದ ಆಶಯ ಏನಂತ ಅಂದರೆ, ಆಧುನಿಕ ಜಗತ್ತಿನಲ್ಲಿ ಸ್ಪರ್ಧೆ ಅತಿಯಾದ ಆಸೆ ಮತ್ತು ತಂತ್ರಜ್ಞಾನದ ಅತಿಯಾದ ಬಳಕೆಯಿಂದ ಪ್ರೀತಿ ವಿಶ್ವಾಸ ಅನುಕಂಪ ಮಾನವೀಯ ಮೌಲ್ಯಗಳು ಮರೆಯಾಗ್ತಿವೆ. ಸ್ವಾರ್ಥ ಹೆಚ್ಚಾಗಿ ಸಂಬಂಧಗಳಲ್ಲಿ ಬಿರುಕು ಮತ್ತು ಹೆತ್ತವರನ್ನ ವೃದ್ಧಾಶ್ರಮಕ್ಕೆ ಕಳಿಸುವಂತ ಪರಿಪಾಠ ಹೆಚ್ಚಾಗ್ತಿದೆ. ಮಾನವೀಯ ಮೌಲ್ಯಗಳು ಮರೆಯಾಗಿ ಮಾನವರ ಮಧ್ಯೆ ಪ್ರೀತಿಯ ಗುಣವಿಲ್ಲದೆ ಮರುಗುವ ಹೃದಯವಿಲ್ಲದೆ ಮತ್ತೊಬ್ಬರ ಬದುಕಿಗೆ ಬೆಳಕಾಗುವ ಕರುಳಂತೂ ಇಲ್ಲವೇ ಇಲ್ಲ. ಹೀಗೆ ಜಗತ್ತು ಯಾಂತ್ರಿಕವಾಗಿ ತಿರುಗುತ್ತಿದೆ ಎನ್ನುವುದು ಕವಿತೆಯ ಆಶಯವಾಗಿದೆ.
7: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ ಎಂ ಯು, ಕಾವ್ಯ ನಮ್ಮ ಶ್ವೇತಾ ಮಂಡ್ಯ. ನಾನು ವೃತ್ತಿಯಲ್ಲಿ ಅಧ್ಯಾಪಕಿ, ಪ್ರವೃತ್ತಿಯಲ್ಲಿ ಕವಯತ್ರಿ, ಲೇಖಕಿ ಹಾಗೂ ನಿರೂಪಕಿ. ಕವನದ ಶೀರ್ಷಿಕೆ ಕೊಳಲತಬ್ಬಿದಳು ರಾಧೆ. ಕೊಳಲತಬ್ಬಿದಳು ರಾಧೆ ಮೋಹನನ ನೆನೆಯುತ್ತಲಿ, ಕೊಳಲತಬ್ಬಿದಳು ಹಬ್ಬಿದಂತೆ ಉಸಿರು, ಕೊಳಲಿನೊಳು ನಾದ ಹೊಮ್ಮಿ ಪ್ರೇಮ ಕುಸುಮ ಅರಳಿದಂತೆ, ಮನದಂಗಳಕ್ಕೆ ಮೋಹನನ ಮಧುರ ನೆನಪುಗಳು ಬರದಂತೆ ಕಾದಳು, ಮುಗಿಲಲ್ಲಿ ನಗುವ ಚಂದಿರನಲ್ಲಿ ಆತನ ಮೊಗವ ಕಂಡಳು, ಮೋಡಗಳು ಸರಿದು ಮಳೆಹನಿಯು ಸುರಿದು ಮೊಗವ ಸ್ಪರ್ಶಿಸಿದೊಡನೆ ತನ್ನ ಮೂಗುತಿ ತಾನೆನೆದು ನಕ್ಕಳು, ಕೋಟೆಯ ಕಾವಲಿನ ಭಯದಲ್ಲಿ ಬರುವೆನೆಂದವನ ಬೇಡವೆಂದವಳು, ತನಗೆ ತಾನೇ ಮರುಗಿದಳು ಕೊರಗಿದಳು ಸೊರಗಿದಳು, ಕಾಲವನು ಕರಗಿಸುತ್ತ ಒಲವಿನಲ್ಲಿ ಮಿಡಿಯುತ್ತಲಿ ಭಯದೊಳಗೆ ಪ್ರೀತಿಯ ಮೊಗ್ಗನು ಅರಳುವ ಮುನ್ನವೇ ಚಿವುಟಿದಳು, ಬರಿಯ ಕೊಳಲೇ ಮಾಧವ ಬರಿಯ ಕೊಳಲೇ ಮಾಧವ ರಾಧೆಯುಸಿರು ಭಾವಲಹರಿ ಮೀಟಿದ ನಾದದ ಲಯದೂರು ಆಲೋಕ, ಸತ್ಯದೂರಿನಲ್ಲಿ ಸತ್ಯವತಿ ರಾಧೆ ಕೃಷ್ಣನ ಕೊಳಲಿಗೆ ತನ್ನೊಲವ ತಿಳಿಸಲು ದಾರಿಕಾದಳು, ಹರಿವ ನೀರಿನಲ್ಲಿ ಬೀಸುವ ಗಾಳಿಯಲ್ಲಿ ತೇಲುವ ಮೋಡದಲ್ಲಿ ನಡೆವ ದಾರಿಯಲ್ಲಿ ಮಾಧವನ ಉಸಿರ ಫಲಕುತಾಗಿದೆ, ಗಿಡಮರಗಳ ಸವರಿ ಬಾನ ಬಣ್ಣ ಅರಳಿದೆ, ಏಳು ಸುತ್ತಿನ ಕೋಟೆಯನ್ನು ದಾಟಿ ಬಂದೇ ಬರುವೆನೆಂಬ ಸತ್ಯ ಅವಳೆದೆಗೆ ತಾಕಿದೆ, ಏಳು ಸುತ್ತಿನ ಕೋಟೆಯನ್ನು ದಾಟಿ ಬಂದೇ ಬರುವನೆಂಬ ಸತ್ಯ ಅವಳೆದೆಗೆ ತಾಕಿದೆ, ನಕ್ಕು ನಲಿವ ಹೊಸ ನಾಳೆ ಬಂದೇ ಬರುವುದೆಂಬ ಆಸೆಯಿಂದ ಒಲವಿನಲ್ಲಿ ಕೊಳಲತಬ್ಬಿದಳು ರಾಧೆ. ಕವನದ ಆಶಯ ರಾಧೆ. ಬಹುಶಃ ಎಲ್ಲ ಹೆಣ್ಣು ಮಕ್ಕಳಿಗೂ ಬಹಳ ಆಪ್ತವಾದಂಥ ಪ್ರೀತಿಯ ಸಂಕೇತವಾಗಿ ರಾಧೆ ಉಳಿದ್ಬಿಟ್ಟಿದ್ದಾಳೆ. ರಾಧೆ ಬಗ್ಗೆ, ರಾಧಾ ಕೃಷ್ಣರ ಪ್ರೀತಿಯ ಬಗ್ಗೆ ಕವನವನ್ನು ರಚಿಸದೇ ಇರತಕ್ಕಂಥ ಕವಿಗಳೇ ಇಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ರಾಧೆ, ಅವಳ ಬದುಕು, ಅವಳ ಬದುಕಿನ ರೀತಿ, ಅವಳ ಪ್ರೀತಿ ಎಲ್ಲವೂ ಹಂಚಿ ಹೋಗಿದೆ, ಹರಡಿ ಹೋಗಿದೆ. ಇಲ್ಲಿ ರಾಧೆ ಪ್ರತಿಯೊಬ್ಬ ಹೆಣ್ಣು ಮಗಳಲ್ಲೂ ಅವಳಲ್ಲಿದ್ದಂಥ ಪ್ರೀತಿ ಎಷ್ಟೋ ಜನ ಹೆಣ್ಣು ಮಕ್ಕಳಲ್ಲೂ ಕೂಡ ಮನಸ್ಸಿನಲ್ಲಿ ಪ್ರೀತಿಯಾಗಿ ಅರಳತಾನೆ ಇರುತ್ತೆ. ಆ ಅರಳಿದಂತಹ ಪ್ರೀತಿಯನ್ನು ರಾಧೆಯನ್ನು ತ್ಯಾಗ ಮಾಡಿಬಿಟ್ಲು. ಆದರೆ ಹಲವು ರಾಧೆಯರು ಇವತ್ತು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಹಲವು ರಾಧೆಯರಿಗೆ ತಮ್ಮ ಪ್ರೀತಿಯನ್ನು ತಮ್ಮ ಪ್ರೇಮವನ್ನು ಹೇಳಿಕೊಳ್ಳೋದಕ್ಕೆ ಆಗದೇ ಇರುವಂತಹ ಒಂದು ಸ್ಥಿತಿ ಇರುತ್ತೆ. ಆ ಸ್ಥಿತಿಯನ್ನು ಈ ಕವಿತೆ ಧ್ವನಿಸ್ತಾ ಇದೆ. ಎಷ್ಟೇ ತನ್ನ ಪ್ರೀತಿ ಗಟ್ಟಿಯಾಗಿದ್ರೂ ಕೂಡ, ತನ್ನ ಪ್ರಿಯತಮನನ್ನ ಸೇರುವ ಹಾದಿಯ ಬಾಗಿಲುಗಳು ಮುಚ್ಚಿ ಹೋಗಿದ್ರೂ ಕೂಡ, ಕಾತರದಿಂದ ಪ್ರತಿ ಕ್ಷಣವೂ ರಾಧೆ ಕೃಷ್ಣನಿಗೆ ಕಾದ ಹಾಗೆ ತಮ್ಮ ತಮ್ಮ ಪ್ರೇಮಿಗಳಿಗಾಗಿ ಹಲವು ಜನ ಹೆಣ್ಣುಮಕ್ಕಳು ಕಾಯ್ತಾ ಇರ್ತಾರೆ. ಅವರೆಲ್ಲರ ಪ್ರೀತಿ ಫಲಿಸ್ಲಿ, ರಾಧೆ ಅವರೆಲ್ಲರನ್ನ ಮೆಚ್ಚಲಿ ಆಶೀರ್ವದಿಸ್ಲಿ ಎನ್ನುವಂಥ ಒಂದು ಕನಸನ್ನು ಇಟ್ಟುಕೊಂಡು, ಈ ಕೃಷ್ಣ ರಾಧೆಯರ ಪ್ರೇಮವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ರಚನೆ ಮಾಡಿರ್ತಕ್ಕಂಥ ಕವನವಿದು. ಧನ್ಯವಾದಗಳು.
8: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ವಿನಿ ನಂಜನಗೂಡು. ನಾನಿವತ್ತು ನನ್ನ ಒಂದು ಕಿರುಪರಿಚಯ ಮೂಲಕ ಕವಿತೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ತೇಜಸ್ವಿನಿ ನಂಜನಗೂಡಾದ ನಾನು ಮೈಸೂರು ಜಿಲ್ಲೆಯ ನಂಜನಗೂಡಿನವಳು. ನನ್ನ ತಂದೆ ಬಸವರಾಜು ಹಾಗೂ ತಾಯಿ ಕಮಲಾಕ್ಷಮ್ಮ. ನಾನು ಹುಟ್ಟಿದ್ದು ಬೆಳೆದುದ್ದು ಎಲ್ಲವೂ ನಂಜನಗೂಡಿನಲ್ಲೇ. ನನ್ನ ಪ್ರಾಥಮಿಕ ಶಿಕ್ಷಣದಿಂದ ಪದವಿ ಹಂತದವರೆಗೂ ಸಹ ನಾನು ನಂಜನಗೂಡಿನಲ್ಲೇ ಓದಿದ್ದು. ತದನಂತರ ಮೈಸೂರು ವಿವಿಯಿಂದ ಕನ್ನಡ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಂಥ ನಾನು ಶಿಕ್ಷಕಿಯಾಗಿ ಉಪನ್ಯಾಸಕಿಯಾಗಿ ನಂಜನಗೂಡಿನ ಪದವಿ ಪೂರ್ವ ಕಾಲೇಜು ಹಾಗೂ ಮೈಸೂರಿನ ಪಾಲಿಟೆಕ್ನಿಕಲ್ಲಿ ಉಪನ್ಯಾಸಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿರುತ್ತೇನೆ. ಪ್ರಸ್ತುತ ಗೃಹಿಣಿಯಾಗಿರುತ್ತೇನೆ. ಕಾಲೇಜು ದಿನಗಳಲ್ಲೇ ಕತೆ ಕವನ ಬರೆಯುವಂಥ ಆಸಕ್ತಿಯನ್ನು ಒಳಗೊಂಡಿದ್ದಂಥ ನಾನು ಹವ್ಯಾಸವನ್ನಾಗಿ ರೂಢಿಸಿಕೊಳ್ಳುವುದರ ಜೊತೆಗೆ ಅನೇಕ ವೇದಿಕೆಗಳಲ್ಲಿ ಕವನ ವಾಚನವನ್ನು ಮಾಡಿರುತ್ತೇನೆ. ಜೊತೆಗೆ ಕಾಲೇಜು ದಿನಗಳಲ್ಲಿಯೇ ಆಕಾಶವಾಣಿಯಲ್ಲಿ ನನ್ನ ಅನೇಕ ಕವಿತೆಗಳು ಬಿತ್ತರವಾಗಿರುವುದನ್ನು ಕಾಣಬಹುದು. ಕನ್ನಡ ಪುಸ್ತಕ ಪ್ರಾಧಿಕಾರ ಮೈಸೂರು ಅವರ ಸಹಾಯಧನ ಪಡೆದಂತಹ ನನ್ನೊಳಗೊಬ್ಬ ಬುದ್ಧನಿದ್ದಾನಂತೆ ಎಂಬ ಕೃತಿಯನ್ನ 2017 ಹೊರತಂದಿರುತ್ತೇನೆ. ಇದು ನನ್ನದೊಂದು ಪುಟ್ಟ ಕಿರುಪರಿಚಯ. ಕವನದ ಶೀರ್ಷಿಕೆ ಕಾಡು ಮತ್ತು ನಾಡು. ಕಾಡು ನಾಡು ಸಕಲ ಜೀವಿಗಳ ಬೀಡು, ಕಾಡು ನಾಡು ಸಕಲ ಜೀವಿಗಳ ಬೀಡು, ಊರು ಕೇರಿ ಮನುಂಜನಾಗೂಡು. ದಟ್ಟ ಗಿಡ ಮರ ಹೆಮ್ಮರಗಳ ಒಳಗೊಂಡ ಕಾನನ, ದಟ್ಟ ಗಿಡ ಮರ ಹೆಮ್ಮರಗಳ ಒಳಗೊಂಡ ಕಾನನ, ಕಗ ಮೃಗಗಳ ತುಂಬು ಜೀವನ, ಅರುಷಕ್ಕೆ ಇದೆಯಲ್ಲವೇ ಹೊಂಗಿರಣ. ಅಂದು ಎತ್ತ ನೋಡಿದರತ್ತ ಹಸಿರ ಹೊನಲು, ಕಾಡಿನ ತುಂಬೆಲ್ಲ ಪ್ರಾಣಿ ಪಕ್ಷಿಗಳದೇ ಮೊದಲು, ಇಂದು ಕೇಳಿಸುತ್ತಿಲ್ಲವೇ ಅವುಗಳ ಅಳಲು. ಕೇಳುವವರಿಲ್ಲದೆ ಆ ಕ್ರಂದನ ಮುಟ್ಟಿಹುದು ಮುಗಿಲು, ಕೇಳುವವರಿಲ್ಲದೆ ಆ ಕ್ರಂದನ ಮುಟ್ಟಿಹುದು ಮುಗಿಲು, ಕಾಡು ನಾಡಿನಲ್ಲಿಯೂ ನರ ಮನುಷ್ಯನದೆ ಕೈಮೇಲು. ಇಂದು ಕಾಡು ಅಳಿವಿನಿಂಚಿನಲ್ಲಿದೆಯೋ ಹಾಗೆ ಅಂಬರದಿಂದಿಳಿಯುತ್ತಿದ್ದ ವರುಣ ಮಾಯೆಯವ. ಇಂದು ಕಾಡು ಅಳಿವಿನಂಚಿನಲ್ಲಿದೆಯೋ ಹಾಗೆ ಅಂಬರದಿಂದಿಳಿಯುತ್ತಿದ್ದ ವರುಣ ಮಾಯವಾಗಿದ್ದಾನೆ. ಪ್ರಾಣಿ ಪಕ್ಷಿಗಳು ಕಣ್ಮರೆಯಾಗುತ್ತಿರುವವು. ನೋಡಿಯಲ್ಲಿ, ಅಲ್ಲಿ ಹುಲಿ, ಇಲ್ಲಿ ಚಿರತೆ, ಅಲ್ಲಿ ಕರಡಿ, ಇಲ್ಲಿ ಆನೆ ಎಂದು ಎದ್ದು ಬಿದ್ದು ಓಡುತ್ತಿರುವವರು ನಾವು. ಇಲ್ಲಿ ತಪ್ಪು ಯಾರದು? ಮನುಜನದೋ ಪ್ರಾಣಿಯದೋ? ನಾಡಿನಿಂದ ಕಾಡಿನಂಚಿನವರೆಗೆ ಮನೆ ಮಾಡಿದ್ದು ನಾವು, ನಾಡಿನಿಂದ ಕಾಡಿನವರೆಗೆ ಮನೆ ಮಾಡಿದ್ದು ನಾವು. ಮೋಜು ಮಸ್ತಿಗಾಗಿ ರೆಸಾರ್ಟ್ಗಳ ನೋಡಿ, ಮೋಜು ಮಸ್ತಿಗಾಗಿ ರೆಸಾರ್ಟ್ಗಳ ನೋಡಿ. ಕೃಷಿಗಾಗಿ ಕಾಡಿನಂಚಿನವರೆಗೂ ವಿಸ್ತಾರ ಹೂಡಿರುವಾಗ ಆಹಾರ ಒರೆಸಿ ಬರದೆ ಹೋಗುವುದಾದರೂ ಎಲ್ಲಿಗೆ ಪ್ರಾಣಿಗಳು? ಮನುಜ ಮತ್ತು ಕಾಡು ಪ್ರಾಣಿಗಳ ಹೋರಾಟ, ಇಬ್ಬರದು ಹೊಟ್ಟೆಪಾಡಿಗಾಗಿ ಹಾರಾಟ. ಶತಶತಮಾನಗಳಿಂದಲೂ ಇಬ್ಬರದು ಬದುಕಿನ ಸೆಣೆಸಾಟ. ತಿಳಿಯದ ಪ್ರಾಣಿಗಳ ಮುಂದೆ ಎಲ್ಲವರಿತ ಮನುಜನದಲ್ಲವೇ ತಪ್ಪು? ಏನಿದೇನಿದು ಪ್ರಕೃತಿ ಮಾತೆಯ ಚೆಲ್ಲಾಟ. ಈ ಕವಿತೆಯ ಆಶಯ ಏನಂದ್ರೆ, ಕಾಡು ಮತ್ತು ನಾಡು ಎರಡೂ ಜಗತ್ತಿನ ಪ್ರಮುಖವಾಗಿರುವಂತಹವೇ ಆಗಿದೆ. ಪ್ರಾಣಿ ಪಕ್ಷಿಗಳಿಗಾಗಿಯೇ ಕಾಡು, ಮನುಜನಿಗಾಗಿಯೇ ನಾಡು, ಅದೇ ಸತ್ಯ ಹಾಗೂ ಸುಂದರ. ಆದರೆ ಪ್ರಸ್ತುತ ದಿನಗಳಲ್ಲಿ ಕಾಡು ಕ್ಷೀಣಿಸುತ್ತಾ ಹೋಗಿದೆ. ಇದರಿಂದ ಶುದ್ಧವಾದ ಗಾಳಿ ಇಲ್ಲ, ಮಳೆ ಇಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ನಾಶವಾಗಿರುವಂಥ ಸಂದರ್ಭ ನಿರ್ಮಾಣವಾಗ್ತಾ ಹೋಗ್ತಿದೆ. ಇಲ್ಲಿ ಆನೆ ಬಂತು, ಹುಲಿ ಬಂತು, ಚಿರತೆ ಬಂತು, ಕರಡಿ ಬಂತು ಅಂತ, ನಾಡಿಗೆ ಬಂತು ಅಂತ ನಾವು ಬೊಬ್ಬೆ ಬಡಿತಾ ಇದ್ದೀವಿ. ಆದರೆ ಅದಕ್ಕೆ ಮೂಲ ಕಾರಣ ಯಾರು ಎಂಬುದನ್ನು ನಮಗೆ ನಾವೇ ಅರ್ಥೈಸಿಕೊಳ್ಳುವಂತಹ ಆಶೆಯಲ್ಲಿದೆ. ಏಕೆಂದರೆ ಕಾಡು ನಾಶವಾಗಿ ಮನುಷ್ಯ ಕಾಡಿನವರೆಗೂ ತನ್ನದೇ ಆದಂಥ ನಾಡನ್ನು ವಿಸ್ತಾರ ಮಾಡ್ಕೊಂಡು ಹೋಗಿರೋ ಒಂದು ಒಳ ಅಂಶ ಇಲ್ಲಿರೋದನ್ನ ನಾವು ಕಾಣ್ಬೋದು.
9: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿಲ್ಪಶ್ರೀ ಹರು. ನಾನು ಕೆಆರ್ ಸಾಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕರಾಗಿ ಹಾಗೂ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಕವನದ ಶೀರ್ಷಿಕೆ ಹೊಸ ನೀರು ಹಳೇ ಹರಿವು. ಇನ್ನೂ ಸವಕಲಾಗಿಲ್ಲ ಗಾಳಿಪಟ, ಗೋಲಿ, ಅಣೆಕಲ್ಲು, ಕುಂಟೋಬಿಲ್ಲೆಗಳು. ಮರೆತು ಹೋಗಿಲ್ಲ ಮಿಠಾಯಿ, ಚಕ್ಕುಲಿ, ಉಂಡೆ, ತಂಬಿಟ್ಟುಗಳು. ನಡೆಯುತ್ತಲೇ ಇವೆ ಜಾತ್ರೆ, ಹಬ್ಬ, ಕುಣಿತ, ಕೋಲಾಟಗಳು. ಇನ್ನೂ ಮಾಸಿಲ್ಲ ಅಜ್ಜನ ಹೊಲದ ಹಸಿರು, ಕೆರೆಯ ಈಜು, ಊರ ಹೆಸರು. ಭದ್ರವಾಗಿವೆ ಎಲ್ಲ ಅಪ್ಪನ ಎದೆಯಲ್ಲಿ, ಅಮ್ಮನ ನೆನಪಲ್ಲಿ. ತುಂಬಿದ ಹಿರಿಯರ ತಿಜೋರಿಯ ತೆರೆಯಬೇಕಿದೆ ಈಗ. ಹಗಲು ದರೋಡೆಯಾದರೂ ಸರಿ, ಮುದ್ರೆಯೊಳಗಿನ ಭಂಡಾರವ ಕಸಿದುಕೊಳ್ಳಬೇಕಿದೆ. ತರಬೇತಿ ನೀಡುವವರಾರು ಇದಕ್ಕೆ? ಕೊಳ್ಳೆ ಹೊಡೆದು ಸಿರಿವಂತರಾಗುವ ಪರಿ ದಕ್ಕುವುದೆಂತೋ? ಆಟವೋ ನೋಟವೋ ಕಡೆಗೆ ಪಾಠವೋ ಗಟ್ಟಿಯಾದುದೆಲ್ಲ ಉಳಿಯಬೇಕಿದೆ. ಹೊಸ ನೀರಿನ ಜೊತೆಗೆ ಹಳೆಯ ಹರಿವು ತುಂಬಬೇಕಿದೆ ಬದುಕ, ಬೆಳಗಬೇಕಿದೆ ಮನವ. ಕವನದ ಆಶಯ ತಲೆಮಾರುಗಳಿಂದ ತುಂಬ ಸೊಗಸಾದ ಬಾಲ್ಯವನ್ನು ಕಂಡಿರುವಂತಹ ಹಿರೀಕರ ಮುಂದೆ ಇವತ್ತಿನ ಕಿರಿಯರ ನಗರ ಪ್ರದೇಶದಲ್ಲಿರುವಂತಹ ಮಕ್ಕಳ ಬಾಲ್ಯ ಕಳೆದು ಹೋಗ್ತಿದೆ, ಕಸಿದು ಹೋಗ್ತಿದೆ. ಗಾಳಿಯಲ್ಲಿ, ಬೀದಿಯಲ್ಲಿ, ನೀರಿನಲ್ಲಿ ಆಟವಾಡುವ ಅವಕಾಶವೇ ಮಕ್ಕಳಿಗೆ ಇಲ್ಲವಾಗಿದೆ. ಬೀದಿ ಮಕ್ಕಳು ಬೆಳೆದೋ, ಕೋಣೆ ಮಕ್ಕಳು ಕೊಳೆತೋ ಅನ್ನುವ ಗಾದೆ ನಮ್ಮ ಮುಂದೆ ಇದೆ. ಹಾಗಿದ್ದಾಗ ಬೀದಿಯ ಬದುಕನ್ನು, ಆಟದ ಬದುಕನ್ನು ಈ ಮುಂದಿನ ತಲೆಮಾರುಗಳಿಗೆ ಪರಿಚಯಿಸಬೇಕಾಗಿದೆ. ಅದಕ್ಕಾಗಿ ಹಿರಿಯರ ಮತ್ತು ಕಿರಿಯರ ನಡುವೆ ಒಂದು ಸಂವಹನ ಏರ್ಪಡಬೇಕಾಗಿದೆ. ಅದರ ಆಶಯ ಇಲ್ಲಿದೆ. ಹೊಸ ನೀರಿನ ಜೊತೆಗೆ ಹಳೆಯ ಹರಿವು ಯಾವತ್ತಿಗೂ ಬದುಕನ್ನು ಬೆಳಗುತ್ತೆ ಅನ್ನೋದು ಈ ಕವನದಲ್ಲಿನ ಆಶಯ.

ಕವಯತ್ರಿಯರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ಮಹಿಳಾ ರಂಗ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಬೆಳಕಿಲ್ಲದೆ ಬದುಕಿಲ್ಲ,
2: ಮಣ್ಣಿಲ್ಲದೆ ಕಸುವಿಲ್ಲ,
1: ಜಲವಿಲ್ಲದೆ ಜೀವವಿಲ್ಲ,
2: ಹಸಿರಿಲ್ಲದೆ ಉಸಿರಿಲ್ಲ,
1: ಹರಿತಿಲ್ಲದೆ ಜಗತ್ತಿಲ್ಲ.
3: ಈ ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
2: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
1: ಸಸ್ಯ ವೈದ್ಯರ ಕಿವಿಮಾತು
2: ಪ್ರಾಯೋಜಿತ ಬಾನುಲಿ ಸರಣಿ.
4: ಮರವಾಗೆಲೆವೋ ಜೀವವೇ ಮರವಾದು.
1: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
5: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
2: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
5: ಪ್ರೀತಿಸುವೆ ನಾನು.
1: ತಪ್ಪದೆ ಆಲಿಸಿ
2: ಸಸ್ಯ ವೈದ್ಯರ ಕಿವಿ ಮಾತು
1: ಹರಿತೆ ಜಗತ್.

0: ಕೇಳುಗರೆ ಗಮನಿಸಿ, ಈ ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆವಿ ನಾರಾಯಣ ಸ್ವಾಮಿ ಅವರ ಹಾಡುಗಾರಿಕೆಯನ್ನು ಪ್ರಸಾರ ಮಾಡುತ್ತೇವೆ. ರಾತ್ರಿ 10:00 ತತ್ವ ಸಂಚಾರ, ಜನಪದ ಗಾಯಕರ ತತ್ವಗಾಯನ. ಭಾಗವಹಿಸುತ್ತಾರೆ ಮಂಡ್ಯ ಜಿಲ್ಲೆ ಕೆರಗೋಡು ಗ್ರಾಮದ ಪುಟ್ಟಮುತ್ತಮ್ಮ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 4:30. ಈಗ ಕೇಳೋಣ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮ.
1: ಕೇಳುಗರಿಗೆಲ್ಲ ನಮಸ್ಕಾರ. ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಸೈಬರ್ ಸೆಕ್ಯೂರಿಟಿ ಕ್ಷೇತ್ರದಲ್ಲಿನ ಉದ್ಯೋಗಾವಕಾಶಗಳು ಈ ಬಗ್ಗೆ ಮಾಹಿತಿ ಮಾಡಿಕೊಳ್ಳಿಕ್ಕೆ ಇಂದು ನಮ್ಮ ಜೊತೆ ಮೈಸೂರಿನ ಸೈಬರ್ ಸೆಕ್ಯೂರಿಟಿ ವಿಷಯ ತಜ್ಞರಾದ ಸತ್ಯನಾರಾಯಣ ಅಯ್ಯಂಗಾರ್ ಅವರಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
2: ಎಲ್ಲರಿಗೂ ನನ್ನ ನಮಸ್ಕಾರಗಳು.
1: ಸರ್, ಮೊದಲಿಗೆ ಸೈಬರ್ ಸೆಕ್ಯೂರಿಟಿ ಅಂದ್ರೆ ಏನು, ಯಾವ ಕಾರಣಕ್ಕೆ ಇದರ ಮಾಹಿತಿ ಎಲ್ಲರಿಗೂ ಅಗತ್ಯ ಅಂತೀರಿ?
2: ಸೈಬರ್ ಸೆಕ್ಯೂರಿಟಿ ಅನ್ನೋ ವಿಷಯ ಮಾತಾಡಿದಾಗ ಅದು ಏನು ವಿಷಯ ಅಂದರೆ, ನಿಮ್ಮ ಡಿಜಿಟಲ್ ಡಿವೈಸಸ್ ಏನಿದೆ, ನಿಮ್ಮ ಡಿಜಿಟಲ್ ಡಿವೈಸ್, ನಿಮ್ಮ ಮೊಬೈಲ್ ಆಗಲಿ, ನಿಮ್ಮ ಸಿಸ್ಟಮ್ ಆಗಲಿ, ನಿಮ್ಮ ನೆಟ್ವರ್ಕ್ ಆಗಲಿ, ಅದನ್ನ ಸುರಕ್ಷತೆಗೊಳಿಸುವುದನ್ನೇ ನಾವು ಸೈಬರ್ ಸೆಕ್ಯೂರಿಟಿ ಅಂತ ಕರಿತೀವಿ. ಇದು ಏನಕ್ಕೆ ಇಂಪಾರ್ಟೆಂಟ್ ಅಂತ ಬಂದಾಗ, ನಿಮ್ಮ ಮೊಬೈಲ್ ಆಗಲಿ, ನಿಮ್ಮ ಕಂಪ್ಯೂಟರಲ್ಲಾಗಲಿ, ನಿಮ್ಮದು ಮೇನ್ ನಿಮ್ದು ಡಾಟಾ ಏನೇ ಇನ್ಫಾರ್ಮೇಶನ್, ಪರ್ಸ್ನಲ್ ಇನ್ಫಾರ್ಮೇಶನ್ ಆಗಲಿ ಏನೇ ಇರಲಿ, ಅದು ಎಲ್ಲಾನು ನೀವು ಅದರಲ್ಲಿ ಸ್ಟೋರ್ ಮಾಡಿರ್ತೀರಾ. ಸರ್ಟನ್ ಇನ್ಫಾರ್ಮೇಶನ್ಸ್ ಅನ್ನೋ ಪದ ಬಂದಾಗ, ಎಷ್ಟು ಪರ್ಸ್ನಲ್ ಇನ್ಫಾರ್ಮೇಶನ್ಸ್ ಅದು ಬೇರೆಯವ್ರಿಗೆ ಹೋದಾಗ ಅದು ಏನು ಅನಾಹುತ ಆಗುತ್ತೆ, ಅದಕ್ಕೋಸ್ಕರ ಈ ಸೈಬರ್ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬರ್ತೀವಿ. ನಾವು
1: ಸೈಬರ್ ಸೆಕ್ಯೂರಿಟಿ ಥ್ರೆಟ್ಸ್ ಇದೇನಿದು
2: ಮೇಡಮ್? ಸೈಬರ್ ಸೆಕ್ಯೂರಿಟಿ ಥ್ರೆಟ್ಸ್ ಅಂತ ಬಂದಾಗ, ಈಗ ಒಂದು ಥ್ರೆಟ್ ಅಂತ ಬಂದಾಗ ಏನಂದ್ರೆ, ನಿಮ್ಗೆ ಹಾನಿಕರ ಮಾಡುವುದೇ ನಾವು ಥ್ರೆಟ್ ಅಂತ ಕರಿತೀವಿ. ಆ ಹಾನಿಕರ ಯಾವ ತರ ಇರುತ್ತೆ, ಈಗ ಯಾವುದೋ ನಿಮ್ಗೆ ಒಂದು ಮೆಸೇಜ್ ಬರುತ್ತೆ, ಮೆಸೇಜ್ ಬಂದಾಗ ಜನ ಏನ್ ತಿಳ್ಕೊಳ್ಳೋ, ಏನೋ ಮೆಸೇಜ್ ಬಂತು ಇದರಿಂದ ನಂಗೇನೋ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು, ಬಟ್ ಆ ಮೆಸೇಜ್ ಇಂದ ಏನ್ ಅನಾಹುತ ಆಗುತ್ತೆ ಅಂತ ಜನರಿಗೆ ಗೊತ್ತಿರಲ್ಲ. ಸೊ ಅದ್ರ ಪ್ರಕಾರ ನೋಡಿದಾಗ ಈ ವೈರಸ್ ಆಗ್ಲಿ, ಮಾಲ್ವೇರ್ ಆಗ್ಲಿ, ಈ ಫಿಶಿಂಗ್ ಇಮೇಲ್, ಈಗ ಫಿಶಿಂಗ್ ಇಮೇಲ್ ಅಂತ ಬಂದಿದ ತಕ್ಷಣ ಹೇಗೆ ಫಿಶಿಂಗ್ ಇಮೇಲ್ಸ್ ಗಳು ಬರುತ್ತೆ, ದಿನಾ ಜನ ಏನ್ ಮಾಡ್ತಾರೆ, ನ್ಯೂಸ್ ನೋಡೋಕ್ಕಿಂತ ಜನರು ಜಾಸ್ತಿ ನೋಡೋದೇ ಇಂಟರ್ನೆಟ್. ಇಂಟರ್ನೆಟ್ ಅಲ್ಲಿ ಏನಾಗುತ್ತೆ, ನೀವು

0: ಒಂದು ಯಾವುದೋ ಒಂದು ಕೋಕೋ ಕೋಲಾ ಕಂಪನಿಯಿಂದ ನಿಮಗೆ 1 ಕ್ರೋರ್ ರುಪೀಸ್ ಲಾಟ್ರಿ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಫಿಶಿಂಗ್ ಇಮೇಲ್ ಬಂತು. ಆಗ ಹಿರಿಯರು ಏನ್ ಮಾಡಿದ್ರು ಅದಕ್ಕೆ, ಓ 1 ಕೋಟಿ ಬಂದಿದೆಲ್ಲ, ಈ 1 ಕೋಟಿಯಿಂದ ನನಗೆ ಎಷ್ಟೊಂದು ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡಿದ್ರು, ಆ ಲಿಂಕ್ ಕ್ಲಿಕ್ ಮಾಡ್ಬಿಟ್ರು. ಲಿಂಕ್ ಕ್ಲಿಕ್ ಮಾಡಿದಾಗ ಏನಾಯ್ತು, ಒಂದು OTP ಬಂತು ಅವರಿಗೆ. ಅವ್ರು ಹೇಳಿದ್ರು, ಇಲ್ಲ ರಿಜಿಸ್ಟ್ರೇಷನ್ಗೆ ನಿಮ್ ಮೊಬೈಲ್ ರಿಜಿಸ್ಟರ್ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು OTP ಬಂತು. ಆ OTP ಬಂದಿದ ತಕ್ಷಣ ಏನಾಯ್ತು, ಇವರು ಆ OTP ಹಾಕಿದ್ರು, ಇವ್ರಿಗೆ ಗೊತ್ತಿರಲಿಲ್ಲ OTP ಹಾಕ್ಬೋದೆ ಅಂತ ಗೊತ್ತಿರಲಿಲ್ಲ. ಬಟ್ OTP ಹಾಕಿದ ತಕ್ಷಣ ಏನಾಯ್ತು, ಇದ್ದ ದುಡ್ಡೆಲ್ಲ ಕಳ್ಕೊಂಡ್ರು. ಇದೊಂದು
1: ಇದು ಒಂದು ಫೈನಾನ್ಷಿಯಲ್ ಫ್ರಾಡ್. ಇದಲ್ಲದೆ ಬೇರೆ ಯಾವ್ಯಾವ ತರದ್ದೆಲ್ಲ ಸೆಕ್ಯೂರಿಟಿ ಥ್ರೆಟ್ಸ್ಗಳು ಕಾಣಬಹುದು ನಾವು?
0: ಸೆಕ್ಯೂರಿಟಿ ಥ್ರೆಟ್ಸ್ಗಳು ಹೇಗೆ ಕಾಣಬಹುದು ಅಂದ್ರೆ, ನಿಮ್ದು ಪರ್ಸನಲ್ ಇನ್ಫಾರ್ಮೇಶನ್ಗಳು ಈಗ ಫಾರ್ ಎಲ್ಲಾನು ಲಿಂಕ್ ಆಗದೆ ನಿಮ್ ಫೈನಾನ್ಸ್ಗೋಸ್ಕರ. ಬಿಕಾಸ್ ಒಬ್ಬ ಕಳ್ಳ ಒಂದ್ ಕದಿಬೇಕು ಅಂದ್ರೆ ಅವ್ನ್ ಕದಿಯೋದೇ ದುಡ್ಡುಗೋಸ್ಕರ. ಸೊ ಏನಾಗುತ್ತೆ, ಈಗ ನಿಮ್ದು ಒಂದು ಪರ್ಸನಲ್ ಫೋಟೋಸ್ ಆಗಿರ್ಬೋದು, ಅವ್ರ ಏನೇ ಒಂದು ಪರ್ಸನಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅದು ಯಾರಾದ್ರೂ ಅದನ್ನ ಕದೀತು ಅಂದ್ರೆ ಏನ್ ಅನಾಹುತ ಆಗುತ್ತೆ ನಿಮ್ಗೆ? ಆ ಫೋಟೋಯಿಂದ ಏನೇನ್ ಚೇಂಜ್ ಮಾಡ್ಬೋದು, ನಿಮ್ಗೆ ಎಷ್ಟು ತೊಂದರೆ ಕೊಡ್ಬೋದು, ಆ ತೊಂದರೆಯಿಂದ ನಿಮ್ ಹತ್ರ ಅವ್ರ ದುಡ್ಡನ್ನ ಹೇಗ್ ತಗೋಬೇಕು ಅಂತ ಹೇಳ್ಬಿಟ್ಟು ಈ ತರ ವಿಷಯಗಳು ಬರುತ್ತೆ ಮೇಡಮ್. ಅದು
1: ಇದಲ್ದೆ ಪರ್ಸನಲ್ ಡೇಟಾ ಮಿಸ್ ಯೂಸ್ ಕೂಡ ಆಗಬಹುದಾ?
0: ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಈಗ ಎಷ್ಟೊಂದು ನಿಮ್ಗೆ ಫೈನಾನ್ಸ್ ಆಪ್ ಗಳು ಬಂದಿದೆ, ಆ ಫೈನಾನ್ಸ್ ಆಪ್ ಅಲ್ಲಿ ನೀವು ಲಾಗಿನ್ ಆಗ್ಬೇಕು ಅಂದ್ರೆ ನಿಮ್ಗೆ ಎಲ್ಲಾ ಪರ್ಮಿಷನ್ಸ್ ಕೊಡ್ಬೇಕು. ನೀವು ಈಗ ನಿಮ್ ಮೊಬೈಲ್ ಲಾಸ್ಟ್ ಕಾಲ್ ಡೀಟೇಲ್ಸ್ ಕೊಡ್ಬೇಕು, ಮೆಸೇಜ್ ಆಕ್ಸೆಸ್ ಕೊಡ್ಬೇಕು, ಮೀಡಿಯಾ ಆಕ್ಸೆಸ್ ಕೊಡ್ಬೇಕು. ಇದ್ರೆಲ್ಲ ಆಕ್ಸೆಸ್ ಕೊಟ್ಟಾಗ ಏನಾಗುತ್ತೆ, ನಿಮ್ದು ಆಟೋಮೆಟಿಕ್ಲಿ ನಿಮ್ದು ಕಾಲ್ ಡೀಟೇಲ್ಸ್ ಇಂದ ಹಿಡಿದು ನಿಮ್ ಪರ್ಸನಲ್ ಫೋಟೋಸ್ ಆಗ್ಲಿ, ನಿಮ್ ಪರ್ಸನಲ್ ಮೆಸೇಜಸ್ ಆಗ್ಲಿ, ಎಲ್ಲಾನು ಅವ್ರು ಆಕ್ಸೆಸ್ ಮಾಡಬಹುದು. ಸೊ ನಾನು ಜನರಿಗೆ ಹೇಳೋದು ಏನು ಅಂದ್ರೆ, ಯಾವುದೇ ಕಾರಣಕ್ಕೂ ನಿಮ್ ಮೊಬೈಲ್ ಅಲ್ಲಿ ಏನು ಪರ್ಮಿಷನ್ ಆಕ್ಸೆಸ್ ಯಾರಿಗೂ ಕೊಡ್ಬೇಡಿ. ನೀವು ಪರ್ಮಿಷನ್ ಏನೋ ಒಂದ್ ಪರ್ಟಿಕ್ಯುಲರ್ ಆಗಿ ಲೊಕೇಶನ್ ಪರ್ಮಿಷನ್ ಕೊಡ್ಬೋದು ನೀವು, ಬಟ್ ನಿಮ್ ಪರ್ಸನಲ್ ಡಾಟಾಸ್ ಪರ್ಮಿಷನ್ ಕೊಡ್ತು ಅಂದ್ರೆ ನೀವು ತೊಂದರೆಗೆ ಸಿಗಾಕೊಳ್ತೀರಾ.
1: ಸರ್, ಈಗ ಬ್ಯಾಂಕ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಂಸ್ಥೆ ಆಗಿರ್ಬೋದು, ಅವರ ಕಂಪನಿ ಡೇಟಾನ ಸೇಫ್ ಮಾಡ್ಲಿಕ್ಕೆ ಒಂದಷ್ಟು ಕ್ರಮಗಳನ್ನ ಅವರು ಅನುಸರಿಸ್ತಾರೆ. ಈ ಕ್ರಮಗಳು ಯಾವ್ಯಾವ್ದು ಅಂತ ನೀವು ಸಂಕ್ಷಿಪ್ತವಾಗಿ ಹೇಳ್ಬೋದಾ?
0: ಮೇಡಮ್, ಈಗ ನಾವು ಕ್ರಮಗಳು ಅಂತ ಮಾತಾಡಿದಾಗ ಅವ್ರದ್ದು ಹೇಗೆ ಅವ್ರದ್ದು ಡೇಟಾ ಆಗ್ಲಿ, ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರ್ ಆಗ್ಲಿ ಎಷ್ಟು ಸೆಕ್ಯೂರ್ಡ್ ಆಗಿದೆ ಅಂತ ಫಸ್ಟ್ ನಾವು ತಿಳ್ಕೋಬೇಕು. ಈಗ ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಯೂರ್ಡ್ ಆಗಿದ್ದಾಗ್ಲೇನೆ ಯಾರು ಒಳಗ್ ಬರಕಾಗಲ್ಲ.
1: ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಏನು ಅಂತ?
0: ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ನಿಮ್ದು ಬೇಸ್, ಒಂದು ಬಿಲ್ಡಿಂಗ್, ಒಂದು ಸಿಸ್ಟಮ್ ಇಂದ ಹಿಡಿದು ನಿಮ್ದು ಹೋಲ್ ನಿಮ್ದು ಕಸ್ಟಮರ್ ಡಾಟಾ ಆಗ್ಲಿ ಏನೇ ಆಗ್ಲಿ ಎಲ್ಲಿವರೆಗೂ ಎಂಡ್ ಪಾಯಿಂಟ್ ವರೆಗೂ ಏನೇನ್ ನೆಟ್ವರ್ಕ್ ಡಿವೈಸಸ್ ಗಳಿದೆ, ಈಗ ನಿಮ್ದು ಫೈರ್ ವಾಲ್ ಆಗ್ಲಿ, ನಿಮ್ದು ಆಂಟಿವೈರಸ್ ಆಗ್ಲಿ, ಸಿಸ್ಟಮ್ ಆಗ್ಲಿ, ಸರ್ವರ್ ಆಗ್ಲಿ, ಇದೆಲ್ಲ ಜೋಡಿಸಿದಾಗ್ಲೇನೆ ಒಂದು ನೆಟ್ವರ್ಕ್ ಆಗೋದು. ಈ ನೆಟ್ವರ್ಕ್ ಒಳಗಡೆ ಏನಾಗುತ್ತೆ, ಆ ನೆಟ್ವರ್ಕ್ ಅಲ್ಲೇನೆ ನಿಮ್ದು ಡೇಟಾ ಪರ್ಸನಲ್ ಇನ್ಫಾರ್ಮೇಶನ್ ಎಲ್ಲ ಸೇವ್ ಆಗಿರುತ್ತೆ. ಈಗ ನೀವು ಒಂದ್ ಕರೆ ಒಂದು ಅಕೌಂಟ್ ಓಪನ್ ಮಾಡಿಸ್ಬೇಕು ಬ್ಯಾಂಕ್ ಅಲ್ಲಿ, ಅಕೌಂಟ್ ಓಪನ್ ಮಾಡಿಸೋಕೆ ಏನ್ ಮಾಡ್ಬೇಕು, ನಿಮ್ದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಕೊಡ್ಲೇಬೇಕು, ಅದಿಲ್ಲದೆ ನಿಮ್ದು ಅಕೌಂಟ್ ಓಪನ್ ಆಗಲ್ಲ. ಈಗ ಆ ಅಕೌಂಟ್ ಓಪನ್ ಮಾಡಿದಾಗ ಏನಾಗುತ್ತೆ, ಅದು ಸೇವ್ ಆಗಿರುತ್ತೆ ಒಂದ್ ಕಡೆ, ಅದು ಮೇನ್ ನಿಮ್ದು ಬ್ಯಾಂಕ್ ಸರ್ವರ್ ಅಲ್ಲಿ ಸೇವ್ ಆಗಿರುತ್ತೆ. ಈಗ ಅದು ಸುರಕ್ಷತೆ ಇಲ್ಲ ಅಂದ್ರೆ ಏನಾಗುತ್ತೆ, ಆ ಇನ್ಫಾರ್ಮೇಶನ್ ಕೂಡ ಬೇರೆಯವ್ರು ತಗೋಬಹುದು. ಸೊ ಈಗ ನೀವು ಬ್ಯಾಂಕಿಂಗ್ ವಿಚಾರ ಮಾಡಿದಾಗ ಬಿಹಾರ್ ಅಲ್ಲಿ ಒಂದು ಕೇಸ್ ನಡೆಯುತ್ತೆ. ಏನಾಗುತ್ತೆ, ಒಬ್ರು ಯಾರೋ ಒಂದು ಹುಡುಗಿ ಕಾಲ್ ಮಾಡ್ತಾರೆ, ಕಾಲ್ ಮಾಡ್ಬಿಟ್ಟು ನಾನು ನಿಮ್ ತಂದೆಯವ್ರ ಫ್ರೆಂಡ್ ಅಂತ ಹೇಳ್ತಾರೆ. ತಂದೆಯವ್ರ ಫ್ರೆಂಡ್ ಅಂದಾಗ ಏನಂದ್ರೆ, ಆಟೋಮೆಟಿಕ್ಲಿ ತಂದೆಯವ್ರ ಫ್ರೆಂಡ್ ಅಂದಾಗ ಓಕೆ ರೈಟ್ ಫೈನ್ಸ್, ಓ ಹೌದಾ ಹೇಳಿ ಅಂಕಲ್ ಅಂತ ಮಾತಾಡ್ತಾರೆ. ನಾನು ಬೈ ಮಿಸ್ ಆಗಿ ನಿನ್ನ ಅಕೌಂಟ್ಗೆ ದುಡ್ಡು ಕಳಿಸ್ಬಿಟ್ಟೆ ಕಣಮ್ಮ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಫಾರ್ವರ್ಡ್ ಮಾಡ್ತಾರೆ, ಇಷ್ಟು ದುಡ್ಡು ಕ್ರೆಡಿಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ನಾನು 2,000 ಕಳ್ಸಕ್ ಹೋಗಿ 20,000 ಕಳಿಸ್ಬಿಟ್ಟೆ ಅಮ್ಮ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಕಳಿಸ್ತಾರೆ. ಆಗ ಜನ ಏನ್ ಮಾಡ್ತಾರೆ, ಓಕೆ ಓ ಮೆಸೇಜ್ ಬಂದಿದೆಯಲ್ಲ, ಸೊ ಅವ್ರಿಗೆ ವಾಪಸ್ ಅವ್ರ ಏನು ಅವಶ್ಯಕತೆ ಇದೆಯೋ ಅವ್ರಿಗೆ ವಾಪಸ್ ಕಳಿಸದ ಅಂತ ಹೇಳ್ಬಿಟ್ಟು ಮಾಡ. ಬಟ್ ಆದ್ಮೇಲೆ ನೀವು ಏನು ಅನುಭವ ನೋಡ್ಬೇಕು ಅದನ್ನ ನೀವು ನೋಡಿರಲ್ಲ. ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಬೇಕು, ಚೆಕ್ ಯಾರೇ ಆಗ್ಲಿ, ಈಗ ನಿಮ್ ಫೋನ್ ಅಲ್ಲಿ ಯಾರು ಮಾತಾಡ್ತಾ ಇದಾರೆ ಅಂತ ಗೊತ್ತಾಗಲ್ಲ. ಈಗ ವಾಯ್ಸ್ ಟ್ರಾನ್ಸ್ಲೇಟ್ ಮಾಡೋ ಮಾತಾಡ್ತಾರೆ, ನಿಮ್ ಅವ್ರಿಗೆ ಏನಾದ್ರು ಫೇವರ್ ಆಗುತ್ತೆ ಅಂದ್ರೆ ಯಾವ ತರ ವಿಧದಲ್ಲಾದ್ರೂ ಮಾತಾಡ್ತಾರೆ. ಸೊ ಅವಾಗ ಅವ್ರು ಏನ್ ಮಾಡಿದಾರೆ, ಅವ್ರು ಬಂದು ದುಡ್ಡನ್ನ ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ದಿದ್ದ ದುಡ್ಡೆಲ್ಲ ಹೋಗಿ ಕೊನೆಗೆ ಅದು ತುಂಬಾ ಅನಾಹುತ ಆಯ್ತದೆ. ಸೊ ಯಾವುದೇ ಕಾರಣಕ್ಕಾಗ್ಲಿ, ಏನೇ ಮೆಸೇಜ್ ಬರ್ಲಿ, ಏನೇ ಫೋನ್ಸ್ ಬರ್ಲಿ, ನಿಮ್ಮ ಡಿಜಿಟಲ್ ಡಿವೈಸ್ ನಿಂದ ಯಾವುದೇ ಕಾರಣಕ್ಕೂ ಕನ್ಫರ್ಮೇಶನ್ ಇಲ್ದೇನೆ ಏನ್ ದುಡ್ಡು ಟ್ರಾನ್ಸ್ಫರ್ ಮಾಡಬೇಡಿ. ಈಗ ಎಷ್ಟೊಂದು ಬ್ಯಾಂಕ್ ಈಗ KYC ವೆರಿಫಿಕೇಶನ್ ಅಂತ ಹೇಳ್ಬಿಟ್ಟು ಹೊಸದಾಗ ಬಂದಿದೆ ಈಗ. ಸೊ ಬ್ಯಾಂಕ್ ಇಂದನು ಮೆಸೇಜ್ ಬರುತ್ತೆ, ಬಟ್ ಏನ್ ಮಾಡ್ತಾರೆ, ಕಾಲ್ ಸೆಂಟರ್ ಹತ್ರ ಕಾಲ್ ಮಾಡ್ಬಿಟ್ಟು ನಿಮ್ KYC ವೆರಿಫಿಕೇಶನ್ ಮಾಡ್ಬೇಕು, OTP ಬರಬೇಕು. ಈಗ ನೀವು OTP ಕೊಟ್ರೆ ಏನಾಗುತ್ತೆ, ಅದ್ ಯಾವ ತರ ಬೇಕಾದ್ರೂ ಮಿಸ್ ಯೂಸ್ ಆಗುತ್ತೆ.
1: ಇದು ಸಾಮಾನ್ಯ ಜನರಿಗೆ ಆಗುವಂತಹ ತೊಂದರೆ, ಸೈಬರ್ ಸೆಕ್ಯೂರಿಟಿನ ಸರಿಯಾಗಿ ಫಾಲೋ ಮಾಡ್ಲಿಲ್ಲ ಅಂತ ಹೇಳಿದ್ರೆ. ಆದ್ರೆ ಆರ್ಗನೈಸೇಷನ್ ಅಲ್ಲಿ ಈಗ ಒಂದು ಬ್ಯಾಂಕ್ ಅಂತಾನೆ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಅಲ್ಲಿ ಏನೇನೆಲ್ಲ ಕ್ರಮಗಳನ್ನ, ಈಗ ಸೈಬರ್ ಸೆಕ್ಯೂರಿಟಿ ಪ್ರೊಫೆಷನಲ್ಸ್ ಗಳಂತ ಇರ್ತಾರೆ, ಅವ್ರು ಏನೇನೆಲ್ಲ ಕ್ರಮಗಳನ್ನ ಮಾಡ್ತಾರೆ, ಏನೇನೆಲ್ಲ ಗೈಡ್ಲೈನ್ಸ್, ರೆಗ್ಯುಲೇಷನ್ಸ್, ಕಾಂಪ್ಲೈನ್ಸ್, ಅದನ್ನೆಲ್ಲ ಹೇಗೆಲ್ಲ ಫಾಲೋ ಮಾಡ್ತಾರೆ ಅಂತ ಹೇಳ್ತೀರಾ?
0: ಮೇಡಮ್, ಈಗ ಬ್ಯಾಂಕ್ ಪ್ರಕಾರ ಮಾತಾಡಿದಾಗ ನಾವು ಬ್ಯಾಂಕ್ಗೆ ಸಪರೇಟ್ ಆಗಿ RBI ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಈ ಲೆವೆಲ್ ಅಲ್ಲಿ ನಿಮ್ದು ಸೆಕ್ಯೂರಿಟಿ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಫಾರ್ ಎಕ್ಸಾಂಪಲ್

0: ಏನಾಗುತ್ತೆ ವಿಎಪಿಟಿ ಆಡಿಟ್ ಅಂತ ನಾವು ಕರಿತೀವಿ ಬ್ಯಾಂಕಿಂಗ್ ಅಲ್ಲಿ, ವಲ್ನರಬಿಲಿಟಿ ಅಸೆಸ್ಮೆಂಟ್ ಅಂಡ್ ಪೆನಿಟ್ರೇಷನ್ ಟೆಸ್ಟಿಂಗ್ ಅಂತ ಹೇಳ್ಬಿಟ್ಟು. ಆ ಆಡಿಟ್ ಮಾಡಿದಾಗ ಏನಾಗುತ್ತೆ, ನಿಮ್ದು ಈಚ್ ಅಂಡ್ ಎವ್ರಿ ನಿಮ್ ನೆಟ್ವರ್ಕ್ ಅಲ್ಲಿ ಎಷ್ಟು ಸಿಸ್ಟಮ್ ಇದೆ, ಆ ಸಿಸ್ಟಮ್ ಗಳಿಗೆ ಏನೇನು ಐಪಿ ಕೊಟ್ಟಿದ್ದೀರಾ, ಆ ಐಪಿ ದಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಒಂದು ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ ನ ನಾವು ಕ್ಲಿಯರ್ ಮಾಡಿಕೊಂಡು ಕಂಪ್ಲೈಂಟ್ಸ್ ಮಾಡೋದಕ್ಕೆ ನಾವು ಒಂದು ರಿಪೋರ್ಟ್ ಕೊಡ್ತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಈಗ ಒಂದು ವಿಂಡೋಸ್ 7 ಯೂಸ್ ಮಾಡ್ತಾ ಇರ್ತಾರೆ, ಬಟ್ ನಮ್ ರೂಲ್ ಆರ್ RBI ಗೈಡ್ಲೈನ್ಸ್ ಪ್ರಕಾರ ವಿಂಡೋಸ್ 7 ಇಸ್ ಔಟ್ಡೇಟೆಡ್. ಈಗ ಏನಂದ್ರೆ ನಾವು ವಿಂಡೋಸ್ 10 ಅಂಡ್ ಅಬೌವ್ ಯೂಸ್ ಮಾಡಬೇಕಾಗಿರೋದು. ಅದೀಗ ಆಫೀಸ್ ತಗೊಂಡಾಗ್ಲೂ ಕೂಡ ಮೈಕ್ರೋಸಾಫ್ಟ್ ಆಫೀಸ್ 2013 ಮೇಗಡೆನೆ ನಾವು ಅಪ್ಡೇಟ್ ಮಾಡಬೇಕು ಆಸ್ ಪರ್ RBI ಗೈಡ್ಲೈನ್. ಈಗ ನೀವು ಈ ಪ್ಯಾಚಸ್ ಆಗ್ಲಿ ಈ ಅಪ್ಡೇಟ್ಸ್ ಗಳನ್ನ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ತೊಂದರೆ ಸಿಗಾಕೊಳ್ತೀರಾ.
1: ಸ್ಮಾರ್ಟ್ಫೋನ್ಸ್ಗೂ
0: ಅನ್ವಯ. ಬಟ್ ಏನಂದ್ರೆ ಈಗ ಮೈಕ್ರೋಸಾಫ್ಟ್ ಅವ್ರು ಏನ್ ಮಾಡ್ತಾರೆ, ಪ್ರತಿ ಟ್ಯೂಸ್ಡೇ ಒಂದು ಪ್ಯಾಚ್ ನ ಅಪ್ಡೇಟ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಮೈಕ್ರೋಸಾಫ್ಟ್ ಅವ್ರು ಕೆಲಸ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಏನೇನ್ ತೊಂದರೆಗಳಿದೆ ಅದಕ್ಕೆ ಅಂತ ಒಂದು ಪ್ಯಾಚ್ ರೆಡಿ ಮಾಡ್ತಾರೆ. ಈ ಪ್ಯಾಚಸ್ ಅಂತ ಏನಾಗುತ್ತೆ, ಈಗ ಒಂದಕ್ಕೆ ಲೂಪ್ ಹೋಲ್ ಇದ್ದಾಗ ಆ ಲೂಪ್ ಹೋಲ್ ಇಂದ ನಾವು ಹೇಗೆ ಹೊರಡೆ ಬರಬೇಕು, ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಪ್ಯಾಚ್ ರೆಡಿ ಮಾಡ್ತಾರೆ. ಸೊ ವೀಕ್ಲಿ ಒನ್ಸ್ ಎವ್ರಿ ಟ್ಯೂಸ್ಡೇ ಬಂದು ಆ ಪ್ಯಾಚಸ್ ರಿಲೀಸ್ ಮಾಡ್ತಾರೆ. ಅದೇ ನಿಮ್ ಮೊಬೈಲ್ ಡಿವೈಸಸ್ ನೋಡಿದಾಗ ನಿಮ್ಗೆ ಹಾರ್ಡ್ಲಿ ಒಂದು 3 months ಓ 6 months ಗೆ ನಿಮ್ಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಈಗ ಆಂಡ್ರಾಯ್ಡ್ ಬಂದು 14 series ಅಲ್ಲಿ ಅಪ್ಡೇಟ್ಸ್ ಈ ಇದರಲ್ಲಿ ಅಪ್ಡೇಟ್ಸ್ ಮಾಡ್ತಾ ಇರ್ಬೇಕು. ಆದಷ್ಟು ಎಷ್ಟು ನೀವು ಅಪ್ಡೇಟ್ ಮಾಡ್ಕೊಳ್ತೀರಾ ನಿಮ್ ಡಿವೈಸಸ್ ನ, ಅಷ್ಟು ನಿಮ್ಗೆ ಒಳ್ಳೇದಾಗುತ್ತೆ.
1: ಆರ್ಗನೈಸೇಷನ್ ಕಂಪನಿಗಳು ಕೂಡ ಈ ಸೆಕ್ಯೂರಿಟಿ ಪ್ಯಾಚಸ್ ನ ಅಪ್ಡೇಟ್ ಮಾಡ್ತಾ ಇರ್ತಾರೆ.
0: ಸೆಕ್ಯೂರಿಟಿ ಪ್ಯಾಚಸ್ ಅನ್ನೋದಕ್ಕಿಂತ ಈ ಎವ್ರಿ ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರ್, ಈಗ ಒಂದು ಡಿವೈಸ್, ಈಗ ಬೇಸ್ ಅಂದ್ರೆ ನಾವು ಫೈರ್ ವಾಲ್ ನೇ ಬೇಸ್ ಅಂತ ಕರಿತೀವಿ. ಯಾಕಂದ್ರೆ ಅಲ್ಲೇ ನಾವು ರೂಲ್ಸ್ ನ ಇಂಪ್ಲಿಮೆಂಟ್ ಮಾಡ್ತೀವಿ. ಈಗ ರೂಲ್ಸ್ ಇಂಪ್ಲಿಮೆಂಟ್ ಮಾಡಿದಾಗ ಅಲ್ಲಿ ಯಾವ ತರ ರೂಲ್ಸ್ ಇಂಪ್ಲಿಮೆಂಟ್ ಮಾಡ್ತೀವಿ ಆ ತರ ನಿಮ್ ನೆಟ್ವರ್ಕ್ ವರ್ಕ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಈಗ ನಿಮ್ಮ ಬ್ಯಾಂಕ್ ಅಲ್ಲಿ 10 ಕಸ್ಟಮರ್ಸ್ ಇದೆ, ಅವ್ರು ವರ್ಕ್ ಮಾಡಿದಾಗ ಇದರಲ್ಲಿ ಯಾವ ಎಂಪ್ಲಾಯಿ ಈ ಸಿಸ್ಟಮ್ ಯೂಸ್ ಮಾಡಬಹುದು, ಯಾವ ಎಂಪ್ಲಾಯಿ ಈ ಸಿಸ್ಟಮ್ ಯೂಸ್ ಮಾಡಕ್ಕಾಗಲ್ಲ, ಈ 10 ಬಿಟ್ಟು ಬೇರೆ ಯಾರು ಬರ್ಬೋದು, ಬೇರೆ ಯಾರು ಒಳಗೆ ಬರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಏನ್ ರೂಲ್ಸ್ ನ ನಾವು ಡಿಸೈನ್ ಮಾಡ್ತೀವಿ ಅದ್ರ ಪ್ರಕಾರ ನಾವು ಸೆಕ್ಯೂರ್ಡ್ ಆಗಿ ಇಟ್ಕೋಬಹುದು.
1: ಆಕ್ಸೆಸ್ ಮ್ಯಾನೇಜ್ಮೆಂಟ್
0: ನಿಮ್ದು ಡಿವೈಸ್ ಆಗಲಿ ಡಾಟಾ ಆಗಲಿ ಎವ್ರಿಥಿಂಗ್ ಇಸ್ ಸ್ಟೋರ್. ಈಗ ಫಾರ್ ಎಕ್ಸಾಂಪಲ್ ಒಂದು XYZ ಎಂಪ್ಲಾಯಿ ಇದ್ರು, XYZ ಎಂಪ್ಲಾಯಿಗೆ ಒಂದು IP ಅಡ್ರೆಸ್ ಕೊಡ್ತಾರೆ, ಆ IP ಅಡ್ರೆಸ್ ಅವ್ರು ಮಾತ್ರ ಅದನ್ನ ಆಕ್ಸೆಸ್ ಮಾಡೋಕ್ಕಾಗೋದು. ಅದನ್ನ ನಾವು ವೈಟ್ ಲಿಸ್ಟಿಂಗ್ ಆಫ್ IPs ಅಂತ ಕರಿತೀವಿ. ಈ ವೈಟ್ ಲಿಸ್ಟಿಂಗ್ ಆಫ್ IPs ಅನ್ನು ಮಾಡಿದಾಗ ಈ ಪರ್ಮಿಷನ್ ಈ ಗೇಟ್ ಒಳಗೆ ಈ ಪರ್ಸನ್ ಎಂಟ್ರಿ ಆಗ್ಬೋದು ಅನ್ನೋದನ್ನ ನಾವು ಹೇಳ್ತೀವಿ ಮೇಡಮ್ ಅಂತ.
1: ಸೊ ಸೈಬರ್ ಸೆಕ್ಯೂರಿಟಿ ಅಂತಂದ್ರೆ ಒಂದು ಅಲ್ಲಿ ಡೇಟಾ ಪ್ರೊಟೆಕ್ಷನ್, ಪರ್ಸನಲ್ ಡೇಟಾ ಪ್ರೊಟೆಕ್ಷನ್, ಎರಡನೇದು ಸೆಕ್ಯೂರಿಟಿ ಥ್ರೆಟ್ಸ್ ಗಳನ್ನ ಅವಾಯ್ಡ್ ಮಾಡುವಂತದ್ದು, ಮೂರನೇದು ಆಕ್ಸೆಸ್ ಮ್ಯಾನೇಜ್ಮೆಂಟ್. ಈ ಮೂರು ಕ್ರಮಗಳನ್ನ ಯಾವುದೇ ಒಂದು ಸಂಸ್ಥೆ ಮಾಡಿರ್ಲೇಬೇಕು.
0: ಯಾವುದೇ ಒಂದು ಸಂಸ್ಥೆ ಅದು ಮಾಡಿರ್ಲೇಬೇಕು ಅನ್ನೋದಕ್ಕೆ ಇಟ್ ಇಸ್
1: ಮ್ಯಾಂಡೇಟರಿ.
0: ಇಟ್ ಇಸ್ ಅದು ಮ್ಯಾಂಡೇಟರಿ. ಅದು ನಾವು ಈಗ IT ಆಗಲಿ ಬೇರೆ ಫೀಲ್ಡ್ಗೆ ಹೋದಾಗ ಏನಾಗುತ್ತೆ, ಅಲ್ಲಿ ಅವ್ರ ಹತ್ರ ಪರ್ಸನಲ್ ಡಾಟಾಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಈಗ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ತಗೊಂಡಾಗ ಏನಾಗುತ್ತೆ, ಅವ್ರ ಒಂದು ಡಿಸೈನ್ ಮಾಡ್ತಾರೆ, ಆ ಡಿಸೈನ್ ಮಾಡಿ ಆ ಪೇಟೆಂಟ್ ತಗೊಳ್ತಾರೆ. ದಟ್ ಈ ಡಿಸೈನ್ ನ ನಾವು ಯಾರು ಕಾಪಿ ಮಾಡಬಾರ್ದು ಅಂತ ಒಂದು ಪೇಟೆಂಟ್ ತಗೊಳ್ತಾರೆ. ಆ ಪೇಟೆಂಟ್ ನ ಬೇರೆ ಯಾರಾದ್ರೂ ತಗೊಳ್ತು ಅಂದ್ರೆ ಕದೀತು ಅಂದ್ರೆ ಏನಾಗುತ್ತೆ, ಸೊ ಇವ್ರು ಮಾಡೋದೆಲ್ಲ ವ್ಯರ್ಥ ಆಗೋಗುತ್ತೆ. ಸೊ
1: ಅಲ್ಲಿ ಡೇಟಾ ಪ್ರೊಟೆಕ್ಷನ್
0: ಹೌದು ಮೇನ್. ಸೊ ನಾವು ಫೈನಾನ್ಸ್ ಫೀಲ್ಡ್ ಅಲ್ಲಿ ನಿಮ್ದು ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಮಾಡ್ತೀವಿ, IT ಸೆಕ್ಟರ್ ಅಲ್ಲಿ ನಿಮ್ ಡೇಟಾ ಪ್ರೊಟೆಕ್ಷನ್ ಆಗುತ್ತೆ, ಪರ್ಸನಲ್ ಜನರಿಗೆ ಬಂದು ಅವ್ರದ್ದು ಪರ್ಸನಲ್ ಇನ್ಫಾರ್ಮೇಶನ್ ಗಳು ಸೆಕ್ಯೂರ್ ಮಾಡ್ಕೋಬೇಕು.
1: ಈ ಮಾಲ್ವೇರ್, ಫಿಶಿಂಗ್ ಮತ್ತೆ ಸ್ಪೈವೇರ್ ಆತರದೆಲ್ಲ ಇರುತ್ತಲ್ಲ ಸರ್, ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡಬಹುದು ಅಂತ ಹೇಳ್ತೀರಾ, ನಿಮ್ಮ ಸಲಹೆ ಏನು
0: ಮೇಡಮ್? ಮಾಲ್ವೇರ್ ಫಿಶಿಂಗ್, ನಾವು ಇಲ್ಲಿ ಮಾಲ್ವೇರ್ ನ ನಾವು ಸೆಕ್ಯೂರ್ ಮಾಡ್ಕೋಬಹುದು. ಈಗ ಮಾಲ್ವೇರ್ ಹೇಗ್ ಬರುತ್ತೆ ಅಂತ ಅಂದ್ಬಿಡು, ಈಗ ಒಂದು ಉದಾಹರಣೆ ಕೊಡ್ತೀನಿ ಮೇಡಮ್. ಈಗ ರೀಸೆಂಟ್ ಆಗಿ ಒಂದು 6 months ಬ್ಯಾಕ್ ಒಂದು QR ಸ್ಕ್ಯಾನರ್ ಅಂತ ಬಿಟ್ರು. ಆ QR ಸ್ಕ್ಯಾನರ್ ಬಿಟ್ಟಾಗ ಏನಾಯ್ತು, ಜನರು ಬಂದು ಓಕೆ ಏನೋ QR ಸ್ಕ್ಯಾನರ್ ಇದೆ ಇದು ಜನರು ಅನ್ನೋದಕ್ಕಿಂತ ಈ ಕಾಲೇಜ್ ಲೆವೆಲ್ ಹುಡುಗರು ಬಂದು ಏನ್ ಮಾಡಿದ್ರು, ಓಕೆ QR ಸ್ಕ್ಯಾನರ್ ಬಂದಿದೆಲ್ಲ ಅಂತ ಅಂದ್ರೆ ಆ ಆಪ್ ನ ಡೌನ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ 10-15 OTP ಬರುತ್ತೆ. 10-15 OTP, ನೀವು OTP ಅವ್ರು ಹೇಳದೇ ಬೇಡ, 10-15 OTP ಬಂದಿದ ತಕ್ಷಣ ಏನಾಗೋಗುತ್ತೆ, ನಿಮ್ ಫೋನ್ ಸ್ಲೋ ಆಗೋಗುತ್ತೆ. ಸೊ ಆ ಟೈಮಲ್ಲಿ ಜನರು ಏನ್ ಮಾಡ್ಬೇಕು, ಫಸ್ಟ್ ಆಫ್ ಆಲ್ ನಿಮ್ದು ಇಂಟರ್ನೆಟ್ ನ ಆಫ್ ಮಾಡ್ಕೋಬೇಕು, ಫೋನ್ ನ ಒಂದು 10 ಸ್ವಿಚ್ ಆಫ್ ಮಾಡ್ಬೇಕು. ಆ ಬಂದಿರೋ 10 ಆದ್ಮೇಲೆ ಬಂದಿರೋ ಫೋನ್ ನೆಲ್ಲ ನಿಮ್ದು OTPs ನೆಲ್ಲಾನು ಡಿಲೀಟ್ ಮಾಡ್ಬಿಟ್ಟು ರೀಸೆಟ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಕೋ. ಈಗ ಫಿಶಿಂಗ್ ಇಮೇಲ್ಸ್, ಈಗ ನಾವು ಫಿಶಿಂಗ್ ಇಮೇಲ್ಸ್ ಅಂತ ಮಾತು ಬಂದಾಗ IT ಸೆಗ್ಮೆಂಟ್ಸ್ ಅಲ್ಲಾಗ್ಲಿ ಬ್ಯಾಂಕ್ ಅಲ್ಲಾಗ್ಲಿ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ, ಔಟರ್ ಡೊಮೇನ್ ಇಂದ ಏನೇ ಮೇಲ್ ಬರಂಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಇದಿರುತ್ತೆ. ಬಟ್ ಜನರಲ್ ಜನರ ಬಗ್ಗೆ ಮಾತಾಡಿದಾಗ ಅವ್ರಿಗೆ ಆ ನಾಲೆಜ್, ಈಗ ಜಿಮೇಲ್ ಆಗ್ಲಿ ಏನೇ ಆಗ್ಲಿ ಅದರಲ್ಲಿ ನಾವು ಅಷ್ಟು ಪ್ರೊಟೆಕ್ಷನ್ ನಾವು ಕೊಡೋಕ್ಕಾಗಲ್ಲ. ಬಟ್ ನೀವ್ ಅದನ್ನ ಹೇಗೆ ಉಪಯೋಗಿಸ್ಕೊಳ್ತೀರಾ, ನೀವ್ ಹೇಗ್ ತಗೊಳ್ತೀರಾ ಅದನ್ನ,
1: ಐಡೆಂಟಿಫೈ ಹೇಗ್ ಮಾಡ್ತೀವಿ ನಾವು, ಇದು ಫಿಶಿಂಗ್ ಮೇಲ್ಸಾ ಅಥವಾ ಇಂಪರ್ಸೋನೇಷನ್ ಮೇಲ್ಸಾ ಏನು ಅಂತ ನಾವು ಹೇಗ್ ಐಡೆಂಟಿಫೈ ಮಾಡ್ತೀವಿ, ಅದ್ರ ಮೇಲೆ
0: ಡಿಪೆಂಡ್. ಈಗ ಫಾರ್ ಎಕ್ಸಾಂಪಲ್ ಏನಂತೀವಿ, ಈಗ ಒಬ್ಬ ಹ್ಯಾಕರ್ ಏನ್ ಮಾಡ್ತಾನೆ, ಒಂದು ಡೊಮೇನ್ ಕ್ರಿಯೇಟ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ಏನೋ ಒಂದು godaddy.com ವೆಬ್ಸೈಟ್ ಡೆವಲಪ್ ಮಾಡ್ತಾನೆ, godaddy.com ಅಂತ ಕ್ರಿಯೇಟ್ ಮಾಡ್ತಾನೆ. ಆಲ್ರೆಡಿ ಒಂದು godaddy.com ಇದೆ, ಈಗ ಆ ಸೇಮ್ ಡೊಮೇನ್ ಅವ್ರು ಕೊಡಲ್ಲ, ಬಟ್ ಏನ್ ಮಾಡ್ತಾನೆ, ಒಂದು ಆಲ್ಫಾಬೆಟ್ ಆಗ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ನ ಚೇಂಜ್ ಮಾಡ್ಬಿಟ್ಟು ಒಂದು ಕ್ರಿಯೇಟ್ ಮಾಡ್ತಾನೆ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಫೇಸ್ಬುಕ್ ಅಲ್ಲಿ ಒಂದು ಬಂದು ಏನಾಗುತ್ತೆ, ಈಗ ಯಾರ್ದೋ ಒಬ್ರು ರಿನ್ಯೂವಲ್ ಅಂತ ಬಂದ್ಬಿಡುತ್ತೆ. ಅದ್ರ ರಿನ್ಯೂವಲ್ ಅಂತ ಯಾವ್ದು ಫೇಸ್ಬುಕ್ ಅಲ್ಲಿ ಇಲ್ವೇ ಇಲ್ಲ, ಬಟ್ ಜನ ಏನ್ ಮಾಡ್ತಾರೆ, ಹ್ಯಾಕರ್ ಏನ್ ಮಾಡ್ತಾನೆ, ಫೇಸ್ಬುಕ್ ಅಲ್ಲೇನೆ ಅಕೌಂಟ್ಸ್ ಅಡ್ಮಿನ್ ಅಂತ ಅಂತೇಳಿ ಒಂದು ಇಮೇಲ್ ಕ್ರಿಯೇಟ್ ಮಾಡ್ಕೊಳ್ತಾನೆ. ಈಗ facebook.com ನ ಮೆಸೇಜ್ ಬಂದ ಮೇಲೆ ಜನರಲ್ ಆಗಿ ಪೀಪಲ್ ಏನಂದ್ರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ 24 hours ಲೈವ್ ಅಲ್ಲಿ ಇರ್ತಾರೆ. ಸೊ ಏನೋ ಓಕೆ ಏನೋ ನನಗೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಬಂದಿದೆ, ಸೊ ನಾನು ಅದನ್ನ ಕ್ಲಿಕ್ ಮಾಡ್ಬೇಕು ಅಂತ ಮಾಡ್ತಾರೆ. ಸೊ ಜನ ಬಂದು ಏನೇ ಆಗ್ಲಿ ಫೇಸ್ಬುಕ್ ಆಗ್ಲಿ ಇನ್ಸ್ಟಾಗ್ರಾಮ್ ಇಂದ ಏನು ಮೇಲ್ಸ್ ಬರಲ್ಲ ನಿಮ್ಗೆ, ಏನು ನೋಟಿಫಿಕೇಶನ್ಸ್ ಬರಲ್ಲ ನಿಮ್ಗೆ. ಏನೇ ಇದ್ರೂ ನಿಮ್ದು ಆಕ್ಸೆಸ್ ಏನು ಫೇಸ್ಬುಕ್ ಅಲ್ಲಿ, ನೀವೇನಾದ್ರೂ ಫೋಟೋಸ್ ಅಪ್ಲೋಡ್ ಮಾಡ್ತೀರಾ ಸೆಕ್ಯೂರ್ಡ್ ಆಗಿ ಅಪ್ಲೋಡ್ ಮಾಡಿ, ಇಲ್ಲ ನೀವೇನಾದ್ರೂ ಮೆಸೇಜ್ ಪಾಸ್ ಮಾಡ್ತೀರಾ ಮೆಸೇಜ್ ಪಾಸ್ ಮಾಡಿ, ಬಟ್ ಏನೇ ನಿಮ್ಗೆ ಇನ್ಕಮಿಂಗ್ ಮೇಲ್ ಆಗ್ಲಿ ಮೆಸೇಜ್ ಬಂದ್ರೆ ಆಗ್ಲಿ ಅದನ್ನ OTP ಆಕ್ಸೆಸ್ ಕೊಡ್ಲೇಬಾರ್ದು ಯಾರಿಗೂ.
1: ಸೈಬರ್ ಸೆಕ್ಯೂರಿಟಿ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳು ಇದರ ಬಗ್ಗೆ ಮಾಹಿತಿಯನ್ನ ನೀಡಿ. ಡಿಮಾಂಡ್ ಹೇಗಿದೆ ಜಾಬ್ ಮಾರ್ಕೆಟ್ ನಲ್ಲಿ ಸೈಬರ್ ಸೆಕ್ಯೂರಿಟಿ ಕ್ಷೇತ್ರದಲ್ಲಿ?
0: ಮೇಡಮ್, ನಾವು ಮಾರ್ಕೆಟ್ ಡಿಮಾಂಡ್ ಬಗ್ಗೆ ಮಾತಾಡಿದಾಗ, ಈಗಿನ ಕಾಲದಲ್ಲಿ ಸೈಬರ್ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಡಿಮಾಂಡ್ ಜಾಸ್ತಿ ಇದೆ, ಇನ್ನ 3-4 years ಅಲ್ಲಿ ಗ್ರೋತ್ ಇಟ್ ವಿಲ್ ಬಿ ಆನ್ ದ ಟಾಪ್ ಮೋಸ್ಟ್ ಲೆವೆಲ್.
1: ಡಿಜಿಟಲ್ ಎಕೋಸಿಸ್ಟಮ್, ಎಲ್ಲರೂ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇದಾರೆ, ಎಲ್ಲಾ ಕಂಪನಿಗಳು ದೇ ಆರ್ ಗೋಯಿಂಗ್ ಡಿಜಿಟಲ್.
0: ನಾವು ಡಿಜಿಟಲ್ ಅನ್ನೋದಕ್ಕಿಂತ ಏನಾಗುತ್ತೆ, ಎವ್ರಿಥಿಂಗ್ ಇಸ್ ಆನ್ ಅ ಸಿಂಗಲ್ ಕ್ಲಿಕ್ ಆಕ್ಸೆಸ್. ಈಗ ನೀವು ಒಂದು ಈಗ ಮನೇಲಿ ಕೂತ್ಕೊಂಡ್ರೆ ನೀವು ಜಿನ್ಸಿ ಸಾಮಾನು ಆರ್ಡರ್ ಮಾಡ್ತಾರೆ, ಮೊದಲು ಆತರ ಮಾಡಕ್ ಆಗ್ತಿರಲಿಲ್ಲ. ಮೊದ್ಲಾದ್ರೆ ಅಂಗಡಿಗೆ ಹೋಗ್ಬೇಕಾಗಿತ್ತು, ಜಿನ್ಸಿ ಸಾಮಾನು ತರಬೇಕಾಗಿತ್ತು. ಈಗ ನೀವು ಮೊಬೈಲ್ ಅಲ್ಲಿ ಒಂದು ಇದು ಮಾಡಿ OTP ಹಾಕಿ ನಿಮ್ದು ಬಂದ್ಬಿಡುದು. ಸೊ ಆದಷ್ಟು ಡಿಜಿಟಲ್ ಆದಷ್ಟು ತೊಂದರೆಗಳು ಜಾಸ್ತಿ ಆಗ್ತಾ ಇದೆ. ಈಗ ನಾವು ಟ್ರಾನ್ಸ್ಫಾರ್ಮೇಶನ್ ಆಗಿರೋದ್ರಿಂದ ನಾವು ಇರೋದ್ರಲ್ಲಿ ನಾವು ಎಚ್ಚರ್ಕೊಂಡು ಇರಬೇಕು ಮೇಡಮ್.
1: ಸೊ ಉದ್ಯೋಗಾವಕಾಶಗಳು ತುಂಬಾ ಇದೆ ಅಂತ ಹೇಳ್ತೀರಾ?
0: ಉದ್ಯೋಗಾವಕಾಶಗಳು ತುಂಬಾ ಇದೆ ಮೇಡಮ್.
1: ಸಾಕಷ್ಟು ಜನ ಸೈಬರ್ ಸೆಕ್ಯೂರಿಟಿ ನಾಲೆಜ್ ಮತ್ತೆ ಆ ಪ್ರೊಫೆಷನಲ್ಸ್ ಗಳು ಮಾರ್ಕೆಟ್ ನಲ್ಲಿ ಇದಾರೆ ಅಂತ ಅನ್ಸುತ್ತಾ ನಿಮ್ಗೆ? ಅಥವಾ
0: ಮೇಡಮ್ ಈಗ ಗ್ರೋತ್ ಬರ್ತಾ ಇದೆ ಮೇಡಮ್, ಈಗ ಗ್ರೋತ್ ಬರ್ತಾ ಇದೆ, ಬಟ್ ಏನಂದ್ರೆ ಸರ್ ತುಂಬಾ ಜನರು ಏನಂದ್ರೆ ಬರೀ ದುಡ್ಡುಗೋಸ್ಕರ ಮಾಡ್ತಾ ಇದಾರೆ. ಈಗ ನಾನು ಇದು ಓದ್ತು ಅಂದ್ರೆ ನನಗೆ ದುಡ್ಡು ಜಾಸ್ತಿ ಸಿಗುತ್ತೆ ಅಂತ, ಬಟ್ ಅದು ಪ್ಯಾಶನ್ ಆಗಿ ಇಟ್ಕೊಳ್ತು ಅಂದ್ರೆ ನೀವೊಂದು ಒಬ್ಬರನ್ನ ಇನ್ನೊಬ್ಬರನ್ನ ನೀವು ಸೇವ್ ಮಾಡ್ತೀರಾ, ದುಡ್ಡು ಬಂದು ನಿಮ್ಗೆ ಬಂದೇ ಬರುತ್ತೆ, ಬಟ್ ಇನ್ನೊಬ್ರು ನೀವು ಸೇವ್ ಮಾಡ್ತೀರಾ. ಇದಕ್ಕೊಂದು ನಾನು ಎಕ್ಸಾಂಪಲ್ ಕೊಡಕ್ ಇದು ಇಷ್ಟಪಡ್ತೀನಿ ಮೇಡಮ್. ನಾನು ಈ ಕೋರ್ಸ್ ನಾನು ಸ್ಟಾರ್ಟ್ ಮಾಡಿದ್ದು ನನಗೊಂದು ಒಂದ್ ಸಣ್ಣ ಅನಾಹುತ ಆಗಿತ್ತು. ಸೊ ಆಮೇಲೆ ನಾನೊಬ್ಬ ಒಂದು ನಾಲೆಜಬಲ್ ಪರ್ಸನ್ ಆಗಿ ನನಗೆ ಅನಾಹುತ ಆದಾಗ ಬೇರೆ ಜನರಿಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲ, ಅವ್ರು ಇನ್ನೆಷ್ಟು ತೊಂದರೆ ಅನುಭವಿಸ್ತಾರೆ. ಸೊ ನನ್ ಇಂಪಾರ್ಟೆಂಟ್ ಇದ್ದಿದ್ದು ಬಂದು ಎಲ್ಲರೂ ಸುರಕ್ಷತೆ ಆಗಿರ್ಬೇಕು, ಅದಕ್ಕೋಸ್ಕರ ನಾನು ಸೈಬರ್ ಸೆಕ್ಯೂರಿಟಿ ಶುರು ಮಾಡಿದ್ದು ಮೇಡಮ್.
1: ಸರ್, ಸೈಬರ್ ಸೆಕ್ಯೂರಿಟಿ ಪ್ರೊಫೆಷನಲ್ ಆಗ್ಬೇಕು ಅಂತ ಹೇಳಿದ್ರೆ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಕ್ವಾಲಿಫಿಕೇಶನ್ ಇರಬೇಕಾ? ನೀವು ಹೇಗೆ ಈ ಫೀಲ್ಡ್ಗೆ ಎಂಟ್ರಿ ಆದ್ರಿ?
0: ಮೇಡಮ್, ನಾನು ಬಂದು ಮಾಡಿದ್ದು ಬ್ಯಾಚುಲರ್ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ನನಗೆ ಬೇಸಿಕ್ ಸಿಸ್ಟಮ್ ನಾಲೆಜ್ ಗೊತ್ತಿತ್ತು, ಬೇಸಿಕ್ ಸಿಸ್ಟಮ್ ಹೇಗ್ ವರ್ಕ್ ಆಗುತ್ತೆ, ಹೇಗ್ ಡಿಸೈನ್ ಆಗುತ್ತೆ ಅಂತ ನಾಲೆಜ್ ಗೊತ್ತಿತ್ತು.
1: ಕಂಪ್ಯೂಟರ್ ಸಿಸ್ಟಮ್ ನಾಲೆಜ್ ಬೇಕು,
0: ಸಿಸ್ಟಮ್ ನಾಲೆಜ್ ಬೇಕೇ ಬೇಕು. ಏನಕ್ಕೆ ಸಿಸ್ಟಮ್ ನಾಲೆಜ್ ಬೇಕು ಅಂದಾಗ, ಈಗ ಒಂದು ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್ ಹೇಗ್ ಕಮ್ಯುನಿಕೇಟ್ ಆಗುತ್ತೆ, ಈಗ ಇಬ್ರು ಒಟ್ಟಿಗೆ ನಿಂತಾಗ ಮಾತಾಡೋದು ಹೇಗ್ ಕಮ್ಯುನಿಕೇಟ್ ಆಗುತ್ತೆ, ಅದನ್ನ ನಾವು ಹೇಗ್ ಆಗುತ್ತೆ ಅಂತ ನಾವು ತಿಳ್ಕೊಂಡ್ರೆ ನೀವು ಸೈಬರ್ ಸೆಕ್ಯೂರಿಟಿ ಕಲಿಬಹುದು. ಈಗ ನೀವು ಸೈಬರ್ ಸೆಕ್ಯೂರಿಟಿ ನಾನು ಕಲಿಬೇಕಾದ್ರೆ ನನಗೆ ಇಂಜಿನಿಯರ್ ಆಗ್ಬೇಕು, ಇಲ್ಲ BSc ಮಾಡ್ಬೇಕು, ಇಲ್ಲ BCA ಮಾಡ್ಬೇಕು ಅಂತದ್ ಏನು ಇಲ್ಲ. ನಿಮ್ಗೆ ಕಂಪ್ಯೂಟರ್ ನಾಲೆಜ್ ಇರಬೇಕು, ನೆಟ್ವರ್ಕ್ ಅಲ್ಲಿ ಹೇಗೆ ಒಂದು ಮೂವ್ಮೆಂಟ್ ಆಗುತ್ತೆ, ಹೇಗೆ ಒಂದು ಎರಡು ಸಿಸ್ಟಮ್ ಹೇಗ್ ಕಮ್ಯುನಿಕೇಟ್ ಆಗುತ್ತೆ, ಅದನ್ನ ಹೇಗ್ ಕನೆಕ್ಟ್ ಮಾಡ್ತೀವಿ, ಅದ್ರ ನಾಲೆಜ್ ಇತ್ತು ಅಂದ್ರೆ ಸೈಬರ್ ಸೆಕ್ಯೂರಿಟಿ ಓದೋದಕ್ಕೆ ಏನು ಕಷ್ಟ ಇರಲ್ಲ.
1: ಆಪರೇಟಿಂಗ್ ಸಿಸ್ಟಮ್ ನಾಲೆಜ್ ಕೂಡ ಇರಬೇಕೇನೋ ಅನ್ಸುತ್ತಲ್ವ ಸರ್? ಅಂದ್ರೆ
0: ಮೇಡಮ್ ಬೇಸಾಗೆ ನಿಮ್ಗೆ ಬೇಸಿಕ್ ಇನ್ ಸಿಸ್ಟಮ್ ಡಿಸೈನ್ ಹೇಗ್ ಆಗುತ್ತೆ, ಹೇಗ್ ವರ್ಕ್ ಆಗುತ್ತೆ ನಿಮ್ದು ಸಿಸ್ಟಮ್ಸ್ ಗಳು, ಆಪರೇಟಿಂಗ್ ಸಿಸ್ಟಮ್ಸ್, ಆ ಆಪರೇಟಿಂಗ್ ಸಿಸ್ಟಮ್ ಗೆ ಏನೇನ್ ಸೆಟ್ಟಿಂಗ್ಸ್ ಕೊಟ್ಟಿದ್ದಾರೆ, ಅದನ್ನ ನಾವು ಎಷ್ಟು ಸೆಕ್ಯೂರ್ಡ್ ಮಾಡಿಟ್ಕೊಂಡಿದೀವಿ, ನಾವು ಇಂಟರ್ನೆಟ್ ಅನ್ನ ಪದ ಉಪಯೋಗಿಸ್ತೀವಿ, ಇಂಟರ್ನೆಟ್ ನ ನಾವು ಎಷ್ಟು ಸೆಕ್ಯೂರ್ಡ್ ಮಾಡಿಟ್ಕೊಂಡಿದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್.
1: ಅಂದ್ರೆ ಅವ್ರಿಗೆ ಕಂಪ್ಯೂಟರ್ ನಾಲೆಜ್ ಬೇಕು, ಮತ್ತಿನ್ನೊಂದು ಪ್ಯಾಶನ್ ಬೇಕು,
0: ಪ್ಯಾಶನ್ ಬೇಕು.
1: ಸೈಬರ್ ಸೆಕ್ಯೂರಿಟಿ ಪ್ರೊಫೆಷನಲ್ ಎಲ್ಲರೂ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ, ಯಾಕಂದ್ರೆ ಡ್ರೈವ್ ಇರಬೇಕು ಅವ್ರಿಗೆ. ನಾನು
0: ಪ್ಯಾಶನ್ ಅಂತ ಮಾತಾಡಿದಾಗ ಮೇಡಮ್ ಏನಾಗುತ್ತೆ ಅಂದ್ರೆ, ಈಗ ಜನರಲ್ ಪಬ್ಲಿಕ್ ಆಗ್ಲಿ, ಜನರಲ್ ಈಗಿನ ಕಾಲದ ಜನರೇಷನ್ ಹುಡುಗರು ಹೇಗೆ ಅಂದ್ರೆ, ನನಗೆ ಇಲ್ಲಿ 100 rupees ಜಾಸ್ತಿ ಸಿಗ್ತದೆ ಅಂತ ಹೊರಟೋಗ್ತಾರೆ. ಬಟ್ ಆ 100 rupees ಜಾಸ್ತಿ ಸಿಗ್ತಾ ಇದೆ ನಿಮ್ಗೆ ನಾಲೆಜ್ ಇಲ್ಲದೆ ನೀವು ಅಲ್ಲಿ ಹೋಗಿಬಿಟ್ಟು ಇನ್ನೊಬ್ರಿಗೆ ತೊಂದರೆ ಆಯ್ತಂದ್ರೆ ಆಗಲ್ಲ. ಸೊ ಏನಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಅದ್ರ ಬಗ್ಗೆ ನಾಲೆಜ್ ಇರಬೇಕು, ನಾನು ಮಾಡಿದ್ರೆ ಇನ್ನೊಬ್ರು ಉಪಯೋಗ ಆಗುತ್ತೆ ಅಂತ ಹೇಳಿ ಆ ಪ್ಯಾಶನ್ ಇತ್ತಂದ್ರೆ ಇಟ್ ವಿಲ್ ಬಿ ಈಸಿಯರ್ ಫಾರ್ ಎವ್ರಿವನ್.
1: ಸರ್, ಈಗ ಯಾರೋ ನಾನ್ CS ಬ್ಯಾಕ್ಗ್ರೌಂಡ್, ನಾನ್ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಅವರು ಈ ಫೀಲ್ಡ್ ಗೆ ಎಂಟರ್ ಆಗ್ಬೇಕು ಅಂತ ಅನ್ಕೊಂತ ಇದ್ರೆ, 0 ಹೇಗ್ ಶುರು ಮಾಡಬಹುದು?
0: ಫಸ್ಟ್ ಬಂದು ನಿಮ್ದು ಬೇಸಿಕ್ IT ನಾಲೆಜ್ ಇರಬೇಕು. ಬೇಸಿಕ್ IT ನಾಲೆಜ್ ಅಂತ ಮಾತಾಡಿದಾಗ ಏನಾಗುತ್ತೆ, ಕಂಪ್ಯೂಟರ್ ಅಂದ್ರೆ ಕಂಪ್ಯೂಟರ್ ಅಸೆಟ್ಸ್ ಏನೇನ್ ಬರುತ್ತೆ. ಈಗ ಒಂದು ಕಂಪ್ಯೂಟರ್ ಆನ್ ಆಗ್ಬೇಕು ಅಂದ್ರೆ ಅದಕ್ಕೊಂದು CPU ಬೇಕು, CPU ವರ್ಕ್ ಆಗಕ್ಕೆ ನಿಮ್ಗೆ SMPS ಬೇಕು, ಪವರ್ ಇಲ್ಲದೆ ವರ್ಕ್ ಆಗ ಆಗಲ್ಲ, ಅದ್ರಲ್ಲಿ ನೀವು ಡಾಟಾ ಸ್ಟೋರ್ ಮಾಡಬೇಕು, ನಿಮ್ಗೆ ಒಂದು ಹಾರ್ಡ್ ಡಿಸ್ಕ್ ಬೇಕು, ಈ ನಾಲೆಜಸ್ ಅವ್ರಿಗಿರಬೇಕು. ಈಗ ಇದೊಂದೇ ನಾವು ಸಿಸ್ಟಮ್ ಬಗ್ಗೆ ಮಾತಾಡಕ್ ಹೋಗೋಕ್ಕಿಂತ ನೆಕ್ಸ್ಟ್ ಏನ್ ಮಾಡ್ತೀವಿ, ಸಿಸ್ಟಮ್ ಜೊತೆ ಏನೇನು ನಾವು ಕನೆಕ್ಟ್ ಮಾಡಬಹುದು. ಈಗ ನಾವು ಬರೀ ಒಂದೇ ಸಿಸ್ಟಮ್ ಯೂಸ್ ಮಾಡ್ತಂದ್ರೆ ಅದಕ್ಕೆ ಏನೇನು ಕನೆಕ್ಷನ್ ತಗೋಬೇಕು, ಮೂರ್ನಾಲ್ಕು ಸಿಸ್ಟಮ್ ಯೂಸ್ ಮಾಡಿದಾಗ ಅದಕ್ಕೆ ಏನೇನು ಕನೆಕ್ಷನ್ ತಗೋಬೇಕು, ಇದು ಬಂದು ಬೇಸಿಕ್ ಐ ಟಿ ನಾಲೆಜ್. ನೆಕ್ಸ್ಟ್ ಬಂದು ನೆಟ್ವರ್ಕಿಂಗ್ ಮತ್ತೆ ಲೈನಕ್ಸ್. ಈ ನೆಟ್ವರ್ಕಿಂಗ್ ಅಂದ್ರೆ ಕನೆಕ್ಟಿಂಗ್ ಟು ಸಿಸ್ಟಮ್ಸ್ ಅಂತ ಹೇಳ್ತೀವಿ ನಾವು. ಆ ಸಿಸ್ಟಮ್ ನ ಕನೆಕ್ಟ್ ಮಾಡಿದಾಗ ಕಮ್ಯುನಿಕೇಟ್ ಹೇಗೆ ಮಾಡ್ತಾರೆ ಅದನ್ನ ನಾವು ನೆಟ್ವರ್ಕಿಂಗ್ ಅಂತ ಕರೀತೀವಿ. ಲೈನಕ್ಸ್ ಅಂತ ಬಂದಾಗ ಇಟ್ ಇಸ್ ಒನ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್. ವಿಂಡೋಸ್ ಹೇಗಿದೆ, ಲೈನಕ್ಸ್ ಹತ್ರ ಇದೆ. ಆ ಲೈನಕ್ಸ್ ಅಲ್ಲಿ ಏನಾಗುತ್ತೆ, ನಿಮ್ಗೆ ಕಮಾಂಡ್ಸ್ ಗಳು. ಈಗ ಒಂದು ಕಮಾಂಡ್ ನೀವು ಕ್ರಿಯೇಟ್ ಮಾಡಿದಾಗ ಆ ಕಮಾಂಡ್ ಏನ್ ವರ್ಕ್ ಆಗುತ್ತೆ. ಈಗ ಮೊದಲು ಬಂದು ಏನಾಗಿತ್ತು, ನಮಗೆ ವಿಂಡೋಸ್ ಬರಕ್ಕಿಂತ ಮುಂಚೆ ಡಾಸ್ ಅಂತ ಇತ್ತು, ಡೆಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು. ಸೊ ಈಗ ಅದಾದ್ಮೇಲೆ ಏನಾಯ್ತು, ಲೈನಕ್ಸ್ ಅಂತ ಬಂತು. ಲೈನಕ್ಸ್ ಅಲ್ಲಿ ಏನಾಗುತ್ತೆ, ಸೈಬರ್ ಸೆಕ್ಯೂರಿಟಿ ಓದ್ಬೇಕಾದ್ರೆ ಲೈನಕ್ಸ್ ಇಸ್ ಅ ಬೇಸ್ ಫೌಂಡೇಶನ್ ಫಾರ್ ಸೈಬರ್ ಸೆಕ್ಯೂರಿಟಿ. ನೀವು ಈಚ್ ಅಂಡ್ ಎವ್ರಿ ನೀವು ಒಂದು ಟೂಲ್ ರನ್ ಮಾಡಬೇಕಾದ್ರೂ ನೀವು ಲೈನಕ್ಸ್ ಅಲ್ಲಿ ರನ್ ಮಾಡಬೇಕು. ಯಾಕಂದ್ರೆ ದಟ್ ಇಸ್ ನಾವು ಏನಂತೀವಿ ಅದನ್ನ ಕಮಾಂಡ್ ಲೈನ್ ಅಂತ ಕರಿತೀವಿ ನಾವು. ಈಗ ಗ್ರಾಫಿಕಲ್ ಮೋಡ್, ವಿಂಡೋಸ್ ನ ನಾವು ಗ್ರಾಫಿಕಲ್ ಮೋಡ್ ಅಂತ ಕರಿತೀವಿ, ಡಾಸ್ ನಾವು ಕಮಾಂಡ್ ಲೈನ್ ಅಂತ ಕರಿತೀವಿ. ಅದೇ ತರ ಲೈನಕ್ಸ್ ಕೂಡ ಇದಿಷ್ಟು.
1: ಇದಾದ್ಮೇಲೆ ಬೇರೆ ಏನ್ ಮಾಡಬಹುದು ಅವರು ಅಂದ್ರೆ, ಯಾಕಂದ್ರೆ ಜಸ್ಟ್ ಬರೀ ಅವರು ನಾಲೆಜ್ ಇದ್ರೆ ಅವರು ಈ ಫೀಲ್ಡ್ ಎಂಟರ್ ಆಗೋಕ್ ಸಾಧ್ಯ ಇಲ್ಲ ಅಲ್ವಾ, ಅವರು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಬೇಕು, ಕೆಲವೊಂದು ಸರ್ಟಿಫಿಕೇಶನ್ ಬೇಕಾಗಬಹುದು, ಇದ್ರ ಬಗ್ಗೆ ಮಾತನಾಡಿ ಸರ್.
0: ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮಾತಾಡಕ್ ಹೋದಾಗ ಆನ್ಲೈನ್ ಅಲ್ಲೇ ಈಗ ಮೂರ್ನಾಲ್ಕು ಪ್ಲಾಟ್ಫಾರ್ಮ್ ಬಿಟ್ಟಿದ್ದಾರೆ. ಓಕೆ, ಅದರಲ್ಲಿ ದೇ ಕ್ಯಾನ್ ಲರ್ನ್ ಮೆನಿ ಥಿಂಗ್ಸ್. ಈಗ ಒಂದು ಫಾರ್ ಎಕ್ಸಾಂಪಲ್ ಟ್ರೈ ಹ್ಯಾಕ್ ಮಿ ಅಂತ ಅಂತಿದೆ, ಹ್ಯಾಕ್ ದ ಬಾಕ್ಸ್ ಅಂತ ಅಂತಿದೆ.
1: ಇದೆಲ್ಲ ಇನ್ ಪ್ಲೇ ಗ್ರೌಂಡ್ಸ್?
0: ಸೊ ಇಲ್ಲ ಇಲ್ಲ, ದಿಸ್ ಇಸ್ ಪ್ಲಾಟ್ಫಾರ್ಮ್. ಇದು ಯಾವ ತರ ಪ್ಲಾಟ್ಫಾರ್ಮ್ ಅಂತಂದ್ರೆ, ನಿಮ್ದು ಎಕ್ಸ್ಪೀರಿಯನ್ಸ್ ಹೇಗೆ ಎಕ್ಸ್ಪೀರಿಯನ್ಸ್ ಆಗ್ತಿರ. ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ನಾವು ಫ್ಲಾಗ್ ಅಂತ ಕರಿತೀವಿ, ಆ ಫ್ಲಾಗ್ ನ ನಾವು ಹೋಗಿ ಹುಡುಕ್ಬೇಕು. ಆ ಫ್ಲಾಗ್ ಹುಡುಕೋದಕ್ಕೆ ಏನಾಗುತ್ತೆ, ಎರಡ್ ಮೂರು ಕಮಾಂಡ್ಸ್ ರನ್ ಮಾಡಬೇಕು, ಲಿನಕ್ಸ್ ಕಮಾಂಡ್ಸ್ ರನ್ ಮಾಡಬೇಕು. ಅದು ರನ್ ಮಾಡಿದಾಗ ನೀವು ಹೋಗಿ ಎಂಡ್ ಪಾಯಿಂಟ್ಗೆ ನೀವು ಇದು ತಲುಪಕ್ಕಾಗೋದು. ಸೇಮ್ ಈಗ ಪೋರ್ಟ್ ಸ್ವೀಗರ್ ಕೂಡ ಹಂಗೇನೆ. ಈಗ ಪೋರ್ಟ್ ಸ್ವೀಗರ್ ಅಲ್ಲಿ ಏನಾಗುತ್ತೆ ನಿಮ್ಗೆ, ಫಾರ್ ಎಕ್ಸಾಂಪಲ್ ಏನಾಯ್ತು, ಈಗ ಈ ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್ ಕಮ್ಯುನಿಕೇಟ್ ಆಗಬೇಕು. ಇದಂದ್ರೆ ಗ್ರಾಫಿಕಲ್ ಗೇಮ್ ತರ ಇದೆ, ಗ್ರಾಫಿಕಲ್ ಗೇಮ್ ತರ. ಸೊ ಈ ಜಾಗದಿಂದ ಈ ಡೋರ್ ಇಂದ ನೆಕ್ಸ್ಟ್ ಡೋರ್ ನೀವು ದಾಟೋದಕ್ಕೆ ಒಂದು ಕೋಡ್ ಕ್ರಿಯೇಟ್ ಮಾಡಬೇಕು, ಆ ಕೀನ ಹುಡುಕ್ಬೇಕು. ಸೊ ಆತರ ಪೋರ್ಟ್ ಸ್ವೀಗರ್ ಓಪನ್ ಆಗುತ್ತೆ. ನೀವು ಸರ್ಟಿಫಿಕೇಶನ್ ಅಂತ ಮಾತಾಡಿದಾಗ ಏನಾಗುತ್ತೆ, ಈಗ ಒಂದು VAPT ಆಡಿಟ್ ಮಾಡಬೇಕು ಅಂದ್ರೆ ಹಿ ಶುಡ್ ಬಿ ಅ CH ಸರ್ಟಿಫೈಡ್. ದಟ್ ಇಸ್ ನಾವೇನಂತೀವಿ, ಸರ್ಟಿಫೈಡ್ ಎಥಿಕಲ್ ಹ್ಯಾಕರ್. ಈಗ ಜನರು ಏನ್ ತಿಳ್ಕೊಳ್ತಾರೆ, ಎಥಿಕಲ್ ಹ್ಯಾಕರ್ ಅಂದ ತಕ್ಷಣ ಸರ್ ಅವರು ಹ್ಯಾಕರ್ ಅಲ್ವಾ ಸರ್ ಅಂತ ತಿಳ್ಕೊಳ್ತಾರೆ. ಬಟ್ ಹ್ಯಾಕರ್ ವಿಧದಲ್ಲಿ ನಾವು ಹೋಗಿ ಅವ್ರು ಹೇಗೆ ಇದನ್ನ ಹ್ಯಾಕ್ ಮಾಡಿದಾರೆ ಅಂತ ಕಂಡುಹಿಡಿದ್ರೆ ನಾವು ಎಥಿಕಲ್ ಹ್ಯಾಕರ್ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಬಂದು ನಿಮ್ದು ಕಾಮ್ಟಿ ಅಂತ ಇದೆ, CISSP ಇದೆ. ಆಮೇಲೆ ಇದನ್ನ ಸಾಕ್ ಕೂಡ ಇದೆ. ಸಾಕ್ ಬಂದು ಏನಂದ್ರೆ ಇಟ್ ಇಸ್ ಅ ಸೆಕ್ಯೂರಿಟಿ ಆಪರೇಷನ್ ಸೆಂಟರ್. ಈಗ ಫೈನಾನ್ಷಿಯಲ್ ಆಗ್ಲಿ ಎನಿ IT ಸೆಗ್ಮೆಂಟ್ ಅಲ್ಲಿ ಆಗ್ಲಿ ಏನಾಗುತ್ತೆ, ಈ ಸಾಕ್ ಅನ್ನೋ ಪದ ಉಪಯೋಗಿಸಿದಾಗ 24/7 ಮಾನಿಟರ್ ಮಾಡ್ತಾ ಇರ್ತಾರೆ. ಏನ್ ಮಾನಿಟರ್ ಮಾಡ್ತಾ ಇರ್ತಾರೆ ಅಂದ್ರೆ, ಈ ನೆಟ್ವರ್ಕ್ ಅಲ್ಲಿ ಟ್ರಾಫಿಕ್ ಹೇಗೆ ಹೋಗ್ತಾ ಇದೆ, ಸಿಸ್ಟಮ್ ಸ್ಲೋ ಆಗ್ತಾ ಇದೆಯಾ, ಯಾವ ಕಾರಣದಿಂದ ಸಿಸ್ಟಮ್ ಸ್ಲೋ ಆಗ್ತಾ ಇದೆ, ಅದನ್ನ ಮಾನಿಟರ್ ಮಾಡ್ತಾ ಇದ್ರೆ ನಾವು ಸಾಕ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ನಾವು ಪೆನಿಟ್ರೇಷನ್ ಟೆಸ್ಟಿಂಗ್ ಅಂತ ಕರಿತೀವಿ. ಈಗ ಪೆನಿಟ್ರೇಷನ್ ಟೆಸ್ಟಿಂಗ್ ಅಂದ್ರೆ ಏನು, ಈಗ ನಾವು ಒಂದು ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್ ಹೋಗಿ ನೋಡ್ತಾ ಇರ್ತೀವಿ, ಚೆಕ್ ಮಾಡಿದಾಗ ಏನಾಗುತ್ತೆ, ಬೇರೆಯವ್ರ ಹೊರಡೆ ಕೂತ್ಕೊಂಡು ಆ ಸಿಸ್ಟಮ್ ಒಳಗೆ ಲಾಗಿನ್ ಆಗಕ್ ಆಗುತ್ತಾ, ಅದನ್ನ ಚೆಕ್ ಮಾಡಿದ್ರೆ ನಾವು ಪೆನಿಟ್ರೇಷನ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಡಿಜಿಟಲ್ ಫೋರೆನ್ಸಿಕ್ಸ್ ಬರುತ್ತೆ. ಡಿಜಿಟಲ್ ಫೋರೆನ್ಸಿಕ್ಸ್ ಅಂದ್ರೆ ಏನು, ಈಗ ಒಂದು IT ಸೆಗ್ಮೆಂಟ್ ಅಲ್ಲಿ ಒಂದು ಡಾಟಾ ಲಾಸ್ ಆಯ್ತು. ಸೊ ಡಾಟಾ ಲಾಸ್ ಆಯ್ತು ಅಂದಾಗ ಅದು ಹೇಗೆ ಲಾಸ್ ಆಯ್ತು, ಅದನ್ನ ನಾವು ಇಮೇಜ್ ತಗೊಳ್ತೀವಿ, ಇರೋದು ಇಮೇಜ್ ತಗೊಂಡು ಅಟಾಪ್ಸಿ ಮಾಡ್ತೀವಿ, ಯಾರೋ ಒಬ್ರು ತೀರ್ಕೊಂಡಿದ್ದಾರೆ, ಒಂದು ಕ್ರಿಮಿನಲ್ ಇದ್ರಲ್ಲಿ ತೀರ್ಕೊಂಡಿದ್ದಾರೆ. ಸೊ ಹಾಸ್ಪಿಟಲ್ ಕರೋಣ ಏನ್ ಮಾಡ್ತಾರೆ, ಪೋಸ್ಟ್ಮಾರ್ಟಮ್ ಏನಕ್ಕೆ ಮಾಡ್ತಾರೆ, ಯಾವ ಕಾರಣದಿಂದ ಇವ್ರು ತೀರ್ಕೊಂಡಿದ್ದಾರೆ. ಅದೇ ತರ ನಾವು IT ಕೂಡ ನಾವು ಡಿಜಿಟಲ್ ಫೋರೆನ್ಸಿಕ್ಸ್ ಅಂತ ಕರಿತೀವಿ. ದ ಸೇಮ್ ವೇ ವಿ ಡೂ ದ ಡಿಜಿಟಲ್ ಫೋರೆನ್ಸಿಕ್ಸ್ ಇನ್ IT ಆಲ್ಸೋ.
1: ಓಕೆ, ಸೊ ಈ ಡಿಜಿಟಲ್ ಫೋರೆನ್ಸಿಕ್ಸ್ ಆಗಿರ್ಬೋದು ಅಥವಾ SOC ಅಂತ ಹೇಳಿದ್ರೆ ಸೆಕ್ಯೂರಿಟಿ ಆಪರೇಷನ್ ಸೆಂಟರ್, ಎಥಿಕಲ್ ಹ್ಯಾಕಿಂಗ್, ಇವೆಲ್ಲ ಡಿಫ್ರೆಂಟ್ ಡೊಮೇನ್ಸ್ ಇನ್ ಸೈಬರ್ ಸೆಕ್ಯೂರಿಟಿ.
0: ಹೌದು ಮೇಡಮ್,
1: ಈ ಎಲ್ಲಾ ಡೊಮೇನ್ಸ್ ಗಳನ್ನ ವಿದ್ಯಾರ್ಥಿಗಳು ಟ್ರೈ ಮಾಡಬಹುದು.
0: ಹೌದು ಮೇಡಮ್,
1: ಯಾವ್ದಾದ್ರು ಒಂದು ಫೀಲ್ಡ್ ನ ಆಯ್ಕೆ ಮಾಡಿಕೊಂಡು ಅವ್ರು ಅದರಲ್ಲಿ ನಾಲೆಜ್ ಪಡ್ಕೊಂಡು ಅದ್ರ ಮೇಲೆ ಇರುವಂತಹ ಸರ್ಟಿಫಿಕೇಶನ್ಸ್ ಗಳನ್ನ ಮಾಡಿಕೊಂಡು.
0: ಮೇಡಮ್, ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತ ಏನನ್ಬೋದು ನಾವು, ಅವ್ರಿಗೆ ಯಾವ್ದ್ರ ಮೇಲೆ ಕಾನ್ಫಿಡೆನ್ಸ್ ಇದೆ. ಆಯ್ಕೆ ಮಾಡ್ಕೊಳ್ಳೋದು ಈಸಿ. ಈಗ ಒಬ್ಬೊಬ್ರು ಹೇಳ್ತಾರೆ ನಾನು ಎಥಿಕಲ್ ಹ್ಯಾಕಿಂಗ್ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು, ಬಟ್ ಅದ್ ಮಾಡೋದಕ್ಕೆ ಲೀಗಲಿ ಅವ್ರು ಸರ್ಟಿಫೈಡ್ ಆಗಿರ್ಬೇಕು.
1: ಎಥಿಕಲ್ ಹ್ಯಾಕಿಂಗ್ ಎಲ್ಲರೂ ಮಾಡ್ಲಿಕ್ಕೆ ಆಗಲ್ಲ.
0: ಲೀಗಲಿ ಅವ್ರು ಸರ್ಟಿಫೈಡ್ ಆಗಿರ್ಬೇಕು. ಏನೇ ತೊಂದ್ರೆ ಅನ್ನೋ ಹೀಸ್ ಲಯಬಲ್.
1: ಕಂಪನಿಗಳು ಎಥಿಕಲ್ ಹ್ಯಾಕರ್ಸ್ ಅಂತ ರೆಕ್ರೂಟ್ ಮಾಡ್ಕೊಂತಾರಲ್ವಾ?
0: ಹೌದು ಮೇಡಮ್,
1: ಕಂಪನಿಗಳಿಗೆ ಅವರು ಬೇಕಾಗತ್ತೆ ಎಥಿಕಲ್ ಹ್ಯಾಕರ್ಸ್.
0: ಮೇಡಮ್, ಈಗ ಕಂಪನಿಗಳಂತ ಮಾತಾಡಕ್ ಹೋದಾಗ ಎಥಿಕಲ್ ಹ್ಯಾಕರ್ಸ್ ಅವ್ರು ಏನಕ್ಕೆ ತಗೊಳ್ತಾರೆ ಅಂದ್ರೆ, ಅವ್ರದ್ದು ಡಾಟಾ ಏನು ಲೂಸ್ ಆಗದೆ, ಲೂಸ್ ಆದ್ರೆ ಹೇಗ್ ಲೂಸ್ ಆಯ್ತು ಅಂತ ನಾನು ಸೇಫ್ ಮಾಡ್ಕೊಳ್ಳೋದು ಎಥಿಕಲ್ ಹ್ಯಾಕರ್ ತಗೊಳ್ತಾರೆ. ಬಟ್ ಕಂಪನಿ ಅವರು ದೇ ಆರ್ ಲಯಬಲ್ ಟು ಟೇಕ್ ಆರ್ ಎಂಪ್ಲಾಯ್ ಅನ್ ಎಥಿಕಲ್ ಹ್ಯಾಕರ್, ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಕಂಪನಿ ಇಸ್ ಲಯಬಲ್.
1: ಸೊ ಹಾಗಾಗಿ ಇದು ಕೂಡ ಒಂದು ಜಾಬ್ ಪ್ರೊಫೈಲ್, ಎಥಿಕಲ್ ಹ್ಯಾಕರ್ಸ್ ಕೂಡ ಒಂದು ಜಾಬ್ ಪ್ರೊಫೈಲ್. ಸೊ ಇದಲ್ದೇನೆ ಬೇರೆ ಯಾವ್ಯಾವ ರೀತಿಯಾದಂತಹ ಜಾಬ್ಸ್, ರೋಲ್ಸ್, ರೆಸ್ಪಾನ್ಸಿಬಿಲಿಟೀಸ್ ಸೆಕ್ಯೂರಿಟಿ ಪ್ರೊಫೆಷನಲ್ಸ್ ಗಳಿಗಿರುತ್ತೆ ಅಂತ?
0: ಮೇಡಮ್, ಈಗ ಕ್ಲೌಡ್ ಸೆಕ್ಯೂರಿಟಿ ಅಂತ ಅಂದಿದೆ, ಈಗ ನಾವು ಕ್ಲೌಡ್ ಸೆಕ್ಯೂರಿಟಿ ಅಂತ ಮಾತಾಡೋದಾಗ ಏನಾಗುತ್ತೆ, ಈಗ ಎಲ್ಲಾರು ಏನ್ ಮಾಡ್ತಾ ಇದ್ರೆ, ಇನ್ಬಿಲ್ಟ್ ಸರ್ವರ್ಸ್ ಇಟ್ಕೊಳ್ತಾ ಇಲ್ಲ, ಎಲ್ಲರೂ ಈಗ ಕ್ಲೌಡ್ ಕೊಟ್ಬಿಡ್ತಾ ಇದ್ರೆ. ಕ್ಲೌಡ್ ಇಸ್ ಅ ಸ್ಪೇಸ್ ವೇರ್ ಎಲ್ಲಾ ಡಿವೈಸಸ್ ಆಗ್ಲಿ ಅವ್ರು ಮೇಂಟೈನ್ ಮಾಡ್ತಾರೆ.
1: ಅದು ಸೆಕ್ಯೂರ್ ಆಗಿರುತ್ತೆ ಅಂತ ಹೇಳ್ತೀರಾ?
0: ಅದು ಸೆಕ್ಯೂರ್ ಆಗಿರುತ್ತೆ ಮೇಡಮ್, ಎನಿಥಿಂಗ್ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ದೇ ಆರ್ ಲಯಬಲ್. ಸೊ ಅದನ್ನ ಒಂದು ಅಗ್ರಿಮೆಂಟ್ ಆಗುತ್ತೆ, ಇದರಲ್ಲಿ ನಾವು ಎಷ್ಟು ಪರ್ಸೆಂಟ್ ನಾವು ಅದನ್ನ ಹ್ಯಾಂಡಲ್ ಮಾಡ್ತೀವಿ, ನೀವು ಎಷ್ಟು ಪರ್ಸೆಂಟ್ ಹ್ಯಾಂಡಲ್ ಮಾಡ್ತೀರಾ ಅಂತಂದ್ರೆ ಒಂದು ಅಗ್ರಿಮೆಂಟ್ ಆಗುತ್ತೆ. ಅದು ಬಿಟ್ಟು ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್, ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್ ಅಂತ ಮಾತಾಡಿದಾಗ ಏನಾಗುತ್ತೆ, ನಿಮ್ದು ಬೇಸ್, ನಿಮ್ದು ಕಂಪ್ಯೂಟರ್ ಹೇಗೆ ಡಿಸೈನ್ ಆಗುತ್ತೆ, ಡಿಸೈನ್ ಆಗಿ ನೆಟ್ವರ್ಕ್ ಹೇಗೆ ಬಿಲ್ಡ್ ಮಾಡ್ತೀರಾ, ಅದನ್ನ ಸೆಕ್ಯೂರ್ಡ್ ಆಗಿ ಇಟ್ಕೊಳ್ಳೋದು ನಾವು ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್ ಅಂತ ಕರಿತೀವಿ. ಈ ಪ್ರೊಫೈಲ್ಸ್ ಗಳು ಆಪ್ಟ್ ಮಾಡಬಹುದು,
1: ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್ಸ್,
0: ಕ್ಲೌಡ್ ಕ್ಲೌಡ್ ಸೆಕ್ಯೂರಿಟಿ, ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್ಸ್, ಮತ್ತೆ ಅಪ್ಲಿಕೇಶನ್ ಸೆಕ್ಯೂರಿಟಿ. ಅಪ್ಲಿಕೇಶನ್ ಸೆಕ್ಯೂರಿಟಿ ಅನ್ನೋ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಒಂದು ABC ಕಂಪನಿ ಬಂದು ಒಂದು ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ತಾರೆ, ಕ್ರಿಯೇಟ್ ಮಾಡಿದ ತಕ್ಷಣ ನಾವು ಹೇಳೋಕ್ಕಾಗಲ್ಲ ಅದು ಸೆಕ್ಯೂರ್ಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಡಿಪ್ಲಾಯ್ ಮಾಡಿದಾಗಲೇ ನಮ್ಗೆ ಗೊತ್ತಾಗೋದು ಅದು ಎಷ್ಟು ಸೆಕ್ಯೂರ್ಡ್ ಇದೆ, ಅದು ಎಷ್ಟು ಸೆಕ್ಯೂರ್ಡ್ ಇಲ್ಲ ಅಂತ. ಅದನ್ನ ಮೇಂಟೈನ್ ಮಾಡ್ಕೊಳ್ಳೋಕೆ ನಾವು ಅವ್ರನ್ನ ಅಪ್ಲಿಕೇಶನ್ ಸೆಕ್ಯೂರಿಟಿ ಅಂತ ಕರಿತೀವಿ ಮೇಡಮ್ ಅವ್ರನ್ನ.
1: ಸರ್, ಈಗ ಸೈಬರ್ ಸೆಕ್ಯೂರಿಟಿ ಪ್ರೊಫೆಷನಲ್ಸ್ ಆಗಬೇಕು ಅಂದ್ರೆ ಯಾವೆಲ್ಲ ಸೆಕ್ಟರ್ಸ್ ಗಳಲ್ಲಿ ಜಾಬ್ಸ್ ನ ಕಂಡ್ಕೋಬಹುದು? ಪ್ರೈವೇಟ್ ಸೆಕ್ಟರ್ಸ್, ಪಬ್ಲಿಕ್ ಸೆಕ್ಟರ್ಸ್, ಅಥವಾ ಈವನ್ ಸ್ಟಾರ್ಟ್ಅಪ್ಸ್ ಆಗಿರಬಹುದು, ಎಲ್ಲಿ ನಿಮಗೆ ಅವಕಾಶಗಳು ಜಾಸ್ತಿ ಇದೆ ಅಂತ ಅನ್ಸುತ್ತೆ?
0: ಮೇಡಮ್, ಈಗ ಆಲ್ಮೋಸ್ಟ್ ಎಲ್ಲಾ ಸೆಗ್ಮೆಂಟ್ ಅಲ್ಲೂ ಅವಕಾಶ ಇದ್ದೇ ಇದೆ, ಯಾಕಂದ್ರೆ ಎಲ್ಲಾ ಸೆಗ್ಮೆಂಟ್ ಅಲ್ಲೂ ಮೇನ್ ಏನಂದ್ರೆ ಡಾಟಾ. ಈಗ ಡಾಟಾ ಎಲ್ಲೆಲ್ಲ ಸೇವ್ ಆಗುತ್ತೆ ಅದನ್ನ ಸೆಕ್ಯೂರ್ ಮಾಡಿಟ್ಕೊಳ್ಳಕ್ಕೆ ಬೇಕೇ ಬೇಕು. ಸೊ ಗೌರ್ಮೆಂಟ್ ಸೆಕ್ಟರ್ಸ್ ಆಗ್ಲಿ, ಪ್ರೈವೇಟ್ ಸೆಕ್ಟರ್ಸ್ ಆಗ್ಲಿ, ಬ್ಯಾಂಕಿಂಗ್ ಆಗ್ಲಿ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಐಟಿ ಸೆಕ್ಟರ್ಸ್, ಎಲ್ಲಾ ಕಡೆಗೂ ಸೈಬರ್ ಸೆಕ್ಯೂರಿಟಿ ಇಸ್ ಇನ್ ಅ ವೆರಿ ಬ್ಯಾಡ್ ಸ್ಟೇಟ್ ನೀಡೆಡ್ ಮೇಡಮ್.
1: ಸರ್, ಈಗ ನಿಮ್ದೇ ಒಂದು ಉದಾಹರಣೆ ತಗೊಳ್ಳೋದಾದ್ರೆ, ನೀವು ಸೈಬರ್ ಸೆಕ್ಯೂರಿಟಿ ಸ್ಪೇಸ್ ಗೆ ಬರ್ಬೇಕಂತಂದ್ರೆ ಏನೆಲ್ಲ ಸರ್ಟಿಫಿಕೇಶನ್ಸ್ ಗಳನ್ನ ಮಾಡ್ಕೊಂಡ್ರಿ, ಯಾವೆಲ್ಲ ಕೋರ್ಸಸ್ಗಳನ್ನ ಮಾಡ್ಕೊಂಡ್ರಿ, ಇದ್ರ ಬಗ್ಗೆ ಮಾಹಿತಿಯನ್ನ ನೀಡ್ಲಿಕ್ಕಾಗತ್ತಾ?
0: ಮೇಡಮ್, ನಾನು 2021 ನಲ್ಲಿ ನನ್ನ ಸೈಬರ್ ಸೆಕ್ಯೂರಿಟಿ ಜರ್ನಿ ಸ್ಟಾರ್ಟ್ ಮಾಡಿದೆ ಮೇಡಮ್. ಸ್ಟಾರ್ಟ್ ಮಾಡಿ ನಾನು ಫಸ್ಟ್ ಬಂದು ಬೇಸಿಕ್ ಸೈಬರ್ ಸೆಕ್ಯೂರಿಟಿ ಕಲ್ತ್ಕೊಂಡ್ಮೇಲೆ ನಾನು ಲಿನೆಕ್ಸ್ ಮಾಡಿದೆ, ಲಿನೆಕ್ಸ್ ಮಾಡಿ ನಾನು ಮೈಕ್ರೋಸಾಫ್ಟ್ ಕಂಪ್ಲೀಟ್ ಮಾಡಿಕೊಂಡೆ, ಆಮೇಲೆ ನೆಕ್ಸ್ಟ್ ನಂದು CCNA ಮಾಡಿಕೊಂಡೆ. ಇದಾದ್ಮೇಲೆ ಬಂದು ನಾನು ಇಂಟರ್ನ್ಶಿಪ್ ಮಾಡಿಕೊಂಡೆ ಮೇಡಮ್.
1: ಎಲ್ಲಿ ಮಾಡಿದ್ರಿ ಸರ್?
0: ಇಂಟರ್ನ್ಶಿಪ್ ಬಂದು ನಾನು ಚೆನ್ನೈ ಆನ್ಲೈನ್ ಕೋರ್ಸ್ ಅಲ್ಲಿ ಚೆನ್ನೈಯಲ್ಲಿ ಮಾಡಿಕೊಂಡೆ, ರೆಡ್ ಟೀಮಿಂಗು ಮತ್ತೆ ಬ್ಲೂ ಟೀಮಿಂಗು. ನಾವು ರೆಡ್ ಟೀಮಿಂಗ್ ಮತ್ತೆ ಬ್ಲೂ ಟೀಮಿಂಗ್ ಏನು ಕರಿತೀವಿ ಅಂದ್ರೆ, ರೆಡ್ ಟೀಮಿಂಗ್ ಅಂದ್ರೆ ಇಟ್ ಇಸ್ ಅ ರೆಡ್ ಫ್ಲಾಗ್ ಫಾರ್ ಎಥಿಕಲ್ ಹ್ಯಾಕರ್, ಬ್ಲೂ ಟೀಮಿಂಗ್ ಅಂದ್ರೆ ಬ್ಲೂ ಇಸ್ ಅ ಸಾಫ್ಟ್ ಕಲರ್, ಸೊ ಇಟ್ ಇಸ್ ಕಾಲ್ಡ್ ಅ ಸೆಕ್ಯೂರಿಟಿ ಆಪರೇಷನ್ ಸೆಂಟರ್. ಸೊ ಇದೆರಡು ಕಂಟಿನ್ಯೂ ಮಾಡಿ ನಾನು ಕಂಪ್ಲೀಟ್ ಮಾಡಿಕೊಂಡು ನನ್ನ ಓನ್ ಇನ್ಸ್ಟಿಟ್ಯೂಟ್ ಶುರು ಮಾಡಿ ನಾನು ಬಂದು ಈಗ ಬ್ಯಾಂಕಿಂಗ್ ಆಡಿಟ್ಸ್ ಆಗಲಿ, ಸಣ್ಣ ಪುಟ್ಟ ಸ್ಟಾರ್ಟ್ಅಪ್ ಯೂನಿಟ್ಸ್ಗೆ ನಾನು ಆಡಿಟ್ಸ್ ಮಾಡ್ತೇನೆ.
1: ಹೇಗಿರುತ್ತೆ ಸರ್ ನಿಮ್ಮ ಕೆಲಸ ಆಡಿಟಿಂಗ್ ಅಂತ ಹೇಳಿದ್ರೆ ಏನೆಲ್ಲ ಮಾಡ್ತೀರಿ? ಈಗ ಒಂದು ಉದಾಹರಣೆ ತಗೊಳ್ಳೋದಾದ್ರೆ ಬ್ಯಾಂಕ್ ಸಿಸ್ಟಮ್ ಅಂತ ತಗೊಳ್ಳೋಣ. ಸೊ ಬ್ಯಾಂಕ್ ಸಿಸ್ಟಮ್ ಅಲ್ಲಿ ನಿಮ್ಮ ಆಡಿಟ್ ಹೇಗಿರುತ್ತೆ, ಏನೆಲ್ಲ ನೀವು ಚೆಕ್ ಮಾಡ್ತೀರಾ, ಅದ್ರ ಬಗ್ಗೆ ಹೇಳಿ.
0: ಈಗ ಬ್ಯಾಂಕ್ ಸಿಸ್ಟಮ್ ಅಂತ ನಾವು ತಗೊಳಕ್ ಹೋದಾಗ ನಾವು ಬೇಸಿಕ್ ಸ್ಟೆಪ್ ಇಂದ ಶುರು ಮಾಡ್ತೀವಿ ಮೇಡಮ್. ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಇನ್ಫ್ರಾಸ್ಟ್ರಕ್ಚರ್ ಕನೆಕ್ಷನ್ ಕರೆಕ್ಟ್ ಆಗಿದೆಯಾ, ಸೆಟಪ್ ಕರೆಕ್ಟ್ ಆಗಿದೆಯಾ, ಅದಾದ್ಮೇಲೆ ಬಂದು ವಲ್ನರಬಿಲಿಟಿ ಟೆಸ್ಟಿಂಗ್ ಮಾಡ್ತೀವಿ. ವಲ್ನರಬಿಲಿಟಿ ಟೆಸ್ಟಿಂಗ್ ಅಂದ್ರೆ ಏನು ಅಂತ ಅಂದ್ರೆ, ಎಷ್ಟು ಲೂಪ್ ಹೋಲ್ಸ್ ಇದೆ ಒಂದು ಸಿಸ್ಟಮ್ ಅಲ್ಲಿ. ಈಗ ಒಂದು ಮೇನ್ ಫಾರ್ ಎಕ್ಸಾಂಪಲ್ ಒಂದು ಒಂದು 10 ಸಿಸ್ಟಮ್ ಇದೆ, 10 ಸಿಸ್ಟಮ್ ಅಲ್ಲಿ ಒಂದು 6 ಸಿಸ್ಟಮ್ 7 ಸಿಸ್ಟಮ್ ಕರೆಕ್ಟ್ ಆಗಿರ್ಬೋದು, ಇನ್ನ 3 ಸಿಸ್ಟಮ್ ಒಂದು ವೀಕ್ ಆಗಿರುತ್ತೆ.
1: ಹೇಗೆ ಚೆಕ್ ಮಾಡ್ತೀರಾ ಅದನ್ನ?
0: ನಾವು ಟೂ ನೆಸೆಸ್ ಟೂಲ್ ಅಂತ ಯೂಸ್ ಮಾಡ್ತೀವಿ, ಟೂಲ್ ಯೂಸ್ ಮಾಡಿ ನಾವು ಅದರಲ್ಲಿ ರಿಪೋರ್ಟ್ ಜನರೇಟ್ ಮಾಡಿ, ಆ ರಿಪೋರ್ಟ್ ಜನರೇಟ್ ಮಾಡಿದಾಗ ಈಚ್ ಅಂಡ್ ಎವ್ರಿಥಿಂಗ್, ನಿಮ್ದು ಆಪರೇಟಿಂಗ್ ಸಿಸ್ಟಮ್ ವಲ್ನರಬಲ್ ಆಗಿದ್ಯಾ, ಇಲ್ಲ ಅಂದ್ರೆ ಅಪ್ಗ್ರೇಡೇಷನ್ ಬೇಕಾ, ನಿಮ್ TLS ಸರ್ಟಿಫಿಕೇಟ್, SSL ಸರ್ಟಿಫಿಕೇಟ್ಸ್ ಅದೆಲ್ಲ ಅಪ್ಗ್ರೇಡ್ ಆಗಿದ್ಯಾ, ಅದ್ ಬಿಟ್ಟು ನಿಮ್ದು ಪೆನಿಟ್ರೇಷನ್ ಟೆಸ್ಟಿಂಗ್ ಮಾಡಿದಾಗ ನಿಮ್ ಸಿಸ್ಟಮ್ಸ್ ಅಲ್ಲಿ ಯಾರಾದ್ರೂ ಎಂಟ್ರಿ ಮಾಡೋದಕ್ಕೆ ಏನೇನು ಲೂಪ್ ಹೋಲ್ಸ್ ಇದೆ, ಎಷ್ಟು ಪೋರ್ಟ್ಸ್ ಓಪನ್ ಆಗಿದೆ, ಯಾವ ಪೋರ್ಟ್ ನ ನಾವು ಕ್ಲೋಸ್ ಮಾಡಬೇಕು, ಅಂಡ್ ಈಚ್ ಅಂಡ್ ಎವ್ರಿಥಿಂಗ್ ಚೆಕ್ ಮಾಡ್ತೀವಿ. ಅಂಡ್ ಮೇನ್ ಥಿಂಗ್ ಬಂದು ಪಾಸ್ವರ್ಡ್ಸ್. ಈಗ ನಮ್ಮ ಪಾಸ್ವರ್ಡ್ ಅಂದಿದ ತಕ್ಷಣ ಜನರಲ್ ಆಗಿ ಏನ್ ಮಾಡ್ತೀವಿ, ಈಗ ಯಾರೇ ಆಗ್ಲಿ ಪಾಸ್ವರ್ಡ್ ಅಂದ್ರೆ 4-digit ಪಾಸ್ವರ್ಡ್, ಅವ್ರ ಇಯರ್ ಆಫ್ ಬರ್ತ್ ಹಾಕೊಂಡ್ರೆ ಅದು ಈಸಿ, ಎಲ್ರಿಗೂ ಕಂಡು ಈಸಿ ಆಗಿ ಹೋಗುತ್ತೆ. ಅದನ್ನ ನಾವು ಕಾಂಪ್ಲೆಕ್ಸ್ ಪಾಸ್ವರ್ಡ್ ನ ಸೆಟ್ ಮಾಡಿ ಅಂತ ಹೇಳ್ತೀವಿ. ಕಾಂಪ್ಲೆಕ್ಸ್ ಪಾಸ್ವರ್ಡ್ ಅಂತಂದ್ರೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರಬೇಕು, ಒಂದು ಕ್ಯಾಪಿಟಲ್ ಇರಬೇಕು, ಸ್ಮಾಲ್ ಲೆಟರ್ಸ್ ಇರಬೇಕು, ವಿಚ್ ಇಸ್ ನಾಟ್ ಐಡೆಂಟಿಫೈಡ್, ಯಾರನ್ನು ಅದನ್ನ ಕಂಡುಹಿಡಿಯಕ್ಕಾಗಲ್ಲ, ಆತರ ಒಂದು ಪಾಸ್ವರ್ಡ್ ಇಟ್ಕೋಬಹುದು. ಈಗ ಜನರು ಹೇಳ್ಬೋದು, ಸರ್ ನಾವು ಆತರ ಪಾಸ್ವರ್ಡ್ಸ್ ಕ್ರಿಯೇಟ್ ಮಾಡೋ ನಾವು ಹೆಂಗ್ ಜ್ಞಾಪಕ ಇಟ್ಕೊಳ್ಳೋದ ಸರ್, ನಂದು ಎಷ್ಟೊಂದ ತರ ಏನೇನೋ ಓಡ್ತಾ ಅದು ಹೆಂಗ್ ಜ್ಞಾಪಕ ಇಟ್ಕೋಬೇಕು. ನಿಮ್ಮ ಸಿಸ್ಟಮ್ಗಳಾಗ್ಲಿ, ನಿಮ್ಮ ಮೊಬೈಲ್ ಆಗ್ಲಿ, ನೀವು ಸೇಫ್ ಮಾಡಿ ಇಟ್ಕೋಬೇಕು ಅಂದ್ರೆ ಇದ್ ಮಾಡಲೇಬೇಕು ಮೇಡಮ್. ಸೊ ಬ್ಯಾಂಕಿಂಗ್ ಸೆಕ್ಟರ್ಸ್ ಅಲ್ಲೂ ಕೂಡ ಇಷ್ಟೇ, ಬಿಕಾಸ್ ಏನಕ್ಕೆ ಒಂದೊಂದು ಸಿಸ್ಟಮ್ ಅಲ್ಲಿ ಈಗ ಒಬ್ಬರು ಒಂದೊಂದು ಆಕ್ಸಸ್ ಇರುತ್ತೆ. ಒಂದು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಕೊಡಿರ್ತಾರೆ. ಈಗ ಬ್ಯಾಂಕಿಂಗ್ ಅಲ್ಲಿ ಹೋದಾಗ ಏನಾಗುತ್ತೆ, ಒಬ್ರು ಕ್ಯಾಶಿಯರ್ ಇರ್ತಾರೆ, ಒಬ್ರು ಪಾಸ್ಬುಕ್ ಪ್ರಿಂಟರ್ ಇರ್ತಾರೆ, ಒಬ್ರು ನಿಮ್ದು NEFT ಆರ್ RTGS ಪಾಸ್ ಮಾಡೋರು ಇರ್ತಾರೆ. ಸೊ ಅವರು ಅದನ್ನ ಹೇಗೆ ಸೆಕ್ಯೂರ್ ಮಾಡುವ, ಅದಕ್ಕೆ
1: ಈ ಆಕ್ಸೆಸ್ ಮ್ಯಾಟ್ರಿಕ್ಸ್ ನೆಲ್ಲ ಯಾರು ಸೆಟ್ ಮಾಡಿರ್ತಾರೆ, ಅಂದ್ರೆ ನಿಮ್ಮ ಸಲಹೆ ಮೇರೆಗೆ ಅವರು ಅದನ್ನ ಸೆಟ್ ಮಾಡಿರ್ತಾರ ಅಥವಾ?
0: ಮೇಡಮ್, ಬ್ಯಾಂಕಿಂಗ್ ಆಪರೇಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಇದೆಲ್ಲ ಸೆಟಪ್ ಆಗಿರುತ್ತೆ. ಅಲ್ಲಿ ಒಬ್ರು ಐ ಟಿ ಅಡ್ಮಿನ್ ಇರ್ತಾರೆ, ಅವ್ರು ಅದನ್ನ ಮ್ಯಾನೇಜ್ ಮಾಡ್ತಾರೆ. ಬಟ್ ಈಗ ಬಂದು ಯಾವಾಗ RBI ಅವರು ಇಯರ್ಲಿ 2 ಆಡಿಟ್ಸ್ ಮಾಡಬೇಕು ಅಂದಾಗ ಈಗ ಒಂಚೂರು ಎಚ್ಚರಿಸ್ಕೊಳ್ತಾ ಇದ್ದಾರೆ.
1: ಸೊ ಇಯರ್ಲಿ 2 ಆಡಿಟ್ಸ್ ಮಾಡ್ತಾರೆ?
0: ಹೌದು ಮೇಡಮ್, ಇಯರ್ಲಿ 2 VAPT ಆಡಿಟ್ಸ್ ಮತ್ತೆ IS ಆಡಿಟ್ಸ್ ಮಾಡಲೇಬೇಕು. ಈ IS ಆಡಿಟ್ ಅಂದ್ರೆ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಆಡಿಟ್.
1: ಇದು ಮಾಡೋದೇನಕ್ಕೆ ಅಂತಂದ್ರೆ, ಏನಾದ್ರೂ ವಲ್ನರಬಿಲಿಟೀಸ್ ಇದೆಯಾ, ಲೂಪ್ ಹೋಲ್ಸ್ ಇದೆಯಾ ಅಂತ ಚೆಕ್ ಮಾಡಿ ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ.
0: ಹೌದು ಮೇಡಮ್. ಹೌ ಇಸ್ ಯುವರ್ ಇನ್ಫ್ರಾಸ್ಟ್ರಕ್ಚರ್? ಕಸ್ಟಮರ್ ಒಬ್ಬ ಒಳಗೆ ಬಂದಾಗ ಅವನಿಗೆ ನಂಬಿಕೆ ಇದೆಯಾ, ಇಲ್ಲಿ ನಂದ ಎಲ್ಲಾ ಡಾಟಾ ಸೇಫ್ ಆಗಿರುತ್ತೆ ಅಂತ ನಂಬಿಕೆ ಬರೋವರೆಗೂ ಅದನ್ನ ಇದ್ ಮಾಡ್ಬೇಕು.
1: ಈಗ ಏನೋ ಒಂದು ಲೂಪ್ ಹೋಲ್ಸ್ ಇತ್ತು, ಕರೆಕ್ಷನ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಇರುತ್ತೆ ಅವರಿಗೆ?
0: ಮೇಡಮ್, ಸರ್ಟನ್ ಕಂಪ್ಲೈನ್ಸಸ್ ಬಂದು ನಾವು ಟಾರ್ಗೆಟ್ ಕೊಡ್ತೀವಿ, 90 days ಟೈಮ್ ಕೊಡ್ತೀವಿ, ಅವ್ರ 30 days ಟೈಮ್ ಕೊಡ್ತೀವಿ, ಅವ್ರ 1 week ಕೊಡ್ತೀವಿ. ಸಿ, ಒಂದೊಂದು ಅಪ್ಗ್ರೇಡೇಷನ್ ಮಾಡ್ಬೇಕು ಅಂದ್ರೆ ಏನಾಗುತ್ತೆ, ನಿಮ್ ಬ್ಯಾಂಕ್ ಸರ್ವಿಸ್ ಸ್ಲೋ ಆಗ್ಲಿ ಆಗುತ್ತೆ. ಸೊ ಅದಕ್ಕೆ ಬಂದು ಲೀಪ್ ಟೈಮ್ ಅಂತ ಇರುತ್ತೆ. ಆ ಲೀಪ್ ಟೈಮ್ ಅಲ್ಲಿ ಅಂದ್ರೆ ಯಾವ ಟೈಮ್ ಬ್ಯಾಂಕ್ ವರ್ಕಿಂಗ್ ಇರಲ್ಲ ಅವತ್ತನ್ನ ಸೆಟಪ್ ಮಾಡ್ಕೋಬೇಕು. ಎವ್ರಿಥಿಂಗ್ ಗೋಸ್ ಆನ್ ಫೈನಾನ್ಸ್.
1: ಇದ್ ಯಾವ ವಿಚಾರನೂ ಗ್ರಾಹಕರಿಗೆ ಗೊತ್ತೇ ಆಗೋದಿಲ್ಲ.
0: ಇಲ್ಲ ಮೇಡಮ್, ಮೆಸೇಜ್ ಬರುತ್ತೆ ನಿಮ್ಗೆ, ಈಗ ಬ್ಯಾಂಕ್ ಮೇಂಟೆನೆನ್ಸ್ ಅಲ್ಲಿ ಇದೆ ಅಂತ ಮೆಸೇಜ್ ಬರುತ್ತೆ. ಮೇಂಟೆನೆನ್ಸ್ ಕಾರಣ ಏನು, ಅವ್ರ ಸಿಸ್ಟಮ್ ನ ಅಪ್ಗ್ರೇಡೇಷನ್ ಮಾಡ್ತಾರೆ.
1: ಅವ್ರಿಗೆ ಏನ್ ಬೇಕು ಅಂತ ಹೇಳಿದ್ರೆ, ನನ್ನ ಡೇಟಾ ಸೇಫ್ ಆಗಿರ್ಬೇಕು.
0: ಹೌದು,
1: ನನ್ನ UPI ಪೇಮೆಂಟ್ಸ್ ಎಲ್ಲ ಸೇಫ್ ಆಗಿ ನಡಿಬೇಕು
0: ಅವ್ರಿಗೆ. ಸಿ, ನಾವು ಜನರ ಬಗ್ಗೆ ಮಾತಾಡೋದಾಗ ಏನಾಗುತ್ತೆ, ಅವ್ರಿಗೆ ಬರೀ ಏನಾಗುತ್ತೆ ಎಂಡ್ ಪಾಯಿಂಟ್ ಏನಂತ ಗೊತ್ತಿರುತ್ತೆ, ಬಟ್ ಇಂಟರ್ನಲ್ ಏನಂತ ಗೊತ್ತಿಲ್ಲ.
1: ಆದ್ರೆ ಈ ಇಂಟರ್ನಲಿ ಬ್ಯಾಕ್ಗ್ರೌಂಡ್ ಅಲ್ಲಿ ಇಷ್ಟೆಲ್ಲಾ ಸೈಬರ್ ಸೆಕ್ಯೂರಿಟಿ ಪ್ರೊಫೆಷನಲ್ಸ್ ಗಳು, ಆಡಿಟರ್ಸ್ ಗಳು, IT ಡಿಪಾರ್ಟ್ಮೆಂಟ್ ಗಳು ಈ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇರುತ್ತೆ.
0: ಹೌದು,
1: ಈ ಕ್ಷೇತ್ರದಲ್ಲಿ ತುಂಬಾ ಉದ್ಯೋಗಾವಕಾಶಗಳಿದೆ, ಯಾಕಂದ್ರೆ ಇಷ್ಟು ಕೆಲಸಗಳು ಬ್ಯಾಕ್ಗ್ರೌಂಡ್ ಅಲ್ಲಿ ನಡೀತಾ ಇದೆ ಅಂತ.
0: ಉದ್ಯೋಗಾವಕಾಶಕ್ಕೆ ನಿಮ್ಗೆ ಸ್ಟಾಪ್ ಇಲ್ಲ ಮೇಡಮ್ ಸೈಬರ್ ಸೆಕ್ಯೂರಿಟಿದಲ್ಲಿ. ನಿಮ್ಗೆ ಈಗಲೂ ಕೂಡ ಒಬ್ಬ ಒಳ್ಳೆ ಎಥಿಕಲ್ ಹ್ಯಾಕರ್ ಆಗ್ಲಿ, ಒಬ್ಬ ಒಳ್ಳೆ ಸಾಕ್ ಆಗ್ಲಿ, ಬಿಕಾಸ್ ಈಗಿನ ಮಾರ್ಕೆಟ್ ಟ್ರೆಂಡ್ ಅಲ್ಲಿ ಸಾಕ್ ಡಿಜಿಟಲ್ ಫಾರೆನ್ಸಿಕ್ಸ್ ಗೆ ಜಾಸ್ತಿ ಇಂಪಾರ್ಟೆನ್ಸ್ ಇದೆ.
1: ಸ್ಯಾಲರಿ ಪ್ಯಾಕೇಜ್ ಕೂಡ ತುಂಬಾ ಜಾಸ್ತಿ ಇದೆ ಅಂತ.
0: ಮೇಡಮ್, ಸ್ಯಾಲರಿ ಪ್ಯಾಕೇಜ್ ಅನ್ನ ಮಾತಾಡಿದಾಗ ಏನಾಗುತ್ತೆ, ಅವ್ರ ನಾಲೆಜ್ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ, ಅವ್ರ ವರ್ಕ್ ಹೇಗಿದೆ. ಈಗ ನಾವು ಹೇಳ್ಬೋದು ಎಕ್ಸ್ಪೀರಿಯನ್ಸ್ ಅವ್ರಿಗೆ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಈಗ ಒಬ್ಬ ಫ್ರೆಶರ್ ಕೂಡ ಎಕ್ಸ್ಪೀರಿಯನ್ಸ್ ಅವ್ರಿಗಿಂತ ಜಾಸ್ತಿ ನಾಲೆಜಬಲ್ ಇರ್ತಾರೆ. ಸೊ ಅದರಿಂದ ಸ್ಯಾಲರಿ ಅನ್ನೋದಕ್ಕಿಂತ ಅವ್ರ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಲ್ಲ.
1: ಈ ಕ್ಷೇತ್ರದಲ್ಲಿ ನಮಗೆ ಬರೀ ಥಿಯರಿ ನಾಲೆಜ್ ಸಾಕಾಗಲ್ಲ, ಬರೀ ಸರ್ಟಿಫಿಕೇಶನ್ ಇದ್ರೆ ಸಾಕಾಗಲ್ಲ,
0: ಪ್ರಾಕ್ಟಿಕಲ್ ನಾಲೆಜ್
1: ಇರಬೇಕು, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರಬೇಕು, ಒಂದಷ್ಟು ವರ್ಕ್ ಮಾಡಿರಬೇಕು, ಒಂದಷ್ಟು ತಿಳ್ಕೊಂಡಿರ್ಬೇಕು, ಹೊಸ ಹೊಸದೆಲ್ಲ ಏನೇನೆಲ್ಲ ನಡೀತಾ ಇದೆ ಈ ಫೀಲ್ಡ್ ಅಲ್ಲಿ ಅನ್ನೋದನ್ನೆಲ್ಲ ತಿಳ್ಕೊಂಡಿರ್ಬೇಕು.
0: ನೀವು ಹೊಸದಂತ ಮಾತಾಡಿದ್ರಲ್ಲ ಮೇಡಮ್, ಈಗ ಡೇ ಇನ್ ಅಂಡ್ ಡೇ ಔಟ್ ಎಷ್ಟು ನಿಮಗೆ ಸೈಬರ್ ನ್ಯೂಸಸ್ ಬರ್ತಾ ಇದೆ. ಸೊ ಅದನ್ನ ಬಂದು ಫಾಲೋ ಮಾಡಬೇಕು. ಈಗ ಅದನ್ನ ಫಾಲೋ ಮಾಡಿದಾಗ್ಲೇ ನಿಮ್ಗೆ ಗೊತ್ತಾಗ ಓಕೆ ಡೇ ಇನ್, ಯಾಕಂದ್ರೆ ನಿನ್ನೆ ಬಂದಿರೋ ಸೈಬರ್ ನ್ಯೂಸ್ ಇವತ್ತು ಬರಲ್ಲ, ನಿನ್ನೆ ಆಗಿರೋ ವೇ ಆಫ್ ಕಳ್ತಾನೆ ಇವತ್ತಾಗಲ್ಲ. ಸೊ ಅವರು ಮಾಡ್ರೇಟ್ ಆಗ್ತಾ ಇರ್ತಾರೆ.
1: ಆಗ್ಲಿ ಸರ್, ಇಷ್ಟೊತ್ತು ಬಹಳ ಚೆನ್ನಾಗಿ ಸೈಬರ್ ಸೆಕ್ಯೂರಿಟಿ ಕ್ಷೇತ್ರದಲ್ಲಿನ ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರಿ. ಕೇಳುಗರು ನಿಮ್ಗೆ ಸಂಪರ್ಕ ಮಾಡಿ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಬೇಕು ಅಂತಂದ್ರೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳಿ ಸರ್.
0: ಮೇಡಮ್, ನನ್ನ ಸಂಪರ್ಕ ಸಂಖ್ಯೆ ಬಂದು 9663050066.
1: ಮತ್ತೊಮ್ಮೆ ಹೇಳಿ,
0: 9663050066.
1: ತುಂಬಾ ಸಂತೋಷ ಸರ್, ತಮಗೆ ನಮ್ಮ ನಿಲಯದ ಪರವಾಗಿ ಮತ್ತು ಎಲ್ಲಾ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್.
0: ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
2: ಇದುವರೆಗೂ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಸೈಬರ್ ಸೆಕ್ಯುರಿಟಿ ಕ್ಷೇತ್ರದಲ್ಲಿನ ಉದ್ಯೋಗಾವಕಾಶಗಳು ಈ ಕುರಿತು ಮೈಸೂರಿನ ಸೈಬರ್ ಸೆಕ್ಯುರಿಟಿ ವಿಷಯ ತಜ್ಞರಾದ ಸತ್ಯನಾರಾಯಣ ಅಯ್ಯಂಗಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು BK ಸರಸ್ವತಿ. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು. ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಸಮಯವಾಗಿದೆ 5:55. ಸಂಜೆಯ ಪ್ರಸಾರ ಕಾರ್ಯಕ್ಕೆ ನಿಮ್ಮ ಬಾನುಲಿ ಸಖಿ ಕೀರ್ತಿ ಎಸ್ ಬೈಂದೂರು ಮಾಡುವ ಆತ್ಮೀಯ ನಮಸ್ಕಾರ.

0: Build a career that balances mind, body and future.
1: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mandapa, Mysuru. Call 9980841859.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
4: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ರಂಗಭೂಮಿ ಕಲಾವಿದೆ ಹಾಗೂ ಚಲನಚಿತ್ರ ನಟಿ ಮೈಸೂರಿನ ದಿಶಾ ರಮೇಶ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
5: ಅದಾದ್ಮೇಲೆ ಸೌರಭ್ ಕುಲಕರ್ಣಿ, ಅದೇ ಸಂಜೀವ್ ಕುಲಕರ್ಣಿ ಅವರ ಪುತ್ರ, ಅವರು ಒಂದು SLV ಸಿರಿಲ್ ಅಂಬೋದರ ವಿವಾಹ ಅಂತ ಒಂದು ಸಿನಿಮಾ ಮಾಡಿದ್ರು. ಅದು ಕೂಡ 25-30 ಡೇಸ್ ಕಂಪ್ಲೀಟ್ ಮಾಡ್ತು. ಅದು ಒಂದು ಕಮರ್ಷಿಯಲ್ ಎಂಟರ್ಟೈನರ್, ತುಂಬಾ ಚೆನ್ನಾಗಿತ್ತು. ಆ ಎಕ್ಸ್ಪೀರಿಯನ್ಸ್ ಕೂಡ ಸಖತ್ ಮಜಾ ಕೊಡ್ತು ನಂಗೆ.
6: ಕಣ್ಣು ಕಣ್ಣು ಮಾಡಿ ಮೀಟು,
7: ಜೋಡಿ ಆಯ್ತು, ಮನ್ಸಲೀಗ ಹಾಡು ಬೀಟು,
6: ಒಂದೇ ಆಯ್ತು ಪ್ರೀತಿಯನ್ನು ಸಣ್ಣ ಗೀಟು,
7: ದಾಟಿ ಆಯ್ತು ತಾಳಿ ಕಟ್ಟು ಟೈಮ್ ಆಯ್ತು.
4: ಕೇಳಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವ ಸೆಲೆಬ್ರಿಟಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
8: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಶ್ರೀನಗರ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
9: ಒಂದ್ಸಲ ಬಂಕಿಮಚಂದ್ರರು ತಮ್ಮ ಕೆಲಸದಿಂದ ರಜೆ ಪಡೆದು ತಮ್ಮ ಹಳ್ಳಿಯಾದ ಕಾಂದಾಲ್ಪಾಡೆಗೆ ರೈಲಿನಲ್ಲಿ ಹೋಗ್ತಾ ಇದ್ರಂತೆ. ಊರಿನ ಸದ್ದುಗದ್ದಲಗಳಿಂದ ರೈಲು ದೂರವಾದಾಗ ಅವರಿಗೆ ಒಂದು ದೃಶ್ಯ ಗೋಚರವಾಯಿತು.
8: ತಪ್ಪದೆ ಆಲಿಸಿ, ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
10: ಬೆಳಕಿಲ್ಲದೆ ಬದುಕಿಲ್ಲ,
11: ಮಣ್ಣಿಲ್ಲದೆ ಕಸುವಿಲ್ಲ,
10: ಜಲವಿಲ್ಲದೆ ಜೀವವಿಲ್ಲ,
11: ಹಸಿರಿಲ್ಲದೆ ಉಸಿರಿಲ್ಲ,
10: ಹರಿತಿಲ್ಲದೆ ಜಗತ್ತಿಲ್ಲ.
12: ಈ ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
11: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು.
10: ಸಸ್ಯ ವೈದ್ಯರ ಕಿವಿಮಾತು,
11: ಪ್ರಾಯೋಜಿತ ಬಾನುಲಿ ಸರಣಿ.
13: ಮರವಾಗೆಲೆವೋ ಜೀವವೇ ಮರವಾದು.
10: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10.
14: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ, ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
11: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
15: ಮರವನ್ನು ಪ್ರೀತಿಸುವೆ ನಾನು.
10: ತಪ್ಪದೆ ಆಲಿಸಿ,
11: ಸಸ್ಯ ವೈದ್ಯರ ಕಿವಿ ಮಾತು,
10: ಹರಿತೆ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 5:05. ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರಿಗೆಲ್ಲ ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ನೀವು ಇಷ್ಟಪಟ್ಟ ಕನ್ನಡ ಚಿತ್ರಗೀತೆಗಳನ್ನು ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಕೇಳುವುದಕ್ಕೆ ನೀವು ನಮಗೆ ವಾಟ್ಸಪ್ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480858523. ಮತ್ತೊಮ್ಮೆ ನಮ್ಮ ವಾಟ್ಸಪ್ ಸಂಖ್ಯೆ 9480858523. ಆರಂಭದಲ್ಲಿ ಕೇಳಿ ಮನಸ್ಸೆಲ್ಲ ನಿನ್ನೆ ಚಿತ್ರಕ್ಕಾಗಿ ನಂದಿತಾ ಹಾಗೂ ಅರ್ಚನಾ ಅವರು ಹಾಡಿರುವ ಗೀತೆ. ಬೇಲೂರು ರಾಮಮೂರ್ತಿ ಅವರ ಸಾಹಿತ್ಯಕ್ಕೆ ರವಿರಾಜ್ ಅವರ ಸಂಗೀತವಿದೆ.

ಬಹಳಷ್ಟು ಜನ ಸಂದೇಶವನ್ನ ಕಳಿಸ್ತಾ ಇದ್ದೀರಿ. ನೋಡೋಣ ಮೊದಲ ಸಂದೇಶವನ್ನ ಯಾರು ಎಲ್ಲಿಂದ ಯಾವ ಚಿತ್ರದ ಗೀತೆಗಾಗಿ ಕಳಿಸಿದ್ದಾರೆ ಅಂತ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ರಾಜೇಶ್ ಹಾಗೂ ಚಿತ್ರ ಅವರು ಯಜಮಾನ ಚಿತ್ರಕ್ಕಾಗಿ ಹಾಡಿರುವ ಗೀತೆಯನ್ನ ಪ್ರಸಾರ ಮಾಡಿ ಅಂತ. ಮೊದಲಿಗೆ ಮೈಸೂರಿನ ಜೆಪಿ ನಗರದಿಂದ ದೃಶಿತ್ ರಾಮ್, ದೀಪಶ್ರೀ, ಕುಮಾರ್, ವಿಧಾತ್ರಿ ಹಾಗೂ ಜಿ ಎಸ್ ಲಲಿತಾ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಕೆ ಕಲ್ಯಾಣವರ ಸಾಹಿತ್ಯ, ಸಂಗೀತ ರಾಜೇಶ್ ರಾಮನಾಥ್ ಅವರದು.

0: ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ MBCF ಹಾಗೂ ಕ್ರೆಡೈ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22ರಿಂದ 25ರವರೆಗೆ. ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಮೈಸೂರು.
1: ಪ್ಲಾಟಿನಂ ಸ್ಪಾನ್ಸರ್ಸ್
0: ಬಸವೇಶ್ವರ ಹೌಸಿಂಗ್ LLP,
1: ಹಸಿರು ಗ್ರೂಪ್,
0: ಭೀಮಾ ಪ್ರಾಪರ್ಟೀಸ್,
1: ಪ್ಯಾರಾಮೌಂಟ್,
0: ಜಿ ಸ್ಕ್ವೇರ್ ಗ್ರೂಪ್,
1: ಉಪ್ಕಾರ್ ವಿಂಟೇಜ್,
0: ಸಂಕಲ್ಪ್ ಹಾಗೂ ಆದರ್ಶ್ ಗ್ರೂಪ್ ಬೆಂಗಳೂರು.
1: ಗೋಲ್ಡ್ ಸ್ಪಾನ್ಸರ್ಸ್
0: ಮಾನಸಂ ಲಕ್ಸುರಿ ಸೀನಿಯರ್ ಲಿವಿಂಗ್,
1: ಈಗಲ್ ಬರ್ಗ್,
0: ಹೊರೈಸನ್ ಎಸ್ಟೇಟ್ಸ್,
1: ಸನ್ಪ್ಯೂರ್ ಹೋಮ್ಸ್,
0: ಗ್ರಾವಿಟಿ 1, ಶುಭಂ ಸಮೃದ್ಧಿ ಹಾಗೂ
1: ಲಿಶಿತಾ ಎಸ್ಟೇಟ್ಸ್.
0: ಸಿಲ್ವರ್ ಸ್ಪಾನ್ಸರ್ಸ್
1: ಮಾನಸ ಡೆವಲಪರ್ಸ್,
0: ರೈ ಎಸ್ಟೇಟ್ಸ್,
1: ಅಲಿಯನ್ಸ್ ಸ್ಕ್ವೇರ್ ಪ್ರಾಪರ್ಟೀಸ್
0: ಹಾಗೂ GSS ಪ್ರಾಜೆಕ್ಟ್ಸ್. ನಿಮ್ಮ ಸ್ಟಾಲ್ಗಳನ್ನ ಈಗಲೇ ಕಾಯ್ದಿರಿಸಿ, ಸಂಪರ್ಕಿಸಿ 9844272784 ಮತ್ತೊಂದು 9448061969.
2: ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು FM 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೇ ಕೇಳಿ, ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.
3: SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಮತ್ತೊಂದು ಗೀತೆ ದಿಗ್ಗಜರು ಚಿತ್ರದಿಂದ ಮೂಡಿ ಬರ್ತಾ ಇದೆ. ಸಾಹಿತ್ಯ ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ. ಗೀತೆಯನ್ನ ಮೆಚ್ಚಿ ಪ್ರಸಾರ ಮಾಡಿಯಂತ ಸಂದೇಶವನ್ನ ಕಳಿಸಿದ್ದಾರೆ ಮೈಸೂರಿನಿಂದ ಶಿವಕುಮಾರ್, ಪ್ರೀತಂ, ಗೋವಿಂದರಾವ್ ಹಾಗೂ ರವಿಕುಮಾರ್ ಅವರು.

ಮುಂದಿನ ಗೀತೆಯನ್ನ ಕೇಳುವ ಮುನ್ನ ಕಾಣೆಯಾದವರ ಬಗ್ಗೆ ಒಂದು ಪ್ರಕಟಣೆ. 74 ವರ್ಷದ ಸಿದ್ದಪ್ಪ ಎಂಬ ವ್ಯಕ್ತಿ ಮೇ ತಿಂಗಳ 18 ತಾರೀಖಿನಂದು ಮೈಸೂರು ಜಿಲ್ಲೆಯ ಬನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. 5.2 ಅಡಿ ಎತ್ತರವಿರುವ ಇವರ ಚಹರೆ ಹೀಗಿವೆ. ದುಂಡುಮುಖ, ಸಾಧಾರಣ ಮೈಕಟ್ಟು, ಕಪ್ಪು ಬಿಳಿ ಮಿಶ್ರಿತ ತಲೆಕೂದಲನ್ನು ಹೊಂದಿರುತ್ತಾರೆ. ಎಡಗೈನಲ್ಲಿ ಗಂಟು ಇರುತ್ತದೆ. ವ್ಯಕ್ತಿ ಕಾಣೆಯಾದಾಗ ಬಿಳಿ ಬಣ್ಣದ ಶರ್ಟ್ ಹಾಗೂ ಬಿಳಿ ಬಣ್ಣದ ಪಂಚೆಯನ್ನು ಧರಿಸಿರುತ್ತಾರೆ. ಈಗ ಹೇಳಿದ ಕಾಣೆಯಾದ ವ್ಯಕ್ತಿಯ ಸುಳಿವು ಸಿಕ್ಕಲ್ಲಿ ಬನ್ನೂರು ಪೊಲೀಸ್ ಠಾಣೆ ಅಥವಾ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಇನ್ನು ಮುಂದೆ ಕೇಳಿ ರಾಮನಾರಾಯಣ್ ಅವರ ಸಾಹಿತ್ಯವಿರುವ ಮುಸ್ಸಂಜೆ ಮಾತು ಚಿತ್ರದ ಗೀತೆಯನ್ನ ವಿ ಶ್ರೀಧರ್ ಅವರ ರಾಗ ಸಂಯೋಜನೆಗೆ ದನಿಗೂಡಿಸಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಗೀತೆಯನ್ನ ಅಪೇಕ್ಷೆಪಟ್ಟು ಸಂದೇಶವನ್ನ ಕಳಿಸಿದ್ದಾರೆ ವಿಜಯಶ್ರೀಪುರದಿಂದ ಸತ್ಯ, ಲಕ್ಷ್ಮೀ ಹಾಗೂ ಶಿವಮ್ಮ ಅವರು.

ಕೇಳುಗರೆ ಗಮನಿಸಿ, ಇದೊಂದು ಪ್ರಕಟಣೆ. ಮೈಸೂರು ನಗರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ 2 ಈಗಾಗಲೇ ಆರಂಭವಾಗಿದ್ದು ಮೇ 25ರವರೆಗೂ ನಡೆಯಲಿದೆ. ಪರೀಕ್ಷೆಗಳನ್ನು ಸುಸೂತ್ರವಾಗಿ ನಡೆಸುವ ಉದ್ದೇಶದಿಂದ ಪರೀಕ್ಷಾ ಕೇಂದ್ರದ ವ್ಯಾಪ್ತಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಪರೀಕ್ಷಾ ಕೇಂದ್ರದ 200 ಮೀಟರ್ ವ್ಯಾಪ್ತಿ ಪ್ರದೇಶದ ಸುತ್ತಲೂ ಪರೀಕ್ಷಾ ದಿನಗಳಂದು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಸೆಕ್ಷನ್ 163ರ ಅನ್ವಯ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಪರೀಕ್ಷಾ ಕೇಂದ್ರಗಳ ವಿವರ ಗಮನಿಸಿ ಮೆಜೆಸ್ಟಿಕ್ ಪ್ರೌಢಶಾಲೆ ಉದಯಗಿರಿ ಮೈಸೂರು, ಡಿ ಬನುಮಯ್ಯ ಬಾಲಕರ ಪ್ರೌಢಶಾಲೆ ನ್ಯೂ ಸಯ್ಯಾಜಿರಾವ್ ರಸ್ತೆ ಮೈಸೂರು ಹಾಗೂ ಶ್ರೀ ವಿದ್ಯಾಜ್ಯೋತಿ ಪ್ರೌಢಶಾಲೆ ನಾಡನಹಳ್ಳಿ ಮೈಸೂರು, ಈ ಪ್ರದೇಶದಲ್ಲಿ ಪರೀಕ್ಷಾರ್ಥಿಗಳು ಹಾಗೂ ಪರೀಕ್ಷಾ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಅನಧಿಕೃತ ವ್ಯಕ್ತಿಗಳು ಸಂಚರಿಸಬಾರದು ಮತ್ತು ಯಾರೂ ಆಕ್ಷೇಪಾರ್ಹ ವಸ್ತುಗಳನ್ನು ಒಯ್ಯಬಾರದು ಹಾಗೂ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತಲಿರುವ ಎಲ್ಲ ಜೆರಾಕ್ಸ್ ಸೈಬರ್ ಕೇಂದ್ರಗಳನ್ನು ಪರೀಕ್ಷಾ ಅವಧಿಯಲ್ಲಿ ಮುಚ್ಚುವಂತೆ ಪೊಲೀಸ್ ಆಯುಕ್ತರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಪ್ರಕಟಣೆ ಕೇಳಿದಿರಿ. ಸಮಯವಾಗಿದೆ 5:30. ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಕಥೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಕೋಟಿಗೊಬ್ಬ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆಎಸ್ ಚಿತ್ರ ಅವರು ಹಾಡಿರುವ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತವಿದೆ. ಗೀತೆಯನ್ನ ಮೆಚ್ಚಿ ಸಂದೇಶವನ್ನ ಕಳಿಸಿದ್ದಾರೆ ಮೈಸೂರು ಹೆಬ್ಬಾಳದಿಂದ ಅಮೂಲ್ಯ, ಚೈತ್ರ, ಲತಾ ಹಾಗೂ ದಿನೇಶ್ ಅವರು.

ಕಾರ್ಯಕ್ರಮದ ಕಡೆಯದಾಗಿ ನೀವೀಗ ಕೇಳುತ್ತಿರುವ ಗೀತೆ ಸವ್ಯಸಾಚಿ ಚಿತ್ರದ್ದು. ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು. ಹಂಸಲೇಖ ಅವರ ಸಾಹಿತ್ಯ ರಚನೆಗೆ ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲ. ಗೀತೆಯನ್ನ ಅಪೇಕ್ಷೆಪಟ್ಟು ಸಂದೇಶವನ್ನ ಕಳಿಸಿದ್ದಾರೆ ಶಕ್ತಿನಗರದಿಂದ ಹರ್ಷಿತಾ ಅವರು.

0: ಇದುವರೆಗೂ ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಬಹಳಷ್ಟು ಜನ ಅಪೇಕ್ಷೆ ಪಟ್ಟು ಸಂದೇಶವನ್ನ ಕಳಿಸಿದ್ದೀರಿ. ನೋಡೋಣ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ರು ಅಂತ. ನಂಜನಗೂಡು ತಾಲೂಕಿನಿಂದ ಜಯಮೂರ್ತಿ ಹಾಗೂ ಕುಟುಂಬದವರು, ಕಮಲಾ ಸಿದ್ದಾರ್ಥನಗರದಿಂದ, ಕೆಆರ್ಪೇಟೆಯಿಂದ ಸುಚಿತ್ರ, ಗುಂಡ್ಲುಪೇಟೆಯಿಂದ ಬಿ ರಂಗಸ್ವಾಮಿ ಹಾಗೂ ಕುಟುಂಬದವರು, ಬೆಲವತ್ತ ಗ್ರಾಮದಿಂದ ಲೋಕೇಶ್ ಆಚಾರ್ ಹಾಗೂ ಕುಟುಂಬದವರು, ಮಂಡ್ಯದಿಂದ ಸುಬ್ರಹ್ಮಣಿ, ಬಸರಾಳು ಹೋಬಳಿಯಿಂದ ಪದ್ಮದೇವಲಿಂಗೇಗೌಡ, ಮೈಸೂರಿನ ವಿಶ್ವೇಶ್ವರ ನಗರದಿಂದ ಇಂದ್ರಾಣಿ ಹಾಗೂ ಕುಟುಂಬದವರು, ಹೆಬ್ಬಾಳದಿಂದ ಮಾನಸ, ಲತಾ ಸುಹಾಸ್ ಹೊಸಕೋಟೆಯಿಂದ, ಸಿದ್ದಾರ್ಥ ಲೇಔಟ್ನಿಂದ ಆಶಾ, ಮೈಸೂರು ಅಗ್ರಹಾರದಿಂದ ಎಂಆರ್ ಶ್ರೀಕಂಠನ್, ಕೆಆರ್ಪೇಟೆಯಿಂದ ಡಾಕ್ಟರ್ ಪ್ರಸಾದ್, ಶ್ರೀನಿವಾಸ್ ಗೌಡ, ಶ್ರೀಕಾಂತ್ ಹಾಗೂ ಸತೀಶ್, ಒಂಟಿಕೊಪ್ಪಲಿನಿಂದ ಮಹೇಶ್ ಹಾಗೂ ಸ್ನೇಹಿತರು, ನಿಂಗಣ್ಣ ಹಾಗೂ ನಾಗಮ್ಮ ಕಡಕುಳದಿಂದ, ಯಲಹಂಕ ಉಪನಗರದಿಂದ ಎನ್ ಶ್ರೀಕಂಠ ಅವರು, ಗಣೇಶ್ ನಗರದಿಂದ ಭಾವಸಾರ ಚಂದ್ರಶೇಖರ ರಾಂಪುರೆ, ಲೀಲಾವತಿ ಶಿಲ್ಪಾ ಚಿರಂತ್ ಹಾಗೂ ಲಕ್ಷವರು. ಸಂದೇಶ ಕಳಿಸಿದ ಹಾಗೂ ಕಾರ್ಯಕ್ರಮ ಕೇಳಿದ ಎಲ್ಲ ಕೇಳುಗ ಬಂಧುಗಳಿಗೆ ಮತ್ತೊಮ್ಮೆ ಆತ್ಮೀಯ ನಮಸ್ಕಾರ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: Build a career that balances mind, body and future.
2: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university. SS Nagara, Banni Mantapa, Mysuru. Call 9980841859.
3: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
3: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಬೆಳಕಿಲ್ಲದೆ ಬದುಕಿಲ್ಲ,
6: ಮಣ್ಣಿಲ್ಲದೆ ಕಸುವಿಲ್ಲ,
5: ಜಲವಿಲ್ಲದೆ ಜೀವವಿಲ್ಲ,
6: ಹಸಿರಿಲ್ಲದೆ ಉಸಿರಿಲ್ಲ,
5: ಹರಿತಿಲ್ಲದೆ ಜಗತ್ತಿಲ್ಲ.
7: ಈ ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
6: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
5: ಸಸ್ಯವೈದ್ಯರ ಕಿವಿಮಾತು
6: ಪ್ರಾಯೋಜಿತ ಬಾನುಲಿ ಸರಣಿ.
8: ಮರವಾಗೆಲೆವೋ ಜೀವವೇ ಮರವಾಗು.
5: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
9: ಗಿಡ ಈ ಗಿಡ ಒಂದೊಂದು ಜೇಂಗೋಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
6: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
10: ಮರವನ್ನು ಪ್ರೀತಿಸುವೆ ನಾನು.
5: ತಪ್ಪದೆ ಆಲಿಸಿ
6: ಸಸ್ಯ ವೈದ್ಯರ ಕಿವಿ ಮಾತು
5: ಹರಿತೆ ಜಗತ್.

ಗಮನಿಸಿ, ಈ ಸಂಜೆ ಪ್ರಸಾರವಾಗುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ತೊಗರಿ ಬೇಸಾಯ ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಪಿ ಮಹದೇವು ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಕನ್ನಡದಲ್ಲಿ ಭಾಷಣ. ಶಿವಶರಣೆಯರ ವಚನಗಳಲ್ಲಿ ನಿಸರ್ಗ ರೂಪಕಗಳು ಈ ಕುರಿತು ಮಾತನಾಡುತ್ತಾರೆ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಸೀನಿಯರ್ ಫೆಲೋ ಡಾ ರಾಧಾಮಣಿ. FM 100.6 ಇದು ಆಕಾಶವಾಣಿ ಮೈಸೂರು. ಸಮಯವಾಗ್ತಾ ಇದೆ 5:45. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ಇಂದಿನ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಸುಂದರ್ ನಾಗ್ ಗಂಜೇಕರ್, ಪ್ರಾಧ್ಯಾಪಕರು, ಮನೋವೈದ್ಯಕೀಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟ್ರೆ.
3: ನಮಸ್ಕಾರ.
2: ಒಂದು ಕುಟುಂಬಕ್ಕೆ ಹೊಸದೊಂದು ಮಗು ಬರುತ್ತೆ ಅಂದ್ರೆ ಎಲ್ರಿಗೂ ಖುಷಿ. ಈ ಹಿಂದೆ ಕೂಸು ಹುಟ್ಟಕ್ ಮುಂಚೆನೆ ಗುಲಾವಿ ಹೊಲಿಸೋದು ಅಂತ ಹೇಳ್ತಾ ಇದ್ರು ಹಿರಿಯರು. ಮಗು ಬರೋಕ್ಕಿಂತ ಮುಂಚೆನೆ ಟೋಪಿ ಹಾಕೋದು, ಸ್ವೆಟರ್ ಹಾಕೋದು, ಸಾಕ್ಸ್ ಹಾಕೋದು ಇದೆಲ್ಲ ಹಿಂದೆ ಇತ್ತು. ಆದ್ರೆ ಈಗ ಹೊಸದಾಗಿ ಕುಟುಂಬಗಳು ಏನ್ ಮಾಡ್ತಾರೆ ಅಂದ್ರೆ ಮಗುವಿನ ರೂಮ್ ಹೇಗಿರ್ಬೇಕು, ಅದ್ರ ಕಲರ್ ಹೇಗಿರ್ಬೇಕು, ಅದ್ರಲ್ಲಿ ಆಟ ಸಾಮಾನುಗಳು ಏನಿರ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಮಗು ಬರೋದನ್ನೇ ಕಾತರದಿಂದ ಕಾಯ್ತಾ ಇರ್ತಾರೆ. ಗರ್ಭಿಣಿ ತಾಯಿಯ ಆರೈಕೆ ಅಂತೂ ಚೆನ್ನಾಗೇ ನಡೀತಾ ಇರುತ್ತೆ, ಆದ್ರೆ ಪ್ರಸವದ ನಂತರ ಮಗು ಕಡೆ ಗಮನ ಕೊಡ್ತಾ ಕೊಡ್ತಾ ಎಲ್ಲೋ ಬಾಣಂತಿಯನ್ನ ಮರ್ತು ಬಿಡ್ತಾರೇನೋ ಅಂತ ಅನ್ಸತ್ತೆ. ಹಾಗಾಗಿ ಮಾನಸಿಕ ಅನಾರೋಗ್ಯದ ಸ್ಥಿತಿಯನ್ನ ನಾವು ಹೆಚ್ಚು ಕಾಣ್ತಾ ಇದೀವಿ ಅಂತ ಅನ್ಸತ್ತೆ. ಹೇಳಿ, ವೈದ್ಯರಾಗಿ ನಿಮಗೆ ಏನ್ ಅನ್ಸತ್ತೆ, ಪ್ರಸವದ ನಂತರ ತಾಯಂದಿರು ಖಿನ್ನತೆಗೆ ಹೋಗೋದಿಕ್ಕೆ ಏನ್ ಕಾರಣ ಇರ್ಬೋದು ಡಾಕ್ಟ್ರೆ?
3: ವೈದ್ಯಕೀಯ ಕಾರಣಗಳು ಕೂಡ ಇದೆ, ಸಾಮಾಜಿಕ ಕಾರಣಗಳು ಕೂಡ ಇದೆ. ಇವಾಗ ವೈದ್ಯಕೀಯ ಕಾರಣಗಳು ಏನಪ್ಪ ಅಂದ್ರೆ, ಇವಾಗ ಪ್ರಸವ ನಂತರ ಪ್ಲಾಸೆಂಟಾ ಅನ್ನುವಂಥದ್ದು ಒಂದು ಆರ್ಗನ್ ಮಗುವಿನ ಜೊತೆ ನೆಕ್ಸ್ಟ್ ಅದು ಡಿಲಿವರಿ ಆಗುತ್ತೆ. ಸೊ ಅದು ಒಂಥರ ಹಾರ್ಮೋನ್ಗಳ ಒಂದು ಗಂಟಿದ ಹಾಗೆ ತಾಯಿಗೆ ಪ್ರೆಗ್ನೆನ್ಸಿನ ಮೇಂಟೈನ್ ಮಾಡಲಿಕ್ಕೆ ಆ ಒಂದು ಆರ್ಗನ್ ಇರುತ್ತೆ. ಅದು ಕೂಡ ಡಿಲಿವರಿ ಆದ್ಮೇಲೆ ಆ ಹಾರ್ಮೋನ್ಗಳ ಬಹಳಷ್ಟು ಹಾರ್ಮೋನ್ಗಳ ಅಂಶ ಡ್ರಾಸ್ಟಿಕ್ ಆಗಿ ತಗ್ಗೋಗ್ಬಿಡುತ್ತೆ, ಕುಸಿಯುತ್ತೆ. ಅದು ಆ ತಾಯಿನ ಕೆಲವೊಂದು ಮಾನಸಿಕ ಖಿನ್ನತೆಗೆ ಒಳಗಾಗುವಂಗೆ ಮಾಡುತ್ತೆ. ಅದು ಒಂದು ಅಂಶ. ಅದಲ್ದೇನೆ ನೀವು ಹೇಳಿರುವ ಹಾಗೆ ತಾಯಿ ಕಡೆ ಗಮನ ಕಡಿಮೆ ಆಗಿರ್ಬೋದು, ಅಥವಾ ಪದೇ ಪದೇ ಹಾಲು ಕುಡಿಸ್ತಾ ಇರಬೇಕು, ಅವಳು ನಿದ್ದೆ ಹಾಳಾಗುತ್ತೆ, ಅವಳು ನಿದ್ದೆ ಮಾಡಬೇಕು ಅಂತ ಹೇಳಿದ್ರೂ ಅವಳಿಗೆ ನಿದ್ದೆ ಮಾಡಲಿಕ್ಕೆ ಆಗ್ತಾ ಇರಲ್ಲ, ಆ ನಿದ್ರಾಹೀನತೆ ಅಂತ ನಾವೇನು ಹೇಳ್ತೇವೆ, ಅದು ಕೂಡ ಒಂದು ಪ್ರಮುಖವಾಗಿ ಬಯಾಲಾಜಿಕಲ್ ಕಾರಣಗಳು ಇರ್ತವೆ. ಅದ್ರ ಜೊತೆಗೆ ಇವಾಗ ಎಲ್ಲರ ಗಮನನೂ ಮಗು ಕಡೆ ಇರೋದ್ರಿಂದ ನನ್ನ ಬಗ್ಗೆ ಅಂದರೆ ನನಗೆ ಸಹಾಯ ಮಾಡಲ್ಲ ಮಗು ನೋಡ್ಕೊಳ್ಳಿಕ್ಕೆ, ಆ ಥರದ್ದು ಕೆಲವೊಂದ್ಸತಿ ಆಗಿದ್ದೇ ಹೋದಾದರೆ ಅದೂ ಕೂಡ ಕಾರಣಗಳಾಗ್ತವೆ. ಅದರಲ್ಲೂ ನಮ್ಮ ದೇಶದಲ್ಲಿ ಏನು ಗಂಡ್ಮಗು ಹೆಣ್ಮಗು ಅತ್ತೆ ಮಾವನ ಕಡೆಯಿಂದ ಗಂಡನ ಕಡೆಯಿಂದ ಒಂಥರ ಪ್ರೆಷರ್ ಬಂದಂಗೆ ಬರುತ್ತೆ, ಯಾಕೆ ಗಂಡ್ಮಗು ಹೊತ್ತಿಲ್ಲ. ಇದ್ರದ ಕಾರಣ ಅವಳು ಇಲ್ಲ ಅಂದ್ರೂ ಅವಳಿಗೆ ಒಂಥರ ಒತ್ತಡ ಹೇರ್ದಂಗೆ ಆಗುತ್ತೆ. ಇವೆಲ್ಲ ಸಾಮಾಜಿಕ ಕಾರಣಗಳು ಅವಳ ಮೇಲೆ ಒತ್ತಡನ ಬೀರಿ ಖಿನ್ನತೆಯನ್ನು ಉಂಟು ಮಾಡುವಂಗೆ ಮಾಡುತ್ತೆ.
2: ಇದರದ ಲಕ್ಷಣಗಳು ಔಟ್ಕಮ್ ಏನಾಗ್ಬೋದು, ಅವಳಿಗೆ ಈ ರೀತಿ ಒತ್ತಡ ಬಂದಾಗ ಯಾವ ತರ ರಿಯಾಕ್ಟ್ ಮಾಡ್ತಾರೆ?
3: ಖಿನ್ನತೆ ಕಾಯಿಲೆ ಲಕ್ಷಣಗಳನ್ನು

0: ಅಂತ ಹೇಳಿದ್ರೆ ಮೂರು ಮುಖ್ಯ ಲಕ್ಷಣಗಳು. ಯಾವುದೇ ಕೆಲಸ ಕಾರ್ಯದಲ್ಲಿ ಆಸಕ್ತಿ ಇಲ್ಲದೆ ಇರುವಂತದ್ದು, ಹೇಳಬೇಕು ಅಂದ್ರೆ ನೆಮ್ಮದಿ ಇಲ್ಲ ಅಂತ ಹೇಳುವಂಥದ್ದು, ಮೂರನೇದು ಆ ಎನರ್ಜಿ ಲೆವೆಲ್ ಒಂಥರ ಏನೋ ಕುಸಿದೋಗಿರುತ್ತೆ. ಈ ಮೂರು ಮುಖ್ಯ ಲಕ್ಷಣಗಳು ಅದರದ್ದು. ಅದ್ರ ಜೊತೆಗೆ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಅಳು ಬರುವಂತದ್ದು, ಕೋಪ ಮಾಡ್ಕೊಳ್ಳುವಂಥದ್ದು, ವಿನಾಕಾರಣ ನನಗೆ ಬೇಡ ಈ ಮಗು ಅನ್ನುವಂತ ಹೇಳುವಂಥದ್ದಾಗಿರ್ಬೋದು, ನಾನು ಬದುಕುದಿಲ್ಲ ಅಂತ ಹೇಳುವಂಥದ್ದಾಗಿರ್ಬೋದು, ಅಥವಾ ಇನ್ನೂ ಅದು ತೀವ್ರತೆ ಜಾಸ್ತಿ ಆಗ್ತಾ ಹೋದಂಗೆ ಅವ್ರ ಪ್ರಾಣಕ್ಕೆ ಅವ್ರ ಅಪಾಯ ಮಾಡ್ಕೊಳ್ಳುವಂತ ಸ್ಥಿತಿಗಳು ಕೂಡ ಬರ್ತವೆ. ಸೊ ಆ ರೀತಿ ಹೋಪ್ಲೆಸ್ನೆಸ್, ಹೆಲ್ಪ್ಲೆಸ್ನೆಸ್, ವರ್ತ್ಲೆಸ್ನೆಸ್ ಆ ರೀತಿ ಹೇಳ್ತೇವೆ ಆ ಪದಗಳನ್ನ. ಸೊ ಆ ರೀತಿ ಯೋಚನೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅವರಿಗೆ.
1: ಈ ರೀತಿಯ ಪ್ರಸವ ನಂತರದ ತಾಯಂದರಲ್ಲಿ ಉಂಟಾಗುವಂತಹ ಖಿನ್ನತೆಗಳು, ಈ ತರ ಲಕ್ಷಣಗಳು ಕಂಡು ಬಂದ್ರೆ ಯಾವ ರೀತಿ ನಮ್ಮ ಕುಟುಂಬದವರು ಅವರ ಜೊತೆ ಬೆರಿಬೇಕು ಅಥವಾ ಅವರನ್ನ ನೋಡ್ಕೊಳ್ಬೇಕು, ಎಲ್ಲಿ ಈ ಕುಟುಂಬ ವಿಫಲರಾಗ್ತಾ ಇದ್ದಾರೆ ಈ ತರದ ತಾಯಂದರನ್ನ ನೋಡ್ಕೊಳ್ಳೋದಿಕ್ಕೆ?
0: ಎಸ್ಪೆಷಲಿ ನಾವು ಪಟ್ಟಣದಲ್ಲಿ ನೋಡಿದ್ದೇವೆ, ಗಂಡ ಹೆಂಡತಿ ಮತ್ತೆ ಮಕ್ಕಳು ಅಷ್ಟೇ ಇರ್ತಾರೆ. ಅದೇ ಹಳ್ಳಿ ಕಡೆ ಹೇಳಿದ್ರೆ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅಂತ ಹೇಳ್ತೇವೆ. ಈ ಅವಿಭಾಜ್ಯ ಕುಟುಂಬ ಕೆಲವೊಂದ್ಸತಿ ಅವರಿಗೆ ಅದು ಒಂಥರ ಬಫರ್ ಕೊಡತ್ತೆ. ಇವಾಗ ಅವಳಿಗೆ ಮಗು ನೋಡ್ಕೊಳ್ಲಿಕ್ ಆಗ್ತಾ ಇಲ್ಲ ಅಂದ್ರೆ ಎಷ್ಟೋ ಜನ ಪಾರ್ಟ್ನ ತಗೊಳ್ಲಿಕ್ಕೆ ರೆಡಿ ಇರ್ತಾರೆ. ಬಟ್ ಇವಾಗ ಪಟ್ಟಣದಲ್ಲಿ ಹೇಗೆ ಗಂಡ ಹೆಂಡತಿ ಇಬ್ಬರೇ ಇದ್ರೆ ಗಂಡ ಕೆಲ್ಸಕ್ಕೆ ಹೋಗಿದಾನಂದ್ರೆ ಮತ್ತೆ ಯಾರು ಇರಲ್ಲ ಅಲ್ಲಿ ನೋಡ್ಕೊಳ್ಳಿಕ್ಕೆ, ಎಲ್ಲಾ ಕೆಲಸನೂ ಅವಳೇ ಮಾಡ್ಬೇಕು. ಒಂದಿನ ಎರಡು ದಿನ ಚೆನ್ನಾಗಿರುತ್ತೆ, ಬಟ್ ನಿರಂತರವಾಗಿ ಮಾಡಬೇಕು ಅಂದ್ರೆ ಅದು ಏನು ಬಿಡುವಿಲ್ದೇನೆ. ಸೊ ಆತರ ಇದ್ದಾಗ ಅವರಿಗೆ ಅದು ಒಂಥರ ಹೊರೆ ಅನ್ಸೆ ಅನ್ಸುತ್ತೆ, ಒತ್ತಡ ಅನ್ಸುತ್ತೆ, ಯಾರಾದ್ರೂ ಬೇಕು ಅಂತ ಅನ್ಸುತ್ತೆ.
1: ಆ ಒತ್ತಡ ಮಾನಸಿಕ ಅನಾರೋಗ್ಯಕ್ಕೆ ಕಾರಣವಾಗಬಹುದು, ಅದು ಕೂಡ ಆತರ ತಿರುವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀರಾ. ಇನ್ನು ಕೆಲವು ಬಾರಿ ಮಕ್ಕಳು ಬೆಳಗ್ಗೆ ಮಲಗಿರ್ತಾರೆ, ರಾತ್ರಿ ಅಳ್ತಾ ಇರ್ತಾರೆ, ರಾತ್ರಿ ಮಲಗಿರ್ತಾರೆ, ಬೆಳಗ್ಗೆ ಹೊತ್ತು ಅಳ್ತಾ ಇರ್ತಾರೆ. ಅಂದ್ರೆ ಒಂದೇ ರೀತಿಯಲ್ಲಿ ಇರಲ್ಲ ಮಗುವಿನ ನಿದ್ರೆ, ತಾಯಿಯ ನಿದ್ರೆಯಲ್ಲೂ ಏರುಪೇರನ್ನ ಕಾಣ್ತೀವಿ. ಸೊ ಈ ನಿದ್ರಾಹೀನತೆ ಆಗ್ಲೇ ಹೇಳ್ದ ಹಾಗೆ ಎಷ್ಟು ತೀವ್ರವಾಗಿ ಈ ಮಾನಸಿಕ ಅನಾರೋಗ್ಯಕ್ಕೆ ಕಾರಣವಾಗಬಹುದು, ಯಾವ ರೀತಿ ಪರಿಣಾಮವನ್ನ ಬೀರ್ಬೋದು ತಾಯಿ ಮೇಲೆ?
0: ನಿದ್ರಾಹೀನತೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಯಾಲಜಿಕಲ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೇವೆ. ಇದು ನಮ್ಮ ಬ್ರೈನ್ ಅಲ್ಲಿರುವಂತಹ ಕೆಲವೊಂದು ಹಾರ್ಮೋನ್ಗಳ ವ್ಯತ್ಯಾಸಗಳನ್ನು ಕೂಡ ಮಾಡುತ್ತೆ. ಈ ಸ್ಲೀಪ್ ವೇಕ್ ಸೈಕಲ್ ಸರಿಯಾಗಿಲ್ಲ ಅಂದ್ರೆ ಅವರ ಬ್ರೈನ್ ಅಲ್ಲಿರುವಂತಹ ಕೆಲವೊಂದು ಹಾರ್ಮೋನ್ಗಳು, ಗ್ಲುಟಮೇಟ್ ಅಂತ ಹೇಳ್ತೇವೆ, ಗಾಬಾ ಅಂತ ಹೇಳ್ತೇವೆ, ಆ ಹಾರ್ಮೋನ್ಗಳಲ್ಲೂ ಕೂಡ ವ್ಯತ್ಯಾಸನ ತರಿಸುತ್ತೆ. ಸೊ ಅದರದ ಪರಿಣಾಮವಾಗಿನೂ ಕೂಡ ಅವರಲ್ಲಿ ಖಿನ್ನತೆ ಬರುವಂತ ಚಾನ್ಸಸ್ಗಳು ಹೆಚ್ಚಾಗ್ತವೆ, ನಿದ್ರಾಹೀನತೆಗಳು. ಇದನ್ನ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಸ್ಟಡಿ ಮಾಡ್ತಾ ಇದ್ದಾರೆ.
1: ಯಾಕೆಂದ್ರೆ ಪ್ರತಿ ಡಾಕ್ಟರ್ ಹೇಳೋದು 6-8 ಗಂಟೆ ಮನುಷ್ಯ ನಿದ್ದೆ ಮಾಡಿದ್ರೆ ಅವನ ಬ್ರೈನ್ ಚುರುಕಾಗಿರತ್ತೆ, ಅವನು ಸರಿಯಾಗಿ ಕೆಲಸವನ್ನ ಮಾಡೋದಿಕ್ಕೆ, ಚಟುವಟಿಕೆಯಿಂದ ಇರೋದಿಕ್ಕೆ ಸಾಧ್ಯವಾಗುತ್ತೆ ಅಂತ. ಆದ್ರೆ ಇಲ್ಲಿ ಅದು ಏರುಪೇರಾದಾಗ ತುಂಬಾನೇ ಸ್ಟ್ರೆಸ್ ಅಂತ ಅನ್ಸತ್ತೆ ತಾಯಿಗೆ. ತಾಯಿ ಯಾವಾಗ ಸಮಯ ಸಿಗತ್ತೆ ಆಗ ಎಲ್ಲ ನಿದ್ರೆ ಮಾಡಿಕೊಂಡು ಇದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ ಅಲ್ವಾ?
0: ಬಟ್ ಅದು ಎಷ್ಟೋ ತಾಯಂದಿರಲ್ಲಿ ಅದು ಸಾಧ್ಯ ಆಗ್ತಾ ಇರಲ್ಲ, ಮಗು ಮಲ್ಕೊಂಡ್ರು ಕೂಡ ಅವ್ರಿಗೆ ನಿದ್ದೆ ಬರಲ್ಲ. ಇದ್ರಲ್ಲಿ ಹೇಗಂದ್ರೆ ಇವಾಗ ಒಂದ್ಸತಿ ಪ್ರಸವ ನಂತರದ ಖಿನ್ನತೆ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಅಷ್ಟು ಬೇಗ ಕಡಿಮೆ ಆಗಲ್ಲ. ಅದು ನಾವು ಅವಳಿಗೆ ಓಕೆ ಮಗು ಮಲ್ಕೊಂಡಿದೆ ನೀನು ಮಲ್ಕೋ ಅಂತ ಹೇಳಿದ್ರು ಅವರಿಗೆ ನಿದ್ರೆ ಬರಲ್ಲ. ಯಾಕಂದ್ರೆ ಅವ್ರ ಬ್ರೈನ್ ಅಲ್ಲಿ ಇರುವಂತ ಒಂದು ಗಾಬಾ ಮತ್ತೆ ಗ್ಲುಟಮೇಟ್ ಅನ್ನುವಂತ ಅಂಶಗಳು ಆಲ್ರೆಡಿ ಏರ್ಪೇರ್ ಆಗಿರುತ್ತೆ. ಆ ಮಗು ಮಲ್ತ್ ಕೂಡಲೇ ಅದು ರೀಸೆಟ್ ಆಗಲ್ಲ. ಅದು
1: ಈ ರೀತಿ ಆದ ಸಂದರ್ಭದಲ್ಲಿ ತಾಯಿ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ ಡಾಕ್ಟ್ರೆ?
0: ಯೂಶುವಲಿ ಏನ್ ಹೇಳ್ತೀವಿ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲೇನೆ ಕೆಲವೊಂದ್ಸತಿ ಈ ತರದ ಕಾಯಿಲೆಗಳ ಮುನ್ಸೂಚನೆಗಳು ಇರ್ತವೆ. ಉದಾಹರಣೆ ಕೊಡ್ತೇನೆ, ಯಾವ ತಾಯಂದಿರಿಗೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಜಾಸ್ತಿ ಆತಂಕ ಇರುತ್ತೋ ಆ ತಾಯಂದಿರಲ್ಲಿ ಪ್ರಸವ ನಂತರ ಖಿನ್ನತೆ ಕಾಯಿಲೆಯನ್ನ ನೋಡುವಂತ ಚಾನ್ಸಸ್ಗಳು ಜಾಸ್ತಿ. ಸೊ ಅದಕ್ಕಾಗಿ ನಾವು ಇಂಟರ್ವೆನ್ಷನ್ಸ್ ಅಂತ ಏನ್ ನಾವು ಏನ್ ಹೇಳ್ತೇವೆ ಅದು ಪ್ರೆಗ್ನೆನ್ಸಿಯಲ್ಲೇ ಆಗ್ಬೇಕು. ಅವಳಿಗೆ ಅವಳ ಪ್ರೆಗ್ನೆನ್ಸಿ ಬಗ್ಗೆನೆ ಆತಂಕ ಇರ್ಬೋದು, ಅವಳ ಆರೋಗ್ಯದ ಬಗ್ಗೆ ಆತಂಕ ಇರ್ಬೋದು, ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರುವಂತ ಮಗುವಿನ ಬೆಳವಣಿಗೆ ಬಗ್ಗೆ ಆತಂಕ ಇರ್ಬೋದು. ಸೊ ಈ ರೀತಿ ಆತಂಕ ಪ್ರೆಗ್ನೆನ್ಸಿ ಟೈಮಲ್ಲೇನೆ ಇದ್ದಿದ್ದೇ ಹೋದಾದ್ರೆ ಅವರಲ್ಲಿ ಪ್ರಸವ ನಂತರ ಖಿನ್ನತೆ ಕಾಯಿಲೆ ಬರುವಂತ ಚಾನ್ಸಸ್ಗಳು ಜಾಸ್ತಿ.
1: ಗರ್ಭಿಣಿ ಇರುವಾಗ್ಲೇನೆ ತಪಾಸಣೆಗೆ ಬಂದಾಗ ಅವರಿಗೆ ಮನೋವೈದ್ಯರು ಅವರಿಗೆ ಸಲಹೆಯನ್ನ ನೀಡೋದು ಇಲ್ಲಿ ಮುಖ್ಯ ಅಂತ ಅನ್ಸುತ್ತೆ.
0: ಮನೋವೈದ್ಯರು ಅಷ್ಟೇ ಅಲ್ಲದೇನೆ ನಮ್ಮ ದೇಶದಲ್ಲಿ ಆಶಾಸ್ ಮತ್ತೆ ANMs ಅಂತ ಹೇಳ್ತೇವೆ, ಅವರು ಸತತವಾಗಿ ತಾಯಿಯ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರ್ತಾರೆ. ಅವರಿಂದ ನಾವು ಅವರ ಮಾನಸಿಕ ಆರೋಗ್ಯ ಹೇಗಿದೆ ಅನ್ನುವಂಥದ್ದು ಬಗ್ಗೆ ನಾವು ಮಾಹಿತಿ ತಗೊಳ್ಬೇಕಾಗುತ್ತೆ. ಸ್ವಲ್ಪ ಸಮಾಧಾನ ಅಥವಾ ಆಪ್ತ ಸಮಾಲೋಚನೆಗಳು ಕೂಡ ಅವರಿಗೆ
1: ಸಾಂತ್ವನ ತರಬಲ್ಲದು.
0: ಅವರಿಗೆ ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತೆ ಅವರು ಪ್ರಸವ ನಂತರ ಕೂಡ ಏನ್ ಸಾಂತ್ವನ ಅಥವಾ ಆಪ್ತ ಸಮಾಲೋಚನೆ ಏನ್ ಮಾಡಿರ್ತಾರೆ ಅದರದ್ದು ಲಾಭನ ಅವರು
1: ಪ್ರಸವ
0: ನಂತರ ಕೂಡ ಪಡಿಬಹುದು.
1: ಇನ್ನು ಅತಿಯಾದ ಒತ್ತಡ ಅಥವಾ ಪ್ರಸವಾನಂತರದ ಸೈಕೋಸಿಸ್ ಲಕ್ಷಣಗಳು ಕಂಡು ಬಂದ್ರೆ ತಾಯಿನೇ ಸ್ವತಃ ಆಗ್ಲಿ ಅಥವಾ ಕುಟುಂಬದವರಾಗ್ಲಿ ತಕ್ಷಣ ಏನ್ ಮಾಡಬೇಕು?
0: ಪ್ರಸವ ನಂತರದ ಸೈಕೋಸಿಸ್ ಕಾಯಿಲೆ ಅಂತ ಏನ್ ಹೇಳ್ತೀವಲ್ಲ, ಅದು ಯೂಶ್ವಲಿ ನಾವು ಅದನ್ನ ಮೆಡಿಕಲ್ ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡ್ತೇವೆ. ಇಟ್ಸ್ ಎ ಮೆಡಿಕಲ್ ಎಮರ್ಜೆನ್ಸಿ. ಪ್ರಾಬಬ್ಲಿ ದ ಬೆಸ್ಟ್ ಥಿಂಗ್ ಫ್ಯಾಮಿಲಿ ಮೆಂಬರ್ಸ್ ಏನ್ ಮಾಡಬಹುದು ಅಂದ್ರೆ ಅವ್ರನ್ನ ಫಸ್ಟ್ ವೈದ್ಯರನ್ನ ಕಾಣುವಂಥದ್ದು. ಯೂಶ್ವಲಿ ನಾ ಏನ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ನನ್ನ ಅನುಭವ ಏನಿದೆ ಅಂದ್ರೆ ಅವ್ರನ್ನ ಫಸ್ಟ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಹೊರತು ಏನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಲ್ಲ. ತುಂಬಾ ಸಮಯನ ಕಳೆದು ಬಿಡ್ತಾರೆ. ಅಷ್ಟು ಸಮಯದಲ್ಲಿ ಆ ಸಿಂಪ್ಟಮ್ಸ್ಗಳು ಅವ್ರ ತೊಂದರೆಗಳು ಎಷ್ಟ್ರ ಮಟ್ಟಿಗೆ ಜಾಸ್ತಿ ಆಗುತ್ತವಂದ್ರೆ ನಾವು ಅವ್ರನ್ನ 2-3 ವಾರ 4 ವಾರ ನಾವು ಆಸ್ಪತ್ರೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅವರು ಬಹಳ ಬೇಗ ಬಂದ್ರೆ ಬೇಗನೆ ಅವ್ರಿಗೆ ಮನೆ ಕಳಿಸ್ಬಹುದು. ಲೇಟ್ ಮಾಡಿದಷ್ಟು ಆ ಸಿಂಪ್ಟಮ್ಸ್ ಹೇಗೆ ಜಾಸ್ತಿ ಆಗ್ತಾ ಹೋಗ್ತಾವಲ್ಲ, ಆ ಜಾಸ್ತಿ ಆದಷ್ಟು ಅವರಿಗೆ
1: ಚಿಕಿತ್ಸೆಯ ಒಂದು ಸಮಯ
0: ಕೂಡ ಜಾಸ್ತಿ ತಗೊಳ್ಳುತ್ತೆ.
1: ಸೊ ಹಾಗಾಗಿ ತಕ್ಷಣ ವೈದ್ಯರನ್ನ ಕಾಣ್ಬೇಕು. ಇಲ್ಲಿ ಮತ್ತೆ ಇನ್ನೊಂದು ಪ್ರಶ್ನೆ ಆಗುತ್ತೆ ಡಾಕ್ಟ್ರೆ, ವೈದ್ಯರು ಅಂತಂದ್ರೆ ಎಂತ ವೈದ್ಯರನ್ನ ನೋಡ್ಬೇಕು?
0: ಇವಾಗ ಯೂಶ್ವಲಿ ಆಬ್ಸ್ಟೆಟ್ರಿಷಿಯನ್ಸ್ ಅಂತ ನಾವು ಹೇಳ್ತೇವೆ, ಅಂದ್ರೆ ಏನೋ ಪ್ರಸವ ಮಾಡುವಂತ ಡಾಕ್ಟರ್ಗಳು, ಅವರನ್ನ ತೋರಿಸಿದ್ರು ಸಾಕು. ಇದರಲ್ಲಿ ಕೆಲವೊಂದು ವಿರಳವಾದಂತ ಕೆಲವೊಂದು ಕಂಡೀಷನ್ಸ್ ಗಳಿದೆ. ಸೇ ನಾವು ಅದನ್ನ ಸೆರೆಬ್ರೋ ವ್ಯಾಸ್ಕ್ಯುಲರ್ ಥ್ರೋಂಬೋಸಿಸ್ ಅಂತ ಹೇಳ್ತೇವೆ, CVT ಅಂತ. ಅದು ಬ್ರೈನ್ ಅಲ್ಲಿ ಕೆಲವೊಂದ್ಸತಿ ರಕ್ತ ಹೆಬ್ಬಗಟ್ಟುವಂಥದ್ದು. ಸೊ ಆ ರೀತಿ ಆದಾಗ ಕೆಲವೊಂದ್ಸತಿ ಲಕ್ಷಣಗಳು ಸ್ವಲ್ಪ ಸೈಕೋಸಿಸ್ ತರನೂ ಅನ್ಸ್ಬಹುದು. ಅಂದ್ರೆ ಆವಾಗ ಕೆಲವೊಂದ್ಸತಿ ಕೆಲವರಿಗೆ ಜ್ವರ ಇರುತ್ತೆ, ಫಿಟ್ಸ್ಗಳು ಬರ್ತವೆ. ಬಟ್ ಫಿಟ್ಸ್ ಬಂದ ಮೇಲೆ ಅವ್ರ ವರ್ತನೆಯಲ್ಲಿ ಬದಲಾವಣೆ ಕಾಣಿಸ್ಕೊಂಡು ಬಿಡ್ತದೆ. ಆ ಟೈಮಲ್ಲಿ ನೀವು ಆಬ್ಸ್ಟೆಟ್ರಿಷಿಯನ್ಸ್ ಏನಾದರೂ ತೋರಿಸಿದ್ರೆ ಅವರು ಅದನ್ನ ಬಹಳ ಬೇಗ ಕಂಡುಹಿಡಿಬಹುದು. ಇದು ಸೇ ಫಾರ್ ಎಕ್ಸಾಂಪಲ್ ಇವಾಗ ಸಿಸೇರಿಯನ್ ಸೆಕ್ಷನ್ ಮಾಡಿದ್ದೆ ಹೋದಾದ್ರೆ ಆ CVT ಆಗುವಂತ ಚಾನ್ಸಸ್ಗಳೇ ಜಾಸ್ತಿ. ಇವಾಗ 1,000 ಡೆಲಿವರಿ ಆಯ್ತು ಅಂದ್ರೆ 6 ಜನರಿಗೆ ಈ ರೀತಿ CVT ಆಗುವಂತ ಚಾನ್ಸಸ್ ಇದೆ. ಬಟ್ ಅದ್ರದ್ದು ಚಿಕಿತ್ಸೆ ಸಂಪೂರ್ಣವಾಗಿ ಡಿಫ್ರೆಂಟ್. ಆದ್ರೆ ಈ ಸೈಕೋಸಿಸ್, ಇವಾಗ ನಾವು ಸೈಕೋಸಿಸ್ ನೋಡಿದ್ರೆ 1,000 ಡೆಲಿವರಿಯಲ್ಲಿ 1-2 ಆಗಬಹುದು. 2 ಟ್ರೀಟಬಲ್ ಕಂಡೀಷನ್,
1: ಎರಡಕ್ಕೂ ಚಿಕಿತ್ಸೆ,
0: ಬಟ್ ಡಿಫ್ರೆಂಟ್ ಚಿಕಿತ್ಸೆ ಇದೆ. ಯೂಶ್ವಲಿ MBBS ಓದ್ಬೇಕಾದ್ರೂ ಕೂಡ ಇರುತ್ತೆ. ಸೊ ಅವರು ಕೂಡ ಇದು ಆಬ್ಸ್ಟೆಟಿಕ್ ಪ್ರಾಬ್ಲಮ್ ಅಲ್ಲ, ಇದು ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಅಂತ ಕಂಡುಹಿಡಿದು ಅವರು ಯೂಶ್ವಲಿ ಏನು ನಿಯರೆಸ್ಟ್ ಯಾರು ಸೈಕ್ಯಾಟ್ರಿಸ್ಟ್ ಇರ್ತಾರೆ. ಇವಾಗಂತೂ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಇದೆ, ಪ್ರತಿಯೊಬ್ಬರು ಡಿಸ್ಟ್ರಿಕ್ಟ್ಗೂ ಒಬ್ಬೊಬ್ಬರು ಸೈಕ್ಯಾಟ್ರಿಸ್ಟ್ ಇರ್ತಾರೆ, ಅವರನ್ನ ಅಲ್ಲಿ ರೆಫರ್ ಮಾಡಬಹುದು.
1: ಸೊ ಹಾಗಾಗಿ ತಕ್ಷಣವಾಗಿ ಯಾವುದೇ ಡಾಕ್ಟರ್ ಹತ್ರ ಹೋದ್ರು ಕೂಡ ಇವರನ್ನ ಮಾರ್ಗದರ್ಶನ ನೀಡಿ ಅವರು ಎಲ್ಲಿಗೆ ಹೋಗ್ಬೇಕು, ಎಂತ ಡಾಕ್ಟರ್ನ ವೈದ್ಯರನ್ನ ಕಾಣಬೇಕು ಅನ್ನೋದನ್ನ ಪ್ರತಿಯೊಬ್ಬ ಡಾಕ್ಟರ್ ಹೇಳ್ತಾರೆ ಅಂತ ಖಂಡಿತವಾಗ್ಲಿ ಹೇಳ್ತಾ ಇದ್ರೆ ಭರವಸೆನ ಕೊಡ್ತಾ ಇದ್ರ. ಇನ್ನು ಡಾಕ್ಟರ್, ಇತ್ತೀಚೆಗೆ ನೀವು ಆಗ್ಲೇ ಹೇಳಿದ ಹಾಗೆ ನಮ್ಮ ಭಾರತದಲ್ಲಿ ಕೂಡು ಕುಟುಂಬ ಹೋಗಿ ಇವಾಗ ನಗರ ಪ್ರದೇಶದಲ್ಲಿ ಅದರಲ್ಲಂತೂ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ. ಸೊ ಈ ತರ ಇದ್ದಾಗ ಪ್ರಸವದ ನಂತರ ಇಬ್ರಿಗೂ ಮೊದಲ ಮಗು ಅಂತ ಹೇಳಿದ್ರೆ ಇಬ್ರಿಗೂ ಗೊತ್ತಿರಲ್ಲ ಆ ಮಗುನ ಹೇಗೆ ಹ್ಯಾಂಡಲ್ ಮಾಡಬೇಕು, ತನ್ನ ಆರೋಗ್ಯ ಹೇಗೆ ನೋಡ್ಕೋಬೇಕು ಅಂತ ತಾಯಿಗೆ ಗೊತ್ತಿರಲ್ಲ. ಸೊ ಇಂಥ ಸಂದರ್ಭದ ತಾಯಂದಿರಿಗೆ ಈ ಕಾರ್ಯಕ್ರಮದ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಾ, ಯಾವ ರೀತಿ ಇವರು ತಮ್ಮ ಆರೋಗ್ಯವನ್ನ ಉತ್ತಮ ಪಡಿಸ್ಕೊಳ್ಬೇಕು?
0: ಇವಾಗ್ಲೇ ಹೇಳಿದ ಹಾಗೇನೆ, ಈ ಆರೋಗ್ಯ ಉತ್ತಮ ಪಡಿಸ್ಕೊಳ್ಳುವಂಥದ್ದು ಪ್ರೆಗ್ನೆನ್ಸಿಯಿಂದಾನೇ ಸ್ಟಾರ್ಟ್ ಆಗ್ಬೇಕು. ಅಂದ್ರೆ ಅವರಲ್ಲಿ ಏನಾದ್ರೂ ಮಾನಸಿಕ ಅಥವಾ ಆತಂಕಗಳು ಏನಾದರೂ ಇದ್ರೆ, ಖಿನ್ನತೆ ಏನಾದರೂ ಇದ್ರೆ ಅದನ್ನ ದಯವಿಟ್ಟು ಅವರು ಹಂಚ್ಕೋಬೇಕು. ಅದನ್ನ ಆಶಾಸ್ ಇರ್ಬೋದು, ANMs ಇರ್ಬೋದು, ಅಥವಾ ಅವರು ಎಲ್ಲಾದರೂ ಆಸ್ಪತ್ರೆಗೆ ಭೇಟಿ ಮಾಡ್ತಾರೆ ಅಂದರೆ ನರ್ಸ್ಗಳು ಬಂದು ಅವ್ರದ್ದು BP ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ, ಅವರಿಗೆ ಕೇಳ್ತಾರೆ ನೀನು ಹೇಗಿದ್ದೆ ಅಂತ. ಸೊ ಆ ಟೈಮಲ್ಲಿ ಅವರಿಗಾಗುವಂಥ ಕಷ್ಟನ ಅವರಿಗೆ ಹಂಚ್ಕೊಂಡ್ರೆ ಅದ್ರದ್ದು ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಾದ್ಮೇಲೆ ಮಗುವಿನ ಆರೋಗ್ಯ ನೋಡಲಿಕ್ಕೆ ತಂದೆ ಮತ್ತೆ ತಾಯಿ ಇಬ್ರು ಸಹಾಯ ಬೇಕು. ಸೇ ಫಾರ್ ಎಕ್ಸಾಂಪಲ್ ಇವಾಗ ಗಂಡ ಕೆಲ್ಸಕ್ಕೆ ಹೋದ ಅಂದ್ರೆ ಅವ್ನು ವಾಪಸ್ ಬಂದ ಮೇಲೆ ಅಟ್ ಲೀಸ್ಟ್ ಅವನು ಮಗುನ ನೋಡ್ಕೊಳ್ಳುವಂಥದ್ದು ಮತ್ತೆ ತಾಯಿಗೆ ಸ್ವಲ್ಪ ಫ್ರೀ ಟೈಮ್ ಕೊಡುವಂಥದ್ದು ಆ ರೀತಿ ಅವನು ಸಹಾಯ ಮಾಡಿದ್ದೆ ಹೋದಾದ್ರೆ ಎಷ್ಟೋ ಬಹಳಷ್ಟು ಒತ್ತಡನ ನಾವು ಕಡಿಮೆ ಮಾಡಬಹುದು. ಶೇರ್ ರಿಸ್ಪಾನ್ಸಿಬಿಲಿಟಿ. ಸೇ ಫಾರ್ ಎಕ್ಸಾಂಪಲ್ ಅವಳೇನೋ ಅಡುಗೆ ಮಾಡಿರ್ತಾಳೆ, ಊಟ ಆಗಿರುತ್ತೆ, ಆಮೇಲೆ ಅವನು ಪಾತ್ರೆ ತಿಕ್ಬಹುದು, ಅಡುಗೆ ಮನೆಯನ್ನ ಕ್ಲೀನ್ ಮಾಡಿಡ್ಬಹುದು. ಸೊ ಆ ರೀತಿಯಲ್ಲಿ ಸಣ್ಣ ಪುಟ್ಟ ಏನಾದ್ರೂ ಸಹಾಯ ಆ ತಾಯಿಗೆ ಸಿಕ್ಕಿದ್ದೆ ಹೋದಾಂದ್ರೆ ಎಷ್ಟೋ ರಿಲೀಫ್ ಸಿಗುತ್ತೆ, ಎಷ್ಟೋ ಒತ್ತಡಗಳು ಕಡಿಮೆ ಆಗ್ತವೆ.
1: ಖಂಡಿತ ಡಾಕ್ಟ್ರೆ, ಇದೆಲ್ಲ ನಮ್ಮ ಕಾರ್ಯಕ್ರಮನ ಕೇಳ್ತಾ ಇರೋ ಪುರುಷರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಮಗು ಇರುವಂತಹ ಮನೆಯ ಸದಸ್ಯರಷ್ಟೇ ಅಲ್ಲ, ಇಲ್ಲದೆ ಇರುವಂತಹ ಸದಸ್ಯರು, ಈಗ ಮದುವೆ ಆಗಿರೋ ಸದಸ್ಯರು ಕೂಡ ಇದನ್ನ ಮಾಡಬಹುದು ಅಂತ ಅನ್ಕೊಳ್ತೀನಿ. ಇನ್ನು ಇನ್ನು ಒಂದು ಮಗು ಆದ ಮೇಲೆ ತಾಯಿಗೆ ತನ್ನ ಆರೋಗ್ಯದ ಮೇಲೆ ಗಮನ ಕಡಿಮೆ ಆಗುತ್ತೆ. ಯಾಕೆ ಅಂತಂದ್ರೆ, ಒಂದು ನನ್ನ ಸೌಂದರ್ಯ ಹೊರಟೋಯ್ತು ಅನ್ನೋದೊಂದು ಮನಸ್ಸಿಗೆ ಬರುತ್ತೆ. ಮೊದಲಿದ್ದ ಹಾಗೆ ನಾನು ಈಗಿಲ್ಲ, ನಾನು ದಪ್ಪ ಆಗ್ಬಿಟ್ಟಿದ್ದೀನಿ, ಈಗ ನಾನು ನೋಡಕ್ ಚೆನ್ನಾಗಿಲ್ಲ, ಹಾಗಾಗಿ ನನ್ನನ್ನು ಗಮನಿಸಲ್ಲ ಯಾರುವೆ, ನನಗೆ ಸಿಗ್ತಾ ಇದ್ದಂಥ ಪ್ರೀತಿ ಕಾಳಜಿ ಕಡಿಮೆ ಆಗ್ತಾ ಇದೆ ಅನ್ನೋ ಹೆಣ್ಣುಮಕ್ಳು ಕೂಡ ನಾವು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಇದರಿಂದ ಎಷ್ಟೋ ಹೆಣ್ಮಕ್ಳು ಮಕ್ಕಳು ಬೇಡ ಅನ್ನೋರನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಈ ತರ ಇರುವಾಗ ಈ ರೀತಿಯ ಮಗು ಆದ್ಮೇಲೆ ತಮ್ಮ ಶರೀರವನ್ನ ಗಮನಿಸ್ಕೊಳ್ದೇ ಇರುವಂತ ಹೆಣ್ಣು ಮಕ್ಕಳಿಗೆ ಈ ಕಾರ್ಯಕ್ರಮದ ಮೂಲಕ ನೀವು ಕೊಡೋ ಸಂದೇಶ ಏನು?
0: ಈ ಪ್ರೆಗ್ನೆನ್ಸಿಯಲ್ಲಿ ವೇಟ್ ಗೇನ್ ಇರುತ್ತೆ, ಆ ಒಂದು ಏನ್ ಬೊಜ್ಜು ಅಂತ ಏನ್ ಹೇಳ್ತೀವಲ್ಲ, ಅದನ್ನ ಕರಗಿಸ್ಕೊಳ್ಳಿಕ್ಕೆ ಎಷ್ಟೋ ಹೆಣ್ಮಕ್ಳು ತುಂಬಾನೇ ಪ್ರಯತ್ನ ಪಡ್ತಾರೆ, ಕೆಲವೊಂದ್ಸತಿ ವಿಫಲರು ಕೂಡ ಆಗ್ತಾರೆ. ಎಕ್ಸಸೈಸ್ ಇರಬಹುದು ಅಥವಾ ಆಹಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಇರಬಹುದು. ಪ್ರಯತ್ನ ಮಾಡಿ, ಮಾಡಬಾರದು ಅಂತ ಏನು ಹೇಳಲ್ಲ, ಅದರ ಜೊತೆಯಲ್ಲಿ ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸ ಇರಲಿ ಅಂತ. ಕೆಲವೊಂದ್ಸತಿ ಆ ಆತ್ಮವಿಶ್ವಾಸ ಇಲ್ಲ ಅಂದ್ರೆ ಈ ವಿಷಯಗಳೆಲ್ಲ ತುಂಬಾನೇ ಕಾಡ್ತಾ ಇರ್ತವೆ, ಅದು ಒಂಥರ ಒತ್ತಡ ತರ ಅನಿಸ್ತಾ ಇರುತ್ತೆ ನಿಮ್ಮ ತಾಯ್ತನದ ಮೇಲೆ, ಅದು ಒಂಥರ ತ್ಯಾಗ ಮಾಡ್ತಾ ಇದ್ದೀರ. ಅದ್ರ ಬಗ್ಗೆ ನಿಮ್ಗೆ ಹೆಮ್ಮೆ ಇರಲಿ. ಸೊ ಆ ಹೆಮ್ಮೆನ ನೀವು ಯಾವತ್ತು ಬೆಳೆಸ್ಕೊಂಡ್ರೆ ದೇಹದಲ್ಲಿ ಆಗಿರುವಂತ ಬದಲಾವಣೆಗಳು ಕೂಡ ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಸುತ್ತೆ. ಆ ಹೆಮ್ಮೆ ಇರಬೇಕು ತಾಯಂದಿರಿಗೆ.
1: ತಾಯಿ ಅನ್ನೋ ಒಂದು ಸ್ಥಾನ ಸಿಕ್ಕಿರೋದ್ರಿಂದ ಅದರಲ್ಲೇ ಖುಷಿ ಪಡಿ ಅಂತ ಹೇಳ್ತಾ ಇದ್ದೀರಾ. ಇನ್ನು ತಾಯ್ತನ ಅನ್ನೋದು ಅಳೆಯಲಾಗದ ಅನುಭವ, ಅದನ್ನ ಪೂರ್ತಿಯಾಗಿ ಅನುಭವಿಸ್ಬೇಕು ಅಂದ್ರೆ ತಾಯಿ ತನ್ನ ಯೋಗಕ್ಷೇಮವನ್ನ ಸರಿಯಾಗಿ ನೋಡ್ಕೊಳ್ಬೇಕು. ಹಾಗೆ ಮಗುವಿಗೆ ತಾಯಿಯೇ ಮೊದಲ ಗುರು, ಅದರಿಂದ ತನ್ನ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತಾನು ತಿಳ್ಕೊಳ್ಬೇಕು. ಇನ್ನು ಇಷ್ಟೊತ್ತು ನವಜಾತ ಶಿಶುವಿನ ತಾಯಂದಿರ ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ನವಜಾತ ಶಿಶುವಿನ ತಾಯಂದಿರ ಮಾನಸಿಕ ಆರೋಗ್ಯ ಕುರಿತು ಬೆಂಗಳೂರು ನಿಮ್ಹಾನ್ಸ್ನ ಮನೋವೈದ್ಯಕೀಯ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಂದರ್ ನಾಗ್ ಗಂಜೇಕರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ನಿರ್ಮಲಾ ಎಸ್.
3: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 6 ಗಂಟೆ. ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಜ್ಞಾನಜ್ಯೋತಿ, ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ, ಪ್ರಸ್ತುತಿ ಬಿಕೆ ಮೀನಾಕ್ಷಿ. 6:30 ಅವಲೋಕನ, 6:50 ಕೃಷಿರಂಗ, ತೊಗರಿ ಬೇಸಾಯ. ಈ ಕುರಿತು ಮಂಡ್ಯದ ಬಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಕನ್ನಡದಲ್ಲಿ ಭಾಷಣ, ಶಿವಶರಣೆಯರ ವಚನಗಳಲ್ಲಿ ನಿಸರ್ಗ ರೂಪಕಗಳು. ಈ ಕುರಿತು ಮಾತನಾಡುತ್ತಾರೆ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಸೀನಿಯರ್ ಫೆಲೋ ಡಾಕ್ಟರ್ ರಾಧಾಮಣಿ. 8:00 ಸಂಧ್ಯಾರಾಗ ಮೈಸೂರು ವಿಶ್ವವಿದ್ಯಾನಿಲಯದ ಹರಿದಾಸ ಸಾಹಿತ್ಯ ಸಂಶೋಧನಾ ವಿಭಾಗದ ನಿವೃತ್ತ ಮುಖ್ಯಸ್ಥರಾದ ಡಾಕ್ಟರ್ ಟಿಎನ್ ನಾಗರತ್ನ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಜಿಎನ್ ಮಂಜುನಾಥ್. ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು ಈ ರಾತ್ರಿ 8:30. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆವಿ ನಾರಾಯಣಸ್ವಾಮಿ ಅವರ ಹಾಡುಗಾರಿಕೆ. 10:00 ತತ್ವ ಸಂಚಾರ, ಜನಪದ ಗಾಯಕರ ತತ್ವಗಾಯನ. ಭಾಗವಹಿಸುತ್ತಾರೆ ಮಂಡ್ಯ ಜಿಲ್ಲೆ ಕೆರೆಗೋಡು ಗ್ರಾಮದ ಪುಟ್ಟಮುತ್ತಮ್ಮ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30 ಸವಿನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ, ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ. 6:35 ಪ್ರಾಯೋಜಿತ ಕಾರ್ಯಕ್ರಮ ಹರಿತ್ತೇ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ 6:50. 7:15 ಭಾವಗೀತೆಗಳು ಎಂಎಸ್ ಶೀಲಾ ಅವರಿಂದ. 7:30 ಸೇವಾವಾಹಿನಿ, 7:45 ಚಿತ್ರಗೀತೆಗಳು. 8:30 ನಾಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ, ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು. ಪ್ರಸ್ತುತಿ ಉಮೇಶ್ ಎಸ್ಎಸ್. ಅನಂತರ ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆಎಸ್ ಹೇರಂಭ ಮತ್ತು ಕೆಎಸ್ ಹೇಮಂತ ಅವರ ಯುಗಳ ವೇಣುವಾದನ. ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ ನಾಳೆ ಬೆಳಿಗ್ಗೆ 10:30 ಹಾಗೂ ಮಧ್ಯಾಹ್ನ 2:40. ನಾಳೆ ಬೆಳಿಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಳೆ ಮಧ್ಯಾಹ್ನ 12:05 ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಭಕ್ತಿಗೀತೆಗಳು 12:35 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೇವಿರಮ್ಮ ಮತ್ತು ಸಂಗಡಿಗರಿಂದ ಭೈರವನ ಹಾಡು. 1:00 ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಎಸ್ಎ ಗದ್ದನಕೇರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಅಜಯ್ ಜಿ ಪ್ರಸಾದ್ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಹಳ್ಳಿ ಹಾಡು ಕಾರ್ಯಕ್ರಮ ನಾಳೆ ಮಧ್ಯಾಹ್ನ 3:00. ಭಾಗವಹಿಸುತ್ತಾರೆ ಮೈಸೂರಿನ ಹವ್ಯಾಸಿ ಜನಪದ ಗಾಯಕಿ ಶ್ರೀದೇವಿ ನಚಿಕೇತ್. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 3:30 ಮಕ್ಕಳ ಮಂಟಪದಲ್ಲಿ ಚರ್ಚೆ. ನಾಳಿನ ವಿಷಯ ಉತ್ತಮ ನಾಗರಿಕನ ಲಕ್ಷಣಗಳು. ಭಾಗವಹಿಸುತ್ತಾರೆ ಹರಿವಿದ್ಯಾಲಯದ ಶಿಕ್ಷಕಿ ರೂಪಾ ಶ್ರೀನಿವಾಸ್ ಹಾಗೂ ವಿದ್ಯಾರ್ಥಿಗಳಾದ ಅನುಷಾ ಭಟ್ಕೆ, ನಿತ್ಯಪ್ರಿಯಾ ಆರ್, ಆದಿತ್ಯ ಕಾರ್ತಿಕ್ ಹಾಗೂ ಇಶಾನ್ ವೈಎಸ್. 4:00 ನಾಟಕ ಸ್ವಾಮಿನಿಷ್ಠೆ, ರಚನೆ ಸಿವಿ ಶಿವಶಂಕರ್, ನಿರ್ದೇಶನ ರಘುಪತಿ ಹೆಗ್ಡೆ. 4:30 ನೆನಪಿನಂಗಳ, ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಹಿರಿಯ ಅನುವಾದಕರು ಹಾಗೂ ಬಹುಭಾಷಾ ವಿದ್ವಾಂಸರಾದ ಪ್ರೊಫೆಸರ್ ಆರ್ವಿಎಸ್ ಸುಂದರಂ ಅವರೊಂದಿಗೆ ಜಿಕೆ ರವೀಂದ್ರಕುಮಾರ್ ಅವರು ನಡೆಸಿದ್ದ ಸಂವಾದ. ಇವಿಷ್ಟು ಈ ಸಂಜೆ ಹಾಗೂ ನಾಳೆ ನಮ್ಮ ಕೇಂದ್ರದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:05 ವಾಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: unprecedented traffic since the past few days and also faced several attempts of unauthorized interference, which has made it prone to disruptions. The government said that India's electricity demand hit a new record high in the last 4 days, with soaring temperatures across several parts of the country. The Ministry of Power said that yesterday, daytime peak electricity demand was 270.82 gigawatt, which has broken all previous records. On Wednesday, it was more than 265 gigawatt, while on Monday and Tuesday, the demand was over 257 and 260 gigawatt. It said that the peak daytime demand usually occurs between 2 p.m. and 4 p.m. National Highway Authority of India, NHAI, has signed a Memorandum of Understanding with the Norwegian Geotechnical Institute in Norway for advanced consultancy support in tunnel engineering, slope stability and capacity building. Ministry of Road Transport and Highways, in a statement, said that this collaboration reflects NHAI's commitment to develop and maintain India's national highways to global standards by leveraging NGI's internationally recognized expertise. A mobile application, G1 Joint Elderly Empowerment and Virtual Assistance Network, has been launched today to strengthen support systems for senior citizens across the country. Union Social Justice and Empowerment Minister Dr. Virendra Kumar launched this application in New Delhi. And in IPL cricket, Sunrisers Hyderabad will take on Royal Challengers Bengaluru in Hyderabad today at 7:30 p.m. And that is the end of this news bulletin.
1: ಸಮಯವಾಗಿದೆ 6:10.
2: ಆಕಾಶವಾಣಿ ಮೈಸೂರು. ಜ್ಞಾನಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ. ಪ್ರಸ್ತುತಿ ಬಿಕೆ ಮೀನಾಕ್ಷಿ.
3: ಖ್ಯಾತ ಪ್ರಾಧ್ಯಾಪಕರಿಂದ ಪಿಎಚ್ಡಿ ಪದವಿಯನ್ನೇ ನಿರಾಕರಿಸಿ ಬಡ ಮಕ್ಕಳ ಶಿಕ್ಷಣದ ಹೊಣೆ ಹೊತ್ತ ಆಕೆ ಹೇಳುತ್ತಾರೆ, ನನಗಾಗಲೇ ಜೀವನ ಶಾಲೆಯಿಂದ ಪಿಎಚ್ಡಿ ದೊರಕಿಬಿಟ್ಟಿದೆ ಎಂದು. ಹೀಗೆಂದವರು ಪುಟ್ಟ ಮಕ್ಕಳ ವಿಕಾಸಕ್ಕಾಗಿ ತನ್ನ ಪ್ರಗತಿಯನ್ನೇ ಪಕ್ಕಕ್ಕಿಟ್ಟ ದಿಟ್ಟ ಮಹಿಳೆ ಮೀನಾ ಎಂಎಸ್ ಸ್ವಾಮಿನಾಥನ್. ಆಕೆ ಹುಟ್ಟು ನಾಯಕಿ, ಗುರು ಮತ್ತು ಮಾರ್ಗದರ್ಶಕಿ ಎಂದು ಡಾಕ್ಟರ್ ಆದರ್ಶ್ ಶರ್ಮಾ ಮೀನಾ ಸ್ವಾಮಿನಾಥನ್ರ ವ್ಯಕ್ತಿತ್ವವನ್ನು ಕಟ್ಟಿಕೊಡುತ್ತಾರೆ. ಇಂತಹ ಘನ ವ್ಯಕ್ತಿತ್ವವುಳ್ಳ ಶ್ರೀಮತಿ ಮೀನಾ ಸ್ವಾಮಿನಾಥನ್ ದೆಹಲಿ ಮತ್ತು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಿಂದ ಎರಡೆರಡು ಬಿಎ ಆನರ್ಸ್ ಪದವಿ ಪಡೆದದ್ದಲ್ಲದೆ ಆಂಗ್ಲ ಭಾಷೆ ಮತ್ತು ಅರ್ಥಶಾಸ್ತ್ರ ಎರಡರಲ್ಲೂ ಸ್ನಾತಕೋತ್ತರ ಪದವಿ ಪಡೆದುಕೊಂಡರು. ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಷನ್ ಎಂದರೆ ಎಸ್ಸಿಸಿಇಗೆ ಸಂಬಂಧಿಸಿದ ಹಾಗೆ ಬಡವರ ಮತ್ತು ಅತಿ ಕೆಳಮಟ್ಟದವರ ಜೀವನದಲ್ಲಿ ಉಪೇಕ್ಷೆ ಮಾಡಲ್ಪಡುವ ಸಮಸ್ಯೆಗಳನ್ನು ಗುರುತಿಸಿ ಅವುಗಳ ಮೇಲೆ ರಾಷ್ಟ್ರದ ಗಮನ ಸೆಳೆಯುವಲ್ಲಿ ಯಶಸ್ವಿಯಾದರು. ಬಾಲ್ಯದಲ್ಲಿ ಮಗುವಿಗೆ ನೀಡಬೇಕಾದ ಆದ್ಯತೆಗಳನ್ನು ಮತ್ತು ತಾಯಂದಿರ ಹಕ್ಕುಗಳನ್ನು ಉಳಿಸಲು ಪಣತೊಟ್ಟರು. ತೀರಾ ತಳವರ್ಗದಲ್ಲಿ ಕೆಲಸ ಮಾಡುವ ಮಹಿಳೆಯರ ಮತ್ತು ಮಕ್ಕಳ ಆರೈಕೆ, ಸೇವೆ ಮತ್ತು ಅವರಿಗಾಗಿ ಶಿಕ್ಷಣವನ್ನು ಒದಗಿಸುವ ತಮ್ಮ ದೃಢ ಸಂಕಲ್ಪವನ್ನು ಕಾರ್ಯರೂಪಕ್ಕೆ ತರಲು ತಮ್ಮ ಜೀವನದ ಹಲವು ವರ್ಷಗಳನ್ನೇ ಮೀಸಲಿಟ್ಟರು. 6 ವರ್ಷದೊಳಗಿನ ಮಕ್ಕಳ ಶಿಕ್ಷಣದ ಬಗ್ಗೆ ಅನೇಕಾನೇಕ ಚರ್ಚೆ, ಸಂವಾದಗಳನ್ನು, ಕಮ್ಮಟಗಳನ್ನು ನಡೆಸಿದರು. ಬಡ ಮಕ್ಕಳಿಗೆ ಮಾತ್ರವೇ ತಾನು ಶಿಕ್ಷಕಿಯಾಗಬೇಕೆಂಬ ತುಡಿತದಿಂದ ಹಲವಾರು ವಿಧಾನಗಳನ್ನು ಆಯ್ಕೆ ಮಾಡಿಕೊಂಡರು. ಅದಕ್ಕಾಗಿ ಸೇಂಟ್ ಥಾಮಸ್ ಶಾಲೆಯಲ್ಲದೆ ನೆಹರು ಪ್ರಾಯೋಗಿಕ ಕೇಂದ್ರವನ್ನು ಆರಂಭಿಸಿದರು. ಕೃಷಿ ಕಾರ್ಮಿಕರ ಮಕ್ಕಳಿಗಾಗಿ ಬಾಲವಾಡಿಗಳನ್ನು ತೆರೆದರು. ಆ ಬಾಲವಾಡಿಗಳಿಗೆ ತಾವೇ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದರು. ಇಷ್ಟಕ್ಕೆ ಇವರ ಕನಸು ಪೂರೈಸಲಿಲ್ಲ. ಶಿಕ್ಷಣದಲ್ಲಿ ಹೊಸ ವಿಧಾನಗಳನ್ನು ಜಾರಿಗೆ ತಂದರು. ಶಿಕ್ಷಕರಿಗಾಗಿ ಮಾರ್ಗದರ್ಶಿ ಕೈಪಿಡಿಗಳನ್ನು ಬರೆದರು. ಬಾಲಕ್ ಎಂಬ ನಿಯತಕಾಲಿಕೆಯ ಸಂಪಾದಕತ್ವವನ್ನು ವಹಿಸಿಕೊಂಡು ಶಿಕ್ಷಣವನ್ನು ಕುರಿತು ಪ್ರತಿ ವಾರವೂ ಲೇಖನಗಳನ್ನು ಬರೆದರು. ಬಾಲಕ್ ಶಿಕ್ಷಣಕ್ಕಾಗಿ ಇದ್ದ 70ರ ದಶಕದ ಪ್ರಸಿದ್ಧವಾದ ಏಕೈಕ ನಿಯತಕಾಲಿಕೆಯಾಗಿತ್ತು. ಇಂಡಿಯನ್ ಅಸೋಸಿಯೇಷನ್ ಫಾರ್ ಪ್ರೀಸ್ಕೂಲ್ ಎಂದರೆ IIPE ಮೀನಾ ಅವರ ಪ್ರಯತ್ನದಿಂದ ವೃತ್ತಿಪರ ಸಂಘವಾಯಿತು. ಪುಟ್ಟ ಮಕ್ಕಳ ಅಭಿವೃದ್ಧಿಗಾಗಿ ಪಂಚವಾರ್ಷಿಕವೋ ಹೊಸ ಶಿಕ್ಷಣ ನೀತಿಯೋ ಯಾವುದೇ ಯೋಜನೆಯಾದರೂ ಸರಿ, ಅದರ ಸದಸ್ಯರಾಗಿ ಮಕ್ಕಳಿಗಾಗಿ ಶ್ರಮಪಟ್ಟರು. ಇದಕ್ಕಾಗಿ ಸಾರ್ವಜನಿಕ ರ್ಯಾಲಿಗಳು, ಅಭಿಯಾನ

0: ಯಜ್ಞಗಳನ್ನು ನಡೆಸಿದರು. ಆದರೆ ಮೀನಾ ಅವರು ಇಷ್ಟೆಲ್ಲ ಪಟ್ಟ ಶ್ರಮ ನೀರಿನಲ್ಲಿ ಹೋಮ ಮಾಡಿದಂತಾಯಿತು. 2002ರಲ್ಲಿ ಜಾರಿಗೆ ತಂದ ಹೊಸ ಶಿಕ್ಷಣ ನೀತಿಯ ಹಕ್ಕು ಕಾಯ್ದೆಯಡಿ 3-5 ವರ್ಷದ ಮಕ್ಕಳನ್ನು ಹೊರಗಿಟ್ಟು 6-14 ವರ್ಷ ವಯೋಮಿತಿಯ ಮಕ್ಕಳನ್ನು ಶಾಲೆಗೆ ಸೇರಿಸುವ ಕಾಯ್ದೆ ಜಾರಿಯಾಯಿತು. ಇದರಿಂದ ಮೀನಾ ಬಹಳ ದುಃಖಿತರಾದರು. ಆದರೂ ಚಿಕ್ಕ ಮಕ್ಕಳ ಪರವಾಗಿದ್ದ ಇವರ ಹೋರಾಟ ಮತ್ತು ಪ್ರಯತ್ನದ ಫಲವಾಗಿ ಶಿಶು ವಿಹಾರಗಳ ಮಾದರಿಯನ್ನು ಪರಿಚಯಿಸಲಾಯಿತು. ನರ್ಸರಿ ತರಗತಿಗಳನ್ನು ಶಾಲೆಯಲ್ಲಿ ಪ್ರಾರಂಭಿಸಲಾಯಿತು. ಕಾನೂನುಬದ್ಧ ಫಲಾನುಭವಿಗಳಾಗಿ 3-6 ವರ್ಷದ ಮಕ್ಕಳಿಗೆ ಪ್ರಾತಿನಿಧ್ಯ ದೊರೆಯಿತು. ಇಂತಹ ದಿಟ್ಟ ಹೋರಾಟಗಾರ್ತಿಯ ತಂದೆ ಭಾರತೀಯ ನಾಗರಿಕ ಸೇವೆಯ ಜೊತೆಗೆ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರು ಮತ್ತು ಇವರ ತಾಯಿ ತಮಿಳು ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ನಾಟಕ ಕಾದಂಬರಿಗಳನ್ನು ಬರೆದವರು. ಹಸಿರು ಕ್ರಾಂತಿಯ ಪಿತಾಮಹ ಕೃಷಿ ವಿಜ್ಞಾನಿ ಎಂಎಸ್ ಸ್ವಾಮಿನಾಥನ್ ಅವರು ಇವರ ಪತಿ. ಸರಸ್ವತಿ ಮಡಿಲಿನಿಂದ ಹುಟ್ಟಿ ಬಂದ ಮೀನಾ ಅವರು ಸತತ ಪ್ರಯತ್ನ ಹಾಗೂ ಪರಿಶ್ರಮದಿಂದ ಮುಂದೊಂದು ದಿನ ಫಲ ಸಿಕ್ಕೇ ಸಿಗುತ್ತದೆ ಎಂದು ಜೀವನ ಪಾಠವನ್ನು ಹೇಳಿಕೊಟ್ಟು ತಮ್ಮ 88ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದರು.
1: ಜ್ಞಾನಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ ಕೇಳಿದಿರಿ. ಪ್ರಸ್ತುತಿ ಬಿಕೆ ಮೀನಾಕ್ಷಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯವಾಗಿದೆ 6:15.
1: Shape a successful career with world-class education.
2: At JSS AHER, deemed to be university accredited A++ by NAC, admissions are open for BSc in Biotechnology, Microbiology, Environmental Science and Food Nutrition and Dietetics. Visit JSS deemed to be university, SS Nagara, Banni Mantapa, Mysuru. Call 9980841859.
3: ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
4: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕೇಳುಗರೆ, ನಾಳೆ ಸಂಜೆ 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ, 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ, ಈ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಮದ್ದೂರು ತಾಲೂಕು ಮಾದನಾಯಕನಹಳ್ಳಿಯ ಕೃಷಿಕ ದಂಪತಿ ಎಂಕೆ ದೇವರಾಜು ಮತ್ತು ಮಂಜುಳಾ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ದರ್ಶನ. ರಾತ್ರಿ 8:00 ಮಂಡ್ಯ ಕೆವಿ ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ಏರ್ಪಡಿಸಿದ್ದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ. ಈ ಕಾರ್ಯಕಾರದ ಬಾನುಲಿ ವರದಿ ಪ್ರಸ್ತುತಿ ಡಾ ಮೈಸೂರು ಉಮೇಶ್. ರಾತ್ರಿ 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಯುವವಾಣಿ. ಮೈಸೂರಿನ ಸದ್ವಿದ್ಯಾ ಸೆಮ್ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಚಂಗನಚೇರಿ ಸಿಪಿ ಮಾಧವನ್ ನಂಬೂದರಿ ಅವರ ಹಾಡುಗಾರಿಕೆ. ಇದು ಆಕಾಶವಾಣಿ ತಿರುವನಂತಪುರಂ ಕೇಂದ್ರದ ಕೊಡುಗೆ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ರಂಗಭೂಮಿ ಕಲಾವಿದೆ ಹಾಗೂ ಚಲನಚಿತ್ರ ನಟಿ ಮೈಸೂರಿನ ದಿಶಾ ರಮೇಶ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಅದಾದ್ಮೇಲೆ ಸೌರಭ್ ಕುಲಕರ್ಣಿ, ಅದೇ ಸಂಜೀವ್ ಕುಲಕರ್ಣಿ ಅವರ ಪುತ್ರ, ಅವರು ಒಂದು SLV ಸಿರಿ ಲಂಬೋದರ ವಿವಾಹ ಅಂತ ಒಂದು ಸಿನಿಮಾ ಮಾಡಿದ್ರು. ಅದು ಕೂಡ 25-30 days ಕಂಪ್ಲೀಟ್ ಮಾಡ್ತು. ಅದು ಒಂದು ಕಮರ್ಷಿಯಲ್ ಎಂಟರ್ಟೈನರ್, ತುಂಬಾ ಚೆನ್ನಾಗಿತ್ತು. ಆ ಎಕ್ಸ್ಪೀರಿಯನ್ಸ್ ಕೂಡ ಸಖತ್ ಮಜಾ ಕೊಡ್ತು ನಂಗೆ.
2: ಕಣ್ಣು ಕಣ್ಣು ಮಾಡಿ ಮೀಟು,
3: ಜೋಡಿ ಆಯ್ತು ಮನ್ಸಲೀಗ ಹಾಡು ಬೀಟು,
2: ಒಂದೇ ಆಯ್ತು ಪ್ರೀತಿಯನ್ನ ಸಣ್ಣ ಗೀಟು, ದಾಟಿ ಆಯ್ತು ತಾಳಿ ಕಟ್ಟು ಟೈಮ್ ಆಯ್ತು.
0: ಕೇಳಿ ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವ ಸೆಲೆಬ್ರಿಟಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

ಈ ಸಂಜೆ 7:45 ಕನ್ನಡದಲ್ಲಿ ಭಾಷಣ. ಶಿವಶರಣೆಯರ ವಚನಗಳಲ್ಲಿ ನಿಸರ್ಗ ರೂಪಕಗಳು. ಈ ಕುರಿತು ಮಾತನಾಡುತ್ತಾರೆ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಸೀನಿಯರ್ ಫೆಲೋ ಡಾಕ್ಟರ್ ರಾಧಾಮಣಿ. ರಾತ್ರಿ 8:00 ಸಂಧ್ಯಾರಾಗ ಕಾರ್ಯಕ್ರಮದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಹರಿದಾಸ ಸಾಹಿತ್ಯ ಸಂಶೋಧನಾ ವಿಭಾಗದ ನಿವೃತ್ತ ಮುಖ್ಯಸ್ಥರಾದ ಡಾಕ್ಟರ್ ಟಿಎನ್ ನಾಗರತ್ನ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಜಿಎನ್ ಮಂಜುನಾಥ್. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:20 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು.

0: has worked to ensure the security of the borders of the entire country.
1: निश्चिंत करने का काम सीमा सुरक्षा बल के जवानों ने किया है।
2: पश्चिम बंगाल राज्यस्य नेता शुभेंदु अधिकारी अद्य राष्ट्रपति भवने राष्ट्रपतिना द्रौपदी मुर्मू वर्यया सह मेलनं कृतवान्। सः रक्षामन्त्रिणा राजनाथ सिंहेन सहापि मेलनं विहितवान्। सामाजिकान्तर्जालीये पटले श्री राजनाथ सिंहः अवदत् यत् शुभेंदु अधिकारी समृद्धेन राजनैतिक विधायी अनुभवेन युक्तः व्यक्ति अस्ति। सः आत्मविश्वासं प्रकटितवान् यत् श्री अधिकारी पश्चिम बंगाल राज्यं नूतन औन्नत्यं प्रति नेतुं कार्यं करिष्यति। आईपीएल क्रिकेट क्रीडायां अद्य हैदराबादे रॉयल चैलेंजर्स बेंगलुरु दलं सनराइजर्स हैदराबाद दलं सम्मुखीकरिष्यति। क्रीडायाः आरम्भः सायं सार्धसप्तवादने भविष्यति। गतरात्रौ अहमदाबादस्य नरेन्द्र मोदी क्रीडांगणे गुजरात टाइटन्स दलेन चेन्नई सुपर किंग्स दलं 91 धावनांकैः पराजितम्। अन्ते मुख्यवार्ताः पुनः एकवारम्। प्रधानमंत्री नरेन्द्र मोदी नवदिल्ल्यां साइप्रस देशस्य राष्ट्रपतिना निकोस क्रिस्टाडो लाइट्स इत्यनेन सह चर्चितवान्। सः उक्तवान् यत् अग्रिमेषु पञ्चवर्षेषु निवेश प्रवाहः द्विगुणीकर्तुं भारत साइप्रस देशयोः लक्ष्यमस्ति। निर्वाचनायोगेन अग्रिमे मासे 18 दिनांके 10 राज्याणां 24 राज्यसभासनानां कृते निर्वाचनस्य घोषणा कृता। सर्वोच्चन्यायालयेन जुलाई मासस्य प्रथमदिनांकात् नवमी कक्षायाः छात्राणां कृते CBSE इत्यस्य त्रिभाषीयाध्ययनस्य अनिवार्यतायाः विरुद्धं याचिकायां विचारं समारब्धम् इति वार्ताः।
3: नम मुंदिन कार्यक्रम इदीग आरंभ।
4: ಆಕಾಶವಾಣಿ ಅವಲೋಕನ ವಿಷಯ ಪರಮಾಣು ಇಂಧನ ಕ್ಷೇತ್ರದಲ್ಲಿ ಹೊಸ ಭಾಷೆ ಬರೆದ ಭಾರತ. ಬರೆದವರು ಸಂತೋಷ್, ಓದುತ್ತಿರುವವರು ಸರ್ವಮಂಗಳ ಎಂ. ಭಾರತ ತನ್ನ ಪರಮಾಣು ಇಂಧನ ಯೋಜನೆಯಲ್ಲಿ ಒಂದು ಪ್ರಮುಖ ಮೈಲಿಗಲ್ಲನ್ನು ಸ್ಥಾಪಿಸಿದೆ. ತಮಿಳುನಾಡಿನ ಕಲ್ಪಾಕಂನಲ್ಲಿ ಸಂಪೂರ್ಣ ಸ್ವದೇಶಿ ವಿನ್ಯಾಸ ಮತ್ತು ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ PFBR ಇತ್ತೀಚೆಗೆ ಯಶಸ್ವಿಯಾಗಿ ತನ್ನ ಮೊದಲ ಹಂತವನ್ನು ಯಶಸ್ವಿಯಾಗಿ ತಲುಪಿದೆ. ಇದು ಸುಸ್ಥಿರ ಪರಮಾಣು ಸರಣಿ ಪ್ರಕ್ರಿಯೆಯ ಆರಂಭವನ್ನು ಸೂಚಿಸುತ್ತದೆ. ಈ PFBR ಯೋಜನೆಯು 500 MW ಸಾಮರ್ಥ್ಯದಿಂದ ರಿಯಾಕ್ಟರ್ ಆಗಿದ್ದು, ಇದನ್ನು ಕಲ್ಪಾಕಂ ಪರಮಾಣು ಸಂಕೀರ್ಣದಲ್ಲಿ ಭಾರತೀಯ ವಿದ್ಯುತ್ ನಿಗಮ ನಿಯಮಿತ ನಿರ್ಮಿಸಿದೆ. ಈ ಸಾಧನೆಯೊಂದಿಗೆ ಭಾರತ ತನ್ನ 3 ಹಂತದ ಪರಮಾಣು ಶಕ್ತಿ ಯೋಜನೆಯ 2ನೇ ಹಂತಕ್ಕೆ ಅಧಿಕೃತವಾಗಿ ಕಾಲಿಟ್ಟಿದೆ. ಈ ಮೈಲಿಗಲ್ಲು ಜಾಗತಿಕವಾಗಿಯೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ರಿಯಾಕ್ಟರ್ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭ ಮಾಡಿದರೆ ರಷ್ಯಾದ ನಂತರ ವಾಣಿಜ್ಯಿಕವಾಗಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅನ್ನು ನಿರ್ವಹಿಸುವ ವಿಶ್ವದ 2ನೇ ದೇಶ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಲಿದೆ. ಈ ಸಾಧನೆಯು ಪರಮಾಣು ಇಂಧನ ಇಲಾಖೆಯ ನೇತೃತ್ವದಲ್ಲಿ ದಶಕಗಳ ಕಾಲ ನಡೆದ ವೈಜ್ಞಾನಿಕ ಪರಿಶ್ರಮಕ್ಕೆ ಸಂದ ಜಯವಾಗಿದೆ. ಇದು ಭಾರತದ ಸ್ವಚ್ಛ ಇಂಧನ ಪಯಣದಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದ್ದು, ವಿಶ್ವಾಸಾರ್ಹ ಮತ್ತು ಕಡಿಮೆ ಇಂಗಾಲದ ವಿದ್ಯುತ್ ಉತ್ಪಾದನೆಗೆ ದೇಶದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ. ಅಲ್ಲದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘೋಷಿಸಿದಂತೆ 2070 ವೇಳೆಗೆ ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಗುರಿಯನ್ನು ತಲುಪಲು ಇದು ಭಾರತಕ್ಕೆ ಮತ್ತಷ್ಟು ಬಲ ನೀಡಲಿದೆ. PFBR ದಶಕಗಳ ಕಾಲ ನಡೆದ ಸ್ವದೇಶಿ ಸಂಶೋಧನೆ, ವಿನ್ಯಾಸ ಮತ್ತು ಎಂಜಿನಿಯರಿಂಗ್ ಅನ್ನು ಪ್ರತಿನಿಧಿಸುತ್ತದೆ. ಇದರ ತಂತ್ರಜ್ಞಾನವನ್ನು ಪರಮಾಣು ಇಂಧನ ಇಲಾಖೆಯ ಅಡಿಯಲ್ಲಿರುವ ಸಂಶೋಧನಾ ಕೇಂದ್ರವಾದ ಇಂದಿರಾಗಾಂಧಿ ಪರಮಾಣು ಸಂಶೋಧನಾ ಕೇಂದ್ರ ಅಭಿವೃದ್ಧಿಪಡಿಸಿದೆ. PFBR-ನಿಂದ ಉತ್ಪತ್ತಿಯಾಗುವ ಬಳಸಿದ ಇಂಧನವನ್ನು ಮರುಸಂಸ್ಕರಿಸಿ ಮತ್ತೆ ರಿಯಾಕ್ಟರ್ಗೆ ಮರುಬಳಕೆ ಮಾಡಲಾಗುತ್ತದೆ. ಇದು 2ನೇ ಹಂತದ ಇಂಧನ ಚಕ್ರವನ್ನು ಪೂರ್ಣಗೊಳಿಸುತ್ತದೆ ಮತ್ತು 3ನೇ ಹಂತದಲ್ಲಿ ಭಾರತದ ಹೇರಳವಾದ ಥೋರಿಯಂ ನಿಕ್ಷೇಪವನ್ನು ಬೃಹತ್ ಪ್ರಮಾಣದಲ್ಲಿ ಬಳಸಲು ದಾರಿ ಮಾಡಿಕೊಡುತ್ತದೆ. ಭಾರತದ ಪರಮಾಣು ಇಂಧನ ಯೋಜನೆಯು ದೇಶದ ಒಟ್ಟಾರೆ ವಿದ್ಯುತ್ ಉತ್ಪಾದನೆಯಲ್ಲಿ ಸ್ಥಿರವಾದ ಅಸ್ತಿತ್ವವನ್ನು ಕಾಯ್ದುಕೊಂಡಿದೆ. ಮುಂಬರುವ ವರ್ಷಗಳಲ್ಲಿ ಗಮನಾರ್ಹ ವಿಸ್ತರಣೆಯ ಯೋಜನೆಯೊಂದಿಗೆ ಇದು ಈಗ ಒಂದು ನಿರ್ಣಾಯಕ ಘಟ್ಟದಲ್ಲಿದೆ. ಭಾರತದ ಪ್ರಸ್ತುತ ಪರಮಾಣು ಸಾಮರ್ಥ್ಯವು 8.78 GW ಆಗಿದೆ. 2024-25 ದೇಶಾದ್ಯಂತ ಇರುವ ಪರಮಾಣು ವಿದ್ಯುತ್ ಸ್ಥಾವರಗಳು 56,000

0: ಶಕ್ತಿಯು ಇನ್ನು ಮುಂದೆ ಭಾರತದಲ್ಲಿ ಕೇವಲ ಪೂರಕ ಶಕ್ತಿಯ ಮೂಲವಾಗಿ ಉಳಿದಿಲ್ಲ, ಇದು ದೇಶದ ಸ್ವಚ್ಛ ಇಂಧನದ ಭವಿಷ್ಯದ ಬುನಾದಿಯಾಗುತ್ತಿದೆ. ಭಾರತ ತನ್ನ ಒಟ್ಟಾರೆ ಇಂಧನದ ಬಳಕೆಯಲ್ಲಿ ಪರಮಾಣು ಶಕ್ತಿಗೆ ಗಮನಾರ್ಹವಾದ ಪ್ರಾಮುಖ್ಯತೆ ನೀಡುವ ಗುರಿ ಹೊಂದಿದೆ. ಕೇಂದ್ರ ಆಯವ್ಯಯ 2025-26 ಘೋಷಿಸಲಾದ ಪರಮಾಣು ಇಂಧನ ಮಿಷನ್ ಅಡಿಯಲ್ಲಿ 2047 ವೇಳೆಗೆ 100 GW ಪರಮಾಣು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಸಾಧಿಸುವ ಗುರಿಯನ್ನು ಭಾರತ ಸರ್ಕಾರ ಹೊಂದಿದೆ. ಸಾಮರ್ಥ್ಯ ವಿಸ್ತರಣೆಯಾಗಿ ಹೊಸ ತಂತ್ರಜ್ಞಾನಗಳು ರೂಪುಗೊಳ್ಳುತ್ತಿದ್ದಂತೆ ಪರಮಾಣು ಶಕ್ತಿಯು ಭಾರತದ ಇಂಧನ ಕ್ಷೇತ್ರದಲ್ಲಿ ಹೆಚ್ಚು ಪ್ರಮುಖ ಪಾತ್ರ ವಹಿಸಲು ಸಿದ್ಧವಾಗಿದೆ. ಇಂಧನ ಭದ್ರತೆ, ತಾಂತ್ರಿಕ ಸ್ವಾವಲಂಬನೆ ಮತ್ತು 2070 ಶೂನ್ಯ ಇಂಗಾಲದ ಬದ್ಧತೆಯತ್ತ ದೇಶದ ಹಾದಿಯನ್ನು ಇದು ಬಲಪಡಿಸುತ್ತದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಸರ್ವಮಂಗಳ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 6:35.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಶೇಪ್ ಅ ಸಕ್ಸಸ್ಫುಲ್ ಕರಿಯರ್ ವಿತ್ ವರ್ಲ್ಡ್ ಕ್ಲಾಸ್ ಎಜುಕೇಷನ್.
5: At JSS AHER, deemed to be university accredited A++ by NAC, admissions are open for BSc in Biotechnology, Microbiology, Environmental Science and Food Nutrition and Dietetics. Visit JSS deemed to be university, SS Nagara, Banni Mantapa, Mysuru. Call 9980841859.
1: Gamanisi. ಈ ಸಂಜೆ ಪ್ರಸಾರವಾಗುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ತೊಗರಿ ಬೇಸಾಯ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆವಿ ನಾರಾಯಣಸ್ವಾಮಿ ಅವರ ಹಾಡುಗಾರಿಕೆ. 10:00 ತತ್ವ ಸಂಚಾರ, ಜನಪದ ಗಾಯಕರ ತತ್ವಗಾಯನ. ಭಾಗವಹಿಸುತ್ತಾರೆ ಮಂಡ್ಯ ಜಿಲ್ಲೆ ಕೆರೆಗೋಡು ಗ್ರಾಮದ ಪುಟ್ಟಮುತ್ತಮ್ಮ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಹೆಣ್ಣು ಕುಟುಂಬದ ಕಣ್ಣು, ಸಂಸಾರವನ್ನು ಶ್ರೇಯಸ್ಸಿನತ್ತ ಒಯ್ಯುವವಳು ಹೆಣ್ಣು. ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದೆಂದರೆ ಇಡೀ ಕುಟುಂಬ ಬೆಳಕಿಗೆ ಕಣ್ಣು ತೆರೆದಂತೆ. ಸ್ತ್ರೀ ಸ್ವಾತಂತ್ರ್ಯ ಸ್ವಸ್ಥ ಸಮಾಜದ ದ್ಯೋತಕ.
3: ಸ್ತ್ರೀಯರ ಸ್ಥಿತಿ ಉತ್ತಮವಾಗುವ ತನಕ ಪ್ರಪಂಚ ಉತ್ತಮವಾಗಲಾರದು. ಹಕ್ಕಿ ಒಂದೇ ರೆಕ್ಕೆಯ ಬಲದಿಂದ ಹಾರಲಾರದು ಎಂದಿದ್ದಾರೆ.

0: ಸ್ವಾಮಿ ವಿವೇಕಾನಂದರು.
1: ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
0: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ, ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ, ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು ಕಲಿಸುತ್ತದೆ.
1: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಪುನೀತ್ ಹೃದಯ ಜ್ಯೋತಿ ಯೋಜನೆ ರಾಜ್ಯದ ಎಲ್ಲಾ ತಾಲೂಕುಗಳಿಗೆ ವಿಸ್ತರಣೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಬಿತ್ತನೆ ಬೀಜ ಲಭ್ಯ, ರೈತರು ಆತಂಕ ಪಡುವ ಅಗತ್ಯವಿಲ್ಲ, ಕೃಷಿ ಇಲಾಖೆ ಸ್ಪಷ್ಟನೆ. ಎನ್ಸಿಇಆರ್ಟಿಯಲ್ಲಿ ಅಂತರ್ಜಲ ಕುರಿತ ಪ್ರತ್ಯೇಕ ಪಠ್ಯಕ್ರಮ ಅಳವಡಿಸುವಂತೆ ಕೇಂದ್ರಕ್ಕೆ ಸಚಿವ ಎಂ ಬೋಸರಾಜು ಪತ್ರ. ಕಲಬುರಗಿಯಲ್ಲಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಕಾಮಗಾರಿ ಚುರುಕುಗೊಳಿಸಲು ಸಚಿವರ ಸಭೆಯಲ್ಲಿ ತೀರ್ಮಾನ. ದುಬಾರೆ ದುರಂತ ಪ್ರಕರಣ, ಇಬ್ಬರು ಅರಣ್ಯಾಧಿಕಾರಿಗಳ ವಿರುದ್ದ ಉಪ ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಹೃದಯಾಘಾತದ ಬಳಿಕ ನಿರ್ಣಾಯಕ ಅವಧಿಯಲ್ಲಿ ತ್ವರಿತ ಚಿಕಿತ್ಸೆ ಒದಗಿಸುವ ಉದ್ದೇಶದಿಂದ ಜಾರಿಗೆ ತಂದಿರುವ ಪುನೀತ್ ಹೃದಯ ಜ್ಯೋತಿ ಯೋಜನೆಯನ್ನು ಶೀಘ್ರವೇ ರಾಜ್ಯದ ಎಲ್ಲಾ ತಾಲೂಕುಗಳಿಗೂ ವಿಸ್ತರಣೆ ಮಾಡಲಾಗುವುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆ ಮಂಗಳೂರು ವತಿಯಿಂದ ನಡೆದ ಆರೋಗ್ಯ ಇಲಾಖೆ ಹಾಗೂ ವೆನ್ಲಾಕ್ ಆಸ್ಪತ್ರೆಯ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಒಟ್ಟು 78 ಪುನೀತ್ ಹೃದಯ ಜ್ಯೋತಿ ಕೇಂದ್ರಗಳು ಜೀವರಕ್ಷಕವಾಗಿ ಕಾರ್ಯನಿರ್ವಹಿಸುತ್ತಿವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ 3 ಕೇಂದ್ರಗಳು ಇದ್ದು, ಇವುಗಳ ಮೂಲಕ ಈ ವರ್ಷ 450 ಜೀವಗಳನ್ನು ಉಳಿಸಲಾಗಿದೆ. ಈ ಯೋಜನೆಯ ಅಡಿ ನೀಡಲಾಗುವ ಟೆನೆಕ್ಟೆ ಪ್ಲೇಸ್ ಎಂಬ ದುಬಾರಿ ಚುಚ್ಚುಮದ್ದನ್ನು ಸರ್ಕಾರದಿಂದ ಉಚಿತವಾಗಿ ನೀಡುವ ಜೊತೆಗೆ ಅಗತ್ಯ ಶಸ್ತ್ರಚಿಕಿತ್ಸೆ ಹಾಗೂ ಇತರ ಚಿಕಿತ್ಸೆಯನ್ನು ಒದಗಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಈಗಾಗಲೇ ಆಂಜಿಯೋಪ್ಲಾಸ್ಟಿ, ಕೆಮೋಥೆರಪಿ, ಡಯಾಲಿಸಿಸ್, ನ್ಯೂರೋ ಸರ್ಜರಿಗಳನ್ನು ಮಾಡಲಾಗುತ್ತಿದ್ದು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ರೂಪುಗೊಂಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. 2026 ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಬಿತ್ತನೆ ಬೀಜ ಲಭ್ಯವಿದ್ದು, ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಕೃಷಿ ಇಲಾಖೆ ಸ್ಪಷ್ಟಪಡಿಸಿದೆ. ರೈತರ ಸಂಪರ್ಕ ಕೇಂದ್ರಗಳ ಮೂಲಕ ಕ್ಯೂಆರ್ ವ್ಯವಸ್ಥೆ ಅಳವಡಿಸಿ ಅರ್ಹ ರೈತರಿಗೆ ಪಾರದರ್ಶಕವಾಗಿ ಬೀಜ ವಿತರಣೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಬಿತ್ತನೆ ಬೀಜಗಳ ಕುರಿತ ಹೆಚ್ಚಿನ ಮಾಹಿತಿಗಾಗಿ ರೈತರು ಸಮೀಪದ ರೈತ ಸಂಪರ್ಕ ಕೇಂದ್ರ, ಕೇಂದ್ರ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಇಲ್ಲವೇ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಹಾವೇರಿ ಜಿಲ್ಲೆಯಲ್ಲಿ ಹೆಚ್ಚಿನ ಮಳೆಯಾಗುತ್ತಿರುವುದರಿಂದ ಪ್ರಸಕ್ತ ವರ್ಷಕ್ಕೆ ಸೋಯಾಬೀನ್ಗೆ 8,960 ಕ್ವಿಂಟಾಲ್, ಶೇಂಗಾ ಬೀಜಕ್ಕೆ 1,344 ಕ್ವಿಂಟಾಲ್ ಬೇಡಿಕೆ ಅಂದಾಜಿಸಲಾಗಿದೆ. ಬೇಡಿಕೆ ಆಧಾರದಲ್ಲಿ ಬಿತ್ತನೆ ಬೀಜ ಪೂರೈಸಲಾಗುವುದು ಎಂದು ಕೃಷಿ ಇಲಾಖೆ ಸ್ಪಷ್ಟಪಡಿಸಿದೆ. ಹವಾಮಾನ ಬದಲಾವಣೆ ಮತ್ತು ಅಂತರ್ಜಲದ ಅತಿಯಾದ ಬಳಕೆಯಿಂದ ಭವಿಷ್ಯದಲ್ಲಿ ಎದುರಾಗಬಹುದಾದ ಜಲಕ್ಷಾಮವನ್ನು ತಪ್ಪಿಸಲು ಶಾಲಾ ಹಂತದಲ್ಲೇ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವುದು ಅತ್ಯಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಎನ್ಸಿಇಆರ್ಟಿ ಪಠ್ಯಕ್ರಮದಲ್ಲಿ ಅಂತರ್ಜಲ ಕುರಿತ ಪ್ರತ್ಯೇಕ ಪಠ್ಯಕ್ರಮವನ್ನು ಅಳವಡಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎಂ ಬೋಸರಾಜು ತಿಳಿಸಿದ್ದಾರೆ. ಮಳೆ ನೀರು ಕೊಯ್ಲು ಮತ್ತು ಕೃತಕ ಅಂತರ್ಜಲ ಮರುಪೂರಣ ತಂತ್ರಜ್ಞಾನಗಳು, ಪ್ರಕೃತಿ ಆಧಾರಿತ ಪರಿಹಾರಗಳು, ಅಂತರ್ಜಲ ನಕ್ಷೆ ಮತ್ತು ಮಾಡೆಲಿಂಗ್, ಅತ್ಯಾಧುನಿಕ ನಿಗಾ ತಂತ್ರಜ್ಞಾನಗಳಾದ ಐಒಟಿ ಮತ್ತು ರಿಮೋಟ್ ಸೆನ್ಸಿಂಗ್ ಬಳಕೆ, ನೀತಿ ಆಯೋಗದ ವಿವಿಧ ಜಲ ಸಂರಕ್ಷಣಾ ಯೋಜನೆಗಳನ್ನು ಪಠ್ಯದಲ್ಲಿ ಸೇರಿಸಬೇಕು ಎಂದು ಪತ್ರದಲ್ಲಿ ತಿಳಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಾರಿಯ ಆಯವ್ಯಯದಲ್ಲಿ ಘೋಷಿಸಿರುವಂತೆ ಕಲಬುರಗಿಯಲ್ಲಿ ಸ್ಥಾಪನೆಯಾಗಲಿರುವ ಮಹತ್ವಾಕಾಂಕ್ಷಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಯೋಜನೆಯ ಕಾಮಗಾರಿಗಳನ್ನು ಚುರುಕುಗೊಳಿಸಲು ಸರ್ಕಾರ ನಿರ್ಧರಿಸಿದೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಇಂದು ನಡೆಸಿದ ಕೈಮಗ್ಗ ಮತ್ತು ಜವಳಿ ಇಲಾಖೆ ಹಾಗೂ ಕೈಗಾರಿಕಾ ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗಿನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಆಯವ್ಯಯದ ಘೋಷಣೆಯನ್ನು ಕಾಲಮಿತಿಯಲ್ಲಿ ಜಾರಿಗೆ ತರಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಮತ್ತು ಕಲಬುರಗಿ ಜಿಲ್ಲಾ ಕೇಂದ್ರಗಳಿಗೆ ಜೂನ್ 1 ಹಾಗೂ ಜೂನ್ 10 ಬೆಂಗಳೂರಿನಿಂದ ವಿಮಾನ ಸೇವೆಯನ್ನು ಪುನರಾರಂಭಿಸಲಾಗುವುದು ಎಂದು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ಕುರಿತಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎರಡೂ ಕಡೆಯ ವಿಮಾನ ಪ್ರಯಾಣಕ್ಕೆ ಈಗಾಗಲೇ ಮುಂಗಡ ಬುಕ್ಕಿಂಗ್ ಆರಂಭವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ 2 ಮತ್ತು 3 ಸ್ತರದ ನಗರಗಳಿಗೆ ವಿಮಾನ ಸಂಪರ್ಕ ಕಲ್ಪಿಸುವುದರಿಂದ ಪ್ರಾದೇಶಿಕ ಅಭಿವೃದ್ಧಿ ಜೊತೆಗೆ ಮೂಲಸೌಕರ್ಯ ಸುಧಾರಿಸಲಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯ ದುಬಾರೆ ಸಾಕಾನೆ ಶಿಬಿರದಲ್ಲಿ ಸಂಭವಿಸಿದ ದುರಂತಕ್ಕೆ ಸಂಬಂಧಿಸಿದಂತೆ ಉಪಲೋಕಾಯುಕ್ತ ಕೆಎಸ್ ಫಣೀಂದ್ರ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲಾಗಿರುವ ದೂರಿನಲ್ಲಿ ದುಬಾರೆ ಸಾಕಾನೆ ಶಿಬಿರದಲ್ಲಿ ಯಾವುದೇ ಸುರಕ್ಷತಾ ಕ್ರಮ ಕೈಗೊಂಡಿರಲಿಲ್ಲ, ಸುರಕ್ಷತೆ ನೀಡಲು ಅರಣ್ಯಾಧಿಕಾರಿಗಳು ವಿಫಲರಾಗಿರುವುದು ಸ್ಪಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಎ ಗೋಪಾಲ್ ಮತ್ತು ವಲಯ ಅರಣ್ಯಾಧಿಕಾರಿ ರಕ್ಷಿತ್ ಅವರನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿವಾದಿಗಳನ್ನಾಗಿಸಿ ದುಬಾರೆಯಲ್ಲಿ ಎಲ್ಲಾ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಈ ಕುರಿತ ವರದಿ ಸಲ್ಲಿಸುವಂತೆ ಉಪ ಲೋಕಾಯುಕ್ತರು ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬೇಸೂರು ಗ್ರಾಮದಲ್ಲಿ ಅಣು ಸ್ಥಾವರ ಸ್ಥಾಪಿಸಲು ಬಿಡುವುದಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಕೆಡಿಪಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಗೆ ಯಾವುದೇ ಆಕ್ಷೇಪ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತಂತೆ ಇಂದು ಕೆಡಿಪಿ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಆಗಬೇಕೆಂದು ವಕೀಲರ ಸಂಘ ಸೇರಿದಂತೆ ಸಂಘ ಸಂಸ್ಥೆಗಳು ಜನಪ್ರತಿನಿಧಿಗಳು ಹೋರಾಟ ನಡೆಸುತ್ತಿದ್ದು, ಪಕ್ಷಾತೀತವಾಗಿ ಕೈಗೊಂಡ ನಿರ್ಣಯ ಕುರಿತಾದ ಸಹಿ ಹೊಂದಿದ ಪ್ರತಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ಒತ್ತಡ ಹೇರಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಕಲಬುರಗಿಯ ಲಾಡ್ಲೆ ಮಾಶಾಕ್ ದರ್ಗಾ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಎಲ್ಲ ಅಂಶಗಳನ್ನು ಸಂಪುಟದಲ್ಲಿ ಚರ್ಚೆ ನಡೆಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರವು ಈ ವಿಷಯವನ್ನು ಸಂಪುಟ ಉಪಸಮಿತಿಗೆ ನೀಡಿದ್ದು ಪ್ರತ್ಯೇಕವಾಗಿ ಚರ್ಚಿಸಿ ಒಟ್ಟು 52 ಪ್ರಕರಣಗಳನ್ನು ಹಿಂಪಡೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಲಾಡ್ಲೆ ಮಾಶಾಕ್ ದರ್ಗಾದಲ್ಲಿ ನಡೆದ ಹಿಂಸಾಚಾರಕ್ಕೆ ಸಂಬಂಧಿಸಿದ ಪ್ರಕರಣಗಳನ್ನು ಹಿಂತೆಗೆದುಕೊಂಡ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿಕೊಂಡಿದೆ ಎಂದು ದೂರಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗದ ವತಿಯಿಂದ ಬೆಂಗಳೂರಿನಲ್ಲಿ ಭಾನುವಾರ ಲೋಕಸೇವಾ ಆಯೋಗದ ಪ್ರಿಲಿಮಿನರಿ ಪರೀಕ್ಷೆ ನಡೆಯಲಿದೆ. ನಗರದ ಒಟ್ಟು 73 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹಾಗೂ ಪರೀಕ್ಷೆಯು ಸುಗಮವಾಗಿ ನಡೆಸುವ ಸಲುವಾಗಿ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ 200 ಮೀಟರ್ ಪ್ರದೇಶವನ್ನು ನಿಷೇಧಿತ ಸ್ಥಳ ಎಂದು ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಪರೀಕ್ಷಾ ಕೇಂದ್ರಗಳ ಸುತ್ತ ಸೈಬರ್ ಜೆರಾಕ್ಸ್ ಕಂಪ್ಯೂಟರ್ ಕೇಂದ್ರಗಳನ್ನು ಮುಚ್ಚುವಂತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶ ಹೊರಡಿಸಿದ್ದಾರೆ. ಇದೇ ವೇಳೆ ಬಿಎಂಆರ್ಸಿಎಲ್ ಭಾನುವಾರ ಮೆಟ್ರೋ ರೈಲು ಸೇವೆಯನ್ನು ಬೆಳಗ್ಗೆ 7 ಗಂಟೆ ಬದಲಾಗಿ 6 ಗಂಟೆಗೆ ಆರಂಭಿಸಲು ನಿರ್ಧರಿಸಿದೆ. ರಾಜ್ಯದ ಹಲವೆಡೆ ಮುಂಗಾರು ಪೂರ್ವ ಮಳೆ ಆರಂಭಗೊಂಡಿದೆ. ಮುಂಗಾರು ಹಂಗಾಮಿನಲ್ಲಿ ಮಳೆಯಿಂದಾಗಿ ಸೊಳ್ಳೆಗಳ ಉತ್ಪತ್ತಿ ಹೆಚ್ಚಾಗಲಿದ್ದು, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಆರೋಗ್ಯಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಸಂಭವಿಸಬಹುದಾದ ಪ್ರಕೃತಿ ವಿಕೋಪ ಹಾಗೂ ಪ್ರವಾಹ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಜಿಲ್ಲಾಡಳಿತ ಸರ್ವಸನ್ನದ್ಧವಾಗಿದೆ. ಮಳೆಗಾಲದಲ್ಲಿ ಪ್ರಕೃತಿ ವಿಕೋಪ, ಪ್ರವಾಹದಲ್ಲಿ ಜೀವ ಹಾನಿಯಾಗದಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬ ಅಧಿಕಾರಿಯ ಮೊದಲ ಆದ್ಯತೆಯಾಗಿದ್ದು, ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿ ಉಂಟಾಗಿದೆ. ರೈತರಿಗೆ ಪರಿಹಾರ ನೀಡಲು ಪರಿಹಾರ ಪೋರ್ಟಲ್ನಲ್ಲಿ ವರದಿ ದಾಖಲಿಸಿದ್ದು, ಇನ್ನು 15-20 ದಿನಗಳಲ್ಲಿ ಪರಿಹಾರ ಮಂಜೂರಾಗಲಿದೆ ಎಂದು ಅಪರ ಜಿಲ್ಲಾಧಿಕಾರಿ ಅಭಿಷೇಕ್ ವಿ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ನಿವೇಶನ ರಹಿತ ಬಡ ಕುಟುಂಬಗಳಿಗೆ 500 ನಿವೇಶನ ಹಂಚಿಕೆ ಸಂಬಂಧ ಕಾರ್ಯ ಪ್ರಗತಿಯಲ್ಲಿ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಸ್ಪಷ್ಟಪಡಿಸಿದ್ದಾರೆ. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹೊಸದಾಗಿ ನಿರ್ಮಾಣವಾಗಿರುವ ಬಡಾವಣೆಯಲ್ಲಿ ಫಲಾನುಭವಿಗಳಿಗೆ ವಿತರಿಸಲು 13,909 ನಿವೇಶನಗಳು ಸಿದ್ದವಾಗಿದ್ದು, ಲಾಟರಿ ಮೂಲಕ ಹಂಚಲಾಗುವುದು ಎಂದು ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪಟೇಲ್ ಶಿವಣ್ಣ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪುನೀತ್ ಹೃದಯ ಜ್ಯೋತಿ ಯೋಜನೆ ರಾಜ್ಯದ ಎಲ್ಲಾ ತಾಲೂಕುಗಳಿಗೆ ವಿಸ್ತರಣೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಬಿತ್ತನೆ ಬೀಜ ಲಭ್ಯ, ರೈತರು ಆತಂಕ ಪಡುವ ಅಗತ್ಯವಿಲ್ಲ, ಕೃಷಿ ಇಲಾಖೆ ಸ್ಪಷ್ಟನೆ. ಎನ್ಸಿಇಆರ್ಟಿಯಲ್ಲಿ ಅಂತರ್ಜಲ ಕುರಿತ ಪ್ರತ್ಯೇಕ ಪಠ್ಯಕ್ರಮ ಅಳವಡಿಸುವಂತೆ ಕೇಂದ್ರಕ್ಕೆ ಸಚಿವ ಎಂ ಬೋಸರಾಜು ಪತ್ರ. ಕಲಬುರಗಿಯಲ್ಲಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಕಾಮಗಾರಿ ಚುರುಕುಗೊಳಿಸಲು ಸಚಿವರ ಸಭೆಯಲ್ಲಿ ತೀರ್ಮಾನ. ಮತ್ತು ದುಬಾರೆ ದುರಂತ ಪ್ರಕರಣ, ಇಬ್ಬರು ಅರಣ್ಯಾಧಿಕಾರಿಗಳ ವಿರುದ್ದ ಉಪಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 6:50. ಕೃಷಿ ರಂಗ

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: Choose excellence and explore diverse courses.
2: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ಅಸಲಿ ನೋಟ್ ನಲ್ಲಿ ಯಾಕಾಡ್ತೀಯ
6: ಬ್ರೋ? ಇದು ಹರಿದಿದೆ.
5: ಇಲ್ ಕೇಳು, ಹರಿದೋಗಿರ್ದಿರೋ ಅಥವಾ ಹಳೆ ನೋಟನ್ನು
7: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
6: ವಾವ್, ಹೊಸ ನೋಟ್ ಸಿಗುತ್ತಾ?
5: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
7: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
0: ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತೊಗರಿ ಬೇಸಾಯ ಕುರಿತು ಮಂಡ್ಯದ ವಿಸಿ ಫೋರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹಾದೇವು ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ.
8: ಡಾಕ್ಟರ್ ಮಹಾದೇವ್ ಅವರೇ, ನಮಸ್ಕಾರ.
9: ನಮಸ್ಕಾರ ಕೇಶವಮೂರ್ತಿಗಳೇ.
8: ತಾವು ಇವತ್ತಿನ ದಿವಸ ತೊಗರಿ ಬೇಸಾಯದ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಯಾವ ತಳಿಗಳನ್ನು ಬಳಸಬೇಕು, ಬೇಸಾಯವನ್ನು ಯಾವ ರೀತಿ ಮಾಡಬೇಕು, ವಿಶೇಷವಾಗಿ ನಮ್ಮ ಭಾಗದಲ್ಲಿ ಅಕ್ಕಡಿಯಾಗಿ ತೊಗರಿಯನ್ನು ಬೆಳೆಯೋದೇ ಜಾಸ್ತಿ, ಪೂರ್ಣ ಬೆಳೆಯಾಗಿ ತೊಗರಿಯನ್ನು ಬೆಳೆಯೋರ ಸಂಖ್ಯೆ ಕಡಿಮೆ, ಮತ್ತು ತರಕಾರಿಯಾಗಿ ತೊಗರಿಯನ್ನು ಬೆಳೀತಾರೆ ಹೊರತು ಬೇಳೆಗಾಗಿ ತೊಗರಿಯನ್ನು ಬೆಳೆಯೋರು ಕೂಡ ಕಡಿಮೆ. ಬೇಳೆಗಾಗಿ ತೊಗರಿಯನ್ನು ಬೆಳೆಯೋದಕ್ಕೆ ನಮ್ಮಲ್ಲಿ ಅವಕಾಶ ಇದೆಯಾ? ಅಂಥ ತಳಿಗಳ ಅಭಿವೃದ್ಧಿ ಆಗಿದೆಯಾ? ತೊಗರಿ ಬೇಸಾಯದ ಒಂದು ಪ್ರಾಮುಖ್ಯತೆ ಏನು? ಗುಲ್ಬರ್ಗಾ ಕಡೆ ಇದನ್ನು ವಾಣಿಜ್ಯ ಬೆಳೆಯಾಗಿ ಬೆಳೀತಾರೆ ಅಂದರೆ ನಮ್ಮಲ್ಲಿ ಯಾಕೆ ಬೆಳೆಯೋಕ್ಕಾಗ್ತಿಲ್ಲ? ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ತಾವು ನಿಮ್ಮ ಅನುಭವಗಳ ಸಮೇತ ತೊಗರಿ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚ್ಕೋಬೇಕು ಡಾಕ್ಟ್ರೆ.
9: ಖಂಡಿತ ಕೇಶವಮೂರ್ತಿಗಳೇ, ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ತೊಗರಿಯನ್ನು ಅತಿ ಮುಖ್ಯವಾದ ಒಂದು ದ್ವಿದಳ ಬೆಳೆ ಅಂತ ಗುರುತಿಸ್ತೇವೆ. ವಿಶೇಷವಾಗಿ ಇಡೀ ದೇಶದಲ್ಲೇ ಅತಿ ಹೆಚ್ಚು ಬೆಳೆಯುತ್ತಿರುವ ಒಂದು ನಮ್ಮ ಉತ್ತರ ಕರ್ನಾಟಕದ ಗುಲ್ಬರ್ಗಾ ಜಿಲ್ಲೆ ಅಂತ ಏನು ಹೇಳ್ತೀವಿ ಅದನ್ನು ಡಾಲ್ ಬೌಲ್ ಆಫ್ ಕರ್ನಾಟಕ ಅಂತ ಹೇಳ್ತೀವಿ. ಅಂದರೆ ಹೆಚ್ಚು ಬೆಳೀತಾ ಇರೋ ಒಂದು ಸುಮಾರು 500,000 ಹೆಕ್ಟೇರ್ ಒಂದೇ ಜಿಲ್ಲೆಯಲ್ಲಿ, ನಾವು 1 ಎಕರೆ ಒಂದೇ ಜಿಲ್ಲೆಯಲ್ಲಿ ಬೆಳೆಯುವಂಥ ಒಂದು ಪ್ರದೇಶ ಇದೆ. ಆ ದೃಷ್ಟಿಯಿಂದ ಇದನ್ನು ನಾವು ಹೆಚ್ಚು ಪ್ರಾಮುಖ್ಯತೆ ಪಡೆದುಕೊಂಡಿದೆ. ನೀವು ಕೇಳಿದಾಗೆ ಇವತ್ತು ನಾವು ತೊಗರಿಯನ್ನು 3 ಉಪಯೋಗಗಳಿಗೆ ಬೆಳಿತೀವಿ. ಒಂದು, ಬೇಳೆ ಮಾಡಿ ನಾವು ಉಪಯೋಗಿಸುವಂಥದ್ದು. ಎರಡನೇದು, ಹಸಿ ಕಾಯಿಗಾಗಿ ಉಪಯೋಗಿಸುವಂಥದ್ದು. ಉತ್ತರ ಭಾರತದ ಕೆಲವು ಕಡೆ ಇದನ್ನು ಮೇವುಗಾಗಿಯೂ ಕೂಡ ಬೆಳೀತಾರೆ. ಕೆಲವು ತಳಿಗಳಿದ್ದಾವೆ, ದೀರ್ಘಾವಧಿ ತಳಿಗಳು, ಅದನ್ನು ಮೇವುಗಾಗಿಯೂ ಕೂಡ ಉಪಯೋಗಿಸ್ತಾರೆ. ಹಾಗಾಗಿ 3 ಉಪಯೋಗಗಳನ್ನು ನಾವು ಇದರಲ್ಲಿ ಕಾಣ್ತೇವೆ. ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಮುಖ್ಯವಾಗಿ ಇದನ್ನು ಬೆಳೆ ಮಾಡೋದಕ್ಕೋಸ್ಕರನೇ ಬೆಳೀತಾರೆ 100ಕ್ಕೆ 100 ಭಾಗ. ಆದರೆ ದಕ್ಷಿಣ ಕರ್ನಾಟಕದಲ್ಲಿ ನಾವು ಬೆಳೆಯೋದನ್ನು 2 ಉಪಯೋಗಗಳನ್ನು ನಾವು ಕಾಣ್ತೇವೆ. ಅಂದರೆ ಒಂದು, ಬೆಳೆಯಾಗಿ ಉಪಯೋಗಿಸುವ ಸಂಖ್ಯೆ ಕಡಿಮೆ ಇದೆ, ಆದರೆ ಹಸಿಕಾಯಿಯಾಗಿ ಉಪಯೋಗಿಸುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಾಣ್ತೇವೆ. ನಮ್ಮ ಮಾಗಡಿ ಭಾಗದಲ್ಲಿರ್ಬೋದು ಅಥವಾ ರಾಮನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ, ಸುಮಾರು ಈ ಒಂದು ದಕ್ಷಿಣ ಕರ್ನಾಟಕದ 10-12 ಜಿಲ್ಲೆಗಳಲ್ಲಿ ನಾವು ಇದನ್ನು ಹೆಚ್ಚಾಗಿ ಅಕ್ಕಡಿ ಬೆಳೆಯಾಗಿ ಬೆಳೆದು ತಾವು ಉಪಯೋಗಿಸ್ಕೊಳ್ತಾ ಇರುವಂಥ ಒಂದು ಇದನ್ನು ಸನ್ನಿವೇಶ ಕಾಣ್ತೇವೆ. ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ಇದು ಅತಿ ಹೆಚ್ಚು ಪ್ರೋಟೀನ್ ಅಂಶ ಇರುವಂಥ ಒಂದು ದ್ವಿದಳ ಬೆಳೆ ಆಗಿರೋದ್ರಿಂದ ನಮ್ಮ ಒಂದು ಪೌಷ್ಟಿಕತೆ ವೃದ್ಧಿಸುವ ದೃಷ್ಟಿಯಿಂದಲೂ ಕೂಡ ನಾವು ಇವತ್ತು ಬೇಳೆಕಾಳುಗಳನ್ನು ನಮ್ಮ ಆಹಾರದ ಅವಿಭಾಜ್ಯ ಅಂಗಗಳಾಗಿ ಉಪಯೋಗಿಸ್ಕೊಳ್ಳೋಂಥ ಒಂದು ಅವಕಾಶ ಮತ್ತು ಉದ್ದೇಶ ಕೂಡ ನಮ್ಮ ಜನಗಳಿಗೆ ಬೇಕಾಗ್ತದೆ. ಅದರಲ್ಲಿ ಹೆಚ್ಚಾಗಿ ನಾವು ಉಪಯೋಗಿಸ್ತಾ ಇರುವಂಥ, ಈಗ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇರುವಂಥ ಏಕದಳ ಗುಂಪಿನ ಬೆಳೆಗಳು ಆದ ಭತ್ತ, ರಾಗಿ, ಮುಸುಕಿನ ಜೋಳ, ಈ ಎಲ್ಲ ಬೆಳೆಗಳು ನಮ್ಮ ಭಾಗದಲ್ಲಿ ಬೆಳೆಯುತ್ತಿದ್ದರೂ ಈ ಒಂದು ದ್ವಿದಳ ಬೆಳೆಗಳನ್ನು ಕೂಡ ನಾವು ನಮ್ಮ ಕಾಲಾಂತರಗಳಿಂದ ಬೆಳೀತಾ ಇದ್ದೀವಿ. ಯಾಕಪ್ಪ ಅಂದರೆ ಈ ಒಂದು ಬೆಳೆ ಪದ್ಧತಿಯಲ್ಲಿ ದ್ವಿದಳ ಬೆಳೆಗಳು ಕೂಡ ಒಂದು ಅವಿಭಾಜ್ಯ ಅಂಗವಾಗಿದ್ದಾವೆ. ಇದಕ್ಕೆ ಮೂಲ ಕಾರಣ ಇಷ್ಟೇ, ದ್ವಿದಳ ಬೆಳೆಗಳಿಗೆ ಒಂದು ವಿಶೇಷವಾದ ಗುಣವನ್ನು ಹೊಂದಿದ್ದಾವೆ. ಅವು ವಾತಾವರಣದಲ್ಲಿರುವ ಸಾರಜನಕವನ್ನು ಬೇರಿನ ಒಂದು ಗಂಟಿನಲ್ಲಿ ಹಿಡಿದು ಕೊಟ್ಟುವಂಥ ಒಂದು ಗುಣ ಇರೋದರಿಂದ ಸುಸ್ಥಿರ ಕೃಷಿಗೆ ಇದು ಭಾಳ ಅವಶ್ಯಕತವಾಗಿರ್ತದೆ. ಹಾಗಾಗಿ ನಾವು ಅಳವಡಿಸಿಕೊಂಡ ಬೆಳೆ ಪದ್ಧತಿಗಳು ಏಕದಳ ಮತ್ತು ದ್ವಿದಳ ವಿವಿಧ ಬೆಳೆ ಪದ್ಧತಿಗಳಲ್ಲಿ ನಾವು ಇದನ್ನು ಎಲ್ಲ ದ್ವಿದಳ ಬೆಳೆಗಳನ್ನು ಕಾಣ್ತೇವೆ. ಅದರಲ್ಲೂ ಮುಖ್ಯವಾಗಿ ತೊಗರಿಯನ್ನು ಬಹುಮುಖ್ಯವಾದ ಏಕಬೆಳೆಯಾಗಿಯೂ ಬೆಳೆಯುವಂಥ ಮತ್ತು ಅಕ್ಕಡಿ ಬೆಳೆಯಾಗಿ ಬೆಳೆಯುವಂಥದ್ದನ್ನು ಸನ್ನಿವೇಶಗಳನ್ನು ನಮ್ಮ ಭಾಗದಲ್ಲಿ ನಾವು ನೋಡ್ತೇವೆ. ಆ ದೃಷ್ಟಿನಲ್ಲಿ ನನಗೆ ಮೊದಲನೇಗೆ ಈಗ ಯಾವ ತಳಿಗಳಿದ್ದಾವೆ, ತಳಿಗಳಿಗೆ ಯಾವ ಸೂಕ್ತತೆ ಇದೆ, ಮತ್ತು ಅಕ್ಕಡಿ ಬೆಳೆಯಬೇಕಾದದ್ದು ಯಾವುದಕ್ಕಿದೆ, ಮತ್ತು ಬೆಳೆ ಮಾಡಿಕೊಳ್ಳೋಕ್ಕೆ ಬೇರೆ ತಳಿಗಳಿದ್ದಾವೆ, ಕಾಯಿಗಾಗಿ ಬೆಳೆಯುವಂಥ ತಳಿಗಳಿದ್ದಾವೆ, ಒಂದೊಂದಾಗಿ ನಾನು ವಿವರಿಸ್ತೇನೆ. ಮೊದಲನೇದಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿರುವಂಥ ಸುಮಾರು 5 ತಳಿಗಳು ನಾವು ಇಲ್ಲಿಯ ತನಕ ಬಿಡುಗಡೆ ಮಾಡಿದ್ದೀವಿ ಹೊಸ ತಳಿಗಳಲ್ಲಿ. ಅದೇ ರೀತಿ ನಮ್ಮ ಹಳೆಯ ತಳಿಗಳಲ್ಲಾದ 2 ತಳಿಗಳು, ಹೈದರಾಬಾದ್ 3C ಮತ್ತು TTB 7 ಅಂಥ ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ವಿ. ಅವೆರಡು ತಳಿಗಳಲ್ಲಿ ಹೈದರಾಬಾದ್ 3C ಕಾಯಿಗಾಗಿ ಹೆಚ್ಚಾಗಿ ಬೆಳೀತದಂಥ ನಮ್ಮ ಮಾಗಡಿ ಪ್ರದೇಶದಲ್ಲಿ ಬೆಳೀತಾ ಇದ್ದಂಥ ತಳಿ. ಅದೇ TTB 7 ಈ ಒಂದು ಕಾಳಿಗೋಸ್ಕರ ಬೆಳೀತಿದ್ದಂಥ ಬಿಳಿ ಕಾಳಿನ ಒಂದು ತಳಿ. ಆದರೆ ಇತ್ತೀಚೆಗೆ ಅದೇ ಏನಾಗಿದೆ, ಇವೆರಡಕ್ಕೂ ಈ ಒಂದು ಸೆಟೆರೋಗದ ನಾವೇನು ವಿಲ್ಟ್ ಅಂತ ಹೇಳ್ತೀವಿ, ಆ ಒಂದು ರೋಗ ಇದು ಹೆಚ್ಚು ಬಾಧೆಗೊಂಡು ಇವತ್ತು ಆ ತಳಿ ವಿನಾಶವಾಗಿದೆ. ಹಾಗಾಗಿ ನಮ್ಮ ಬಿಡುಗಡೆ ಮಾಡಿದಂಥ ತಳಿಗಳಿಗೆ ಈ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕ್ರೋಢೀಕರಿಸಿ, ಈ ಬಂಜೆ ರೋಗ ಇರ್ಬೋದು, ಈ ಸೆಟೆ ರೋಗ ಇರ್ಬೋದು, ಎರಡಕ್ಕೂ ಕೂಡ ನಾವು ಅದನ್ನು ಕ್ರೋಢೀಕರಿಸಿ ಬಿಡುಗಡೆ ಮಾಡಿರೋದ್ರಿಂದ ಈ ತಳಿಗಳು ಇತ್ತೀಚೆಗೆ ಹೆಚ್ಚು ಪ್ರಾಮುಖ್ಯತೆ. ಅವುಗಳು ಯಾವಪ್ಪ ಮುಖ್ಯವಾಗಿ ಅಂದರೆ BRG 1. ಈ ಒಂದು BRG 1 ಮೊದಲನೇಗೆ ನಾವು ಬೆಂಗಳೂರು ರೆಡ್ ಗ್ರಾಮ್ ಅಂತ BRG 1 ತಳಿಯನ್ನು ಬಿಡುಗಡೆ ಮಾಡಿದ್ವಿ. ಇದು ವಿಶೇಷ ಏನಂದರೆ ಇದು ದಪ್ಪ ಕಾಳಿನ, ಕಾಳಿನ ಮೇಲೆ ಚುಕ್ಕೆಯಾದ ಕಂದು ಚುಕ್ಕೆಗಳಿರ್ತದೆ, ಇದನ್ನು ಸಲೀಸಾಗಿ ಗುರುತಿಸ್ಬೋದು, ಮತ್ತು ಕಾಳು ಗಾತ್ರದಲ್ಲಿ ದಪ್ಪವಾಗಿರ್ತದೆ. ಅದೇ ರೀತಿ ಕಾಯಿನ ಗಾತ್ರನೂ ಕೂಡ ಇದು ದಪ್ಪವಾಗಿರ್ತದೆ. ಕಾಯಿನ ಸುಲಿದು ಬಿಡಿಸಿ ನಾವು ಹಸಿ ಕಾಳನ್ನು ತಿನ್ನೋದಕ್ಕೂ ಕೂಡ ಇದು ರುಚಿಯಾಗಿರುವಂಥ ಒಂದು ಗುಣ ಹೊಂದಿರೋದ್ರಿಂದ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಇದು ಮಾರಾಟದಲ್ಲೂ ಕೂಡ ಅದು ಒಂದು ಉತ್ತಮ ಬೆಲೆಯಲ್ಲಿ ಹೋಗ್ತಾ ಇದೆ. ಹೆಚ್ಚಿನ ಭಾಗ ರೈತರು ಇದನ್ನು ಬೆಳೆದರು, ಕಳೆದ 5-6 ವರ್ಷಗಳ ತನಕ ಈ ಒಂದು ತಳಿಯನ್ನು ಬೆಳೆದರು. ಅದು ಇತ್ತೀಚೆಗೆ ಈ ಒಂದು ತಳಿಯು ಕೂಡ ಈ ಒಂದು ಸೊರಗು ರೋಗಕ್ಕೆ ಬಾಧೆಯಾಗುವಂಥ ಮತ್ತು ಫೈಟಾಪ್ತರ ರೋಗ ಅಂತ ಎರಡೂ ಬರ್ತದೆ ಇದರಲ್ಲಿ, ಕಾಂಡ ಕೊಳೆಯ ರೋಗ. ಈ ಎರಡೂ ರೋಗಕ್ಕೂ ತುತ್ತಾಗುವಂಥ ಒಂದು ಸನ್ನಿವೇಶ ಬಂದಿದ್ದರಿಂದ ರೈತರು ಈ ತಳಿಯನ್ನು ಇವತ್ತು ಬೆಳೆಯೋದಕ್ಕೆ ಹಿಂಜರಿತಿದ್ದಾರೆ. ಆದರೆ ಈ ಒಂದು ಕಾಳಿನ ಗುಣ ಮತ್ತು ಹಸಿ ಕಾಳಿನ ಗುಣಧರ್ಮಗಳು ತುಂಬ ವಿಶೇಷವಾಗಿ ಇದರಲ್ಲಿ ಇರುವುದರಿಂದ ಅದನ್ನು ನಾವು ಇವತ್ತು ತಳಿ ಅಭಿವೃದ್ಧಿ ಮಾಡಿ ಈ ರೋಗ ನಿರೋಧಕತೆಯನ್ನು ಅಳವಡಿಸಿ ಈ ಒಂದು ಮುಂದುವರಿದ ಹಂತದಲ್ಲಿ ನಾವು ಅದನ್ನು ಮೌಲ್ಯೀಕರಣ ಮಾಡ್ತಾ ಇದ್ದೀವಿ. ಅದೇ ರೀತಿಯ ಒಂದು ಗುಣಗಳನ್ನು ಕಾಯಿ ಗುಣದಲ್ಲಿ ಇರುವಂಥದ್ದನ್ನು ಬಿಡುಗಡೆಗೆ ನಾವು ನಮ್ಮ ಕೃಷಿ ವಿಶ್ವದಲ್ಲಿ ಪ್ರಯತ್ನ ನಡೀತಾ ಇದೆ. ಅದರ ನಂತರ ನಾವು BRG 2 ಅಂತ ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ವಿ. ಈ ಒಂದು BRG 2 ತಳಿ ಬಿಳಿ ಕಾಳಿನ ತಳಿ ಇರ್ತದೆ. ಇದು ಬೇಳೆ ಮಾಡೋದಕ್ಕೆ ತುಂಬ ಸೂಕ್ತವಾದಂಥ ತಳಿ ಆಗ್ತದೆ. ಅಥವಾ ಎರಡೂ ರೀತಿಯಲ್ಲಿ ಹೇಳ್ತಾರೆ, ಕಾಯಿಗಾಗಿದ್ರೂ ಉಪಯೋಗಿಸ್ಬೋದು ಮತ್ತು ಬೇಳೆ ಮಾಡೋದಕ್ಕಾದರೂ ಉಪಯೋಗಿಸ್ಬೋದು ಅನ್ನೋ ರೀತಿಯಲ್ಲಿ ಈ ಎರಡು ಉಪಯೋಗಗಳಿರೋದ್ರಿಂದ ದ್ವಿಉಪಯೋಗಿ ತಳಿ ಅಂತ ನಾವು ಇದನ್ನು ಕರಿಬೋದು. ಸೊ ಇದು ಇಳುವರಿಯಲ್ಲೂ ಕೂಡ ಉತ್ತಮ ಇಳುವರಿ, ಏನು ಸುಮಾರು ಎಕರೆಗೆ ಕಾಳನ್ನು ಆದರೆ 5-6 ಕ್ವಿಂಟಾಲ್ನಷ್ಟು ಇಳುವರಿ ನಾವು ಇದರಲ್ಲಿ ಪಡ್ಕೊಳ್ಬೋದು. ಆದರೆ ಇದೊಂದು ವಿಶೇಷ, ಇದರಲ್ಲೂ ಕೂಡ ಈ ಸೊರಗು ರೋಗದ ಬಾಧೆ ಜಾಸ್ತಿಯಾಗಿ ಈ ಒಂದು ತಳಿಯನ್ನು ಕೂಡ ಇವತ್ತು ಈ ನಮ್ಮ ರೈತರು ಬೆಳೆಯೋದಕ್ಕೆ ಹಿಂಜರಿತಾ ಇದ್ದಾರೆ. ಆದರೆ ಇವೆರಡೂ ತಳಿಗಳು ನಾನು ಏನು ಹೇಳಿದೆ, BRG 1 BRG 2 ಅತಿ ಹೆಚ್ಚು ಇಳುವರಿ ಕೊಡುವಂಥ ತಳಿಗಳು. ಕಾಯಿನ ಇಳುವರಿ ಅದು ಸುಮಾರು 3-4 ಟನ್ ಅಂದರೆ ಒಂದು ಎಕರೆಗೆ 30-40 ಕ್ವಿಂಟಾಲಷ್ಟು ಕಾಯಿ ನಾವು ಪಡೆಯಬೋದಿತ್ತು ಕಾಯಿಗಾಗಿ. ಆದರೆ ಕಾಳುಗೋಸ್ಕರ ಆದರೂ ಕೂಡ ಇದನ್ನು 5-6 ಕ್ವಿಂಟಾಲ್ ಒಂದು ಕಾಳು ಬರುವಂಥ ಸನ್ನಿವೇಶ ನಾವು ಇವೆರಡು ತಳಿಗಳಲ್ಲಿ ಕಾಣ್ತಾ ಇದ್ವಿ. ಸೊ ಇವೆರಡೂ ನ್ಯೂನತೆಗಳನ್ನು ಸರಿಪಡಿಸೋದಕ್ಕೆ ಒಂದು ಸೊರಗು ರೋಗ ಮತ್ತು ಬಂಜೆ ರೋಗವನ್ನು ನಾವು ಮುಂದಿನ ತಳಿ ನಾವೇನು BRG 3 ಅಂತ ಬಿಡುಗಡೆ ಮಾಡಿದ್ವಿ. ಈ ಒಂದು ತಳಿಗೆ ಎರಡೂ ರೋಗಗಳಿಗೆ ನಿರೋಧಕತೆಯನ್ನು ಹೊಂದಿರುವಂಥ ಗುಣ ಹೊಂದಿದೆ. ಸೊ ಮತ್ತು ಈ ಕಾಳಿನ ಗುಣದಲ್ಲಿ ಕೂಡ ಎರಡೂ ತಳಿಗಳ ಒಂದು ಗುಣಧರ್ಮವನ್ನು ಈ ಕಾಳಿನಲ್ಲಿ ಪಡೆದುಕೊಂಡಿದೆ. ಏನಪ್ಪ ಅಂದರೆ ಕಾಳಿನ ಗಾತ್ರದಲ್ಲಿ ಸ್ವಲ್ಪ ಮಧ್ಯಮ ಗಾತ್ರದ ಒಂದು ತಳಿಯಾಗಿರ್ತದೆ. ಹಸಿ ಕಾಯಿಗೆ ಉಪಯೋಗಿಸುವುದಕ್ಕೂ ಕೂಡ ಸೂಕ್ತವಾಗಿದೆ. ಮತ್ತು ಒಣಗಿಸಿದಾಗ ಇದೊಂದು ಮಧ್ಯಮ ಗಾತ್ರದ ಬೀಜದ ಹೊಂದಿರೋದ್ರಿಂದ ಬೇಳೆ ಮಾಡೋದಕ್ಕೂ ಕೂಡ ಇದು ಅನುಕೂಲ ಇದೆ. BRG 1 ಬೇಳೆ ಮಾಡೋದಿದ್ರೆ ಅದು ದಪ್ಪ ಬೇಳೆ ಕಾಳಂತೆ, ದಪ್ಪ ಬೇಳೆ ಕಾಳು ಬರ್ತದೆ. ಹಾಗಾಗಿ ಅದು ಮಾರುಕಟ್ಟೆಯಲ್ಲಿ ಅಷ್ಟು ಇಷ್ಟಪಡೋದಿಲ್ಲ. ಆದರೆ BRG 2 ಮತ್ತು BRG 3 ಸಣ್ಣ ಗಾತ್ರದ ಕಾಳಾಗಿರೋದ್ರಿಂದ ಅವು ಒಣಕಾಳು, ಅವುಗಳಿಂದ ಬೇಳೆ ಮಾಡಿದ್ರೂ ಉತ್ತಮವಾದ ಒಂದು ಬೆಳೆನ ಪಡ್ಕೊಳ್ಬೋದು. ಇವೆರಡು ಜೊತೆಗೆ ನಾನು ಹೇಳ್ದಂಗೆ ಪ್ರಮುಖ ಆ ಎರಡು ರೋಗಗಳು ಸೊರಗು ರೋಗ ಮತ್ತು ಬಂಜರೋಗಕ್ಕೆ BRG 3 ತಳಿ ಇದು ನಿರೋಧಕತೆಯನ್ನು ಹೊಂದಿರೋದ್ರಿಂದ ಇನ್ನೂ ರೈತರು ಈಗ ಹೆಚ್ಚಿನ ಭಾಗ ರೈತರು ಯಾವ ಎರಡು ತಳಿಗಳ ಬದಲಾಗಿ ಇವತ್ತು BRG 3 ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಎಲ್ಲಿ ರೋಗ ತುತ್ತಾಗುವಂಥ ಪ್ರದೇಶಗಳು ಜಾಸ್ತಿ ತುತ್ತಾಗುವಂಥ ಪ್ರದೇಶಗಳಲ್ಲಿ ಬೆಳೀತಿದ್ದಾರೆ. ಇದಲ್ಲದೆ ಇನ್ನೂ ಮುಂದಿನ ಭಾಗದಲ್ಲಿ ನಾವು ಇನ್ನೂ ಎರಡು ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ, ಅದರಲ್ಲಿ BRG 4 ಅಂತ. ಇದರ ವಿಶೇಷ ಏನಂದರೆ ಇದು ನಾವು ಮಳೆಯಾಶ್ರಿತದಲ್ಲಿ ಬೆಳೆಯೋದು, ಇದು ಬೇಗ ಬೆಳೆಯುವಂಥದ್ದು, ಸುಮಾರು 140 150 ದಿವಸ ಇದು ಅವಧಿ ಇದು ಒಟ್ಟಾರೆ ಅವಧಿಯಲ್ಲಿ ಬರ್ತುವಂಥದ್ದು. ಕಾಳು ಇದು ಸಣ್ಣ ಗಾತ್ರದ ಕಾಳು, ಕೆಂಪು ಕಾಳಾಗಿರೋದ್ರಿಂದ ಬೇಳೆಗೋಸ್ಕರನೇ ಇದನ್ನು ವಿಶೇಷವಾಗಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆಯೋದಕ್ಕೆ ಉಂಡೆ ಬೆಳೆಯಾಗಿ ಆದರೂ ಅಥವಾ ಅಕ್ಕಡಿ ಬೆಳೆಯಾಗಿ ಆದರೂ ಎರಡರೂ ಕೂಡ ಇದಕ್ಕೆ ಉಪಯೋಗವಿದೆ. ಮಧ್ಯಮ ಬೆಳವಣಿಗೆ ಇರೋದ್ರಿಂದ ಅಂತರ ಬೆಳೆಯಾಗಿ ಬೆಳೆಯುವಂಥ ಒಂದು ಅವಕಾಶ ಈ ಒಂದು ತಳಿಯಲ್ಲಿ ನಾವು ಕಾಣ್ಬೋದು. ಅಂತರ ಬೆಳೆಗಾಗಿಯೂ ಕೂಡ ಸೂಕ್ತತೆಯಾಗಿರೋದ್ರಿಂದ ಈ ಒಂದು BRG 4 ತಳಿಯನ್ನು ನಾವು BRG 4 ತಳಿಯನ್ನು ಬಿಡುಗಡೆ ಮಾಡಿ ಅದು ಹೆಚ್ಚಿನ ಭಾಗ ನಾವು ಏನು ಮಾಡ್ತಾ ಇದ್ದೀವಿ ಅದಕ್ಕೆ ಅಂದರೆ ಅದು ಕಾಯಿ ಬಿಡುವಂಥ ಗುಣ ಹೇಗಿದೆ ಅಂದರೆ ಪ್ರತಿ ಕಾಂಡದಲ್ಲಿಯೂ ಪ್ರತಿ ರಕ್ಕೆಯಲ್ಲೂ ಕಾಯಿ ಇರ್ತದೆ. ಇದು ವಿಶೇಷವಾಗಿ ನಾವು ಉತ್ತರ ಕರ್ನಾಟಕದಲ್ಲಿ ಬೆಳೆಯುವಂಥ ತಳಿಗಳ ವಿಶೇಷತೆ ಅವು. ನಮ್ಮಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಬೆಳೆಯುವಂಥ BRG 1 ಒಂದಿರ್ಬೋದು, BRG 2 ತುದಿಯ ಕಾಂಡದ ತುದಿಯ ರಂಬೆಯ ತುದಿನಲ್ಲಿ ಕಾಯಿ ಬಿಡ್ತದೆ. ಆದರೆ ಇದು ಕಾಂಡದ ಪ್ರತಿ ಪೂರ್ಣ ಪ್ರಮಾಣದ ಕಾಂಡದಲ್ಲಿ ಪ್ರತಿ ಎಲೆ ಆಲ್ಟರ್ನೇಟಿವ್ ಎಲೆಯನ್ನು ಏನು ಪ್ರತಿ ಗಿಣ್ಣಿನಲ್ಲೂ ಕಾಯಿ ಇರ್ತದೆ. ಅಂದರೆ ಇದು ಗಿಡದ ತುಂಬ ಕಾಯಿ ಕಾಣ್ತದೆ. ಆ ದೃಷ್ಟಿನಲ್ಲಿ ಈ ಒಂದು ಗುಣ ಇರೋದರಿಂದ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಬೆಳೆ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಳೋದು ಇದು ಒಳ್ಳೆಯದು. ಬೇಗ ಬರುವಂಥ ಒಂದು ಅವಕಾಶ ಇರೋದರಿಂದ ಮಳೆಯಾಶ್ರಿತಕ್ಕೆ ಕಡಿಮೆ ಮಳೆ ನೀರು ಬೀಳುವಂಥ ಪ್ರದೇಶಗಳಿಗೆ ನಾವು ಇದನ್ನು BRG 4 ಬೆಳ್ಕೋಬೋದು. ಇನ್ನು ಮುಂದೆ ಈ ಎಲ್ಲ ಒಂದಲ್ಲ ಒಂದು ನ್ಯೂನತೆಗಳಿರುವುದನ್ನೆಲ್ಲವನ್ನು ಸರಿದೂಗಿಸಿ ಉತ್ತಮವಾದ ಒಂದು BRG 5 ತಳಿಯನ್ನು ನಾವು ಇವತ್ತು ಬಿಡುಗಡೆ ಮಾಡಿದ್ವಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಿಂದ. ಇದರ ವಿಶೇಷ ನಿಮಗೆ ಒಂದೊಂದಾಗಿ ತಿಳಿಸ್ಬೋದ್ರೆ ಕಾಳಿನ ಗುಣಧರ್ಮ ಬಂದರೆ ಇದು ಬೇಳೆ ಮಾಡೋದಕ್ಕೆ ಅತ್ಯುಷ್ಟ. ನಾವೇನು ಅತ್ಯುಷ್ಟ ಈಗ ಮಾರುಕಟ್ಟೆಯಲ್ಲಿ ಕಾಣ್ತಿರುವಂಥ ಶಿವಲಿಂಗ ಬೇಳೆ ಅಥವಾ ಈ ರೀತಿ ಏನು ನಾವು ಬೇರೆ ಬೇರೆ ಬ್ರ್ಯಾಂಡಿನ ಬೇಳೆ ಹೇಳ್ತೀವಿ, ಆ ರೀತಿ ಉತ್ತಮ ಗುಣಮಟ್ಟದ ಬೇಳೆಯನ್ನು ಪಡೆಯುವಂಥ ಒಂದು ಗುಣ ಈ ಒಂದು BRG 5 ತಳಿಗಿದೆ. ಕಂದು ಬಣ್ಣದ ಕಾಳು ಇದು ಕೂಡ ಮಾರುಕಟ್ಟೆಯಲ್ಲಿ ಬಿಳಿ ಬಣ್ಣದ ಕಾಳಿಗಿಂತ ಕಂದು ಬಣ್ಣದ ಕಾಳುಗಳಿಗೆ ಹೆಚ್ಚು ಬೇಡಿಕೆ ಇದೆ. ಎರಡು, ಮತ್ತು ಬೇಳೆ ಮಾಡಿದ ನಂತರ ಬೇಳೆ ಆಗುವ ಗುಣಧರ್ಮ ಇದು ಉತ್ಕೃಷ್ಟವಾಗಿದೆ. ಅಂದರೆ ಉತ್ತಮ ಬೇಳೆ ಒಡೆಯೋದಿಲ್ಲ. ಮಿಲ್ಲನ್ನು ಮಾಡಬೇಕಾದ್ರೆ ನಾವು ಅದನ್ನು ಬೇಳೆ ಒಡೆಯೋದಿಲ್ಲ. ಸುಮಾರು ಉತ್ತಮವಾದ ಗುಣಮಟ್ಟದ ಬೇಳೆಯ ರಿಕವರಿಯನ್ನು ನಾವೇನು ಹೇಳ್ತೀವಿ ಅದು ತುಂಬ ಚೆನ್ನಾಗಿದೆ ಇದಕ್ಕೆ. ಸೊ ಈ ಮೂರು ಅಂಶಗಳು ಜೊತೆಗೆ ಈ ಒಂದು ಸೊರಗು ರೋಗ ಮತ್ತು ಬಂಜರೋಗವನ್ನು ತಡ್ಕೊಳ್ಳುವಂಥ ಗುಣ ಇದೆ. ಅಂದರೆ ಈ ಒಂದು ತಳಿಯಲ್ಲಿ BRG 5 ತಳಿಯಲ್ಲಿ ಈ 5 ಗುಣಗಳನ್ನು ನಾವು ಹಿಂದೆ ಇರುವಂಥ ಹಿಂದೆ ಬಿಡುಗಡೆ ಮಾಡಿದಂಥ ಕೆಲವಾರು ನ್ಯೂನತೆಗಳನ್ನು ಸರಿಪಡಿಸಿರುವಂಥ ಎಲ್ಲ ಅಂಶಗಳನ್ನು ನಾವು ಇಲ್ಲಿ ಕಾಣಬಹುದು. ರೋಗಗಳಿಗೆ ನಿರೋಧಕತೆ, ಜೊತೆಗೆ ಕಾಳಿನ ಗುಣಧರ್ಮ, ಉತ್ತಮ ಬೆಳೆ ಆಗುವಿಕೆ, ಇದು ಇವತ್ತು ಮಾರುಕಟ್ಟೆಗೆ ಬೇಕಾಗಿರುವಂಥ ಒಂದು ಉತ್ತಮ ತಳಿಯ ಒಂದು ಎಲ್ಲ ಅಂಶಗಳನ್ನು ನಾವು ಈ ತಳಿಯಲ್ಲಿ ಕಾಣ್ತೇವೆ. ಈ ಎಲ್ಲ ತಳಿಗಳು ನಮ್ಮ ಒಂದು ದಕ್ಷಿಣ ಕರ್ನಾಟಕ ಭಾಗಕ್ಕೆ ಸೂಕ್ತತೆಯನ್ನು ನಾವು ಗಮನಿಸಿ ಅದಕ್ಕೆ ಬಿಡುಗಡೆ ಮಾಡಿದ್ದೆ.
10: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಮೇವಿಗಾಗೂ ಉತ್ತರ ಭಾರತದಲ್ಲಿ ತೊಗರಿ ಬೆಳೀತಾರೆ ಅಂದ್ರಲ್ಲ,
4: ಅಂದ್ರೆ
3: ಆ ತಳಿಗಳೇ ಬೇರೆನಾ?
4: ಆ ತಳಿಗಳೇ ಬೇರೆ. ಅದು ಅದು ಸುಮಾರು 300 ದಿನಗಳ ತಳಗು ಅವಧಿಗಿತ ಇದೆ. ಅದು ಅದು ಫೋಟೋ ಸೆನ್ಸಿಟಿವ್ ಅಂತ ಹೇಳ್ತೀವಿ. ತೊಗರಿ ಮೊದಲೇ ಈ ಸೂರ್ಯನ ಒಂದು ಫೋಟೋ ಸೆನ್ಸಿಟಿವ್ ಗುಣಧರ್ಮ ಇದೆ. ಹಾಗಾಗಿ ನಾವು ಯಾವತ್ತು ತೊಗರಿ ಬಿತ್ತರೂ ಜೂನ್ಗೆ ಬಿತ್ತಲಿ ಜುಲೈಗೆ ಬಿತ್ತಲಿ ನಮಗೆ ಕಾಯಿ ಹೂವು ಆಗೋದು ಅಕ್ಟೋಬರ್ ನಂತರನೇ. ಆ ಒಂದು ಫೋಟೋ ಸೆನ್ಸಿಟಿವ್ ಅದು ಅಂಥ ಒಂದು ಫೋಟೋ ಸೆನ್ಸಿಟಿವ್ ಇರುವಂಥ ತಳಿಗಳು ಆ ಉತ್ತರ ಭಾರತದಲ್ಲಿ ಸುಮಾರು 8-10 ತಿಂಗಳಂದರೆ 300-350 ದಿವಸಗಳು ತೆಗೆದುಕೊಳ್ಳುವಂಥ ತಳಿಗಳು. ಅದು ಹೆಚ್ಚು ಪೊದೆಯಾಕಾರದಲ್ಲಿ ಬೆಳೆಯುವಂಥವು. ಅವುಗಳು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಬೆಳೆಯೋದಕ್ಕೆ ಅಷ್ಟು ಅದರ ಸೂಕ್ತತೆ ಇಲ್ಲ. ಸೊ ಈಗ ಒಟ್ಟಾರೆಯಾಗಿ ನಾವು ದಕ್ಷಿಣ ಕರ್ನಾಟಕದಲ್ಲಿ ಬೆಳೀತಾ ಇರೋದು ಬೆಳೆಗೋಸ್ಕರ ಮತ್ತು ಹಸಿರು ಕಾಯಿ ಅಥವಾ ಹಸಿರು ಬೀಜಕ್ಕೋಸ್ಕರ ನಾವು ಬೆಳೀತಾ ಇದ್ದೀವಿ.
3: ಬೇರೆ ತಳಿಗಳು ಕೂಡ ಪ್ರಯೋಗ ಹಂತದಲ್ಲಿ ಏನಾದರೂ ಇದೆಯಾ? ಹೊಸ ತಳಿಗಳು ಏನಾದರೂ ಬರೋ ಸಾಧ್ಯತೆ ಇದೆ?
4: ಈಗಾಗಲೇ ನಮ್ಮ ಹೈದರಾಬಾದ್ನಲ್ಲಿ ಇದ್ದಂಥ ಒಂದು ಅಂತಾರಾಷ್ಟ್ರೀಯ ಸಂಶೋಧನಾ ಸಂಸ್ಥೆ ಇಕ್ರಿಸಾಟ್ ಅದರಿಂದ ಬಿಡುಗಡೆ ಮಾಡಿದಂಥ ಒಂದು ಸಂಕರ್ಣ ತಳಿಗಳು ಅಂದರೆ ಹೈಬ್ರಿಡ್ಗಳು
3: ತೊಗರಿನಲ್ಲಿ
4: ICPH ಅಂತ ಸೀರೀಸ್ನಲ್ಲಿ 3-3, 6-4 ಅಂತ ಒಂದು, 3-3, 7-0 ಅಂತ ಒಂದು, ಈ ರೀತಿ 2-3 ತಳಿ ಹೈಬ್ರಿಡ್ಗಳನ್ನು ಪ್ರಚಾರ ಮಾಡಿಸಿದ್ರು. ಆದರೆ ಆ ಒಂದು ಹೈಬ್ರಿಡ್ಗಳು ಇಳುವರಿಯಲ್ಲಿ ಗಣನೀಯವಾಗಿ ಹೆಚ್ಚಳ ಕಾಣದೇ ಇದ್ದುದರಿಂದ ಸುಮಾರು 10%ಕ್ಕಿಂತನೂ ಕಡಿಮೆ ತಳಿಗಳಿಗೆ ಹೋಲಿಸಿದಾಗ ಕಡಿಮೆ ಬಂದಿದ್ದರಿಂದ ಈ ಒಂದು ಭಾಗದಲ್ಲಿ ಹೆಚ್ಚು ಪ್ರಚಲಿತ ಆಗಲಿಲ್ಲ. ಅವುಗಳು ಸೊರಗು ರೋಗ ಮತ್ತು ಬಂಜರೋಗ ಎರಡಕ್ಕೂ ಇರುವಂಥ ನಿರೋಧಕತೆ ಇರುವಂಥದ್ದು, ಒಂದೇ ಸಾರಿ ಕಟಾವಿಗೆ ಬರುವಂಥದ್ದು, ಈ ಎಲ್ಲ ಅಂಶಗಳನ್ನು ಹೈಬ್ರಿಡ್ಗಳಲ್ಲಿ ಕಾಣ್ತೇವೆ. ಆದರೆ ಇಳುವರಿಯಲ್ಲಿ ಗಣನೀಯವಾಗಿ ಇಲ್ಲದೇ ಇರೋದ್ರಿಂದ ನಾವು ನಮ್ಮ ಭಾಗಗಳಲ್ಲಿ ಈ ಒಂದು ದಕ್ಷಿಣ ಕರ್ನಾಟಕದಲ್ಲಿ ಅವು ಹೆಚ್ಚು ಪ್ರಚಲಿತವಾಗಿಲ್ಲ.
3: BRGಯಲ್ಲೇ ಹೊಸ ತಳಿಗಳು ಹೊಸ ಲೈನ್ಸ್ ಏನಾದರೂ ಇದೆಯಾ?
4: ಖಂಡಿತ ಖಂಡಿತ. ಇತ್ತೀಚೆಗೆ ನಾವು ಈ ಒಂದು ಭಾಗದಲ್ಲಿ ಇನ್ನೂ ಅವಧಿಯನ್ನು ಕಡಿಮೆಗೊಳಿಸಿ ಬೇರೆ ಬೇರೆ ಬೆಳೆಗಳ ಅಂತರ ಬೆಳೆಯಾಗಿ ಬೆಳೆಯೋದಕ್ಕೆ ಸೂಕ್ತತೆಯನ್ನು ನೋಡಿ ಈ ಒಂದು ಕಾಂಡದ ರೂಪ ಮತ್ತು ಅದನ್ನು ಗಿಡದ ಎತ್ತರ ಇವು ಎರಡನ್ನು ಗಮನಿಸಿ ಇವತ್ತು ನಾವು ಈ ಒಂದು ಮಧ್ಯಮ ಎತ್ತರಕ್ಕೆ ಬರುವಂಥ ತಳಿಗಳನ್ನು ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ಮತ್ತು ರೋಗಗಳಿಗೆ ಈ ಒಂದು ನಿರೋಧಕತೆ ಇರುವಂಥದ್ದು, ಆ ಫೈಟಾಪ್ತರ ರೋಗ ಅಂತ ಏನು ನಾವು BRG 1 ತಳಿಯಲ್ಲಿ ಕಾಣ್ತಾ ಇದ್ವಿ ಅದಕ್ಕೂ ಕೂಡ ನಿರೋಧಕತೆ ಇರುವಂಥ ಒಂದು ತಳಿಗಳನ್ನು ನಾವು ಇವತ್ತು ತಳಿ ಅಭಿವೃದ್ಧಿಯ ಕಾರ್ಯಕ್ರಮದಲ್ಲಿ ಅಭಿವೃದ್ಧಿಪಡಿಸ್ತಾ ಇದ್ದೀವಿ.
3: ಡಾಕ್ಟರ್ ಮಹದೇವ್ ಅವರೇ, ಈಗ ಎರಡನೇ ಪ್ರಶ್ನೆ ಬರೋದು ಬಿತ್ತನೆ ಬೀಜದ್ದು.
4: ಹೌದು,
3: ಈಗ ತಳಿಗಳೇನೋ ಸಾಕಷ್ಟು ಇದ್ದಾವೆ, ಆದರೆ ಬಿತ್ತನೆ ಬೀಜ ಎಲ್ಲಿ ಸಿಗುತ್ತೆ ಅಂತ, ಎಲ್ಲಿ ಸಿಗ್ಬೋದು
4: ರೈತರಿಗೆ? ಮುಖ್ಯವಾಗಿ ಇವತ್ತು ನಾವು ಬಿತ್ತನೆ ಬೀಜಗಳನ್ನು ಎಲ್ಲ ತಳಿಗಳಲ್ಲಿ ಒಂದು ಕೆಲವು, ಈಗ ನಾವು ಹಸಿ ಕಾಯಿಗೆ ಉಪಯೋಗಿಸಲಿ ಅಥವಾ ಅಂತರ ಬೆಳೆಗೆ ಉಪಯೋಗಿಸಲಿ ಬೀಜಾವರಿ ಅಥವಾ ಬೀಜ ಎಷ್ಟು ಲಭ್ಯತೆ ಎಷ್ಟು ಬೇಕಾಗುತ್ತೆ ಅನ್ನೋದು ಹೇಳ್ಬಿಡ್ತೇನೆ. ಸುಮಾರು ನಾವು ಒಂದು ಹಸಿ ಕಾಯಿಗೆ ಬೆಳೆಯೋದು ಅಥವಾ ನಾವು ಜೂನ್ನಲ್ಲೇ ಬಿತ್ತನೆ ಮಾಡಿದರೆ ನಮಗೆ ಬೀಜಾವರಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. 3-5 KG ನಾವು ಹೇಳ್ತೀವಿ, 6 KG ತನಕನೂ. ಯಾವಾಗ 3 KG ಬೇಕಾಗುತ್ತೆ, ಅಂತರ ಜಾಸ್ತಿ ಮಾಡಿಕೊಂಡಾಗ, ಈಗ ಮೇ ತಿಂಗಳಲ್ಲಿ ನಾವು ಬಿತ್ತನೆ ಮಾಡಬೇಕಾದ್ರೆ ಕೇವಲ ನಾವು 4 ಅಡಿ ಅಂತರದಲ್ಲೂ ಕೂಡ ಬೆಳೆಯಬೋದು. 5 ಅಡಿ ಅಥವಾ 4 ಅಡಿ ಹೆಚ್ಚಿನ ಅಂತರ ಕೊಟ್ಟರೆ ಇಳುವರಿ ಕೂಡ ಚೆನ್ನಾಗಿ ಬರ್ತದೆ. ಅದೇ ರೀತಿ ನೀರಾವರಿ ಇರುವಂಥ ವ್ಯವಸ್ಥೆ ಇರೋ ಕಡೆ ಜೋಡಿ ಸಾಲಿನಲ್ಲಿ ಬೆಳೀತಾರೆ, ಅದು ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಇಳುವರಿ ಪಡೋದಕ್ಕೆ ಒಂದು ಕಾರಣ ಇದೆ. ಅಂದರೆ ನೀರಾವರಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀರು ಇರಬೇಕಾಗತ್ತೆ. ಎಲ್ಲಿ ನೀರು ಲಭ್ಯತೆ ಹೂವಾಗಡುವ ಸಮಯ, ಬಿತ್ತನೆ ಮಾಡಿ ಬಿಗಡ ನಿಂತುಕೊಳ್ಳುವಂಥ ಸಮಯ 2, ಮತ್ತು ಕಾಯಾಗುವ ಸಮಯದಲ್ಲಿ, ಇವೆರಡು 3 ಹಂತಗಳೇ ನಾವು ಇದು ಸಂದಿಗ್ಧ ಪರಿಸ್ಥಿತಿಗಳು ಅಂತ ಹೇಳ್ತೀವಿ. ಇದಕ್ಕೆ ನಾವು ನೀರಾವರಿ ವ್ಯವಸ್ಥೆ ಇದ್ದರೆ ನಾವು ಖಂಡಿತ ಹೆಚ್ಚು ಇಳುವರಿ ಪಡ್ಕೊಬೋದು. ಇತ್ತೀಚಿನ ದಿನಗಳಲ್ಲಿ ಈ ನಾಟಿ ಪದ್ಧತಿಯಲ್ಲೂ ಕೂಡ ನಾವು ತೊಗರಿಯನ್ನು ಬೆಳೀತಾರೆ. ಯಾವಾಗ ಮುಂಗಾರು ನಮಗೆ ತಡವಾಗಿತ್ತು ಅಂತ ಹೇಳಿದಾಗ ಪಾಲಿಥೀನ್ ಚೀಲಗಳಲ್ಲಿ ನಾವು 4-6 ವಾರ ಗಿಡಗಳನ್ನು ಬೆಳೆಸ್ಕೊಂಡು ನಾವು ಮಳೆ ಪ್ರಾರಂಭ ನಂತರ, ಮುಂಗಾರು ಈಗ ತಡವಾಗಿ ಮುಂಗಾರು ಜುಲೈ ನಂತರ, ಜುಲೈ 15 ನಂತರ ಅಥವಾ ಆಗಸ್ಟ್ ತಿಂಗಳಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ ನಮ್ಮ ಭಾಗದಲ್ಲಿ. ಸಾಮಾನ್ಯವಾಗಿ ಪೂರ್ವ ಮುಂಗಾರು ಮಳೆ ಬಿದ್ದರೆ ಮಧ್ಯದಲ್ಲಿ ಈ ಸ್ವಲ್ಪ ಗ್ಯಾಪ್ ಇರ್ತಾಯಿತ್ತು, ಜೂನ್ ಮತ್ತು ಜುಲೈನಲ್ಲಿ ಯಾವಾಗಲೂ ಆ ಒಂದು ಗ್ಯಾಪ್ ಇರ್ತದೆ. ಆ ಸಂದರ್ಭದಲ್ಲಿ ನಾವು ಇದನ್ನು ಪಾಲಿಥೀನ್ ಚೀಲಗಳಲ್ಲಿ ಬೆಳೆಸ್ಕೊಂಡು ನಾವು ನಂತರ ನಾಟಿ ಮಾಡ್ಕೊಳ್ಳೋದ್ರಿಂದ ಹಲವಾರು ಅನುಕೂಲಗಳಿದ್ದಾವೆ. ಈ ಒಂದು ಮೊದಲ ಹಂತದ ಕಳೆ ನಿಯಂತ್ರಣ ಅನುಕೂಲ ಆಗುತ್ತೆ. ಮತ್ತು ನೀರಿನ ಲಭ್ಯತೆ ತೊಂದರೆ ಆಗದಂತೆ, ಈಗ ಒಂದು ವಾತಾವರಣದ ಶುಷ್ಕತೆ ತೊಂದರೆ ಆಗದಂತೆ ನಾವು ಅದನ್ನು ಮಾಡ್ಬೋದು. ಮತ್ತು ಖರ್ಚಿನನ್ನು ಕೂಡ ನಾವು ಕಡಿಮೆ, ಮತ್ತು ಇದು ನಾಟಿ ಪದ್ಧತಿಯಿಂದ ಹೆಚ್ಚು ಇಳುವರಿ ಕೂಡ ಪಡೆಯಬಹುದು.
3: ಇಲ್ಲ, ಬಿತ್ತನೆ ಬೀಜ ಎಲ್ಲಿ ಸಿಗುತ್ತೆ ಸರ್?
4: ಬಿತ್ತನೆ ಬೀಜದ ಬಗ್ಗೆ ಬಂದಾಗ ನಾವು ಎಲ್ಲ ಬಿತ್ತನೆ ಬೀಜಗಳು ನಾವು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ನಾವು ಇದನ್ನು ಮಾರಾಟ ಮಾಡ್ತಿದ್ದೇವೆ.
3: ಈ ಎಲ್ಲ ಬೆಂಗಳೂರು
4: ಕೃಷಿ ವಿಶ್ವವಿದ್ಯಾಲಯ ಘಟಕದಲ್ಲಿ ಅಧಿಕೃತವಾಗಿ ಇದು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿಯೂ ಕೂಡ ಇವು ಲಭ್ಯತೆ ಇದೆ.
3: ಓಕೆ, ವಿಸಿ ಫಾರ್ಮ್ ಅಲ್ಲಿ
4: ವಿಸಿ ಫಾರ್ಮ್ ನಲ್ಲೂ ಕೂಡ ಇದರ ಲಭ್ಯತೆ ಇದೆ.
3: ಯಾವ್ಯಾವ ತಳಿ ಸಿಗ್ಬೋದು
4: ಈಗ ನಮ್ಮಲ್ಲಿ? ಮುಖ್ಯವಾಗಿ BRG 1 ಮತ್ತು 2 ತಳಿಗಳನ್ನು ನಮ್ಮ ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿದ್ವಿ, ಯಾಕಂದ್ರೆ ಅವೆರಡು ರೋಗಕ್ಕೆ ತುತ್ತಾಗುವಂಥ ಗುಣ ಇರೋದ್ರಿಂದ. ಈಗ BRG 3, 4 ಮತ್ತು BRG 5, ಅದರಲ್ಲಿ BRG 5 ಈಗ ಎಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಬೀಜವನ್ನು ನಾವು ಕೊಡಿಸ್ತಾ ಇದ್ದೀವಿ ರೈತರಿಗೆ.
3: ಏನು ಧಾರಣೆ ಇರ್ಬೋದು?
4: ಅದು ಸುಮಾರು 180 ರೂಪಾಯಿ ಒಂದು KG. 180 ರೂಪಾಯಿ.
3: ಈಗ 1 ಎಕರೆಗೆ ಬಿತ್ತನೆ ಬೀಜ ಎಷ್ಟು ಬೇಕಾಗ್ಬೋದು?
4: 6 KG, 5-6 KG.
3: ಅಂದ್ರೆ ಏಕ ಬೆಳೆಯಾಗಿ
4: ಬೆಳೆಯುವ? ಏಕ ಬೆಳೆಯಾಗಿ
3: ಬೆಳೆಯೋದಾದ್ರೆ
4: ಬೆಳೆಯೋದಾದ್ರೆ 1-3 KG ಅಂತ ಹೇಳ್ತೀವಿ. ನಾಟಿ ಮಾಡೋದಾದ್ರೆ ಕೇವಲ 1-2 KG ಬೀಜ ಸಾಕಾಗ್ತದೆ.
3: ಸಸಿ ಮಾಡ್ಕೊಂಡು ಓಕೆ. ಈಗ ತೊಗರಿಯನ್ನ ಏಕ ಬೆಳೆಯಾಗಿ ಬಿತ್ತನೆ ಮಾಡಬೇಕು ಅಂದ್ರೆ ಎಲ್ಲಿವರೆಗೂ ಅವಕಾಶ ಇದೆ ಬಿತ್ತನೆ ಮಾಡಕ್ಕೆ?
4: ಈಗ ನಾವು ಪ್ರಾರಂಭ 3 ತಿಂಗಳ 15 ನಂತರ ಏನು ಮಳೆ ಸ್ಟಾರ್ಟ್ ಆಗುತ್ತೆ ಆವಾಗಿನಿಂದನೂ ಬಿತ್ತನೆ ಮಾಡ್ಬೋದು. ನಮ್ಮ ಮೈಸೂರು ಭಾಗದಲ್ಲಿ ಹೆಚ್ಚಿನ ಭಾಗ 3 ತಿಂಗಳಿನಲ್ಲೇ ಬಿತ್ತನೆ ಮಾಡ್ತಾರೆ. ಅವರು ಹತ್ತಿಯಲ್ಲಿ ಅಂತರ ಬೆಳೆಯಾಗಿ ಬಿತ್ತನೆ ಮಾಡೋ ಒಂದು ಪದ್ಧತಿ ಇದೆ, ಅಲ್ಲಿ ಜಾಸ್ತಿ ಬೆಳೀತಾರೆ, 3 ತಿಂಗಳಿನಲ್ಲಿ ಹಾಕ್ತಾರೆ. ಅದು ಬಿತ್ತಿದ ನಂತರ ಜೂನ್ ಜುಲೈ ತಿಂಗಳು ಇದು ಸೂಕ್ತವಾದ ಕಾಲ. ಜುಲೈ ನಂತರನೂ ಕೂಡ August 15 ನಾವು ಬಿತ್ತನೆ ಮಾಡುವಂಥ, ನಾನು ಮೊದಲ ಆಗಲೇ ಹೇಳಿದಾಗೆ BRG 4 ತಳಿಯನ್ನು August 15 ಬಿತ್ತನೆ ಮಾಡೋದು. ಅದು ಮಧ್ಯಮಾವಧಿ ತಳಿ ಆಗಿರೋದ್ರಿಂದ 140-145 ದಿವಸ ತೆಗೆದುಕೊಳ್ಳೋದ್ರಿಂದ ಅದನ್ನು ಮೊದಲ ಪಾಕ್ಷಿಕದಲ್ಲೂ ಬಿತ್ತನೆ ಮಾಡ್ಬೋದು.
3: ಓಕೆ, ಅಂದರೆ ಈಗ ನಾಟಿನೇ ಮಾಡಬೇಕು ಅಂತಾದರೆ ಅಂದಾಜು ಎಷ್ಟು ಸಸಿ ಬೇಕಾಗುತ್ತೆ 1 ಎಕರೆಗೆ? ಅದರದ್ದೇನಾದ್ರು ಲೆಕ್ಕಾಚಾರ ಇದೆಯಾ? 1-1.5 KG ಬೀಜ ಸಾಕು ಅಂತಂದ್ರೆ?
4: ಹೌದು. ಈಗ ಒಟ್ಟಾರೆ ನಾವು 22,000 ಗಿಡ ಅಂತ ಹೇಳ್ತೀವಿ 1 ಹೆಕ್ಟೇರ್ಗೆ. ಈಗ ನಾಟಿ ಮಾಡಿದ್ರ ಸಂದರ್ಭದಲ್ಲಿ 6-8,000 ಗಿಡ ನಮ್ಗೆ 1 ಎಕರೆಗೆ ಸಾಕಾಗ್ತದೆ.
3: ಹೌದಾ?
4: 6-8,000.
3: ನಾಟಿನೇ ಮಾಡೋದಾದ್ರೆ ಯಾವ ಅಂತರದಲ್ಲಿ ನಾಟಿ ಮಾಡ್ಕೋಬೇಕಾಗತ್ತೆ?
4: ಅದು 1-6 ವಾರ, 1.5 ತಿಂಗಳು
3: ಅವಧಿ.
4: ಒಂದು
3: ಅಂತರ ಕೇಳ್ತೀವಿ,
4: ಅಂತರ ನಾವು ನಾಟಿ ಮಾಡುವ ಅಂತರ ಗಿಡದಿಂದ ಗಿಡಕ್ಕಾದ್ರೆ 1 ಅಡಿ ಅಂತರ, ಸಾಲಿಂದ ಸಾಲಿಗೆ ನಾನು ಹೇಳದ್ನಲ್ಲ ಬಿತ್ತನೆ ಮಾಡುವಂತ ಒಂದು ಅವಧಿ ಮೇಲೆ 3 ಅಡಿ ಅಥವಾ 4 ಅಡಿ ಕೊಟ್ಕೊಬಹುದು ಸಾಲಿನ ಸಾಲಿ.
3: ಓಕೆ, ಈಗ ಯಾವ್ಯಾವ ಬೆಳೆಗಳ ಜೊತೆ ಅಂತರ ಬೆಳೆಯಾಗಿ ತೊಗರಿಯನ್ನು ಬೆಳಿಬಹುದು?
4: ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಅಂತರ ಬೆಳೆಯಾಗಿ ರಾಗಿ ಮತ್ತೆ ತೊಗರಿ ಹೆಚ್ಚು ಪ್ರಚಲಿತವಾಗಿದೆ. ಕಡಲೆಕಾಯಿ ಮತ್ತೆ ತೊಗರಿ ಹೆಚ್ಚು
3: ಪ್ರಚಲಿತ,
4: ನೆಲಗಡಲೆ ಮತ್ತೆ ನಮ್ಮ ಹಾಸನ ಭಾಗದಲ್ಲಿ ಆಲೂಗೆಡ್ಡೆ ಮತ್ತೆ ತೊಗರಿ ಕೂಡ ಬೆಳೆಯುವಂತ ಒಂದು ಸಂದರ್ಭ ಇತ್ತು ಹಿಂದೆ ಆಲೂಗೆಡ್ಡೆ. ಅದು ಇತ್ತೀಚೆಗೆ ಆ ಒಂದು ಪದ್ಧತಿ ಅಲ್ಲಿ ಕಾಣ್ತಾ ಇಲ್ಲ. ಅದು ಈ ಕಡೆ ಕಾಟನ್ ನಾನು ಹೇಳಿ ಹತ್ತಿ ಮತ್ತೆ ತೊಗರಿ, ಹತ್ತಿನಲ್ಲಿ ಮುಖ್ಯ ಬೆಳೆ, ತೊಗರಿ ಅಕ್ಕಡಿ ಸಾಲಾಗಿ ಅದನ್ನು ಉಪಯೋಗಿಸುವಂತ ಬೆಳೆ. ಅದ್ರ ಜೊತೆಗೆ ನಮ್ಮಲ್ಲಿ ಮುಸುಕಿನ ಜೋಳ ಮತ್ತೆ ತೊಗರಿ, ಅದು ಕೂಡ ಒಳ್ಳೆಯ ಪದ್ಧತಿ ಇದೆ ಅದನ್ನ ಮಾಡುವಂಥದ್ದು. ತೊಗರಿನಲ್ಲಿ ಅಕ್ಕಡಿ ಬೆಳೆಯಾಗಿ ಕೆಲವು ಈಗ ಮೇವಿನ ಬೆಳೆಗಳನ್ನು, ತರಕಾರಿ ಬೆಳೆಗಳನ್ನು ಬೆಳೀತಾವೆ
3: ತೊಗರಿ ಒಳಗಡೆ.
4: ನಾವು ಹೆಚ್ಚು ಅಗಲ ಕೊಡೋದ್ರಿಂದ ಮೊದಲ ಹಂತದಲ್ಲಿ ನಾವು ತೊಗರಿ ಕಡಿಮೆ ಬೆಳೆಯೋದು ತುಂಬ ನಿಧಾನ ಆಗಿರೋದ್ರಿಂದ ಅದರಲ್ಲಿ ಕೂಡ ನಾವು ಹಲವಾರು ತರಕಾರಿ ಬೆಳೆಗಳನ್ನು ನಾವು ತೊಗರಿ ಅಂತರ ಬೆಳೆಯಾಗಿ ಬೆಳ್ಕೊಬೋದು. ಅದೇ ಇನ್ನೂ ಹೆಚ್ಚಿನ ಭಾಗ ಈಗ ಅರಿಶಿನದಲ್ಲೂ ಕೂಡ ನೆರಳಾಗಲಿ ಅಂದ್ಬಿಟ್ಟು ತೊಗರಿಯನ್ನು ಅಕ್ಕಡಿಯಾಗಿ ಬೆಳೀತಾರೆ. ಅದು ಅರಿಶಿನಕ್ಕೆ ನೆರಳು ಕೂಡ ಆಗುತ್ತೆ ಮತ್ತು ಅಕ್ಕಡಿ ಬೆಳೆಯಾಗುವಾಗುತ್ತೆ. ಮೆಣಸಿನಲ್ಲಿ ಅಕ್ಕಡಿ ಬೆಳೆಯಾಗಿ ಪದ್ಧತಿ ನಮ್ಮ ಚಾಲ್ತಿಯಲ್ಲಿರುವಂಥದ್ದು ಮೆಣಸಿನ ಜೊತೆ ಬೆಳೆಯುವಂಥದ್ದು ಇದೆ. ಇದು ಯಾಕೆಂದರೆ ಹೆಚ್ಚಿನ ಭಾಗ ಅಕ್ಕಡಿ ಬೆಳೆಯುವಂಥದ್ದು ಈ ಒಂದು ಹಸಿ ಕಾಯಿಗಾಗಿ ಬೆಳೆಯೋದ್ರಿಂದ ಜಾಸ್ತಿ ರೈತರು ಇದನ್ನು ಅಕ್ಕಡಿಯಾಗಿ ಬೆಳೀತಾರೆ.
3: ಡಾಕ್ಟರ್ ಮಹದೇವ್ ಅವರೇ, ಈಗ ಹಸಿ ಕಾಯಿಗಾಗಲಿ ಅಥವಾ ಬೆಳೆಗಾಗಲಿ ಬೇಸಾಯ ವಿಧಾನ ಏನಾದರೂ ಬೇರೆ ಆಗುತ್ತಾ?
4: ಏನು ವ್ಯತ್ಯಾಸ ಆಗೋದಿಲ್ಲ ಬೇಸಾಯ ವಿಧಾನ.
3: ಬೆಳೆ ಮಾಡಬೇಕು ಏನಾದರೂ ವಿಶೇಷವಾದ ಏನಾದರೂ ತಾಂತ್ರಿಕತೆಗಳಿದಾವ ಅಂತ ಕೇಳ್ತಾ ಇದ್ದೀನಿ.
4: ಇಲ್ಲ, ಆ ರೀತಿ ವ್ಯತ್ಯಾಸ ಏನು ಇರೋದಿಲ್ಲ. ಯಾಕೆಂದರೆ ನಾವು ಹಸಿ ಕಾಯಿಗಾಗಿ ಉಪಯೋಗಿಸೋದಾದರೆ ನಾವು ಬಿತ್ತನೆ ಮಾಡಿದ ಸುಮಾರು 90-120 ದಿವಸಗಳು ಬಿತ್ತನೆ ಮಾಡಿದ 120 ದಿವಸಗಳಿಂದ ನಂತರ 140-150 ದಿವಸಗಳ ತನಕ ನಾವಿನ್ನು ಹಸಿ ಕಾಯಿಗೆ ಕುಯ್ಕೊಳ್ತೇವೆ. ಅದು 150-180 ದಿವಸ ತನಕ ನಾವು ಒಣಕಾಯಿಗಾದರೆ 150-180 ದಿವಸ ತನಕ ಅದನ್ನು ಬೆಳೆಯುತ್ತದೆ. ಆವಾಗ ಕಾಯಿ ಬಲಿತ ನಂತರ ಒಣಗಿದ ನಂತರ ಅದನ್ನು ಬೇಳೆ ಮಾಡೋದಕ್ಕೆ ನಾವು ಉಪಯೋಗಿಸ್ಕೊಳ್ತೇವೆ. ಸೊ ಇದು 2 ಹಂತದ ಒಂದು ಕಟಾವು ಇರ್ತದೆ.
3: ಬೇಸಾಯ ತಾಂತ್ರಿಕತೆಗಳ ಬಗ್ಗೆ ಹೇಳಿ ಸರ್.
4: ಹೆಚ್ಚಿನ ಭಾಗ ನಾವು ತೊಗರಿ ಬಿತ್ತನೆ
3: ಮಾಡುವಾಗ
4: ಮುಖ್ಯವಾಗಿ ಬೀಜೋಪಚಾರ. ಈಗ ನಾವು ತೊಗರಿನಲ್ಲಿ ಸಾಮಾನ್ಯವಾಗಿ ನಮಗೆ ಇದು ದ್ವಿದಳ ಬೆಳೆ ಗುಂಪಾಗಿರೋದ್ರಿಂದ ಹೊಸ ಜಾಗಗಳಲ್ಲಿ ಬೆಳೆಯುವಂಥ ಜಾಗ ಪ್ರದೇಶಗಳಲ್ಲಿ ರೈಜೋಬಿಯಂ ಬೀಜೋಪಚಾರ ಮಾಡೋದ್ರಿಂದ ಇದನ್ನು ಒಂದು ಅವಕಾಶ ಹೊಂದಿದೆ. ಸುಮಾರು 100 ಗ್ರಾಂನಷ್ಟು ರೈಜೋಬಿಯಂ ಬೀಜೋಪಚಾರ ಮಾಡಿ ಅದ್ರ ಜೊತೆಗೆ ಇವತ್ತು ನಾವು ಮಾಲಿಬ್ಡಿನಮ್, ಸೋಡಿಯಂ ಮಾಲಿಬ್ಡೇಟ್ ಅಂತ ಏನು ಹೇಳ್ತೀವಿ, ಅದನ್ನು ಮಾಲಿಬ್ಡಿನಮ್ ಅಂಶನೂ ಇದಕ್ಕೆ ತೊಗಿದ್ರಲ್ಲಿ ಈ ಗಂಟಾಗುವಿಕೆ ಮತ್ತೊಂದು ಸಾರಜನಕವನ್ನು ಹಿಡಿದಿಟ್ಟೋ ಗುಣ ಚೆನ್ನಾಗಿ ಆಗಬೇಕು ಅಂದರೆ ಈ ಮಾಲಿಬ್ಡಿನಮ್ ಅಂಶನೂ ಚೆನ್ನಾಗಿರಬೇಕು. ಆದ್ದರಿಂದ ನಾವು ಆ ಒಂದು ಹೆಚ್ಚಿನ ಒಂದು ಸಾರಜನಕವನ್ನು ಹಿಡಿದುಕೊಳ್ಳೋ ಗುಣವನ್ನು ವೃದ್ಧಿಸ್ತದೆ. ಅದಕ್ಕೋಸ್ಕರ ಸೋಡಿಯಂ ಮಾಲಿಬ್ಡೇಟನ್ನು ಕೂಡ ನಾವು ಆ ಒಂದು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದು ಒಳ್ಳೆಯದು. ಇನ್ನು ಸೊರಗು ರೋಗ ಮತ್ತು ವಿಲ್ಟ್ ರೋಗ, ನಾವೇನು ಹೇಳ್ತೀವಿ ಬಂಜೆ ರೋಗ, ಇದಕ್ಕೆ ಬಂಜೆ ರೋಗಕ್ಕೆ ನಿರೋಧಕತೆ ಇರುವಂಥ ತಳಿಗಳನ್ನೇ ಹಾಕಬೇಕಾಗುತ್ತೆ, ಅದು ಯಾವುದೇ ಒಂದು ನಿಯಂತ್ರಣಕ್ಕೆ ಕಷ್ಟ ಆದರೆ. ವಿಲ್ಟ್ ಬರುವಂಥ ಸಂದರ್ಭದಲ್ಲಿ ವಿಲ್ಟ್ಗೆ ಹಲವಾರು ನಿರ್ವಹಣಾ ಕ್ರಮಗಳಿದ್ದಾವೆ, ನಾವು ಅದನ್ನು ನಾವು ಅಳವಡಿಸ್ಕೊಳ್ಬೇಕಾಗುತ್ತದೆ. ಇದಲ್ಲದೆ ಮುಖ್ಯವಾಗಿ ಬರುವಂಥ ಈ ಒಂದು ಕಾಯಿ ಕೊರಕವಳ, ಅದು ನಾವು ಈ ಒಂದು ಬೇಸಾಯ ಪದ್ಧತಿಯಲ್ಲಿ ಮತ್ತು ರಸಗೊಬ್ಬರ ಪ್ರಮಾಣ ಹೆಚ್ಚಿನ ಭಾಗ ನಾವು ಎಲ್ಲ ದ್ವಿದಳ ಧಾನ್ಯಗಳಿಗೆ ಎಕರೆಗೆ 10-20 ಸಾರಜನಕ, 20 ರಂಜಕ, 10 ಪೊಟ್ಯಾಷಿಯಂ, ಇದು ನಾವು ಸಾಮಾನ್ಯವಾಗಿ ಹೇಳುವಂಥ ಒಂದು ಪದ್ಧತಿ. ಇದನ್ನು ನಾಟಿ ಮಾಡುವಂಥ ಸಂದರ್ಭ ಬಂದಾಗ ಇದನ್ನು ಇದೇ ಪ್ರಮಾಣದಲ್ಲಿ ನಾವು ಉಪಯೋಗಿಸಬೇಕಾಗತ್ತೆ. ನೀರಾವರಿಗೆ ಕೂಡ ಇದು ನಾವು ಹೆಚ್ಚಿನ ಭಾಗ ನೀರಾವರಿಗೆ ಶಿಫಾರಸು ಮಾಡಿರೋದಿಲ್ಲ, ಇದು ಮಳೆಯಾಶ್ರಿತದ ಬೆಳೆಯಾಗಿರೋದ್ರಿಂದ ನೀರಾವರಿನ ನಾವು ಇದನ್ನು ಶಿಫಾರಸು ಮಾಡಿರೋದಿಲ್ಲ. ಹಾಗಾಗಿ ಮಳೆಯಾಶ್ರಿತಕ್ಕೆ ಶಿಫಾರಸು ಮಾಡಿರುವಂಥ ಎನ್ ಪಿ ಕೆ, ಸಾರಜನಕ ರಂಜಕ ಪೊಟ್ಯಾಷ್, 10-20 ಮತ್ತು 10 ಪ್ರಮಾಣದಲ್ಲಿ ನಾವು ಇದಕ್ಕೆ ಹಾಕಬೇಕಾಗಿ.
0: ಹಣ್ಣು ಹೊನ್ನು
2: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೆ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ನೀರಾವರಿನಲ್ಲೂ ಬೆಳಿಬಹುದ ತೊಗರಿನ?
4: ನೀರಾವರಿನಲ್ಲೂ ಹೆಚ್ಚು ನೀರಿನ ಪ್ರಮಾಣ ಬಂದಾಗ ಇದು ನೀರಿನ ಲಭ್ಯತೆ ಜಾಸ್ತಿ ಆದಾಗ ಹೂವು ಆಡುವಿಕೆ ಕಡಿಮೆ ಆಗ್ತದೆ. ಇದು ಅದು ಈ ಒಂದು ವಿಶೇಷತೆ. ಹಾಗಾಗಿ ನೀರಿನ ಅಂಶವನ್ನು ಆದಷ್ಟು ನಾವು ನಿಯಂತ್ರಣ ಮಾಡಿಕೊಂಡು ನಾವು ಇದನ್ನು ಬೆಳಿಬೇಕಾಗ್ತದೆ. ಹಾಗಾಗಿ ಮಳೆಯಾಶ್ರಿತದಲ್ಲೇ 90% ಭಾಗ ಮಳೆಯಾಶ್ರಿತದಲ್ಲೇ ಇದನ್ನು ಬೆಳೀತಾ ಇದ್ದಾರೆ. ನೀರಾವರಿಯಲ್ಲೂ ಕೂಡ ಈಗ ಡ್ರಿಪ್ ಇರಿಗೇಷನಲ್ಲೂ ಕೂಡ ಮಾಡಿ ಬೆಳೀತಾ ಇದ್ದಾರೆ, ಮಾಡ್ಬೋದು. ಆದರೆ ನಿಯಂತ್ರಣ ಮಾಡಿ ಡ್ರಿಪ್ನಲ್ಲಿ ಮಾಡಿದಾಗ ಅದು ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡೋದ್ರಿಂದ ಹೆಚ್ಚು ಇಳುವರಿ, ಸುಮಾರು ಎಕರೆಗೆ 10-12 ಕ್ವಿಂಟಾಲಷ್ಟು ಬೀಜವನ್ನು ಉತ್ಪಾದನೆ ಮಾಡುವಂಥದ್ದು ಕೂಡ ಇಲ್ಲಿ ಬಂದಿದೆ. 10-14 ಕ್ವಿಂಟಾಲ್ ತನಕ ಇದನ್ನ ಪಡ್ಕೊಳ್ಳುವಂಥ ನಿದರ್ಶನಗಳು ಕೂಡ ಇದೆ.
3: ತೊಗರಿಯಲ್ಲಿ ಕುಡಿಚಿ ಉಟ್ಬೇಕು ಅಂತ ಹೇಳ್ತಾರೆ,
4: ಅದು ಒಂದು ಅಂಶನ ನಾವು ಗಮನಿಸಬೇಕಾಗ್ತದೆ. ಎಲ್ಲಿ ನಾವು ನೀರಾವರಿ ಪ್ರದೇಶ ಹೆಚ್ಚು ಮಳೆ ಬೀಳುವಂಥ ಪ್ರದೇಶಗಳಲ್ಲಿ ಬಹಳ ಉಲುಸಾಗಿ ತೊಗರಿ ಬೆಳೀತಾ ಇರ್ತದೆ. ಹೆಚ್ಚು ಉಲುಸಾಗಿ ಬೆಳೆದಷ್ಟು ಅದಕ್ಕೆ ತೊಗರಿ ನಿಮಗೆ ಕಾಂಡಗಳ ಸಂಖ್ಯೆ ಕಡಿಮೆ ಆದಷ್ಟು, ರೆಕ್ಕೆಗಳ ಸಂಖ್ಯೆ ಕಡಿಮೆ ಆದಷ್ಟು ಇಳುವರಿ ಕಡಿಮೆ ಆಗ್ತದೆ. ಅವುಗಳನ್ನು ಕಾಂಡದ ಸಂಖ್ಯೆ ಮತ್ತು ರೆಕ್ಕೆಗಳ ಸಂಖ್ಯೆಯನ್ನು ನೀವು ವೃದ್ಧಿಸಬೇಕು ಅಂದರೆ ಕುಡಿ ಚಿಗುಟೋದ್ರಿಂದ ಹೆಚ್ಚು ರೆಕ್ಕೆಗಳು ಬರೋದ್ರಿಂದ ಹೆಚ್ಚು ಹೂ ಕಟ್ಟುವಂಥ ಸಂದರ್ಭ ಬರ್ತದೆ. ಇದರಿಂದ ಒಂದು ಬೇಸಾಯ ಕ್ರಮ ಅಂತಂದು ಕೂಡ ನಾವು ಇದನ್ನ ಹೇಳ್ತೇವೆ. ಇದರ ಜೊತೆಗೆ
3: ಯಾವ ಹಂತದಲ್ಲಿ ಚೂಟಬೇಕು,
4: ಇದನ್ನ ನಾವು
3: ಹೇಗೆ ಚೂಟಬೇಕು,
4: ಬೆಳೆದ ನಮ್ಮ ಒಂದು ಏನು 3 ಅಡಿ ಅಥವಾ ಅಂತ ನಾವು ಏನು ಹೇಳ್ತೀವಿ, 45-50 ದಿವಸ ಮೊದಲ ಹಂತದಲ್ಲಿ ಫಸ್ಟ್ ನಾವೇನು ಅದನ್ನು ಮುರಿ ಕಟ್ತೀವಿ ಅಂತ ಹೇಳ್ತೀವಿ. ಈಗ 45 ದಿವಸ ಆದಮೇಲೆ ನಾವು ಅದನ್ನು ತೆವಿರಿ ಹಾಕ್ಬಿಟ್ಟು ಮುರಿ ಕಟ್ಟುವಂಥದ್ದು, ಆ ಸಂದರ್ಭದಲ್ಲಿ ಇದನ್ನು ಮಾಡುವಂಥದ್ದು. ಈಗ ಮಾಡಿದಾಗ ನಮಗೆ ರೆಕ್ಕೆಗಳ ಅಂಶ ಜಾಸ್ತಿಯಾಗಿ ಕಾಂಡ ಮತ್ತು ಹೂವಿನ ಅಂಶ ಮತ್ತು ಕಾಯಿ ಕಚ್ಚುವ ಅಂಶವೂ ಜಾಸ್ತಿ ಆಗುತ್ತೆ. ಗಿಡದ ಬೆಳವಣಿಗೆಯನ್ನು ಕೂಡ ಇದರಲ್ಲಿ ನಿಯಂತ್ರಿಸ್ಬೋದು.
3: ಒಂದು ಸರಿ ಕಟ್ ಮಾಡಿದ್ರೆ ಸಾಕ ಅಥವಾ ಪದೇ ಪದೇ ಕುಡಿಯನ್ನು ಕತ್ತರಿಸ್ತಾ ಇರಬೇಕು?
4: ಇಲ್ಲ, ಇದು 2 ಬಾರಿ ಮಾಡ್ಕೋಬೇಕಾಗುತ್ತೆ. ಒಂದು 45 ದಿವಸಕ್ಕೆ ಒಂದು ಸಾರಿ, 60 ದಿವಸಕ್ಕೆ ಒಂದು ಸಾರಿ, ಅವೆರಡು ಸಂದರ್ಭದಲ್ಲಿ ಮಾಡಿದ್ರೆ ಸಾಕು.
3: ಬರೀ ಕುಡಿ ಮಾತ್ರ ತೆಗೆದ್ರೆ?
4: ಕುಡಿ ಮಾತ್ರ ತೆಗೆಯೋದು ಸಾಕು
3: ಅಲ್ವಾ? ಒಂದು 1/2 ಅಡಿ ಕತ್ತರಿಸೋದು,
4: ಚಿಗುರಲ್ಲ, ಬರೀ ಕುಡಿ, ಒಂದು ಕಿವಿ ಜಿಗುಟುವಂತ ಕುಡಿ ಅಷ್ಟೇ. ಕುಡಿ ಜಿಗುಟಿದ್ರೆ ಸಾಕಾಗ್ತದೆ.
3: ಅದು ಮೊದಲನೇದು ಮೇಲ್ಗಡೆ ಬೆಳೀತಾ ಇರುವಂತ ಕುಡಿ ಚೂಡ್ತೀವಿ. 65ನೇ ದಿವಸಕ್ಕೆ ಯಾವ ಕುಡಿ ಚೂಡ್ತೀವಿ?
4: ಸೈಡಲ್ಲಿ ಬಂದಂತ ಪಕ್ಕದಲ್ಲಿ ಬಂದಂತ ರೆಕ್ಕೆಗಳು ಬಂದಂತದಲ್ಲಿ ಚಿಗುಟಿದಾಗ ಅದರಲ್ಲಿ ಮತ್ತೆ ಸೈಡ್ ರೆಕ್ಕೆಗಳು ಬರ್ತವೆ. ಸೊ ಹಾಗಾಗಿ 2 ಹಂತದಲ್ಲಿ ಮಾಡೋದ್ರಿಂದ ಮೊದಲ ಹಂತದಲ್ಲಿ ಮಾಡಿದಾಗ ಮುಖ್ಯ ರೆಕ್ಕೆಯಲ್ಲಿ ಬರೋದು ಬೀಳುವ ಒಂದು ಬಟ್ಟು 2ನೇ ಹಂತದ ರೆಕ್ಕೆಗಳು ಬರ್ತದೆ. 2ನೇ ಸಾರಿ ಮಾಡಿದಾಗ ಕೌಲುಗಳಲ್ಲೂ ಬರುವಂಥ ಸಂದರ್ಭ ಇರ್ತದೆ. ಹಾಗಾಗಿ ಆ 2 ಹಂತದ ಆ ಒಂದು ಚಿಗುಟುವಿಕೆ ಮಾಡಬೇಕಾಗುತ್ತೆ.
3: ಪ್ರತ್ಯೇಕವಾಗಿ ತರಕಾರಿಗಾಗಿ ಸೂಕ್ತವಾಗಿರುವಂತಹ ತೊಗರಿ ತಳಿನೂ ಹೇಳಿದ್ರಿ.
4: ಹೌದು,
3: ತರಕಾರಿಯಾಗಿ ಮತ್ತೆ ಬೇಳೆಯಾಗಿ ಎರಡಕ್ಕೂ ಸೂಕ್ತವಾಗಿರುವಂಥ ತಳಿನೂ ಹೇಳಿದ್ರಿ.
4: ಹೌದು ಹೌದು
3: ಅಲ್ವಾ?
4: ಹೌದು.
3: ಈಗ ರೈತರು ಯಾವ ತಳಿ ಬೆಳೆದ್ರೆ ಒಳ್ಳೆಯದು ಅಂತ ತಮ್ಗನ್ಸುತ್ತೆ?
4: ಇತ್ತೀಚೆಗೆ ನಾನು ಹೇಳಿದ ಹಾಗೆ ಈ ಒಂದು 5 ತಳಿಗಳನ್ನು ನಾನು ಹೇಳಿದೆ, ಅದರಲ್ಲಿ BRG 3 ಯಥೇಚ್ಛವಾಗಿ ತರಕಾರಿಗೋಸ್ಕರನೇ ಮಾಗಡಿ ಪ್ರದೇಶದಲ್ಲಿ ನಾವೇನು ಈ ಮಾರುಕಟ್ಟೆಗೆ ಹಸಿಕಾಯಿಗೋಸ್ಕರನೇ ಬೆಳೆಯುವಂಥ ಒಂದು ಸಂದರ್ಭದಲ್ಲಿ ಅದನ್ನು ಆಯ್ಕೆ ಮಾಡ್ಕೋಬೋದು. ಬರೀ ಹಸಿಕಾಯಿಗೆ, ಯಾಕೆ ನಾನು BRG 1, BRG 2 ನ್ಯೂನತೆಗಳನ್ನು ಹೇಳಿದ್ದೀನಿ. ಆ ಒಂದು ಪದೇ ಪದೇ ತೊಗರಿ ಬೆಳೆಯುವ ಪ್ರದೇಶಕ್ಕೆ ಆ ತಳಿಗಳು ಸೂಕ್ತವಲ್ಲ ಈಗ, ಯಾಕೆಂದರೆ ತೊಗರಿ ಪದೇ ಪದೇ ಬೆಳೆಯುವ ಪ್ರದೇಶದಲ್ಲಿ ನಾವು ಅದನ್ನು ಮತ್ತೆ ಹಾಕಿದ್ರೆ ಸೊರಗು ರೋಗ ಮತ್ತು ಬಂಜೆ ರೋಗ ಬರುವಂಥ ಅವಕಾಶ, ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ಅಂಥ ಪ್ರದೇಶಗಳಲ್ಲಿ ಸಾರಾಸಗಟವಾಗಿ BRG 3 ತಳಿಯನ್ನು ರೈತರುಗಳು ಬೆಳ್ಕೋಬೇಕಾಗ್ತದೆ. ಇನ್ನು ಇವೆಲ್ಲದಕ್ಕೂ ನಾನು ಹೇಳಿದಾಗ ಈಗ BRG 5 ತಳಿ, ಕಾಳಿನ ಗುಣಧರ್ಮನೂ ಚೆನ್ನಾಗಿದೆ, ಕಾಯಿಗಾರು ಕಟಾವು ಮಾಡಬಹುದು ಮತ್ತು ಬೆಳೆನೂ ಮಾಡ್ಕೋಬೋದು. ಈ 3 ಅಂಶಗಳನ್ನು ಕೂಡೀಕರಿಸಿರುವಂಥ ತಳಿ ಇದು. ಇದನ್ನು ನಾವು ಹೆಚ್ಚು ಪ್ರಮಾಣದಲ್ಲಿ ಬೆಳ್ಕೋಬೋದು ಎರಡಕ್ಕೂ, ದ್ವಿದಳ ಉಪಯೋಗಿ ದ್ವಿಉಪಯೋಗಿ ತಳಿಯಾಗಿ.
3: ಅಂದರೆ ಹಸಿಕಾಯಿಗೆ ಬೇಡಿಕೆ ಇದ್ದಾಗ ಹಸಿಕಾಯಿ ಕೊಡೋದು.
4: ಹೌದು,
3: ಕೊನೆ ಬೀಡನ್ನು ಬಿಟ್ಕೊಂಡು ಕಾಳು ಮಾಡಿಕೊಂಡು ಮನೆಗೆ ಕಾಳು ಸಂಗ್ರಹಣೆ ಮಾಡ್ಕೋಬೋದು ಅಂತ ಅನಿಸುತ್ತೆ.
4: ಹೌದು ಹೌದು
3: ಅಲ್ವೇ?
4: ಹೌದು.
3: ಡಾಕ್ಟ್ರೆ, ಈಗ ಬೇಸಾಯದ ಖರ್ಚು ಆದಾಯ ಲೆಕ್ಕ ಹಾಕಿದ್ರೆ ತೊಗರಿ ಹೇಗೆ ಅನಿಸುತ್ತೆ ನಮಗೆ?
4: ತೊಗರಿ ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತು ನಮಗೆ ಹೆಚ್ಚಿನ ಭಾಗ ಈ ಒಂದು ಬೇಳೆಕಾಳಿಗೆ ಡಿಮ್ಯಾಂಡ್ ಅಂತ ನಾವೇನು ಸುಮಾರು 2016 ನಾವು ಹೋಲಿಸ್ಕೊಂಡು ಮಾಡಿದಾಗ ಈ ಒಂದು ನಮ್ಮ ದೇಶಕ್ಕೆ ಹೆಚ್ಚು ಇವತ್ತು ಬೇಡಿಕೆ ಇರುವಂಥದ್ದು ದ್ವಿದಳ ಧಾನ್ಯಗಳ ಅವಶ್ಯಕತೆ. ನಾವು ಆಯಾತ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇತ್ತು. ಸುಮಾರು 30 ಮಿಲಿಯನ್ ಟನ್ ನಮಗೆ ರಿಕ್ವೈರ್ಮೆಂಟ್ ಇದೆ ಟೋಟಲ್. ನಾವು ಪ್ರೊಡಕ್ಷನ್ ಮಾಡ್ತಾ ಇರೋದೇ ಕಡಿಮೆ, ಸೇವ 23-24 ಮಿಲಿಯನ್ ಟನ್. ಸೊ ನಮಗೆ ಒಟ್ಟಾರೆ ಬೇಕಾಗಿರುವಂಥ ನಮ್ಮ ದೇಶಕ್ಕೆ ಬೇಕಾಗಿರುವಂಥ ಹಳ್ಳಿಯನ್ನು ಹೊರದೇಶಗಳಿಂದ ಪಡ್ಕೊಳ್ಳುವಂಥದ್ದು ಸಂದರ್ಭ ಬಂದುಬಿಟ್ಟಿತ್ತು. ಆ ದೃಷ್ಟಿಯಿಂದ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರ 2016 ಅಂತಾರಾಷ್ಟ್ರೀಯ ದ್ವಿದಳ ಧಾನ್ಯಗಳ ವರ್ಷ ಅಂತ ಹೇಳಿ ಅದನ್ನು ಪ್ರಕಟಿಸಿ ಆ ಒಂದು ಪ್ರಾಮುಖ್ಯತೆಯನ್ನು ಹೆಚ್ಚು ಕೊಟ್ಟಾದ ಮೇಲೆ ನಾವು ಇವತ್ತು ನಮಗೆ ಬೇಕಾಗುವಷ್ಟೆಲ್ಲ ಒಂದು ದ್ವಿದಳ ಧಾನ್ಯಗಳನ್ನು ನಾವು ಉತ್ಪಾದನೆ ಮಾಡುವಷ್ಟು ಹೆಚ್ಚು ಅಂದರೆ ಸುಮಾರು 29-30 million ತಂದ್ಕೊಂಡು ನಾವು ಅದನ್ನು ಪ್ರೊಡಕ್ಷನ್ನ ನಾವು ಮಾಡ್ಕೊಂಡು
3: NFSM ಅನ್ನೋ ಯೋಜನೆಯೂ ಕೂಡ ಕೇಂದ್ರ ಸರ್ಕಾರ ತಂತು ದ್ವಿದಳ ಧಾನ್ಯದ ಬೆಳೆಗಳ ಬೇಸಾಯ
4: ಇದಕ್ಕೆ ವಿಶೇಷವಾಗಿ ದ್ವಿದಳ ಧಾನ್ಯಗಳನ್ನು ಪ್ರೋತ್ಸಾಹಿಸಲು ತಂದಂಥ ಈ ಒಂದು ಯೋಜನೆ ರಾಷ್ಟ್ರೀಯ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಅಂತ
3: ಆಹಾರ ಭದ್ರತಾ ಯೋಜನೆ
4: ಇವತ್ತು ಕೂಡ ಒಂದು ಅದರಲ್ಲಿ ಏನು ಹೆಚ್ಚು ಈ ಕ್ಲಸ್ಟರ್ ಡೆಮಾನ್ಸ್ಟ್ರೇಷನ್ ಅಂತ ಹೇಳ್ತೀವಿ ಹೆಚ್ಚು ಪ್ರಾತ್ಯಕ್ಷತೆಗಳು ಗುಂಪು ಪ್ರಾತ್ಯಕ್ಷತೆಗಳನ್ನು ಇವತ್ತು ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಇದೆ.
3: ಖರ್ಚು ವೆಚ್ಚ ಏನಾಗ್ಬೋದು, ಒಂದು ಎಕರೆಗೆ ಬೇಸಾಯ ವೆಚ್ಚ ಏನಾಗ್ಬೋದು, ಆದಾಯ ಏನು ಸಿಗ್ಬೋದು?
4: ಇವತ್ತು ನಾವು ಒಂದು ತೊಗರಿ ಬೆಳೆಯಲ್ಲಿ ಇದು ದೀರ್ಘಾವಧಿ ಬೆಳೆ 6 ತಿಂಗಳ ಒಂದು ಬೆಳೆ ಆಗಿರೋದ್ರಿಂದ ದೀರ್ಘಾವಧಿ ಬೆಳೆ ಆಗಿರೋದ್ರಿಂದ ಸುಮಾರು 18-20 ಸಾವಿರ ಪ್ರತಿ ಎಕರೆಗೆ ಖರ್ಚು ಬೀಳ್ತದೆ. 18-20 ಸಾವಿರ ಪ್ರತಿ ಎಕರೆಗೆ ಖರ್ಚು ಬೀಳ್ತದೆ. ನಾವು ಇವತ್ತು ಆದಾಯ ಲೆಕ್ಕ ಹಾಕೊಂಡ್ರೆ ಸುಮಾರು 6-6 ಕ್ವಿಂಟಾಲ್ ಅಂತ ಲೆಕ್ಕ, ಇವತ್ತು ಕ್ವಿಂಟಾಲ್ ಸುಮಾರು 6-8 ಸಾವಿರ ರೂಪಾಯಿ ರೇಟ್ ಇರ್ತದೆ, ವ್ಯತ್ಯಾಸ ಇರ್ತದೆ. 8 ಸಾವಿರ ರೂಪಾಯಿ ಅಥವಾ 7 ಸಾವಿರ ರೂಪಾಯಿ ಇಟ್ಕೊಂಡ್ರು ನಾವು 6-7 ಅಲ್ಲಿ 42 20 ಸಾವಿರ ಖರ್ಚಾದರೆ ಇನ್ನು 20 ಸಾವಿರ ನಮಗೆ ಆದಾಯ ಸಿಗುವಂಥ ಒಂದು.
3: ತೊಗರಿಯಲ್ಲಿ ರೈತರು ಹೇಳುವಂಥದ್ದು ಏನು, ಪೋಸ್ಟ್ ಹಾರ್ವೆಸ್ಟ್.
4: ಹೌದು,
3: ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ.
4: ಹೌದು,
3: ಅಂದರೆ ತೊಗರಿಯನ್ನು ಬೇಳೆ ಮಾಡುವಂಥದ್ದು, ಬೇಳೆನ ಪಾಲಿಶ್ ಮಾಡುವಂಥದ್ದು, ಈ ತರಹದ ಒಂದಷ್ಟು ಯಂತ್ರಗಳು
4: ಸಣ್ಣ ಶೇಖರಣೆನೂ ಕೂಡ ಇವತ್ತು ತೊಗರಿ ನಾವು ಬೆಳೆದಾದ್ಮೇಲೆ ಅದನ್ನು ಶೇಖರಣೆ ಈ ಒಂದು ಕೀಟಗಳ ಬಾಧೆಯಿಂದ ಶೇಖರಣೆ ಮಾಡೋದು ಕೂಡ ಉಪಯೋಗ.
3: ಈಗ ಉತ್ತರ ಕರ್ನಾಟಕದಲ್ಲಾದ್ರೆ ದೊಡ್ಡ ದೊಡ್ಡ ಮಿಲ್ಗಳಿದ್ದಾವೆ, ಮಾಡ್ಕೊಂಡ್ಬಿಡ್ತಾರೆ. ಈಗ ನಮ್ಮ ಕಡೆ ಬೆಳೆದವ್ರು ಏನು ಮಾಡಬೇಕು?
4: ಅದರಲ್ಲಿ ಹಲವಾರು ತಾಂತ್ರಿಕತೆಗಳನ್ನು ನಾವು ನಮ್ಮ ಸ್ಥಳೀಯ ಮಟ್ಟದಲ್ಲಿ ಅದನ್ನು ನಾವು ಅಭಿವೃದ್ಧಿಪಡಿಸಿ ಹೇಳಿದ್ದೇವೆ. ಮೊದಲನೇದಾಗಿ ಶೇಖರಣೆ ಬಂದಾಗ ನಾವು ಕಟಾವಿನ ನಂತರ ಇದನ್ನು ಸಂಗ್ರಹಣೆ ಮಾಡಿ ಹೆಚ್ಚಿನ ತೇವಾಂಶವನ್ನು ನಾವು 90%-40% ಬೀಜದ ಒಂದು ತೇವಾಂಶ ನಾವು ಕಾಳಿಗೋಸ್ಕರ ಶೇಖರಣೆ ಮಾಡೋಕ್ಕಾಗಲಿ ಅಥವಾ ಅದನ್ನು ಗ್ರೈನ್ ನಾವೇನು ಉಪಯೋಗಿಸೋದಕ್ಕೆ ಶೇಖರಣೆ ಮಾಡಿದ್ರು 9-10% ತೇವಾಂಶ ಇರಬೇಕಾಗ್ತದೆ. ಅಂದರೆ ಕಡಿಮೆ ತೇವಾಂಶ ಇದ್ದಷ್ಟು ಇದು ಅವಧಿ ದೀರ್ಘಾವಧಿ ನಾವು ಹೆಚ್ಚಿನ ಭಾಗದ ನಾವು ಹೆಚ್ಚಿನ ಅವಧಿ ತನಕ ಅದನ್ನು ಶೇಖರಣೆ ಮಾಡ್ಕೋಬೋದು. ಅಷ್ಟು ತನಗೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದಾದಮೇಲೆ ಆ ಒಣಗಿಸಿದನ್ನು ಕಾಳನ್ನು ಶೇಖರಣೆ ಮಾಡಿಕೊಂಡು ನಾವು ಬೇಳೆ ಮಾಡೋದಕ್ಕೆ ಉಪಯೋಗಿಸ್ಬೋದು ಅಥವಾ ಮತ್ತೆ ಅದನ್ನು ಬೀಜಕ್ಕಾಗಿ ಉಪಯೋಗಿಸುವಂಥ ಸಂದರ್ಭದಲ್ಲಿ ಅದಕ್ಕೆ ಅದು ಬೀಜದ ಪ್ರಮಾಣ ಅದನ್ನು ಕೂಡ ನಾವು ಸಪ್ರೇಟಾಗಿ.
3: ಸಣ್ಣ ಸಣ್ಣ ಮಿಲ್ಗಳು ಸಿಗ್ತಾವೆ
4: ಇಲ್ಲಿ ನಮ್ಮಲ್ಲಿ? ಈಗ ಸಣ್ಣ ದಾಲ್ ಮಿಲ್ಗಳಿಗೆ ಇದೆ, ಸಣ್ಣ ಪ್ರಮಾಣದ ದಾಲ್ ಮಿಲ್ಗಳು ನಮ್ಮ ಒಂದು ಈ CFTRA ಅಭಿವೃದ್ಧಿಪಡಿಸಿದಂಥ ಸಣ್ಣ ದಾಲ್ ಮಿಲ್ಗಳು ಇಲ್ಲಲ್ಲಿ ನಮ್ಮಲ್ಲಿ ಎಲ್ಲೂ ಬೇರೆ ರಾಗಿ ಮತ್ತು ಭತ್ತದ ಮಿಲ್ ಏನು ಸ್ಥಳೀಯವಾಗಿದೆ ಅದ್ರ ಪಕ್ಕದಲ್ಲಿ ಇವತ್ತು ದಾಲ್ ಮಿಲ್ಗಳು ಕೂಡ ಅಲ್ಲಲ್ಲೇ ಹಾಕ್ಕೊಂಡಿದ್ದಾರೆ ಇವಾಗ. ಅದರಲ್ಲಿ ನಾವು ಇದನ್ನು ಬೆಳೆ ಮಾಡೋದಕ್ಕೆ ಅವಕಾಶ ಇದೆ. ಸುಮಾರು ಈಗ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಒಬ್ಬರು ಅದನ್ನು ಮಿಲ್ಗಳನ್ನು ತಯಾರು ಮಾಡುವಂಥ ಒಂದು ಘಟಕ ಇದೆ, ಅವರ ಮುಖಾಂತರನೂ ಕೂಡ ಹೆಚ್ಚು ಭಾಗ ಇಲ್ಲಿ ಪ್ರಚಲಿತವಾಗಿದೆ ಸಣ್ಣ ಸಣ್ಣ ಮಿಲ್ಗಳು.
3: ಅಲ್ಲ, ನಾವು ತಿನ್ನುವಂತಹ ಬೇಳೆ ಪಾಲಿಶ್ ಆಗಿರುತ್ತೆ ಅಂತ ಹೇಳ್ತಾರೆ, ಪಾಲಿಶ್ ಮಾಡುವಂತಹ ಯಂತ್ರಗಳು ಕೂಡ ತೊಗರಿಗೆ ಬೇಕಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಕಾಳಿಗೆ
4: ಹೊಳಪು ನೀಡುವಂಥದ್ದು ಮುಖ್ಯವಾಗಿ ನಾವು ಕೇಶವಮೂರ್ತಿಗಳೇ ಇದಕ್ಕೆ ಪಾಲಿಶ್ ಬೇಕಾಗಿರೋದಿಲ್ಲ ತೊಗರಿಗೆ. ಏನು ಮಾಡ್ತಾರೆ, ನಮ್ಮಲ್ಲಿ ಕಾಳಿನ ಒಂದು ಗಾತ್ರವನ್ನು ಒಂದೇ ಸಮನಾಗಿ ಮಾಡೋದಕ್ಕೋಸ್ಕರ ಇದನ್ನು ಪಾಲಿಶ್ ಮಾಡ್ತಾರೆ. ಹಾಗಾಗಿ ಪಾಲಿಶ್ ಮಾಡಲೇಬೇಕು. ಇದನ್ನು ಪಾಲಿಶ್ ಮಾಡದೇ ಇದ್ದರೆ ಅದನ್ನು ಬೇಳೆ ಬೇಯೋದಿಲ್ಲ ಅನ್ನೋರು ಆ ರೀತಿ ಯಾವುದೇ ಒಂದು ಇದಿಲ್ಲ. ಪಾಲಿಶ್ ಮಾಡೋದು ಒಂದೇ ಉದ್ದೇಶ ಅಂದರೆ ಒಂದೇ ಥರ ಗಾತ್ರದ ಕಾಳಂತ ಬೇಳೆ ಮಾಡೋದಕ್ಕೋಸ್ಕರ ಇದನ್ನು ಪಾಲಿಶ್ ಮಾಡ್ತೀವಿ.
3: ಹಿಂದೆಲ್ಲ ಹಳ್ಳಿ ಇಗರು ಕೆಮ್ಮಣ್ಣು ಕಟ್ಬಿಟ್ಟು
4: ಅದನ್ನು ಬಿಡಿಸುವಂಥ ಪದ್ಧತಿ, ಕೆಮ್ಮಣ್ಣು ಬಿಡಿಸುವಂಥ ಒಳ ಸುಲಿಗೆ ಅನ್ನೋದು ಕೆಮ್ಮಣ್ಣು ನಾವು ವರ್ಕೆ ಮಾಡಿ ಕೆಮ್ಮಣ್ಣನ್ನು ಮಾಡಿದಾಗ ಒಣಗುತ್ತೆ. ಆ ಒಂದು ಒಣಗೋದ್ರಲ್ಲಿ ಬಿಡಿಸುವಂಥದ್ದು ಈಸಿಯಾಗತ್ತೆ, ಒಂದ್ಸರಿ ಕೊಟ್ಟು ಅಂತ. ಅದು ಸ್ಥಳೀಯ ಪದ್ಧತಿ. ಈಗ ಮುಂದೆ ಇನ್ನೊಂದು ಇಲ್ಲ, ಎರಡು ಪದ್ಧತಿನಲ್ಲಿ ಮಾಡ್ತಾರೆ. ಒಂದು ವೆಟ್ ಮಿಲ್ಲಿಂಗ್ ಮತ್ತು ಆಯಿಲ್ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ. ಒಂದು ಆಯಿಲ್ ಟ್ರೀಟ್ಮೆಂಟ್, ಒಂದು ವೆಟ್ಟಿಂಗ್ ಮಾಡಿದಾಗ ನಾವು ಒಂದು ಕಾಳನ್ನು ಮೊದಲನೇ ಹಂತದಲ್ಲಿ ಸ್ವಲ್ಪ ಬಡಿದಾಗ ಅದು ನಿಮಗೆ ರಂಧ್ರಗಳಾಗ್ತದೆ, ಒಂದು ಸೂಲ್ ಬಿಡ್ತದೆ. ಆ ಸೂಲ್ ಬಿಟ್ಟಾಗ ಸ್ವಲ್ಪ ಆಯಿಲ್ ಟ್ರೀಟ್ಮೆಂಟ್ ಮಾಡಿದ್ರೆ ಒಂದು ಸುಮಾರು ನಾವು ಒಂದು ಕ್ವಿಂಟಾಲ್ಗೆ ಒಂದು 300-400 ml ಆಯಿಲ್, ಅದು ಯಾವುದಾದ್ರೂ ಆಯಿಲ್ ಆಗ್ಬೋದು ನಮ್ಮ ಅಂದರೆ ಅಡುಗೆಗೆ ಉಪಯೋಗಿಸ್ತಾರೆ. ಆಯಿಲ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ನಾವು ಈ ಬೇಳೆಯನ್ನು ಬಿಡಿಸುವಂಥ ಒಂದು ಇದೊಂದು ಹಂತದಲ್ಲಿ ಆಯಿಲ್ ಟ್ರೀಟ್ಮೆಂಟ್ ಮಾಡಿ ಅದನ್ನು ಒಣಿಸಿ ಬಡಿಯೋದ್ರಿಂದ ನಿಮಗೆ ಕವಚವನ್ನು ಈಸಿಯಾಗಿ ಬಿಡಿಸ್ಬೋದು. ಆಗ ಬಿಡಿಸಿ ಬೇಳೆ ಮಾಡೋದಂಥದ್ದನ್ನು ಕೂಡ ಮಾಡ್ತಾರೆ. ಈಗ ಹೆಚ್ಚಿನ ಪ್ರಮಾಣ ದೊಡ್ಡ ಮಿಲ್ಗಳಲ್ಲಿ ಶಾರ್ಟರ್ ಇಟ್ಕೊಂಡಿರ್ತಾರೆ, ಅದರಲ್ಲಿ ಕೆಲವು ಉಳುಕು ಇರುವಂಥದ್ದು ಅಥವಾ ಬೇರೆ ಬೇರೆ ಕಲರ್ ಇರುವಂಥದ್ದನ್ನು ಮಣ್ಣಿರುವಂಥದ್ದನ್ನ ಎಲ್ಲವನ್ನು ಶಾರ್ಟ್ ಮಾಡಿ ಒಂದು ಸ್ಟ್ಯಾಂಡರ್ಡ್ ಬೇಳೆಯನ್ನು ಪ್ಯಾಕ್ ಮಾಡೋದಕ್ಕೆ ಒಂದು ಉತ್ತಮವಾದ ಮಿಲ್ಗಳನ್ನು ಅವಲಂಬಿಸಿಕೊಂಡಿದ್ದಾರೆ. ಹೆಚ್ಚಿನ ಭಾಗ ಮಿಲ್ಗಳಲ್ಲಿ ಮಾಡುವಂಥದ್ದನ್ನು ನಾವು ಉತ್ತಮವಾದ ಬೇಳೆಯಾಗಿ ಪಡೆಯಬಹುದು.
5: ಕೃಷಿ ನಿರಂತರ
0: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ಮಹಾದೇವ್ ಅವರೇ?
4: ಖಂಡಿತ, 9994533633.
3: ಇನ್ನೊಮ್ಮೆ ಹೇಳ್ತೀರಾ?
4: 9994533633. ಡಾಕ್ಟರ್ ಪಿ ಮಹಾದೇವ್ ಅಂತ.
3: ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್.
4: 9994533633.
3: ಒಳ್ಳೆಯದು ಡಾಕ್ಟರ್ ಮಹಾದೇವ್ ಅವರೇ, ಇದುವರೆಗೂ ಕೂಡ ತೊಗರಿ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ.
4: ಧನ್ಯವಾದಗಳು.
5: ರೈತ ಬಾಂಧವರೇ, ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ತೊಗರಿ ಬೇಸಾಯ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹಾದೇವು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಈಗ ಕೇಳೋಣ ಒಂದು ಕೃಷಿ ಗೀತೆ.

ಕೃಷಿ ಗೀತೆಯನ್ನ ಇದುವರೆಗೂ ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಈ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮದ್ದೂರು ತಾಲೂಕು ಮಾದನಾಯಕನಹಳ್ಳಿಯ ಕೃಷಿಕ ದಂಪತಿ ಎಂಕೆ ದೇವರಾಜು ಮತ್ತು ಮಂಜುಳ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮ್ಮೆಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ಪ್ರೀತಿಯ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:34 ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
0: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
0: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ದೇಶಾದ್ಯಂತ ನಾಳೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಉದ್ಯೋಗ ಮೇಳ. 51,000 ಅಧಿಕ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಭಾರತ ಸೈಪ್ರಸ್ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಒಪ್ಪಂದ. ದೇಶದ ಭೌಗೋಳಿಕ ಮೇರೆಗಳನ್ನು ಬಲಪಡಿಸಲು ದಕ್ಷ ಗಡಿ ಯೋಜನೆ, ಗೃಹ ಸಚಿವ ಅಮಿತ್ ಶಾ. ಕೇಂದ್ರ ಸರ್ಕಾರಕ್ಕೆ 2025-26 ಸಾಲಿಗಾಗಿ 2.86 ಲಕ್ಷ ಕೋಟಿ ರೂಪಾಯಿ ಹೆಚ್ಚುವರಿ ಹಣ ವರ್ಗಾಯಿಸಲು ಆರ್ಬಿಐ ಅನುಮೋದನೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಾಳೆ ದೇಶಾದ್ಯಂತ ರೋಜ್ಗಾರ್ ಮೇಳ ನಡೆಯಲಿದೆ. ಈ ಸಂದರ್ಭದಲ್ಲಿ ಪ್ರಧಾನಿ ಅವರು ಮೇಳವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶಾದ್ಯಂತ ಸರ್ಕಾರಿ ಉದ್ಯೋಗಗಳಿಗೆ ಆಯ್ಕೆಯಾದ 51,000 ಅಧಿಕ ಅಭ್ಯರ್ಥಿಗಳಿಗೆ ವರ್ಚುವಲ್ ಮೂಲಕ ನೇಮಕಾತಿ ಪತ್ರ ವಿತರಿಸಲಿದ್ದಾರೆ. ದೇಶದ ಒಟ್ಟು 47 ಸ್ಥಳಗಳಲ್ಲಿ 19th ರೋಜ್ಗಾರ್ ಮೇಳ ಆಯೋಜಿಸಲಾಗಿದೆ. ರೈಲ್ವೆ, ಗೃಹ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಹಣಕಾಸು ಸೇವೆ, ಉನ್ನತ ಶಿಕ್ಷಣ ಸೇರಿದಂತೆ ವಿವಿಧ ಸಚಿವಾಲಯ ಹಾಗೂ ಇಲಾಖೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೇಮಕಾತಿ ಪತ್ರ ಪಡೆಯಲಿದ್ದಾರೆ. ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಜೈಪುರದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಉದ್ಯೋಗ ಮೇಳದಲ್ಲಿ ಭಾಗಿಯಾಗಲಿದ್ದಾರೆ. ರೋಜ್ಗಾರ್ ಮೇಳದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ, ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿಯವರ ಉದ್ಯೋಗ ಸೃಷ್ಟಿ ಭದ್ದತೆಗೆ ಅನುಗುಣವಾಗಿ ರೋಜ್ಗಾರ್ ಮೇಳಗಳನ್ನು ನಡೆಸಲಾಗುತ್ತಿದ್ದು, ಇದುವರೆಗೆ 12 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಲಾಗಿದೆ. ಭಾರತ ಮತ್ತು ಸೈಪ್ರಸ್ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಇಂದು ಒಪ್ಪಂದ ಮಾಡಿಕೊಂಡಿವೆ. ಭಯೋತ್ಪಾದನೆ ನಿರ್ಮೂಲನೆಗಾಗಿ ಜಂಟಿ ಕಾರ್ಯಕಾರಿ ಗುಂಪು ಸ್ಥಾಪನೆ, ನಾವೀನ್ಯತೆ ಮತ್ತು ತಂತ್ರಜ್ಞಾನ, ಉನ್ನತ ಶಿಕ್ಷಣ ಹಾಗೂ ಸಂಶೋಧನೆ ಮತ್ತು ಸಾಂಪ್ರತಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಸಹಕಾರದ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡ್ಸ್ ನವದೆಹಲಿಯಲ್ಲಿ ಇಂದು ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲಪಡಿಸುವ ನಿಟ್ಟಿನಲ್ಲಿ ಮಾತುಕತೆ ನಡೆಸಿದರು. ಪ್ರಾದೇಶಿಕ ಮತ್ತು ಜಾಗತಿಕ ಮಹತ್ವದ ವಿಚಾರ ಹಾಗೂ ಬಹುಕ್ಷೇತ್ರಗಳಲ್ಲಿ ಸಹಕಾರ ಕುರಿತಂತೆ ಉಭಯ ನಾಯಕರು ವಿಚಾರ ವಿನಿಮಯ ನಡೆಸಿದರು. ಭಾರತ ಸೈಪ್ರಸ್ ನಡುವಿನ ಸ್ನೇಹ ಗಾಢವಾಗಿದೆ ಮಾತ್ರವಲ್ಲ, ಭವಿಷ್ಯದ ಮುನ್ನೋಟ ಹೊಂದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವೇಳೆ ಬಿಡುಗಡೆ ಮಾಡಲಾದ ಜಂಟಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಭಾರತದಲ್ಲಿನ ಸೈಪ್ರಸ್ ಬಂಡವಾಳ ಹೂಡಿಕೆ ದಶಕದಿಂದೀಚೆಗೆ ದ್ವಿಗುಣಗೊಂಡಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದ್ದಾರೆ.
1: ಎ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಸೈಪ್ರಸ್ ಕೆ ಇನ್ಫ್ರಾಸ್ಟ್ರಕ್ಚರ್ ಎನರ್ಜಿ ಆರ್ ಅಗ್ರಿಕಲ್ಚರ್ ಸೆಕ್ಟರ್ ಮೇ ಭಾರತೀಯ ಕಂಪನೀಸ್ ಕೆ ಲಿಯೆ ನಯೆ ಅವಸರ್ ಪ್ರದಾನ್ ಕರೆಗಿ ಆರ್ ಭಾರತ್ ಕೆ ತೇಜಿ ಸೆ ಬಡತೆ ಶಿಪಿಂಗ್ ಆರ್ ಮೆರಿಟೈಮ್ ಕ್ಷೇತ್ರೋ ಮೇ ನಯಾ ನಿವೇಶ ಲೇಕರ್ ಆಯೇಗಿ ಹಮ್ ಸೈಪ್ರಸ್ ಕೆ ಸಾಥ್ ಮಿಲ್ಕರ್ ಗಿಫ್ಟ್ ಸಿಟಿ ಕೋ ಏಕ್ ಗ್ಲೋಬಲ್ ಫೈನಾನ್ಸಿಯಲ್ ಆರ್ ಸರ್ವಿಸಸ್ ಹಬ್ ಬನಾನೆ ಕೆ ವಿಜನ್ ಕೋ ಗತಿ ದೇಂಗೆ ಆರ್ ದೋನೋ ದೇಶೋ ಕೆ ಇನೋವೇಶನ್ ಆರ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಕೆ ಬೀಚ್ ಕನೆಕ್ಟ್ ಬಡಾಯೇಂಗೆ.
0: ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡ್ಸ್ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧ ಮತ್ತು ಭಾರತ ಯುರೋಪಿಯನ್ ಒಕ್ಕೂಟಗಳ ನಡುವಿನ ಸಂಬಂಧ ಇತ್ತೀಚಿನ ವರ್ಷಗಳಲ್ಲಿ ಬಹುಪಟ್ಟು ಹೆಚ್ಚಿದೆ ಎಂದು ತಿಳಿಸಿದ್ದಾರೆ.
2: I feel exceptionally honored and privileged to be in Delhi for this state visit, and we stand together in marking another milestone in further strengthening the long-standing bonds between our two countries and in deepening and expanding our strategic cooperation.
0: ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡ್ಸ್ ಇಂದು ಸಂಜೆ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡುವ ಕಾರ್ಯಕ್ರಮವಿದೆ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಮೂಲಕ 100 ಕೋಟಿ

0: ಸಾವಿರಕ್ಕೂ ಅಧಿಕ ಆರೋಗ್ಯ ದಾಖಲೆಗಳನ್ನು ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗೆ ಯಶಸ್ವಿಯಾಗಿ ಸಂಪರ್ಕಿಸುವ ಮೂಲಕ ಮಹತ್ವದ ಸಾಧನೆ ಮಾಡಲಾಗಿದೆ. ಕಳೆದ ವರ್ಷದ ಫೆಬ್ರವರಿ ತಿಂಗಳಿನಲ್ಲಿ 50 ಕೋಟಿ ಆರೋಗ್ಯ ದಾಖಲೆಗಳನ್ನು ಆಯುಷ್ಮಾನ್ ಭಾರತ್ ಖಾತೆಗೆ ಸೇರಿಸಲಾಗಿತ್ತು. ಕಳೆದ 15 ತಿಂಗಳಲ್ಲಿ 100 ಕೋಟಿಗೂ ಅಧಿಕ ದಾಖಲೆಗಳನ್ನು ಸೇರಿಸಲಾಗಿದೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಸಂಪೂರ್ಣ ಗಡಿಯನ್ನು ಇನ್ನಷ್ಟು ಬಲಪಡಿಸಿ ಅಭೇದ್ಯಗೊಳಿಸಲು ದಕ್ಷ ಗಡಿ ಯೋಜನೆ ಆರಂಭಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ನವದೆಹಲಿಯಲ್ಲಿ ಇಂದು ಗಡಿ ಭದ್ರತಾ ಪಡೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ಡ್ರೋನ್, ರಡಾರ್, ಕ್ಯಾಮೆರಾ ಹಾಗೂ ಇತರ ತಾಂತ್ರಿಕ ಸಂಪನ್ಮೂಲಗಳಿಂದ ಸನ್ನದ್ದುಗೊಂಡ ಉಪಕ್ರಮ ಇದಾಗಿರುತ್ತದೆ ಎಂದರು.
4: आने वाले एक साल के अंदर ही स्मार्ट बॉर्डर कंसेप्ट के साथ सीमा सुरक्षा बल की सुरक्षा में सभी प्रकार की तकनीक को लैस कर एक अभेद बॉर्डर की हम सुरक्षा की ग्रिड बनाने का काम आगे बढ़ रहा है और बहुत कम समय में गृह मंत्रालय, ड्रोन, रडार, आधुनिक कैमराज और बाकी सारी तकनीक के साथ एक स्मार्ट बॉर्डर के प्रोजेक्ट को लेकर देश के सामने आएगा.
0: ಅಂತಾರಾಷ್ಟ್ರೀಯ ಗಡಿ ಭದ್ರತೆಯನ್ನು ವಿಭಿನ್ನವಾದ ಸವಾಲು ಎಂದು ಕಾಣದೆ ಸ್ಥೂಲ ಪ್ರಾದೇಶಿಕ ಜವಾಬ್ದಾರಿಯನ್ನಾಗಿ ಪರಿಗಣಿಸುವ ಅವಶ್ಯಕತೆ ಇದೆ ಎಂದು ಅವರು ಹೇಳಿದರು. ಗಡಿ ಭದ್ರತಾ ಪಡೆ ದೇಶದ ಹೆಮ್ಮೆಯನ್ನು ಎತ್ತಿಹಿಡಿಯುವಲ್ಲಿ ಸತತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಅಕ್ರಮ ನುಸುಳುವಿಕೆ, ಮಾದಕ ದ್ರವ್ಯ ಮತ್ತು ಶಸ್ತಾಸ್ತ್ರ ಕಳ್ಳಸಾಗಾಟ, ನಕಲಿ ನೋಟು ಚಲಾವಣೆ ತಡೆಗಟ್ಟುವಲ್ಲಿ ಗಡಿ ಭದ್ರತಾ ಪಡೆ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಗೃಹ ಸಚಿವ ಅಮಿತ್ ಶಾ ತಿಳಿಸಿದರು. 1965ರಲ್ಲಿ 25 ಬೆಟಾಲಿಯನ್ನೊಂದಿಗೆ ಆರಂಭವಾದ ಗಡಿ ಭದ್ರತಾ ಪಡೆ ಇಂದು 270,000 ಸಿಬ್ಬಂದಿ ಸಾಮರ್ಥ್ಯದೊಂದಿಗೆ ವಿಶ್ವದ ಅತಿದೊಡ್ಡ ಗಡಿ ಕಾವಲು ಪಡೆ ಎನಿಸಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐನ ಕೇಂದ್ರೀಯ ನಿರ್ದೇಶಕ ಮಂಡಳಿಯ 623ನೇ ಸಭೆ ಮುಂಬೈನಲ್ಲಿ ಇಂದು ನಡೆಯಿತು. ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ದೇಶದ ಹಾಗೂ ಜಾಗತಿಕ ಆರ್ಥಿಕ ಪರಿಸ್ಥಿತಿ ಬಗ್ಗೆ ವಿಚಾರ ವಿಮರ್ಶೆ ನಡೆಸಲಾಯಿತು. ಕಳೆದ ವರ್ಷಕ್ಕೆ ಹೋಲಿಸಿದಲ್ಲಿ ಆರ್ಬಿಐನ ಒಟ್ಟು ಆದಾಯ ಶೇಕಡ 26.42% ಹೆಚ್ಚಿದೆ. ಕೇಂದ್ರೀಯ ನಿರ್ದೇಶಕ ಮಂಡಳಿ 2025-26ನೇ ಲೆಕ್ಕದ ವರ್ಷಕ್ಕೆ ಸಂಬಂಧಿಸಿದಂತೆ 2.86 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರಕ್ಕೆ ಹೆಚ್ಚುವರಿಯಾಗಿ ವರ್ಗಾಯಿಸಲು ಅನುಮತಿ ನೀಡಿದೆ. ಪಿಎಂ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿ ಕಳೆದ 8 ದಿನಗಳಲ್ಲಿ 1 ಲಕ್ಷಕ್ಕೂ ಅಧಿಕ ಕುಟುಂಬಗಳನ್ನು ಸೇರಿಸಲಾಗಿದೆ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಇದು ಶುದ್ದ ಇಂಧನಕ್ಕಾಗಿ ಜನರಿಂದ ವ್ಯಕ್ತವಾಗುತ್ತಿರುವ ಒಲವಿನ ಪ್ರತಿಫಲನವಾಗಿದೆ ಎಂದು ಸಚಿವರು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ದೇಶಾದ್ಯಂತ ಮೇಲ್ಛಾವಣಿ ಸೌರ ವಿದ್ಯುತ್ಗಾಗಿ ಜನರು ಮುಂದಾಗುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸೌರ ಕ್ರಾಂತಿ ವೇಗ ಪಡೆಯುತ್ತಿದೆ ಎಂದು ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಮಣ್ಣಿನ ಆರೋಗ್ಯ ಸಂರಕ್ಷಣೆ, ಸಮತೋಲಿತ ರಸಗೊಬ್ಬರ ಬಳಕೆ ಮತ್ತು ಸುಸ್ಥಿರ ಕೃಷಿಯ ಮೇಲೆ ಕೇಂದ್ರೀಕರಿಸುವ ಖೇತ್ ಬಚಾವೋ ಅಭಿಯಾನ 2.71 ಕೋಟಿ ನಾಗರಿಕರನ್ನು ತಲುಪಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಖೇತ್ ಬಚಾವೋ ಅಭಿಯಾನ ದೇಶಾದ್ಯಂತ ಅನೇಕ ವೇದಿಕೆಗಳ ಮೂಲಕ ರೈತರು ಮತ್ತು ಪಾಲುದಾರರಿಗೆ ವೈಜ್ಞಾನಿಕ ಪೋಷಕಾಂಶ ನಿರ್ವಹಣೆಯ ಬಗ್ಗೆ ಶಿಕ್ಷಣ ನೀಡಲು ಒಂದು ಬಲವಾದ ಸಂಪರ್ಕವನ್ನು ಸ್ಥಾಪಿಸಿದೆ. ಈ ಅಭಿಯಾನದ ಅಡಿಯಲ್ಲಿ ಈವರೆಗೆ ಒಟ್ಟು 12,929 ಜಾಗೃತಿ ಶಿಬಿರಗಳು ಮತ್ತು ವಿಚಾರ ಸಂಕಿರಣಗಳನ್ನು ನಡೆಸಲಾಗಿದ್ದು 7,17,000 ಹೆಚ್ಚು ರೈತರನ್ನು ನೇರವಾಗಿ ತೊಡಗಿಸಿಕೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ನಾಳೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಉದ್ಯೋಗ ಮೇಳ. 51,000 ಅಧಿಕ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಭಾರತ ಸೈಪ್ರಸ್ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಒಪ್ಪಂದ. ದೇಶದ ಭೌಗೋಳಿಕ ಮೇರೆಗಳನ್ನು ಬಲಪಡಿಸಲು ದಕ್ಷ ಗಡಿ ಯೋಜನೆ, ಗೃಹ ಸಚಿವ ಅಮಿತ್ ಶಾ. ಕೇಂದ್ರ ಸರ್ಕಾರಕ್ಕೆ 2025-26 ಸಾಲಿಗಾಗಿ 2.86 ಲಕ್ಷ ಕೋಟಿ ರೂಪಾಯಿ ಹೆಚ್ಚುವರಿ ಹಣ ವರ್ಗಾಯಿಸಲು ಆರ್ಬಿಐ ಅನುಮೋದನೆ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
5: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 7:45. ಇನ್ನೀಗ ಶಿವಶರಣೆಯರ ವಚನಗಳಲ್ಲಿ ನಿಸರ್ಗ ರೂಪಕಗಳು. ಈ ಕುರಿತು ಮಾತನಾಡುತ್ತಾರೆ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಸೀನಿಯರ್ ಫೆಲೋ ಡಾಕ್ಟರ್ ರಾಧಾಮಣಿ.
6: 12ನೇ ಶತಮಾನದ ಶರಣೆಯರು ಕಾಯಕ ಯೋಗಿಗಳು, ಸ್ವಾಭಿಮಾನಿಗಳು, ಪರಂಪರೆಯ ಗೊಡ್ಡು ಸಂಪ್ರದಾಯಗಳಿಗೆ ಸೆಡ್ಡು ಹೊಡೆದು ನಿಂತವರು. ಶಾಸ್ತ್ರಗಳು, ವೇದ ಉಪನಿಷತ್ತುಗಳು, ಪುರಾಣ ಆಗಮಗಳು ಹೇಳುವ ಅರ್ಥವಾಗದ, ಅರ್ಥವಿಲ್ಲದ ತತ್ವಗಳನ್ನು ಬಹಿಷ್ಕರಿಸಿದವರು. ದೇಹವೇ ದೇಗುಲವೆಂದು, ಸಕರ್ಮವೇ ಧರ್ಮವೆಂದು ಕಾಯಕದಲ್ಲಿಯೇ ಕೈಲಾಸವನ್ನು ಕಂಡವರು. ಕಾಯ, ವಾಚ, ಮನಸ ನಡೆದುಕೊಳ್ಳುವುದೇ ಪೂಜೆ ಎಂದು ಬಗೆದವರು. ಈ ಶತಮಾನದಲ್ಲಿ ಈ ಪರಿಯ ಚಿಂತಕರ ಅನುಭವದಿಂದ ಹುಟ್ಟಿದ ಅನುಭಾವ್ಯವೇ ವಚನ ಸಾಹಿತ್ಯ. ವಚನಕಾರರು ಹೇಳುವ ಪ್ರತಿಯೊಂದು ಮಾತು ಬೆಲೆ ಬಾಳುವಂತಹವು. ಅವು ಮುತ್ತು ಮಾಣಿಕ್ಯದಂತೆ, ಸ್ಫಟಿಕದ ಶಲಾಕೆಗಳಂತೆ ಇದ್ದು ಹೃದಯಗಮ್ಯವು, ಕರ್ಣಮಧುರವೂ ಆದಂತಹವು. ಕನ್ನಡ ನೆಲದಲ್ಲಿ ಉದಯಿಸಿದ ಈ ವಚನಗಳು ಅಪ್ಪಟ ದೇಸಿ ಹಸುವಿನ ಹಾಲಿನಂತಿದ್ದು ಇದರ ಅಮೃತದ ಸವಿಗೆ ಎಲ್ಲ ಸಮುದಾಯದ, ಎಲ್ಲ ವರ್ಗದ ಜನರು ಒಳಗಾಗಿದ್ದಾರೆ. ಸಮಕಾಲೀನ ಸಮಾಜದಲ್ಲಿ ಆಗುತ್ತಿರುವ ಅನ್ಯಾಯಗಳು, ತರತಮ ಭಾವನೆಗಳು, ವರ್ಗ ವರ್ಣಭೇದಗಳು, ಬಡವ ಶ್ರೀಮಂತನೆಂಬ ಅಂತಸ್ತಿನ ವ್ಯತ್ಯಾಸಗಳು ವಚನಕಾರರನ್ನು ಹೆಚ್ಚಾಗಿ ಕಾಡಿವೆ. ಹಾಗಾಗಿ ಅವರು ವೇದ ಮಂತ್ರಗಳನ್ನು ಬಿಟ್ಟು ಜನಸಾಮಾನ್ಯರ ಸಮಸ್ಯೆಗಳನ್ನೇ ಪ್ರಮಾಣೀಭೂತವಾಗಿ ಸ್ವೀಕರಿಸುತ್ತಾರೆ. ಇಲ್ಲಿನ ಆಗು ಹೋಗುಗಳನ್ನು, ದೈನಂದಿನ ವೈಚಿತ್ರ್ಯಗಳನ್ನು ತಮ್ಮ ಮನಃ ಪಟಲದಲ್ಲಿ ಕಲ್ಪಿಸಿಕೊಂಡು ಅನೇಕ ರೂಪಕ ಸಂಕೇತಗಳೊಂದಿಗೆ ವಚನಗಳನ್ನು ರಚಿಸಿದ್ದಾರೆ. ಮಾನವನ ಪ್ರಗತಿಗೆ ಪರಲೋಕದ ಚಿಂತನೆಗಿಂತ ಇಹದ ಚಿಂತನೆಯೇ ಅತ್ಯಗತ್ಯವೆಂದು ಅರಿತುಕೊಳ್ಳಲು ಮನುಷ್ಯನಿಗೆ 1000 ವರ್ಷಗಳೇ ಬೇಕಾಯಿತು. ಕೇವಲ ಕಾಲ್ಪನಿಕ ದೇವರುಗಳನ್ನು, ಅವರ ಬಗ್ಗೆ ತೋರಬೇಕಾದಂತಹ ಕಾರ್ಯಕಾರಣ ಸಂಬಂಧವಿಲ್ಲದ ನಂಬಿಕೆಗಳನ್ನು ಅಲ್ಲಗಳೆಯಲು ಬಹಳ ಸಮಯ ಬೇಕಾಯಿತು. ಪುರೋಹಿತರು ಮತ್ತು ರಾಜ ಮಹಾರಾಜರು ತಮ್ಮ ಹಿತರಕ್ಷಣೆಗಾಗಿ ಮೇಲಿನಂತಹ ಅವಿಚಾರಗಳನ್ನು ಬಿತ್ತಿ ಬೆಳೆಯಲು ಕಾರಣರಾದರು. ಇವುಗಳಿಂದ ಬಹುಚಿಂತಕರಾಗಿ ಬಾಳಿದ ಸಾಮಾನ್ಯ ಜನರನ್ನು ಎಚ್ಚರಿಸಲು ಕಾಲಕಾಲಕ್ಕೆ ಧಾರ್ಮಿಕ ಚಿಂತಕರು ಉದಯಿಸಿರುವುದನ್ನು ನೋಡುತ್ತೇವೆ. ಹಾಗೆಯೇ 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಹುಟ್ಟಿದ ಜನರ ನಡುವಿನ ಜನಹಿತ ಬಯಸುವ ಮಹಾಚಿಂತಕರ ದಾರ್ಶನಿಕ ವಿಚಾರಗಳು ಎಲ್ಲ ಸಮುದಾಯಗಳ ಸಾಮಾನ್ಯ ಜನರ ಹಿತವನ್ನು ಕಾಯಲು ಕಂಕಣಬದ್ಧವಾಗಿ ದುಡಿದವು. ವಚನಕಾರರು ತಮ್ಮ ಸುತ್ತಮುತ್ತಣ ಜನರಲ್ಲಿದ್ದ ಹಲವಾರು ಕುಂದುಗಳನ್ನು, ಡಂಬಾಚಾರಗಳನ್ನು ಕಂಡು ಸಿಡಿಮಿಡಿಗೊಂಡು ವಿಡಂಬನದ ನೆರವಿನಿಂದ ಸಮಾಜವನ್ನು ಶುದ್ಧೀಕರಿಸಲು ಪ್ರಯತ್ನಿಸಿದರು. ಅವರಿಗೆ ತಮ್ಮ ನಾಡಿನ ಸಾಮಾನ್ಯರ ಮೇಲೆ ಪ್ರೀತಿ. ಆದ್ದರಿಂದಲೇ ಅವರ ವಚನಗಳಲ್ಲಿ ಕಟಕಿ, ಮೂದಲಿಕೆ, ಅಪಹಾಸ್ಯ, ಪರಿಹಾಸ್ಯ, ಚತುರೋಕ್ತಿಗಳು ಕಂಡುಬರುತ್ತವೆ. ಶಿವಶರಣೆಯರ ವಚನಗಳು ನಾನಾತೆರ. ತಮ್ಮ ಸಾಧನೆಯಲ್ಲಿ ಸಿದ್ಧಿ ದೊರಕದಿದ್ದಕ್ಕಾಗಿ ದೇಹವನ್ನೇ ವಿಡಂಬಿಸುವ ವಚನಗಳು ಒಂದು ಗುಂಪಾದರೆ, ಧರ್ಮದ ಹೆಸರಿನಲ್ಲಿ ಸಮಾಜದಲ್ಲಿ ಆಚರಣೆಯಲ್ಲಿದ್ದ ಮೂಢನಂಬಿಕೆಗಳನ್ನು, ಅನ್ಯಾಯಗಳನ್ನು ಬಯಲಿಗೆಳೆಯುವವು ಇನ್ನೊಂದು ಗುಂಪು. ಈ ಜೀವನ ಮಿಥ್ಯವಲ್ಲ ಎಂಬುದು ಮತ್ತೊಂದು ಗುಂಪು. ಐಹಿಕ ಸುಖೋದ್ದೇಶದಿಂದ ವೀರಶೈವ ಮತ ಸ್ವೀಕಾರ ಮಾಡಿ ಆ ಮತಕ್ಕೆ ಕಳಂಕ ತರುತ್ತಿದ್ದವರನ್ನು ಉದ್ದೇಶಿಸಿ ಆಡಿದ ವಚನಗಳದು ಮಗದೊಂದು ಗುಂಪು. ಇವಲ್ಲದೆ ವೀರಶೈವ ಮತದ ಮುನ್ನಡೆಯನ್ನು ಕಂಡು ಅಸೂಯೆಗೊಂಡು ಅವನ್ನು ತೆಗಳಿದವರಿಗೆ ಉತ್ತರ ರೂಪವಾಗಿ ಬಂದ ವಚನಗಳು ಹಾಗೂ ಮಠ, ಧರ್ಮ, ಭಕ್ತಿ, ಸಾಧನೆ ಮುಂತಾದವುಗಳಿಗೆ ಸಂಬಂಧಿಸಿದ ವಚನಗಳು ಅಸಂಖ್ಯಾತ. ಕೊನೆಯವನ್ನು ಬಿಟ್ಟರೆ ಉಳಿದ ವಚನಗಳಲ್ಲಿ ರೂಪಕ, ದುಷ್ಟಾಂತ ಹಾಗೂ ವಿಡಂಬನೆಗಳಲ್ಲಿ ನಾನಾ ಪ್ರಕಾರಗಳನ್ನು ಕಾಣಬಹುದು. ಅನುಭಾವಿಗಳ ಈ ಭಾಷೆಯಲ್ಲಿ ಉತ್ಕಟವಾದ ಭಾವಾವೇಶವಿದೆ, ಲಯವಿದೆ, ನಾದವಿದೆ, ಮಾಧುರ್ಯವಿದೆ. ಇವುಗಳನ್ನು ಗಮನಿಸಿದಾಗ ವಚನಗಳು ಪದ್ಯಜಾತಿಗೆ ಸೇರಿದವೆ ಅಥವಾ ಗದ್ಯಜಾತಿಗೆ ಸೇರಿದವೆ ಎಂಬ ಪ್ರಶ್ನೆ ಹಾಗೂ ಆಲೋಚನೆಗಳು ಉಂಟಾಗುತ್ತವೆ. ಮೂಲದಲ್ಲಿ ಇವು ಛಂದೋಬದ್ಧ ರಚನೆಗಳೆಂದೇ ಕೆಲವು ವಿದ್ವಾಂಸರು ಹೇಳಿದರೆ ಹಲವರು ಗದ್ಯವೆಂದು, ಗದ್ಯ ಪದ್ಯಗಳ ನಡುವಿನ ಮಾದರಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ. 12ನೇ ಶತಮಾನದ ಉತ್ತರಾರ್ಧದಲ್ಲಿ ಸ್ವಚ್ಛಂದವಾಗಿ ಹರಿದ ಈ ಸಾಹಿತ್ಯ ಅತ್ಯಂತ ಶ್ರೀಮಂತವಾದುದು. ಈ ವಚನಗಳು ಅಂದಿನ ಸಾಹಿತ್ಯ ಧೋರಣೆ, ಜನಜೀವನ, ಮತಧರ್ಮ ಮೊದಲಾದವಕ್ಕೆ ಸಾಕ್ಷಿಯಾದವು. ಇವರ ವಚನಗಳಲ್ಲಿ ಹೊಸಗನ್ನಡ ಗದ್ಯ ಸಾಹಿತ್ಯದ ಕುರುಹುಗಳನ್ನು ಗುರುತಿಸಬಹುದು. ಅಚ್ಚುಕಟ್ಟಾದ ಗಾದೆ ಮಾತಿನಂತಹ ಸೂತ್ರರೂಪದ ವಾಕ್ಯಗಳು, ಮಾಲೆ ಮಾಲೆಯಾಗಿ ಬರುವ ದೃಷ್ಟಾಂತಗಳು, ರೂಪಕಗಳು, ಉಪಮೆಗಳು, ಮಾತಿನ ಅಭಿಪ್ರಾಯದ ಹಿತಮಿತವಾದ ಪುನರಾವರ್ತನೆ, ಕಠೋರವೆನಿಸದ ಪ್ರಾಸ ನಿರ್ವಹಣೆ, ಕೊನೆಯಲ್ಲಿ ಹೊಳೆದು ನಿಲ್ಲುವ ತತ್ವ, ಇವುಗಳಿಂದಾಗಿ ವಚನಗಳು ಇಂದಿಗೂ ತಮ್ಮ ಚೆಲುವನ್ನು ಉಳಿಸಿಕೊಂಡಿವೆ. ಕುಮಾರವ್ಯಾಸನ ಜನಪ್ರಿಯತೆಗೆ, ಕಾವ್ಯದ ಸೊಗಸಿಗೆ ಅವನ ಸಾಹಿತ್ಯದಲ್ಲಿ ಬಳಕೆಯಾಗಿರುವ ರೂಪಕಗಳೇ ಕಾರಣ. ಆದುದರಿಂದಲೇ ಅವನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಗೌರವಿಸಿದ್ದಾರೆ. ಆದರೆ ಇವನಿಗಿಂತ ಮೊದಲೇ ವಚನಕಾರರು ರೂಪಕಗಳನ್ನು ಹೆಚ್ಚಾಗಿ ಬಳಸಿ ವಚನ ಸಾಹಿತ್ಯದ ಖ್ಯಾತಿಗೆ ಕಾರಣವಾಗಿರುವುದು ಸೋಜಿಗವೆನಿಸಿದರೂ ಸತ್ಯ. ವಚನಕಾರರು ಮಂಡಿಸಬೇಕಾದ ಯಾವುದೇ ವಿಷಯ ಸಂಬಂಧಿಸಿದಂತೆ ಅನೇಕ ಉದಾಹರಣೆಗಳನ್ನು ಕೊಡುವುದು ರೂಢಿ. ಈ ಮೂಲಕ ಹೇಳಬೇಕಾದ ವಿಷಯಕ್ಕೆ ಹೆಚ್ಚಿನ ಒತ್ತನ್ನು ನೀಡುತ್ತಾರೆ. ತಾವು ಮಂಡಿಸಬೇಕಾದ ವಿಷಯವನ್ನು ಒಂದಲ್ಲ, ಎರಡಲ್ಲ, ಅನೇಕ ಉದಾಹರಣೆಗಳ ಮೂಲಕ ಪ್ರಸ್ತುತಪಡಿಸುವುದರಿಂದ ಸಹೃದಯರ ಮನಸ್ಸನ್ನು ಅದು ಸುಲಭವಾಗಿ ತಲುಪುತ್ತದೆ. ಇಂತಹ ವೈಶಿಷ್ಟ್ಯ ವಚನ ಸಾಹಿತ್ಯದಲ್ಲಿ ಮಾತ್ರ ಕಂಡುಬರುತ್ತದೆ. ಅದೊಂದು ಅದ್ಭುತ ಸಾಹಿತ್ಯ ಪ್ರಕಾರವಾಗಿ ಜನಪ್ರಿಯವಾಗಲು ಇದೂ ಒಂದು ಕಾರಣ. ಅಲ್ಲದೆ ಈ ಸಾಹಿತ್ಯದಲ್ಲಿನ ವೈಚಾರಿಕತೆ, ಲಿಂಗ ಸಮಾನತೆ, ಜಾತಿ ವಿನಾಶ, ವರ್ಣರಹಿತ, ವರ್ಗರಹಿತ ಸಮಾಜದ ಪರಿಕಲ್ಪನೆ ಮುಂತಾದವು ಪೂರಕ ಅಂಶಗಳಾಗಿವೆ. ವಚನ ಸಾಹಿತ್ಯದ ಅತ್ಯಂತ ಮಹತ್ವದ ವಿಶೇಷತೆ ಎಂದರೆ ಸ್ತ್ರೀಯರು ಸಾಹಿತ್ಯ ಕ್ಷೇತ್ರವನ್ನು ಪ್ರವೇಶಿಸಿದ್ದು. ಈ ಹಿನ್ನೆಲೆಯಲ್ಲಿ ಅಕ್ಕ ಮಹಾದೇವಿ, ಅಮ್ಮುಗೆರಾಯಮ್ಮ, ಕಾಳವ್ವೆ, ಮುಕ್ತಾಯಕ್ಕ, ಆಯ್ದಕ್ಕಿ ಲಕ್ಕಮ್ಮ, ಅಕ್ಕಮ್ಮ, ಬೊಂತಾದೇವಿ, ಸೂಳೆ ಸಂಕವ್ವೆ ಮುಂತಾದ ಮಹಿಳೆಯರು ಸಮಾಜದ ಕಟ್ಟುಪಾಡುಗಳಿಂದ ಹೊರಬಂದು ತಮ್ಮ ತಮ್ಮ ವೃತ್ತಿಯ ನೆಲೆಯಲ್ಲಿ ವಿವಿಧ ಬಗೆಯ ವಚನಗಳನ್ನು ರಚಿಸಿದ್ದಾರೆ. ಇವರು ಬಹುಮಟ್ಟಿಗೆ ಪ್ರಾಕೃತಿಕ ವಸ್ತುಗಳನ್ನೇ ತಮ್ಮ ಅನುಭವದ ಅಭಿವ್ಯಕ್ತಿಯ ಸಂಕೇತಗಳಾಗಿ, ರೂಪಕಗಳಾಗಿ ತಂದಿರುವುದನ್ನು ನೋಡುತ್ತೇವೆ. ಅಕ್ಕ ಮಹಾದೇವಿಯ ವಚನಗಳಲ್ಲಂತೂ ಇದು ಢಾಳಾಗಿ ಅಭಿವ್ಯಕ್ತಗೊಂಡಿದೆ. ಈಕೆ ಇತರ ವಚನಕಾರ್ತಿಯರಿಗಿಂತ ಅತ್ಯಂತ ಉನ್ನತ ಸ್ತರದಲ್ಲಿ ನಿಲ್ಲುತ್ತಾಳೆ. ದೇಶ ಕೋಶವನ್ನು, ರಾಜ ವೈಭವವನ್ನು ಧಿಕ್ಕರಿಸಿ ಸ್ವಾಭಿಮಾನದ ಸಂಕೇತವಾಗಿ ಸ್ತ್ರೀ ವಿಮೋಚನೆಯತ್ತ ನಡೆದವಳು. ದಿಕ್ಕೆಟ್ಟ ಮಹಿಳೆಯರ ದಿಟ್ಟ ನಿಲುವಿಗೆ ಸ್ಪಷ್ಟ ಉದಾಹರಣೆ ಅಕ್ಕ ಮಹಾದೇವಿ. ಪ್ರಕೃತಿಯನ್ನೇ ದೈವವಾಗಿ, ಪ್ರಕೃತಿಯ ಚರಾಚರ ವಸ್ತುಗಳಲ್ಲೆಲ್ಲ ಅವಳು ದೈವ ಸ್ವರೂಪವನ್ನು ಕಂಡವಳು. ಅವಳ ಚಿಂತನೆಗಳೆಲ್ಲವೂ ಉದಾತ್ತವಾದವು, ಕ್ಷಣಿಕ ಸುಖವನ್ನು ಬಯಸಿದವಳಲ್ಲ. ಇದು ಅವಳ ಅನೇಕ ವಚನಗಳಲ್ಲಿ ಕಂಡುಬರುತ್ತದೆ. ಪ್ರಕೃತಿಯಲ್ಲಿನ ಮರ, ಗಿಡ, ಪ್ರಾಣಿ, ಪಕ್ಷಿ, ಕಾಡು, ಮೇಡು, ಸಮುದ್ರ, ಬೆಟ್ಟ, ಗುಡ್ಡ, ಪರ್ವತ ಇವೆಲ್ಲವೂ ಅಕ್ಕನ ವಚನಗಳಲ್ಲಿ ರೂಪಕ ಸಾಮಗ್ರಿಗಳಾಗಿ ಬಳಕೆಗೊಂಡಿವೆ. ಚನ್ನಮಲ್ಲಿಕಾರ್ಜುನನ ಹುಡುಕಾಟ ಇವಳ ವಚನಗಳ ಮುಖ್ಯ ಧ್ಯೇಯ. ಆ ನಿಟ್ಟಿನಲ್ಲಿ ತನ್ನ ಗುರಿಯನ್ನು ಮುಟ್ಟಲು ಪ್ರಯತ್ನಿಸುವುದನ್ನು ಕಾಣುತ್ತೇವೆ. ಅಕ್ಕ ಮಹಾದೇವಿಯ ವಚನಗಳು ಸಂಭಾಷಣೆ ಎನಿಸಿದರೂ ಅವು ಏನಿದ್ದರೂ ಚನ್ನಮಲ್ಲಿಕಾರ್ಜುನನೊಂದಿಗೆ ಹಾಗೂ ಅವನ ಸೃಷ್ಟಿಯಾದ ಪ್ರಕೃತಿಯೊಂದಿಗೆ ಎಂಬುದನ್ನು ಅವಳ ಬಹುತೇಕ ವಚನಗಳು ಪ್ರಸ್ತುತಪಡಿಸುವುದನ್ನು ಕಾಣುತ್ತೇವೆ. ನಿಧಿ ನಿಕ್ಷೇಪಗಳು, ಜಲ ಪಾಷಾಣಗಳು, ತುರು ಕರು ಇಂತಹ ವಸ್ತುಗಳೇ ರೂಪಕಗಳಾಗಿ ಬಂದು ವಚನ ಸಾಹಿತ್ಯದ ಸೊಗಸನ್ನು ಸೌಂದರ್ಯವನ್ನು ಹೆಚ್ಚಿಸಿವೆ. ಅಕ್ಕನ ವಚನಗಳನ್ನು ನೋಡುವುದಾದರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ, ಸಮುದ್ರದ ದಡದಲ್ಲಿ ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದೊಡೆಂತಯ್ಯ, ಸಂತೆಯೊಳಗೆ ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ, ಸಕಲ ಲೋಕದ ಜೀವಿಗಳೇ ಎನಗೆ ಬಂದ ಪರೀಕ್ಷೆಗೆ ಅಂಜಲೊಲ್ಲೆನು, ಚನ್ನಮಲ್ಲಿಕಾರ್ಜುನನೆಂಬ ಲಿಂಗವಯ್ಯ ನಿಮ್ಮ ಪ್ರಸಾದಕ್ಕೆ ನಾನು ಅಂಜಲೊಲ್ಲೆನು. ಅಕ್ಕನ ಮತ್ತೊಂದು ವಚನ ಹೀಗಿದೆ: ಚಿಲಿಮಿಲಿ ಎಂದು ಓದುವ ಗಿಳಿಗಳಿರ, ನೀವು ಕಾಣಿರೆ ನೀವು ಕಾಣಿರೆ, ಸರವೆತ್ತಿ ಪಾಡುವ ಕೋಗಿಲೆಗಳಿರ, ನೀವು ಕಾಣಿರೆ ನೀವು ಕಾಣಿರೆ, ಎರಗಿ ಬಂದಾಡುವ ದುಂಬಿಗಳಿರ, ನೀವು ಕಾಣಿರೆ ನೀವು ಕಾಣಿರೆ, ಕೊಳನ ತಡಿಯೊಳಾಡುವ ಹಂಸಗಳಿರ, ನೀವು ಕಾಣಿರೆ ನೀವು ಕಾಣಿರೆ, ಗಿರಿ ಗಹ್ವರದೊಳಗಾಡುವ ನವಿಲುಗಳಿರ, ನೀವು ಕಾಣಿರೆ ನೀವು ಕಾಣಿರೆ, ಕಾಡಿನ ಮೃಗಗಳಿರ, ನಾಡಿನ ಪಕ್ಷಿಗಳಿರ, ನೀವು ಕಾಣಿರೆ ಎನ್ನೊಡೆಯ ಚನ್ನಮಲ್ಲಿಕಾರ್ಜುನನ ಕಂಡರೆ ತೋರೆ, ಎನ್ನ ಪ್ರಾಣದರಸನ ನೀವು ಕಂಡಿರೆ ತೋರೆ, ನೀವು ಕಾಣಿರೆ ನೀವು ಕಾಣಿರೆ. ಈ ವಚನಗಳಲ್ಲಿ ನಿಸರ್ಗ ರೂಪಕಗಳು ಸಮರ್ಥವಾಗಿ ಒಡಮೂಡಿವೆ.
7: ಇದುವರೆಗೂ ಶಿವಶರಣೆಯರ ವಚನಗಳಲ್ಲಿ ನಿಸರ್ಗ ರೂಪಕಗಳು ಈ ಕುರಿತು ಮಾತನಾಡಿದವರು ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಸೀನಿಯರ್ ಫೆಲೋ ಡಾಕ್ಟರ್ ರಾಧಾಮಣಿ. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು. ಕೇಳುಗರೇ, ಸಂಧ್ಯಾರಾಗ ಕಾರ್ಯಕ್ರಮದಲ್ಲಿ ಈ ರಾತ್ರಿ 8 ಗಂಟೆಗೆ ಮೈಸೂರು ವಿಶ್ವವಿದ್ಯಾನಿಲಯದ ಹರಿದಾಸ ಸಂಶೋಧನಾ ವಿಭಾಗದ ನಿವೃತ್ತ ಮುಖ್ಯಸ್ಥರಾದ ಡಾ ಟಿಎನ್ ನಾಗರತ್ನ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಜಿಎನ್ ಮಂಜುನಾಥ್.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯ ವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾಗು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
4: ಪ್ರೀತಿಸುವೆ ನಾನು.
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೇಜ್.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ? ಕವನ ಕೂಡ ಬರೀತೀರಾ? ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
2: ಗಮನಿಸಿ, ನಾಳೆ ಸಂಜೆ 4:30 ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಹಿರಿಯ ಅನುವಾದಕರು ಹಾಗೂ ಬಹುಭಾಷಾ ವಿದ್ವಾಂಸರಾದ ಪ್ರೊಫೆಸರ್ ಆರ್ವಿಎಸ್ ಸುಂದರಂ ಅವರೊಂದಿಗೆ ಜಿಕೆ ರವೀಂದ್ರಕುಮಾರ್ ಅವರು ನಡೆಸಿದ್ದ ಸಂವಾದ ಮರೆಯದೇ ಕೇಳಿ. ನಾಳೆ ಸಂಜೆ 4:30 ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ

0: ಸಮಯವಾಗುತ್ತಲಿದೆ 8 ಗಂಟೆ.
1: ಆಕಾಶವಾಣಿ ಮೈಸೂರು. ಸಂಧ್ಯಾರಾಗ.
2: ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಹರಿದಾಸ ಸಾಹಿತ್ಯ ಸಂಶೋಧನಾ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಡಾಕ್ಟರ್ ಟಿಎನ್ ನಾಗರತ್ನ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಜಿಎನ್ ಮಂಜುನಾಥ್.
1: ಪ್ರೀತಿಯ ಕೇಳುಗರೆ ನಮಸ್ಕಾರ. ಸಂಧ್ಯಾರಾಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಸಂಧ್ಯಾರಾಗದ ಅತಿಥಿಗಳು ಹಿರಿಯ ಲೇಖಕಿ, ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಹರಿದಾಸ ಸಾಹಿತ್ಯ ಸಂಶೋಧನಾ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರುವ ಡಾಕ್ಟರ್ ಟಿಎನ್ ನಾಗರತ್ನ ಅವರು. ಮೇಡಮ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ
1: ಮೇಡಮ್. ಮೈಸೂರು ಆಕಾಶವಾಣಿಗೆ ಬಂದಿದ್ದೀರಿ, ಹೇಗೆ ಅನಿಸ್ತಾ ಇದೆ ಮೇಡಮ್ ನಿಮಗೆ?
3: ಈ ಆಕಾಶವಾಣಿ ಜೊತೆ ಸುಮಾರು 50 ವರ್ಷಗಳನ್ನಂಟು. ನಂಗೆ ಕೆಲವು ನಾಟಕಗಳನ್ನ ಪ್ರಸಾರ ಮಾಡಿದ್ದಾರೆ, ಚೆನ್ನುಡಿಗಳು ಪ್ರಸಾರವಾಗಿವೆ, ಈ ಸಂದರ್ಶನಗಳನ್ನ ಮಾಡಿಕೊಟ್ಟಿದ್ದೀನಿ, ದಸರಾ ಪ್ರೊಸೆಷನ್ ರನ್ನಿಂಗ್ ಕಾಮೆಂಟ್ರಿ ಕೊಟ್ಟಿದ್ದೀನಿ. ಒಂದು ಮರೆಯಕ್ಕಾಗದೆ ಇರುವಂತ ಘಟನೆ ಅಂದ್ರೆ, ರನ್ನಿಂಗ್ ಕಾಮೆಂಟ್ರಿ ಕೊಡಕ್ಕೆಲ್ಲ ಸಿದ್ಧವಾಗಿ ಕೂತಿದೀವಿ, ಆನೆ ಮೇಲೆ ಅಂಬಾರಿ ಕಟ್ತಾರಲ್ಲ ಅದು ಸೊಟ್ಟಕ್ಕಾಗ್ಬಿಡ್ತು. ಲೈವ್ ಹೋಗ್ತಾ ಇದೆ, ಶುರು ಮಾಡ್ಬಿಟ್ಟಿದೀವಿ, ಆಗ ಗೊತ್ತಾಯ್ತು ಅದನ್ನ ಸರಿ ಮಾಡಕ್ ಹೋಗ್ತಾ ಇದಾರೆ. 2 ಅವರ್ಸ್ ತಗೊಂಡಿದೆ ಅದು, ಇಡೀ ನಮ್ ಕಾಮೆಂಟ್ರಿನೇ 2 ಅವರ್ಸ್.
1: ಹೇಗೆ ಸಮಯವನ್ನು ಹೇಗೆ ತುಂಬಿಸ್ತಾ
3: ಇದ್ರಿ? ಅಯ್ಯೋ ರಾಮ, ನಿಜವಾಗ್ಲೂ ಅದ್ ಹೇಗ್ ತುಂಬಿಸಿದ್ವು? ಯಾವತ್ತೂ ಇಲ್ಲದವತ್ತು ನಾನು ಅರಮನೆ ಸುತ್ತ ದೇವಸ್ಥಾನಗಳಿವೆಯಲ್ಲ ಎಲ್ಲ ಬರ್ಕೊಂಡ್ಬಂದಿದ್ದೀನಿ. ಸರಿ, ನಾನು ಅದನ್ನು ಒಂದಿಷ್ಟು ಹೇಳೋದು, ಇನ್ನೊಬ್ರಿಗೆ ಕೊಡೋದು, ನೀವು ಇದನ್ನ ಹೇಳಿ ಅಂತ. ಅದು ಮಾತ್ರ ಇವತ್ತಿಗೂ ನೆನೆಸ್ಕೊಂಡೆ, ನಂಗೆ ರೋಮಾಂಚನವಾಗತ್ತೆ.
1: ನಮ್ಮ ಆಕಾಶವಾಣಿ ಸಂಬಂಧದ ಸವಿ ನೆನಪು ಹೌದು,
3: ನಿಜವಾಗ್ಲೂ ಸವಿ ನೆನಪು ಹೌದು, ಒಂದು ರೀತಿಯಲ್ಲಿ ಕಹಿ ನೆನಪು.
1: ಹರಿದಾಸ ಸಾಹಿತ್ಯ ಅಂದ್ರೆ ತಕ್ಷಣ ನೆನಪಾಗೋದು ನಮ್ಮ ನಾಗರತ್ನ ಮೇಡಮ್ ಅವರು. ಆ ವಿಚಾರ ಮಾತಾಡೋದಕ್ಕಿಂತ ಮುಂಚೆ ಮೇಡಮ್, ನಿಮ್ಮ ಬಾಲ್ಯ, ಉನ್ನತ ಶಿಕ್ಷಣ, ಅದರ ಕುರಿತು ಒಂದಿಷ್ಟು ಮಾತುಗಳು ಮೇಡಮ್.
3: ನಾನು ಹುಟ್ಟಿದ್ದು ಮಧ್ಯಪ್ರದೇಶದಲ್ಲಿ.
1: ಓಹೋಹೋ.
3: ಅಂದ್ರೆ ನನ್ನ ತಂದೆ ತಾಯಿ ಎಲ್ಲ ಇಲ್ಲಿಯವರೇ. ನನ್ನ ತಂದೆ ಅರಣ್ಯ ಇಲಾಖೆಯಲ್ಲಿ ಅಲ್ಲಿ ಕೆಲಸದಲ್ಲಿದ್ರು, ಹಾಗಾಗಿ ನಾನು ಹುಟ್ಟಿದ್ದೆ ಅಲ್ಲಿ. ಸ್ವಲ್ಪ ವರ್ಷಗಳಾದ ಕೂಡಲೇ ಅಜ್ಜ ಅಜ್ಜಿ ಎಲ್ಲ ಬಲವಂತ ಮಾಡಿ ವಾಪಸ್ ಕರೆಸ್ಕೊಂಡ್ಬಿಟ್ರು. ಹಾಗಾಗಿ ಬೆಳೆದಿದ್ದು ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ ಶಿಕ್ಷಣ, ಕಾಲೇಜು ಶಿಕ್ಷಣ ಎಲ್ಲ ಶಿವಮೊಗ್ಗದಲ್ಲಿ. ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕಾದ್ರೆ ಮೈಸೂರಿಗೆ ಬರಬೇಕಾಗಿತ್ತು.
1: ಏನು ನಿಮ್ಮ ಮೇಜರ್ ಸಬ್ಜೆಕ್ಟ್ ಮೇಡಮ್?
3: ಕನ್ನಡ ಸೋಷಿಯಾಲಜಿ, ಮೈನರ್ ಫಿಲಾಸಫಿ.
1: ನಿಮ್ಮ ಸಂಶೋಧನಾ ವಿಚಾರ ಮೇಡಮ್?
3: ಹರಿದಾಸರ ಭಕ್ತಿ ಸ್ವರೂಪ ಅಂತ ಹೇಳಿ.
1: ತದನಂತರದಲ್ಲಿ ವೃತ್ತಿಗೆ ನೀವು ಸೇರ್ಕೊಂಡ ಅನುಭವಗಳನ್ನ ಮತ್ತು ಅದರಲ್ಲಿನ ಮರೆಯಲಾಗದ ಘಟನೆಗಳನ್ನ ಒಂದಿಷ್ಟು ಹಂಚಿಕೊಳ್ಬಹುದ ಮೇಡಮ್?
3: ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಗಂಗೋತ್ರಿಗೆ ಬರೋ ತನಕನು ಒಂದು ರೀತಿನಲ್ಲಿ ನನಗೆ ಈ ವಿದ್ಯಾಭ್ಯಾಸ ಅನ್ನೋದು ಸುಲಿದ ಬಾಳೆಹಣ್ಣಿನಂತದಿ ಅಂತ ಆ ತರ ಬಂದವಳು ನಾನು. ನಂಗೆ ಯಾವತ್ತು ಅದೆಲ್ಲ ಕಷ್ಟ ಅಂತ ಅನ್ನಿಸ್ಲೇ ಇಲ್ಲ. ಪ್ರತಿ ತರಗತಿನಲ್ಲೂ ಮೊದಲನೊಳಗೆ ಬಂದು ಬಂದು ಬಂದು ನಂಗೆ ಬೇಜಾರು. ಅವಾಗ
1: ಅಯ್ಯೋ
3: ಅದು ಯಾಕೆ ಅಂದ್ರೆ ನಾನು ಓದಿದ ಕಾನ್ವೆಂಟ್ ಅಲ್ಲಿ, ಅಲ್ಲಿ 1, 2, 3 ಸ್ಥಾನಗಳಲ್ಲಿ ಬರೋರಿಗೆ ಬೇರೆ ಬೇರೆ ಕಲರ್ದು ಮಾರ್ಕ್ಸ್ ಕಾರ್ಡ್ ಕೊಡೋರು. ಯಾವಾಗ್ಲೂ ನಂಗೆ ಒಂದೇ ಕಲರ್ ಬರುತ್ತೆ ಅಂತ ಬೇಜಾರು ನಂಗೆ. ಈ ಕ್ರಮ ತಪ್ಪಿದ್ದು ನನ್ನ MA ಮುಗಿಯೋ ತನಕನು ಎರಡೇ ಸಲ, ಒಂದ್ಸಲ 2nd ಒಳಗೆ ಬಂದೆ ತರಗತಿಗೆ, ಒಂದ್ಸಲ 3nd ಒಳಗೆ ಬಂದೆ. ಅವಾಗ ಅದೆಷ್ಟು ಸಂಭ್ರಮ ಪಟ್ಟಿದ್ನೋ, ಈಗ ನೆನೆಸ್ಕೊಂಡ್ರೆ ನಗು ಬರುತ್ತೆ.
1: ಎಲ್ಲರ ಆಲೋಚನೆಗಳಿಗಿಂತ ನಿಮ್ಮ ಭಿನ್ನವಾದ ಆಲೋಚನೆ ಮೇಡಮ್,
3: ನಿಜವಾಗ್ಲೂ ತುಂಬಾ ಬೇಜಾರಾಗ್ತಿತ್ತು ನಂಗೆ.
1: ವೃತ್ತಿಯ ಬಗ್ಗೆ ಅದರ ನೆನಪು?
3: ನಂದು BA ಮುಗಿದ ತಕ್ಷಣ ಕನ್ನಡ ಮೇಜರ್ನಲ್ಲಿ ರಾಜ್ಯಕ್ಕೆ ಪ್ರಪ್ರಥಮಳಾಗಿ ಬಂದೆ, ಗೋಲ್ಡ್ ಮೆಡಲ್ ಬಂತು. ಆಮೇಲೆ ನನ್ನ ತಂದೆಗೆ ನನ್ನ ಎಜುಕೇಶನ್ ಮುಂದುವರಿಸ್ಬೇಕು ಅಂತ ಬಹಳ ಆಸೆ. ನನಗೆ ಅದೆಲ್ಲ ಏನು ಗೊತ್ತಾಗ್ತಿರ್ಲಿಲ್ಲ, ಬರೀ ಹುಡುಗಾಟ. ಮತ್ ನಮ್ಮ ಮನೇಲಿ ಯಾರು ಅಷ್ಟೊಂದು ಓದ್ದವರು ಇರಲಿಲ್ಲ, ಎಲ್ಲ ಡಿಗ್ರಿಗಳು ಮಾಡ್ಕೊಂಡಿದ್ರು ಅಷ್ಟೇನೆ. ಹಾಗಾಗಿ ಅದರಲ್ಲೂ ಆ ಕಾಲದಲ್ಲಿ ಹೆಣ್ಮಕ್ಳನ್ನ ಯಾಕೆ ಓದಿಸ್ಬೇಕು, ಇವುಗಳನ್ನ MA ಮಾಡಿರೋ ಕೋಣನೆ ಎಲ್ಲಿಂದ ತೊಟ್ಟಿಯೋ ಮದುವೆ ಮಾಡಕ್ಕೆ ಅಂತ ನಮ್ಮ ಸೋದರ ಥರೆಲ್ಲ ಬೈಯೋರು ನಮ್ಮ ಅಪ್ಪಂಗೆ. ಮೊದಲನೇದು ದುಡ್ಡು ದಂಡ ಹೆಣ್ಮಕ್ಳನ್ನ ಓದಿಸೋದು, ಯಾರ್ದೋ ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ಇರೋಕ್ಕೆ ಯಾಕೆ ಇಷ್ಟು ದುಡ್ಡು ಖರ್ಚು ಮಾಡ್ತೀಯ ಅಂತ. ಮತ್ತೆ ಮಾರ್ಕ್ಸ್ ಬಂತಲ್ಲ, ಹಾಗಾಗಿ ಅಪ್ಪ ಬಲವಂತದಿಂದನೇ ಒಂಥರ ಸೇರಿಸಿರು ಅಂತ ಹೇಳ್ಬೇಕು. ಎಂ ಎಗೆ 2 ವರ್ಷನೂ ಸಬ್ಜೆಕ್ಟ್ ಸ್ಕಾಲರ್ಶಿಪ್ ಸಿಕ್ತು, ಅಲ್ಲೂ ಫಸ್ಟ್ ರ್ಯಾಂಕ್ ಬಂದೆ, ಗೋಲ್ಡ್ ಮೆಡಲ್ ಬಂತು. ಎಜುಕೇಷನ್ ಒಂದು ಹಂತಕ್ಕೆ ಬಂತು, ಶಿವಮೊಗ್ಗಕ್ಕೆ ವಾಪಸ್ ಹೋದೆ. ಅಲ್ಲಿ ಕಮಲಾ ನೆಹರು ಕಾಲೇಜ್ ಅಂತ ಹೇಳಿ ಶುರು ಆಗಿತ್ತು. ಅಲ್ಲಿಗೆ ಹೋಗಿ ಒಂದ್ಸಲ ಮಾತಾಡ್ಕೊಂಬರೋಣ ಅಂತ ಹೋದೆ. ಷಡಕ್ಷರಿ ಅನ್ನೋರು ಪ್ರಿನ್ಸಿಪಲ್ ಅನ್ಸತ್ತೆ ಆಗ, ಕನ್ನಡ ಪ್ರೊಫೆಸರು. ಮೇಡಮ್ ಬಂದ್ಬಿಡಿ ನಮ್ಮ ಕಾಲೇಜಿಗೆ, ಇನ್ನೂ ರಿಸಲ್ಟ್ ಬಂದಿಲ್ಲ ಸರ್ ಅಂದೆ ನಾನು. ರಿಸಲ್ಟ್ ಬಂದ ಕೂಡಲೇ ಬಂದು ರಿಪೋರ್ಟ್ ಮಾಡ್ಕೋಬೇಕು, ಆ ಸ್ಟೇಜಲ್ಲಿ ಇತ್ತು. ಅಷ್ಟೊತ್ತಿಗೆ ಮೈಸೂರಿಂದ ಜವರೇಗೌಡರು ಅಲ್ಲಿಗೆ ಶಿವಮೊಗ್ಗಕ್ಕೆ ಬಂದರು.
1: ದೇಜವರೇಗೌಡರು
3: ಅವರು ಇಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆ ಡೈರೆಕ್ಟರ್ ಆಗಿದ್ರು. ಅವಾಗ ಮೇಷ್ಟ್ರು ಮಾತಾಡ್ಸ್ಕೊಂಬರ್ಬೇಕು ಅಂತೇಳಿ ಹೋದೆ. ಏನ್ರಿ ನಾಗರತ್ನ, ಏನ್ ಮಾಡ್ತಿದ್ದೀರಿ ಅಂದ್ರು. ಷಡಕ್ಷರಿ ಇದ್ದಾರೆ ನಮ್ಮ ಕಾಲೇಜಿಗೆ ಬರ್ತಿದ್ದಾರೆ ಸರ್. ಆಮೇಲೆ ಇಲ್ರಿ ಬರಲ್ಲ ಅವರು, ನನ್ನ ಕಡೆ ತಿರುಗಿ ಮೊದಲು ಮೈಸೂರಿಗೆ ನಡೀರಿ, ಪಿ ಎಚ್ ಡಿ ಮುಗಿಸಿ ಆಮೇಲೆ ಕೆಲಸದ ಯೋಚನೆ ಮಾಡಿವ್ರಿ ಅಂತ ಹೇಳಿದ್ರು. ಅಪ್ಪಂಗೆ ಹೇಳದೆ ಹೊರಟು ಬಂದೆ.
1: ಜವರೇಗೌಡರು ಒಂದು ರೀತಿ ಟರ್ನ್ ಅನ್ನು ಕೊಟ್ಟರು.
3: ಹೌದು ಮೈಸೂರಿಗೆ ಬಂದ್ಮೇಲೆ ಪಿ ಎಚ್ ಡಿಗೆ ದಾಸ ಸಾಹಿತ್ಯನೇ ಯಾಕೆ ತಗೊಂಡೆ ಅಂದ್ರೆ, ಚಿಕ್ಕನ್ನಲ್ಲಿ ನನ್ನ ತಾಯಿ ಹಾಡ್ತಾ ಇದ್ರು, ನನ್ನ ಚಿಕ್ಕಮ್ಮ ಹಾಡ್ತಾ ಇದ್ರು, ಅವ್ರ ಜೊತೆ ನಾನು ಒಂಚೂರು ದನಿ ಗುಡಿಸ್ತಾ ಇದ್ದೆ. ಮತ್ತೆ ಬ್ಯಾಂಗ್ಳೂರಿಗೆ ನನ್ನ ತಾತನ ಮನೆಗೆ ರಜಕ್ಕೆ ಬಂದಾಗ ಅಲ್ಲಿ ಒಬ್ರು ದಾಸರು ಬರ್ತಾ ಇದ್ರು, ಮನೆ ಮನೆಗೂ ಹಾಡುಗಳನ್ನ ಹಾಡಿ ಪಡಿ ಬೇಡ್ಕೊಂಡು ತಗೊಂಡು ಹೋಗ್ತಾ ಇದ್ರು. ಅದು ಕಿವಿ ಮೇಲೆ ಬೀಳ್ತಿತ್ತು. ಅದಕ್ಕಿಂತ ಮುಖ್ಯವಾಗಿ ಸುಬೋಧ ರಾಮರಾಯರು, ಅವರು ದಾಸ ಸಾಹಿತ್ಯದ ಸಂಗ್ರಹದಲ್ಲಿ ಬಹಳ ದೊಡ್ಡ ಹೆಸರು. ಅವರು ನನ್ನ ತಾತನಿಗೆ ಸ್ನೇಹಿತರು, ಹಾಗಾಗಿ ಅವರು ಪ್ರಕಟಿಸಿದ ಕೃತಿಗಳನ್ನೆಲ್ಲ ಒಂದು ಕಾಪಿ ನನ್ನ ತಾತಂಗೆ ಕೊಡೋರು. ತಾತ ಅದನ್ನ ಜೋರಾಗಿ ಮನೆಯಲ್ಲಿ ಬೆಳಗ್ಗೆ ಹೊತ್ತು ಓದ್ಕೊಳ್ಳೋರು, ಅದನ್ನ ಭಾರಿ ಜೋಪಾನವಾಗಿ ನಿಧಿ ಕಾಪಾಡ್ಕೊಳ್ಳೋರು ಅವರು. ಹಾಗಾಗಿ ಅದರ ಪರಿಚಯ ಸ್ವಲ್ಪ ಮಟ್ಟಿಗೆ ಆಯ್ತು. ಆಮೇಲೆ ಎಮ್ ಎಗೆ ಬರತ್ಲು ನನಗೆ ಸ್ಪೆಷಲ್ ಪೋಯೆಟ್ ಕನಕದಾಸ, ಹಿನ್ನೆಲೆಯಾಗಿ ಹರಿದಾಸ್ ಸಾಹಿತ್ಯ ಓದ್ಬೇಕಾಯ್ತು. ಇವು ಮೆಟ್ಟಿಲುಗಳಾದ
1: ಪ್ರೇರಣೆ ಆಯ್ತು ಮೇಡಮ್.
3: ಖಂಡಿತ. ಅದಕ್ಕೆ ಸರಿಗೆ ನನ್ನ ಗುರುಗಳು ಡಾಕ್ಟರ್ ವರದರಾಜ ರಾಯರು, ಅವರು ದಾಸ ಸಾಹಿತ್ಯದ ಬಗ್ಗೆ ಅವ್ರು ಪಾಠ ಮಾಡ್ತಾ ಇದ್ರು. ಜೊತೆಗೆ ಪಿ ಎಚ್ ಡಿಗೆ ಅವರೇ ಗೈಡ್ ಆಗಿ ಸಿಕ್ಕಿದ್ರು ನನಗೆ. ಹರಿದಾಸರ ಭಕ್ತಿ ಸ್ವರೂಪ ಅಂತೇಳಿ ನನ್ನ ಪಿ ಎಚ್ ಡಿ ಥೀಸಿಸ್, 75ರಲ್ಲಿ ಪಿ ಎಚ್ ಡಿ ತಗೊಂಡವಳು. ಕನ್ನಡ ಸಾಹಿತ್ಯದಲ್ಲಿ ಮೊತ್ತ ಮೊದಲು ಮಹಿಳೆ ನಾನು ಪಿ ಎಚ್ ಡಿ ತಗೊಂಡವಳು. ದಾಸ ಸಾಹಿತ್ಯದಲ್ಲೂ ಅಷ್ಟೇ, ಕನ್ನಡ ಸಾಹಿತ್ಯದಲ್ಲೂ ಮೊದಲನೇವಳಾಗಿ
1: ಮೊದಲನೇ ಸ್ಥಾನ. ನೀವು ಟೀಚಿಂಗ್ ಲೈನ್ಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ವಾ ಮೇಡಮ್?
3: ಇಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಮನೆಯಲ್ಲಿ ಸ್ವಲ್ಪ ಬಾಂಡೇಜ್ ಇತ್ತು. ನನ್ನ ಅತ್ತೆ ವಯಸ್ಸಾದವ್ರು ನನ್ನ ಜೊತೆ ಇದ್ರು, ಅವರ ತಾಯಿ ನನ್ನ ಜೊತೆ ಇದ್ರು. ನನ್ನ ಗಂಡನಿಗೆ ಬ್ಯಾಂಗ್ಳೂರಲ್ಲಿ ಕೆಲಸ, ಆಮೇಲೆ ಮಂಡ್ಯಕ್ಕೆ ಬಂದರು ಟ್ರಾನ್ಸ್ಫರ್ ಆಗಿ, ಆಮೇಲೆ ಮೈಸೂರಿಗೆ ಬಂದಿದ್ದು. ಇಬ್ರು ಸಣ್ಣ ಸಣ್ಣ ಮಕ್ಕಳಿದ್ರು ನನಗೆ, ಹಾಗಾಗಿ ಈ ಜವಾಬ್ದಾರಿಗಳು ಜಾಸ್ತಿ ಇದ್ದಿದ್ರಿಂದ ನಾನು ಬೇರೆ ಥರ ಯೋಚನೆ ಮಾಡಲೇ ಇಲ್ಲ ಅನ್ಸುತ್ತೆ. ಮತ್ತು ಇಲ್ಲಿ ಏನಾಯಿತು, ಪಿ ಎಚ್ ಡಿ 2 ವರ್ಷ ಟೈಮ್ ಇತ್ತು, ಥೀಸಿಸ್ ಮುಗಿಸ್ದೆ ಅಷ್ಟೊತ್ತಿಗೆ, ಜವರೇಗೌಡರು ಕರೆಸಿದ್ರು. ಅವರ ಪ್ರಯತ್ನದ ಫಲವಾಗಿ ಹರಿದಾಸ ಸಾಹಿತ್ಯ ವಿಭಾಗ ಶುರುವಾಯಿತು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ. ಅದೇನಂದ್ರೆ ಹರಿದಾಸರ ಕೃತಿಗಳು ಯಾವುದು ಬರೆದಿಟ್ಟಿದ್ದಲ್ಲ, ಒಂದು ರೀತಿಯ ಆಶು ಕವಿತೆಗಳು, ಸಮಾಜದ ಕ್ರಿಯೆಗಳಿಗೆ ಒಂದು ಪ್ರತಿಕ್ರಿಯೆ ಅಷ್ಟೇ ಅದು. ಹಾಗಾಗಿ ಅನೇಕ ತಪ್ಪುಗಳಿವೆ ಅದರಲ್ಲಿ. ಬಾಯಿಂದ ಬಾಯಿಗೆ ಹೋಗ್ಬೇಕಾದ್ರೆ, ಕಿವಿಯಿಂದ ಕಿವಿಗೆ ಹೋಗ್ಬೇಕಾದ್ರೆ ಸಿಕ್ಕಾಬಿಟ್ಟೆ ಅಬದ್ಧಗಳಿವೆ. ಉದಾಹರಣೆ ಹೇಳೋದಂದ್ರೆ, ಪರಧನ ಪರ ಹೆಣ್ಣು ಹೆಚ್ಚೆಂದು ಕಾಣು ಅಂತ. ಸುಮ್ಮನೆ ಹೆಂಗೆ ನೋಡಿದ್ರೆ, ಸುಮ್ಮನೆ ಓದ್ಕೊಂಡು ಹೋಗ್ತೀವಿ, ಅದರ ಅರ್ಥ ನೋಡಿದ್ರೆ ದಾಸರ ಆಶಯ ಏನು, ಪರಸತಿ ಪರಧನವನ್ನು ಹೆಚ್ಚೆಂದು ಕಾಣು ಅಂತ ಹೇಳ್ತಾರೆ, ಇದೇನಪ್ಪ? ಸ್ವಲ್ಪ ಯೋಚನೆ ಮಾಡಿ 4-6 ಹಸ್ತಪ್ರತಿಗಳನ್ನು ನೋಡಿದಾಗ ಅದರ ಪಾಠ ಪರಧನ ಪರಸತಿ ಹೆಂಚೆಂದು ಕಾಣು. ಹೆಂಚಿ ಬೊಕ್ಕೆ ಅಂತ ಹೇಳ್ತೀವಲ್ಲ, ಕೆಲ್ಸಕ್ಕೆ ಬಾರದ್ದು, ವ್ಯರ್ಥವಾದ್ದು, ಆ ತರ ನೋಡು ಅಂತ ಹೇಳಿದ್ದೆಲ್ಲಿ, ಹೆಚ್ಚೆಂದು ಕಾಣು ಅಂತ ಹೇಳೋದೆಲ್ಲಿ, ಈ ತರ ಅಬದ್ಧಗಳಿವೆ. ಹಾಗಾಗಿ ಅವುಗಳನ್ನೆಲ್ಲ ಸರಿಪಡಿಸೋ ಒಂದು ಯೋಜನೆ ಇದು. ಗ್ರಂಥ ಸಂಪಾದನೆಯ ಶಾಸ್ತ್ರವನ್ನ ಅಪ್ಲೈ ಮಾಡಿ ಮೂಲ ಪಾಠ ಏನಿದೆ ಅದನ್ನ ನಾವು ಮತ್ತೆ ಕಟ್ಟಿಕೊಡ್ಬೇಕು. ಹರಿದಾಸ ಸಾಹಿತ್ಯ ವಿಭಾಗ ಶುರು ಆಗಿದ್ದು ಈ ಯೋಜನೆಯಿಂದ.
1: ಸೊ ಇಡೀ ವೃತ್ತಿ ಜೀವನ ಅದರಲ್ಲೇ ನಿಮಗೆ ಸಂಪೂರ್ಣವಾಗಿ ಕಳೆದು ಹೋಯಿತು ಮೇಡಮ್. ಈ ಸಮಯದಲ್ಲಿ ನಿಮ್ಮ ಒಡನಾಟಕ್ಕೆ ಬಂದ ಹಿರಿಯರು, ಕವಿಗಳು, ಲೇಖಕರು, ಸಮಾಜದ ಗಣ್ಯ ವ್ಯಕ್ತಿಗಳು
3: ಅಂದ್ರೆ, ಕನ್ನಡ ಅಧ್ಯಯನ ಸಂಸ್ಥೆಗೆ ಹಿರಿಯ ಸಾಹಿತಿಗಳನ್ನೆಲ್ಲ ಕರೆಸೋರು, ಲೆಕ್ಚರ್ ಕೊಡ್ಸೋರು, ಜಿಪಿ ರಾಜರತ್ನಂ ಬಂದಿದ್ರು, ಗುರು ಅವರು ಬಂದಿದ್ರು, ಆಮೇಲೆ ಎಸ್ ವಿ ರಂಗಣ್ಣ ಅವರು ಬಂದಿದ್ರು, ಬೇಂದ್ರೆಯವರು ಬಂದಿದ್ರು. ಕುವೆಂಪು ಅವರಂತೂ ನಾವು ಮಾರ್ನಿಂಗ್ ವಾಕ್ ಹೋಗ್ಬೇಕಾದ್ರೆ ಎದುರಿಗೆ ಸಿಕ್ಕಿ ನಮಗೇನೋ ಒಂದು ಸೊಗಸು, ನಾ ಕನ್ನಡ ಮೇ ಓದ್ತಿದ್ದೀನಿ ಸಾರ್ ಅಂತ ಹೇಳ್ಕೊಂಡಿದ್ದೆ ಅವ್ರ ಎದುರಿಗೆ. ಹೌದಾ, ಚೆನ್ನಾಗಿ ಓದಮ್ಮ ಅಂತ ಹೇಳಿ ಹೇಳಿದ್ರು.
1: ನಿಮ್ಮ ಸಂಶೋಧನೆ ವಿಚಾರಗಳನ್ನ ಕುವೆಂಪು ಅವ್ರ ಜೊತೆ ಚರ್ಚೆ ಮಾಡಿದ್ದ ಆ ತರದ
3: ಇಲ್ಲ, ಅಷ್ಟೊತ್ತಿಗೆ ಅವ್ರು
1: ಇರ್ಲಿಲ್ಲ. ಬಹುಶಃ ಒಂದು ಪುರಾತನವಾದಂತ ಒಂದು ಸಾಹಿತ್ಯವನ್ನ ಒಂದು ಅಚ್ಚುಕಟ್ಟಾದ ರೀತಿಯಲ್ಲಿ ತಗೊಂಡು ಹೋಗೋದಕ್ಕೆ ನಿಮ್ಮ ಕಾಣಿಕೆ ತುಂಬಾ ಇದೆ ಮೇಡಮ್. ಹಾಗಿದ್ರೆ
3: ಅದಕ್ಕೆ ಮುಖ್ಯ ಕಾರಣರು ಡಾಕ್ಟರ್ ಜಿ ವರದರಾಜಾರ್ ಅವರು. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಕ್ರಮಿಸಿದ್ದಷ್ಟು. ಈಗ ಬಾಕಿ ಕಾವ್ಯಗಳಿವೆಯಲ್ಲ, ಅವುಗಳ ಸಂಪಾದನೆಗೂ, ಈ ಹರಿದಾಸರ ಕೀರ್ತನೆಗಳಿವೆಯಲ್ಲ ಅವುಗಳ ಸಂಪಾದನೆಗೂ ತುಂಬಾ ವ್ಯತ್ಯಾಸ ಇದೆ. ಯಾಕೆಂತ ಹೇಳಿದ್ರೆ, ಆ ಕಾವ್ಯಗಳನ್ನ ಒಂದು ನಿಯತವಾದ ಛಂದಸ್ಸಿನಲ್ಲಿ ಬರೆದಿರ್ತಕ್ಕಂಥದ್ದು, ಇವು ಹಾಗಲ್ಲ. ಇದು ಯಾವುದೇ ಒಂದು ಛಂದಸ್ಸಿಗೆ ಅಳವಡಲ್ಲ. ಇದು ಸಂಗೀತದ ಹಿನ್ನೆಲೆಯಲ್ಲಿ ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ಬಂದಂತಹ ಆಶುಕವಿತೆಗಳು ಅಂತ ಹೇಳ್ಬೋದು ಈ ಕೀರ್ತನೆಗಳನ್ನ. ಹಾಗಾಗಿ ಏನಾಗಿದೆ, ಸಾಂಪ್ರದಾಯಿಕ ಛಂದಸ್ಸಿನ ಚೌಕಟ್ಟಿನಲ್ಲಿ ಬಂತಲ್ಲ, ಅಲ್ಲಿ ಬದಲಾವಣೆಗಳಾಗೋದು ತುಂಬಾ ಕಡಿಮೆ. ಅದನ್ನ ನಕಲು ಮಾಡಬೇಕಾದ್ರೆ ಕೆಲವು ತಪ್ಪುಗಳಾಗಿರ್ಬಹುದು ಅಷ್ಟೇ, ಅದು ಬಿಟ್ಟರೆ ಹೆಚ್ಚಿನ ತಪ್ಪುಗಳಲ್ಲ ಆಗಲ್ಲ. ಇಲ್ಲಿ ಹಾಗಲ್ಲ, ಒಂದು ಕೀರ್ತನೆಯನ್ನ ಹಾಡಬೇಕಾದ್ರೆ ಅವರಿಗೆ ಅದರ ಅರ್ಥ ಗೊತ್ತಿರ್ಬೋದು, ತತ್ವ ಗೊತ್ತಿರ್ಬೋದು, ಭಕ್ತಿ ಗೊತ್ತಿರ್ಬೋದು, ಗೊತ್ತಿಲ್ಲದೇನು ಇರ್ಬೋದು. ಅದರ ಆಗಕ್ಕೆ ಮನಸ್ಸೋತು ಅದನ್ನ ಅಭ್ಯಾಸ ಮಾಡಿರ್ಬೋದು. ಹಾಗಾಗಿ ಇಲ್ಲಿ ಏನಾಗತ್ತೆ, ಇಡೀ ಕಾವ್ಯವನ್ನಲ್ಲಿ ಒಂದು ಯೂನಿಟ್ ಆಗಿ ತಗೊಂಡ್ರೆ, ಇಲ್ಲಿ ಒಂದೊಂದು ಕೀರ್ತನೆ ಒಂದೊಂದು ಯೂನಿಟ್ ಆಗಿ ತಗೊಳ್ಬೇಕು. ಸಂಗೀತದ ಹಿನ್ನೆಲೆಯಲ್ಲಿ ಇರೋದ್ರಿಂದ ಇಲ್ಲಿ ಯಾವ ಛಂದಸ್ಸು ಅಲ್ಲಿ ಅಪ್ಲೈ ಮಾಡಿ ನೋಡಕ್ಕಾಗಲ್ಲ. ಕೆಲವು ಸಲ ಏನಾಗತ್ತೆ, ಒಂದು ಛಂದಸ್ಸಲ್ಲಿ ಇವಾಗ ಸಾಂಗತ್ಯ ಇರ್ಬೋದು, ಅದರಲ್ಲಿ ಒಂದ್ ಸ್ವಲ್ಪ ದೂರ ಹೋಗುತ್ತೆ ನಡೆ ಆ ಕೀರ್ತನೆದು, ಅನಂತರ ಬದಲಾವಣೆ ಆಗೋಗ್ಬಿಡುತ್ತೆ. ಅದನ್ನ ಹಿಗ್ಗಿಸ್ಬೋದು, ಸ್ವಲ್ಪ ಕುಗ್ಗಿಸ್ಬೋದು. ಆ ಸ್ವಾತಂತ್ರ್ಯ ಈ ದಾಸ ಸಾಹಿತ್ಯದಲ್ಲಿ ಇದೆ.
1: ಒಂದು ಕನ್ನಡ ಸಾಹಿತ್ಯಕ್ಕೆ ಒಂದು ಒಳ್ಳೆ ಅಪೂರ್ವವಾದ ಕೊಡುಗೆನ ಕೊಟ್ಟಿದ್ದೀರಿ ಮೇಡಮ್, ತುಂಬಾ ಸಂತೋಷವಾದ.
3: ಅದು ನಮ್ಮ ಕನ್ನಡಿಗರ ಔದಾರ್ಯ ಹಾಗೆ ಹೇಳೋದು, ಏನೋ ಒಂದು ಕಿಂಚಿತ್
1: ಇಲ್ಲ ಅಂತಂದ್ರೆ ನೀವು ಹೇಳದಂಗೆ ಬಹಳಷ್ಟು ಅನರ್ಥಗಳು ಹಾಗೆ.
3: ಹೀಗೆ ಓದ್ತಾ ಇದ್ದಾಗ ಒಂದ್ ಕಡೆ ಬಂತು, ಕೋಟು ಧರಿಸೋ ದೇವ,
1: ಕೋಟು ಧರಿಸೋ,
3: ಕೋಟು ಧರಿಸೋ ದೇವ. ಏನು ಮಾಡಿದ್ರು ಅಂದ್ರೆ, ಏನು ಕೋಟು ಧರಿಸೋ ದೇವ, ಎಂಥ ಕೋಟು ಧರಿಸ್ಬೇಕು ಅವನು, ಇರೋದು ನಾಲ್ಕೈ ಬೇರೆ, ಎರಡಲ್ಲ ಒಂದು ಅಲ್ಲ, ಇನ್ನೆಂಥ ಕೋಟು ಹೊಲಿಸ್ಬೇಕು ಅವನಿಗೆ, ಏನೇನೋ ಬಂತು ತಲೆಯಲ್ಲಿ. ಅದನ್ನೆಲ್ಲ ಒಂದು ನಗೆ ಲೇಖನವಾಗಿ ತುಷಾರಾಗಿ ಬರ್ದೆ ನಾನು. ಅದು ಕೊಟ್ಟು ಉದ್ಧರಿಸೋ ದೇವ,
1: ಕೊಟ್ಟು ಉದ್ಧರಿಸಿದ್ದ,
3: ಕೊಟ್ಟು ಉದ್ಧರಿಸೋ ದೇವ, ಕೋಟು ಧರಿಸೋ ದೇವ ಆಗಿತ್ತು. ಹಾಗೆ ಕರೀಮ ಕರಿಗೆ ಸಿಲ್ಕಿ, ಕರಿ ಮಕರಿಗೆ ಸಿಲ್ಕಿ. ತುಂಬಾ ಎಂಜಾಯ್ ಮಾಡಿದೀವಿ,
1: ಎಂಜಾಯ್ ಮಾಡ್ಕೊಂಡೆ ಸರ್ವಿಸ್ ಅನ್ನು ಆ ತರ ಕಾಣಿಸ್ತಿದೆ. ಮೇಡಮ್, ಇದು ನೆವರ್ ಎಂಡಿಂಗ್ ಕೆಲಸ, ಯಾವತ್ತಿಗೂ ಅದಕ್ಕೆ ಒಂದು ಮುಕ್ತಾಯ ಅಂತ ಇರೋದಲ್ಲ. ಯಾಕೆಂತಂದ್ರೆ ನೂರಾರು ವರ್ಷಗಳ ಹಿಂದಿನ ಪ್ರಸ್ತುತಕ್ಕೆ ತರಬೇಕು ಅಂತಂದ್ರೆ, ಈಗ ನಿವೃತ್ತಿಯ ನಂತರವೂ ಏನಾದ್ರೂ ನಿಮ್ಮ ಕೊಡುಗೆ?
3: ನಿವೃತ್ತಿಯ ನಂತರ ಕನಕದಾಸರ ಕೃತಿಗಳನ್ನ ಎಡಿಟ್ ಮಾಡಿದೆ, 82 ಕೀರ್ತನೆಗಳು ನಂಗೆ ಹೊಸದಾಗಿ ಸಿಕ್ಕದು, ಅಚ್ಚಾಗದೆ ಇರೋದು ಹಸ್ತಪ್ರತಿಗಳಲ್ಲಿ ಇದ್ದವು ಹೊಸದಾಗಿ ಸಿಕ್ಕದು. ಅದಕ್ಕೆ ಅಕಾಡೆಮಿ ಬಹುಮಾನವೂ ಬಂತು, ಸಾಕಷ್ಟು ಹಣವೂ ಬಂತು, ನಂಗೆ ಕೀರ್ತಿನೂ ಬಂತು. ಆ ದೃಷ್ಟಿಯಿಂದ ತುಂಬಾ ತೃಪ್ತಳು ನಾನು.
1: ಮೇಡಮ್, ನಿಮ್ಮ ವೃತ್ತಿ ಜೀವನದ ಸಮಯದಲ್ಲಿ ಸೈಂಟಿಫಿಕ್ ಅನುಕೂಲಗಳು ಇರಲಿಲ್ಲ, ಮೊಬೈಲ್ಗಳಾಗ್ಲಿ ಕಂಪ್ಯೂಟರ್ಗಳಾಗ್ಲಿ ಏನೂ ಇರಲಿಲ್ಲ, ಎಲ್ಲವನ್ನೂ ಕೂಡ ಕೈಯಲ್ಲೇ ಬರೆದು ಬರೆದು ಬರುತ್ತೆ. ಅದ ಸಮಯ ಸಾಕಾಗ್ತಿತ್ತ ಮೇಡಮ್ ಅಷ್ಟೊಂದು ಸುಲಭವಾಗಿ ಬರೆಯೋದಕ್ಕೆ?
3: ಸಾಕಾಗ್ತಿತ್ತ ಅನ್ನಕ್ಕಿನ್ನ ಈ ಅನುಕೂಲಗಳಿದ್ರೆ ಇನ್ನಷ್ಟು ಕೆಲಸ ಆಗಿರ್ತಿತ್ತು. ಅಕಾರಾದಿ ಜೋಡಿಸ್ಬೇಕಾದ್ರೆ ಕೂಡ ಸಣ್ಣ ಸಣ್ಣ ಸ್ಲಿಪ್ಗಳು ಮಾಡಿಕೊಂಡು ಅದನ್ನ ಕೈಲೇ ಜೋಡಿಸೋದೆ.
1: ಹಸ್ತಪ್ರತಿಗಳನ್ನು ಓದೋದು ಕೂಡ ತುಂಬಾ ಕಷ್ಟ ಆಗ್ತಾ ಮೇಡಮ್.
3: ತೆಲುಗು ಲಿಪಿ ಹಸ್ತಪ್ರತಿಗಳಿವೆ, ಆಮೇಲೆ ದೇವನಾಗರಿ ಲಿಪಿ ಕನ್ನಡ ಲಿಪಿ ಇದೆ, ಓದಕ್ ಬರ್ಕೊಂಡು ಹೋಗಿರ್ತಾರೆ ಅದನ್ನ, ಪ್ರಾಸ ಎಲ್ಲ ನೋಡ್ಬಿಟ್ಟು ನುಡಿಗಳಾಗಿ ವಿಂಗಡಿಸ್ಕೋಬೇಕು. ಅದನ್ನ ಓದೋದೇ ಒಂದು ಕಲೆ, ಒಂದು ಸಾಹಸ, ಅಭ್ಯಾಸ ಆಗ್ಬೇಕು. ಇಲ್ದೇ ಹೇಳಿದ್ನಲ್ಲ ಈಗ ಆ ತರ ಕೂಡ ಮೇಣ ಸೂಜಿರಿಗೆ ತೋದ್ಬಿಡ್ತೀವಿ.
1: ಒಂದು ಒಳ್ಳೆ ಅವಕಾಶ ನಿಮಗೆ ಸಿಕ್ಕಿತ್ತು.
3: ಖಂಡಿತ ಖಂಡಿತ.
1: ಸಾಮಾನ್ಯವಾಗಿ ನಿವೃತ್ತಿ ನಂತರ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮಗಳು ಬರುತ್ತೆ. ಸುಮಾರು ಒಂದು 30-35 ವರ್ಷ ಸರ್ವಿಸ್ ಮಾಡಿಬಿಟ್ಟು ಆಮೇಲೆ ಏನು ಕೆಲಸ ಇಲ್ಲ ಮನೆಯಲ್ಲಿ ಕೂತ್ಕೊಳ್ಳೋದು ಅಂತಂದ್ರೆ ತುಂಬಾ ಬೇಜಾರಾಗುತ್ತೆ. ಅದು ಪುರುಷರಿಗೆ ಆಗಿರ್ಬೋದು ಮಹಿಳೆಯರಿಗೆ ಆಗಿರ್ಬೋದು.
3: ನನಗದೊಂದು ಸಮಸ್ಯೆ ಅಂತಾನೆ ಅನ್ನಿಸ್ಲಿಲ್ಲ.
1: ಅವಾಗಲೂ ಬ್ಯುಸಿಯಾಗೇ ಇದ್ರಿ ನೀವು?
3: ಹೌದು, ಯಾಕೆಂದ್ರೆ ನಾನು ರಿಟೈರ್ ಆಗಿ ಬರೋ ದಿವಸ ಕೂಡ ಡಾಕ್ಟರ್ ಸಿ ಪಿ ಸಿದ್ದಾಶ್ರಮ ಅವರು ಅಧ್ಯಯನ ಸಂಸ್ಥೆ ಡೈರೆಕ್ಟರ್ ಆಗಿದ್ರು, ಅವ್ರಿಗೆ ಹೇಳ್ದೆ ನಾನು, ನಂಗೆ ಕನಕದಾಸರ ಕೃತಿಗಳು ಎಡಿಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ಸರ್, ನೀವು ಅವಕಾಶ ಮಾಡಿಕೊಟ್ರೆ ಮಾಡ್ಬಿಡ್ತೀನಿ ಅಂದೆ. ಮೇಡಮ್ ಈ ಕಾಲದಲ್ಲಿ ಕೆಲಸ ಮಾಡ್ತೀನಿ ಯಾರು ಬನ್ನಿ ಖಂಡಿತ ಮಾಡಿ ಅನ್ಬಿಟ್ಟು ಅದುವರೆಗೂ ಯಾವ ರೂಮ್ ಬಳಸ್ತಾ ಇದ್ದೆ, ಆ ರೂಮು ಅಲ್ಲಿದ್ದ ಹಸ್ತಪ್ರತಿಗಳು ಬೀರುಗಳು ಸಮೇತ ಎಲ್ಲ

0: ಇನ್ನು ನಂಗೆ ಒಪ್ಪಿಸ್ಬಿಟ್ರು. ಆಮೇಲೆ ಒಂದು ಕಿವಿ ಮಾತು ಹೇಳಿದರು ಕರೆದು ಬಿಟ್ಟು, ಮೇಡಮ್ 33 ವರ್ಷ ಕೆಲಸ ಕೆಲಸ ಅಂತ ಮಾಡಿದ್ದೀರಿ, ಗಂಡ ಮಕ್ಕಳ ಜೊತೆ ಹಾಯಾಗಿ ಒಂದು ತಿಂಗಳಿರಿ, ಇವಾಗಲೇ ನಿಮಗೆ ಕೀನು ಕೊಟ್ಬಿಡ್ತಿದ್ದೀನಿ, ಆಮೇಲೆ ಬಂದು ಕೆಲಸ ಮಾಡಿ ಅಂತ ಪಾಪ ಹೇಳಿದರು ನನಗೆ. ನಂದು ಅಭ್ಯಾಸ ಏನಂದ್ರೆ 10:30 ಆಫೀಸ್ ಅಂದ್ರೆ 10:30 ನಾಲ್ ಚೇರಲ್ಲಿ ಕೂತಿರ್ಬೇಕು.
1: ನಿವೃತ್ತಿಯ ನಂತರವೂ ಅದೇ ಶಿಸ್ತನ್ನು
0: ಪಾಲಿಸಿಕೊಂಡು ಬಂದ್ರೆ ಸಮಯಕ್ಕೆ ನಾನು ಬಹಳ ಬೆಲೆ ಕೊಡ್ತಾ ಇದ್ದೆ. ಮತ್ತೆ ಸಂಜೆ 5:30 ತನಕ ಆಫೀಸ್ ಅಂದ್ರೆ 5:30 ತನಕ ಚೇರಲ್ಲಿ ಇರ್ಬೇಕು. ಎಷ್ಟರ ಮಟ್ಟಿಗೆ ಗಂಗೋತ್ರಿಯಲ್ಲಿ ಇದ್ದವ್ರುಗಳಿಗೂ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನವ್ರಿಗೂ ಅಭ್ಯಾಸ ಆಗಿತ್ತು ಅಂದ್ರೆ, ನಾನು ಯಾವತ್ತಾರು ಒಂದ್ ದಿವಸ ಪರ್ಮಿಷನ್ ಕೇಳ್ಕೊಂಡು ಹೋದ್ರೆ ಬೇರೆ ಡಿಪಾರ್ಟ್ಮೆಂಟ್ ನವ್ರು ನೋಡ್ಬಿಟ್ಟು ಕೆಲವರು, ಅಯ್ಯೋ ರಜಾ ಬಂದಿರ್ಬೇಕು ಮೇಡಮ್, ಅವ್ರು ಹೋಗ್ತಿದ್ದಾರೆ ನಡೀರು ಅಂತ ಹೊಟ್ಟೋಗಿದ್ದಾರೆ ಮನೆಗೆ. ಅಷ್ಟು ಮಟ್ಟಿಗೆ ನಾನು ಅದನ್ನ ಪಾಲಿಸ್ಕೊಂಡು ಬಂದಿದ್ದೆ.
1: ಆಮೇಲೆ ಮನೆಯವ್ರ ಜೊತೆ ಕಾಲ ಕಳೆಯೋದಕ್ಕೆ ಸಮಯ ಸಿಗ್ತಾ ಮೇಡಮ್ ನಿಮಗೆ?
0: ಆಗತ್ತೆ, ಎಲ್ಲಾರ್ಗು ಎಲ್ಲ ಪೂರೈಸಿದ್ಮೇಲೆ ನಂದು ಶುರು. ರಾತ್ರಿ ಕೆಲವು ಸಲ 1 ಗಂಟೆ 2 ಗಂಟೆ ಕುತ್ಕೊಂಡಿರ್ತಿದ್ದೆ.
1: ಮೇಡಮ್, ಈಗ ಕೆಲಸದಲ್ಲಿರೋ ಲೇಡೀಸ್ಗಾದ್ರೆ ಈ ತರದೊಂದು ಪರ್ಟಿಕ್ಯುಲರ್ ಟೈಮ್ ಇರುತ್ತೆ, ಆದ್ರೆ ಒಂದು ಗೃಹಿಣಿಯ ಜವಾಬ್ದಾರಿ ಏನಂತಂದ್ರೆ ಇಡೀ ಮನೆಯ ವಾತಾವರಣ ಸಂಭಾಳಿಸೋದು, ಆಕೆಗೆ ನಿವೃತ್ತಿ ಅನ್ನೋದೇ ಇರೋದು. ನೀವು ಎರಡನ್ನೂ ನಿಭಾಯಿಸಿದ್ದೀರಿ, ಎಲ್ಲೋ ಪಾತ್ರಗಳನ್ನು ಸಮಾನವಾಗಿ.
0: ಅಷ್ಟೇ ಅಲ್ಲ, ಅಲ್ಲೂ ನಿವೃತ್ತಿ ಇಲ್ಲ, ಇಲ್ಲೂ ನಿವೃತ್ತಿ ಇಲ್ಲ.
1: ನಿವೃತ್ತಿ ನಂತರ ಮುಂದುವರೆಸಿದ್ದೀನಿ ಆ ಕೆಲಸಗಳನ್ನು, ಮುಂದುವರೆಸಿದ್ದೀನಿ,
0: ಇವತ್ತಿಗೂ ಮುಂದುವರಿಸ್ತಾ ಇದ್ದೀನಿ. ಹಾಗಾಗಿ ಏನು ವ್ಯತ್ಯಾಸ ಕಾಣ್ತಾನೆ ಇಲ್ಲ ನಂಗೆ, ಅದಕ್ಕೆ ಅಭ್ಯಾಸ ಆಗೋಗಿದೆ.
1: ಅಭ್ಯಾಸ ಆಗೋಗ್ಬಿಟ್ಟಿದೆ,
0: ಮಕ್ಕಳಿಗೂ ಅದು ಅಭ್ಯಾಸ ಆಗೋಗುತ್ತೆ.
1: ಮಕ್ಕಳೇ ನಿಮ್ಮ ಟೈಮಿಂಗ್ಸ್ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ.
0: ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಅತ್ತೆ ಇದ್ರು ನನ್ನ ಜೊತೆಗೆ, ಅತ್ತೆ ತಾಯಿ ಇದ್ರು ನನ್ನ ಜೊತೆಗೆ ಮಕ್ಕಳು ಚಿಕ್ಕೋದಿದ್ದಾಗ. ಅವರಿಬ್ಬರು ಸಪೋರ್ಟ್ ಇತ್ತು ತುಂಬಾ ನನಗೆ. ಮನೇಲಿ ಅಡಿಗೆ ಅಡಿಗೆ ಎಲ್ಲ ನಾನೇ ಮಾಡ್ತಾ ಇದ್ದೆ, ಮುದುಕರಲ್ವಾ ಪಾಪ, ಅವ್ರಿಗೆ ಟೈಮಿಂಗ್ ಸರಿಗೆ ಆಗ್ಬೇಕು ಅಂತೇಳಿ ಅದೆಲ್ಲ ಮಾಡ್ಕೊಡ್ತಾ ಇದ್ದೆ. ಮಕ್ಕಳ ಬಗ್ಗೆ ಯೋಚನೆ ಇರ್ತಿರ್ಲಿಲ್ಲ ನಂಗೆ.
1: ಇದೇ ಸಂದರ್ಭದಲ್ಲಿ ಗೃಹಿಣಿಯರಿಗೆ ಒಂದು ಕಿವಿ ಮಾತನ್ನ ನೀವು ಹೇಳ್ಬೇಕು ಮೇಡಮ್. ಯಾರು ಲೇಡೀಸ್ ನ ನೀವು ಕೆಲಸದಲ್ಲಿ ಇದ್ರಂದ್ರೆ ಅಯ್ಯೋ ನಾವು ಯಾವ ಕೆಲಸ, ಬರೀ ಮನೆ ಕೆಲಸ,
0: ಅವ್ರ ಭ್ರಮೆ ಅದು ನಿಜವಾಗ್ಲು. ನನ್ನ ಮಿಡ್ಲ್ ಸ್ಕೂಲ್ ಕ್ಲಾಸ್ಮೇಟ್ಸ್ ಅಲ್ಲಿ ಕೂಡ ಇವತ್ತಿಗೂ ನನಗೆ ಕಾಂಟ್ಯಾಕ್ಟ್ ಇದೆ. ಅವರಲ್ಲಿ ಯಾರು ಕೆಲಸದಲ್ಲಿಲ್ಲ, ಅವ್ರ ಹತ್ರ ಮಾತಾಡಿದ್ರೆ ಫೋನ್ ಮಾಡಿದ್ರೆ ಸಾಕು, ಅಯ್ಯೋ ನೀನೆಲ್ಲಿ ನಾವೆಲ್ಲಮ್ಮ, ನೀನ್ ಅಷ್ಟ ಸಾಧನೆ ಮಾಡಿದಿ ಇಷ್ಟ ಸಾಧನೆ ಮಾಡಿದಿ ಶುರು ಮಾಡ್ತಾರೆ. ಅವಾಗ ನಾನು ಬೈಯೋದವರಿಗೆ, ಏನ್ ಮಾತು ಅಂತ ಆಡ್ತಿದ್ದಿ ನೀನು, ಒಂದು ಮನೆ ಸಂಭಾಳಿಸೋದು ಅಂದ್ರೆ ಅಷ್ಟು ಸುಲಭ, ನಾವು ಮಕ್ಕಳನ್ನ ಸತ್ಪ್ರಜೆಗಳನ್ನಾಗಿ ಬೆಳೆಸೋದಷ್ಟು ಸುಲಭ ಅಂತ ತಿಳ್ಕೊಂಡಿದ್ಯಾ? ನಿಮ್ಮ ಕಾಣಿಕೆ ಹೇಗೆ ದೊಡ್ಡದು ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಖಂಡಿತ ನೀ ಹೀಗೆಲ್ಲ ಅನ್ಕೊಳ್ಳೇ ಕೂಡ್ದು ಅಂತ ಹೇಳಿ ಅವ್ರಿಗೆ ಬ್ರೈನ್ ವಾಶ್ ಮಾಡಿದ್ದು ಉಂಟು. ನಾನು ಅದ್ ನಿಜಾನು ಹೌದು,
1: ಸಾಮಾನ್ಯ ಅದೇ ಅನ್ಕೊಂಡ್ಬಿಡ್ತಾರೆ.
0: ಇನ್ನು ಹಾಗೆ ನೋಡಕ್ ಹೋದ್ರೆ ನಾವೇ ಡೇಂಜರಸ್ ಒಂದ್ ರೀತಿನಲ್ಲಿ. ಮಕ್ಕಳನ್ನ ಬೆಳೆಸಕ್ಕೆ ಹೆಚ್ಚು ಗಮನ ಕೊಡದೇ ಇದ್ರೆ ಅವ್ರು ಬೆಳೆದ ರೀತಿಲಿ ಬಿಡೋದು, ಯಾರ್ದೋ ಇದು ಸೂಪರ್ದಲ್ಲಿ ಬಿಡೋದು ಮಾಡಿದಾಗ ನಾವು ಅವ್ರಿಗೆ ಒಂದ್ ರೀತಿಯಲ್ಲಿ ಅನ್ಯಾಯ ಮಾಡ್ತಿದೀವಿ. ಅವ್ರಿಗೆ ಮಾತ್ರ ಅಲ್ಲ, ದೇಶಕ್ಕೆ ಅನ್ಯಾಯ ಮಾಡ್ತಿದೀವಿ ಅನ್ನೋ ಅನ್ಸ್ಬಿಡತ್ತೆ. ಅವ್ರು ಒಳ್ಳೆ ಪ್ರಜೆಗಳಾಗಿ ಬೆಳಿಬೇಕಾದ್ರೆ ಏನ್ ಬೇಕೋ ಆ ಸಂಸ್ಕಾರ ಕೊಡ್ತಿಲ್ಲ ನಾವು ಅಂತ ಅನ್ನಿಸ್ಬಿಡುತ್ತೆ. ಅದರಿಂದ ಅವ್ರು ಯಾರು ಹಾಗೆ ಅನ್ಕೊಳ್ಳೋ ಅಗತ್ಯವೇ ಇಲ್ಲ.
1: ಈ ತರ ಬೇರೆ ಬೇರೆ ಆಲೋಚನೆಗಳಿಗೆ ನಮ್ಮ ಮನಸ್ಸು ಹೋಗದೆ ಹೇಗೆ ನಾವು ಲವಲವಿಕೆಯಿಂದ ಇರಬೇಕು ಅಂತ ಹಿರಿಯರಿಗೆ ಹೇಳ್ತೀರಿ ಮೇಡಮ್?
0: ಅಂದ್ರೆ ನಮ್ಮಲ್ಲಿ ಜೀವನ ಮೌಲ್ಯಗಳು ಅಂತ ಹೇಳ್ತೀವಿ, ಅವು ಒಂದ್ ರೀತಿನಲ್ಲಿ ಸಮಾಜದಲ್ಲಿ ಇರತಕ್ಕಂಥ ಅಲಿಖಿತ ಕಾನೂನುಗಳು. ಇವಾಗ ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಅವುಗಳು ಬಹಳ ಮುಖ್ಯವಾದಂಥವು. ಆ ದಿಕ್ಕಿನಲ್ಲಿ ನಾವು ಸಂಪೂರ್ಣವಾಗಿ ನಡೆಯಕ್ ಆಗಲ್ಲ ಅಂದ್ರೂ ಕೂಡ ಆ ದಿಕ್ಕಲ್ಲಿ ಹೋಗ್ಬೋದು, ಸಾಧ್ಯತೆ ಇದೆ. ಆ ದಿಕ್ಕಲ್ಲಿ ಹೋದಾಗ ನಮಗೆ ಸಿಗತಕ್ಕಂಥ ಮನಸ್ಸಿನ ಒಂದು ಸಮಾಧಾನ ತೃಪ್ತಿ ಇದೆಯಲ್ಲ, ಅದು ಎಷ್ಟು ದುಡ್ಡು ಕೊಟ್ಟರು ಸಿಗೋದಿಲ್ಲ. ಯಾರು ಇನ್ನೊಬ್ರು ಹೇಳ್ಕೊಡಕ್ಕಾಗಲ್ಲ, ಅದನ್ನ ನಾವು ನೋಡಿ ಕಲಿಬೇಕು. ಹಾಗಿರೋರ್ನ ಸ್ವತಃ ಚಿಂತನೆ ಮಾಡಿ ರೂಢಿಸ್ಕೊಳ್ಬೇಕು ಅಷ್ಟೇ ಹೊರತು ಎಷ್ಟು ದುಡ್ಡು ಕೊಟ್ಟರು ಸಿಗುವಂಥದ್ದಲ್ಲ ಅದು. ಈ ದಿಕ್ಕಿನಲ್ಲಿ ನಾವು ಹೆಜ್ಜೆ ಇಡಕ್ಕೆ ಪ್ರಾರಂಭಿಸಿದ್ರೆ ಈ ಮನಸ್ಸು ಸಮಾಧಾನ ತೃಪ್ತಿ ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ಪ್ರವೃತ್ತಿ ಇವು ತಂತಾನೇ ಜೊತೆಗೂಡ್ತವೆ. ಇದು ನನ್ನ ಸ್ವಂತ ಅನುಭವ. ಒಂದೇ ಒಂದ್ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು, ಹಿರಿಯ ನಾಗರಿಕರು ಅವರ ಮಕ್ಕಳ ಜೀವನದಲ್ಲಿ ಮೂಗು ತೂರಿಸುವ ಮುನ್ನ ನಾವು ಆ ವಯಸ್ಸಲ್ಲಿ ಹೇಗೆ ನಡ್ಕೊಂಡಿದ್ವಿ ಅಂತ ಒಂದು ನಿಮಿಷ ಯೋಚನೆ ಮಾಡಬೇಕು ಸರ್. ಮಾಡಿದ್ರೆ ಅವರ ಸಮಸ್ಯೆಗಳಿಗೆ ಎಲ್ಲ ದೊಡ್ಡ ಪರಿಹಾರ ಸಿಗುತ್ತೆ. ನಿಮ್ಗೇನು ಗೊತ್ತಾಗಲ್ಲ, ಕೂತ್ಕೊಂಡು ಹತ್ತು ಬಡ್ದಿರ್ತಾರೆ. ಈಗ ಇವ್ರು ಹೇಳ್ದಂಗೆ ಅವ್ರು ಕೇಳಬೇಕು ಅಂತ ಇಷ್ಟಪಡ್ತಾರೆ, ಇದು ಯಾವ ನ್ಯಾಯ ಇದು? ಹಾಗಾಗಿ ಈ ವಯಸ್ಸಾಗ್ತಾ ಆಗ್ತಾ ನಾವು ಅವ್ರಿಗೆ ಅಡ್ಜಸ್ಟ್ ಆಗ್ಬೇಕು, ಅವ್ರು ನಮಗಲ್ಲ. ಅದನ್ನ ನಾವು ನಿರೀಕ್ಷಿಸಬಾರ್ದು, ಯಾಕಂದ್ರೆ ಅವ್ರದೇ ಆದ ಕ್ರಮ ಇರತ್ತೆ, ಜವಾಬ್ದಾರಿಗಳಿರ್ತವೆ. ನಾವೆಲ್ಲ ಮುಗಿಸಿರೋಂಥವ್ರು ಈ ಒಂದು ಮನೋಭಾವ ಇಟ್ಕೊಂಡ್ರೆ ನಿಜವಾಗ್ಲೂ ವೃದ್ಧಾಪ್ಯ ಸುಖಕರವಾಗಿ ಕಳೆಯುತ್ತೆ ಅಂತೇಳಿ ನನ್ನ ಭಾವನೆ.
1: ಮೇಡಮ್, ನೀವು ಬದುಕನ್ನು ದೀರ್ಘವಾಗಿ ಕಂಡವರು, ಲೇಖಕಿಯಾಗಿ ಬರಹವನ್ನು ತುಂಬಾ ಅನುಭವಿಸ್ತವ್ರು. ಬದುಕು ಬರಹವನ್ನ ಬದಲಾಯಿಸಬೇಕು, ಬರಹ ಬದುಕನ್ನ ಬದಲಾಯಿಸಬೇಕು ಅಂತ.
0: ಅದು ಪರಸ್ಪರ. ಈ ಬರಹ ಇದೆಯಲ್ಲ, ನಮ್ಮೊಳಗೆ ಎಷ್ಟೋ ತುಡಿತಗಳನ್ನ ಹೇಳ್ಕೊಳಕಾಗಲ್ಲ, ಯಾರ ಜೊತೆಗೂ ಹಂಚಿಕೊಳಕಾಗಲ್ಲ. ಅಂಥ ಸಮಯದಲ್ಲಿ ಈ ಬರಹ ತುಂಬಾ ಸಹಾಯಕ್ಕೆ ಬರುತ್ತೆ. ಆ ಒಳಗಿನ ತುಡಿತ ಈಚೆ ಬಂದಾಗ ನಮಗೆ ಒಂದು ಸಮಾಧಾನ ಸಿಗತ್ತೆ, ನೆಮ್ಮದಿ ಸಿಗತ್ತೆ. ಅದರಿಂದ ಬೇರೆಯವ್ರಿಗೆ ಎಷ್ಟು ಪ್ರಯೋಜನ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅದು ಅವರವ್ರು ಹೇಗೆ ತಗೊಳ್ತಾರೆ, ನಾವು ಕೊಟ್ಟಿರೋ ಅಂಥದ್ದು ಏನು ಇದ್ರ ಮೇಲೆ ಡಿಪೆಂಡ್ ಆಗಿರತ್ತೆ. ಆದರೆ ಆ ಬರಹದಿಂದ ಒಂದು ರಿಲೀಫ್ ಸಿಗತ್ತೆ ಅಂತೂ ಖಂಡಿತ. ಹಾಗೇನೆ ಬರಹದಿಂದ ಬದುಕನ್ನ ರೂಪಿಸ್ಕೋಬಹುದು ಅನ್ನೋ ಪ್ರಶ್ನೆ ಬಂದಾಗ, ನಾವು ಹೇಗೆ ಮಾತಾಡ್ತೀವಿ, ಹೇಗೆ ಹೇಳ್ತೀವಿ, ಹೇಗೆ ಬರೀತೀವಿ, ಹಾಗೆ ಬದುಕಿನಲ್ಲಿ ನಡ್ಕೊಂಡಾಗ ಮಾತ್ರ ನಮಗೆ ಬೆಲೆ ಸಿಗುತ್ತೆ.
1: ಹೌದು ಹೌದು ಮೇಡಮ್.
0: ಇಲ್ದರೆ ಯಾರು ನಮ್ಮ ಮಾತು ಕೇಳೋದೂ ಇಲ್ಲ, ನಮಗೆ ಬೆಲೆನೂ ಸಿಗೋದಿಲ್ಲ.
1: ಬರೀ ಪ್ರಚಾರಕ್ಕಾಗಿ
0: ಅಷ್ಟೇ ಅಷ್ಟೇ ಅಷ್ಟೇ ಅಷ್ಟೇ ಬುರುಗು, ಅದು 4 ದಿವಸ ಇರತ್ತೆ ಹೊರಟು ಹೋಗುತ್ತೆ. ಹಾಗಾಗಿ ಅದು ನಮ್ಮನ್ನ ರೂಪಿಸ್ತಾ ಹೋಗುತ್ತೆ, ಹೀಗೆ ಪರಸ್ಪರ ನಂಟಿದೆ.
1: ನಿಮ್ಮ ಬರಹದಿಂದ ಪ್ರೇರಣೆ ಆದವರ ಒಂದಿಷ್ಟು ಮಾತುಗಳು ಹೇಳಬಹುದಾ ಮೇಡಮ್?
0: ನಾನು ಅಧ್ಯಯನ ಸಂಸ್ಥೆಯಲ್ಲಿ ಇರಬೇಕಾದ್ರೆ ನಮ್ಮ ಉದ್ಯೋಗಿಗಳ ಪರಸ್ಪರ ಸಂಬಂಧ ಖಂಡಿತ ಯಾಂತ್ರಿಕವಾಗಿರಲಿಲ್ಲ. ಯಾಂತ್ರಿಕವಾಗಿರಕ್ಕೆ ಹೆಚ್ಚು ಕಡಿಮೆ ನಾನು ಬಿಡ್ತಿರ್ಲಿಲ್ಲ,
1: ಮನೆ ವಾತಾವರಣನೇ ಇತ್ತು.
0: ಪ್ಯೂನಿಂದ ಹಿಡಿದು ಡೈರೆಕ್ಟರ್ ತನಕ ಪ್ರತಿಯೊಬ್ಬರನ್ನೂ ಮಾತಾಡಿಸ್ತಾ ಇದ್ದೆ ನಾನು. ಈ ರಾಖಿ ಹಬ್ಬ ಬಂದಾಗ ಎಲ್ರಿಗೂ ರಾಖಿ ಕಟ್ತಾ ಇದ್ದೆ, ಈ ಸಂಕ್ರಾಂತಿ ಬಂದಾಗ ಎಳ್ಳು ತಗೊಂಡೋಗಿ ಎಲ್ರಿಗೂ ಕೊಡ್ತಾ ಇದ್ದೆ. ಹಾಗೆ ಎಲ್ಲರೂ ಹಂಚಿ ತಿನ್ನತಕ್ಕಂಥ ಒಂದು ಅಭ್ಯಾಸವನ್ನು ಮಾಡಿಸಿದ್ದೆ. ಅಲ್ಲಿ ನಾನು ಮಾಡೋದ್ರಿಂದ ಉಳಿದವರು ಮಾಡೋರು, ಅದನ್ನು ಪರಸ್ಪರ ಸಂಬಂಧಗಳ ಬೆಸುಗೆ ಇರ್ತಿತ್ತು. ಇವತ್ತಿಗೂ ಕೂಡ ಆ ರಾಖಿ ಸೋದರರು ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ ಗೊತ್ತಾ? ಕೆಲವರೆಲ್ಲ ಇಲ್ಲ ಈಗ, ಇರೋರು ಈಗಲೂ ಜ್ಞಾಪಿಸ್ಕೊಳ್ತಾರೆ. ಸೀತಾರಾಮ ಜಾಗಿರ್ದಾರ್ ಇದ್ದಾರೆ, ತಳವಾರ್ ಇದ್ದಾರೆ, ಅವರೆಲ್ಲ ಈಗಲೂ ಜ್ಞಾಪಿಸ್ಕೊಳ್ತಾರೆ. ಇವತ್ತಿಗೂ ಆ ಬಾಂಧವ್ಯದ ಸವಿ ನಮ್ಮ ನಡುವೆ ಇದೆ.
1: ಆ ವಾತಾವರಣ ಇದ್ದಿದ್ರಿಂದಲೇ ನೀವು ಸುದೀರ್ಘವಾಗಿ ಸಂತೋಷವಾಗಿ ಕಚೇರಿಯಲ್ಲಿ ಕಲಿಯೋದಕ್ಕೆ ಸಾಧ್ಯ ಆಯ್ತು. ಮೇಡಮ್, ನಿಮ್ಮ ಆಸಕ್ತಿಯ ಇನ್ನಿತರ ಕ್ಷೇತ್ರಗಳು?
0: ಎಸ್ಎಲ್ಸಿ ಇದ್ದಾಗ್ಲೇನೆ ಕ್ಲಾಸಿಕಲ್ ಮ್ಯೂಸಿಕ್ ಸೀನಿಯರ್ ಮಾಡಿಕೊಂಡೆ, ಹಾಗಾಗಿ ಹರಿದಾಸ ಸಾಹಿತ್ಯದ ಹಿನ್ನೆಲೆಯಲ್ಲಿ ನನಗೆ ತುಂಬಾ ಪ್ರಯೋಜನಕ್ಕೂ ಬಂತು.
1: ಮೇಡಮ್, ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಅಂತಂದ್ರೆ, ನೀವು ಬದುಕನ್ನ ಸವಾಲಾಗಿ ಸ್ವೀಕರಿಸಿ ಕ್ಯಾನ್ಸರ್ ರೋಗವನ್ನು ಗೆದ್ದು ಬಂದು, ಅದು ಹೆದರ್ಕೋಬೇಕಾದಂತಹ ಕಾಯಿಲೆ ಅಲ್ಲ, ಈಗಿರೋ ಸೌಲಭ್ಯಗಳಲ್ಲಿ ಮಾಮೂಲಿನಂತೆ ಜೀವನ ನಡೆಸಬಹುದು ಅಂತ ಉದಾಹರಣೆಯಾಗಿ ನಿಂತಿದ್ದೀರಿ, ನಿಜಕ್ಕೂ ಸಂತೋಷದ ಸಂಗತಿ. ಅದ್ರ ಬಗ್ಗೆ ಒಂದಿಷ್ಟು ಧೈರ್ಯದ ಮಾತುಗಳು ನಮ್ಮ ಕೇಳುಗರಿಗೆ.
0: ಹೌದಾ? ಈ ಕ್ಯಾನ್ಸರ್ ಕಾಯಿಲೆ ನನಗೆ ಬರಬಹುದು ಅಂತೇಳಿ ನನಗೆ ಯಾವತ್ತೂ ಅನಿಸಿರ್ಲಿಲ್ಲ. ಸುಮ್ಮನೆ ಇದ್ದಕ್ಕಿದ್ದಾಗ ಏನೋ ಒಂದು ದಿವಸ ಅನುಮಾನ ಬಂತು, ಡಾಕ್ಟರ್ ಹತ್ರ ಹೋದೆ, ಅದಾಗಲೇ ಸೆಕೆಂಡ್ ಸ್ಟೇಜಲ್ಲಿ ಇತ್ತಂತೆ. ನನ್ನ ಪುಣ್ಯ ಅನ್ಸತ್ತೆ, ಹೋಗಿ ತೋರಿಸ್ಕೊಳ್ಳೋದ್ಲು. ಅವ್ರಿಗೆ ಅನುಮಾನ ಬಂತು, ಬಯಾಪ್ಸಿ ಶುರು ಮಾಡಿದ್ರು, ಕನ್ಫರ್ಮ್ ಆಯಿತು. ಆಮೇಲೆ ಅದಕ್ಕೆ ಬೇಕಾದ ಟ್ರೀಟ್ಮೆಂಟು ತಗೊಂಡೆ, ಆಪರೇಷನ್ ಆಯಿತು, ಕೀಮೋಥೆರಪಿ ಆಯಿತು, ರೇಡಿಯೇಷನ್ ಆಯಿತು, ಎಲ್ಲ ಆಗಿ ಸುಮಾರು 1 ವರ್ಷ ಮೆಡಿಸನ್ ಎಲ್ಲ ತಗೊಂಡು ಅದರಿಂದ ಈಚೆ ಬಂದೆ ಅಂತ ಹೇಳಿದರು ಡಾಕ್ಟ್ರು. ಆಯಿತು. ಆವಾಗಲೂ ಕೂಡ ನಾನು ಈ ಕನಕದಾಸರ ಕೃತಿಗಳನ್ನು ಎಡಿಟ್ ಮಾಡ್ತಾ ಇದ್ದೆ. ಡಾಕ್ಟ್ರು ಇಲ್ಲ, ಆದಷ್ಟು ಬೇಗ ಆಪರೇಷನ್ ಮಾಡಿಸ್ಕೊಂಬಿಡಿ ಅಂತ ಹೇಳಿದರೆ ನನಗೆ ಈ ಚಿಂತೆ, ಪುಸ್ತಕ ಮಾಡ್ತಿದ್ದೀನಿ ಇದೊಂದು ಹಂತಕ್ಕೆ ಬರೋ ತನಕ ಬೇಡ ಅಂತ. ಆಮೇಲೆ ಕೇಳಿದೆ ಡಾಕ್ಟರ್ನ, ಹೇಳಿದರು ಮೇಡಮ್ ಸ್ವಲ್ಪ ಕೇಳಿ ಹೇಳಿದ್ದನ್ನ, ನಾವು ಈಗಾಗಲೇ ಅದಕ್ಕೆ ಘಾಸಿ ಮಾಡಿಬಿಟ್ಟಿದ್ದೀವಿ, ಬಯಾಪ್ಸಿ ಎಲ್ಲ ಮಾಡಿದ್ರಲ್ಲ, ಘಾಸಿ ಮಾಡಿದಾಗ ಅದು ಹುತ್ತ ಬೆಳೆದಂಗೆ ಬೆಳೆಯುತ್ತೆ, ಹಾಗಾಗಿ ನೀವು ಆದಷ್ಟು ಬೇಗ ಮಾಡಿಸ್ಕೊಂಡ್ಬಿಡೋದು ಒಳ್ಳೆಯದು. ನನಗೆ ಈ ಥರ ಕಮಿಟ್ಮೆಂಟ್ಸ್ ಕೆಲವೆಲ್ಲ ಇತ್ತು, ಯಾರನ್ನೋ ಕರ್ಕೊಂಡೋಗಿ ಆಸ್ಪತ್ರೆಗೆ ತೋರಿಸ್ಬೇಕು, ಯಾರೋ ಸ್ವಲ್ಪ ಮಾನಸಿಕವಾಗಿ ಅಪ್ಸೆಟ್ ಆಗೋಗಿದ್ರು, ಅವ್ರು ಯಾವುದೋ ಹಳ್ಳಿಯಿಂದ ಬರಬೇಕು, ಅವ್ರನ್ನ ಕರ್ಕೊಂಡೋಗಿ ತೋರಿಸೋ ದಿವಸ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಅಂತ ಹೇಳ್ತಿದ್ದಾರೆ ಅವರು. ಆಮೇಲೆ ಕೊನೆಗೆ ಅವ್ರನ್ನ ಕರ್ಕೊಂಡೋಗಿ ಡಾಕ್ಟರ್ ಹತ್ರ ಪರಿಚಯ ಮಾಡಿ ತೋರಿಸ್ಬಿಟ್ಟು, ನನಗೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆದೆ.
1: ನಿಮಗೆ ಅನಾರೋಗ್ಯ ಇದ್ರು ಕೂಡ ಅದನ್ನು ಕಡೆಗಣಿಸಿ ಒಂಥರ ಸಮಾಜ ಸೇವೆ ಮಾಡಿದ್ರು.
0: ಅದು ಕಡೆಗಣಿಸಿ ಅದೆಲ್ಲ ಬಂದ್ಸಿಗಲ್ಲ, ನಾನು ಒಪ್ಪಿಕೊಂಡಿದ್ದೇನೆ ಮಾಡ್ಬೇಕು ತಾನೇ ಪಾಪ. ನಾನು ಅವ್ರನ್ನ ಅವ್ರ ಪಾಡಿಗೆ ಅವ್ರಿಗೆ ಏನು ಹೇಳ್ದೆ, ಹೋಗಿ ಅಡ್ಮಿಟ್ ಆಗ್ಬಿಟ್ರೆ. ಇದು ನನ್ನ ಮನಸ್ಸಲ್ಲಿ ಇದ್ದಿದ್ದು. ಈ ಒಂಥರ ಡಿಟ್ಯಾಚ್ಮೆಂಟ್ ಬರ್ಲಿಕ್ಕೆ ಕಾರಣ ನನಗನ್ಸುತ್ತೆ ಈ ಹರಿದಾಸ ಸಾಹಿತ್ಯದ ಓದು.
1: ಖಂಡಿತ ಖಂಡಿತ,
0: ವರ್ಷಾನುಗಟ್ಟಲೆ ಅದನ್ನು ಓದಿ ಓದಿ ಓದಿ ಓದಿ ಮನಸ್ಸು ಒಂದು ರೀತಿಯಲ್ಲಿ ಹದಗೊಂಡಿತ್ತು ಅಂತ ಅನ್ಸುತ್ತೆ.
1: ಮಾಗ್ಬಿಟ್ಟಿತ್ತು, ಒಂದು ಧೈರ್ಯ ಬಂದಿತ್ತು,
0: ಧೈರ್ಯ ಬಂದಿತ್ತು. ಕಾಯಿಲೆ ಬಂದಿರೋದು ನನ್ನ ಶರೀರಕ್ಕೆ, ನನಗಲ್ಲ
1: ಮನಸ್ಸಿಗಲ್ಲ,
0: ಇದು ಬಂದ್ಬಿಡ್ತು ಮನಸ್ಸಿಗೆ. ಆಪರೇಷನ್ ಹಿಂದಿನ ದಿವಸ ಈ ಕನಕದಾಸರದ ಏನೋ ಒಂದು ಇದು ತಗೊಂಡೋಗಿ ನೋಟ್ಸ್ ಮಾಡ್ತಾ ಇದ್ದೆ. ಆ ಡಾಕ್ಟರ್ ಸ್ಟೂಡೆಂಟ್ಸ್ ನ ಕರೆದ್ಬಿಟ್ಟು ತೋರಿಸಿರು, ಆಕೆ ನೋಡಿ ನಾಳೆ ಆಪರೇಷನ್ ಇದೆ, ಅದೇನು ಓದ್ಕೊಂಡು ನೋಟ್ಸ್ ಮಾಡ್ತಾ ಕೂತಿದ್ದಾರೆ ನೋಡ್ರಿ ಅಂತ ತೋರಿಸಿದ್ರು. ಈ ಒಂದು ಮನಸ್ಥಿತಿ ಬರಕ್ಕೆ ಹರಿದಾಸ್ ಸಾಹಿತ್ಯ ಕಾರಣ, ಮತ್ತೆ ನನ್ನ ಗುರುಗಳೆಲ್ಲ ಕಾರಣ. ಅವ್ರು ಯಾವ ರೀತಿ ಒಂಥರ ಡಿಟ್ಯಾಚ್ಡ್ ಬದುಕು ಬದುಕ್ತಾ ಇದ್ರು ಅದು ನನಗೆ ಪ್ರೇರಣೆ ಆಗಿದ್ದು ಅಲ್ಲಿ.
1: ಸೊ ಒಂದು ವರ್ಷದಲ್ಲೇ ಇದನ್ನ ಗೆದ್ದು ಬಂದ್ರಿ, ಮುಂಚಿಗಿಂತ ಹೆಚ್ಚು ಲವಲವಿಕೆಯಾಗಿ ಎಲ್ಲಾದ್ರಲ್ಲೂ ತೊಡಕೊಂಡ್ರಿ.
0: ಹೌದು, ಮತ್ತೆ ಹೆದರ್ಕೊಳ್ತಿದ್ದವ್ರಿಗೆ ಕೌನ್ಸಿಲಿಂಗ್ ಮಾಡ್ತಿದ್ದೆ. ಪಾಪ ಒಬ್ಬಾಕೆ ಮೂರನೇ ಕ್ಲಾಸ್ ಏನೋ ಓದಿದ್ದಾರೆ ಅಷ್ಟೇ, ಅವರು ಇಬ್ರು ಹೆಣ್ಮಕ್ಳು ಇದ್ದಾರೆ ಮದ್ವೆ ಮಾಡ್ಬೇಕು ಅವರಿಗೆ. ಆ ಟೈಮಲ್ಲಿ ಈಕೆಗೆ ಕ್ಯಾನ್ಸರ್ ಅಂತ ಗೊತ್ತಾಯ್ತು. ಸುಮ್ಮನೆ ಗುಳು ಅಂತ ಹೇಳ್ತಾರಂತೆ. ಅವ್ರ ನೋಡಕ್ ಬಂದವರೆಲ್ಲ ಹೆದರ್ಸಿಟ್ಬಿಡಿ ಯಾರು ಚೆನ್ನಾಗಿ, ಇವೋ ಕೂದಲೆಲ್ಲ ಉದ್ರೋಗ ತಲೆ ಬೋಳಾಗ್ಬಿಡತ್ತೆ, ನೋಡಕ್ ವಿಕಾರ ಆಗೋಗ್ತೀಯ. ಮನೆಗೆ ಹೋದೆ, ಯಾಕೆ ಮಾಡ್ತೀರಿ, ತುಂಬಾ ನೋವಾಗತ್ತಂತಮ್ಮ, ನಂಗೆ ಹೆಣ್ಮಕ್ಳಿದ್ದಾರೆ, ಅವ್ರು ಮದ್ವೆ ಮಾಡಬೇಕು, ಇಷ್ಟೆಲ್ಲ ಆಗತ್ತಂತೆ, ನಾನು ನಿಮ್ಗೆ ವಿಕಾರವಾಗಿ ಕಾಣ್ತಾ ಇದ್ದೀನ ಅಂದೆ. ಅಯ್ಯೋ ಮಹಾಲಕ್ಷ್ಮಿ ಇದ್ದಂಗಿದ್ದೀರಿ, ಯಾರು ಹೇಳ್ತಾರಮ್ಮ ಹಂಗೆ ಅಂದರು. ಆಮೇಲೆ ನೀವು ಫೋಟೋ ತೆಗೆಸ್ಕೊಂಡಿದ್ದೀರಾ ಯಾವತ್ತಾರೋ ಅಂತ ಕೇಳಿದೆ. ಏ ಫೋಟೋ ತೆಗೆಸ್ಕೊಳ್ದೆ ಇರ್ತಾರ, ಏನಾಗುತ್ತೆ ಫೋಟೋ ತೆಗೆಸ್ಕೊಂಡು, ಏನಾಯ್ತದೆ, ಅವ್ರು ಹಿಂಗಿಟ್ಬಿಟ್ಟು ರೆಡಿ ಅಂತಾರೆ, ಕ್ಲಿಕ್ ಮಾಡ್ತಾರೆ, ನಿಮ್ಗೆ ನೋವಾಗತ್ತಾ? ಇಲ್ಲ ಅಂದ್ರು. ಈ ರೇಡಿಯೇಷನ್ ಹಾಗೇನೆ, ಈಗ ಕೊಡ್ತಾರೆ ಕೊಡ್ತಾರೆ, ಅಯ್ಯೋ ಸುಟ್ಟು ಬಿಡ್ತಾರೆ ಅನ್ಕೋತಿರ್ತೀರಿ, ಅವಾಗ ಆಯ್ತು ಹೋಗಿಮ್ಮ ಅಂತಾರೆ, ಅಷ್ಟೇ ನಿಮಗೆ ನೋವಾಗದು. ಅಷ್ಟು ಹೇಳದ್ಲು ಮೊಕ್ಕದ ಮೇಲೆ ನಗು ಬಂತಪ್ಪ,
1: ಅಲ್ಲಿ ಅರ್ಥ ವಾಸಿ ಆಗೋಯ್ತು
0: ಅನ್ಸುತ್ತೆ. ನಿಜವಾಗ್ಲು ನಿಜವಾಗ್ಲು ಅದು ತುಂಬಾ ಅಗತ್ಯ ಇದೆ ಕ್ಯಾನ್ಸರ್ ರೋಗಿಗಳಿಗಂತೂ. ಅದು ಗೊತ್ತಿಲ್ಲದೆ ಅರ್ಬರ್ಕ ತಿಳ್ಕೊಂಡವ್ರು ಇಂಥವ್ರಿಗೆ ಕೌನ್ಸೆಲಿಂಗ್ ತುಂಬಾ ತುಂಬಾ ಅಗತ್ಯ ಇದೆ.
1: ಜೊತೆಗೆ ಈಗಂತೂ ತುಂಬಾ ಟೆಕ್ನಾಲಜಿಗಳು
0: ಬಂದಿರೋದ್ರಿಂದ
1: ಹೆದರ್ಕೊಳ್ಳಬೇಕಾದ ಅವಶ್ಯಕತೆ, ಅದು ಕೂಡ ಮಾವಲನಂತೆ ಒಂದು ಜ್ವರ
0: ನೆಗಡಿಗೆ ಮುದ್ದಂಗೆ ಹೇಳ್ತಿರಲ್ರಿ ಅಂತ. 13 ವರ್ಷ ಏನಿಲ್ಲದೆ ಆರಾಮಾಗಿದ್ದೆ, ಈಗ 2 ವರ್ಷದಿಂದ ಮತ್ತೆ ರಿಪೀಟ್ ಆಗಿದೆ ನಂಗೆ. ನಾನು ಇವಾಗ ಟ್ರೀಟ್ಮೆಂಟ್ ಅಲ್ಲಿ ಇದ್ದೀನಿ, ಅದ್ರ ಪಡಗದು ನನ್ ಪಡಗ್ ನಾನು. ಅದ್ರ ಬಗ್ಗೆ ಅಳ್ತಾ ಕೂತ್ಕೊಂಡ್ರೆ ವಾಸಿ ಆಗತ್ತೆ, ಏನ್ ಮೆಡಿಸನ್ ಕೊಡ್ಬೇಕು ಕೊಡ್ತಾರೆ ತಗೊಳ್ತೀವಿ, ವಾಸಿ ಆಗತ್ತೆ. ಸ್ವಲ್ಪ ಸುಸ್ತು ಗಿಸ್ತು ಇರತ್ತೆ ಮೆಡಿಸನ್ ಇಂದ, ಈ ವಯಸ್ಸಿಗೂ ಒಂದಿಷ್ಟು ಸುಸ್ತುಗಳಿರುತ್ತೆ, ಅದ್ರ ಜೊತೆ ಅದು ಒಂಚೂರು ಅಷ್ಟೇ ತಾನೇ.
1: ಮೇಡಮ್, ಇಷ್ಟೆಲ್ಲ ನಿಮ್ಮ ಯಶಸ್ವಿ ಜೀವನಕ್ಕೆ ನಿಮ್ಮ ಕುಟುಂಬ ಬಹಳಷ್ಟು ಪಾತ್ರ ವಹಿಸಿರುತ್ತೆ.
0: ನನ್ನ ಮನೆಯವರು LIC ಅಸಿಸ್ಟೆಂಟ್ ಆಗಿ ರಿಟೈರ್ ಆದವರು, ಇಬ್ರು ಮಕ್ಕಳು ನನಗೆ, ಮಗ ಸಾಫ್ಟ್ವೇರ್ ಇಂಜಿನಿಯರ್, ಮಗಳು ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೊಂಡಿದ್ದಾಳೆ, ಅಳಿಯ ಸಾಫ್ಟ್ವೇರ್ ಇಂಜಿನಿಯರು, ಸೊಸೆ ಗೃಹಿಣಿ, ಇಂಗ್ಲಿಷ್ MA ಮಾಡ್ಕೊಂಡಿದ್ದಾಳೆ, ಕನ್ನಡ MA ಮಾಡ್ಕೊಂಡಿದ್ದಾಳೆ, ಹಿಂದಿ ವಿಶಾರದ ಮಾಡ್ಕೊಂಡಿದ್ದಾಳೆ, ಸಂಗೀತ ವಿದ್ವತ್ ತನಕ ಬಂದಿದ್ದಾಳೆ, ಮೆಡಿಸನ್ ಅಲ್ಲಿ ಏನೋ ಡಿಪ್ಲೊಮಾ ಮಾಡ್ಕೊಂಡಿದ್ದಾಳೆ. ಅಷ್ಟೆಲ್ಲ ಇದ್ರು ಅವಳಿಗೆ ಕೆಲಸಕ್ಕೆ ಹೋಗೋ ಆಸಕ್ತಿ ಇಲ್ಲ, ಆಸಕ್ತಿ ಇಲ್ಲ ಅವಳಿಗೆ. ಮನೆಯಲ್ಲಿ ಕೆಲಸದವ್ರನ್ನೂ ಇಟ್ಕೊಳ್ದೆ ಎಲ್ಲ ತಾನೇ ಮಾಡ್ಕೊಂಡು ಆರಾಮಾಗಿದ್ದಾಳೆ. ನನ್ನಂತೂ ಈ ಕ್ಯಾನ್ಸರ್ ಟೈಮಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ಲು ಅಂದ್ರೆ, ನಾನು ಹೇಳ್ತಿರ್ತೀನಿ ಅವಳಿಗೆ, ಯಾವ ಜನ್ಮದಲ್ಲಿ ನಿನ್ನ ತಾಯಿ ಆಗಿದ್ಯ ಅಂತ.
1: ನೀವು ನಿಮ್ಮ ಅತ್ತೆಯವ್ರನ್ನ ಹಾಗೆ ಚೆನ್ನಾಗಿ ನೋಡ್ಕೊಂಡಿದ್ದೀರಿ
0: ಹೇಳ್ತಿರ್ತೀನಿ. ಅಷ್ಟು ಒಳ್ಳೆ ಹುಡುಗಿ. ಆ ಕಡೆ ಅಳಿಯನೂ ಹಾಗೆ ಇದ್ದಾರೆ, ಮಗಂಗಿನ ಹೆಚ್ಚಾಗಿದ್ದಾರೆ. ಕೆಲವು ಸಲ ಮಗಂಗೆ ಹೇಳಕ್ಕ ಒಂಥರ ಹಿಂಜರಿತೀನಿ, ಅಳಿಯನ್ ಹೇಳ್ತೀನಿ ನಾನು. ಹೌದು, ಅಷ್ಟೇ ಚೆನ್ನಾಗಿದ್ದಾರೆ. ಮಗಳಿಗೆ ಒಬ್ಬ ಮಗ, ಅವನು ಸಾಫ್ಟ್ವೇರ್ ಇಂಜಿನಿಯರ್, ತುಂಬಾ ಬುದ್ಧಿವಂತ. ಈಗ ಅವನಿಗೆ ಮದ್ವೆ ಆಗಿ 1 ವರ್ಷ ಆಯ್ತು. ಈ ಮಗಂಗೆ ಒಬ್ಳು ಮಗಳು, ಅವಳು ಈ ವರ್ಷ ಇಂಜಿನಿಯರಿಂಗ್ ಸೇರ್ಕೊಂಡಿದ್ದಾಳೆ, ಫಸ್ಟ್ ಸೆಮಿಸ್ಟರ್ ಮುಗೀತು.
1: ಮಗ ಸೊಸೆ ಮಗಳು ಅಳಿಯ ಮೊಮ್ಮಕ್ಕಳು ಕಂಡ
0: ಎಲ್ಲ ಚೆನ್ನಾಗಿದ್ದಾರೆ.
1: ಸೊ ನಿಮ್ಮ ಇಡೀ ಜೀವನದಕ್ಕೆ ಯಶಸ್ಸಿಗೆ ಮೂಲ ಕಾರಣ ಹರಿದಾಸ ಸಾಹಿತ್ಯ ಅಂತ ಮತ್ತೊಮ್ಮೆ ಸಂತೋಷದಿಂದ ಹೇಳಬಹುದು.
0: ಖಂಡಿತ, ಹರಿದಾಸ ಸಾಹಿತ್ಯ ಮತ್ತೆ ನನ್ನ ಗುರುಗಳಾದಂತಹ ಡಾಕ್ಟರ್ ಜೀವರದರಾಚಾರ್ಯರು.
1: ತುಂಬಾ ಸಂತೋಷ ಮೇಡಮ್, ನಿಮ್ಮ ಸಾಧನೆ ಬಗ್ಗೆ ಅರ್ಧ ಗಂಟೆ ಸಂದರ್ಶನ ಸಾಕಾಗೋದಿಲ್ಲ. ಆದ್ರೆ ಒಂದು ಪುಟ್ಟ ಪರಿಚಯವನ್ನು ಮಾಡಿಕೊಡ್ಬೇಕು, ಹಿರಿಯ ನಾಗರಿಕರಿಗೆ ನಿಮ್ಮ ಮಾತುಗಳನ್ನು ಕೇಳಿಸ್ಬೇಕು, ಕಿರಿಯರಿಗೆ ನಿಮ್ಮ ಮಾತುಗಳನ್ನು ಕೇಳಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು.
0: ಇದು ಪುರಂದರದಾಸರ ಕೃತಿಗಳ ಕ್ರಿಟಿಕಲ್ ಎಡಿಷನ್ ತರಬೇಕು ಅಂತ ಒಂದು ಪ್ರಾಜೆಕ್ಟ್ ಮಾಡಿ ಅದಕ್ಕೆ ಫೈನಾನ್ಸ್ ಮಾಡೋರು ಮುಂದೆ ಬಂದಿದ್ದಾರೆ. ಕೆಲವು ಅಡೆತಡೆಗಳಿಂದ ಅದಿನ್ನು ಸಾಧ್ಯವಾಗಿಲ್ಲ. ಆ ಅಡೆತಡೆಗಳು ಬೇಗ ನಿವಾರಣೆ ಆಗಿ
1: ಖಂಡಿತ
0: ಆಸೆ ಪಡ್ತಿದ್ದೀನಿ, ಅದನ್ನ ಮಾಡ್ತೀನಿ, ದೇವರ ಆಯಸ್ಸು ಕೊಡ್ಬೇಕಷ್ಟೇ.
1: ಖಂಡಿತ ಖಂಡಿತ ಇದೆ ರೀತಿ ಮೇಡಮ್, ನಿಮ್ಮ ಪೂರ್ವವಾದ ಕಾಣಿಕೆ ಕನ್ನಡ ಸಾಹಿತ್ಯಕ್ಕೆ ಸದಾ ಇದೇ ರೀತಿ ಇರಬೇಕು, ನಿಮಗೆ ದೇವರ ಹೆಚ್ಚಿನ ಆರೋಗ್ಯವನ್ನು ಕೊಡಲಿ ಅನ್ನೋದು. ಮೈಸೂರು ಆಕಾಶವಾಣಿ ಹಾಗೂ ಎಲ್ಲ ಶ್ರೋತೃಗಳ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಹರಿದಾಸ ಸಾಹಿತ್ಯ ಸಂಶೋಧನಾ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಡಾ TN ನಾಗರತ್ನ ಅವರೊಂದಿಗೆ ಮಾತುಕತೆಯನ್ನು ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು GN ಮಂಜುನಾಥ್.
3: ಸಂಧ್ಯಾರಾಗ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ಸಮಯವಾಗುತ್ತಲಿದೆ 8:30. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇನ್ನೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಸಾಜನ್ ಚಿತ್ರದ ಗೀತೆ, ಹಾಡಿದ್ದಾರೆ ಅನುರಾಧ ಪೌದ್ವಾಲ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ನೀವೀಗ ಕೇಳುತ್ತಿರುವ ಗೀತೆ ಮೊಹಬ್ಬತೇನ್ ಚಿತ್ರದ್ದು. ಗಾಯಕರು ಉದ್ಭವ್, ಮನೋಹರ್ ಶೆಟ್ಟಿ, ಇಶಾನ್, ಶ್ವೇತಾ ಪಂಡಿತ್ ಹಾಗೂ ಸಂಗಡಿಗರು.

ಇದರೊಂದಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 9:30. ಇನ್ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೆವಿ ನಾರಾಯಣಸ್ವಾಮಿ ಅವರ ಹಾಡುಗಾರಿಕೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಪದ್ಮನಾರಾಯಣಸ್ವಾಮಿ ಅವರ ಸಹಗಾಯನ, ಪಕ್ಕವಾದ್ಯದಲ್ಲಿ ಜಿ ಚಂದ್ರಮೌಳಿ ಅವರ ವಯೋಲಿನ್, ಮೃದಂಗ ಸಹಕಾರ ಜೆ ವೈದ್ಯನಾಥನ್, ಎಚ್ ಶಿವರಾಮಕೃಷ್ಣನ್ ಅವರ ಘಟ. ಆರಂಭದಲ್ಲಿ ಶ್ಯಾಮಶಾಸ್ತ್ರಿ ಅವರ ರಚನೆ ನಿನ್ನೆ ನಮ್ಮಿ ನಾನು, ತೋಡಿರಾಗ ಮಿಶ್ರ ಛಾಪು ತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆವಿ ನಾರಾಯಣಸ್ವಾಮಿ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ಕಾರ್ಯಕ್ರಮದ ಕಡೆಯದಾಗಿ ಟಿ ವೈದ್ಯನಾಥ ಅಯ್ಯರವರ ರಚನೆಯ ಒಂದು ತಿಲ್ಲಾನ, ಪೂರ್ವಿರಾಗ ರೂಪಕತಾಳ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆವಿ ನಾರಾಯಣಸ್ವಾಮಿ ಅವರ ಹಾಡುಗಾರಿಕೆ ಪ್ರಸಾರವಾಯಿತು. ಪದ್ಮನಾರಾಯಣಸ್ವಾಮಿ ಅವರ ಸಹಗಾಯನ, ಪಕ್ಕವಾದ್ಯದಲ್ಲಿ ಜಿ ಚಂದ್ರಮೌಳಿ ಅವರ ವಯೋಲಿನ್, ಮೃದಂಗ ಸಹಕಾರ ಜೆ ವೈದ್ಯನಾಥನ್, ಘಟ ಸಹಕಾರ ಎಚ್ ಶಿವರಾಮಕೃಷ್ಣನ್. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು. ಗಮನಿಸಿ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಪ್ರಸಾರವಾಗುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆಎಸ್ ಹೇರಂಭ ಮತ್ತು ಕೆಎಸ್ ಹೇಮಂತ ಅವರ ಯುಗಳ ವೇಣುವಾದನವನ್ನು ಆಲಿಸಬಹುದು. ರಾತ್ರಿ 10 ಗಂಟೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಚಂಗನಚೇರಿ ಸಿಪಿ ಮಾಧವನ್ ನಂಬೂದರಿಯವರ ಹಾಡುಗಾರಿಕೆಯನ್ನು ಆಲಿಸಬಹುದು.

0: ಸಮಯವಾಗಿದೆ 10:01.
1: ಆಕಾಶವಾಣಿ
2: ತತ್ವ ಸಂಚಾರ. ಜನಪದ ತತ್ವಪದ ಗಾಯಕರ ಹಾಡು ಪಾಡು.
1: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.
3: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ತತ್ವ ಸಂಚಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು ನಮ್ಮ ಜೊತೆ ಇದ್ದಾರೆ ಮಂಡ್ಯ ಜಿಲ್ಲೆ ಕೆರಗೋಡು ಗ್ರಾಮದ ಪುಟ್ಟಮುತ್ತಮ್ಮ ಹಾಗೂ ಸಂಗಡಿಗರು. ಇವರು ತತ್ವ ಪದಗಳನ್ನು ಹಲವಾರು ವರ್ಷಗಳಿಂದ ಹಾಡ್ತಾ ಬರ್ತಾ ಇದ್ದಾರೆ. ಪುಟ್ಟಮುತ್ತಮ್ಮ ಮತ್ತೆ ಅವರ ಸಂಗಡಿಗರನ್ನ ಮಾತಾಡ್ಸೋಣ. ಪುಟ್ಟಮುತ್ತಮ್ಮ ಅವರೇ, ಈ ತತ್ವಗಳನ್ನ ಹಾಡಬೇಕು ಅಂತ ತಮಗೆ ಯಾವಾಗಿಂದ ಅನ್ನಿಸ್ತು?
4: 20 ವರ್ಷದಿಂದ.
3: 20 ವರ್ಷದಿಂದ. ಈಗ ಈ ತತ್ವಗಳನ್ನ ಹಾಡಬೇಕಾದ್ರೆ ಗುರು ಬೋಧನೆ ತಗೊಂಡಿರ್ಬೇಕು, ಗುರು ದೀಕ್ಷೆ ತಗೊಂಡಿರ್ಬೇಕು ಅಂತ ಹೇಳ್ತಾರಲ್ಲ, ನೀವು ತಗೊಂಡಿದ್ದೀರಾ?
4: ತಗೊಂಡಿದ್ದೀವಿ
3: ಸರ್. ತತ್ವಗಳನ್ನ ಹಾಡುವಾಗ ನಿಮಗೆ ಮನಸ್ಸಿನೊಳಗೆ ಏನು ಅನಿಸುತ್ತೆ?
4: ಸಂತೋಷ ಆಯ್ತಾ ಇರ್ತದೆ ಸರ್ ಒಳಗಡೆ.
3: ಯಾರಿಂದ ನೀವು ಗುರುಬೋಧನೆ ತಗೊಂಡಿದ್ದು?
4: ನಮ್ಮ ಅತ್ತೆ ಮಾವ ತಗೊಂಡಿದ್ರು ಮರ್ತಲ್ಲಿ, ಒನ್ಮತ್ನಳ್ಳಿ ಮರ್ತಲ್ಲಿ. ಅಲ್ಲಿಗೆ ನಮ್ಮನ್ನ ಕರ್ಕೊಂಡೋಗಿ ಅಲ್ಲಿಂದ ಕೊಡಿಸಿದ್ರು, ಮದ್ರಾಸ್ ಸ್ವಾಮಿಗಳು ಅಂತ.
3: ಕೆರಗೋಡಿಗೆ ನೀವು ಮದುವೆ ಆಗಿ ಬಂದಿದ್ದು ಅಥವಾ ಕೆರಗೋಡು ನಿಮ್ಮ ಸ್ವಂತ ಊರು?
4: ಕೆರಗೋಡಿಗೆ ಚಿಕ್ಕಮಂಡದಿಂದ ಮದುವೆ ಆಗಿದ್ದು ಮಾಡಿ.
3: ಈಗ ಈ ಗುರುಬೋಧನೆ ಎಲ್ಲ ತಗೊಂಡ್ಮೇಲೆ ಕೆಲವು ಶಿಸ್ತಿಂದ ಇರಬೇಕು ಅಂತೆಲ್ಲ ಹೇಳ್ತಾರಲ್ಲ, ಹೇಗೆ?
4: ಒಳ್ಳೆ ಮಾತಾಡಬೇಕು, ಒಳ್ಳೆ ಮನಸ್ಸಿರಬೇಕು, ನಾವು ಒಳ್ಳೆ ರೀತಿಲಿ ಜನ ನೋಡ್ಕೋಬೇಕು, ನಾವು 4-5 ಜನಕ್ಕೆ ಬುದ್ಧಿ ಹೇಳಬೇಕು, ಯಾವುದು ನಮ್ಮ ಬಾಯಿಲಿ ಕೆಟ್ಟ ವಾಸು ಬರಬಾರ್ದು.
3: ಈ ತತ್ವ ಪದಗಳನ್ನೆಲ್ಲವನ್ನ ಹಾಡ್ತಾ ಬರ್ತಾ ಇದ್ರಲ್ಲ, ನಿಮ್ಮ ಗುರುಗಳಿಂದ ಕಲ್ತಿದ್ದಷ್ಟೇ ಹಾಡ್ತೀರಾ ಅಥವಾ ಬೇರೆ ಬೇರೆ ಕಡೆಯಿಂದ ಏನಾದರೂ ಈ ಗೀತೆಗಳನ್ನ ಕಲ್ತ್ಕೊಂಡಿದ್ದೀರಾ?
4: ನಮ್ಮ ಗುರುಗಳ ಕಡೆಯಿಂದ 2 ಮಂಗಳಾರತಿ ಅಷ್ಟೇ ಅವ್ರು ಬರೆದಿತ್ತು, ಹಾಡ್ತಾನೆ ಕಲ್ತ್ಕೊಂಡು ಯಾವುದು ಬರ್ಕೊಂಡಿಲ್ಲ ಸರ್.
3: ಬಾಯಿಲೇ ಇದೆ ಎಲ್ಲವೂ ಕೂಡ.
4: 3 ದಿನ ನೈಟ್ ಆಗ್ಲಿಬೇಕಲ್ಲ, ನಾವು ಮನಸಲ್ಲ ಇಡೋದೇ ಹಾಡ್ತೀವಿ.
3: ಈ ರಾತ್ರಿ ಪೂರ್ತಿ ಕಥೆಗಳನ್ನು ಮಾಡ್ತೀರಾ, ಹಾಡ್ತೀರಾ ನೀವು?
4: ತೀರ್ಕೊಂಡ್ರು ಅಂದ್ರೆ ಸಾವು ಕರ್ಕೊಯ್ತಾರೆ, ಬೆಳಗ್ಗೆ 4 ಗಂಟೆ ಮಾಡ್ಲೇಬೇಕು, 10 ಗಂಟೆಯಿಂದ.
3: ಎಲ್ಲರಿಗೂ ಸಾವು ಬಂದೇ ಬರ್ತದೆ. ಈಗ ಗುರುಬೋಧನೆ ತಗೊಂಡಿರುವಂತವ್ರು ಯಾರಾದ್ರೂ ತೀರ್ಕೊಂಡ್ರೆ ಅವ್ರಿಗೇನಾದ್ರೂ ವಿಶೇಷವಾದಂತ ಒಂದು ಆಚರಣೆಗಳೇನಾದ್ರು ಮಾಡ್ತೀರಿ? ಏನ್ ಮಾಡ್ತೀರಿ?
4: ನಮ್ದಂತ ಮಂತ್ರ ಇದ್ ಮಾಡ್ಕೊಂಡು ಅವ್ರಿಗೆ ಏನೇನು ಸಾಮಾನು ಬೇಕೆಲ್ಲ ಪೂಜೆ ಮಾಡೋ, ಕ್ಲೀನಾಗೆಲ್ಲ ತೊಳೆದು ಓಪನ್ ಮಾಡಿ ಅವ್ರ ಪಾದದಿಂದ ಪೂಜೆ ಮಾಡ್ತೀವಿ. ನಮ್ಮ ಮನಸ್ಸಲ್ಲಿ ಏನು ನಮಗೆ ದೀಕ್ಷೆ ಕೂಡ ಅವ್ರ ನೆನಕ ಮಾಡಿಬಿಟ್ಟು ಅವ್ರ ಕಿವಿಗೆ ಮಂತ್ರ ಬೋಸಿ ಪೂಜೆ ಮಾಡಿ ಅವ್ರ ಗುಂಡಿಗೆ ಮುಣಿಸ್ಬೇಕಾದ್ರೂ ಎಲ್ಲ ಮಾಡ್ತಾರೆ.
3: ಏನು ಮಂತ್ರ ಬೋಧನೆ ಮಾಡ್ತೀರಿ ಅಂತ ಹೇಳೋಕ್ಕಾಗಲ್ವಾ?
4: ಹೇಳ್ಬೇಡ್ತ
3: ಸರ್, ಅದು ಅವ್ರಿಗೆ ಮಾತ್ರ ಕೇಳಿಸ್ಬೇಕು ಅಷ್ಟೇ. ಸಣ್ಣ ಸಣ್ಣ ಹುಡುಗರುವೆ ಗುರು ಬೋಧನೆ ತಗೊಳ್ಬೋದಾ?
4: ಸಣ್ಣ ಸಣ್ಣ ಹುಡುಗರಿಲ್ಲ ಸರ್.
3: ಏನು ಅದಕ್ಕೆ ಎಷ್ಟು ವಯೋಮಿತಿ ಎಷ್ಟಿರ್ತದೆ?
4: ಅದು ಅವ್ರು ಇಷ್ಟಪಟ್ಟಂಗೆ, ಅವ್ರ ತಂದೆ ತಾಯಿಗಳು ಅನುಗ್ರಹ ಆಗಿ ದೀಸೆ ತಗೊಂಡು ಅವ್ರೇನು ತೀರೋಗ ಮಟ್ಟ ಇದ್ರೆ ಅವ್ರು ನಾವು ತಕ ತಿನ್ನೋನ್ನು ಆಸೆ ಇದ್ರೆ ಅವ್ರು ಕೊಡಿಸ್ತಾರೆ ಸರ್. ಮದ್ವೆ ಆಗದೆ ಇದ್ರು ಕೊಡಿಸ್ತಾರೆ, ಮದ್ವೆ ಆದ್ಮೇಲೆ ಅವ್ರಿಗೆ ದಂಪತಿ ಸಹಿತ ಕೊಡಿಸ್ತಾರೆ. ನಾವು ತಗೊಂಡಿದ್ದೀವಿ, ನಾವೇನು ತೀರೋಗ್ಬೇಕು ಅಂದರೆ ನಾನು ಮುಂದಾಗಿ ಹೇಳಿದ್ರೆ ನನ್ನ ಮಗನ ನೀವು ತಗೊಳ್ಳೇಬೇಕನ್ನಪ್ಪ ಆಗೋದಿಲ್ಲ ಅಂತಂದ್ರೆ ನನ್ನ ಮಗ ಸೊಸೆ ತಗೊಳ್ಳೇಬೇಕು, ಸಾಕನಪ್ಪ ಅಂದ್ರೆ ಅಷ್ಟಕ್ಕೆ ಸರ್.
3: ಗುರುಬೋಧನೆ ತಗೊಂಡವರು ಸಂಸಾರ ಮಾಡ್ಬೋದಾ?
4: ನಮಗೆ 86 ಮದ್ವೆ ಆಯ್ತು, 87 ನಮ್ಗೆ ದೀಕ್ಷೆ ಕೊಡಿಸಿದ್ರು, ಆಮೇಲೆ ನಮ್ಮ ಮಕ್ಕಳು ಹುಟ್ಟಿದ್ರು.
3: ಮನೆಯವರು ಏನಾದ್ರು ದೀಕ್ಷೆ ತಗೊಂಡಾರ?
4: ನಮ್ಮನೆಯವರು ಸಹಿತ ಜೊತೆ ಮೇಲೆ ಕೊಡೋದು ಸರ್.
3: ಓ, ಜೊತೆ ಒಂಟಿಯಾಗಿ ಕೊಡೋದಿಲ್ಲ?
4: ನಮ್ಮ ತಾಯಿ ಮನೇಲಿ ನಮ್ಮ ತಂದೆ ತಾಯಿ ತಗೊಂಡಿದ್ರು, ನಮ್ಮ ಅತ್ತೆ ಮನೇಲಿ ನಮ್ಮ ಅತ್ತೆ ಮಾವ ತಗೊಂಡಿದ್ರು, ಅದ್ರ ಆಸೆ ಮೇಲೆ ನಮಗೂ ಕೊಡಿಸೋದು. ನಾವು ದೀಕ್ಷೆ ತಗೊಂಡು
3: ದೀಕ್ಷೆ ಪಡ್ಕೊಂಡಾದ್ಮೇಲೆ ಈ ಮನೆಗಳಲ್ಲಿ ಹಬ್ಬ ಹರಿದಿನಗಳೆಲ್ಲ ಮಾಡ್ತಾ ಇರ್ತೀರಿ, ಗುರುಗಳಿಗೂ ಏನಾದ್ರೂ ಒಂದು ವಿಶೇಷವಾದ ದಿನ ಅಂತ ಅನ್ಬಿಟ್ಟು ಪೂಜೆ ಗೀಜೆ ಮಾಡುವಂಥದ್ದು ಇದೆಯಾ?
4: ಅದು ಅಂದ್ರೆ ಸರ್ ಮಟ್ಕೆ ಹೋಗಿ ಮಾಡ್ತಿದ್ದೀವಿ ಮಹಾಶಿವರಾತ್ರಿಯಲ್ಲಿ, ವರ್ಷಕ್ಕೊಂದ್ಸಲ ನಮ್ಮೂರಲ್ಲಿ. ಈಗ ನಾವು ಊರಲ್ಲಿ ಮಾಡಿರ್ತೀವಿ, ಅವ್ರು ಇಷ್ಟು ಅಷ್ಟೊಂದು ದುಡ್ಡು ಕೊಟ್ಟಿರ್ತಾರೆ, ಅದನ್ನೆಲ್ಲ ಕೂಡಾಕ ಮಾಡಿಕೊಂಡಿರ್ತೀವಿ. ನಾವು ಸಂಕ್ರಾಂತಿಯಲ್ಲಿ ಉಪದಾನ ಮಾಡ್ತೀವಿ, ಉಪದಾನ ಮಾಡಿದ್ರೆ ಒಂದಷ್ಟು ದುಡ್ಡು ಭತ್ತ ರೇಷನ್ ಎಲ್ಲ ಒದಗಿರ್ತದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕೊಂಡು ನಾವೆಲ್ಲ ನಿಂತ್ಕೊಂಡು ಓಡಾಡ್ಕೊಂಡು ಒಂದು 20 ದಿನ ಅಂತ ಸಮ ಪಟ್ಟು ನಾವು ಒಂದು 18,000-20,000 ಗಂಟ ಮಾಡ್ಕೊಂಡು ಅಲ್ಲಿ ಪರ ಮಾಡ್ತೀವಿ. ನಮ್ಮೂರಲ್ಲಿ ಬೆಳಗನ್ನ ಜಾಗರಣೆ ಮಾಡ್ತೀವಿ, ಸ್ವಾಮಿಯವ್ರ ಫೋಟೋ ಪೂಜೆ ಮಾಡ್ತೀವಿ, ಎಲ್ಲ ರಸಾಯನ ಪತಿ ಒಂದು ಅನ್ನ ಸಾರು ಪಾಯಸದ್ದೆಲ್ಲ ಮಾಡಿ ಅಲ್ಲಿ ಎಲ್ಕ ಪರ ಮಾಡಿ ಊಟ ಕೊಡ್ತೀವಿ.
3: ಸೀಸಪ್ಪೆ ಮಾತ್ರ?
4: ಸೀಸಪ್ಪೆನೆ.
3: ಗುರುಗಳೆಲ್ಲ ಇರ್ತಾರಲ್ಲ, ಅವರಿಂದ ನೀವು ದೀಕ್ಷೆ ತಗೋತಿರಲ್ಲ, ಆ ಗುರುಗಳು ಏನೋ ಸಂಸಾರಸ್ತ್ರ ಅಥವಾ ಏನಾದರೂ? ಅವರು
4: ಸಂಸಾರಸ್ತ್ರ ಇಲ್ಲ,
3: ಅವರು ಬ್ರಹ್ಮಚಾರಿ ಆಗಿದ್ದೆ ದೀಕ್ಷೆ ತಗೊಂಡು ತಮ್ಗಳಿಗೆಲ್ಲ ಬೋಧನೆ ಮಾಡ್ತಾರೆ. ನಿಮ್ದು ಯಾವ ಮಠ ಈಗ ಕೆರಗೋಡಲ್ಲಿ?
4: ಕೆರಗೋಡಲ್ ಮಠ ಇಲ್ಲ ಸರ್, ಬನ್ಮತ್ನಳ್ಳಿಲೇ ಮಠ ಇರೋದು. ನಾವು ಗುರುಮಕ್ಳು ಅಂದ್ರೆ ನಾವು ಕೆರಗೋಡಲ್ಲಿ ಇರೋದಷ್ಟೇ. ಅದ್ ಬಿಟ್ರೆ ತಿರ್ಗಿ ಆಮೇಲೆ ನಾವು ಬೇಕೊಂದು ಮನೇಲಿ ಪೂಜೆ ಇಟ್ಕೊಂಡಿದ್ರೆ ಅವ್ರನ್ನ ಕರೆದು ಪೂಜೆ ಮಾಡಿ ಅವ್ರಿಗೆ ಪಾದ ಪೂಜೆ ಮಾಡಿ ದೀಕ್ಷೆ ಎಲ್ಲ ಮಾಡ್ಕೊಂಡು ಮಾಡ್ತಿದ್ವು.
3: ತಮ್ಮಕ್ಳು ಈಗ ಗುರುಬೋಧನೆ ತಗೊಂಡಿದ್ದಾರೆ,
4: ಅವ್ರ ಮನ್ಸು ಇರ್ಬೇಕು ಸರ್.
3: ತಗೊಂಡಿದಾರ?
4: ತಗೊಂಡಿಲ್ಲ. ಅವ್ರಿಗೆ ನಮ್ ತೀರೋದ್ರಂತ ನಮ್ಗೆ ತುಕ್ರಿಯಾದಿ ಮಾಡಿಸ್ಕೋಬೇಕಲ್ವಾ, ಅವ್ರ ಆಸೆ ನೀವು ತಗೊಳ್ಳೇಬೇಕು ಅಂದ್ರೆ ಅವ್ರಿಗೆ ಮಾಡಿಸೋದು. ಭಗವಂತ ಇದ್ಕಲ್ಲೇ ಬಿಡಪ್ಪ ಅನ್ಬಿಟ್ಟು ಸುಮ್ಮನೆ ಇರೋದಷ್ಟೇ.
3: ಕೇಳುಗರೆ, ಈಗ ಕೆಲವು ತತ್ವಗಳನ್ನ ಕೇಳೋಣ. ಪುಟ್ಮುತ್ತಮ್ಮ ಅವರ ಜೊತೆಯಲ್ಲಿ ಹಾಡ್ತಾ ಇದ್ದಾರೆ ಪುಷ್ಪಲತಾ, ಮಂಜುಳಾ, ಕುಮಾರ್ ಹಾಗೂ ಕೆಂಪಮ್ಮ ಅವರು. ಪುಟ್ಮುತ್ತಮ್ಮ ಅವರೇ, ಈಗ ಯಾವ ತತ್ವವನ್ನ ನಮ್ಮ ಕೇಳುಗರಿಗೆ ಹಾಡ್ತೀರಿ? ಈಗ
4: ಬ್ರಹ್ಮಾಂಡದೊಳಗೊಂದು ಹಾಡ್ತೀವಿ ಸರ್.
3: ಬ್ರಹ್ಮಾಂಡದೊಳಗೊಂದು ಹಾಡಿಯ ಗೀತೆಯನ್ನ.

ಕೆಳಗರೆ, ಈ ಅಹಮ್ಮಿನ ಮರ ಏನಿದೆ ಅದು ಮನುಷ್ಯನ ಘಟವನ್ನು ಕುರಿತಂಥದ್ದು. ಮನುಷ್ಯ ಈ ಭೂಮಿಯ ಮೇಲೆ ಹುಟ್ಟಿದ ನಂತರದಲ್ಲಿ ಅಹಂಕಾರದಿಂದ ವರ್ತಿಸೋದಕ್ಕೆ ಶುರು ಮಾಡ್ತಾನೆ. ಆ ಅಹಂಕಾರವನ್ನೆಲ್ಲವನ್ನು ಕಳುಕೊಳ್ಳಬೇಕು ಅನ್ನುವಂಥದ್ದು ಈ ತತ್ವದ ಆಶಯ. ಮನುಷ್ಯ ತನ್ನ ಒಳಗನ್ನು ಶುದ್ಧೀಕರಿಸ್ಕೊಂಡ್ರೆ ಅವನು ಹೊರಗಡೆನೂ ಕೂಡ ಪರಿಶುದ್ಧವಾಗಿ ಅವನು ಕಾಣಿಸ್ಕೊಳ್ತಾನೆ. ಮನಸ್ಸು ಯಾವಾಗಲೂ ಉಲ್ಲಸಿತವಾಗಿದ್ದರೆ, ಮನಸ್ಸು ಸದಾ ಒಳ್ಳೆಯದನ್ನು ಬಯಸ್ತಾ ಇದ್ದರೆ ಹೊರಗೂ ಸಹ ಒಳ್ಳೆಯದನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ತತ್ವಗಳ ಎಲ್ಲ ಆಶಯ ಏನು ಅಂತಂದರೆ ಅಂತರಂಗ ಶುದ್ಧಿಯನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು. ಈಗ ಮತ್ತೊಂದು ತತ್ವವನ್ನು ಕೇಳೋಣ.

ಈ ತತ್ವವನ್ನು ತಾವೆಲ್ಲರೂ ಆಲಿಸ್ತ್ರಿ. ಮುಕ್ತಿಯನ್ನು ಪಡೆಯೋದಕ್ಕೆ ಯಾತ್ರ ಯಾಗಗಳಿಂದ ಸಾಧ್ಯ ಇಲ್ಲ. ನಮ್ಮೊಳಗಿನ ಅರಿವನ್ನು ನಾವು ಕಂಡುಕೊಂಡ್ರೆ ಅದೇ ನಿಜವಾದ ಮುಕ್ತಿ. ಅರಿವು ಅನ್ನೋದು ಕಣ್ಣಿಗೆ ಕಾಣುವಂಥದ್ದಲ್ಲ, ಮನಸ್ಸಿನ ಒಳಗಡೆ ಅಗಮ್ಯವಾಗಿರುವಂತಹ ಒಂದು ಚೇತನ. ಆ ಚೇತನವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇ ಆದರೆ ನಿಜವಾದ ವ್ಯಕ್ತಿಯಾಗಿ, ನಿಜವಾದ ಮನುಷ್ಯನಾಗಿ ಈ ಲೋಕದಲ್ಲಿ ಬಿಂಬಿತವಾಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗಲೂ ಕರ್ಮಕ್ಕೆ ಇಲ್ಲಿ ಆದ್ಯತೆ ಇಲ್ಲ, ಧ್ಯಾನಕ್ಕೆ ಆದ್ಯತೆ ಇದೆ. ಯಾಕೆ ಅಂತಂದರೆ ಮನುಷ್ಯ ಬೇರೆಯವರಿಂದ ಬಾಗುವಂಥದ್ದಲ್ಲ, ತನ್ನೊಳಗಿನ ಅರಿವನ್ನು ಜ್ಞಾನವನ್ನು ಕಂಡುಕೊಂಡ್ರೆ ಮಾತ್ರ ಆತ ಬಾಗಲಿಕ್ಕೆ ಸಾಧ್ಯ ಆಗುತ್ತೆ. ಶಿವ ಅಂತಂದರೆ ನಮ್ಮೊಳಗೆ ಇದ್ದಾನೆ. ಆ ಶಿವನನ್ನು ಕಾಣುವ ಪ್ರಯತ್ನವನ್ನು ಮಾಡಿದ್ರೆ ಅಷ್ಟೇ ಸಾಕು, ಆ ಶಿವ ನಮಗೆ ಸಿಗ್ತಾನೆ ಅನ್ನುವಂಥದ್ದು. ಶಿವ ಅಂತಂದರೆ ಮಂಗಳಕರವಾದದ್ದು, ಶುಭಕರವಾದದ್ದು ಅನ್ನುವಂಥ ಈ ಅರ್ಥಗಳು ಇವೆ. ಪುಟ್ಟಮುತ್ತಮ್ಮ ಅವರೇ, ಈಗ ಮತ್ತೊಂದು ತತ್ವವನ್ನು ತಾವು ಹಾಡ್ತಾ ಇದ್ರಿ, ಯಾವ ತತ್ವ ಅದು?

0: ಕೇಳಿದ್ರೆ ಈ ತತ್ವವನ್ನು ಕೇಳುವ ಸಂದರ್ಭದಲ್ಲಿ ಎಲ್ಲವೂ ಕೂಡ ನಮ್ಮ ಕೈಗೆ ನಿಲುಕುವಂಥದ್ದು ಅಂತ ನಾವು ಭಾವಿಸಿರ್ತೇವೆ. ಯಾವುದು ಕೂಡ ನಮ್ಮ ಕೈನಲ್ಲಿ ಇರುವಂಥದ್ದಲ್ಲ, ನಿಲ್ಲುವಂಥದ್ದಲ್ಲ. ಗುರುವಿನ ಮಹಿಮೆ ಅರ್ಥ ಆದಂಥವ್ರಿಗೆ ಮಾತ್ರ ಗೊತ್ತು, ಅಂದರೆ ಗುರುಪುತ್ರರಿಗೆ ಮಾತ್ರ ಅಥವಾ ಗುರುಭಕ್ತರಿಗೆ ಮಾತ್ರ ಗೊತ್ತು. ಆದರೆ ಮೂಢ ಜನರು ಏನು ಬಲ್ಲರು ಅಂತ, ನಡುರಂಗದಲ್ಲಿರುವಂತಹ ಆತ್ಮ ಏನಿದೆ, ಆತ್ಮದ ಅರಿವನ್ನು ನಾವು ತಿಳ್ಕೊಂಡಿದ್ದೇ ಆದರೆ ಇಡೀ ಲೋಕವನ್ನು ನಾವು ಸುಂದರವಾಗಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಈ ಗುರು ಅನ್ನುವಂಥವ್ರು ಯಾರು ಅಂತಂದರೆ, ಸರಿದಾರಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುವಂಥವನು. ಅಂದರೆ ಆ ಗುರು ಆಕಾರವಾಗಿ ಇರ್ತಾನಾ ಅಥವಾ ನಿರಾಕಾರಿನಾ ಅಂತಂದರೆ, ಆತ್ಮಕ್ಕೆ ಹೇಗೆ ಆಕಾರವಿಲ್ಲವೋ ಗುರುವಿಗೂ ಕೂಡ ಆಕಾರ ಇಲ್ಲ. ತನ್ನೊಳಗೆ ತನ್ನನ್ನು ಕಾಣ್ಕೊಳ್ಳುವಂಥದ್ದು ಆ ಅರಿವಿನ ಮಾರ್ಗ ಇದೆಯಲ್ಲ, ಅದು ಏಕಕಾಲಕ್ಕೆ ಆ ವ್ಯಕ್ತಿಯೇ ಗುರುವಾಗಿರ್ತಾನೆ, ಏಕಕಾಲಕ್ಕೆ ಶಿಷ್ಯನಾಗಿಯೂ ಕೂಡ ಇರ್ತಾನೆ. ಅಂದರೆ ತಮ್ಮೊಳಗನ್ನು ಕಂಡುಕೊಂಡು ಮುನ್ನಡೆಯಬೇಕಾದಂಥದ್ದು ಮನುಷ್ಯರೆಲ್ಲರ ಲಕ್ಷಣ. ಅಂದರೆ ಇಡೀ ಭೂಮಿಗಾತ್ರದ ಒಂದು ವೃಕ್ಷ ಏನಿದೆ, ಅದು ಇಡೀ ಬ್ರಹ್ಮಾಂಡವನ್ನು ಹೇಳ್ತಾ ಇರುವಂಥದ್ದು, ಮನುಕುಲವನ್ನು ಹೇಳ್ತಾ ಇರುವಂಥದ್ದು, ಅಲ್ಲಿ ಹುಟ್ಟುವಂಥ ಹೂವಾಗಿರ್ಬೋದು, ಅಲ್ಲಿ ಹುಟ್ಟುವಂಥ ಹಣ್ಣಾಗಿರಬಹುದು, ಇದನ್ನೆಲ್ಲವನ್ನು ನಾಲಿಗೆ ಇಲ್ಲದೆ ಇರುವಂಥವನು ರುಚಿಯನ್ನು ನೋಡ್ತಾನೆ, ಕೈಯಿಲ್ಲದೆ ಇರುವಂಥದ್ದು ಕೀಳ್ತಾನೆ, ಹಲ್ಲಿಲ್ಲದೆ ಇರುವಂಥವನು ನುಂಗುವ ಪ್ರಯತ್ನವನ್ನು ಮಾಡ್ತಾನೆ. ಇವೆಲ್ಲವೂ ಕೂಡ ಭ್ರಮೆ. ಈ ಭ್ರಮೆಯಿಂದ ವಿಮುಕ್ತಿಯನ್ನು ಪಡ್ಕೊಳ್ಬೇಕಾದ್ರೆ ಗುರುವಿನ ಕರುಣೆ ಅನ್ನುವಂಥದ್ದು ನಮಗೆ ಬೇಕಾಗುತ್ತೆ. ನಮ್ಮ ಅರಿವನ್ನು ವಿಸ್ತಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮೊಳಗೆ ಇರುವಂತಹ ಅಹಮಿಕೆಯನ್ನು ನಾವು ಕಳ್ಕೊಂಡು ಸಾದಾ ಮನುಷ್ಯರಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲ ವಿಚಾರಗಳನ್ನು ಈ ತತ್ವ ಪ್ರಸ್ತುತ ಪಡಿಸ್ತಾ ಇರ್ತದೆ. ಬಹಳ ಸುಂದರವಾದಂತಹ ಅರ್ಥಪೂರ್ಣವಾದಂತಹ ತತ್ವಗಳನ್ನು ಪುಟ್ಟಮುತ್ತಮ್ಮ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಕೇಳುಗರೆ, ಇಂದಿನ ಈ ತತ್ವ ಸಂಚಾರದಲ್ಲಿ ಪುಟ್ಟಮುತ್ತಮ್ಮ ಅವರ ಜೊತೆಯಲ್ಲಿ ಹಾಡಿದಂಥವರು ಪುಷ್ಪಲತಾ, ಮಂಜುಳಾ, ಕುಮಾರ್ ಹಾಗೂ ಕೆಂಪಮ್ಮ ಅವರು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಜನಪದ ತತ್ವಪದ ಗಾಯಕರ ಹಾಡು ಪಾಡು.
1: ತತ್ವ ಸಂಚಾರ
2: ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ: ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
2: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ರಂಗಭೂಮಿ ಕಲಾವಿದೆ ಹಾಗೂ ಚಲನಚಿತ್ರ ನಟಿ ಮೈಸೂರಿನ ದಿಶಾ ರಮೇಶ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
3: ಅದಾದ್ಮೇಲೆ ಸೌರಭ್ ಕುಲಕರ್ಣಿ, ಅದೇ ಸಂಜೀವ್ ಕುಲಕರ್ಣಿ ಅವರ ಪುತ್ರ, ಅವರು ಒಂದು SLV ಸಿರಿ ಲಂಬೋದರ ವಿವಾಹ ಅಂತ ಒಂದು ಸಿನಿಮಾ ಮಾಡಿದ್ರು. ಅದು ಕೂಡ 25-30 days ಕಂಪ್ಲೀಟ್ ಮಾಡ್ತು. ಅದು ಒಂದು ಕಮರ್ಷಿಯಲ್ ಎಂಟರ್ಟೈನರ್, ತುಂಬಾ ಚೆನ್ನಾಗಿತ್ತು. ಆ ಎಕ್ಸ್ಪೀರಿಯನ್ಸ್ ಕೂಡ ಸಖತ್ ಮಜಾ ಕೊಡ್ತು ನಂಗೆ.
4: ಕಣ್ಣು ಕಣ್ಣು ಮಾಡಿ ಮೀಟು,
5: ಜೋಡಿ ಆಯ್ತು ಮನ್ಸಲೀಗ ಹಾರ್ಟು ಬೀಟು,
4: ಒಂದೇ ಆಯ್ತು ಪ್ರೀತಿಯನ್ನು ಸಣ್ಣ ಗೀಟು,
5: ದಾಟಿ ಆಯ್ತು ತಾಳಿ ಕಟ್ಟು ಟೈಮ್ ಆಯ್ತು.
2: ಕೇಳಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವ ಸೆಲೆಬ್ರಿಟಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

ಇಶ ಇನ್ನೀಗ ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಸಾಕ್ಷಾತ್ಕಾರ ಚಿತ್ರಕ್ಕಾಗಿ ಸಂಗಡಿಗರೊಂದಿಗೆ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರು ಹಾಡಿರುವ ಗೀತೆ, ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅವರ ಸಾಹಿತ್ಯ, ಸಂಗೀತ ಎಂ ರಂಗರಾವ್ ಅವರದು.

ಇನ್ನು ಮುಂದೆ ಕೇಳೋಣ. ಎಂಎನ್ ಆರಾಧ್ಯ ಅವರು ಸತಿ ಸುಕನ್ಯಾ ಚಿತ್ರಕ್ಕಾಗಿ ಸಾಹಿತ್ಯ ಬರೆದಿರುವ ಗೀತೆ ರಾಜ ನಾಗೇಂದ್ರ ಅವರ ರಾಗ ಸಂಯೋಜನೆಗೆ ದನಿಗೂಡಿಸಿದ್ದಾರೆ ಎಸ್ ಜಾನಕಿ, ಎಲ್ಲಾರೀಶ್ವರಿ ಹಾಗೂ ಸಂಗಡಿಗರು.

ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ನಾಳೆ ಸಂಜೆ 4:30 ಹಿರಿಯ ಅನುವಾದಕರು ಹಾಗೂ ಬಹುಭಾಷಾ ವಿದ್ವಾಂಸರಾದ ಪ್ರೊಫೆಸರ್ ಆರ್ವಿಎಸ್ ಸುಂದರಂ ಅವರೊಂದಿಗೆ ಜಿಕೆ ರವೀಂದ್ರಕುಮಾರ್ ಅವರು ನಡೆಸಿದ್ದ ಸಂವಾದ. 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಈ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮದ್ದೂರು ತಾಲೂಕು ಮಾದನಾಯಕನಹಳ್ಳಿಯ ಕೃಷಿಕ ದಂಪತಿ ಎಂಕೆ ದೇವರಾಜು ಮತ್ತು ಮಂಜುಳ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಸವಿ ನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಚಿತ್ರ ಸುಬ್ಬಾಶಾಸ್ತ್ರಿ, ಗಾಯಕರು ಶ್ರೀರಂಗಂ ಗೋಪಾಲರತ್ನಂ, ಸಾಹಿತ್ಯ ರಚನೆ ಪೂತಿ ನರಸಿಂಹಾಚಾರ್ ಅವರದು, ಸಂಗೀತ ಸಂಯೋಜನೆ ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ಹಾಗೂ ಎಸ್ ಕೃಷ್ಣಮೂರ್ತಿ.

ಗಮನಿಸಿ, ನಾಳೆ ರಾತ್ರಿ 8 ಗಂಟೆಗೆ ಮಂಡ್ಯ ಕೆವಿ ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ಏರ್ಪಡಿಸಿದ್ದ ಮುಂಗಾರು ಮಳೆ ಎಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರದ ಬಾನುಲಿ ವರದಿ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಜಿಕೆ ವೆಂಕಟೇಶ್ ಅವರ ರಾಗ ಸಂಯೋಜನೆಗೆ ದನಿಗೂಡಿಸಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ. ಕೇಳಿ ಸತಿ ಸಾವಿತ್ರಿ ಚಿತ್ರದ ಈ ಗೀತೆಯನ್ನು.

ಕೇಳುಗರೆ, ನಾಳೆ ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ ಮೈಸೂರಿನ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಎಸ್ ಜಾನಕಿ ಅವರು ಬದುಕುವ ದಾರಿ ಚಿತ್ರಕ್ಕಾಗಿ ಹಾಡಿರುವ ಗೀತೆ ಪ್ರಸಾರವಾಗ್ತಾ ಇದೆ. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ಟಿ ಚಲಪತಿ ರಾವ್ ಅವರ ಸಂಗೀತವಿದೆ.

ನೀವೀಗ ಕೇಳಿದ ಗೀತೆ ಸ್ವರ್ಣಗೌರಿ ಚಿತ್ರದ್ದು. ಗಾಯಕರು ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ. ಎಸ್ ಕೆ ಕರೀಂಖಾನ್ ಅವರ ಸಾಹಿತ್ಯಕ್ಕೆ ಎಂ ವೆಂಕಟರಾಜು ಅವರ ಸಂಗೀತವಿತ್ತು. ಗಮನಿಸಿ, ನಾಳೆ ಬೆಳಿಗ್ಗೆ 8:30 ನಾಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು. ಪ್ರಸ್ತುತಿ ಉಮೇಶ್ ಎಸ್ ಎಸ್. ಅನಂತರ ಚಿತ್ರಗೀತೆಗಳು. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಾಳೆ ಬೆಳಿಗ್ಗೆ 10:00 ಕೆಎಸ್ ಹೇರಂಭ ಮತ್ತು ಕೆಎಸ್ ಹೇಮಂತ ಅವರ ಯುಗಳ ವೇಣುವಾದನವನ್ನು ಆಲಿಸಬಹುದು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಸವಿನೆನಪು ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಶ್ರೀಶೈಲ ಮಹಾತ್ಮೆ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ರುಕ್ಮಿಣಿ ಹಾಗೂ ಸಂಗಡಿಗರು. ರತ್ನಾಕರ್ ಅವರ ಸಾಹಿತ್ಯ, ಸ್ವರಕಲ್ಪನೆ ಟಿಎ ಕಲ್ಯಾಣಮ್ಮ ಅವರದು.

ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗುತ್ತಲಿದೆ 11 ಗಂಟೆ. ನಾಳೆ ನಮ್ಮ ಕೇಂದ್ರದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ, ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ. 6:35 ಪ್ರಾಯೋಜಿತ ಕಾರ್ಯಕ್ರಮ ಹರಿತೇ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ 6:50. 7:15 ಭಾವಗೀತೆಗಳು ಎಂಎಸ್ ಶೀಲಾ ಅವರಿಂದ. ಸೇವಾವಾಹಿನಿ 7:30. ಚಿತ್ರಗೀತೆಗಳನ್ನು ಆಲಿಸಬಹುದು ನಾಳೆ ಬೆಳಿಗ್ಗೆ 7:45. 8:30 ನಾಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ, ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು. ಪ್ರಸ್ತುತಿ ಉಮೇಶ್ ಎಸ್ಎಸ್. ಅನಂತರ ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆಎಸ್ ಹೇರಂಭ ಮತ್ತು ಕೆಎಸ್ ಹೇಮಂತ ಅವರ ಯುಗಳ ವೇಣುವಾದನ. ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ ನಾಳೆ ಬೆಳಿಗ್ಗೆ 10:30 ಹಾಗೂ ಮಧ್ಯಾಹ್ನ 2:40. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 12:05 ವನಿತಾ ವಿಹಾರ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35 ಭಕ್ತಿಗೀತೆಗಳು. 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೇವಿರಮ್ಮ ಮತ್ತು ಸಂಗಡಿಗರಿಂದ ಭೈರವನ ಹಾಡು. 1:00 ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಎಸ್ಎ ಗದ್ದನಕೇರಿ. 1:20 ಅಜಯ್ ಜಿ ಪ್ರಸಾದ್ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಹಳ್ಳಿ ಹಾಡು ಭಾಗವಹಿಸುತ್ತಾರೆ ಮೈಸೂರಿನ ಹವ್ಯಾಸಿ ಜನಪದ ಗಾಯಕಿ ಶ್ರೀದೇವಿ ನಚಿಕೇತ್. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 3:30 ಮಕ್ಕಳ ಮಂಟಪ, ಚರ್ಚೆ, ನಾಳಿನ ವಿಷಯ ಉತ್ತಮ ನಾಗರಿಕ ಲಕ್ಷಣಗಳು. ಭಾಗವಹಿಸುತ್ತಾರೆ ಹರಿವಿದ್ಯಾಲಯದ ಶಿಕ್ಷಕಿ ರೂಪಾ ಶ್ರೀನಿವಾಸ್ ಹಾಗೂ ವಿದ್ಯಾರ್ಥಿಗಳಾದ ಅನುಷಾ ಭಟ್ಕೆ, ನಿತ್ಯಪ್ರಿಯ ಆರ್, ಆದಿತ್ಯ ಕಾರ್ತಿಕ್ ಹಾಗೂ ಇಶಾನ್ ವೈಎಸ್. 4:00 ನಾಟಕ ಸ್ವಾಮಿನಿಷ್ಠೆ, ರಚನೆ ಸಿವಿ ಶಿವಶಂಕರ್, ನಿರ್ದೇಶನ ರಘುಪತಿ ಹೆಗಡೆ. ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ನಾಳೆ ಸಂಜೆ 4:30 ಹಿರಿಯ ಅನುವಾದಕರು ಹಾಗೂ ಬಹುಭಾಷಾ ವಿದ್ವಾಂಸರಾದ ಪ್ರೊಫೆಸರ್ ಆರ್ವಿಎಸ್ ಸುಂದರಂ ಅವರೊಂದಿಗೆ ಜಿಕೆ ರವೀಂದ್ರಕುಮಾರ್ ಅವರು ನಡೆಸಿದ್ದ ಸಂವಾದ. ನಾಳೆ ಸಂಜೆ 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೇ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾ ವಸಂತಕುಮಾರ್ ತಿಮ್ಮಕಾಪುರ. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:50 ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಸಮಗ್ರ ಕೃಷಿಯ ಪ್ರಾಮುಖ್ಯತೆ, ಈ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮದ್ದೂರು ತಾಲೂಕು ಮಾದನಾಯಕನಹಳ್ಳಿಯ ಕೃಷಿಕ ದಂಪತಿ ಎಂಕೆ ದೇವರಾಜು ಮತ್ತು ಮಂಜುಳ. ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45 ಸಮಾಚಾರ ದರ್ಶನ. 8:00 ಮಂಡ್ಯ ಕೆವಿ ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ಏರ್ಪಡಿಸಿದ್ದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರದ ಬಾನುಲಿ ವರದಿ. ಪ್ರಸ್ತುತಿ ಡಾ ಮೈಸೂರು ಉಮೇಶ್. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಯುವವಾಣಿ. ಮೈಸೂರಿನ ಸದ್ವಿದ್ಯಾ ಸೆಮಿರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಚಂಗನಚೇರಿ ಸಿಪಿ ಮಾಧವನ್ ನಂಬೂದರಿ ಅವರ ಹಾಡುಗಾರಿಕೆ. ಇದು ಆಕಾಶವಾಣಿ ತಿರುವನಂತಪುರಂ ಕೇಂದ್ರದ ಕೊಡುಗೆ. ಇವಿಷ್ಟು ನಾಳೆ ನಮ್ಮ ಕೇಂದ್ರದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.
ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 11:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.